ಶುಭೋದಯ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಕಂಪನಾಂಕ FM 103.1 MHz. ಇಂದು ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷ ಜ್ಯೇಷ್ಠ ಮಾಸದ 3ನೇ ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 24ನೇ ತಾರೀಕು ಭಾನುವಾರ. ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಈ ಬೆಳಗಿನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈ ಪ್ರಸಾರದಲ್ಲಿ ಈಗ ನಿಮ್ಮೊಂದಿಗೆ ನಾನು TLV. ಈಗ ಸಮಯ

ಗಂಟೆ 56:10. ಶುಭ ನೋಡಿ, ನ್ಯಾಯ ನೀತಿ ಮತ್ತು ಜೀವನ ಧರ್ಮ ಇವು ಎಲ್ಲ ಕಾಲದಲ್ಲೂ ಒಂದೇ ಆಗಿರುತ್ತವೆ. ಕ್ಯಾಲೆಂಡರ್ ಬದಲಾಗಬಹುದು, ಆದರೆ ಇವು ಬದಲಾಗುವುದಿಲ್ಲ. ಇಂಗ್ಲಿಷ್ ಲೇಖಕ ಡಿ ಎಚ್ ಲಾರೆನ್ಸ್.

ಆಕಾಶವಾಣಿ ಮಡಿಕೇರಿ. ಈಗ ನಿಲಯ ಪ್ರಸಾರ ಮಾಡಲಿರುವ ಇಂದಿನ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:10 ಭಕ್ತಿ ಸಂಗೀತ ಕಾರ್ಯಕ್ರಮ ಉದಯರಾಗ. 6:30 ಚಿಂತನ, ಪ್ರಸ್ತುತಿ ವಿದ್ಯಾ ಭರತನಹಳ್ಳಿ. 6:35 ರೈತರಿಗೆ ಸಲಹೆ. 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ. ಪ್ರಸಾರ ಬೆಂಗಳೂರು ಕೇಂದ್ರದಿಂದ. 6:50 ಸ್ವರಮಾಧುರ್ಯ. 7:15 ವಾಣಿಜ್ಯ ಪ್ರಕಟಣೆಗಳು. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ ಹುಂಡೈ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶಬುಟ್ಟಿ. ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಹಿರಿಯ ಸಾಹಿತಿ ಹಾಗೂ ಕಲಾವಿದ ಗೋಟೂರಿಯವರು. ಇದು ಆಕಾಶವಾಣಿ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 8:50 ಕಗ್ಗದ ಸಿರಿ, ಕವಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ಪರಿಕಲ್ಪನೆ, ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಕೊಡಗಿನ ಸುಂಟಿಕೊಪ್ಪನಾಡಿನಲ್ಲಿ ಇದೇ May 29-30 ನಡೆಯಲಿರುವ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕನ್ನಡ ಸಾಹಿತ್ಯ ಕ್ಷೇತ್ರದ ಖ್ಯಾತ ಸಾಹಿತಿ, ಕವಿ, ಅಂಕಣಕಾರರು ಹಾಗೂ ಆಕಾಶವಾಣಿಯ ನಿವೃತ್ತ ಅಧಿಕಾರಿ ಅಬ್ದುಲ್ ರಶೀದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂ ಶಕುಂತಲ, ನಿರ್ವಹಣೆ ಪಿ ಎಂ ಜಗದೀಶ್. 9:40 ಕೊಡವಸಿರಿ, ಪಳಮೆ ಪೊಮ್ಮಾಲೆ ತಿಂಗೂದಿ ತಕ್ಕಬಾಕ್, ಪ್ರಸ್ತುತಿ ಶಾರದಾ ನಂಜಪ್ಪ ಮತ್ತು ನಾಗೇಶ್ ಕಾಲೂರು. ನಂತರ ಚರ್ ಹಾಸ್ಯ ನಾಟಕ ಮರ್ಪು, ರಚನೆ ಉಳಿಯಡ ಡಾಟಯಿ ಪೂವಯ್ಯ, ಪ್ರಸ್ತುತಿ ದೇಚೂರು ಚಂಗಾದಿಯಡ ಸಂಘ ಮಡಿಕೇರಿ. 10:10 ಚಿಣ್ಣರಲೋಕ, ಸಿಂಚನ ಪುಟ್ಟ ಮಕ್ಕಳ ಕಲರವ, ಪಕ್ಷಿಪ್ರೇಮಿ ಪಕ್ಷಿಗಳ ಬಗ್ಗೆ ಕಿರುಹೊತ್ತಿಗೆ ಹೊರತಂದಿರುವ ಬಾಲಪ್ರತಿಭೆ, ಕೊಡಗಿನ ಕುಶಾಲನಗರದ ಸುಧನ್ವ ಆರ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಹಾಗೂ ಕೊನೆಯ ಭಾಗ, ನಿರ್ವಹಣೆ ಶಕುಂತಲ ಎಂ. 10:30 ಗಾನ ಭಜಾನ, 11:00 ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 11:15 ಗಾನ ಡಂಗೂರ, 12:05 ವನಿತಾ ವಿಹಾರದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ, ಇವರೊಂದಿಗೆ ಆಶಾ. 12:35 ಆರೋಗ್ಯ ಸಂಚಿಕೆ, 1:00 ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಗತಿಪಥ ಪಿಎಂ ಹೌಸ್ ಫಾರ್ ಆಲ್ ಸ್ಕೀಮ್, ಪ್ರಧಾನಮಂತ್ರಿ ಆವಾಸ್ ಯೋಜನೆ. 1:20 ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ನಮಸ್ಕಾರ ಭಾರತೀ ಸುತ, ಭಾರತೀ ಸುತ ಅವರ ಕುರಿತು ಕಸ್ತೂರಿ ಗೋವಿಂದಮ್ಮಯ್ಯ ಅವರ ಅನಿಸಿಕೆಗಳು, ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. 1:40 ಪ್ರಚಲಿತ, 3:00 ಕಥಾ ಶ್ರೀಮದ್ ರಾಮಾಯಣದ ಭಾಗ, ಶಬರಿ ವಾಲಿ ಮತ್ತು ಸುಗ್ರೀವ.

ಕೊಡ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಸಂಜೆ 4 ಗಂಟೆಗೆ ಭಾವಯಾನ, ಪ್ರಸ್ತುತಿ ಶ್ರುತಿ. 4:30ಕ್ಕೆ ನೆನಪು ನೀನಾದ ಹಳೆಯ ಕನ್ನಡ ಚಿತ್ರಗೀತೆಗಳು. ಸಂಜೆ 5 ಗಂಟೆಗೆ ಯುವವಾಣಿ. ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಿರುವ ಆರ್ಯ ಸೌಮ್ಯ ರೋಂಪುರೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬಿದ್ರಿ ಮಂಜುನಾಥ್. 5:30ಗೆ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. ಸಂಜೆ 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮನೆಯ ಮಟ್ಟದಲ್ಲಿ ಬೆಳೆದುಕೊಳ್ಳಬಹುದಾದ ಔಷಧ ಸಸ್ಯಗಳನ್ನು ಕುರಿತು ಡಾಕ್ಟರ್ ಎಂ ವಸುಂಧರಾ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ ಕೇಳುವಿರಿ. 7:20ಕ್ಕೆ ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐ ಎಂಟರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಿಟ್ಟಳ್ಳಿ ಗ್ರಾಮ. 7:29ಕ್ಕೆ ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜಿ ಎಸ್ ಸೋಮಣ್ಣ. 8:00ಗೆ ಸಿರಿಗಂಧ. ರಾತ್ರಿ 10:00ಗೆ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ, ಪಂಡಿತ್ ಹರಶಂಕರ್ ಭಟ್ಟಾಚಾರ್ಯ ಅವರಿಂದ ಸಿತಾರ್ವಾದನ. ಇದು ನಿಲಯ ಪ್ರಸಾರ ಮಾಡಲಿರುವ ಇಂದಿನ ಕಾರ್ಯಕ್ರಮಗಳ ವಿವರ.

ಈ ಗೀತೆಯೊಂದಿಗೆ ಇಂದಿನ ಭಕ್ತಿ ಸಂಗೀತ ಕಾರ್ಯಕ್ರಮ ಉದಯರಾಗ ಪ್ರಸಾರವಾಯಿತು. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಚಿಂತನ ವಿದ್ಯಾ ಭರತನಹಳ್ಳಿ ಅವರಿಂದ.
1: ಮನುಷ್ಯ ಒಂಟಿ ಜೀವಿಯಲ್ಲ, ಸಂಘಜೀವಿ. ಹುಟ್ಟಿನಿಂದ ಸಾವಿನವರೆಗೆ ವಿವಿಧ ವ್ಯಕ್ತಿಗಳೊಂದಿಗೆ ಯಾವುದೋ ಒಂದು ರೀತಿಯ ನಂಟನ್ನು ಹೊಂದಿರುತ್ತೇವೆ. ಈ ನಂಟನ್ನೇ ನಾವು ಸಂಬಂಧ ಎನ್ನುತ್ತೇವೆ. ಸಂಬಂಧ ಎಂಬುದು ಕೇವಲ ಎರಡು ವ್ಯಕ್ತಿಗಳ ನಡುವಿನ ಸಂಪರ್ಕವಲ್ಲ, ಅದು ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಭಾವನೆಗಳ ಸಮ್ಮಿಲನ. ಸುಂದರವಾದ ಸಂಬಂಧಗಳು ನಮ್ಮ ಜೀವನಕ್ಕೆ ಅರ್ಥ ಮತ್ತು ಉದ್ದೇಶವನ್ನು ನೀಡುತ್ತದೆ. ಸಂಬಂಧದ ಹಲವು ರೂಪಗಳು. ಸಂಬಂಧಗಳನ್ನು ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಹಲವು ವಿಧಗಳಾಗಿ ಗುರುತಿಸಬಹುದು. ರಕ್ತ ಸಂಬಂಧಗಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರ ನಡುವಿನ ನಂಟು, ಹುಟ್ಟಿನಿಂದಲೇ ಬರುವಂತಹ ನಂಟು. ಈ ಸಂಬಂಧಗಳು ಭದ್ರತೆಯನ್ನು, ಒಂದು ಸಂಸ್ಕಾರವನ್ನು ನೀಡುವಂತಹದ್ದು. ಇನ್ನು ಎರಡನೆಯದು ಸ್ನೇಹ ಸಂಬಂಧ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದುದು ಸ್ನೇಹ ಎಂಬ ಮಾತಿದೆ. ನಾವು ನಮ್ಮ ಇಷ್ಟದಂತೆ ಆರಿಸಿಕೊಳ್ಳುವ ಏಕೈಕ ಸಂಬಂಧವಿದು. ಕಷ್ಟ ಸುಖಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸ್ನೇಹ ಅತಿ ಮುಖ್ಯ. ಮೂರನೇದು ವೈವಾಹಿಕ ಸಂಬಂಧ. ಇಬ್ಬರು ವ್ಯಕ್ತಿಗಳು ಜೀವನ ಪರ್ಯಂತ ಜೊತೆಯಾಗಿ ಬಾಳಲು ಮಾಡಿಕೊಂಡಿರುವ ಒಪ್ಪಂದ. ಇದು ಬಹಳ ಸೂಕ್ಷ್ಮ ಸಂಬಂಧ. ಪರಸ್ಪರ ನಿಷ್ಠೆ, ಗೌರವ, ತಾಳ್ಮೆ, ಸಹಕಾರ, ಪ್ರೀತಿ, ಹಕ್ಕು ಎಲ್ಲವನ್ನೂ ಒಳಗೊಂಡಿರುವಂಥದ್ದು. ಇನ್ನು ಸಾಮಾಜಿಕ ಮತ್ತು ವೃತ್ತಿಪರ ಸಂಬಂಧಗಳು. ಸಮಾಜದಲ್ಲಿ ಬೆರೆಯುವಾಗ ನೆರೆಹೊರೆಯವರೊಂದಿಗೆ ಅಥವಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ, ಮಾಲೀಕರೊಂದಿಗೆ ಬೆಳೆಸಿಕೊಳ್ಳುವಂಥ ಬಾಂಧವ್ಯಗಳು. ಐದನೇದು ಅಂತಾರಾಷ್ಟ್ರೀಯ ಸಂಬಂಧ. ಇದು ವ್ಯಾವಹಾರಿಕ ಸಂಬಂಧವಾಗಿರುತ್ತದೆ. ಸಂಬಂಧಗಳಲ್ಲಿ ಹಲವು ರೀತಿಯ ಸಂಬಂಧಗಳನ್ನು ನಾವು ಹೇಳಬಹುದು. ಜೀವನದಲ್ಲಿ ಏರಿಳಿತಗಳು ಸಹಜ. ಸೋತಾಗ ಸಾಂತ್ವನ ಹೇಳಲು, ಗೆದ್ದಾಗ ಸಂಭ್ರಮಿಸಲು ಆತ್ಮೀಯರು ಬೇಕು. ಉತ್ತಮ ಸಂಬಂಧಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಧೈರ್ಯ ತುಂಬುತ್ತದೆ. ಅಹಂಕಾರ ಮತ್ತು ಸಂವಹನದ ಕೊರತೆಯಿಂದಾಗಿ ಚಂದದ ಸಂಬಂಧಗಳು ಮುರಿದು ಬೀಳುತ್ತವೆ. ನಾವು ಬೆರೆಯುವ ಜನರ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಮನೆಯಲ್ಲಿ ಹಿರಿಯರೊಂದಿಗಿನ ಸಂಬಂಧ ನಮಗೆ ಗೌರವ ಮತ್ತು ಶಿಸ್ತನ್ನು ಕಲಿಸಿದರೆ, ಸ್ನೇಹಿತರೊಂದಿಗಿನ ಸಂಬಂಧ ನಮಗೆ ಹೊಂದಾಣಿಕೆಯನ್ನು ಕಲಿಸುತ್ತದೆ. ಹೊಂದಿಕೊಳ್ಳುವ ಗುಣ ಇಲ್ಲದವರಿಗೆ ಸ್ನೇಹ ಕೊರತೆಯಾಗುತ್ತದೆ. ಎಷ್ಟೇ ಹಣ ಅಂತಸ್ತು ಇದ್ದರೂ ಹಂಚಿಕೊಳ್ಳಲು ಪ್ರೀತಿಪಾತ್ರರು ಇಲ್ಲದಿದ್ದರೆ ಜೀವನ ಶೂನ್ಯವೆನಿಸುತ್ತದೆ. ಒಳ್ಳೆಯ ಸಂಬಂಧಗಳು ಜೀವಕ್ಕೆ ಚೈತನ್ಯ ನೀಡುತ್ತವೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಬೆಳೆದಂತೆ ಮನುಷ್ಯ ಮನುಷ್ಯರ ನಡುವೆ ಅಂತರ ಹೆಚ್ಚುತ್ತಿದೆ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದು ಹೋಗಿರುವ ನಾವು ಪಕ್ಕದ ಜೀವದೊಂದಿಗೆ ಮಾತು ಬೇಕಿಲ್ಲದವರಂತೆ ವರ್ತಿಸುತ್ತಿದ್ದೇವೆ. ಅವಿಭಕ್ತ ಕುಟುಂಬಗಳು ಮಾಯವಾಗಿ ವಿಭಕ್ತ ಕುಟುಂಬಗಳು ಹೆಚ್ಚುತ್ತಿರುವುದು ಸಂಬಂಧಗಳ ಬಿರುಕಿಗೆ ಕಾರಣವಾಗುತ್ತಿದೆ. ಅಸಹನೆ, ಅಸಹಕಾರ ಮತ್ತು ಸಮಯದ ಅಭಾವದಿಂದಾಗಿ ಸುಂದರ ಸಂಬಂಧಗಳು ನಿರ್ಜೀವವಾಗುತ್ತಿದೆ.

0: ಸುಂದರ ಹೂ ಬಿಡಲು ಗಿಡಕ್ಕೆ ಹೇಗೆ ಆರೈಕೆ ಬೇಕೋ ಹಾಗೆ ಸಂಬಂಧಗಳಿಗೆ ಕೂಡ. ಸೂಕ್ತ ಪೋಷಣೆ ಇಲ್ಲದಿದ್ದರೆ ಗಟ್ಟಿ ಸಂಬಂಧಗಳು ಕೂಡ ಶಿಥಿಲವಾಗುತ್ತಾ ಹೋಗುತ್ತದೆ. ಸಂಬಂಧ ಉಳಿಯುವಲ್ಲಿ ಸಂವಹನ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಮನಬಿಚ್ಚಿ ಮಾತಾಡುವುದು ಸಂಬಂಧದ ಅಡಿಪಾಯ. ತಪ್ಪು ತಿಳುವಳಿಕೆಗಳಾದಾಗ ಕುಳಿತು ಚರ್ಚಿಸಿ ಬಗೆಹರಿಸಿಕೊಳ್ಳಬೇಕು. ಚರ್ಚೆಗೆ ಅವಕಾಶವಿಲ್ಲದ ಸಂಬಂಧಗಳು ನಿಧಾನಕ್ಕೆ ಸಾಯುತ್ತಾ ಹೋಗುತ್ತವೆ. ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ. ಕೆಲಸದ ಒತ್ತಡದ ನಡುವೆಯೂ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಸಮಯವನ್ನು ಮೀಸಲಿಡಬೇಕು. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಚಾರಗಳು ಭಾವನೆಗಳು ಇರುತ್ತವೆ. ಅದನ್ನು ಗೌರವಿಸುವುದು ಮತ್ತು ಅತಿಯಾದ ನಿರೀಕ್ಷೆ ಮಾಡದಿರುವುದು ಸಂಬಂಧವನ್ನು ದೀರ್ಘಕಾಲ ಉಳಿಸುತ್ತದೆ. ಸಂಬಂಧಗಳ ನಡುವೆ ಅವಹೇಳನ, ಕಠೋರ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡುತ್ತವೆ. ಹಾಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ಮರೆಯುವ ಗುಣ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ತಾಯಿ ಮಕ್ಕಳ ಸಂಬಂಧದ ಹೊರತಾದ ಇನ್ನೆಲ್ಲ ಸಂಬಂಧಗಳಿಗೂ ಒಂದು ಪರಿಧಿ ಇರುತ್ತದೆ, ಮಿತಿ ಇರುತ್ತದೆ. ಎಚ್ಚರದಿಂದ ನಿಭಾಯಿಸಬೇಕಾಗುತ್ತದೆ. ಪ್ರೀತಿಯೊಂದೇ ಎಲ್ಲ ಸಂಬಂಧಗಳನ್ನು ಗಟ್ಟಿಯಾಗಿ ಇಡಬಲ್ಲವುದು. ಪ್ರೀತಿ, ವಿಶ್ವಾಸ, ನಂಬಿಕೆಯ ಆಧಾರದ ಮೇಲೆ ಕಟ್ಟಿದ ಸಂಬಂಧಗಳು ಜೀವನದ ಕೊನೆಯವರೆಗೂ ನೆರಳಾಗಿ ನಮ್ಮನ್ನು ಪೊರೆಯುತ್ತವೆ. ಪ್ರೀತಿಯೊಂದೇ ಇರಲಿ ಜೀವಜಾಲದ ನಡುವೆ ಅನ್ನುತ್ತಾ ಎಲ್ಲರನ್ನೂ ಪ್ರೀತಿಸೋಣ, ಬಾಂಧವ್ಯ ಬೆಳೆಸೋಣ.
1: ವಿದ್ಯಾ ಭರತನಹಳ್ಳಿ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ. ಇನ್ನು ರೈತರಿಗೆ ಸಲಹೆ.
3: ಮೇ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ನಾವು ಹೊಸ ಗಿಡಗಳನ್ನು ನಾಟಿ ಮಾಡೋದಕ್ಕೆ ಅಥವಾ ಮರುನಾಟಿ ಮಾಡೋದಕ್ಕೆ ಗುಂಡಿಗಳನ್ನು ತೆಗೆದಿರ್ತೀವಿ. ಅವುಗಳನ್ನು 15 ದಿನಗಳ ಕಾಲ ಹಾಗೆ ಬಿಟ್ಟು ಆನಂತರ ಪ್ರತಿ ಗುಂಡಿಗೆ 2 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಹಾಕಬೇಕು. ಹಾಗೆಯೇ ಪ್ರತಿ ಗುಂಡಿಗೆ 20-30 ಗ್ರಾಂನಷ್ಟು ಈ ಶಿಲಾರಂಜಕವನ್ನು ಹಾಕಿ ನಾವು ಈ ಮೇಲ್ಮಣ್ಣಿನಿಂದ ಮುಚ್ಚಬೇಕಾಗತ್ತೆ. ನೆರಳು ನಿರ್ವಹಣೆಯನ್ನು ಕೂಡ ಮಾಡಬೇಕಾಗತ್ತೆ. ವಿಶೇಷವಾಗಿ ವಾತಾವರಣದಲ್ಲಿ ಮತ್ತು ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗ ಈ ಕ್ರಮವನ್ನು ಅನುಸರಿಸಬೇಕು. ಆದರೆ ಒಣ ವಾತಾವರಣ ಇದ್ದಾಗ ಈ ನೆರಳು ನಿರ್ವಹಣೆಯನ್ನು ಮಾಡಬಾರದು. ಕಾಫಿ ತೋಟಗಳಲ್ಲಿ ಈ ಬೆಳೆ ವೈವಿಧ್ಯತೆಯ ದೃಷ್ಟಿಯಿಂದ ಎಲ್ಲೆಲ್ಲಿ ತೆರೆದ ಜಾಗ ಇರುತ್ತೆ ಅಂತಹ ಕಡೆಗಳಲ್ಲಿ ಬೇರೆ ಗಿಡಮರಗಳನ್ನು, ಹಣ್ಣಿನ ಗಿಡಗಳನ್ನು ಹಾಕೋಬೋದು. ಹಣ್ಣಿನ ಗಿಡಗಳು ನಮಗೆ ನೆರಳನ್ನು ಕೊಡ್ತವೆ, ಜೊತೆಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೂಡ ಕೊಡ್ತವೆ. ಇನ್ನು ನಮ್ಮಲ್ಲಿ ಬರುವಂಥ ಈ ಕಾಫಿ ಸಿಪ್ಪೆಯ ತ್ಯಾಜ್ಯವನ್ನು ಬಳಸಿಕೊಂಡು, ಹಾಗೆಯೇ ನಮ್ಮಲ್ಲಿ ಇರುವಂತಹ ಈ ಕತ್ತರಿಸಿದಂಥ ರೆಂಬೆ ಮತ್ತು ಟೊಂಗೆಗಳನ್ನು ಬಳಸಿಕೊಂಡು, ಬೇರೆ ಕೃಷಿ ತ್ಯಾಜ್ಯಗಳನ್ನು ಬಳಸಿಕೊಂಡು ಎರೆಗೊಬ್ಬರವನ್ನು ಕೂಡ ನಮ್ಮ ತೋಟದ ಮಟ್ಟದಲ್ಲೇ ತಯಾರಿಸ್ಕೋಬೋದು. ಎಲ್ಲೆಲ್ಲಿ ಸಾಕಷ್ಟು ಮಳೆ ಬರೋದಿಲ್ಲ ಅಂತಹ ಕಡೆಗಳಲ್ಲಿ ನೀರನ್ನು ಕೂಡ ಕೊಡಬೇಕಾಗತ್ತೆ. ವಿಶೇಷವಾಗಿ 12-15 ಮಿಲಿಮೀಟ್ರ್ ಪ್ರಮಾಣದಲ್ಲಿ ನೀರನ್ನು ಈ ಕಾಫಿ ತೋಟಗಳಿಗೆ ಒದಗಿಸಬೇಕಾಗತ್ತೆ. ಮಾನ್ಸೂನ್ಗಿಂತ ಮುಂಚೆ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಈ ಕಾಫಿ ತೋಟಗಳಲ್ಲಿ ಮಾಡ್ಕೋಬೇಕಾಗತ್ತೆ. ಇದಕ್ಕಾಗಿ ನಾವು ಬೇರೆ ಬೇರೆ ಒಂದು ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಅರೇಬಿಕಾ ತೋಟಗಳ ಗಿಡಗಳ ಅಂತರ ಸಾಲಿನಿಂದ ಸಾಲಿಗೆ 5 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 5 ಅಡಿ ಇದ್ದಾಗ 400 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ಪ್ರತಿ ಎಕರೆಗೆ ಪಡೆಯುವಂಥ ಸಂದರ್ಭದಲ್ಲಿ ಪ್ರತಿ ಎಕರೆಗೆ 65 ಕಿಲೋಗ್ರಾಂನಷ್ಟು ಯೂರಿಯಾ, 133 ಕಿಲೋಗ್ರಾಂನಷ್ಟು ಶಿಲಾರಂಜಕ ಮತ್ತು 50 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇವುಗಳನ್ನು ಮಿಶ್ರಣ ಮಾಡಿಕೊಂಡು ನಾವು ಪ್ರತಿ ಗಿಡಕ್ಕೆ 150 ಗ್ರಾಂನಷ್ಟು ಕೊಡಬೇಕಾಗತ್ತೆ. ಇನ್ನು ರೋಬಸ್ಟ ತಳಿಯಾದರೆ ನಾವು 8 ಅಡಿ 8 ಅಡಿ ಅಂತರದಲ್ಲಿ ಆ ಸಸಿಗಳನ್ನು ಹಾಕ್ಕೊಂಡಿದ್ದಾಗ ಪ್ರತಿ ಎಕರೆಗೆ 500 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ಉತ್ಪಾದನೆ ಮಾಡುವಂಥ ಸಂದರ್ಭದಲ್ಲಿ ಮೊದಲನೇ ಸುತ್ತಿನ ಒಂದು ಗೊಬ್ಬರ ಕೊಡುವಂಥ ಕ್ರಮವಾಗಿ ಪ್ರತಿ ಎಕರೆಗೆ 77 ಕಿಲೋಗ್ರಾಂನಷ್ಟು ಯೂರಿಯಾ, 153 ಕಿಲೋಗ್ರಾಂನಷ್ಟು ಶಿಲಾರಂಜಕ ಮತ್ತು 59 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇದು ಪ್ರತಿ ಎಕರೆಗೆ. ಈ ಮೂರು ಗೊಬ್ಬರಗಳ ಒಂದು ಮಿಶ್ರಣವನ್ನು ಮಾಡಿಕೊಂಡು ಪ್ರತಿ ಗಿಡಕ್ಕೆ 400 ಗ್ರಾಂನಷ್ಟು ನಾವು ಕೊಡಬೇಕಾಗತ್ತೆ. ಇನ್ನು ರೋಬಸ್ಟ ಕಾಫಿನಲ್ಲೇ ನಾವು 8 ಅಡಿ 8 ಅಡಿ ಅಂತರದಲ್ಲಿ ಗಿಡಗಳನ್ನು ಹಾಕ್ಕೊಂಡಿರುವಾಗ ಪ್ರತಿ ಎಕರೆಗೆ 700 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ಉತ್ಪಾದನೆ ಮಾಡುವಾಗ ಎರಡನೇ ಸುತ್ತಿನ ಗೊಬ್ಬರವಾಗಿ ನಾವು 65 ಕಿಲೋಗ್ರಾಂನಷ್ಟು ಯೂರಿಯಾ, 128 ಕಿಲೋಗ್ರಾಂನಷ್ಟು ಶಿಲಾರಂಜಕ ಮತ್ತು 50 ಕಿಲೋಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕಾಗತ್ತೆ ಎಕರೆಗೆ. ಇವುಗಳನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ಗಿಡಕ್ಕೆ 350 ಗ್ರಾಂ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಎಲ್ಲೆಲ್ಲಿ ಈ ಒಣ ವಾತಾವರಣ ಇರುತ್ತೆ, ಮಣ್ಣಲ್ಲಿ

0: ಅಂಶ ಇರೋದಿಲ್ಲ. ಅಂತಹ ಕಡೆಗಳಲ್ಲಿ ನಾವು ಎಲೆ ಸಿಂಪರಣೆಯನ್ನು ಕೂಡ ಮಾಡಬೇಕಾಗತ್ತೆ. ಎಲೆ ಸಿಂಪರಣೆಗೋಸ್ಕರ ನಾವು ಸಿಂಪರಣ ಮಿಶ್ರಣವನ್ನು ಸರಿಯಾಗಿ ತಯಾರು ಮಾಡ್ಕೋಬೇಕಾಗತ್ತೆ. ಇದಕ್ಕಾಗಿ ಅಂದರೆ 200 ಲೀಟ್ರ್ ನೀರಿಗೆ 1 ಕಿಲೋಗ್ರಾಂನಷ್ಟು 19 19 19 ಸಂಯುಕ್ತ ಗೊಬ್ಬರ ಅಥವಾ 1 ಕಿಲೋಗ್ರಾಂನಷ್ಟು ಯೂರಿಯಾ, 1 ಕಿಲೋಗ್ರಾಂನಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟು ಮತ್ತು 750 ಗ್ರಾಂನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಹಾಕ್ಕೋಬೇಕು. ಇದಕ್ಕೆ 500 ಗ್ರಾಂನಷ್ಟು ಸತ್ವಿನ ಸಲ್ಫೇಟು, 250 ಗ್ರಾಂನಷ್ಟು ಬೋರ್ಯಾಕ್ಸು, 250 ಗ್ರಾಂನಷ್ಟು ಮೆಗ್ನೀಷಿಯಂ ಸಲ್ಫೇಟು, 50 ಗ್ರಾಂನಷ್ಟು ಅಮೋನಿಯಂ ಮಾಲಿಬ್ಡೇಟು ಮತ್ತು 50 ಮಿಲಿಲೀಟ್ರ್ನಷ್ಟು ಈ ಪ್ಲಾನಾಫಿಕ್ಸು. ಇದು ಸಸ್ಯ ಪ್ರಚೋದಕ. ಇದರ ಜೊತೆಗೆ ಈ ಅಂಟು ಪದಾರ್ಥವನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಅಪ್ಸಾ ಅಂತ ಬರುತ್ತೆ ಇದನ್ನಾದರೆ 200 ಲೀಟ್ರ್ ನೀರಿಗೆ 70 ಮಿಲಿಲೀಟ್ರು ಅಥವಾ ಬೇರೆ ಆದರೆ 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಈ ಅಂಟು ಪದಾರ್ಥವನ್ನು ಬೆರೆಸಿಕೊಂಡು ಈ ದ್ರಾವಣವನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಈ ದ್ರಾವಣವನ್ನು ತಯಾರು ಮಾಡಿಕೊಂಡು ನಾವು ಎಲೆಗಳಿಗೆ ಮತ್ತು ಅಭಿವೃದ್ಧಿ ಆಗ್ತಾ ಇರುವಂಥ ಕಾಯಿಗಳಿಗೆ ಚೆನ್ನಾಗಿ ಸಿಂಪರಣೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ನಾವು ಗೊಬ್ಬರವನ್ನು ಈ ಮೇ ತಿಂಗಳ ಕೊನೆಯಲ್ಲಿ ಅಥವಾ ಜೂನ್ ತಿಂಗಳ ಮೊದಲ ವಾರದಲ್ಲಿ ಕೊಡಬೇಕಾಗತ್ತೆ. ನಮ್ಮಲ್ಲಿರುವಂಥ ಹವಾಗುಣದ ಸ್ಥಿತಿಯನ್ನು ನೋಡಿಕೊಂಡು ನಾವು ಈ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಅದೇ ರೀತಿ ನಾವು ಈ ಕಾಫಿಯ ಎಳೆ ಗಿಡಗಳಿಗೂ ಕೂಡ ಮೇ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಜೂನ್ ತಿಂಗಳ ಮೊದಲ ವಾರದಲ್ಲಿ ನಮ್ಮ ಹವಾಗುಣವನ್ನು ನೋಡಿಕೊಂಡು ವಾಯುಗುಣವನ್ನು ನೋಡಿಕೊಂಡು ಕೊಡಬೇಕಾಗತ್ತೆ. ವಿಶೇಷವಾಗಿ ನಾವು ಸಾರಜನಕ, ರಂಜಕ, ಪೊಟ್ಯಾಷ್ನ ಈ ಸಂಕೀರ್ಣ ಗೊಬ್ಬರಗಳನ್ನು ಕೊಡಬಹುದು. ಅದರಲ್ಲಿ 20 20 0 13 ಆಗ್ಬೋದು ಅಥವಾ 19 19 19 ಆಗ್ಬೋದು, 17 17 17 ಆಗ್ಬೋದು. ಇವುಗಳನ್ನು ನಾವು ಬಳಸ್ಕೋಬೋದು. ಅರೇಬಿಕಾ ಗಿಡಗಳಿಗಾದರೆ ಪ್ರತಿ ಗಿಡಕ್ಕೆ 50 ರಿಂದ 75 ಗ್ರಾಂನಷ್ಟು ಕೊಡಬೇಕಾಗತ್ತೆ. ರೋಬಸ್ಟಾ ಗಿಡ ಆದರೆ 100 ರಿಂದ 125 ಗ್ರಾಂನಷ್ಟು ಈ ಸಂಯುಕ್ತ ಗೊಬ್ಬರವನ್ನು ನಾವು ಕೊಡಬೇಕಾಗತ್ತೆ.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18 ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕನ್ನಡದ ಹಬ್ಬ
6: ಸಂಕಲ್ಪವೇ ಗೆಲುವು,
7: ಒಂಥರ ಖುಷಿ ಆಗ್ತಾ ಇದೆ.
5: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30 ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
8: ಕನ್ನಡ ಬೇಕಾವೇರಿ
7: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
5: ಪ್ರಸಾರದ ಸಮಯ ಇಂದು ಬೆಳಿಗ್ಗೆ 9:05.
7: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
5: ಕನ್ನಡದ ಹಬ್ಬ ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ, ಆಕಾಶವಾಣಿ ಮಡಿಕೇರಿ ಕೇಂದ್ರ.
9: ಕನ್ನಡ ನಾಡಿನ ಈ ನೆಲ,
5: ಇದು ಕನ್ನಡದ ಹಬ್ಬ.
9: ಪ್ರತಿಫಲ
10: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
11: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು.

0: ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ.
6: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
5: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
7: ಸಮಯ 6:45 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮಡಿಕೇರಿ, ಈಗ ಸ್ವರ ಮಾಧುರ್ಯ. ಎಂ ಎಲ್ ವಸಂತಕುಮಾರಿಯವರ ಸ್ವರದಲ್ಲಿ ಪುರಂದರದಾಸರ ಕೀರ್ತನೆ. ಶರಣು ಸಿದ್ಧಿವಿನಾಯಕ. ಸೌರಾಷ್ಟ್ರ ರಾಗ ಮಿಶ್ರ ಚಾಪುತಾಳ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:08.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ನಿಧನ ಸುದ್ದಿ. ಶ್ರೀಮಂಗಲ ಹರಿಹರ ಗ್ರಾಮತ್ರ ಶಿರಂಗಾಡ್ ಕಾರಳನ ತೀತೀರ ಶಾಂತಾ ಉತ್ತಯ್ಯ ಎಂಗಡಪುಣ್ಣ ಲಿಲ್ಲಿ ಸೀತವ್ವ ಅಯ್ಯಂಗ ನಿನ್ನಾದ ಮರಣಪಟ್ಟಿದೆ. ತಾಮನೆಯ ಅಳವೆಂಗಡ ಎಳು ದಂಡು ಬಯತ್ರ ತೀತ್ರ ಲಿಲ್ಲಿ ಸೀತಮ್ಮ ಅಯ್ಯಂಗಡ ಆಖಿರಿ ಕಾರ್ಯ ಇಂದು ಮಧ್ಯಾಹ್ನ 1:30 ಸ್ವಂತ ಮನೆಯಲ್ಲಿ ನಡಪ. ಪೇರೂರು ಗ್ರಾಮತ್ರ ತೋಲಂಡ ಪೌತಿ ಕುಶಲಪ್ಪ ಎಂಗಡಪುಣ್ಣ ಪಾರ್ವತಿ ಪಾಲಿ ಇಂದು ಪಲಂಜತಿಗೆ ಮರಣಪಟ್ಟಿದೆ. ತೋಲಂಡ ಅರುಣ್ ಅಯ್ಯಂಗಡ ಅವ್ವ 84 ಬೈತ್ರ ಪಾರ್ವತಿ ಪಾಲಿ ತಾಮನೆ ಮೂವೇರ ಆಕಿರಿಕಾರಿ ಇಂದೇ ಮಧ್ಯಾಹ್ನ 2:00 ಪೇರೂರು ಗ್ರಾಮತ್ರ ಎಂಗಡ ಸ್ವಂತ ಮನೆಯಲ್ಲಿ ನಡಪ. ಅತ್ತೂರು ಗ್ರಾಮದ ನಿವಾಸಿ ಕಟ್ಟದ ಗದ್ದೆ ಕೆವಿ ಪೂವಯ್ಯ ಅವರ ಧರ್ಮಪತ್ನಿ ಪುಷ್ಪಾವತಿ ಅವರು ತಮ್ಮ 70ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾಗಿರುತ್ತಾರೆ. ಮೃತರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಬಳಿಕ ಸ್ವಗೃಹದಲ್ಲಿ ನಡೆಯಲಿದೆ. 2ನೇ ರುದ್ರಗೋಪಾಯ ಗ್ರಾಮತ್ರ ದಿವಂಗತ ಮುಲ್ಲೇಂಗಡ ಗಣಪತಿ ಭೋಜಿರ ಪೊಣ್ಣ ಅಕ್ಕುವ ಭೋಜಿ 99ನೇ ಬೈತ್ಲ ಇಂದು ಮರಣಪಟ್ಟಿದೆ. ಅಕ್ಕವ ಭೋಜಿ ತಾಮನೆ ಕಾವಾಡಿ ನೆಲ್ಲಮಕ್ಕಡ ಎಂಗಡ ಚಾವುತಡಿನ ಅಮ್ಮತಿಲ್ಲುಳ್ಳ ಮೊಮ್ಮ ರಘುದೇವ ಎಂಡ ಮನೆಯಲ್ಲಿ ಬೆಚ್ಚಿತ್ತು. ಆಕಿರಿಕಾರಿ ಹಿಂದೆ ದಂಡಂಟರ ಮೀದ ಒಕ್ಕ ತೋಟಗಳತ್ತ ನಡಪ. ನಿಧನ ಸುದ್ದಿ ಕೇಳಿದ್ರಿ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
4: ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
6: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
7: ತೆಲುಗು ಕಾರ್ಯಕ್ರಮಾಲು వినాలని ఉందా మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
8: నా స్వరము నీ స్వరము సంగమమై మనసరంగా అవతరించి
9: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
8: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
5: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ

0: ಭಾಷೆಯ ಕಾರ್ಯಕ್ರಮ ಕೇಳಿ.
1: ಕನ್ನಡದ ಅಕ್ಷರ ಮಾಲೆ,
2: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
3: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
2: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
3: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
2: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್, ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ ಶೇಕಡ 60% ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000 ಅಧಿಕ ಸ್ಥಳಗಳಲ್ಲಿ ಇಂದು ಜರುಗಲಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030 ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವಿಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಚಾಲನೆ ನೀಡಲಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಸರಾಸರಿ ಶೇಕಡ 60% ಹೆಚ್ಚಿಸಿದ್ದು ರಾಜ್ಯದ 1 ಕೋಟಿಗೂ ಅಧಿಕ ಕಾರ್ಮಿಕರಿಗೆ ಆರ್ಥಿಕ ನೆರವು ದೊರಕಲಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ನೂತನ ಕನಿಷ್ಠ ವೇತನ ಜಾರಿಯಿಂದ ರಾಜ್ಯ ಕಾರ್ಮಿಕರ ವಿಮೆ, ಇಎಸ್ಐ ಮತ್ತು ಭವಿಷ್ಯ ನಿಧಿ ಪಿಎಫ್ ಕಡಿತದ ಬಳಿಕ ದೊರಕುತ್ತಿದ್ದ ಕಡಿಮೆ ವೇತನದ ಬದಲಾಗಿ ಪರಿಷ್ಕೃತ ಸಂಚಿತ ವೇತನ ಕೈಗೆ ಸಿಗಲಿದೆ ಎಂದರು. ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು, ನಿರ್ದಿಷ್ಟ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು, ಖಾಸಗಿ ಶಾಲೆ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿ, ಇಕಾಮರ್ಸ್ ಕ್ಷೇತ್ರದ ನೌಕರರು, ಕೊರಿಯರ್ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನೌಕರರು ಸೇರಿದಂತೆ ಒಟ್ಟಾರೆ ರಾಜ್ಯದ 81ಕ್ಕೂ ಹೆಚ್ಚು ಅನುಸೂಚಿತ ಉದ್ಯೋಗ ವಲಯಗಳ ಕಾರ್ಮಿಕರಿಗೆ ಇದರ ಲಾಭ ದೊರೆಯಲಿದೆ ಎಂದು ಸಚಿವ ಲಾಡ್ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದನ್ವಯ ವೇತನ ಪರಿಷ್ಕರಣೆ ಕೈಗೊಂಡು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 3,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಶಿವಮೊಗ್ಗ ಹಾಗೂ ಶೃಂಗೇರಿ ಮಧ್ಯದ ರೈಲು ಮಾರ್ಗದ ಅಭಿವೃದ್ಧಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮಂಗಳೂರು ರೈಲ್ವೆ ಕಚೇರಿಯಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ 37 ನೂತನ ರೈಲುಗಳನ್ನು ಪ್ರತಿದಿನದ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಮಂಗಳೂರು ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವ, ಮಂಗಳೂರು ಸುಬ್ರಹ್ಮಣ್ಯ ನಡುವೆ ರೈಲುಗಳ ವೇಗ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವ ಸೋಮಣ್ಣ ನುಡಿದರು. ಹೊಸದಿಲ್ಲಿಯ ಕೆಂಪುಕೋಟೆ ಮೈದಾನದಲ್ಲಿ ಇಂದು ಬುಡಕಟ್ಟು ಸಮುದಾಯಗಳ ಜನಜಾತೀಯ ಸಾಂಸ್ಕೃತಿಕ ಸಮಾಗಮ ಆಯೋಜಿತವಾಗಿದೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ 500 ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಸಾಂಪ್ರದಾಯಿಕ ಪೋಷಾಕು ತೊಟ್ಟು ಪಾಲ್ಗೊಳ್ಳಲಿದ್ದಾರೆ. ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ಸಂಭ್ರಮಿಸುವ ಉದ್ದೇಶದೊಂದಿಗೆ 1.5 ಲಕ್ಷ ವನವಾಸಿಗರು ಸಮಾವೇಶಗೊಳ್ಳಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ 10ನೇ

0: ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಆಜಾದ್ಪುರ ಎಸ್ಆರ್ಎಂ ಮೆಹ್ತಾ ಸಿಬಿಎಸ್ಇ ಶಾಲೆ ವಿದ್ಯಾರ್ಥಿನಿ ತನ್ವಿ ಚೈತನ್ಯ ಕೊಠಾರಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಯುವಿಕಾ 2026 ರಲ್ಲಿ 13 ದಿನಗಳ ಅವಧಿಯಲ್ಲಿ URSC ಬೆಂಗಳೂರು ನೆಲೆಯಲ್ಲಿ ಭಾಗವಹಿಸಿದ್ದೆ. ಒಟ್ಟು ಕಾರ್ಯಕ್ರಮ ಅದ್ಭುತವಾಗಿತ್ತು. ಪ್ರಯೋಗ ಶಾಲಾ ದರ್ಶನಗಳನ್ನು ಮತ್ತು ಅನೇಕ ಪ್ರಯೋಗಗಳನ್ನು ನಡೆಸುವ ಮೂಲಕ ತುಂಬಾ ಆಸಕ್ತಿಪೂರ್ಣವಾಯಿತು. ನಾವು ಇಸ್ರೋನ ಹಲವಾರು ಕೇಂದ್ರಗಳನ್ನು ಭೇಟಿ ಮಾಡಿ ಪ್ರಮುಖ ವ್ಯಕ್ತಿಗಳಾದ ಡಾಕ್ಟರ್ ಎಂ ಅಣ್ಣಂದುರೈ, ದ ಮೂನ್ ಮ್ಯಾನ್ ಆಫ್ ಇಂಡಿಯಾ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮತ್ತೆ ಇಸ್ರೋ ನಿರ್ದೇಶಕರಾದ ವಿ ನಾರಾಯಣನ್ ಸರ್ ಅವರ ಜೊತೆಗೆ ಸಂವಾದವನ್ನು ನಡೆಸಿದ್ದೇವೆ. ಜ್ಞಾನವರ್ಧಕ ಅನುಭವವಾಗಿತ್ತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 87 ಪೈಸೆ, ಡೀಸೆಲ್ ಪ್ರತಿ ಲೀಟರ್ಗೆ 91 ಪೈಸೆಯಷ್ಟು ಹಾಗೂ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ 1 ರೂಪಾಯಿಯಷ್ಟು ಏರಿಕೆಯಾಗಿದೆ. ಪರಿಷ್ಕೃತ ದರ ನಿನ್ನೆಯಿಂದ ಜಾರಿಗೊಂಡಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರ ಕಾಳಜಿ ಇದ್ದರೆ ತನ್ನ ಪಾಲಿನ ಪೆಟ್ರೋಲ್ ಹಾಗೂ ಡೀಸೆಲ್ ಸುಂಕ ಇಳಿಸಲಿ ಎಂದು ಆಗ್ರಹಿಸಿದ್ದಾರೆ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲು. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾದಿಂದ ಬಾಧಿತರಾಗಿದ್ದಾರೆ. ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ಸ್ಕಿಜೋಫ್ರೇನಿಯಾ ಕುರಿತು ಮಾಹಿತಿ ನೀಡಿದ್ದಾರೆ.
5: ಸ್ಕಿಜೋಫ್ರೀನಿಯಾ ಎಂದರೆ ಚಿತ್ತ ವಿಕಲತೆ. ಇದು ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ. ವ್ಯಕ್ತಿ ತಾನು ಒಂದು ವಾಸ್ತವತೆಯನ್ನು ಕಳೆದುಕೊಂಡಿರುತ್ತಾನೆ. ವಿಶ್ವದಾದ್ಯಂತ 3 ಕೋಟಿಗೂ ಹೆಚ್ಚು ಜನ ಈ ಒಂದು ಸ್ಕಿಜೋಫ್ರೀನಿಯಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಶದಲ್ಲಿ 6-8 ಲಕ್ಷ ಮಂದಿಗೆ ಈ ಒಂದು ತೀವ್ರಕರವಾದ ಮಾನಸಿಕ ಕಾಯಿಲೆ ಕಂಡುಬರುತ್ತದೆ. ಈ ಕಾಯಿಲೆ ಅತಿ ಹೆಚ್ಚಾಗಿ ಬಳಲುತ್ತಿದ್ದಾರೋ ಅಂತವರನ್ನು ನಾವು ಒಳರೋಗಿಯನ್ನಾಗಿಯೂ ಸಹ ನಾವು ಟ್ರೀಟ್ಮೆಂಟ್ ಕೊಡುತ್ತಾ ಅವರಿಗೆ ಇಂಜೆಕ್ಷನ್ ಹಾಗೂ ECT ಚಿಕಿತ್ಸೆಯನ್ನು ಸಹ ನೀಡಬಹುದು. ಈ ಚಿಕಿತ್ಸೆಯು ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಜನರ ನೆರವಿಗೆ ಸಿದ್ಧವಾಗಿರುತ್ತದೆ.
0: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚಿಪ್ಪಳ್ಳಿ ಗ್ರಾಮದ ಶ್ರಾವ್ಯ ಸಾಗರ್ ನಿರ್ಮಿಸಿದ ವರದಾ ನದಿ ಜೀವವೈವಿಧ್ಯ ಸಾಕ್ಷ್ಯಚಿತ್ರಕ್ಕೆ ರಾಜ್ಯ ಜೀವವೈವಿಧ್ಯ ಮಂಡಳಿಯ 2025-26 ಸಾಲಿನ ಅತ್ಯುತ್ತಮ ಸಾಕ್ಷ್ಯಚಿತ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಶ್ರಾವ್ಯ ಸಾಗರ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
6: ನನ್ನ ಊರಿನ ಹತ್ತಿರದಲ್ಲಿಯೇ ಪಶ್ಚಿಮ ಘಟ್ಟದ ಜೀವನಾಡಿಯಾದಂತಹ ವರದಾ ನದಿಯ ಜನ್ಮಸ್ಥಾನವಿದೆ. ವರದಾ ನದಿಯು ಮಲೆನಾಡಿನಲ್ಲಿ ಹುಟ್ಟಿ ಬಯಲು ನಾಡಿಗಳಿಗೆ ಜೀವನಾಡಿಯಾಗಿ ಹರಿಯುತ್ತದೆ. ಇಡೀ ಭಾರತದಲ್ಲೇ ಉತ್ತರಾಭಿಮುಖವಾಗಿ ಹರಿಯುವಂತಹ ಏಕೈಕ ನದಿ ವರದಾ ನದಿಯಾಗಿದೆ. ನಾನೊಂದು ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿದ್ದು ವರದಾಯಿನಿ ವರದೆ ಎನ್ನುವಂತಹ ಹೆಸರಿನಲ್ಲಿ ಜೀವನಾಡಿ ವರದೆಯ ಕತೆ ಬಿತ್ತರಗೊಂಡಿದೆ. ನನ್ನ ನೆನದ ಮೂಲ ಕಥೆಯನ್ನು ನಾನು ಈ ಸಾಕ್ಷ್ಯಚಿತ್ರದಲ್ಲಿ ಜೀವ ವೈವಿಧ್ಯತೆಯ ವರದೆಯ ಅಂಗಳದ ಕತೆಗಳನ್ನ ಹಿಡಿದಿಟ್ಟಿದ್ದೇನೆ. ಅವಕಾಶವನ್ನ ನೀಡಿದಂತಹ ಮಂಡಳಿಗೂ, ವೆಂಕಟೇಶ್ ಕೌಳ್ಕೋಡರವರಿಗೂ, ನಾಗೇಂದ್ರ ಸಾಗರ್ ಹಾಗೂ ವಾಣಿಶ್ರಿ ಸಾಗರ್ ಅವರಿಗೂ, ಸಚಿನ್ ಹೆಗಡೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ.
0: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರತಿನಿಧಿಗಳು ಸೂರತ್ ಮಹಾನಗರ ಪಾಲಿಕೆ ಹಾಗೂ ದೇಶದ ಅತಿ ದೊಡ್ಡ 140 MLD ಸಾಮರ್ಥ್ಯದ ಒಳಚರಂಡಿ ನೀರು ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ವಾರ್ಷಿಕ 60 ಕೋಟಿ ಲಾಭ ಗಳಿಸುತ್ತಿರುವ ಘಟಕದ ಕಾರ್ಯವೈಖರಿ ಕುರಿತು ಸೂರತ್ ಪಾಲಿಕೆಯ ಕಾರ್ಯನಿರ್ವಾಹಕ ಅಭಿಯಂತರ ಪರೇಶ್ ಪಟೇಲ್ ನಿಯೋಗಕ್ಕೆ ಮಾಹಿತಿ ನೀಡಿದರು. ಈಗ ಸಂಕ್ಷಿಪ್ತ

0: ಸುದ್ದಿಗಳು. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಇಂದು ಬೆಂಗಳೂರು ಉತ್ತರ ಜಿಲ್ಲೆ ಕಾರ್ಯಕರ್ತರ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯಮಟ್ಟದ ಚೆಸ್ ಪಂದ್ಯಾವಳಿ ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಇಂದು ನಗರದ ಯುವಜನ ಸೇವಾ ಇಲಾಖೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಧರೆ ಫೌಂಡೇಶನ್ ಸಹಯೋಗದಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲಾಗುತ್ತಿದೆ ಎಂದು ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನ ಕೈ ಕಸೂತಿ ಪ್ರವೀಣೆ ಎಂಎಸ್ ಸುಕನ್ಯಾ ಮಲೇಷಿಯಾದ ವಿಶ್ವ ಫ್ಯಾಷನ್ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಗೆ ಭಾಜನರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಿಳಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಅರಣ್ಯದ ಯಳಂದೂರು ವನ್ಯಜೀವಿ ವಲಯದಲ್ಲಿ ಕಂಡುಬಂದ ಆನೆ ಕಳೇಬರದ ಅಂಗಾಂಗಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ ಸೇರಿದಂತೆ ದೇಶದ 8,000 ಸ್ಥಳಗಳಲ್ಲಿ ಇಂದು ಜನಜಾಗೃತಿ ಜಾಥಾ. 81ಕ್ಕೂ ಹೆಚ್ಚು ಉದ್ಯೋಗ ವಲಯಗಳ ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ 60%+ ವೇತನ ಹೆಚ್ಚಳ. ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ಇಂದು ವನವಾಸಿಗಳ ಜನಜಾತಿಯ ಸಾಂಸ್ಕೃತಿಕ ಸಮಾಗಮ. ಕಳಂಕ ನಿವಾರಿಸು, ತಿಳಿವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:15:40. ಇನ್ನು ವಾಣಿಜ್ಯ ಪ್ರಕಟಣೆಗಳು.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್. 8th, 9th, 10th ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ. ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ, ಸಹಸ್ರಾರು ಡಿಸ್ಟಿಂಕ್ಷನ್ಗಳು, ಹೈ ಫಸ್ಟ್ ಕ್ಲಾಸ್ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ. ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಮೊಬೈಲ್ ನಂಬರ್ 9900109490.
3: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
4: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಹಲೋ
7: ಹಲೋ
6: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
7: ನನಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
6: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
8: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
12: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
13: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನು ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
12: ಹ್ಯುಂಡೈ ಎಕ್ಸ್ ಶೋರೂಮ್, 5.5

0: 5 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ.
0: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
2: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
0: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ.
2: ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
0: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: 8th, 9th, 10th, ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ. ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ, ಸಹಸ್ರಾರು ಡಿಸ್ಟಿಂಕ್ಷನ್ಗಳು, ಹೈ ಫಸ್ಟ್ ಕ್ಲಾಸ್ ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ. ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಮೊಬೈಲ್ ನಂಬರ್ 9900109490.
4: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ. GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
5: ಮ್ಯಾಗ್ನಿಸ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್, ಬಿಟ್ಟಂಗಾಲ, ವಿರಾಜಪೇಟೆ. ಇವರು ಕಟ್ಟಡ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಕೊಡಗು, ಬೆಂಗಳೂರು, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಮುಂತಾದೆಡೆ ನಡೆಸುತ್ತಿದ್ದಾರೆ. ಮನೆ, ವಾಣಿಜ್ಯ ಕಟ್ಟಡ ಸೇರಿದಂತೆ ಯಾವುದೇ ಕಾಮಗಾರಿಗಳನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಡಲಾಗುವುದು. ಸ್ಕ್ವೇರ್ ಫೀಟ್ಗೆ 1,750 ರೂಪಾಯಿಯಿಂದ 2,500 ರೂಪಾಯಿ. ಸಂಪರ್ಕಿಸಿ ಮ್ಯಾಗ್ನಿಸ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್, ಬಿಟ್ಟಂಗಾಲ, ವಿರಾಜಪೇಟೆ. ಕಾಲ್ 9900407628 ಅಥವಾ 9164331020.
0: ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ. ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ. ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು, ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, BM ರೋಡ್, ಕುಶಾಲನಗರ. ಕಾಲ್ 0827629877. ಮೊಬೈಲ್ 9364881641.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
7: ಅಬ್ಬಾ, ನನಗಂತೂ ಸಾಕಾಯ್ತು. ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
8: ಏನ್ ರವಿ, ವಿರಾಜಪೇಟೆಯ 2000 ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ. ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ TV, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲಿ ಇದೆ. 2000 ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್.

0: ಎಲ್ಲಾ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
1: ಹೌದಾ, ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ಮಡಿಕೇರಿಯ ಎಂಐ ಸ್ಟೋರ್ ಈಗ ಜಿಬಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನೊಂದಿಗೆ ಶುಭಾರಂಭಗೊಂಡಿದೆ. ಎಂಐ, ರೆಡ್ಮಿ ಮೊಬೈಲ್, ಶೋಮಿ, ಸ್ಯಾಮ್ಸಂಗ್, ವೋಲ್ಟಾಸ್, ಬಾಷ್, ಇಂಟೆಕ್ಸ್ ಬ್ರ್ಯಾಂಡ್ ಗಳ ರೆಫ್ರಿಜರೇಟರ್, ಎಲ್ಇಡಿ ಟಿವಿ, ವಾಷಿಂಗ್ ಮಷೀನ್, ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ ನ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಲಭ್ಯ. ಬೆಸ್ಟ್ ಡಿಸ್ಕೌಂಟ್ ರೇಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಸೌಲಭ್ಯದೊಂದಿಗೆ ಖರೀದಿಸುವ ಅವಕಾಶ. ಪ್ರತಿ ಖರೀದಿಗೂ ಫ್ರೀ ಗಿಫ್ಟ್. ಜಿಬಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಕೊಯ್ನೂರ್ ರೋಡ್, ಮಡಿಕೇರಿ.
3: ಅಭಿಲಾಷ್ ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ ಗಳ ಅತಿನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ ಗಳೊಂದಿಗೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್. ಮುಳಿಯಾ ಶೋರೂಮ್, ಮಹದೇವಪೇಟೆ, ಮಡಿಕೇರಿ.
1: ಟೈಮ್ ನೋಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಸ್ಟೈಲ್ ಹೇಳೋದಕ್ಕೂ ಒಂದು ಬ್ರಾಂಡೆಡ್ ವಾಚ್ ಬೇಕೇ ಬೇಕು.
3: ಹೌದು, ಈಗ ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಮುಳಿಯಾ ಶೋರೂಮ್ನ ಮೊದಲ ಮಹಡಿಯಲ್ಲಿ ಅಪಾರ ಸಂಗ್ರಹದ ಬ್ರಾಂಡೆಡ್ ವಾಚ್ಗಳು ನಿಮ್ಮನ್ನು ಕಾಯುತ್ತಿವೆ.
1: ಸ್ಟೈಲಿಶ್ ಡಿಸೈನ್, ಪ್ರೀಮಿಯಂ ಬ್ರ್ಯಾಂಡ್ಸ್, ಪ್ರತಿ ವಯಸ್ಸಿನವರಿಗೂ ಸೂಕ್ತವಾದ ಅದ್ಭುತ ಕಲೆಕ್ಷನ್.
3: ಗಿಫ್ಟ್ ಕೊಡಬೇಕಾ ಅಥವಾ ನಿಮ್ಮ ಲುಕ್ಗೆ ಹೊಸ ಕ್ಲಾಸ್ ಸೇರಿಸಬೇಕಾ?
1: ಮುಳಿಯಾ
3: ವಾಚ್ ಕಲೆಕ್ಷನ್, ಟೈಮ್ಗೆ ಸ್ಟೈಲ್ ಸೇರಿಸುವ ಆಯ್ಕೆ. ಪ್ರಸಿದ್ಧ ಬ್ರ್ಯಾಂಡ್ಗಳಾದ ಫಾಸ್ಟ್ ಟ್ರ್ಯಾಕ್, ಸೊನಾಟಾ, ಟೈಟಾನ್ ವಾಚ್ಗಳ ಅಮೋಘ ಸಂಗ್ರಹ.
1: ಹಿಂದೆ ಭೇಟಿ ನೀಡಿ ಮತ್ತು ನಿಮ್ಮ ನೆಚ್ಚಿನ ಬ್ರ್ಯಾಂಡೆಡ್ ವಾಚ್ ಆಯ್ಕೆ ಮಾಡಿ.
2: ತನಿಷ್ಕ್ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ನಿಂದ ಖರೀದಿಸಿದ 9 carat ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
3: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ ಬಿಎ, ಎಲ್ಎಲ್ಬಿ 5 ವರ್ಷ ಹಾಗೂ 3 ವರ್ಷಗಳ ಎಲ್ಎಲ್ಬಿ ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಕೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
4: ಭಾಗಮಂಡಲ ನಾಡು ಅಯ್ಯಂಗೇರಿ ಗ್ರಾಮ ಶ್ರೀ ಕೃಷ್ಣ ಚಿನ್ನದಪ್ಪ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಚೆಟ್ರೋಳಿ ದೇವರಿಗೆ ಕೊಡುವ ಕಾರ್ಯಕ್ರಮ ಇದೇ 25ರಂದು ಸೋಮವಾರ ಬೆಳಿಗ್ಗೆ 10 ಗಂಟೆಯಿಂದ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
5: ಹಲೋ
6: ಹಲೋ
5: ರಮ್ಯಾ, ಎಲ್ಲೇ ಕಾಲೇಜ್ಗೆ ಬರ್ತಾನೆ ಇಲ್ಲ, ಏನಾಯ್ತು?
6: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
5: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು. ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ಗೆ ಗುಡ್ ಬೈ ಹೇಳು.

0: ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
2: ಸರ್ಪ್ರೈಸ್ ಗಿಫ್ಟ್
1: ಓಪನ್ ಮಾಡು.
2: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
1: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ, ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
4: ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591803656. ಕಾಳಿಮಾಡ ಶರತ್, 8762050292.
5: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
6: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹೆಂಗಾಗುತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. 1 ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳಿನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 08212555000. ಸೇವ್ ದ ನಂಬರ್, ಸೇವ್ ದ ಲೈಫ್.
8: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
9: ಕನ್ನಡದ ಹಬ್ಬ
10: ಸಂಕಲ್ಪವೇ
11: ಒಂಥರ ಖುಷಿ ಆಗ್ತಾ ಇದೆ.
9: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30ರಂದು ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
12: ಕನ್ನಡ
11: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
9: ಪ್ರಸಾರದ ಸಮಯ ಇಂದು ಬೆಳಿಗ್ಗೆ 9:05.
11: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
9: ಕನ್ನಡದ ಹಬ್ಬ ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ, ಆಕಾಶವಾಣಿ ಮಡಿಕೇರಿ ಕೇಂದ್ರ.
13: ಕನ್ನಡ ನಾಡಿನ ಈ ನೆಲ,
9: ಇದು ಕನ್ನಡದ ಹಬ್ಬ.

0: 7:34 ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೊಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026ರ ಅಥ್ಲೆಟಿಕ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಇಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೊಬಿಯೋ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ವಿಷಯಗಳ ಕುರಿತು ಅವರು ಚರ್ಚಿಸಲಿದ್ದಾರೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ರೊಬಿಯೋ ಅವರು 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ. ಅವರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ರಕ್ಷಣೆ, ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ಚರ್ಚಿಸಿದರು. ಭಾರತ ಮತ್ತು ಅಮೆರಿಕ ಜಾಗತಿಕ ಒಳಿತಿಗಾಗಿ ನಿಕಟವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲ ಮತ್ತು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕಾಗಿ ಅವರು ಕರೆಯನ್ನು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಕಾರ್ಯದರ್ಶಿ ರೊಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಹಂಚಿಕೊಂಡಿದ್ದಾರೆ. ಭಾರತವನ್ನು ಅಮೆರಿಕಕ್ಕೆ ಪ್ರಮುಖ ಪಾಲುದಾರ ಎಂದು ಕೂಡ ಅವರು ಕರೆದಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ ಭಾರತೀಯ ವ್ಯಾಪಾರ ನಾಯಕರ ನಿಯೋಗದೊಂದಿಗೆ ಕೆನಡಾಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ ಮತ್ತು ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮಾತುಕತೆಗಳನ್ನು ಮುನ್ನಡೆಸಲು ಗೋಯಲ್ ಒಟ್ಟಾವಾ ಮತ್ತು ಟೊರಾಂಟೋದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಭಾರತದ ಭೇಟಿಯ ಸಮಯದಲ್ಲಿ ಉಲ್ಲೇಖದ ನಿಯಮಗಳಿಗೆ ಸಹಿ ಹಾಕಲಾಗಿತ್ತು. ಮೊದಲ ಸುತ್ತಿನ ಮಾತುಕತೆಗಳು ಮಾರ್ಚ್ನಲ್ಲಿ ವರ್ಚುವಲ್ ಆಗಿ ನಡೆದಿದ್ದವು ಮತ್ತು 2ನೇ ಸುತ್ತಿನ ಮಾತುಕತೆಗಳು 8ನೇ ಮೇರಂದು ಮುಕ್ತಾಯಗೊಂಡಿದ್ದವು. ಪ್ರಸ್ತುತ ಭೇಟಿಯ ಸಮಯದಲ್ಲಿ ಒಟ್ಟಾವದಲ್ಲಿ ಮತ್ತಷ್ಟು ಸುತ್ತಿನ ಮಾತುಕತೆಗಳನ್ನು ನಡೆಸಲಾಗುವುದು. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಶತಕೋಟಿ ಕೆನಡಿಯನ್ ಡಾಲರ್ಗಳಿಗೆ ವಿಸ್ತರಿಸುವ ಹಂಚಿಕೆಯ ಮಹತ್ವಾಕಾಂಕ್ಷೆಯೊಂದಿಗೆ ಈ ವರ್ಷದ ಅಂತ್ಯದ ವೇಳೆಗೆ ಸಮತೋಲಿತ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಿಇಪಿಎ ಆರಂಭಿಕ ತೀರ್ಮಾನಕ್ಕೆ ಎರಡೂ ಕಡೆಯವರು ಕಾರ್ಯನಿರ್ವಹಿಸಲಿದ್ದಾರೆ. ಆರೋಗ್ಯ ರಕ್ಷಣಾ ಮೂಲಸೌಕರ್ಯದ ಜೊತೆಗೆ ಆರೋಗ್ಯ ತಜ್ಞರು ಮತ್ತು ವೈದ್ಯಕೀಯ ವೃತ್ತಿಪರರ ತರಬೇತಿಯು ಅಷ್ಟೇ ಮುಖ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ವೈದ್ಯಕೀಯ ವಿಜ್ಞಾನ ಪರೀಕ್ಷಾ ಮಂಡಳಿಯ 23ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ವೈದ್ಯರು ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ಸಾಫ್ಟ್ವೇರ್ ಆಗಿ ಸೇವೆ ಸಲ್ಲಿಸುತ್ತಾರೆ, ಆದರೆ ಮೂಲಸೌಕರ್ಯ ಮತ್ತು ಇತರ ಸೌಲಭ್ಯಗಳು

0: ರಾಷ್ಟ್ರದ ಹಾರ್ಡ್ವೇರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶದ ಉದಯೋನ್ಮುಖ ತಜ್ಞರನ್ನು ಗೌರವಿಸುವ ಮೂಲಕ ಭಾರತ ತನ್ನ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಯ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಎದುರಿಸುವಲ್ಲಿ ಮತ್ತು ದೇಶಾದ್ಯಂತ ಆರೋಗ್ಯ ರಕ್ಷಣಾ ವಿತರಣಾ ವ್ಯವಸ್ಥೆಗಳನ್ನು ಬಲಪಡಿಸುವಲ್ಲಿ ಈ ಯುವ ವೈದ್ಯರ ಪರಿಣಿತಿ, ನಾವೀನ್ಯತೆ ಮತ್ತು ಬದ್ಧತೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ವಿಕಸಿತ ಭಾರತ ಮಿಷನ್ ಸಾಧಿಸುವಲ್ಲಿ ಆರೋಗ್ಯ ರಕ್ಷಣಾ ವಲಯ ಮತ್ತು ಆರೋಗ್ಯಕರ ಭಾರತದ ದೃಷ್ಟಿಕೋನವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ವೈದ್ಯಕೀಯ ವೃತ್ತಿಪರರ ಕೊಡುಗೆ ರಾಷ್ಟಕ್ಕೆ ಬಹಳ ಮುಖ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. ರೋಗಿಗಳ ಆರೈಕೆಯನ್ನು ಬಲಪಡಿಸಲು 11 ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಮಾರಂಭದಲ್ಲಿ 26,396 ಅರ್ಹ ಅಭ್ಯರ್ಥಿಗಳಿಗೆ ಅವರ ಶೈಕ್ಷಣಿಕ ಶ್ರೇಷ್ಠತೆ, ವೈದ್ಯಕೀಯ ಪ್ರಾವೀಣ್ಯತೆ ಮತ್ತು ವೃತ್ತಿಪರ ಸಾಮರ್ಥ್ಯವನ್ನು ಗುರುತಿಸಿ ರಾಷ್ಟೀಯ ಮಂಡಳಿಯ ಡಿಪ್ಲೊಮೇಟ್, ರಾಷ್ಟೀಯ ಮಂಡಳಿಯ ಡಾಕ್ಟರೇಟ್, ಡಿಪ್ಲೊಮಾ ಮತ್ತು ರಾಷ್ಟೀಯ ಮಂಡಳಿಯ ಫೆಲೋಶಿಪ್ ಅರ್ಹತೆಗಳನ್ನು ನೀಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜೀರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21 ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ದ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ July 1 ಅನುಷ್ಠಾನಗೊಳ್ಳಲು ವಿಬಿ ಜಿರಾಮ್ಜಿ ಕಾಯ್ದೆ 2025 ಈ ತಿಂಗಳ 11 ಅಧಿಸೂಚನೆ ಹೊರಡಿಸಲಾಗಿದೆ. ಮಹಾರಾಷ್ಟದಲ್ಲಿ ಟಿಸಿಎಸ್ ಸಂಸ್ಥೆಗೆ ಸಂಬಂಧಿಸಿದ ಲೈಂಗಿಕ ದೌರ್ಜನ್ಯ ಮತ್ತು ಧಾರ್ಮಿಕ ಮತಾಂತರಕ್ಕೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಸಿಕ್ ನ್ಯಾಯಾಲಯದ ಮುಂದೆ 1,500 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಲಖನೌದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಲಖನೌ ಸೂಪರ್ ಜೈಂಟ್ಸ್ ತಂಡದ ವಿರುದ್ದ 7 ವಿಕೆಟ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಲಖನೌ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 196 ರನ್ ಗಳಿಸಿತು. ಲಖನೌ ಪರ ಜೋಶ್ ಇಂಗ್ಲಿಸ್ 72 ಹಾಗೂ ಆಯುಷ್ ಬದೋನಿ 43 ರನ್ ಗಳಿಸಿದರು. ಪಂಜಾಬ್ ಪರ ಯಜುವೇಂದ್ರ ಚಹಲ್ ಹಾಗೂ ಮಾರ್ಕೋ ಯಾನ್ಸನ್ ತಲಾ 2 ವಿಕೆಟ್ ಪಡೆದರು. ಗುರಿ ಬೆನ್ನತ್ತಿದ ಪಂಜಾಬ್ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 18 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 800 ರನ್ ಗಳಿಸುವುದರೊಂದಿಗೆ 7 ವಿಕೆಟ್ಗಳ ಜಯ ಸಾಧಿಸಿತು. ಪಂಜಾಬ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೇಯಸ್ ಅಯ್ಯರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿದ್ದು ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುವ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್ನಲ್ಲಿ ಗುರಿಂದರ್ ವೀರ್ ಸಿಂಗ್ ಪುರುಷರ 100 ಮೀಟರ್ ಓಟದಲ್ಲಿ 10.09

0: ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಪುರುಷರ 400 ಮೀಟರ್ ಓಟದಲ್ಲಿ ವಿಶಾಲ್ ಟಿಕೆ 44.98 ಸೆಕೆಂಡುಗಳ ಹೊಸ ರಾಷ್ಟೀಯ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದರು. ಈ ಸ್ಪರ್ಧೆಯಲ್ಲಿ 45 ಸೆಕೆಂಡುಗಳ ತಡೆಗೋಡೆಯನ್ನು ಮುರಿದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ನಡುವೆ ರಾಜೇಶ್ ರಮೇಶ್ 45.31 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಜಯಕುಮಾರ್ 45.47 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕಂಚಿನ ಪದಕ ಗೆದ್ದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಅವರೊಂದಿಗೆ ಇಂದು ದ್ವಿಪಕ್ಷೀಯ ಸಭೆ ನಡೆಸಲಿರುವ ಸಚಿವ ಡಾ ಎಸ್ ಜೈಶಂಕರ್. ಭಾರತೀಯ ವ್ಯಾಪಾರ ನಿಯೋಗದೊಂದಿಗೆ ಕೆನಡಾಕ್ಕೆ ನಾಳೆಯಿಂದ 3 ದಿನಗಳ ಭೇಟಿ ನೀಡಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಪಂಜಾಬ್ ಕಿಂಗ್ಸ್ಗೆ 7 ವಿಕೆಟ್ಗಳ ಜಯ. 2026 ಅಥ್ಲೆಟಿಕ್ಸ್ ಫೆಡರೇಷನ್ ಕಪ್, ಗುರಿಂದರ್ ವೀರ್ ಸಿಂಗ್ಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:45 ನಿಧನ ಸುದ್ದಿ. ಶ್ರೀಮಂಗಲ ಹರಿಹರ ಗ್ರಾಮ ಹತ್ರ ಶಿರಂಗಾಡ್ ಕಾರಳನ ತೀತಿರ ಶಾಂತ ಉತ್ತಯ್ಯ ಹೆಂಗಡ ಪೊಣ್ಣ ಲಿಲ್ಲಿ ಸೀತಮ್ಮ ಹೆಂಗ ನಿನ್ನ ಅಂದ ಮರಣಪಟ್ಟಿದೆ. ತಾಮನೆ ಅಳವೆ ಹೆಂಗಡ ಎಳೊದ್ದಂಡು ಬೈತ್ರ ತೀತಿರ ಲಿಲ್ಲಿ ಸೀತಮ್ಮ ಹೆಂಗಡ ಹಾಕಿರ್ಕಾರೆ ಇಂದು ಮಜ್ಜಾನ 1:30 ಸ್ವಂತ ಮನೆಯಲ್ಲಿ ನಡಪ. ಪೇರೂರು ಗ್ರಾಮ ಹತ್ರ ತೋಲಂಡ ಪೌತಿ ಕುಶಾಲಪ್ಪ ಹೆಂಗಡ ಪೊಣ್ಣ ಪಾರ್ವತಿ ಪಾಲಿ ಇಂದು ಪಲಂಜತಿಕ ಮರಣಪಟ್ಟಿದೆ. ತೋಲಂಡ ಅರುಣ ಹೆಂಗಡ ಅವ್ವ 84 ಬೈತ್ರ ಪಾರ್ವತಿ ಪಾಲಿ ತಾಮನೆ ಮೂವೇರ ಆಕಿರ್ಕಾರಿ ಹಿಂದೆ ಮಜ್ಜಾನ ದಂಡಗಂಟೆಕ್ಕೆ ಪೇರೂರು ಗ್ರಾಮ ಹತ್ರ ಹೆಂಗಡ ಸ್ವಂತ ಮನೆಯಲ್ಲಿ ನಡಪ. ಅತ್ತೂರು ಗ್ರಾಮದ ನಿವಾಸಿ ಕಟ್ಟದ ಗದ್ದೆ ಕೆಬಿ ಪೂವಯ್ಯ ಅವರ ಧರ್ಮಪತ್ನಿ ಪುಷ್ಪಾವತಿ ಅವರು 70ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾಗಿರುತ್ತಾರೆ. ಮೃತರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯ ಬಳಿಕ ಸ್ವಗೃಹದಲ್ಲಿ ನಡೆಯಲಿದೆ. 2ನೇ ರುದ್ರಿಗುಪ್ಪೆ ಗ್ರಾಮ ಹತ್ರ ದೇವಘಟ ಮುಲ್ಲೆಂಗಡ ಗಣಪತಿ ಭೋಜಿ ಪೊಣ್ಣ ಅಕ್ಕವ ಭೋಜಿ 99ನೇ ಬೈತ್ಲು ಇಂದು ಮರಣಪಟ್ಟಿದೆ. ಅಕ್ಕವ್ವ ಭೋಜಿ ತಾಮನೆ ಕಾವಾಡಿ ನೆಲ್ಲ ಮಕ್ಕಳ ಇಂಗಡ ಚಾವುತಾಡಿನ ಅಮ್ಮತಿಲ್ಲುಳ್ಳ ಮೊವ ರಘು ದೇವ ಎಂಡ ಮನೇಲಿ ಬಿಚ್ಚಿತು. ಆಕಿರಿಕಾರಿ ಹಿಂದೆ ದಂದ ಗಂಟರ ಮೀದ ಒಕ್ಕ ತೊಟ್ಟುಗಳತ್ತ ನಡಪ. ನಿಧನ ಸುದ್ದಿ ಕೇಳಿದಿರಿ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್ ಕುಶಾಲನಗರ್ ಕೋಣಿಕೊಪ್ಪಲು ಪಿರಿಯಾಪಟ್ಟಣ.
3: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
4: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
3: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಎಲ್ಲಿದೆ ಅಂತದ್ದು?
5: ಮೈಸೂರಿನ NH-275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
5: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
5: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
5: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯನೂ ಸಿಗುತ್ತೆ.
5: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900901282
5: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
8: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
9: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
8: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 1-960-601786.

0: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
1: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
2: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
3: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
4: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು. ಎಲ್ಲಿಗೆ ಹೋಗೋಣ?
5: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜ್ಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
6: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
7: ಬಿಂದು ಪ್ರೀಮಿಯಂ ನೋಡಿದ್ಯಾ?
6: ಇಲ್ಲ, ಯಾಕೆ?
7: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
8: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
7: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
8: ಕಾಲ್ 9164753608. ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
9: ಸಾಂದೀಪನಿ ವಿದ್ಯಾಪೀಠ ಚಟ್ಟಿಮನಿ ಶಾಲೆಗೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅನ್ನು ಇಂಗ್ಲಿಷ್ ನಲ್ಲಿ ಬೋಧಿಸಲು ನುರಿತ ಶಿಕ್ಷಕಿಯರು ಬೇಕಾಗಿದ್ದಾರೆ. ಇಲ್ಲಿ ಪಿಕೆಜಿಯಿಂದ 8ನೇ ತರಗತಿವರೆಗೆ ದಾಖಲಾತಿ ಆರಂಭಗೊಂಡಿದೆ. ಶಾಲಾ ವಾಹನದ ಸೌಲಭ್ಯವಿದೆ. 5ನೇ ತರಗತಿಗೆ ನೂತನವಾಗಿ ಸೇರುವ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ನೀಡಲಾಗುವುದು. ಹಿಂದೆ ಸಂಪರ್ಕಿಸಿ 7599525995 ಅಥವಾ 8277550101.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
0: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕ್ವುಡ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
11: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
0: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
12: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
13: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
14: ಸುದ್ದಿ ಸಮಾಚಾರ ಓದಿಯನ್ನುಳ್ಳೋ ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ. ಪುಸ್ತಕ ಓದವನು ಉಂಡು ಮನಸ್ಸುಕ್ಕೆ ಖುಷಿ ನೆಮ್ಮದಿ ಕೊಟ್ಟುವಂಡ ಕೂಟಕ್ಕೆ ಜ್ಞಾನವೃದ್ಧಿ ಅರಾಪ ಅಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಅಜಿನಿಕಂಡ ಮಹೇಶ್ ನಾಚಯ್ಯವು ಅಭಿಪ್ರಾಯ ಪರಂದಿತ್ತು. ಚೇರಂಬಾಣಿರ ಬೆಂಗನಾಡು ಕೊಡವ ಸಮಾಜತ್ತು ನಡೆದ 10ನೇ ಕೊಡವ ಪುಸ್ತಕ ಪತ್ತಾಯಕ್ಕೆ ಮೊಳಿಟೀತಿ ತಕ್ಕ ಬರೆದ ಅವು ಪುಸ್ತಕ ಜ್ಞಾನತ್ರ ಪತ್ತಾಯ ಕೊಡವಡ ವಿಚಾರ ಕಾವೇರಿ ಪುರಾಣ ಸ್ಕಂದ ಪುರಾಣದ ಉಲ್ಲೇಖ ಉಂಡು ದಂಡನೆ ಶತಮಾನತ್ರ ತಮಿಳು ಸಂಗತರ ಸಾಹಿತ್ಯತ್ತು ಉಲ್ಲೇಖ ಮಾಡಿತು. ಇಂಥ ಜನಾಂಗತರ ಸಾಹಿತ್ಯ ಸಂಸ್ಕೃತಿನ ಪ್ರತಿಯೊಬ್ಬನೂ ಅರಂಜಗೊಂಡು ಮಕ್ಕಳ ಕೊಡವ ಮೆರ ಬೊಳ್ ಚೆಲು ಬೊಳ್ತುವನ ಕರ್ತವ್ಯ ಇಲ್ಲೇ ಜವಾಬ್ದಾರಿ ಎಂದು ಜ್ಞಾನ ಮಾಡತ್ತೆ. ಇದೋರು ಜೀವನತ್ರ ಕ್ರಮ ಅಂದು ಅರಂಜಗೊಂಡು ಎಣ್ಣಚಿ ಪೊಮ್ಮಕ್ಕ ವಿಜ್ಞಾನ ತಂತ್ರಜ್ಞಾನ ಸಾಹಿತ್ಯ ಸಂಗೀತ ಕೂಡ್ನನಿಗೆ ಎಲ್ಲ ಕೋವಲು ಸಾಧನೆ ಮಾಡಿತ್ತಂದು ಸೆಸ್ಕ್ ನಿರ್ದೇಶಕ ಶರಣಮ್ಮ ಎಸ್ ಜಂಗೀನಾವು ಕೆಮಿತಕ್ಕೆ ಬರೆದತ್ತೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಮಡಿಕೇರಿರ ಗಾಂಧಿ ಭವನತ್ತು ನಡೆದಿನ ಅಂತಾರಾಷ್ಟ್ರೀಯ ಪೊಮ್ಮಕ್ಕಡ ನಾಳಲ್ಲಿ ಕೂಡಿಯಾಡಿತು ತಕ್ಕ ಬರೆದ ಅವು ಇಂದು ಕಾಲದ ಪೊಣ್ಣು ಮನೆ ಪಿಂಜ ಪೊರಮೆ ಕಚೇರಿ ಕೆಲಸ ದಂಡಾನು ನಿಭಾಯಿಸಿಟ್ಟನುಂಡು ನಾಡು ಅಭಿವೃದ್ಧಿ ಕಾಂಗೊಂಡು ದಾನಕ ಅದತ್ತು ಪೊಮ್ಮಕ್ಕಡ ಪಾತ್ರ ಬಲ್ಯ ಮಟ್ಟತ್ತಿರದ ಆಯ್ತುಂಡು ಎಂದು ಎಣ್ಣಚಿ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರ ಸಮಿತಿ ಸಭೆ ಅಧ್ಯಕ್ಷ ಜಿಎಂ ಕಾಂತರಾಜು ಎಂಡ ಕುರು ಕರಿಕೆಲು ತಾಲೂಕು ಪಂಚಾಯಿತಿ ಸಭಾಬಾಡಿಯಲ್ಲಿ ನಡೆದಿತ್ತು. ಸೋಮಾರ್ಪೇಟೆ ತಾಲೂಕಕ್ಕೆ ಸಂಬಂಧಪಟ್ಟ 1030 ದಂಡ ಬಿಪಿಎಲ್ ಪಡಿತರ ಕಾರ್ಡ್ನ ಎಪಿಎಲ್ ಆಯಿತು ಪರಿವರ್ತನೆ ಮಾಡಿತು. ಅದತ್ತು 261 ಅರ್ಜಿದಾರಂಗ ಬಿಪಿಎಲ್ ಪಡಿತರ ಕಾರ್ಡ್ ಪಡೆದವಕ್ಕೆ ಅರ್ಹಂಗ ಅಂದು ಅರ್ಜಿ ಸ್ವೀಕಾರ ಮಾಡಿಚೆ. ಅನ್ನನೆ ವೈದ್ಯಕೀಯ ತುರ್ತು ಚಿಕಿತ್ಸೆಗೆ ಅರ್ಜಿ ಒಪ್ಪು ಚುಡುವಕ್ಕೆ ಪಿನ್ನ ಪಡಿತರ ಕಾರ್ಡ್ ತಿದ್ದುಪಡಿಕೆ 2027 March 31 ಸರ್ಕಾರ ಅವಕಾಶ ಕೊಡ್ತಿತ್ತು. ಅನ್ನನೆ ಗೃಹಲಕ್ಷ್ಮಿ ಯೋಜನೆಯಡಿ ಡಿಸೆಂಬರ್ 2025 ಫೆಬ್ರವರಿ 2026 ಫಲಾನುಭವಿಯ ಖಾತೆಗೆ ಪಣ ಜಮೆ ಮಾಡಿತಂದು ಯೋಜನಾಧಿಕಾರಿ ಶ್ರೀದೇವಿ ಮುದೋಳವು ಅರಿಚಿಟ್ಟಿತು. ಕೊಡಗು ಜಿಲ್ಲೆಯಲ್ಲಿ ಪೊಜ್ಜುಂಡುಳು ಕಾತು ಮಳೆ ನುಂಡು ವಿದ್ಯುತ್ ಸಂಪರ್ಕದ ತೊಂದರೆ ಆಯಿನುಂಡು ಆನಮುಂಡು

0: ಸಾರ್ವಜನಿಕಂಗ ಎಲ್ಲಿಂಗಿ ಕರೆಂಟ್ ವೈರ್ ತುಂಡಾಯ್ತು ಬುದ್ದದು ಕಂಬ ಬುದ್ದಿ ತುಳೋದು ಮರತ್ರ ಕೊಂಬೆ ಕರೆಂಟ್ ವೈರ್ ಮೇಲೆ ಬುದ್ದದು ಇನ್ನತನ ಕಂಡತೆಂಗಿ ಕೂಡನೆ ಸರ್ವಿಸ್ ಸೆಂಟರ್ ನಂಬರ್ 191 ದಂಡು ಪಿಂಗ ಗ್ರಾಹಕಂಗಳ ಸೇವಾ ಕೇಂದ್ರತ್ರ ನಂಬರ್ 1800595901 ಫೋನ್ ಮಾಡಿತ್ತು ಇಲ್ಲೆಂಗಿ ಆಯಾ ತಾಲೂಕರ ವಿಭಾಗತ್ರ ಕೇಂದ್ರ ನಂಬರ್ಗೆ ಸಂಪರ್ಕ ಮಾಡಿತ್ತು ವರದಿ ಕೊಡಕೊಂಡೊಂದು ಮಡಿಕೇರಿ ವಿಭಾಗತ್ರ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತ ಘನತ್ಯಾಜ್ಯ ವಸ್ತುರ ನಿರ್ವಹಣೆ ನೇಮತನ ರಾಜ್ಯತ್ರ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ನಿರ್ಕ ಮಾಡಿತುಳೋ ಸಮಯತ್ತು ಅನುಷ್ಠಾನ ಮಾಡೋಂಡ ಮೀದ ಸರ್ವೋಚ್ಚ ನ್ಯಾಯಾಲಯದ ಸಿವಿಲ್ ಅಪೀಲ್ ಪ್ರಕರಣ ದಾಖಲಾಯಿತು. ಆನಗುಂಡು ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ಉಳ್ಳೋ ವಾಣಿಜ್ಯ ಬಳಕೆದಾರಂಗ, ಬಸ್ ಸ್ಟ್ಯಾಂಡ್, ಕೈಗಾರಿಕೆ ಘಟಕ, ಹೋಟೆಲ್, ಆಸ್ಪತ್ರೆ, ನರ್ಸಿಂಗ್ ಹೋಮ್, ಕಳಿಪರಂಬು, ಸಮಾವೇಶ ಸಭಾಬಾಳೆ, ಮಂಗಲ ಸಮಾಜ ಕೂಡ್ನನಿಕೆ, ಬೋರ್ಬೋರೆಸ್ ಬಲ್ಯ ಪ್ರಮಾಣತ್ರ ತ್ಯಾಜ್ಯ ಉತ್ಪಾದಕಂಗಳ ಸಂಸ್ಥೆಯಲ್ಲಿ ಇಪ್ಪ ಘನತ್ಯಾಜ್ಯತನ ಪಚ್ಚೆಕಸ ಒಣಕಸ ತ್ಯಾಜ್ಯ ಪಿನ ಸ್ಪೆಷಲ್ ಕೇರ್ ವೇಸ್ಟ್ ಈ ನಾಲ್ ಭಾಗತ್ತು ಬೋರೆ ಬೋರೆ ಮಾಡಿತ್ತು. ನಗರಸಭೆ ತ್ಯಾಜ್ಯ ಸಂಗ್ರಹ ವಾಹನಕ್ಕೆ ಉಡುವನಕ್ಕೆ ನಗರಸಭೆ ಪೌರಾಯುಕ್ತಂಗ ಕಟ್ಟಂಡಿತ. ಪೊನ್ನಂಪೇಟೆ ವಿದ್ಯುತ್ ಉಪಕೇಂದ್ರತಂಜ ಪಾಂಚಿಪುಪು ಮಾಯಾಮುಡಿ ಪಿಂಜ ಬೆಕ್ಕೆ ಸೊಡ್ಲೂರು ಫೀಡರ್ಲು ಅವಶ್ಯ ರಿಪೇರಿ ಪಣಿ ಉಳ್ಳಾನಗುಂಡು ಇದೇ 25 ಪೊಲಕ 10 ಗಂಟೆಯಿಂದ ಒಯ್ಪತ 5 ಗಂಟೆ ಕತನೆ ಕಾನೂರು ಬೆಕ್ಕೆ ಸೊಡ್ಲೂರು ಕೋತೂರು ಬಲ್ಯಮಂಡೂರು ವಡ್ಡರಮಾಡು ನಿಡುಗುಂಬ ಮಾಯಾಮುಡಿ ಕಮಟಿ ಧನುಗಾಲ ರುದ್ರಬೀಡು ಮಡಿಕೆಬೀಡು ಬಾಳಾಜಿ ಸುತ್ತಮುತ್ತ ಕರೆಂಟ್ ಇಪ್ಪಲ ಎಂದು ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರಿಚಿಟ್ಟಿತ. ಇಲ್ಲಿಗೆ ಪೊಲಕತರ ಸುದ್ದಿ ಸಮಾಚಾರ ತಿಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
7: ಸರ್ಪ್ರೈಸ್ ಗಿಫ್ಟ್?
6: ಓಪನ್ ಮಾಡು.
7: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
6: ಮುಳಿಯಾದಿಂದ.
2: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ LED TV ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
8: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
9: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
10: ಕನ್ನಡದ ಹಬ್ಬ
11: ಸಂಕಲ್ಪವೇ ಗೆಲುವು,
12: ಒಂಥರ ಖುಷಿ ಆಗ್ತಾ ಇದೆ.
10: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30ರಂದು ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
13: ಕನ್ನಡವೇ ಕಾವೇರಿ
12: ಇಷ್ಟಪಟ್ರೆ, ಕುತೂಹಲ ಇದ್ರೆ

0: ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ, ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
1: ಪ್ರಸಾರದ ಸಮಯ ಇಂದು ಬೆಳಿಗ್ಗೆ 9:05.
0: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
1: ಕನ್ನಡದ ಹಬ್ಬ ಮಾಡಿ FM 103.1 MHz ಗಳಲ್ಲಿ, ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಕನ್ನಡ ನಾಡಿನ ಈ ನೆಲ,
1: ಇದು ಕನ್ನಡದ ಹಬ್ಬ.
2: ಪ್ರತಿಫಲ
3: ಸಮಯ 8:00 ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: And now, before we end the bulletin, the headlines once again. External Affairs Minister Dr. S. Jayashankar to hold bilateral talks with U.S. Secretary of State Marco Rubio in New Delhi today. Ayushman Bharat scheme to be rolled out in West Bengal from July. Swasthya Sathi beneficiaries to be included. Maharashtra SIT files charge sheet against four accused in Nashik DCS sexual assault and religious conversion case. U.S. President Donald Trump says Iran deal, including reopening of Strait of Hormuz, largely negotiated. IMD forecasts severe heat wave conditions in some parts of northern, central and eastern India, including Delhi today. And in athletics, Gurinderweer Singh wins men's 100-meter gold with new national record at Federation Cup in Ranchi. And with that, we end the morning news. Have a nice day.
1: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meter, ಅಂದರೆ 600 kHz. ಸಮಯ ಆಗಿದೆ 8:30:20. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು ಇದೀಗ.
2: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
3: ಆಕಾಶವಾಣಿ ಹಾಗೂ ದೂರದರ್ಶನದಲ್ಲಿ ಪ್ರಮುಖವಾಗಿ 4 ಕಾರ್ಯವಿಭಾಗಗಳಿವೆ. ಅವು ಕಾರ್ಯಕ್ರಮ ವಿಭಾಗ, ತಾಂತ್ರಿಕ ವಿಭಾಗ, ಆಡಳಿತ ಹಾಗೂ ಹಣಕಾಸಿನ ವಿಭಾಗ ಮತ್ತು ವಾರ್ತಾ ವಿಭಾಗ. ದೇಶದಾದ್ಯಂತ ಸ್ಥಾಪಿತವಾಗಿರುವ ಕೇಂದ್ರಗಳಲ್ಲಿ 4 ವಿಭಾಗಗಳು ಕಾರ್ಯನಿರ್ವಹಿಸುತ್ತವೆ. ಆಯಾ ಕೇಂದ್ರಗಳ ಕಾರ್ಯಕ್ರಮ ಮುಖ್ಯಸ್ಥರುಗಳ ಮೇಲ್ವಿಚಾರಣೆಯಲ್ಲಿ ನಿಲಯ ನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಕಾರ್ಯಕ್ರಮ ನಿರ್ವಾಹಕರು, ಪ್ರಸಾರ ನಿರ್ವಾಹಕರು ಹಾಗೂ ಉದ್ಘೋಷಕರನ್ನು ಒಳಗೊಂಡ ದೊಡ್ಡ ತಂಡ ಕಾರ್ಯಕ್ರಮ ಯೋಜನೆ, ತಯಾರಿ ಹಾಗೂ ಪ್ರಸಾರದಲ್ಲಿ ಪಾಲ್ಗೊಳ್ಳುತ್ತದೆ. ತಾಂತ್ರಿಕ ವಿಭಾಗದ ಮುಖ್ಯಸ್ಥರ ನಿರ್ದೇಶನದಲ್ಲಿ ಉಪನಿರ್ದೇಶಕರು, ಸಹಾಯಕ ನಿಲಯ ಅಭಿಯಂತರರು, ಸಹಾಯಕ ಅಭಿಯಂತರರು, ತಾಂತ್ರಿಕ ಸಹಾಯಕರು, ಟೆಕ್ನಿಷಿಯನ್ ಮುಂತಾದವರ ತಂಡ ತಾಂತ್ರಿಕ ನಿರ್ವಹಣೆ, ಪ್ರಸಾರ ನಿರ್ವಹಣೆಗಳ ಕಾರ್ಯವನ್ನು ನಿರ್ವಹಿಸುತ್ತದೆ. ಆಡಳಿತ ವಿಭಾಗವು ಆಡಳಿತಾಧಿಕಾರಿಗಳ ನೇತೃತ್ವದಲ್ಲಿ ಹಿರಿಯ ಲೆಕ್ಕಿಗರ, ಸಹಾಯಕ ಲೆಕ್ಕಿಗರ ತಂಡದೊಂದಿಗೆ ಕೆಲಸ ಮಾಡುತ್ತದೆ. ಈ ವಿಭಾಗವು ಖರ್ಚು ವೆಚ್ಚಗಳ ಲೆಕ್ಕಪತ್ರಾದಿಗಳ ನಿರ್ವಹಣೆಯನ್ನು ಮಾಡುತ್ತದೆ. ಈ ಎಲ್ಲ ವಿಭಾಗಗಳ ಸಿಬ್ಬಂದಿ ಸಂಖ್ಯೆ ಹಿರಿಯ ಕೇಂದ್ರಗಳಲ್ಲಿ ಹೆಚ್ಚಿದ್ದರೆ ಸಣ್ಣ ಕೇಂದ್ರಗಳಲ್ಲಿ ಕಡಿಮೆ ಇರುತ್ತದೆ. ಕೆಲವು ಹಿರಿಯ ಕೇಂದ್ರಗಳಲ್ಲಿ ವಾರ್ತಾ ವಿಭಾಗವಿದ್ದು ಸುದ್ದಿ ಸಂಪಾದಕರು ಮುಖ್ಯಸ್ಥರಾಗಿರುವ ಈ ವಿಭಾಗದಲ್ಲಿ ವಾರ್ತಾವಾಚಕರು, ಬಾತ್ಮೀದಾರರಲ್ಲದೆ ಅರೆಕಾಲಿಕ ವಾರ್ತಾವಾಚಕರ ತಂಡವಿರುತ್ತದೆ. ವಾರ್ತಾ ವಿಭಾಗವು ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ನ ಅಧೀನಕ್ಕೆ ಒಳಪಟ್ಟಿರುತ್ತದೆ. ಈ ಸೇವಾ ವ್ಯವಸ್ಥೆಯಡಿ ಬರುವ ಇತರ ಶಾಖೆಗಳು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಡೈರೆಕ್ಟರೇಟ್ ಆಫ್ ಆಡಿಯೋ ವಿಷುವಲ್ ಪಬ್ಲಿಸಿಟಿ, ಕ್ಷೇತ್ರ ಪ್ರಚಾರ ಇಲಾಖೆ, ಫಿಲ್ಮ್ಸ್ ಡಿವಿಷನ್ ಮುಂತಾದವು. ಆಕಾಶವಾಣಿಯ ಸೇವೆಯಲ್ಲಿರುವ ವಿಭಾಗಗಳು ಒಂದೇ ಉದ್ದೇಶ, ಅಂದರೆ ದಿನದ ಕಾರ್ಯಕ್ರಮ ಪ್ರಸಾರಕ್ಕಾಗಿ ದುಡಿಯುತ್ತವೆ. ಈ ಪ್ರಸಾರ ಕಾರ್ಯ ನಿರಂತರ, ಸಮಯ ಪರಿಪಾಲನೆ ಹಾಗೂ ಸಮಯದ ಮಹತ್ವ ಆಕಾಶವಾಣಿಯ ಜೀವಾಳ. ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಘೋಷವಾಕ್ಯದಂತೆ ಆಕಾಶವಾಣಿ ಕೃಷಿ, ಕಾರ್ಮಿಕರು, ಮಹಿಳೆಯರು, ಮಕ್ಕಳು, ಹಿರಿಯ ನಾಗರಿಕರು, ಯುವಜನತೆ ಮುಂತಾದ ಬೇರೆ ಬೇರೆ ಆಸಕ್ತಿಯ ಜನಸಮುದಾಯಕ್ಕೆ ಮಾಹಿತಿ, ಮನರಂಜನೆಯನ್ನು ನೀಡುವ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸಾರ ಮಾಡುತ್ತದೆ. ನಾಡಿನ ಸಂಸ್ಕೃತಿ, ಪರಂಪರೆಯ ಹಿರಿಮೆಯನ್ನು ಕಾರ್ಯಕ್ರಮಗಳ ಮೂಲಕ ಎತ್ತಿಹಿಡಿಯುವ ಹಾಗೂ ಉಳಿಸಿ ಬೆಳೆಸುವ ಗುರುತರ ಜವಾಬ್ದಾರಿ ಹೊತ್ತು ಪ್ರಸಾರ ಆರಂಭಿಸಿದ ಆಕಾಶವಾಣಿ ಇಂದಿಗೂ ಅದನ್ನು ಅನೂಚಾನವಾಗಿ ಮುಂದುವರಿಸಿಕೊಂಡು ಬಂದಿದೆ. ಸಂಗೀತ, ನಾಟಕ ಮುಂತಾದ ಕಲೆ ಹಾಗೂ ಸಾಹಿತ್ಯ ಪ್ರಕಾರಗಳಿಗೆ ಪ್ರೋತ್ಸಾಹ ನೀಡುತ್ತಾ ಅವುಗಳ ಮೂಲಕ ಮನೆ ಮಾತಾಗಿದ್ದಲ್ಲದೆ ಸಂಗೀತ, ಸಾಹಿತ್ಯ ದಿಗ್ಗಜರಿಗೂ ಜನಪ್ರಿಯತೆಯನ್ನು ತಂದಿದೆ. ಆಕಾಶವಾಣಿಯು ಕಲೆಯ ಪೋಷಕನಾಗಬೇಕು ಎಂಬ ಉನ್ನತ ಆದರ್ಶದಿಂದ ಆಗಿನ ಕೇಂದ್ರ ಪ್ರಸಾರ ಮಂತ್ರಿಗಳಾದ ಶ್ರೀ ಬಿ ವಿ ಕೇಸ್ಕರ್ ಅವರು ಆಕಾಶವಾಣಿ ಸಂಗೀತ ಸಮ್ಮೇಳನವನ್ನು 1956 ಪ್ರಾರಂಭಿಸಿದರು. ದೆಹಲಿಯಿಂದ ರಾಷ್ಟ್ರವ್ಯಾಪಿ ಪ್ರಸಾರವಾಗುವ

0: ಈ ಕಾರ್ಯಕ್ರಮ ಇಂದಿಗೂ ಆಕಾಶವಾಣಿಯ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಹೀಗೆ ಹತ್ತು ಹಲವು ಉನ್ನತ ಕಾರ್ಯಕ್ರಮಗಳನ್ನು ಕಳೆದ 9 ದಶಕಗಳಿಂದ ಪ್ರಸಾರ ಮಾಡುತ್ತಾ ವಿದ್ಯುನ್ಮಾನ ಮಾಧ್ಯಮಗಳಿಗೆ ಮಾದರಿಯಾಗಿರುವ ಆಕಾಶವಾಣಿಗೆ ಸಾಟಿಯಾದ ಇನ್ನೊಂದು ಮಾಧ್ಯಮ ಇಲ್ಲ ಎಂದರೆ ಉತ್ಪ್ರೇಕ್ಷೆಯಲ್ಲ. ಭಾರತೀಯ ಪ್ರಸಾರ ಮಂತ್ರಾಲಯದ ದೂರದರ್ಶನ ವಾಹಿನಿಯನ್ನೂ ಮೊದಲ್ಗೊಂಡು ಪ್ರಾರಂಭವಾದ ಎಲ್ಲ ಖಾಸಗಿ ದೂರದರ್ಶನ ಹಾಗೂ ರೇಡಿಯೋ ವಾಹಿನಿಗಳು ಆಕಾಶವಾಣಿಯನ್ನೇ ಮಾದರಿಯಾಗಿಟ್ಟುಕೊಂಡು ಅದು ಹಾಕಿಕೊಟ್ಟ ಹಾದಿಯಲ್ಲೇ ತಮ್ಮ ವಾಹಿನಿಗಳ ಕಾರ್ಯಕ್ರಮಗಳನ್ನೂ ರೂಪಿಸಿಕೊಂಡು ಕಾರ್ಯಾರಂಭ ಮಾಡಿದ್ದು, ಕಾಲಾಂತರದಲ್ಲಿ ಕೇಳುಗರ ಹಾಗೂ ವಾಹಿನಿಗಳ ಒಡೆಯರ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಬದಲಾವಣೆಗಳನ್ನು ಮಾಡಿಕೊಂಡಿವೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ
3: ಸವಿ ಸವಿ ನೆನಪು,
4: ಸವಿ ಸವಿ ನೆನಪು. ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
5: ಗೂಟೂರಿ ಸಾಹಿತಿ ಹಾಗೂ ಕಲಾವಿದರು, ಕನ್ನಡ ಧ್ವನಿಸುರುಳಿಗಳಿಗೆ ಸಾಹಿತ್ಯವನ್ನು ರಚಿಸಿದ್ದಾರೆ. ಹಲವಾರು ನಾಟಕಗಳ ಖ್ಯಾತ ಕಲಾವಿದ, ವಾಣಿಜ್ಯ ಜಾಹೀರಾತುಗಳಿಗೆ ಕಂಠದಾನ ಮಾಡಿದ್ದಾರೆ. ದೂರದರ್ಶನ ಧಾರಾವಾಹಿಯ ಹಿರಿಯ ಕಲಾವಿದರು ಗೋಟೂರಿ. ಕೇಳಿ.
6: ರೌದ್ರರಸವನ್ನು ಇಷ್ಟು ಚೆನ್ನಾಗಿ ತಮ್ಮ ಹಾಡಿನ ಮೂಲಕ ತಿಳಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ಕರುಣಾರಸವನ್ನೂ ಅಷ್ಟೇ ಚೆನ್ನಾಗಿ ಅಭಿನಯಿಸಿದ್ದಾರೆ, ಅಷ್ಟೇ ರಸವತ್ತಾಗಿಯೂ ಹಾಡಿದ್ದಾರೆ. ಅವರ ಹಾಡು ಕೇಳ್ತಾ ಇದ್ರೆ ನಮಗೇನೆ ಕರುಣೆ ಬರುತ್ತೆ.
7: ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಯಾರಿಲ್ಲ.

0: ಯಾವ ಕಲಾವಿದರೇ ಆಗಲಿ, ಯಾವ ರಸಾಭಿನಯವೇ ಆಗಲಿ, ಆ ರಸಾನುಭೂತಿ ನಾವು ಅನುಭವಿಸುವಂತೆ ಅಂದರೆ ಪ್ರೇಕ್ಷಕರು ಅನುಭವಿಸುವಂತೆ ಮಾಡಬೇಕು. ಅದೇ ಸತ್ವಪೂರ್ಣ ಅಭಿನಯ, ಅದೇ ಸಾರ್ಥಕವಾದ ಅಭಿನಯ. ಕಲಾವಿದರ ಅಭಿನಯವೆಲ್ಲೋ ಪ್ರೇಕ್ಷಕರ ಮನಸ್ಸು ಎಲ್ಲೋ ಇದ್ದರೆ ಅದು ರಸಾಭಿನಯವಲ್ಲ. ಅಂಥ ಅಭಿನಯ ಒಂದು ವ್ಯರ್ಥ ಪ್ರಯಾಸವಾಗುತ್ತೆ. ಆದರೆ ನಮ್ಮ ರಾಜ್ಕುಮಾರ್ ಅವರು ತಮ್ಮ ಹಾವಭಾವಗಳಿಂದ, ನಡೆ ನುಡಿಗಳಿಂದ ಪ್ರೇಕ್ಷಕರನ್ನು ತಮ್ಮತ್ತ ಆಕರ್ಷಿಸಿಕೊಳ್ಳುತ್ತಾರೆ. ಅಭಿನಯದಲ್ಲಿ ತಾವು ತಲ್ಲೀನರಾಗುವುದೇ ಅಲ್ಲದೆ ನಮ್ಮನ್ನು ಆ ಪಾತ್ರದೊಳಗೆ ಎಳೆದುಕೊಂಡು ನಮ್ಮನ್ನು ಮೈಮರೆಸುತ್ತಾರೆ. ಅಂತಹ ಆಕರ್ಷಕ ಅಭಿನಯ ಅವರದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ವೀರಾವೇಶದಿಂದ ಅಭಿನಯಿಸುವಾಗ, ಹಾಡುವಾಗ ನಮ್ಮನ್ನು ನಾವೇ ಮರೆಯುತ್ತೇವೆ. ಅಂತಹ ಒಂದು ಅದ್ಭುತ ಶಕ್ತಿ ಅವರ ಅಭಿನಯದಲ್ಲಿ, ಅವರ ಹಾಡಿನಲ್ಲಿ ನಾವು ಕಾಣಬಹುದು.
1: ಯಾರು ತಿಳಿಯರು ನಿನ್ನ ಭುಜಬಲದ

ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ.

0: ಅಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾಗೋ ಅರಿಗಳೂ ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ
1: ಉಗ್ರಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇರಿ ಛಲದಿ ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋ.

0: ಖಂಡಿಯಂದಡಿಗಡಿಗೆ ನುಡಿಯಬೇಡಲೋ ಮೂಢ. ಭಂಡರೆದೆ ಗುಂಡಿಗೆಯ ಖಂಡಿಸುತ ರಣಚಂಡಿ ದೌತಣ ವೀವ ಈ ಗಾಂಧೀವಿ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ.
1: ವೀರರಸಾಭಿನಯವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅನೇಕ ಚಿತ್ರಗಳಲ್ಲಿ ಹಲವಾರು ರೀತಿಯಲ್ಲಿ ಅಭಿನಯಿಸಿ ಕನ್ನಡದ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಹೆಸರನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಈ ವೀರರಸವೇ ಸಾಹಸಕ್ಕೆ ಬುನಾದಿ. ಇದು ಇನ್ನೂ ಸ್ವಲ್ಪ ಅಧಿಕವಾದರೆ ಅದೇ ಭಯಾನಕ ರಸ. ಎದುರಾಳಿಯ ಗುಂಡಿಗೆಗಳನ್ನು ಗಡಗಡ ನಡುಗಿಸುವುದು ಅಥವಾ ಕೇಳುಗರ ಎದೆಗಳನ್ನು ಕಂಪಿಸುವಂತೆ ಮಾಡುವುದೇ

ಭಯಾನಕ ರಸದ ಸಿದ್ಧಿ ಹಾಗೂ ಉದ್ದೇಶ. ಅದು ಸಂಭಾಷಣೆಯ ಆಗಿರಬಹುದು, ಪದ್ಯದ ಶೈಲಿಯ ಆಗಿರಬಹುದು, ಅಥವಾ ಹಾಡೇ ಆಗಿರಬಹುದು. ಅಂತಹ ಭಯಾನಕ ರಸದಲ್ಲಿ ಲೀನವಾಗಿ ಲೀಲಾಜಾಲವಾಗಿ ಅಭಿನಯಿಸುವುದು, ಹಾಡುವುದು ಅವರಿಗೆ ಅಭಿನಯ ಶಾರದೆ ನೀಡಿರುವ ಅಪೂರ್ವವಾದ ವರ. ದೇವರಾಗಿ ಅಭಿನಯಿಸುವ ಸಾಮರ್ಥ್ಯ ಇರೋ ಡಾಕ್ಟರ್ ರಾಜ್ಕುಮಾರ್ ದಾನವನಾಗಿಯೂ ನಟಿಸಬಲ್ಲೆ ಎಂದು, ಭಯಾನಕ ರಸವನ್ನು ಪೋಷಿಸಬಲ್ಲೆ ಎಂದು ತೋರಿಸಿದ್ದಾರೆ.

ಕುಣಿಯುತ್ತ ಆ ಚಕ್ರ ಕಡಿತು ಮುರಿದು ಎಸೆಯುತ್ತ ಆ ನಿನ್ನ ಕಲೆ ಪುಡಿ ಪುಡಿ ಮಾಡಿ ಆ ಹಾಲ ಕಡಲ ಕಣದಿ ಕುಣಿಯುತ ಆ ಶೇಷನೊಡಲ ಸಿಗಿದು ಬಿಸುಡುತ್ತ ಆ ಚಕ್ರ ಕಡಿತು ಮುರಿದು ಎಸೆಯುತ್ತ ಆ ನಿನ್ನ ಕಲೆ ಪುಡಿ ಪುಡಿ ಮಾಡಿ ಶಿವನು ಹೆದರುತ್ತಿರೆ ಬ್ರಹ್ಮ ಬೆವರುತ್ತಿರೆ ಸುರರು ನಡುಗುತ್ತಿರೆ ನರರು ಅಳುತ್ತಲಿರ ಕಣ್ಣದಿ ರೋಷದ ಬೆಂಕಿಯ ಚಲ್ಲಿ ಫಡ ಫಡ ನಾನೀಗ ಸಿಗಿ

ಆಕ್ರೋಶ ಹೆದರಿ ಹೆದರಿ ನಡುಗಿರೆ, ಕಾರ್ಮೋಣ ಭಯದಿ ಬೆದರಿ ಚದುರಿರೆ, ಏ ಭೂಮಿ ಅಳುತ ಶರಣು ಎನ್ನುತ್ತಿರೆ, ದೇವೇಂದ್ರ ನೆರೆಯನ್ನು ಸೀಳಿ, ಸ್ವರ್ಗ ನರಕಗಳ ಎಲ್ಲ ಲೋಕಗಳ ನನ್ನ ಗಾಲಡಿಯಲ್ಲಿಟ್ಟು ಆಳುತೆರೆ ಎದುರಿಸಿ ನಿಂತು ಬಾ ವೀರರು, ಯೋಗು ಬಿಡು ಬಿಡು, ನಾನೀಗ ಸಿಗಿವೆ ಕ್ಷಣದಲ್ಲಿ ನಿನ್ನ, ನಾಂ ಎಲ್ಲಿ ಹೋದರೇನು.

ಇಂದ್ರಜಾಲ ಮಾಡೋ ವ್ಯಕ್ತಿ ಬರೀ ಕರವಸ್ತ್ರದಿಂದ ಪಾರಿವಾಳಗಳನ್ನು ಸೃಷ್ಟಿ ಮಾಡಿದಾಗ ನಮಗೆ ಆಶ್ಚರ್ಯವಾಗುತ್ತೆ ಅಲ್ವೇ? 5-6 ವರ್ಷದ ಮಗು ತನ್ನ ಪೂರ್ವಜನ್ಮದ ಕಥೆ ಹೇಳಿದಾಗ ಅದು ನಿಜ ಎಂದು ಗೊತ್ತಾದಾಗ ನಮಗೆ ಆಶ್ಚರ್ಯವಾಗುವಲ್ಲವೇ? ಲಾಟ್ರಿಯಲ್ಲಿ 100,000 ರೂಪಾಯಿ ಬಹುಮಾನ ಬಂದಾಗ ಆನಂದ ಆಶ್ಚರ್ಯ ಒಂದೇ ಬಾರಿ ಆಗೋದಿಲ್ವೇ? ಆಗುತ್ತೆ, ಖಂಡಿತ ಆಗುತ್ತೆ. ಕಂಡರಿಯದ ಕೇಳರಿಯದ ವಿಷಯಗಳ ಬಗ್ಗೆ ನಾವು ಕಂಡಾಗ ಕೇಳಿದಾಗ ಆನಂದ ಆಶ್ಚರ್ಯ ಉಂಟಾಗೋದು ಸಹಜ. ಈ ಆನಂದ ಆಶ್ಚರ್ಯಗಳೇ ಅದ್ಭುತ ರಸಕ್ಕೆ ನಾಂದಿ. ಈ ಅದ್ಭುತ ರಸವನ್ನು ಅಭಿನಯಿಸುವುದರಲ್ಲಿ, ಆ ರಸಾನುಭೂತಿ ನಮ್ಮಲ್ಲಿ ಆಗುವಂತೆ ಮಾಡುವುದರಲ್ಲಿ ಡಾಕ್ಟರ್ ರಾಜ್ಕುಮಾರಿಗೆ ಸಾಟಿ ಯಾರು ಗೊತ್ತೇ? ರಾಜ್ಕುಮಾರ್ ಅವರೇ ಹೊರತು ಬೇರೆ ಯಾರೂ ಅಲ್ಲ. ಅದಕ್ಕೆ ಕನ್ನಡಕ್ಕೊಬ್ಬನೇ ರಾಜಕುಮಾರ ಅನ್ನೋ ಹೆಸರು ಬಂದಿರೋದು. ಅವಿದ್ಯಾವಂತನಾದ ಕಾಳಪ್ಪನಿಗೆ ಕಾಳಿಕಾದೇವಿ ಪ್ರತ್ಯಕ್ಷವಾಗುವುದು ಒಂದು ಪವಾಡವೇ ಸರಿ, ಆ ಪವಾಡವೇ ಅದ್ಭುತ ರಸ.

0: ನನಗೆ ಅಪೂರ್ವವಾದ ಅವಕಾಶ ಕಲ್ಪಿಸಿಕೊಟ್ಟ ನನ್ನ ಆತ್ಮೀಯರು ಶ್ರೇಯೋಭಿಲಾಷಿಗಳು ಆದ ನಿಮಗೂ ನನ್ನ ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಜೈ ಕನ್ನಡ ತಾಯಿ, ಜೈ ಭುವನೇಶ್ವರಿ.
1: ಕೇಳುಗರೆ, ಗೋಟೂರಿಯವರ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಪ್ರಸಾರವಾಗಲಿದೆ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ನಮಸ್ಕಾರ.
2: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬಹುದುಬಾಳ್ ಭಂಡತನ ವಿಹದಿ ಬಾಳ್ ಮುಗಿಯುವಡೆ, ಕಹಿಯೊಗರು ಕಾಯಿ ಮಿಡಿತನದೊಳದು ಮುಗಿಯೇ. ಅಹುದುಬಾಳ್ ಭಂಡತನ ವಿಹದಿ ಬಾಳ್ ಮುಗಿಯುವಡೆ, ಕಹಿಯೊಗರು ಕಾಯಿ ಮಿಡಿತನದೊಳದು ಮುಗಿಯೇ. ಸಿಹಿಯಹುದು ಕಾಯಿ ಹಣ್ಣಾಗೆ ಜೀವಿತವಂತು, ಮಹಿಮೆಗೊಳ್ಳುವುದು ಮಾಗೆ ಮಂಕುತಿಮ್ಮ. ಸಿಹಿಯಹುದು ಕಾಯಿ ಹಣ್ಣಾಗೆ ಜೀವಿತವಂತು, ಮಹಿಮೆಗೊಳ್ಳುವುದು ಮಾಗೆ ಮಂಕುತಿಮ್ಮ.

ಕೇವಲ ಐಹಿಕತೆಯಲ್ಲಿಯೇ ಬಾಳು ಮುಳುಗಿದ್ದರೆ, ಅಂದರೆ ಮಾಗದೆಯೇ ಮಿಡಿಯಾಗಿಯೇ ಉಳಿದು ಮುಗಿದು ಹೋದರೆ ಅದು ಬಂಡಬಾಳಾಗುತ್ತದೆ. ಹಣ್ಣು ಸಿಹಿಯಾಗುವ ಹಾಗೆಯೇ ಜೀವನು ಮಾಗಿದರೆ ಮಹಿಮಾಸ್ಪದವಾಗುತ್ತದೆ. ಅಂದರೆ ಜೀವನನ ಇಲ್ಲಿ ಒಂದು ಕಾಯಿಗೆ ಫಲಕ್ಕೆ ಹೋಲಿಸ್ತಾ ಇದ್ದಾರೆ. ಐಹಿಕತೆ ಮತ್ತು ಪಾರಲೌಕಿಕತೆ, ಇವುಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನುವುದು ಇಲ್ಲಿಯ ಮುಖ್ಯ ಪ್ರಶ್ನೆ. ಐಹಿಕತೆ ಎಂದರೆ ಯಾವುದು, ಪಾರಮಾರ್ಥಿಕತೆ ಎಂದರೆ ಯಾವುದು ಅನ್ನುವುದು ತುಂಬ ದೊಡ್ಡ ಅಗಾಧವಾದಂತಹ ವಿಚಾರಗಳು. ಐಹಿಕತೆಯಲ್ಲಿ ಮುಳುಗೋದು ಅಂದ ಅರ್ಥ ಏನು? ನಮಗೆ ದೇಹ ಇದೆ, ಆ ದೇಹಕ್ಕೆ ಬೇಕಾದ ಪೋಷಣೆ ಬೇಕು, ಅದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಸಂಪಾದನೆ ಮಾಡೋದಕ್ಕೆ ಶ್ರಮ ಬೇಕು, ಇಷ್ಟಾಗ್ಬಿಟ್ರೆ ಸಾಕೆ. ಈ ದೇಹದಲ್ಲಿ ಒಂದು ಮನಸ್ಸು ಅಂತನೂ ಇದೆ, ಒಂದು ಬುದ್ಧಿ ಅಂತನೂ ಇದೆ, ಭಾವನೆಗಳ ಒಂದು ಪ್ರಪಂಚವೇ ಇದೆ. ಈ ಭಾವನೆಗಳು, ಬುದ್ಧಿ, ವಿಚಾರ ಇವುಗಳಿಗೆ ಪೋಷಣೆ ಸಿಕ್ಕಬೇಡವೆ. ಅಂದರೆ ಇಲ್ಲಿ ನನ್ನ ದೃಷ್ಟಿಯಲ್ಲಿ ಐಹಿಕತೆ ಮತ್ತು ಪಾರಲೌಕಿಕತೆ ಅಂದರೆ ಈ ಲೋಕ ಮತ್ತು ಕಾಣದೇ ಇರುವ ಯಾವುದೋ ಲೋಕ ಅನ್ನುವುದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿಯೇ ಇರುವ ಕಾಣುವಂತಹ ದೈಹಿಕತೆ ಮತ್ತು ಕಾಣದಿರುವಂತಹ ಭಾವಪ್ರಪಂಚ, ಇವುಗಳ ನಡುವಣ ಸಮತೋಲನ ಮುಖ್ಯ ಅಂತ ಅನಿಸುತ್ತೆ.

ಯಾವ ವ್ಯಕ್ತಿ ಕೇವಲ ತನ್ನ ದೇಹದ ಸೌಲಭ್ಯಗಳನ್ನು ಅಥವಾ ದೇಹದ ಬೇಕು ಬೇಡಗಳನ್ನು ಗಮನಿಸ್ತಾನೋ ಅವನಿಗೂ ಮತ್ತು ಪ್ರಾಣಿಗಳಿಗೂ ಹೆಚ್ಚು ವ್ಯತ್ಯಾಸವೇನೂ ಇರೋಲ್ಲ. ಯಾಕೆಂದರೆ ಪ್ರಾಣಿಗಳು ಅದೇ ಕೆಲಸ ಮಾಡುತ್ತವೆ. ಮನುಷ್ಯನೇ ಆ ಕೆಲಸ ಮಾಡಿದ್ರೆ ಪ್ರಾಣಿಗೂ ಅವನಿಗೂ ಇರೋ ವ್ಯತ್ಯಾಸ ಏನು? ಆದ್ದರಿಂದ ಮನುಷ್ಯ ಮಾಡಬೇಕಾಗಿರೋದು ಪ್ರಾಣಿಗಳಿಗೆ ಇಲ್ಲದೇ ಇರುವಂತಹ ಒಂದು ಭಾವ ಪ್ರಪಂಚ ತನ್ನಲ್ಲಿದೆಯಲ್ಲ, ಒಂದು ವೈಚಾರಿಕ ಪ್ರಪಂಚ ತನ್ನಲ್ಲಿದೆಯಲ್ಲ, ಆ ವೈಚಾರಿಕತೆ ಆ ಭಾವ ಪ್ರಪಂಚತೆ ಇವುಗಳ ಜೊತೆಯಲ್ಲಿ ಸ್ಪಂದಿಸತಕ್ಕಂತಹ ಮನೋಭಾವನೆ ಬೆಳೆಸ್ಕೊಂಡಾಗ ಮನುಷ್ಯನ ನೆಮ್ಮದಿ ಎಷ್ಟೋ ಸಲ ಐಹಿಕವಾದ ಸೌಲಭ್ಯಗಳಿಗಿಂತ ಹೆಚ್ಚಾಗಿ ಮಾನಸಿಕ ನೆಮ್ಮದಿಯಲ್ಲಿರುತ್ತೆ. ಆ ನೆಮ್ಮದಿ ಅನ್ನೋದು ತೃಪ್ತಿಯಿಂದ ಬರತಕ್ಕಂತಹದ್ದು. ಅಂದರೆ ಈ ಮನೋಭಾವ ಮುಖ್ಯ ಅನ್ನೋದು ಈ ಪದ್ಯದ ವಿಶೇಷವಾದ ಅರ್ಥ.

ಜಟ್ಟಿಕಾಳಗದಿಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯೇ. ಜಟ್ಟಿಕಾಳಗದಿಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯೇ. ಮುಟ್ಟಿ ನೋಡವನ ಮೈ ಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಮುಟ್ಟಿ ನೋಡವನ ಮೈ ಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ.

ಮಲ್ಲನೊಬ್ಬ ಹೋರಾಟದಲ್ಲಿ ಸೋತು ಬಿಟ್ಟಾಕ್ಷಣ ಅವನು ಮಾಡಿದ ಸಾಧನೆಯೆಲ್ಲ ವ್ಯರ್ಥವಾಯಿತು ಎನ್ನಲಾಗದು. ಏಕೆಂದರೆ ಸಾಧನೆಯಿಂದಾಗಿ ದೇಹ ಗಟ್ಟಿಯಾಗಿರುತ್ತದೆ. ನಿಜವಾದ ಸಾವಿನ ಫಲ ಗಟ್ಟಿತನವೇ ವಿನ ಹೋರಾಟದ ಗೆಲುವಲ್ಲ. ಮತ್ತೆ ಮತ್ತೆ ಡಿ ವಿ ಜಿಯವರು ಈ ಬದುಕನ್ನು ಹೋರಾಟಕ್ಕೆ ಹೋಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬನೂ ಮಲ್ಲನಾಗಬೇಕು, ಜಟ್ಟಿಯಾಗಬೇಕು, ಕುಸ್ತಿ ಪಟುವಾಗಬೇಕು. ಆದರೆ ಕುಸ್ತಿ ಅನ್ನೋದು ಯಾವುದೋ ಒಂದು ಸನ್ನಿವೇಶದಲ್ಲಿ ಎದುರಿಸುವಂತಹ ಒಂದು ಘಟನೆ ಅಲ್ಲ. ಅದು ಯಾವುದೋ ಒಂದು ಸನ್ನಿವೇಶದಲ್ಲಿ ಎದುರಿಸಬಹುದಾದ ಪರೀಕ್ಷೆಗೂ ಕೂಡ ನಾವು ನಿರಂತರವಾದ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕಾಗತ್ತೆ. ಎಷ್ಟೋ ಸಲ ನಾವು ಮಾಡಿದ ಪ್ರಯತ್ನಗಳಿಗೆ ಸರಿಯಾದ ಫಲ ದೊರಕದೇ ಹೋಗಬಹುದು. ವಿದ್ಯಾರ್ಥಿಯೊಬ್ಬ ದೀರ್ಘಕಾಲ ಪರಿಶ್ರಮ ಪಟ್ಟರೂ ಯಾವುದೋ ಕಾರಣದಿಂದ ಅವನು ಪರೀಕ್ಷೆಯಲ್ಲಿ ಸರಿಯಾಗಿ ಬರೆಯೋಕ್ಕೆ ಆಗದೆ ಹೋಗಬಹುದು. ಅಂದಾಕ್ಷಣ ತಾನು ಮಾಡಿದ ಅಭ್ಯಾಸವೆಲ್ಲ ತಪ್ಪು ಹೋಯಿತು, ಅಭ್ಯಾಸವೆಲ್ಲ ವಿಫಲವಾಯಿತು ಅಂತ ಹೇಳಿದೋ ಹಾಗಿಲ್ಲ. ಯಾಕೆಂತಂದರೆ ಒಬ್ಬ ಜಟ್ಟಿಯಾದವನು ಸಾಮು ಮಾಡಿರುವಂತಹ ಗರಡಿ ಆಳು ತಾನು ಪ್ರತಿನಿತ್ಯ ಸಾಮು ಮಾಡುವುದರ ಮೂಲಕ ದೇಹವನ್ನು ಗಟ್ಟಿ ಮಾಡಿಕೊಂಡಿರ್ತಾನೆ. ಈ ದೇಹದ ಗಟ್ಟಿತನ ನಿಜವಾದ ಉದ್ದೇಶ. ಆದರೆ ಈ ಗಟ್ಟಿತನಕ್ಕೆ ಒಂದಷ್ಟು ಪ್ರಾಯಶಃ ಬೆಂಬಲ ಕೊಡೋದಕ್ಕೆ, ಉತ್ತೇಜನ ಕೊಡೋದಕ್ಕೆ ಈ ಸ್ಪರ್ಧೆಗಳು ಕುಸ್ತಿಗಳು ಏರ್ಪಡುತ್ತವೆ ಅಂತ ಕಾಣಿಸುತ್ತೆ. ಅಂದರೆ ಸ್ಪರ್ಧೆ ಅನ್ನೋದು ಅಂತಿಮವಲ್ಲ, ಆದರೆ ಒಂದು ರೀತಿಯಲ್ಲಿ ಸ್ಪರ್ಧಾಳುಗಳನ್ನು ಹುರಿದುಂಬಿಸುವಂತಹ ಒಂದು ಮಾರ್ಗ. ಹಾಗಾಗಿ ನಾವು ಬದುಕನ್ನು ಹೇಗೆ ಕಾಣಬೇಕು ಅಂತಂದರೆ ಅದರ ಸೋಲು ಗೆಲುವುಗಳ ಮೇಲೆ ನಿರ್ಧಾರ ಮಾಡತಕ್ಕಂತಹದ್ದಲ್ಲ. ಅದರ ಸಾಫಲ್ಯ ಇರೋದು ಅದನ್ನು ಹೇಗೆ ಎದುರಿಸಿ ಪ್ರತಿ ಕ್ಷಣವೂ ಅದರ ಜೊತೆಯಲ್ಲೇ ಅನುಸಂಧಾನ ಮಾಡ್ತಾನೆ ಅನ್ನೋದ್ರ ಮೂಲಕ. ಹಾಗಾಗಿ ಜೀವನ ಅನ್ನೋದು ಒಂದು ರೀತಿಯ ಅನುಸಂಧಾನ, ಪ್ರಕೃತಿಯ ಮತ್ತು ವ್ಯಕ್ತಿಯನ್ನೊಡೆಗೆ ನಡೀತಕ್ಕಂತಹ ಒಂದು ಹೊಂದಾಣಿಕೆ, ಒಂದು ಸಂವಾದ. ಈ ಸಂವಾದದಲ್ಲಿ ತಾನು ಬಿಟ್ಟುಕೊಡ್ತಾ ಪ್ರಕೃತಿ

0: ಇಂದ ಪಡೀತಾ ಇರ್ತಕ್ಕಂತಹ ಕೊಳು ಕೊಡುಗೆಗಳು ಸದಾಕಾಲ ನಡೀತಾ ಹೋಗ್ತಾ ಇರುತ್ತವೆ. ಆದ್ದರಿಂದ ಒಂದು ರೀತಿಯ ತಾತ್ವಿಕ ವಿವೇಚನೆ ಅಥವಾ ತಾತ್ವಿಕ ನಿಲುವು ಈ ಬದುಕಿನಲ್ಲಿ ಇದ್ದರೆ ನಮ್ಮ ಬದುಕು ನಿರಾಸೆಯಿಂದ ಕೂಡುವುದಿಲ್ಲ, ಮತ್ತಷ್ಟು ನಾವು ಹೋರಾಡುವುದಕ್ಕೆ ಪ್ರೇರಣೆಯನ್ನು ಉಂಟು ಮಾಡುತ್ತೆ ಅನ್ನುವುದು ನಾವು ತಿಳ್ಕೊಳ್ಬೇಕಾಗಿರುವ ಅರ್ಥ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್.

ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 9:36.
1: 8th, 9th, 10th, ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ. ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ, ಸಹಸ್ರಾರು ಡಿಸ್ಟಿಂಕ್ಷನ್ಗಳು, ಹೈ ಫಸ್ಟ್ ಕ್ಲಾಸ್ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ. ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಮೊಬೈಲ್ ನಂಬರ್ 9900109490.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
3: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ, ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇ ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಆಕಾಶವಾಣಿಗೆ 90 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
5: ಆಕಾಶವಾಣಿಗೆ 90 ಸಂಭ್ರಮ.
4: ಆಕಾಶವಾಣಿಗೆ 90 ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಆಕಾಶವಾಣಿಗೆ 90 ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
6: ಆಕಾಶವಾಣಿಯ ಅಂತರಾಳ.
4: ಆಕಾಶ ಬುಟ್ಟಿ.
6: ಆಕಾಶ ಬುಟ್ಟಿ.
4: ಆಲಿಸಿ ಆಕಾಶ ಬುಟ್ಟಿ. ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
9: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
10: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
9: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
10: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
9: ಲಿಡ್ಕರ್, ನಂಬಿಕೆ ನಿರಂತರ.
11: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
12: ಇಲ್ಲ, ಏನಿದೆ ಅಂತದ್ದು?
11: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
12: ಹೌದಾ? ಇಲ್ಲಿ ಪೇಪರ್ ಕೂಡ.

0: ನಮಗೂ ತಗೊಳ್ಳೋಣ. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
0: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900 1282
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಆಕಾಶವಾಣಿ ಮಡಿಕೇರಿ, ಕನ್ನಡದ ಹಬ್ಬ. ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ May 29 and 30 ನಡೆಯಲಿರುವ 17th ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕರ್ನಾಟಕದ ಖ್ಯಾತ ಸಾಹಿತಿ, ಕವಿ, ಅಂಕಣಕಾರರು ಹಾಗೂ ಆಕಾಶವಾಣಿಯ ನಿವೃತ್ತ ಸಹಾಯಕ ನಿಲಯ ನಿರ್ದೇಶಕರಾದ ಅಬ್ದುಲ್ ರಶೀದ್ ಅವರೊಂದಿಗೆ ಸಂದರ್ಶನ.

0: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ವಿಶೇಷ ಸಂದರ್ಶನವನ್ನಾಧರಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೋತೃಗಳೇ, ಈಗಾಗಲೇ ತಮ್ಮೆಲ್ಲರಿಗೆ ತಿಳಿದಿದೆ ದಕ್ಷಿಣ ಕಾಶಿ ಎಂದೇ ಖ್ಯಾತಿ ಪಡೆದಿರುವಂತಹ ಸೇನಾನಿಗಳ ನಾಡು ಎಂದು ಕರೆಸಿಕೊಂಡಿರುವಂತಹ ಕೊಡಗಿನಲ್ಲಿ ವಿಶೇಷ ಹಬ್ಬ ನಡೆಯಲಿದೆ. ಯಾವ ಹಬ್ಬ? ಅದು ಕನ್ನಡದ ಹಬ್ಬ. ಕನ್ನಡದ ಹಬ್ಬದ ಅತಿಥಿ ನಮ್ಮ ಮಡಿಕೇರಿ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಇದ್ದಾರೆ. ಬನ್ನಿ, ಅವರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ಸರ್
1: ನಮಸ್ಕಾರ.
0: ನಮ್ಮೆಲ್ಲ ಶ್ರೋತೃಗಳ ಪರವಾಗಿ, ನಮ್ಮ ಮಡಿಕೇರಿ ಆಕಾಶವಾಣಿಯ ಸಿಬ್ಬಂದಿಯ ಪರವಾಗಿ ನಿಮಗೆ ಅಭಿನಂದನೆಗಳು ಕೂಡ ಸರ್.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರದ ಎಲ್ಲ ಕೇಳುಗರಿಗೂ ಕೂಡ ನನ್ನ ನಮಸ್ಕಾರ.
0: ಸರ್, ಆರಂಭದಲ್ಲಿ ನಮ್ಮ ಕೊಡಗಿನಲ್ಲಿ 17ನೇ ಕೊಡಗು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಆರಂಭದಲ್ಲಿ ನಿಮಗೆ ಆ ಸಂಗತಿ ತಿಳಿತಾ ಇದ್ದ ಹಾಗೆ ನಿಮ್ಮ ಮನಸ್ಸಿಗೆ ಏನನ್ನಿಸ್ತು ಸರ್?
1: ಸಾಹಿತ್ಯ ಸಮ್ಮೇಳನ ಕೊಡಗಿನಲ್ಲಿ ಪ್ರತಿ ವರ್ಷವೂ ನಡೆಯುತ್ತೆ. ಹಿಂದೆ ಒಂದೆರಡು ಸಲ ನನ್ನ ಹತ್ರ ಕೇಳಿದರು, ಆಗ್ತೀರಾ ನೀವು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತೀರಾ ಅಂತ ಕೇಳಿದರು. ಆಗ ನಾನು ಆಕಾಶವಾಣಿಯ ಕೇಂದ್ರ ಸರ್ಕಾರದ ನೌಕರನಾಗಿದ್ದೆ. ಸೊ ನಮ್ಮ ನೀತಿ ನಿಯಮಾವಳಿಗಳ ಪ್ರಕಾರ ನಾವು ಆ ಥರದ ವಿಶೇಷ ಅಧ್ಯಕ್ಷತೆ ಇತ್ಯಾದಿಗಳನ್ನು ವಹಿಸೋದು ಅಷ್ಟು ಸರಿಯಲ್ಲ ಅಂತ ನನಗೆ ಅನ್ನಿಸ್ತು ಒಂದು. ಆಮೇಲೆ ಸಾಹಿತ್ಯ ಸಮ್ಮೇಳನ ಅಂದರೆ ಅಲ್ಲಿ ಮೆರವಣಿಗೆ ಇರುತ್ತೆ, ತಲೆಗೆ ಪೇಟ ಹಾಕ್ತಾರೆ, ಆಮೇಲೆ ಶಾಲು ಓದಿಸ್ತಾರೆ, ಮೆರವಣಿಗೆಯಲ್ಲಿ ಕೂರಿಸ್ತಾರೆ, ಅದೆಲ್ಲ ಸ್ವಲ್ಪ ಮುಜುಗರದ ವಿಷಯ. ಹಾಗಾಗಿ ಅದೊಂದು ಕಾರಣ ನಾನು ಸಾರಿ ಆಗಲ್ಲ ಅಂತ ಹೇಳಿದ್ದೆ. ಆದರೆ ಈ ಸಲ ನಮ್ಮ ಊರು ಸುಂಟಿಕೊಪ್ಪದಲ್ಲಿ ಆಗುತ್ತೆ ಅಂತ ಆದಾಗ ಒಂದು ನಾನು ನಿವೃತ್ತಿ ಆಗಿದ್ದೀನಿ, ಇನ್ನೊಂದು ನಮ್ಮೂರಲ್ಲಿ ಆಗ್ತಾ ಇರೋದ್ರಿಂದ ನಮ್ಮ ತಾಯಿ ಇದಾರಲ್ಲಿ, ನಮ್ಮ ತಮ್ಮ ಅಂದರು ತಂಗಿ ಅಂದ್ರಿದ್ದಾರೆ, ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ, ನನ್ನ ಬಾಲ್ಯಕಾಲದ ಗೆಳೆಯರಿದ್ದಾರೆ, ನಮ್ಮ ಕೆಲವರು ಗುರುಗಳು ಕೂಡ ಇದ್ದಾರೆ. ಅವರಿಗೆಲ್ಲ ಬಹಳ ಖುಷಿಯಾಗುತ್ತೆ. ಅಂದರೆ ನಮ್ಮೂರಲ್ಲಿ ಹುಟ್ಟಿ ಬೆಳೆದ ಹುಡುಗ ನಮ್ಮೂರಲ್ಲಿ ನಡೀತಾ ಇರುವ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆದ ಅಂತ ಅಂದಾಗ ಅವರಿಗೆಲ್ಲ ಒಂಥರ ಹೆಮ್ಮೆ ಖುಷಿ ಸಡಗರ ಇರುತ್ತೆ. ಆ ಸಡಗರಕ್ಕಿಂತ ನನ್ನ ಮುಜುಗರಗಳು ದೊಡ್ಡದಲ್ಲ ಅಂತ ಹೇಳಿ ನಾನು ಒಪ್ಪಿಕೊಂಡೆ. ಈಗಂತೂ ಬಹಳ ಖುಷಿ ಆಗ್ತಾ ಇದೆ. ಅಂದರೆ ಬಹಳ ಬಹಳ ಹಿರಿಯರು ಬರೆದವರು ನಡೆಸಿಕೊಟ್ಟಂತಹ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷತೆ. ಸೊ ಅದನ್ನು ನಾನು ಕೂಡ ಮಾಡ್ತಾ ಇದ್ದೀನಿ. ನಾನು ಅದಕ್ಕೆ ಎಷ್ಟು ಅರ್ಹ ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ಒಂಥರ ಖುಷಿ ಆಗ್ತಾ ಇದೆ, ಖುಷಿ ಪಡ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ. ಬಹಳ ಖುಷಿಯ ವಿಷಯ.
0: ನಮ್ಮ ಶ್ರೋತೃಗಳಿಗೂ ಕೂಡ ಅಷ್ಟೇ ಸಂತೋಷ ಆಗಿದೆ ಸರ್.

0: ನಮಸ್ತೆ. ನಿಮ್ಮ ಬಾಲ್ಯದ ದಿನಗಳನ್ನು ನೆನಪಿಸುವ ಮುನ್ನ ನಮ್ಮ ಶ್ರೋತೃಗಳಿಗೆ ಸಾಹಿತ್ಯ ಅಂದರೆ ಏನು, ಅದರ ಅಗತ್ಯತೆ ಯಾಕಾಗಿ ಇರಬೇಕು, ಕಲಿಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಬಹುದಾ ಸರ್?
1: ಅಂದರೆ ಸಾಹಿತ್ಯ ಅಂತಂದರೆ ಬಹಳ ತುಂಬ ಗಂಭೀರವಾದ ಅಥವಾ ಬೇರೆ ಎಲ್ಲೋ ನಮ್ಮ ಕೈಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ದೊಡ್ಡ ವಿಷಯ ಏನಲ್ಲ. ಒಂಥರ ಖುಷಿಯಾಗ್ತಾ ಇದೆ. ಇಷ್ಟಪಟ್ಟರೆ, ಕುತೂಹಲ ಇದ್ದರೆ, ಆಸಕ್ತಿ ಇದ್ದರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ದರೆ, ಕನಸು ಕಾಣುವ ಮನಸ್ಸಿದ್ದರೆ, ಯಾರೂ ಕೂಡ ಬರೆಯುವಂಥ ಸಾಹಿತ್ಯ. ಸಾಹಿತ್ಯ ಅಂತಂದರೆ ಬರೀ ಪುಸ್ತಕದಲ್ಲಿ ಮಾತ್ರ ಇರುವಂಥ ಸಾಹಿತ್ಯ ಅಲ್ಲ. ಈಗ ಯಾರೊಬ್ಬಳು ತಾಯಿ ತನ್ನ ಮಗುವನ್ನು ತೊಟ್ಟಲಲ್ಲಿ ಮಲಗಿಸಿ ಜೋಜೋ ಹಾಡ್ತಾನೆ, ತನ್ನ ಬದುಕಿನ ಕಥೆಯನ್ನೇ ಹೇಳ್ತಾ ಹೋಗ್ತಾಳೆ. ತಾನೆಷ್ಟು ಕಷ್ಟಪಟ್ಟೆ, ನೀನು ಹಂಗೆ ಕಷ್ಟಪಡಬೇಡ, ನನ್ನ ಜೀವನದಲ್ಲಿ ಹಿಂಗಾಗಿತ್ತು, ನಿಂಗೆ ಹಂಗೆ ಆಗಬಾರ್ದು, ನೀನು ಜೀವನದಲ್ಲಿ ಇಂಥೆಲ್ಲ ಕಷ್ಟ ಪಡಬಾರ್ದು ಅಂತೇಳಿ ತನ್ನ ಹಾಡಿನ ಮುಖಾಂತರನೇ, ಜೋಗುಳದ ಮುಖಾಂತರನೇ ಮಗುವನ್ನು ನಿದ್ದೆ ಮಾಡಿಸ್ತಾಳೆ. ಏನು ಅವರೇನು ಯೂನಿವರ್ಸಿಟಿಯಲ್ಲಿ ಓದಿಲ್ಲ ಅಥವಾ ಸಾಹಿತ್ಯವನ್ನು ಗಂಭೀರವಾಗಿ ಏನು ಓದಿಲ್ಲ, ಆದರೂ ಕೂಡ ಅವರ ಹಾಡಿನಲ್ಲಿ ಸಾಹಿತ್ಯ ಇದೆ. ನಮ್ಮ ಸ್ಟುಡಿಯೋಕ್ಕೆ ಬರ್ತಾರೆ ಜನಪದ ಹಾಡುಗಳು, ಸೋಬಾನೆ ಹಾಡುಗಾರರು, ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ. ಅದು ಹಾಡಲ್ಲಿದೆ, ಇದು ಪುಸ್ತಕದಲ್ಲಿದೆ. ಹಾಗಾಗಿ ಪುಸ್ತಕದಲ್ಲಿದ್ದರೆ ಮಾತ್ರ ಸಾಹಿತ್ಯ ಅಲ್ಲ, ಬದುಕನ್ನು ಹತ್ತಿರದಿಂದ ನೋಡಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅಭಿವ್ಯಕ್ತ ಪಡಿಸ್ತಾರಲ್ಲ, ಅದೆಲ್ಲ ಸೇರಿನೇ ಸಾಹಿತ್ಯ. ಹಾಗಾಗಿ ಸಾಹಿತ್ಯ ನಮ್ಮ ಕೈಯಿಂದ ಆಗಲ್ಲ, ನಮ್ಮನೇಲಿ ಯಾರು ಹಿರಿಯ ಸಾಹಿತಿಗಳು ಯಾರು ಇರಲಿಲ್ಲ, ಅವರೇನು ಓದಿಲ್ಲ, ಹಂಗಾಗಿ ನಮ್ಮ ಕೈಯಿಂದ ಬರೆಯಕ್ಕಾಗಲ್ಲ ಅಂತ ಮುದುಡಿ ಕೂರಬಾರದು. ಆರಾಮಾಗಿ ಬರಿತಾ ಹೋದರೆ ಎಂಥ ದೊಡ್ಡ ಸಾಹಿತ್ಯವನ್ನು ಕೂಡ, ದೊಡ್ಡ ಪುಸ್ತಕಗಳನ್ನು ಬರೀಬಹುದು. ಅದು ಸಾಹಿತ್ಯ ಅಂತಾರೆ. ಅಂದರೆ ಬದುಕಿನ ಬಗ್ಗೆ ಪ್ರೀತಿ ಇರಬೇಕು, ಹಿರಿಯರ ಬಗ್ಗೆ ಗೌರವ ಇರಬೇಕು, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಹಾಡುಗಳು, ಸಂಗೀತ, ಕುಣಿತ ಎಲ್ಲದರ ಬಗ್ಗೆ ಕುತೂಹಲ ಇರಬೇಕು. ಆ ಥರ ಇದ್ದರೆ ಯಾರು ಬೇಕಾದರೂ ಬರೀಬಹುದು, ಅದೇನು ದೊಡ್ಡ ವಿಷಯ ಅಲ್ಲ.
0: ಮತ್ತೊಂದು ಗಮನಾರ್ಹವಾದಂತಹ ಸಂಗತಿ ನಮ್ಮ ಶ್ರೋತೃಗಳ ಪರವಾಗಿ, ಸಾಹಿತ್ಯ ಕ್ಷೇತ್ರಕ್ಕೆ ಶ್ರೀಯುತ ಅಬ್ದುಲ್ ರಶೀದ್ ಅವರು ಬರೋದಕ್ಕೆ ಕಾರಣ ಏನು?
1: ನಿಜ ಹೇಳಬೇಕಾದ್ರೆ ನಾನು ರಾಜಕೀಯ ಕ್ಷೇತ್ರಕ್ಕೆ ಹೋಗಬೇಕಾಗಿದ್ದವನು. ನಮ್ಮೂರು ಕೊಯನಾಡಿನಲ್ಲಿ, ಅಲ್ಲೂ ಕೂಡ ನಾನು ಶಾಲೆ ಕಲಿತಾ ಇದ್ದೆ. ಆಗ ಒಂಚೂರು ಚುನಾವಣೆ ನಡೀತಾ ಇತ್ತು, ಎಲೆಕ್ಷನ್ ನಡೀತಾ ಇತ್ತು. ಸೊ ಯಾರೋ ಇವನು ಚೆನ್ನಾಗಿ ಮಾತಾಡ್ತಾನೆ, ಇವನು ವಾಯ್ಸ್ ಚೆನ್ನಾಗಿದೆ, ಇವನನ್ನು ಕರ್ಕೊಂಡು ಜೀಪಲ್ಲಿ ಮೈಕಲ್ಲಿ ಕಟ್ಕೊಂಡು ಕ್ಯಾನ್ವಾಸ್ ಮಾಡ್ಲಿಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಕೂಲ್ ಹೋಗ್ತಾ ಇದ್ದವನನ್ನ ಕರ್ಕೊಂಡು ಜೀಪಲ್ಲಿ ನಾವು ಇಂಥ ಪಕ್ಷಕ್ಕೆ ಇಂಥ ಚಿಹ್ನೆಗೆ ಮತ ಕೊಡಿ ಅಂತ ಅನೌನ್ಸ್ ಮಾಡ್ತಾ ಹೋಗ್ತಾ ಇದ್ವು. ಆಗ ನನಗೂ ಕೂಡ ಆ ಥರ ರಾಜಕೀಯ ಈ ಥರದೆಲ್ಲ ಬಹಳ ಆಸಕ್ತಿ ಇತ್ತು. ಅದ್ರ ಜೊತೆಗೆ ಅನೌನ್ಸ್ ಮೈಕ್ ಕೈಗೆ ಸಿಕ್ಕಿತ್ತಲ್ಲ ಸಣ್ಣ ವಯಸ್ಸಲ್ಲಿ, ಯಾವಾಗ 8ನೇ ಕ್ಲಾಸ್ 9ನೇ ಕ್ಲಾಸ್ ಓದು ಹುಡುಗನ ಕೈಗೆ ಮೈಕ್ ಸಿ, ನಾನು ಪ್ರಚಾರ ಮಾಡಿದ್ದೇ ಮಾಡಿದ್ದೆ ಜೀಪಲ್ಲಿ ಕೂತು. ಅದ ಪ್ರಚಾರದ ಜೀಪು ನಮ್ಮ ಸ್ಕೂಲ್ ಮುಂದೆ ಬಂದಾಗ ನಮ್ಮ ಹೆಡ್ ಮಾಸ್ಟ್ರು ನಿಲ್ಲಿಸಿದ್ರು. ನಿಲ್ಲಿಸ್ಬಿಟ್ಟು ಇಳಿ ಕೆಳಗೆ ಅಂತ ಹೇಳಿದ್ರು, ಕೈಲಿ ಇಳಿ ಕೆಳಗೆ ಅಂತ ಹೇಳ್ಬಿಟ್ಟು, ನೀನು ಶಾಲೆಗೆ ಬಂದಿರೋದು ಓದ್ಲಿಕ್ಕ ಈ ಥರ ತಿರುಗ್ಲಿಕ್ಕ, ನೀನು ಸ್ಕೂಲ್ ಓದಬೇಕಾದವನು ಇಳಿ ಕೆಳಗೆ ಅಂತೇಳಿ ನನ್ನ ದರ ದರ ಅಂತ ಹೇಳಿದ್ಬಿಟ್ಟು ಸ್ಕೂಲಿಗೆ ಎಳ್ಕೊಂಡು. ಹಂಗಾಗಿ ನಾನು ಏನು ರಾಜಕಾರಣಿ ಹೋದ್ರಿಂದ ತಪ್ಪಿಸ್ಕೊಂಡ್ಬಿಟ್ಟೆ.
0: ರಾಜಕೀಯ ಕ್ಷೇತ್ರದಲ್ಲಿ ಕೂಡ ನೀವು ಆಸಕ್ತಿಯನ್ನ ಹೊಂದಿ ಅಲ್ಲೇ ಇರ್ತಾ ಇದ್ರಿ ಅಂತ
1: ಅನ್ಸುತ್ತೆ. ಗೊತ್ತಿಲ್ಲ,
0: ಒಂದು ತಿರುವು ಕೊಟ್ಟಂತ
1: ಒಳ್ಳೆಯ ತಿರುವು ಅದು. ಆಮೇಲೆ ನಾನು ಅದೆಲ್ಲ ಬಿಟ್ಟುಬಿಟ್ಟು ಅಂದ್ರೆ ರಸ್ತೆಯಲ್ಲಿ ಬರೆಯೋದು, ಗೋಡೆಗೆ ಅಂಟಿಸೋದು, ಪೋಸ್ಟ್ ಬರೆಯೋದು, ಆ ಥರದ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಅದಾದ್ಮೇಲೆ ಸ್ಕೂಲಿಗೆ ಹೋಗ್ತಾ ಇದ್ದೆ. ಸ್ಕೂಲಿಗೆ ಹೋಗುವಾಗಲೂ ತುಂಬ ಒಳ್ಳೆಯ ಅಂದರೆ ಓದ್ತಾ ಇದ್ದೆ, ಒಳ್ಳೆಯ ವಿದ್ಯಾರ್ಥಿ ಆ ಥರದ್ದೇನಲ್ಲ. ಸುಮ್ಮನೆ ಹಿಂಗೆ ಚಕ್ರ ಹೊಡೆಯೋದು, ಹೊಳೆಯಲ್ಲಿ ಈಜಲಿಕ್ಕೆ ಹೋಗೋದು, ಮೀನು ಹಿಡಿಯೋಕ್ಕೆ ಹೋಗೋದು, ಈ ಥರದ್ದೇ ಚಟುವಟಿಕೆಗಳೇ ಸ್ವಲ್ಪ ಜಾಸ್ತಿ ಇತ್ತು. ಹಾಗಾಗಿ ಈ ಥರ ನನಗೆ ನನ್ನಲ್ಲಿ ಬರೆಯುವ ಪ್ರತಿಭೆ ಇದೆ ಅಂತ ಮೇಷ್ಟ್ರುಗಳಿಗೆ ಏನು ಕಲ್ಪನೆ ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದ್ಸಲ ಅಲ್ಲಿ ಟಿ ಕೆ ಗೋಪಾಲಕೃಷ್ಣ ಮಾಸ್ಟರ್ ಇದ್ದರು ಸಂಪಾಜೆ ಹೈಸ್ಕೂಲಲ್ಲಿ, ಅವರು ಒಂದಿನ ನಮಗೆ ಏನು ಮಾಡಿದ್ರು ಅಂತಂದರೆ ಒಂದು ರೂಮಲ್ಲಿ ಕೂಡಾಕ್ಬಿಟ್ಟು, ಒಂದು ಅಂದರೆ ಕ್ಲಾಸ್ ರೂಮಲ್ಲಿ ಕೂಡಾಕಿ ಬಾಗಿಲು ಕಿಟಕಿ ಎಲ್ಲ ಮುಚ್ಚಿ ಟೇಬಲ್ ಮೇಲೆ ಒಂದು ಕ್ಯಾಂಡಲ್ ಹೊತ್ತಿಸ್ಬಿಟ್ಟು ಎಲ್ಲರೂ ಪದ್ಯ ಬರೀಲೇಬೇಕು ಅಂತ ಕಂಪಲ್ಸರಿ. ನಮ್ಗೆ ಗೊತ್ತೇ ಇರಲಿಲ್ಲ ಆ ಥರ ಬರಿಬೇಕು ಅಂತ, ಏನಾದರೂ ಮೊದಲೇ ಗೊತ್ತಿದ್ದಿದ್ರೆ ನಾನು ಅಲ್ಲೂ ಕೂಡ ಚಕ್ರ ಹೊಡಿತಾ ಇದ್ದೆ. ಸೊ ಗೊತ್ತಿಲ್ಲದ ಸಡನ್ ಆಗಿ ನಮ್ಮನ್ನೆಲ್ಲ ಹಂಗಾಕಿ ಬರೀಲೇ ಕಡ್ಡಾಯವಾಗಿ ಬರೀಲೇಬೇಕು ಅಂತ ಹೇಳಿದ್ರು. ಸೊ ಏನು ಮಾಡೋದು ನನಗೆ ಗೊತ್ತಿರಲಿಲ್ಲ, ಅಲ್ಲಿ ತನಕ ನಾನು ಪದ್ಯ ಗಿದ್ದೆ ಆ ಥರದ್ದು ಏನು ಗೊತ್ತಿರಲಿಲ್ಲ. ಪೇಪರ್ ತಗೊಂಡು ಅವರೇನು ಕ್ಯಾಂಡ್ಲಿಟ್ರು, ಕತ್ಲಿತ್ತು, ಮೇಣದ ಬತ್ತಿ ಹಚ್ಚಿದ್ರು, ಬರೀ ಅಂತಂದ್ರು. ನಾವು ಕುತ್ಕೊಂಡು ಏನೋ ಬರ್ದು, ಎಲ್ಲ ಮಕ್ಕಳು ಬರೆದ್ರು, ಬರೆದ್ಬಿಟ್ಟು ನಮ್ಗೆ ಲೇಟ್ ಆಗಿತ್ತು, ಎಲ್ಲ ಸರ್ ಕೈಲಿ ಕೊಟ್ಬಿಟ್ಟು ಪೇಜ್ ಕೊಟ್ಬಿಟ್ಟು ಮನೆಗೆ ಹೋದು. ಮಾರನೇ ದಿನ ಬೆಳಿಗ್ಗೆ ನನ್ನನ್ನು ಇಲ್ಲಿ ಕರೆದ್ರೆ ಇಲ್ಲಿಗೆ ಸ್ಟಾಫ್ ರೂಮಿಗೆ, ನಾ ತಿಳ್ಕೊಂಡು ಏನೋ ನನಗೆ ಕಿವಿಯಿಂದ ಕರೀತಾ ಇದ್ದಾನೆ, ಏನು ಬರೆದಿದ್ದೀನೋ ಗೊತ್ತಿಲ್ಲ, ಏನೋ ಏನೋ ತಪ್ಪಾಗಿರ್ಬೋದು ಬರೆದಿರ್ಬೋದು. ಅವರು ಸರ್ ಉಳಿದ ಎಲ್ಲ ಮಾಸ್ಟರ್ಗಳಿಗೆ ತೋರಿಸ್ಬಿಟ್ಟು, ನೋಡಿ ಇವನು ನಾವು

0: ನೀನು ತಿಳ್ಕೊಂಡಿದ್ವು, ಇವ್ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ, ಎಷ್ಟು ಚೆನ್ನಾಗಿ ಬರೆದಿದ್ದೆ, ಇಷ್ಟೇ ಚೆನ್ನಾಗಿ ಬರೆದಿದ್ಯಾ ಅಂತ, ಏನೋ ಒಂದು ಕತ್ತಲು ಬೆಳಕಿನ ನಡುವೆ ಅಂತೇನೋ ಬರೆದಿದ್ದೆ. ಆಮೇಲೆ ಅದನ್ನ ನಮ್ಮ ಶಾಲೆಯಲ್ಲಿ ಒಂದು ಗೋಡೆ ಪತ್ರಿಕೆ ಬರ್ತಾ ಇತ್ತು, ಆ ಗೋಡೆ ಪತ್ರಿಕೆಯಲ್ಲಿ ಅಂಟಿಸಿದ್ರು ಅದನ್ನ, ಆ ಕವಿತೆಯನ್ನ. ಆಮೇಲೆ ಇಲ್ಲಿ ಆ ಕೊಡಗಿನಲ್ಲಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಕೂಡ ಅದನ್ನ ಅವ್ರು ಹೇಳಿ ಪಬ್ಲಿಷ್ ಮಾಡಿಸಿದ್ರು. ಸೊ ಆಗ ನನಗೆ ಅಯ್ಯೋ ಇದೇನಪ್ಪ, ನನಗೆ ಬರೀಕು ಬರುತ್ತಲ್ಲ ಅಂತ ಒಂದು ಬರವಣಿಗೆ ಕಲೆ ಇದೆಯಲ್ಲ ಅಂತ ಸೂಪರ್ ಆಗಿಲ್ಲ, ಖುಷಿ ಆಯ್ತು ನನಗೆ. ನಾನು ಅದನ್ನ ಯಾರಿಗೂ ಹೇಳಕ್ ಹೋಗ್ಲಿಲ್ಲ, ಮನೆಯಲ್ಲೂ ಕೂಡ ಯಾರಿಗೂ ಹೇಳಲಿಕ್ಕೆ ಹೋಗ್ಲಿಲ್ಲ ನನಗೆ, ಯಾಕಂದ್ರೆ ಅದೊಂಥರ ದೊಡ್ಡ ವಿಷಯ ಅಂತ ಅವ್ರಿಗೂ ಗೊತ್ತಿಲ್ಲ. ಓದಕ್ಕೋದ್ರೆ ಬರೆಯಕ್ಕೋದಿಯಲ್ಲ ಅಂತ ನಮ್ಮಅಮ್ಮ ಬೈದಿದ್ರು ಸರ್. ಇವನನ್ನ ಓದ್ಲಿಕ್ಕೆ ಅಂತ ಸ್ಕೂಲಿಗೆ ಕಳಿಸಿದ್ರೆ ಇವನು ಅದು ಬಿಟ್ಬಿಟ್ಟು ಬರೆಯಕ್ ಶುರು ಮಾಡಿದ್ದಾನೆ ಅಂತ ನನ್ನನ್ನು ಬೈತಾ ಇದ್ರು. ಹಂಗಾಗಿ ನಾನು ಅದನ್ನ ಯಾರಿಗೂ ಹೇಳ್ಕೊಳಕ್ ಹೋಗ್ಲಿಲ್ಲ. ಆಮೇಲೆ ಬರಿತಾ ಹೋದೆ.
1: ಆ ಕ್ಷಣದಲ್ಲಿ ಸರ್ ಬೆನ್ನು ತಟ್ಟಿದ ಗುರುಗಳ ನೆನಪಿದೆಯಾ?
0: ಟಿಕೆ ಗೋಪಾಲಕೃಷ್ಣ ಮೇಷ್ಟ್ರು ನಮ್ಮನ್ನೆಲ್ಲ ಆತರ ಬರ್ಸದವರು, ಅವ್ರನ್ನ ನೆನಪಿಸ್ಕೋತೀನಿ. ಆಮೇಲೆ ನಮ್ಮ ಪಿ ಯು ಸಿಯಲ್ಲಿ ಮಾದಾಪುರ ಡಿ ಚೆನ್ನಮ್ಮ ಜೂನಿಯರ್ ಕಾಲೇಜಲ್ಲಿ ಓದ್ತಾ ಇರುವಾಗ ಅಲ್ಲಿ ಶ್ರೀಧರ ಆರಾಧ್ಯ ಅಂತೇಳಿ ನಮ್ಮ ಮೇಷ್ಟಿದ್ರು. ಅವರಂತೂ ಪ್ರತಿ ಶನಿವಾರ ನಿಮಗೆ ಸಾಹಿತ್ಯ ತರಗತಿ ಮಾಡ್ತಾ ಇದ್ರು. ಅದು ಯಾಕೆ ಸಾಹಿತ್ಯ ತರಗತಿ ಮಾಡ್ತಾ ಇದ್ರು ಅಂತಂದ್ರೆ, ನಾವೆಲ್ಲ ಒಂದು ಬಸ್ಸಲ್ಲಿ ಮನೆಗೆ ಹೋಗ್ತಾ ಇದ್ವು, ಸಂಜೆ ಬೆಳಿಗ್ಗೆ ಅದೇ ಬಸ್ಸಲ್ಲಿ ಬರೋದು, ಸಂಜೆ ಅದೇ ಬಸ್ಸಲ್ಲಿ ವಾಪಸ್ ಮನೆಗೆ ಬರೋದು ಮಾದಾಪುರದಿಂದ ಸುಂಟಿಕೊಪ್ಪಕ್ಕೆ. ಅದೇ ಶನಿವಾರ ಮಧ್ಯಾಹ್ನ ಬಿಡ್ತಿತ್ತಲ್ಲ, ಮಧ್ಯಾಹ್ನ ಬಿಟ್ಟಾಗ ಸಂಜೆ ತನಕ ಬಸ್ಸಿಗೆ ಕಾಯ್ಬೇಕು. ನಾವು ಎಲ್ಲ ಹುಡುಗರು ಏನ್ ಮಾಡ್ತಾ ಇದ್ರು, ಅಲ್ಲಿ ಪಕ್ಕದಲ್ಲಿ ಹೊಳೆ ಹರಿದೂರು ಹೊಳೆ ಹರಿಯುತ್ತೆ, ತುಂಬಾ ಡೇಂಜರಸ್ ಹೊಳೆ ಅದು, ಅಲ್ಲಿ ಸುಳಿಗಿಳಿಯೆಲ್ಲ ಇದೆ. ಅಲ್ಲಿ ಈಜಕ್ಕೆ ಹೋಗೋದು ಅಥವಾ ತೋಟಕ್ಕೆ ಹೋಗಿ ಕಿತ್ಲೆ ಹಣ್ಣು ಕದಿಯೋದೆಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ವು. ಸೊ ಆ ಮಕ್ಕಳಂಗೆಲ್ಲ ಮಾಡಬಾರ್ದು ಅಂತೇಳಿ ಆರಾಧ್ಯ ಮಾಸ್ಟರ್ ಒಂದು ಐಡಿಯಾ ಏನು ಮಾಡಿದ್ರು ಅಂತಂದ್ರೆ, ಸಾಹಿತ್ಯ ತರಗತಿ ಅಂತೇಳಿ ಮಾಡಿ ಪ್ರತಿ ಶನಿವಾರ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ ಬಸ್ ಬರೋ ತನಕ ಸಾಹಿತ್ಯ ತರಗತಿ ಮಾಡ್ತಾ. ಅಲ್ಲಿ ನಮ್ಮ ಹತ್ರ ಎಲ್ಲ ಬೇರೆ ಬೇರೆ ಪುಸ್ತಕ, ಈ ಪುಸ್ತಕ ಓದಿದ್ಯಾ, ಈ ಪುಸ್ತಕ ಓದಿದ್ಯಾ, ಬರೀ ಏನು ಬರೆದಿದ್ಯಾ, ಆಮೇಲೆ ಅವ್ರು ಬರೆದಿರೋದು ಬೇರೆ ಬೇರೆಯವ್ರು ಬರೆದಿರೋದೆಲ್ಲ ಒಳ್ಳೆ ಒಳ್ಳೆ ಪುಸ್ತಕಗಳನ್ನೆಲ್ಲ ಓದ್ಲಿಕ್ಕೆ ಕೊಡ್ತಾ ಇದ್ರು. ಹಾಗಾಗಿ ಸುಮ್ಮನೆ ಏನೋ ಗೀಚ್ಕೊಂಡಿದ್ದವರಿಗೆ ನಮಗೆ ಒಂದು ಸಾಹಿತ್ಯ ಅಂದರೆ ಏನು, ಕತೆ ಬರೆಯೋದಂದ್ರೆ ಏನು, ಕವಿತೆ ಬರೆಯೋದಂದ್ರೆ ಏನು ಅಂತೇಳಿ ಶ್ರೀಧರ ಆರಾಧ್ಯ ಮೇಷ್ಟ್ರು ನಮಗೆ ಕಲಿಸ್ಕೊಟ್ರು. ಸೊ ನಮ್ದೇನಿಲ್ಲ ಆಯ್ತಾ, ನಾವೇನೇನೋ ಆಗೋಗ್ತಿದ್ವಿ, ಆದರೆ ಒಳ್ಳೊಳ್ಳೆ ಮೇಷ್ಟ್ರು ಸಿಕ್ಕಿದ್ರಿಂದ ಸಾಹಿತಿ ಕತೆಗಾರ ಕವಿ ಎಲ್ಲ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಎಲ್ಲ ಮೇಷ್ಟ್ರುಗಳಿಗೂ ಕೂಡ ನಾನು ಕೃತಜ್ಞತೆ ಅರ್ಪಿಸ್ಲಿಕ್ಕೆ ಬಯಸ್ತೇನೆ.
1: ಅಂದ್ರೆ ಸಮಾಜದ ಶಿಲ್ಪಿ ಶಿಕ್ಷಕ ಅಂತ ಹೇಳೋ ಮಾತಿಗೆ ತಿದ್ದುವಂತಹ ಶಕ್ತಿ ಅವರಿಗೆ ಇದೆ ಅಂತ ಹೇಳಬಹುದು.
0: ಪ್ರತಿಯೊಂದು ಶಾಲೆಯಲ್ಲೂ ಈ ತರದ ಒಬ್ಬೊಬ್ರು ಇಬ್ಬರಿಬ್ರು ಮೇಷ್ಟ್ರುಗಳು ಇದೇ ಇರ್ತಾರೆ, ಈಗಲೂ ಕೂಡ ಇದ್ದಾರೆ. ಹಾಗಾಗಿಯೇ ನಾವು ಇನ್ನೂ ಕೂಡ ನಮ್ಮಲ್ಲಿ ಏನು ಈ ತರ ಬರೆಯುವ ಅದ ಅಥವಾ ಹಾಡದ ಅಥವಾ ಏನೋ ಒಂದು ಆಸಕ್ತಿಗಳನ್ನ ಬೆಳೆಸ್ಕೊಳ್ಳಕ್ಕೆ ಎಲ್ಲ ಶಿಕ್ಷಕರುಗಳ ಪಾತ್ರ ಇದ್ದೇ ಇದೆ, ಎಲ್ಲ ಕಡೆ ಇದೆ.
1: ಗುರುತಿಸುವುದು ಒಂದು ಪ್ರೀತಿಯ ಜವಾಬ್ದಾರಿ ಅಂತ ಹೇಳ್ಬೋದ ಸರ್ ಶಿಕ್ಷಕರ.
0: ಹೌದು
1: ಸರ್. ಈಗ ನಿಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡ್ಕೊಳ್ಳಿ.
0: ಅಂದ್ರೆ ನಾನು ಹುಟ್ಟಿದ್ದು ಒಂದು ಕಾಫಿ ತೋಟದಲ್ಲಿ ನಮ್ಮ ತಂದೆ ರೈಟರ್ ಆಗಿದ್ರು. ಕಾಫಿ ತೋಟದಲ್ಲಿ ರೈಟರ್ ಅಂದ್ರೆ ಕೊಡಗಿನವರಿಗೆ ಎಲ್ರಿಗೂ ಗೊತ್ತು. ನಾನು ಹೇಳ್ತಾ ಇರ್ತೀನಿ, ನಮ್ಮ ಅಪ್ಪನು ರೈಟರು, ನಾನು ರೈಟರ್ ಅಂತ. ಆದ್ರೆ ನಮ್ಮ ಅಪ್ಪ ಬೇರೆ ತರ ರೈಟರ್, ನಾನು ಈ ತರ ರೈಟರ್. ಆದ್ರೆ ಚಾನ್ಸ್ ಕೊಟ್ಟಿದ್ರೆ ಅವರು ಕೂಡ ರೈಟರ್ ಆಗ್ತಿದ್ರು. ಅವರು ಸುಮಾರು 60 ವರ್ಷ ಸರ್ವಿಸ್ ಮಾಡಿದ್ದಾರೆ. ಅಂದ್ರೆ ಅವರು 16 ವರ್ಷ ಕೆಲಸ ಶುರು ಮಾಡಿದವರು, 76 ವರ್ಷಕ್ಕೆ ತೀರೋದ್ರು, 8 ವರ್ಷ ಅವರು ಒಂದೇ ಕಾಫಿ ತೋಟದಲ್ಲಿ ಕೆಲಸ ಮಾಡಿದ್ರು. ಸೊ ನಮ್ಮ ಬಾಲ್ಯಕಾಲ ಕೊಡಗಿನ ಸುಟ್ಟಿಕೊಪ್ಪದ ಸ್ಯಾಂಡಲ್ವುಡ್ ಅಂತ ಇದೆ ಗದ್ದೆಹಾಳ, ಈಗ ಇಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಲ್ಲ ಅದರ ಪಕ್ಕನೇ ಇದೆ. ಆ ಎಸ್ಟೇಟ್ ಅಲ್ಲಿ ನಮ್ಮ ಬಾಲ್ಯಕಾಲ ಕಳೆಯಿತು, ಒಂದು 6 ವರ್ಷ 6ನೇ ಕ್ಲಾಸ್ ತನಕ. ಅದಾದ್ಮೇಲೆ ನಾವು ಕೊಯನಾಡು ಅಂತ ಇದೆ ಕೊಡಗು ಸಂಪಾಜೆ, ಕೊಯನಾಡು ಅಂತ ಗಡಿಯಲ್ಲಿದೆ, ಬಹಳ ಸುಂದರವಾದ ಗ್ರಾಮ, ಅಲ್ಲಿಗೆ ಶಿಫ್ಟ್ ಆದು. ಸೊ ಅಲ್ಲಿ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಅಲ್ಲೂ ಓದಿದ್ವು, ಕೊಯನಾಡು ಮತ್ತೆ ಸಂಪಾಜೆಯಲ್ಲಿ. ಆಮೇಲೆ ಇಲ್ಲಿ ಮಾದಾಪುರ ಡಿ ಚೆನ್ನಮ್ಮ ಶಾಲೆಯಲ್ಲಿ ಓದಿದ್ದು. ಆದ್ರೆ ಶಾಲೆಯಲ್ಲಿ ಕಲ್ತಿದ್ದಕ್ಕಿಂತ ನಾವು ತಿರುಗಾಡಿ ಕಲ್ತಿದ್ದೆ ತುಂಬಾ ಹೆಚ್ಚು. ಅಂದ್ರೆ ಕಾಫಿ ತೋಟದಲ್ಲಿ ಏನು ತುಳು ಮಾತನಾಡುವವರು ಇದ್ರು, ತಮಿಳ್ ಮಾತನಾಡುವವರು ಇದ್ರು, ಅರೆಭಾಷೆ ಮಾತನಾಡುವವರು ಇದ್ರು, ಆಮೇಲೆ ಉರ್ದು ಮಾತನಾಡುವವರು ಇದ್ರು, ಮಲಯಾಳ ಮಾತನಾಡುವವರು ಇದ್ರು, ಕನ್ನಡ ಹೆಂಗು ಬರ್ತಿತ್ತು, ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ಮಾತಾಡಕ್ ಕಲ್ತ್ಕೊಂಡಿದ್ವು, ಹಿಂದಿ ಬರ್ತಿತ್ತು. ಹಾಗಾಗಿ ಅಷ್ಟು ಭಾಷೆಗಳನ್ನ ಕಲೀಲಿಕ್ಕೆ ಸಾಧ್ಯ ಆಗಿದ್ದು ನಾನು ಕೊಡಗಿನಲ್ಲಿ ಹುಟ್ಟಿದ್ರಿಂದ ಮಾತ್ರ. ಬೇರೆ ಯಾವ್ದಾದ್ರು ಕಡೆ ಹುಟ್ಟಿದ್ರೆ ಬರೀ ಒಂದೆರಡು ಲ್ಯಾಂಗ್ವೇಜ್ ಮಾತ್ರ, ಅಷ್ಟು ಭಾಷೆಗಳಲ್ಲಿ ನನಗೆ ಚೆನ್ನಾಗಿ ಅರ್ಥನೂ ಆಗುತ್ತೆ, ಮಾತಾಡ್ಲಿಕ್ಕೂ ಬರುತ್ತೆ. ಅದು ನನ್ನ ಬಾಲ್ಯ. ಆಮೇಲೆ ಅಷ್ಟು ಭಾಷೆ ಅಂದ್ರೆ ಅಷ್ಟು ತರದ ಮನುಷ್ಯರು. ಅಂದ್ರೆ ಎಲ್ಲ ಕಷ್ಟದಲ್ಲಿ, ಬಡತನದಲ್ಲಿ ಕಷ್ಟ ತಾಳಕ್ಕಾಗದೆ, ಕ್ಷಾಮ ತಾಳಕ್ಕಾಗದೆ, ಹಸಿವು ತಾಳಕ್ಕಾಗದೆ, ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಕೊಡಗಿನ ಕಾಫಿ ತೋಟಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡ ಕಾರ್ಮಿಕರು. ಆ ಕಾರ್ಮಿಕರ ನಡುವಲ್ಲೇ ಬೆಳೆದವನು ನಾನು. ಹಂಗಾಗಿ ಅವರೆಲ್ಲರ ಕಷ್ಟ ಸುಖ ಎಲ್ಲ ಬಹಳ ಹತ್ತಿರದಿಂದ ನಾನು ನೋಡಿದೆ. ಅದು

0: ಶಾಲೆಯಲ್ಲಿ ಪುಸ್ತಕಗಳಿಂದ ಬರುವಂತಹ ಜ್ಞಾನ ಅಲ್ಲ, ಇದು ಬದುಕಿನಲ್ಲಿ ನೀವು ಕಂಡಂತಹ ಜ್ಞಾನ ಅನುಭವ. ಬಹಳ ಸಣ್ಣ ವಯಸ್ಸಲ್ಲೇ ಅಷ್ಟು ಜನರನ್ನ ಬಹಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೆ.
1: ಈ ತಾಯಿ ತಂದೆ ಹೇಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ಸರ್? ನಿಮ್ಮ ಒಡ ಹುಟ್ಟಿದವರ ಬಗ್ಗೆ ಹೇಳಿ.
0: ನಾವು 8 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. ನಾನೇ ದೊಡ್ಡವನು, ಹಾಗಾಗಿ ಒಂಥರ ಆಗ್ಲೇ ಒಂಥರ ಸ್ವಲ್ಪ ಅಣ್ಣ ಅಂತ ದೊಡ್ಡ ಸ್ವಲ್ಪ ಏನು ಉಳಿದವ್ರನ್ನೆಲ್ಲ ಕಂಟ್ರೋಲ್ ಮಾಡೋದು ಎಲ್ರಿಗೂ ಆ ಥರದ್ದೊಂದು ಇದಿತ್ತು. ಹಿರಿಯಣ್ಣ ಅಂತ ಹೇಳಿ ಮನೆಯಲ್ಲಿ ಹಿರಿಯಣ್ಣ ಅಂತಾರೆ. ನಾನು ಸ್ವಲ್ಪ ರೋಪ್ ಹಾಕೊಂಡು ದರ್ಬಾರ್ ಮಾಡ್ಕೊಂಡೆಲ್ಲ ಓಡಾಡ್ತಾ ಇದ್ದೆ. ಆದರೆ ನಮ್ಮ ತಂದೆ ತಾಯಿ ಇಬ್ಬರು ಕೂಡ ಬಹಳ ಮೃದುವಾದ ಬಹಳ ಪ್ರೀತಿಯ ಯಾವತ್ತೂ ಕೂಡ ಅವ್ರು ನಮ್ಮನ್ನು ಇನ್ನೂ ಹಿಂಗೆ ಇರಬೇಕು, ಹಿಂಗೆ ಬದುಕಬೇಕು, ಹಿಂಗೆ ಬಾಳಬೇಕು ಅಂತ ಹೇಳಿಲ್ಲ. ನಾವು ಹೆಂಗಿದ್ವು ಹಂಗೆ ಇದ್ರು. ನಮಗೆ ಅವರು ಒತ್ತಡ ಹಾಕಲೇ ಇಲ್ಲ, ಸಂಪ್ರದಾಯವಾಗಿ ಇರಲೇಬೇಕು ಬದುಕಲೇಬೇಕು ಅಂತ ಯಾವತ್ತೂ ಕೂಡ ಆ ಥರ ಎಲ್ಲ ಒತ್ತಡ ಹಾಕಿದರೆ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇರಲಿಲ್ಲ ಏನೋ. ಅದೇ ಸಹಜವಾಗಿ ಬದುಕಕ್ಕೆ ನಮ್ಮ ತಂದೆ ತಾಯಿ ತುಂಬ ಓಪನ್ ಆಗಿ
1: ಒಂದು ಸ್ವಾತಂತ್ರ್ಯ
0: ಸ್ವಾತಂತ್ರ್ಯ ಕೊಟ್ಟಿದ್ರು, ಯಾವುದನ್ನು ಕೂಡ ನಮ್ಮ ಮೇಲೆ ಹೇರಲಿಲ್ಲ.
1: ಆದಾಗ್ಯೂ ಕೂಡ ಸರ್, ನಿಮ್ಮ ಅಂತರಂಗದಲ್ಲಿ ಬರೆಯುವ ತುಡಿತ, ಓದುವ ತುಡಿತ ಬಹಳಷ್ಟು ಇತ್ತು ಅಂತ ಹೇಳಬಹುದಾ?
0: ಬರೆಯುವ ತುಡಿತ ಇತ್ತ ಗೊತ್ತಿಲ್ಲ, ಆದ್ರೆ ಓದುವ ತುಡಿತ ಬಹಳ ಇತ್ತು.
1: ಯಾಕೆ ಅಂತ ಹೇಳಿದ್ರೆ, ನಿಮ್ಮ ತೋಟದಲ್ಲಿ ವಿವಿಧ ಭಾಷೆಗಳನ್ನು ಕಲಿತಂತಹ ಜನರು ಕೆಲಸ ಮಾಡುವಾಗ ನೀವು ಕಲಿತೆ ಅಂತ ಹೇಳಿದ್ರೆ ಬದುಕಿನ ಪಾಠವನ್ನು ಕಲಿಯೋದಕ್ಕೆ ಒಂದು ದಾರಿ ಆಯಿತು. ಅವರ ನಡುವೆ ನಾನು ಬೆಳೆದಿದ್ದ ಕಾರಣ ಇವತ್ತು ಕಲ್ತಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಈ ಒಂದು ಜನರ ನಡುವೆ ಕಲಿಯುವ ಒಂದು ತುಡಿತ ಇದ್ದಾಗ ಮಾತ್ರ ಆ ಸಂಗತಿಗಳನ್ನು ನಮ್ಮದನ್ನಾಗಿಸ್ಕೊಂಡು ಆ ಮುಖಾಂತರ ಅದನ್ನು ಬರವಣಿಗೆಯಲ್ಲಿ ಇಳಿಸುವಂತಹ ಯತ್ನ ನಡೆದಿರಬಹುದಾ?
0: ನಾನು MA ಓದ್ತಾ ಇರುವಾಗ ಒಬ್ಳು ಮುಸ್ಲಿಂ ಹುಡುಗಿ ನನ್ನ ಕ್ಲಾಸ್ಮೇಟ್ ಆಗಿದ್ಲು, ಇಂಗ್ಲಿಷ್ MA ಓದ್ತಾ ಇರುವಾಗ. ಅವಳಿಗೆ ಆಶ್ಚರ್ಯ, ಇವನಿಗೆ ಉರ್ದು ಬರಲ್ವಲ್ಲ, ಯಾಕೆ ಉರ್ದೇ ಮಾತಾಡ್ತಾರೆ, ನಾಳೆ ನನಗೆ ಉರ್ದು ಬರಲ್ಲ ಯಾಕೆ, ನೀವು ಮತ್ತೆ ನಾಳೆ ಮುಸ್ಲಿಂ ಎಲ್ಲ ಕಡೆ ಬೇರೆ ಬೇರೆ ಭಾಷೆ ಮಾತಾಡ್ತಾರೆ, ಅದು ಹೆಂಗೆ ಸಾಧ್ಯ ಅಂತ ಕೇಳಿದ್ಲು. ನಾನು ಇಲ್ಲ, ಬೇರೆ ಮಾತಾಡ್ತಾರೆ, ಬೇರೆ ಭಾಷೆ ಮಾತಾಡ್ತಾರೆ, ಅದು ನಿಮ್ಗೆ ಮುಂದೆ ಸತ್ತೋದ್ಮೇಲೆ ಭಾಳ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಯಾಕೆಂದ್ರೆ ಸತ್ತೋದ್ಮೇಲೆ ನಾವು ನಮ್ಮನ್ನ ಹೂತಾಕ್ತಾರಲ್ಲ, ಹೂತಾಕಿದ್ಮೇಲೆ ದೇವದೂತರು ಬರ್ತಾರೆ. ದೇವದೂತರು ಬಂದು ಎರಡು ಕಡೆ ನಿಂತುಬಿಟ್ಟು ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳನ್ನು ಕೇಳುವಾಗ ನೀನು ಯಾವ ಭಾಷೆಯಲ್ಲಿ ಉತ್ತರ ಹೇಳ್ತೀಯಾ ಅಂತ ಕೇಳಿದ್ರು. ಅಂದರೆ ಆ ಹುಡುಗಿಯ ಪ್ರಕಾರ ದೇವರಿಗೆ ಉರ್ದು ಭಾಷೆ ಮಾತ್ರ ಅರ್ಥ ಆಗೋದು ಅಂತ. ಆದರೆ ದೇವರಿಗೆ ಭಾಷೆ ಎಲ್ಲ ಭಾಷೆಗಳು ಅರ್ಥ ಆಗುತ್ತಲ್ವ. ಈಗ ದೇವರುಗಳು ಕನ್ನಡನ ಅರ್ಥ ಆಗುತ್ತೆ, ದೇವರು ಅಂತ ಮತ್ತೆ ಯಾಕೆ ಕರೀತಾರೆ ಅಲ್ವಾ? ದೇವರು ಅಂತ ಅಂದ್ಮೇಲೆ ಎಲ್ಲ ಭಾಷೆಗಳು ಅರ್ಥ ಆಗ್ಬೇಕು. ಕನ್ನಡನ ಅರ್ಥ ಆಗ್ಬೇಕು, ಉರ್ದು ಅರ್ಥ, ಇಂಗ್ಲೀಷ್ ಬರಬೇಕು, ಫ್ರೆಂಚ್ ಬರಬೇಕು, ಪೋರ್ಚುಗೀಸ್ ಬರಬೇಕು, ಪ್ರಪಂಚದಲ್ಲಿ ಎಲ್ಲ ಲ್ಯಾಂಗ್ವೇಜ್ ಇದೆ, ಎಲ್ಲ ಲ್ಯಾಂಗ್ವೇಜ್ ಅರ್ಥ. ಅಂಥವ್ರಿಗೆ ಮಾತ್ರ ನಾನು ದೇವರು ಅಂತ. ಆದರೆ ಮನುಷ್ಯರ ಜ್ಞಾನ ಎಷ್ಟು ಸೀಮಿತವಾಗಿದೆ ಅಂತಂದ್ರೆ, ನಾವು ಮಾತಾಡೋ ಭಾಷೆ ಮಾತ್ರ ಭಾಷೆ, ಇನ್ನೊಂದು ಭಾಷೆಗೆ ಮಾತಾಡಿದ್ರೆ ನರಕಕ್ಕೆ ಹೋಗ್ತೀಯಾ ಅಂತ ನಮ್ಮಲ್ಲಿ ಏನು ತಪ್ಪು ತಿಳುವಳಿಕಿದೆ ಅಥವಾ ನಮ್ಮ ಅಜ್ಞಾನ ಅದು. ಹಾಗಾಗಿ ದೇವರಿಗೆ ಭಾಷೆ ಇಲ್ಲ, ದೇವರಿಗೆ ಜಾತಿ ಇಲ್ಲ, ದೇವರಿಗೆ ಧರ್ಮ ಇಲ್ಲ. ದೇವರಿಗೆ ನೀನು ಹಿಂಗೆ ಪೂಜೆ ಮಾಡಬೇಕು, ನೀನು ಇದೇ ದೇವಸ್ಥಾನದಲ್ಲಿ ಹಾಕು, ಇದೇ ಚರ್ಚಲ್ಲಿ ಮಾಡಬೇಕು, ಇದೇ ಮಸೀದಿಯಲ್ಲಿ ಮಾಡಬೇಕು ಅಂತ ಇಲ್ಲ. ನೀವೆಲ್ಲ ಮನಸ್ಸೊಳಗೆ ನೀವು ಪ್ರಾರ್ಥನೆ ಮಾಡಿಕೊಂಡ್ರು, ದೇವರಾದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಬೇಕು ಅಲ್ವಾ? ನಿಮ್ಮ ಮನಸ್ಸಲ್ಲಿ ಅಯ್ಯಪ್ಪ ಕಾಪಾಡಪ್ಪ ಅಂತ ಒಂದು ಮರದ ಕೆಳಗೆ ಒಂದು ಕಲ್ ಮೇಲೆ ಕೂತು ನಿಟ್ಟುಸಿರು ಬಿಟ್ಟರು ಕೂಡ ದೇವರಿಗೆ ಗೊತ್ತಾಗಬೇಕು ಆ ನಿಟ್ಟುಸಿರಿಗೆ ಯಾವ ಭಾಷೆ ಇದೆ, ಯಾವ ಭಾಷೆನೂ ಇಲ್ಲ. ನಿಟ್ಟುಸಿರಿಗೆ ಎಲ್ಲರೂ ಪ್ರಪಂಚದಲ್ಲಿ ಎಲ್ಲರೂ ನಿಟ್ಟುಸಿರು ಬಿಡ್ತಾ ಇರ್ತಾರೆ, ಅದಕ್ಕೇನು ಭಾಷೆ ಬೇಕಾಗಿಲ್ಲ. ಹಾಗಾಗಿ ನಾನು ಸಣ್ಣ ವಯಸ್ಸಲ್ಲೇ ನನಗೆ ಅರ್ಥ ಮಾಡ್ಕೊಂಡಿದ್ದೇನಂತಂದರೆ, ನಾವು ದೇವರಿಗೆ ಎಲ್ಲೋ ಒಂದು ಕಡೆ ಹೋಗಿ ಪೂಜೆ ಮಾಡಬೇಕು ಅಂತಿಲ್ಲ, ಯಾವುದೋ ಒಂದು ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತಿಲ್ಲ. ನೀವು ಅಕಸ್ಮಾತ್ ದೇವರು ಅಂತ ಇದ್ದರೆ ನೀವು ಯಾವುದೇ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದ್ರು ಅಥವಾ ಸುಮ್ಮನೆ ದೇವಸ್ಥಾನ ಚರ್ಚು ಮಸೀದಿಗಳಿಗೆ ಹೋಗದೆ ಮನಸ್ಸಲ್ಲೇ ದೇವರೇ ಅಂತ ಹೇಳಿ ಒಂದು ಉದ್ಗಾರ ತೆಗೆದ್ರು ದೇವರಿಗೆ ಅರ್ಥ ಆಗುತ್ತೆ ಅಲ್ವಾ? ನಾವೇನೆಲ್ಲೋ ಹೋಗ್ಬಿಟ್ಟು ಎಲ್ಲ ಮಾಡಬೇಕಾಗಿಲ್ಲ ಅನ್ನೋದು ಒಂದು ತಿಳುವಳಿಕೆ ನನಗೆ ಭಾಳ ಸಣ್ಣ ವಯಸ್ಸಲ್ಲೇ ಬಂತು, ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಹಂಗಾಗಿ ನಾನು ನನ್ನದೊಂದು 10-11 ವರ್ಷದಲ್ಲಿ ಅದನ್ನೆಲ್ಲ ಬಿಟ್ಟೆ, ಪ್ರಾರ್ಥನೆ ಮಾಡೋದು ಆ ಥರದ್ದೆಲ್ಲ ಇದೆಯಲ್ಲ ಅದನ್ನು ಬಿಟ್ಬಿಟ್ಟು ಎಲ್ಲಿ ಯಾರು ಪ್ರಾರ್ಥನೆ ಮಾಡಿದ್ರು ಅವ್ರ ಜೊತೆ ಹೋಗಿ ಕೂತ್ಕೊಳ್ತಿದ್ದೆ. ಅಂದರೆ ಕುತೂಹಲ ಇತ್ತು. ಹಾಗಾಗಿ ನನಗೆ ಎಲ್ಲ ದೇವರುಗಳು ಕೂಡ ಪ್ರೀತಿ ಯಾಕೆ ಅಂತಂದರೆ ಅದಕ್ಕೆ, ಯಾಕಂದರೆ ದೇವರಿಗೆ ಯಾವುದೇ ರೀತಿಯ ಬಂಧನ ಇಲ್ಲ,
1: ಜಾತಿ ಭೇದ ಇಲ್ಲ,
0: ಬಂಧನ ಇಲ್ಲ. ನಾವು ದೇವರನ್ನು ಯಾವುದೋ ಒಂದು ಇದಕ್ಕೆ ಬಂಧಿಸಿ ಇಟ್ಟಿದ್ದೀವಿ, ಅದನ್ನು ಹೊರಗಡೆ ಬಿಟ್ಬಿಟ್ರೆ ನಮ್ಮ ಮನುಷ್ಯರಾಗ್ತೀವಿ. ಇಲ್ದಿದ್ರೆ ನಮಗೂ ಬೇರೆ ಅಜ್ಞಾನಕ್ಕೂ ಏನು ವ್ಯತ್ಯಾಸ ಅಲ್ವಾ?
1: ಈಗ ನಂತರ
0: ತುಂಬ ಸೀರಿಯಸ್ ಆಗಿ ಮಾತಾಡ್ಬಿಟ್ಟೆ, ಸಾರಿ.
1: ಇಲ್ಲ ಸರ್, ಇದರಲ್ಲಿ ಒಂದು ಮಾಹಿತಿ ಇದೆ, ಅಂತರಂಗದ ದನಿ ನಮ್ಮ ಶ್ರೋತೃಗಳಿಗೆ ತಟ್ತಾ ಇದೆ. ಏನು ಅಂತ ಹೇಳಿದ್ರೆ, ನಮ್ಮ ಭಾವನೆಗೆ ತಕ್ಕನಾಗಿ ನಾವು ಪ್ರಾಮಾಣಿಕವಾಗಿ ಏನು ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ, ನಿವೇದನೆಯನ್ನು ಮಾಡ್ತೀವಿ, ಅದು ತಲುಪಲೇಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದಾಗ ಅದು ತಲುಪುತ್ತೆ. ಅದರಲ್ಲಿ ಯಾವುದೇ ಭಾಷೆ ಆಗಲಿ, ಜಾತಿ ಆಗಲಿ, ಧರ್ಮ ಆಗಲಿ ಬರೋದಿಲ್ಲ ಅನ್ನೋದು ನಿಮ್ಮ

0: ಮಾತಿನ ಸಾರಾಂಶ ಅಂತ ಅರ್ಥ ಮಾಡಿಕೊಳ್ಳಬಹುದು ಎಂಥವರು ಕೂಡ ಸರ್. ಈಗ ಮೊಟ್ಟ ಮೊದಲನೆಯದಾಗಿ ಸರ್, ನಿಮ್ಮ ಬರವಣಿಗೆಯ ಕ್ಷೇತ್ರಕ್ಕೆ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದು ಯಾವಾಗ, ಯಾವ ವರ್ಷದಲ್ಲಿ, ಯಾವ ಮನಸ್ಸಿನಲ್ಲಿ?
1: ಬಹುಶಃ ನಾನು ಇದನ್ನಲ್ಲಿ ಇಲ್ಲಿ ತನಕ ಮಾತಾಡಲಿ, ಈಗ ನೀವು ಕೇಳ್ತಾ ಇರೋದ್ರಿಂದ ನಾನು ಯೋಚನೆ ಮಾಡಬೇಕಾಗುತ್ತೆ. ಅದು ನಂಗೆ ನೆನಪಾಗ್ತಾ ಇದೆ. ನಾವು ಕೊಯ್ನಾಡಿಂದ ಸಂಪಾಜೆ ಶಾಲೆಗೆ ಮಳೆಯಲ್ಲಿ, ಬಿಸಿಲಲ್ಲಿ, ಚಳಿಯಲ್ಲಿ ಬೆಳಿಗ್ಗೆ ಎದ್ದು ನಡ್ಕೊಂಡು ಹೋಗ್ತಾ ಇದ್ವು, ಸಾಯಂಕಾಲ ವಾಪಸ್ ನಡ್ಕೊಂಬರ್ತಾ ಇದ್ವು. ಅಲ್ಲಿ ಸಂಪಾಜೆ ಗೇಟು ದಾಟಿ ಈ ಕಡೆ ಬರುವಾಗ ನಿಮ್ಮ ಒಂದು ಬೆಟ್ಟದ ಸಾಲು ಕಾಣುತ್ತೆ, ಯಾವ ಬದಿಗೆ, ಎಡಬದಿಗೆ ಬೆಟ್ಟದ ಸಾಲು ಕಾಣುತ್ತೆ. ಅಲ್ಲೂ ಹೋಗ್ತಾ ಇದ್ರೆ ಒಂಥರ ಏನು ಎಷ್ಟು ಚೆನ್ನಾಗಿದೆ ಅಂತಂದರೆ, ಅಲ್ಲೆಲ್ಲ ಮುಳಿ ಹುಲ್ಲೆಲ್ಲ ಬೆಳೆದಿರುತ್ತೆ, ಹಸಿರಿರುತ್ತೆ, ಗದ್ದೆಯಲ್ಲಿ ಹಸಿರು ಇರುತ್ತೆ, ಗದ್ದೆಯಲ್ಲಿ ನೀರಿರುತ್ತೆ, ಪಕ್ಷಿಗಳು, ಬೆಳಕಿಗಳು ಹಾರಾಡ್ತಾ ಇರುತ್ತೆ, ಕೊಕ್ಕರೆಗಳೆಲ್ಲ ಹಾರಾಡ್ತಾ ಇರುತ್ತೆ. ನಾವು ಇಲ್ಲಿ ಬದುಕಿಲ್ಲ, ಎಲ್ಲೋ ಒಂದು ಸ್ವರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಒಂದು ಒಂದು ಫೀಲಿಂಗ್, ಒಂದು ಈ ಪ್ರಪಂಚದಲ್ಲಿ ಇಲ್ಲ, ಎಲ್ಲೋ ಬೇರೆ ಯಾವುದೋ ಒಂದು ಅಲೌಕಿಕವಾದ ಒಂದು ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ನಮಗೆ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿದೆ, ಗೊತ್ತವರಿಗೆಲ್ಲ, ನಾವೆಲ್ಲ ಅದೇ ಊರಲ್ಲಿ ಸ್ಕೂಲಲ್ಲಿ ಹೋಗಿ ಬೆಳೆದು ಅಷ್ಟು ಚೆನ್ನಾಗಿದೆ. ಯಾವುದೋ ಒಂದು ಮಲಯಾಳ ಹಾಡು, ಜೇಸುದಾಸದ ಏನೋ ಒಂದು ಹಾಡು, ನಾನು ಸುಮ್ಮನೆ ಮನಸ್ಸಲ್ಲಿ ಹೋಗ್ತಾ ಇರುವಾಗ ಇದನ್ನು ವರ್ಣಿಸ್ಬಿಟ್ಟು ಕನ್ನಡದಲ್ಲಿ ಬರೆದೆ. ಆ ಹಾಡದು ಟ್ಯೂನನ್ನು ಕನ್ನಡದಲ್ಲಿ ನನ್ನ ಮನಸ್ಸಿಗೆ ಬಂದಂಗೆ ಸುಮ್ಮನೆ ಬರೆದೆ. ಅದನ್ನು ಯಾರಿಗೂ ತೋರಿಸಿಲ್ಲ, ಯಾರೂ ನೋಡಿಲ್ಲ, ಫಸ್ಟ್ ಹೇಳ್ತಾ ಇರೋದು ಎಲ್ಲೊಂದು ಕಡೆ ಬರೆದಿಟ್ಟಿದ್ದೆ. ಅದೇ ಗೋಪಾಲಕೃಷ್ಣ ಮಾಸ್ಟ್ರು ಹೇಳಿದ್ರಲ್ಲ, ಯಾರು ನೀನು ಚೆನ್ನಾಗಿ ಬರೀತೀಯ ಅಂತ, ಹಂಗಾಗಿ ನನಗೊಂದು ಲೈಸೆನ್ಸ್ ಸಿಕ್ಕದಂಗೆ ಆಯಿತು. ಡ್ರೈವಿಂಗ್ಗೆ ಲೈಸೆನ್ಸ್ ಕೊಟ್ಟರೆ ಹೆಂಗೆ ಡ್ರೈವ್ ಮಾಡ್ತೀವಲ್ಲ, ಹಂಗಾಗಿ ನಾನು ನೆಕ್ಸ್ಟ್ ಏನು ಬರೆಯೋದು ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಅದನ್ನು ಬರೆದೆ, ಆ ಅಲ್ಲಿದ್ದ ಜಾಗವನ್ನು ವರ್ಣಿಸಿ ಬರೆದೆ. ಈಗಲೂ ಕೂಡ ಅಲ್ಲಿ ಓಡಾಡುವಾಗೆಲ್ಲ ನಂಗೆ ನೆನಪಾಗುತ್ತೆ, ಫಸ್ಟ್ ನನ್ನ ಕವಿತೆ ಬರೆದಂಥ ಜಾಗ ಇದು ಅಂತ.
2: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರಸಾರ ಆಗ್ತಾ ಇದೆ
3: ಕನ್ನಡದ ಹಬ್ಬ.
2: ಬನ್ನಿ ಕಾರ್ಯಕ್ರಮವನ್ನು ಮುಂದುವರಿಸೋಣ.
0: ಇನ್ನು ಸರ್, 2018 ನಮ್ಮ ಕೊಡಗಿಗೆ ಒಂದು ಪ್ರವಾಹ ಅನ್ನೋದು ಬಂತು. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಸೇವೆಯನ್ನ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ, ಆಕಾಶವಾಣಿಯ ಸಿಬ್ಬಂದಿಗಳು ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಆ ಅನುಭವವನ್ನ ಸಂಕ್ಷಿಪ್ತವಾಗಿ ವಿವರಿಸಬಹುದಾ ಸರ್?
1: ಆಗ ನಾನು ಮೈಸೂರಲ್ಲಿ ಇದ್ದೆ, ಟ್ರಾನ್ಸ್ಫರ್ ಆಗಿ ಮೈಸೂರಿಗೆ ಹೋಗಿದ್ದೆ. ಇಲ್ಲಿ ಜೋರು ಮಳೆ, ಪ್ರವಾಹ, ಭೂಕುಸಿತ, ಜೀವಹಾನಿ ವರದಿಗಳು ಬರ್ತಾ ಇತ್ತು. ಸೊ ನನಗೆ ಅಯ್ಯೋ, ನಮ್ಮ ಊರಲ್ಲಿ, ನಮ್ಮ ಕೊಡಗಿನಲ್ಲಿ ಈ ಥರ ಅನಾಹುತ ಆಗ್ತಾ ಇದ್ದಾಗ, ಜೀವಗಳು ಹೋಗ್ತಾ ಇರುವಾಗ ನಾನು ಹೇಗೆ ಅಲ್ಲಿ ಸುಮ್ಮನೆ ಇರಲಿ, ನೆಮ್ಮದಿಯಲ್ಲಿರಲಿ ಅಂತ ನಂಗೆ ಅನ್ನಿಸ್ತು. ಸೊ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದೆ, ಸರ್ ನನಗೆ, ನಾನು ಹೋಗ್ಲಿಕ್ಕೆ ರೆಡಿ ಇದ್ದೀನಿ, ನನ್ನನ್ನು ಅಲ್ಲಿ ಹೋಗ್ಲಿಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಅವರಿಗೆ ಕೇಳಿಕೊಂಡೆ. ಅವರು ಎಲ್ಲರೂ ಓಡ್ಕೊಂಡು ವಾಪಸ್ ಬರ್ತಾ ಇರುವಾಗ ಇವನು ಹೋಗಕ್ಕೆ ರೆಡಿ ಇದಾನಲ್ಲ ಅಂತ ಹೇಳಿ, ಆಯ್ತು ಹೋಗಿ ಅಂತೇಳಿ ನನ್ನನ್ನು ಕಳಿಸ್ಕೊಟ್ರು.
0: ಆಶ್ಚರ್ಯಚಕಿತರು ಕೂಡ,
1: ಆಶ್ಚರ್ಯ ಆಗಿರುತ್ತೆ ಅವರಿಗೆ. ಸೊ ಬಂದೆ, ಬಂದು ಆಗ ನಾನು ಮಾತ್ರ ಅಲ್ಲ, ಹಾಗೆ ಇಲ್ಲಿ ಎಲ್ಲರೂ ಇದ್ರು, ಸುಬ್ರಹ್ಮಣ್ಯ ಸಂಪಾಜಿ ಇದ್ರು, ಶಾರದಾ ಅವರು ಇದ್ರು, ನೀವು ಇಲ್ಲಿ ಆಗಿನ ಬಂದಿರಲಿಲ್ಲ, ಓಕೆ, ಎಲ್ಲರೂ ಇದ್ರು ಇಲ್ಲಿ.
0: ಅಲ್ಲ, ನಾವು ಮೈಸೂರು ಆಕಾಶವಾಣಿ,
1: ನೀವು ಮೈಸೂರು ಆಕಾಶವಾಣಿ,
0: ನೀವು ಕರಳು ಕಿವುಚಿದ ಹಾಗೆ ನೀವು ಒಂದು ರೀತಿ ವೇದನೆಯನ್ನ ಹೊಂದಿದ್ರಿ. ನಾವು ನಿರಂತರವಾಗಿ ನಿಮ್ಮನ್ನ ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ ಅಂತ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ, ನಿರಂತರವಾಗಿ ಫೋನ್ ಇತ್ತು ಇಲ್ಲಿಂದ, ಮಡಿಕೇರಿಯಿಂದ. ಆಗ ನಿಮ್ಮ ಒಂದು ದಯೆಯುಳ್ಳಂತಹ ಮನಸ್ಸು ನಮಗ್ ಕಾಣಿಸ್ತಾ ಇತ್ತು. ಆ ಒಂದು ಕ್ಷಣವನ್ನ ನೆನಪು ಮಾಡ್ಕೊಳ್ಳಿ ಸರ್.
1: ಅದೇ ಇಲ್ಲಿ ಇಷ್ಟೆಲ್ಲ ಹಿಂಗಿರುವಾಗ ನಾವು ಹಿಂಗೆ ಆಕಾಶವಾಣಿಲಿ ಇದ್ಕೊಂಡು ಕೂಡ ನಾವು ದೂರ ಇರೋದು ಸರಿಯಲ್ಲ ಅಂತ ಹೇಳಿ ಇಲ್ಲಿಗೆ ಬಂದು ಅನಾಹುತದ ಎಲ್ಲ ಪರಿಹಾರ ಕಾರ್ಯ ಎಲ್ಲ ಮುಗಿಯೋ ತನಕ ನಾನು ಇಲ್ಲಿದ್ದೆ. ನಾವು ನೇರ ಪ್ರಸಾರ ಮಾಡಿದ್ವು, ಅಷ್ಟು ಗಂಟೆಗಟ್ಟಲೆ ನೇರ ಪ್ರಸಾರ ಮಾಡಿದ್ವು. ಬಹಳ ಜನರಿಗೆ ಬಹಳ ಮಾಹಿತಿಗಳು ಹೋದ್ವು ಅದರಿಂದ, ಎಲ್ಲಿ ಗಂಜಿ ಕೇಂದ್ರ ಇದೆ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಈ ತರ ಆದಾಗ ಏನ್ ಮಾಡ್ಬೇಕು. ಕೆಲವರು ತಪ್ಪಿಸ್ಕೊಂಡಿದ್ರು, ಕೆಲವರು ಸತ್ತೇ ಹೋಗಿದ್ರು ಅಂತ ತಿಳ್ಕೊಂಡಿದ್ರು. ಯಾವೊಬ್ರು ನಮ್ಮ ತಂಗಿನ ಅಕ್ಕನ ಯಾರೊಬ್ರು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅವರು ಇಲ್ಲ ಬದುಕಿಲ್ಲ ಅಂತ ನೇರ ಪ್ರಸಾರದಲ್ಲಿ ಹೇಳಿದ್ರು. ಸ್ವಲ್ಪ ಹೊತ್ತಲ್ಲಿ ಅವರೇ, ಇಲ್ಲ ಸರ್ ನಾನು ಬದುಕಿದ್ದೀನಿ ಅಂತಾನೆ ಅವರು ದೂರವಾಣಿ ಕರೆ. ಅವ್ರ ಕೊಚ್ಕೊಂಡು ಹೋದವರು ಎಲ್ಲೋ ಒಂದು ಗಂಜಿ ಕೇಂದ್ರಕ್ಕೆ ಹೋಗಿ ಅಲ್ಲಿದ್ರು,
0: ರೇಡಿಯೋ
1: ಕೇಳಿ ಇಲ್ಲ ನಾ ಬದುಕಿದ್ದೀನಿ ಅಂತ. ಯಾರು ಅವ್ರ ಹೆಸರು ಕೂಡ ನಂಗೆ ನೆನಪಾಗ್ತಾ ಇದೆ, ಹೇಳಲ್ಲ ಯಾಕಂದ್ರೆ ಮಿಸ್ ಆದ್ರೆ ಕಷ್ಟ. ಅವರು ಇಲ್ಲ ನಾನು ಬದುಕಿದ್ದೀನಿ ಹೇಳಿ ನಮ್ಮ ಮನೆಯವರಿಗೆ, ನಾನು ಇದ್ದೀನಿ ಬರ್ತೀನಿ, ಈ ಮಳೆ ಕಳೆದ್ಮೇಲೆ ಬರ್ತೀನಿ, ನಾನೊಂದು ಗಂಜಿ ಕೇಂದ್ರದಲ್ಲಿ ಇದ್ದೀನಿ ಅಂತ ಅವರು ಕೂಡ ನೇರ ಪ್ರಸಾರದಲ್ಲಿ ಮಾತಾಡಿದ್ರು. ಆಮೇಲೆ ಯಾರ್ದೋ ನಾಯಿ ಎಲ್ಲ ನೀರಲ್ಲಿ ಕೊಚ್ಕೊಂಡೋಗಿ, ಒಂದು ಹಸು, ನಾವು ಓಡ್ಬಂದು ಸರ್

0: ಆಮೇಲೆ ನಾವು ಹಸುವನ್ನ ಕಟ್ಟು ಬಿಚ್ಚಕ್ಕೆ ಮರೆತು ಬಿಟ್ಟಿದ್ವು, ಅದು ಅಲ್ಲೇ ಕೊಟ್ಟಿಗೆಯಲ್ಲೇ ಇದೆ, ಅದು ಕಟ್ಟು ಬಿಚ್ಚದಿದ್ರೆ ಹಸುವಾಗಿ ಸತ್ತೋಗ್ಬಿಡುತ್ತ ಅದು. ಅದನ್ನ ದಯವಿಟ್ಟು ಯಾರಾದ್ರೂ ರೇಡಿಯೋ ಕೇಳೋರು ಇದ್ರೆ ನಮ್ಮ ಮನೆಗೆ ಹೋಗಿ ಕೊಟ್ಟಿಗೆಯಲ್ಲಿದ್ದು ಹಸುವಿನ ಕುಣಿಕೆ ಬಿಚ್ಚಬೇಕು ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಲ್ಲಿ ಅವ್ರು ಬಿಚ್ಚಿಬಿಟ್ಟು, ಹೌದು ನಾವು ಅದನ್ನ ಕುಣಿಕೆ ಬಿಚ್ಚಿದೀವಿ, ಹಸುವಿಗೆ ಚೆನ್ನಾಗಿದೆ. ಏನು ಅಂದ್ರೆ ಟೆಲಿಫೋನ್ ಎಕ್ಸ್ಚೇಂಜ್ ತರ ಕೆಲಸ ಮಾಡೋದು ನಾವು, ಅಂದ್ರೆ ಆಕಾಶವಾಣಿ ಆ ತರದ ಬಹಳ ಕೆಲಸಗಳನ್ನ ಆ ಸಮಯದಲ್ಲಿ ಮಾಡ್ತಾ, ಅದು ಬಹಳ ಖುಷಿ ಕೊಟ್ಟ ವಿಷಯ.
1: ನಿಮ್ಮ ಜೀವನದ ವಿಶೇಷ ಕ್ಷಣಗಳನ್ನ ಈ ರೀತಿಯಲ್ಲಿ ನೀವು ಕಷ್ಟದಲ್ಲಿ ಜನರಿಗೆ ಸ್ಪಂದಿಸಿ ಅವರಿಗೆ ಒಂದು ಆಧಾರವಾಗಿದ್ದಂಥದ್ದನ್ನ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು ಸರ್. ಮರೆಯಲಾರದಂಥದ್ದು ಸರ್, ಆ ಕ್ಷಣದಲ್ಲಿ 2018 ಪ್ರವಾಹ ಪೀಡಿತ ಪ್ರದೇಶದಲ್ಲಿ ನಿಮಗೆ ಮತ್ತೆ ಮತ್ತೆ ಕಾಡುವಂಥದ್ದು ಸರ್?
0: ಅಂದ್ರೆ ನನಗೆ ದುಃಖದ ಕಥೆಗಳಿಗಿಂತ ನೆಮ್ಮದಿಯ ಕತೆಗಳೇ ನೆನಪಿರುತ್ತೆ, ದುಃಖವನ್ನು ಆದಷ್ಟು ಮರ್ತು ಬಿಡ್ತೀನಿ ನಾನು. ನೆಮ್ಮದಿ ಅಂತಂದ್ರೆ ಅದೇ ಅವರು ಆ ಕರುವಿನ ಹಸುವಿನ ಕುಣಿಕೆ ರೇಡಿಯೋ ಕೇಳಿ ಹೋಗಿ ಬೆಟ್ಟ ಹತ್ತಿ ಹೋಗಿ ಆ ಮನೆಗೆ ಹೋಗಿ ಆ ಹಸುವಿನ ಕೊರಳಲ್ಲಿದ್ದ ಕುಣಿಕೆಯನ್ನ ಬಿಚ್ಚಿಬಿಟ್ಟು ನಾವು ಬಿಚ್ಚಿದೀವಿ, ಹಸುವನ್ನು ಮೇಯ್ಕ್ ಬಿಟ್ಟಿದೀವಿ ಅಂತ ಹೇಳಿದ್ವಲ್ಲ, ರೇಡಿಯೋ ಅದಕ್ಕಿಂತ ದೊಡ್ಡ ಕೆಲಸ
1: ಸಂವಹನ,
0: ಒಬ್ಬ ಮನುಷ್ಯ ಅದಕ್ಕಿಂತ ಹೆಚ್ಚು ಖುಷಿಗೆ ಕಾರಣ ಆಗ್ಲಿಕ್ಕೆ ಹೇಗೆ ಸಾಧ್ಯ?
1: ಒಂದು ಸೇತುವೆ ಆಯ್ತು ಅಂತ ಹೇಳಬಹುದು. ಇನ್ನು ಸರ್, ಈ ಸಾಹಿತ್ಯ ಸಮ್ಮೇಳನದ ವಿಷಯಕ್ಕೆ ಬರೋಣ. ಈಗ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಜನರಿಗೆ ಅಂದರೆ ಸಾರ್ವಜನಿಕರು ಹೇಗೆ ಪಾಲ್ಗೊಳ್ಬೇಕು ಅಂತ ಹೇಳ್ತೀರಾ? ಯಾಕಾಗಿ ಪಾಲ್ಗೊಳ್ಬೇಕು, ಪಾಲ್ಗೊಳ್ಳೋದ್ರಿಂದ ಏನಿಲ್ಲ ಒಂದು ಸಂಪತ್ತನ್ನು ನಮ್ಮದಾಗಿಸ್ಕೊಳ್ಬಹುದು ಅಂತ ನಿಮ್ಮ ಅಭಿಪ್ರಾಯದಲ್ಲಿ ಹೇಳಿ?
0: ಹೆಚ್ಚೆಚ್ಚು ಎಳೆಯ ತಲೆಮಾರಿನ ತರುಣ ತರುಣಿಯರು ಭಾಗವಹಿಸೋದು ಬಹಳ ಒಳ್ಳೆಯದು. ಯಾಕೆಂದರೆ ನಾವು ಸಂಪಾಜಿಯಲ್ಲಿ ಹೈಸ್ಕೂಲ್ ಓದ್ತಾ ಇರುವಾಗ ಮಡಿಕೇರಿಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಆಗಿತ್ತು. 1981 ಮಡಿಕೇರಿಯಲ್ಲಿ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಶಂಭಾ ಜೋಶಿ ಅವರು ಅದರ ಅಧ್ಯಕ್ಷರಾಗಿದ್ದರು. ಆಗ ನಾವು ಹೈಸ್ಕೂಲಲ್ಲಿ ಓದ್ತಾ ಇದ್ದು 10ನೇ ಕ್ಲಾಸಲ್ಲಿ. ಆಗ ನಾವು ಸಾಹಿತ್ಯ ಸಮ್ಮೇಳನಕ್ಕೆ ಸುಮ್ಮನೆ ನೋಡಕ್ಕೆ ಅಂತ ಹೇಳಿ ಹೋಗಿದ್ದೀವಿ, ಜಾತ್ರೆ ನೋಡಕ್ಕೆ ಹೋಗ್ತೀವಲ್ಲ ಹಂಗೆ ಜಾತ್ರೆ ಅಂತ ನೋಡಕ್ಕೆ ಹೋಗಿದ್ದು. ಅಲ್ಲಿ ದೊಡ್ಡ ದೊಡ್ಡ ಕವಿಗಳು ಇಂದ ಹಿಡಿದು ಆಗ ಇನ್ನು ತುಂಬ ಏನು ಗ್ಲ್ಯಾಮರಸ್ ಆಗಿದ್ದ ಜಯಂತ್ ಕಾಯ್ಕಿಣಿ ಅವರು ಎಲ್ಲ ದೊಡ್ಡ ಶಂಭಾ ಜೋಶಿ ಅವರು ಎಲ್ಲರೂ ಬಂದಿದ್ರು. ಅದನ್ನು ನೋಡ್ತಾ ನಮಗೆ ಸಾಹಿತ್ಯ ಅಂದ್ರೇನು, ಸಂಕೀರ್ಣ ಅಂದ್ರೇನು ಏನಿರಲಿಲ್ಲ. ಆದರೆ ಅದು ಅವ್ರನ್ನೆಲ್ಲ ಹತ್ತಿರದಿಂದ ನೋಡಿ, ಓ ಹಿಂಗೆಲ್ಲ ಇದೆಯಾ ಪ್ರಪಂಚ, ಇಷ್ಟೆಲ್ಲ ಇದೆಯಾ, ನಾವು ಯಾರನ್ನೆಲ್ಲ ಓದ್ತೀವಿ ಅವ್ರನ್ನ ನೋಡುವಂಥ ಅವಕಾಶ ಸಿಗುತ್ತಲ್ಲ, ಹೋಗಬೇಕು ಬರೀಬೇಕು, ಮುಂದೆ ಯಾವತ್ತೋ ಒಂದಿನ ನಾವು ಕೂಡ ಇಲ್ಲಿ ಎಲ್ಲ ಒಂದು ಕಡೆ ಬಂದು ಕುರ್ಚಿಯಲ್ಲಿ ಕೂತ್ಕೋಬೇಕು, ಅಂದರೆ ವೇದಿಕೆ ಕುರ್ಚಿ ಅಲ್ಲ ಕೇಳುಗರ ಕುರ್ಚಿಯಲ್ಲಿ ಕೂತ್ಕೋಬೇಕು ನೋಡಬೇಕು ಅಂತ ಒಂದು ಆಸೆ ಬಂತಲ್ಲ, ಅದು ಕೂಡ ಎಲ್ಲೊಂದು ಕಡೆ ಇಂಡೈರೆಕ್ಟ್ ಆಗಿ ನಮ್ಮಲ್ಲೂ ಕೂಡ ಬರೆಯುವ ಓದುವ ಒಂದು ಪ್ರವೃತ್ತಿಯನ್ನು ಬೆಳೆಸುತ್ತೆ. ಹಾಗಾಗಿ ಅಲ್ಲಿ ಏನು ನಡೆಯುತ್ತೆ, ಎಷ್ಟು ಭಾಷಣ ಮಾಡ್ತಾರೆ, ಭಾಷಣ ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ ಬಿಡುತ್ತೆ ಅದೆಲ್ಲ ನಗಣ್ಯ. ಆದರೆ ಅಂಥ ಒಂದು ವಾತಾವರಣದಲ್ಲಿ ಹೋಗಿ ನೋಡೋದ್ರಿಂದ ದಾರಿ ತಪ್ಪಿ ಹೋಗ್ಬೋದಾದಂತ ನನ್ನಂತ ಎಷ್ಟೋ ಜನ ಹುಡುಗ ಹುಡುಗಿಯರಿಗೆ ಒಂದು ದಾರಿ, ಒಂದು ತಿರುವುಗಳು, ಒಂದು ತಿರುವು ಸಿಗುತ್ತೆ, ಒಂದು ಲೈಫಿಗೆ ಒಂದು ಒಂದು ಗುರಿ ಸಿಗುತ್ತೆ, ಹಿಂಗು ಮಾಡ್ಬೋದಲ್ಲ ಅಂತ ಒಂದು ಅವ್ರಿಗೇನೋ ಒಂದು ಏನೊಂದು ಮಾಡಬೇಕು ಅಂತ ಒಂದು ಆಸೆ ಬರುತ್ತೆ.
1: ನಿಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಸರ್ ಜವಾಬ್ದಾರಿಯನ್ನ ಹೆಚ್ಚು ತಂದುಕೊಟ್ಟಿದೆ ಅಂತ ಹೇಳಬಹುದಾ ಈ ಜವಾಬ್ದಾರಿ?
0: ಅಧ್ಯಕ್ಷತೆಯ ಜವಾಬ್ದಾರಿಯ ಅಧ್ಯಕ್ಷತೆಯ ಜವಾಬ್ದಾರಿನ ಹೆಂಗೆ ನಿಭಾಯಿಸಬೇಕು ಅಂತಲೇ ನಂಗೆ ದೊಡ್ಡ ಈಗ ಅಂದರೆ
1: ಸವಾಲು.
0: ಯಾಕಂದರೆ ನನಗೆ ಕೂತಲ್ಲಿ ಕೂರಕ್ಕಾಗಲ್ಲ, 10 ನಿಮಿಷಕ್ಕಿಂತ ಈಗ ನಿಮ್ಮ ಜೊತೆ ಇಷ್ಟೊತ್ತೇನೋ ಕಷ್ಟಪಟ್ಟು ಕೂತಿದ್ದೀನಿ, ಅದರಲ್ಲಿ 2 ದಿನ ಕೂತ್ಕೋಬೇಕಲ್ಲ, ಅದು ಬಹಳ ಸವಾಲಿನ ಕೆಲಸ ಅದೊಂದು. ಆಮೇಲೆ ಅಲ್ಲಿ ನಮ್ಮೆಲ್ಲ ನಮ್ಮ ಊರಲ್ಲೇ ಆಗ್ತಾ ಇರೋದ್ರಿಂದ ನನಗೆ ಗೊತ್ತಿರೋರು ಇನ್ನೂ ಕೂಡ ಹಿರಿಯರು ನಮ್ಮ ಮೇಷ್ಟ್ರುಗಳು ಅವರೆಲ್ಲ ಇರ್ತಾರೆ, ಅವರೆಲ್ಲರ ಮುಂದೆ ಒಂಥರ ಇನ್ನೂ ಕೂಡ ನಂಗೆ ಧೈರ್ಯ ಇಲ್ಲ, ಒಂಥರ ಹಿಂಗೆ ಕೂತ್ಕೋಬೇಕಲ್ಲ, ಬಹಳ ಮುಜುಗರ ಆಗುವಂತ ಕೆಲಸ ಅದು. ಅದು ಅದು ಎರಡನೇ ಸವಾಲು,
1: ಗುರುಗಳ ಮುಂದೆ ಕೂತ್ಕೋ,
0: ಗುರುಗಳ ಮುಂದೆ ಹಿರಿಯರ ಮುಂದೆ ಅಲ್ವಾ. ಆಮೇಲೆ ಊರು ಅಂತಂದ್ರೆ ತುಂಬಾ ನೆನಪುಗಳಿರುತ್ತೆ, ತುಂಬಾ ಯಾರ್ಯಾರ್ದು ನೆನಪಾಗುತ್ತೆ, ನಮ್ಮ ತಂದೆಯವ್ರ ನೆನಪಾಗುತ್ತೆ, ಅವರು ಅಲ್ಲೇ ಇರ್ತಾರೆ ಅಲ್ವಾ. ತೀರೋ ಬದುಕಿದ್ದವ್ರು ಮಾತ್ರ ಅಲ್ಲ, ತೀರೋದವ್ರು ಕೂಡ ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ ತಾನೆ, ಅವರ ನೆನಪುಗಳು ಎಲ್ಲ ಇರುತ್ತೆ. ದೊಡ್ಡ ದೊಡ್ಡ ಮನುಷ್ಯರು ಇರ್ತಾರೆ, ಅವರ ಮುಂದೆ ನಾನು ಹೆಂಗ್ ಭಾಷಣ ಹೊಡೆಯೋದು ಅಂತಾನೂ ಸ್ವಲ್ಪ ಟೆನ್ಷನ್ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡೋಣ.
1: ಅಲ್ಲ, ಕೇವಲ ನಾವು ರೇಡಿಯೋದಲ್ಲಿ ಮಾತ್ರ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ವಿ, ಅಂದ್ರೆ ಶ್ರೋತೃಗಳು ಹೇಳೋದು. ಈಗ ಸರ್ವಾಧ್ಯಕ್ಷರಾಗಿ ಅವರು ಪೀಠವನ್ನ ಅಲಂಕರಿಸಿದ್ದಾರೆ ಅಂದ್ರೆ ಹೇಗಿರಬಹುದು ಅಂತ ಕೂಡ ಅವರು ಬರಬಹುದು, ಬರೋ ಸಾಧ್ಯತೆ ಇದೆ.
0: ನಮ್ಮ ಕೇಳುಗರಿಗೆ ಪ್ರೀತಿಯ ಆಹ್ವಾನ ನಂದು ಕೂಡ, ಯಾಕೆಂದ್ರೆ ಸಾಹಿತ್ಯ ಅನ್ನೋದು ಬರೀ ಸಾಹಿತಿಗಳಿಗೆ ಮಾತ್ರ ಸೀಮಿತವಾದ ಒಂದು ವಿಷಯ ಅಲ್ಲ. ಈಗ ನಮ್ಮ ಹಾಡಿಗಳಲ್ಲಿ, ನಮ್ಮ ಆದಿವಾಸಿ ಹಾಡಿಗಳಲ್ಲಿ, ಜೇನುಕುರುಬ ಹಾಡಿ, ಬೆಟ್ಟಕುರುಬ ಹಾಡಿ,

0: ಎರವರ ಹಾಡಿ, ಸೋಲಿಗರ ಹಾಡಿ, ಎಲ್ಲ ಹಾಡಿಗಳಲ್ಲಿರುವ ನೀವೆಲ್ಲ ನನ್ನ ಮಾತನ್ನ ರೇಡಿಯೋದಲ್ಲಿ ಕೇಳಿದ್ದೀರಾ. ನಿಮಗೂ ಕೂಡ ಸಾಹಿತ್ಯ ಸಮ್ಮೇಳನ ಅಂದ್ರೆ ಏನು, ಏನ್ ಕತೆ ಅಂತೆಲ್ಲ ಗೊತ್ತಾಗ್ಬೇಕಾದ್ರೆ ನೀವು ಕೂಡ ಆತರ ಬಂದ್ರೆ, ಎಲ್ಲ ಬಂದು ಅಲ್ಲಿ ಕೂತ್ಕೊಂಡ್ಬಿಟ್ರೆ ನನಗೆ ಒಂಥರ ಶಕ್ತಿ ಕೊಟ್ಟಂಗಾಗುತ್ತೆ.
1: ಈಗ ನಿಜವಾಗಿ ಕೂಡ ಸರ್, ಅವರು ಸಮ್ಮೇಳನಕ್ಕೆ ನಿಮ್ಮನ್ನ ನೋಡ್ಲಿಕ್ಕೆ ಅಂತ ಬಂದಾಗ ಅವರು ಸ್ವಲ್ಪ ಮಟ್ಟಿಗಾದ್ರೂ ಸಮಾಧಾನವಾಗಿ ಕಲಿಯಲು ಪ್ರಯತ್ನಿಸ್ತಾರೆ, ಏನನ್ನಾದರೂ ನಾವು ಕಲ್ತ್ಕೊಳ್ಬೇಕು ಅಂತ. ಈಗ ಭಾಗಿಯಾಗೋದು ಒಂದು ವಿಶೇಷವಾದಂಥದ್ದು, ಪ್ರತಿಯೊಬ್ಬರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನೀವೀಗ ಕರೆ ನೀಡಿದ್ದೀರಿ, ಬರಬೇಕು ಅಂತ ಪ್ರೀತಿಯಿಂದ ಕರೀತಾ ಇದ್ದೀರಾ. ಈಗ ನಾವು
0: ಈಗ ಮದುವೆ ಆದ್ರೆ ಹುಡುಗನ ಕಡೆಯವರು, ಹುಡುಗಿ ಕಡೆಯವರು ಯಾರು ಬಂದ್ರು ಬಂದ್ರು, ಅಧ್ಯಕ್ಷರ ಕಡೆಯವರು ಅಂತಂದ್ರೆ ಎಲ್ಲ ನಮ್ಮ ಎಲ್ಲ ಹಾಡಿಗಳಲ್ಲಿರುವ ಎಲ್ಲ ಎಲ್ಲ ಜನ ಬಂದ್ರೆ ಅಧ್ಯಕ್ಷರ ಕಡೆಯವರು ಅಂತ ಅವರಿಗೆ.
1: ಈಗ ಸಮ್ಮೇಳನಕ್ಕೆ ನಾವು ಬರ್ತೀವಿ ಅಂದಾಗ ಸರ್, ನಿಮ್ಮನ್ನು ಕೂಡ ನಾವು ನೇರವಾಗಿ ನೋಡ್ತೀವಿ, ನಿಮ್ಮ ಭಾಷಣವನ್ನು ಕೂಡ ಕೇಳ್ತೀವಿ, ಜೊತೆಗೆ ನಾವು ಏನನ್ನ ನೆನಪಿನ ಬುತ್ತಿಯಲ್ಲಿ ತರಬೇಕು ಅಂತ ಹೇಳ್ತೀರಿ? ಕಿವಿ ಮಾತು
0: ಕೊಡಗು ಅಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆದರೂ ಕೂಡ ಇದು ಕೊಡಗಲ್ಲಿ ನಡೀತಾ ಇರುವಂತ ಒಂದು ಸಮ್ಮೇಳನ. ಕೊಡಗಿಗೂ ಕರ್ನಾಟಕದ ಉಳಿದ ಭಾಗಗಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಇಲ್ಲಿನ ಜನಜೀವನ, ಇಲ್ಲಿನ ಮರಗಿಡಗಳು, ಪ್ರಕೃತಿ ಎಲ್ಲವೂ ಕೂಡ ವಿಭಿನ್ನವಾಗಿದೆ. ಹಾಗಾಗಿ ಈ ವಿಭಿನ್ನವಾದ ಪ್ರದೇಶಕ್ಕೆ ನಮ್ಮ ಬರಹವನ್ನ, ನಮ್ಮ ಸಾಹಿತ್ಯವನ್ನ, ನಮ್ಮ ಸೃಜನಶೀಲತೆಯನ್ನ, ನಮ್ಮ ಪ್ರತಿಭೆಯನ್ನ ಹೇಗೆ ನಾವು ಉಳಿದ ಎಲ್ಲರ ಹಾಗೆ ಬರೆಯದೆ ವಿಭಿನ್ನವಾಗಿ ಇಲ್ಲಿನ ಲೋಕವನ್ನು ಸೃಷ್ಟಿ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸು.
1: ಈಗ ನಮ್ಮ ಊರಿನಲ್ಲಿ ನಡೆಯುತ್ತಿರುವಂತಹ ಸಭೆ ಅಥವಾ ಸಮಾರಂಭ, ಮುಂಬರುವಂತಹ ಸಮ್ಮೇಳನದಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಅಂದಾಗ ಯಶಸ್ವಿ ಆಗಬೇಕು ಅಂತ ಅಂದ್ರೆ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಲ್ಲಿ? ಯಾಕೆಂದ್ರೆ ಈ ಹಿಂದೆ
0: ಜನ ಎಲ್ಲ ಸರಿ ಇರ್ತಾರೆ, ಜನ ಯಾವತ್ತು ಕೂಡ ಕೆಟ್ಟದಾಗಿ ನಡ್ಕೊಳ್ಳಲ್ಲ. ಈಗ ನಮ್ಮಂತವ್ರು ಅಲ್ಲಿ ಮಾತನಾಡುವವರು, ಭಾಷಣ ಮಾಡುವವರೆಲ್ಲ ಇರ್ತಾರಲ್ಲ, ಅವರು ಜನರಿಗೆ ಬೋರ್ ಆಗದ ಹಾಗೆ ಏನ್ ಮಾತಾಡ್ಬೇಕು, ನಮ್ಮ ಗೋಷ್ಠಿಗಳನ್ನ ಹೇಗೆ ನಿರ್ವಹಿಸ್ಬೇಕು ಅನ್ನೋದನ್ನ ಗಮನ ಕೊಟ್ಟು ನಾವು ಒಂದಿಷ್ಟು ಅದಕ್ಕಾಗಿ ನಾವು ಯೋಚನೆ ಮಾಡಿದ್ರೆ ಜನ ಅಂತೂ ಖಂಡಿತ ಬೋರ್ ಓಡಿಸಲ್ಲ. ಬೋರ್ ಓಡಿಸೋದೆಲ್ಲ ಬರಹಗಾರರು, ಸಾಹಿತಿಗಳು, ಭಾಷಣಕಾರರು ಜಾಸ್ತಿ ಹೊತ್ತು ಮಾತಾಡ್ಬಿಡೋದು, ಜನರಿಗೆ ಅರ್ಥ ಆಗದಾಗೆ ಮಾತಾಡೋದು, ದೊಡ್ಡ ದೊಡ್ಡ ಪದಗಳನ್ನೆಲ್ಲ ಬಳಸ್ಕೊಂಡು ಅಕಾಡೆಮಿಕ್ ಆಗಿ ಜನರಿಗೆ ಆಕಳಿಸೋ ಥರ ಮಾಡೋದು, ಆ ಥರ ಮಾಡದೆ ಆ ಥರ ಪ್ರೀತಿಯಲ್ಲಿ ಜನರಿಗೆ ಅರ್ಥ ಆಗೋ ಹಾಗೆ ಅವರ ಭಾಷೆಯಲ್ಲಿ ಮಾತಾಡಿದ್ರೆ ಜನ ಖಂಡಿತ ಅದನ್ನ ಖುಷಿ ಪಡ್ತಾರೆ. ಹಾಗೆ ಮಾತಾಡೋದ್ರಿಂದಲೇ ನಿಮ್ಮೆಲ್ಲರ ಮಾತುಗಳನ್ನ, ನಮ್ಮೆಲ್ಲರ ಮಾತುಗಳನ್ನ ರೇಡಿಯೋದಲ್ಲಿ ಜನ ಕೇಳೋದು. ನಾವೇನಾದ್ರೂ ಗ್ರಾಂತಿಕವಾಗಿ ಏನಾದ್ರು ಮಾತಾಡ್ಬಿಟ್ಟಿದ್ರೆ ಯಾವಾಗ್ಲೂ ಆಫ್ ಮಾಡಿ ಹೋಗ್ಬಿಡೋರು ಮನೆಗೆ ನಿದ್ದೆ ಮಾಡೋರು.
1: ಈ ಸಂದರ್ಭದಲ್ಲಿ ಸರ್, ನಿಮ್ಮ ಮನಸ್ಸಿನ ನಿರೀಕ್ಷೆ, ಅಪೇಕ್ಷೆ ಏನಿದೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ಸಂದರ್ಭದಲ್ಲಿ?
0: ಎಲ್ಲ ಗೌಜು ಗದ್ದಲಗಳ ನಡುವೆ ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಶಾಲೆಯಲ್ಲೂ, ನಾನೀಗ ಈ ಸಂದರ್ಶನದಲ್ಲಿ ಹೇಳಿದ ಮೇಷ್ಟ್ರುಗಳಂತಹ ಮೇಷ್ಟ್ರು, ಆಮೇಲೆ ನನ್ನ ಹಾಗೆಯೇ ಪ್ರತಿಯೊಂದು ಶಾಲೆಯಲ್ಲೂ, ಪ್ರತಿಯೊಂದು ತರಗತಿಯಲ್ಲೂ ತಂಟೆ ತಕರಾರು ಮಾಡುವಂತ ನೂರಾರು ಹುಡುಗರು ಇರ್ತಾರೆ. ಆದ್ರೆ ಅವರಲ್ಲೂ ಕೂಡ ಪ್ರತಿಭೆ ಇರುತ್ತೆ. ಸೊ ಅಂತ ಮೇಷ್ಟ್ರುಗಳಿಂದಾಗಿ ಅಂತ ಶಾಲೆಗಳಲ್ಲಿರುವ ಅಂತಹ ತುಂಟ ಹುಡುಗ ಹುಡುಗಿಯರು ಸ್ವಲ್ಪ ಬರೆಯೋದು, ಹಾಡೋದು ಇತ್ಯಾದಿಗಳ ಕಡೆ ಗಮನ ಕೊಟ್ರೆ ಅವರ ಬದುಕು ನೆಮ್ಮದಿ ಆಗುತ್ತೆ, ಮೇಷ್ಟ್ರುಗಳಿಗೂ ಹೆಸರು ಯಾವತ್ತೂ ಉಳಿಯುತ್ತೆ. ಪ್ರತಿಯೊಂದು ಊರಲ್ಲೂ ಒಂದಿಷ್ಟು ಜನ ಬರಹಗಾರರು, ಬರಹಗಾರರು ತುಂಬಾ ಮಂದಿ ಇದ್ದಾರೆ. ಈಗ ಓದುಗರು ಕಡಿಮೆ, ಓದುವವರು, ಗ್ರಂಥಾಲಯಗಳು, ಪುಸ್ತಕಗಳು ಎಲ್ಲ ಬಂದ್ರೆ ಒಂಥರ ಚೆನ್ನಾಗಿರುತ್ತೆ ಬದುಕು. ಒಬ್ಬರನ್ನೊಬ್ರು ದ್ವೇಷ ಮಾಡೋದು, ಜಾತಿ ಮತ ಧರ್ಮ ಭಾಷೆಗಳ ಹೆಸರಲ್ಲಿ ದ್ವೇಷ ಮಾಡೋದು, ಕೆಟ್ಟ ಕೆಟ್ಟ ಯೋಚನೆ ಮಾಡೋದೆಲ್ಲ ಬಿಟ್ಟು ಎಲ್ಲರೂ ಒಂಥರ ಕೊಡಗಿನಲ್ಲಿ ಎಲ್ಲರೂ ನಾವೆಲ್ಲ ನೆಮ್ಮದಿಯಲ್ಲಿ ಇದ್ದೀವಿ, ಆ ಥರ ನೆಮ್ಮದಿಯಾಗಿರುವಂಥ ವಾತಾವರಣ ಮುಂದುವರಿಯಲಿ ಅಂತ ನನಗನ್ಸು.

ಒಟ್ಟಾರೆ ಸರ್, ಇವತ್ತಿನ ಸಂದರ್ಶನದಲ್ಲಿ ತುಂಬ ಒಳ್ಳೆಯ ಅರ್ಥಪೂರ್ಣವಾದಂತಹ ಸಂಗತಿಗಳನ್ನು ಹಂಚಿಕೊಂಡಿದ್ದೀರಿ. ಬರಹಗಾರರಾಗಿ, ಸಾಹಿತಿಗಳಾಗಿ, ಕವಿಗಳಾಗಿ ನಿಮ್ಮ ಅನುಭವ ಕಥನವನ್ನು ಸರಳ ಭಾಷೆಯಲ್ಲಿ ಬಹಳ ಉತ್ಸಾಹದಿಂದ ನೀವು ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ನಮ್ಮ ಹೆಮ್ಮೆಯ ಸೇನಾನಿಗಳ ನಾಡು ಕೊಡಗಿನ ನೆಲದಲ್ಲಿ ಅಂದರೆ

0: ಕುಂಟಿಕೊಪ್ಪದಲ್ಲಿ ನಡೆಯುತ್ತಿರುವಂತಹ
1: ಸುಂಟಿಕಪ್ಪ ನಾಡು. ಈಗ ಸೋಮವಾರಪೇಟೆ ತಾಲೂಕಿನಲ್ಲಿ ಕುಂಟಿಕಪ್ಪನ ಕುಶಾಲನಗರ ತಾಲೂಕು ಆಗಿದ್ದರಿಂದ ಕುಶಾಲನಗರದ ಸುಂಟಿಕಪ್ಪ ಅಂತ. ಇಲ್ಲಿದ್ರೆ ನಮಗೆಲ್ಲ ಸೋಮವಾರಪೇಟೆ ಕುಶಾಲನಗರಕ್ಕಿಂತ ಸೋಮವಾರಪೇಟೆ ಹತ್ತಿರದ ಊರು ಭಾವನಾತ್ಮಕವಾಗಿ. ಆಮೇಲೆ ಸುಂಟಿಕಪ್ಪ ಇಟ್ ಸೆಲ್ಫ್ ಇಸ್ ಎ ನಾಡು. ಸುಂಟಿಕಪ್ಪ ನಾಡು, ಕೊಡಗಿನಲ್ಲಿ ನಾಡುಗಳಿದೆಯಲ್ಲ ಬೇರೆ ಬೇರೆ, ಮಲೆನಾಡು ಆತರ ನಾಡುಗಳಿದೆಯಲ್ಲ, ಅದೇ ತರ ಸುಂಟಿಕಪ್ಪನು ಕೂಡ ಐವರ್ ನಾಡು, ಈ ತರ ನಾಡುಗಳಿದೆಯಲ್ಲ.
0: ಸುಂಟಿಕೊಪ್ಪ ನಾಡಿನಲ್ಲಿ ನಡೆಯುತ್ತಿರುವಂತಹ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನೀವು ಸರ್ವಾಧ್ಯಕ್ಷರಾಗಿ ಪೀಠವನ್ನ ಅಲಂಕರಿಸಿ ಯಶಸ್ವಿಯಾಗಿ ನಿಮ್ಮ ಪ್ರಭಾವಿಪೂರ್ಣ ಭಾಷಣದಿಂದ ಇಡೀ ಸಮ್ಮೇಳನದಲ್ಲಿ ಭಾಗಿಯಾಗುವಂತಹ ಸಾರ್ವಜನಿಕರು ಒಂದಷ್ಟು ತಮ್ಮ ನೆನಪಿನ ಬುತ್ತಿಯಲ್ಲಿ ಒಂದು ಸಾಹಿತ್ಯದ ಸಿಹಿಯನ್ನು, ಸಾಹಿತ್ಯದ ಸವಿಯನ್ನು ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಯಶಸ್ವಿಯಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳ ಪರವಾಗಿ ಹಾಗೂ ಮಡಿಕೇರಿ ಆಕಾಶವಾಣಿಯ ಅಧಿಕಾರಿಗಳ ವರ್ಗ ಏನಿದೆ ಇವರೆಲ್ಲರ ಪರವಾಗಿ ಅಭಿನಂದನೆಗಳು ಹಾಗೂ ನಮಸ್ಕಾರ ಸರ್.
1: ಶಕುಂತಲಾ, ನಿಮಗೂ ಕೂಡ ಬಹಳ ಥ್ಯಾಂಕ್ಸ್. ಯಾಕೆಂದರೆ ನೆನಪಿಟ್ಕೊಂಡು ಸಾಹಿತ್ಯ ಸಮ್ಮೇಳನದಲ್ಲಿ ಆಕಾಶವಾಣಿಯಲ್ಲಿ ಇದ್ದಂಥ ಒಬ್ಬ ಮನುಷ್ಯ ಅಧ್ಯಕ್ಷರಾಗಿರೋದಕ್ಕೆ ಸಂಭ್ರಮ ಪಟ್ಟುಕೊಂಡು ನನ್ನ ಸಂಭ್ರಮದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ ಆಕಾಶವಾಣಿ ಎಲ್ಲರೂ ಕೂಡ. ಆ ಹಳೆಯ ದಿನಗಳೆಲ್ಲ ನನಗೂ ಕೂಡ ಒಂಥರ ಫ್ಲ್ಯಾಶ್ ಬ್ಯಾಕ್ ಥರ ಹೋಗೋ ಥರ ಮಾಡಿದ್ರಿ. ನಿಮ್ಮ ಪ್ರೀತಿ ಬಹಳ ದೊಡ್ಡದು, ನಿಮ್ಮ ಮತ್ತೆ ಇಲ್ಲಿನ ಅಧಿಕಾರಿ ವರ್ಗದವರ ಎಲ್ಲರ ಪ್ರೀತಿ ಬಹಳ ದೊಡ್ಡದು, ಅದಕ್ಕೆ ತುಂಬ ಧನ್ಯವಾದ ಅರ್ಪಿಸ್ತೀನಿ. ಎರಡನೇದಾಗಿ ನಿಮ್ಮ ಸಹನೆ ಕೂಡ ಬಹಳ ದೊಡ್ಡದು, ಇಷ್ಟೊತ್ತು ಮಾತಾಡಿದ್ದೀನಿ ಆದರೂ ಕೇಳಿಸ್ಕೊತಾ ಕೂತಿದ್ವಿ, ನಿಮ್ಮ ಸಹನಿಗೂ ಕೂಡ ನಮಸ್ಕಾರ. ಬನ್ನಿ ಸಾಹಿತ್ಯ ಸಮ್ಮೇಳನಕ್ಕೆ ಬನ್ನಿ,
0: ಸಾಹಿತ್ಯದ ಸವಿಯನ್ನ ಸವಿಯೋದಕ್ಕೆ.
1: ನಮ್ಮೆಲ್ಲ ಕೇಳಿದ್ರು ಕೂಡ ದಯವಿಟ್ಟು ಆ ದಿನ ಬನ್ನಿ ಸುಂಟಿಕೊಪ್ಪದಲ್ಲಿ, May 29 and 30 ಎರಡು ದಿನ ಸುಂಟಿಕೊಪ್ಪ ನಾಡಿನಲ್ಲಿ ನಡೀತಾ ಇದೆ. ಬನ್ನಿ, ಭಾಗವಹಿಸಿ. ಮಾತಾಡಿಸಿದ ನಿಮಗೆ ಮತ್ತೆ ಕೇಳಿದ ಎಲ್ಲ ಕೇಳೋರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು.
2: ಇದುವರೆಗೆ ಕನ್ನಡದ ಹಬ್ಬ ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ May 29 and 30 ನಡೆಯಲಿರುವ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕರ್ನಾಟಕದ ಖ್ಯಾತ ಸಾಹಿತಿ, ಕವಿ, ಅಂಕಣಕಾರರು ಹಾಗೂ ಆಕಾಶವಾಣಿಯ ನಿವೃತ್ತ ಸಹಾಯಕ ನಿಲಯ ನಿರ್ದೇಶಕರಾದ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದಿರಿ. ಪ್ರಸ್ತುತಿ ಎಂ ಶಕುಂತಲಾ,
0: ಸಂಕಲನ ಮಮತಾ ಶಾಸ್ತ್ರಿ,
2: ನಿರ್ವಹಣೆ ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಅಕ್ಕ, ಕೆಲಸ ಸಿಕ್ತು.
4: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
3: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
4: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
3: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
4: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
3: ಆದ್ರೆ ಅಕ್ಕ
4: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
3: ಪಾರ್ಟಿನಂದು ಬಜೆಟ್ ನಿಂದು.
5: ಆರ್ಬಿಐ ಹೇಳುತ್ತೆ,
6: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
7: ಅಜ್ಜ, ಇದು ಯಾವ ಗಿಡ?
8: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
7: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
8: ಯಾಕೆ?
7: ಇದು SMS ಸ್ಕ್ಯಾಮ್, ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
8: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
7: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
9: ಆಕಾಶವಾಣಿ ಅಟ್ 90 ಸಾಲ್ ಕಿ ಆವಾಜ್, ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್, ಪುರಾನಿ ಯಾದೇ ನಯಾ ಜೋಶ್ ಹೈ, ದೇಶ್ ಕಾ ರೇಡಿಯೋ ಅಬ್ ಭೀ ಬಾಸ್ ಹೈ. ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ.

0: ಮಾರ್ಜನಕ್ಕೆ ನಮಸ್ಕಾರ. ಕೊಡವಸರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಆದ್ಯತೆ ಪಳಮೆಪ್ಪು ಮಾಲೆ ಪ್ರಸಾರ ಆಪದುಂಡು. ಅದಾನದು ಮಡಿಕೇರಿಯ ದೇಚೂರು ಚಂಗಾದಿಯಡ ಸಂಘತ್ರ ಸದಸ್ಯಂಗ ನಡೆದಿದ್ದಪ್ಪಂತ ಚೆರು ನಾಟಕ ಮರ್ಪು ಕಪ್ಪಗುಳಿರ. ಇದು ಒಂದು ಹಾಸ್ಯ ನಾಟಕ. ಈಗ ಆದ್ಯತೆ ಕಗನ
1: ಪೊಮ್ಮಾಲೆ
2: போய் போன் எடு. தாராய்த்தி கோப்பை இன்னும்
0: ஏ நீ எடு மாச்சு. ஆ பேப்பர் நம்ம பெய்யல்லி எச்சுக்கு ஓதுவியா ராஜக்கிய விஷயம். ஆ ராங் நம்பர் காரணோ என்ன?
2: ஓ நிந்தே போச்சல ரிங்காப்பது. அல்ல எந்த அது ராங் நம்பர் காரன் தண்ணியல
0: நான் அக்கல எண்ணில மாச்சு. நீக்கு இக்க எண்ணது இன்னொரு கலிகைக்கு கேன இப்பலேவங்க அந்த ஒரு தினா போன் மடிச்சு நோட்டு ஒப்போ அவன்டதே ஸ்வரத்திறனை கேட்டது.
2: எந்த தக்கு வர்றது
0: ನೀರ ಒಡಿಯ ಅಂತವ ಇಂತವ ಮರ್ಯಾದಲ್ಲಿ ನಡೆದುಡ್ನ ಬೆಚ್ಚರಿಡು. ಇಲ್ಲಿ ಹಿಂಗ ಕತೆ ಬದಲಾಯಿ ಪೋಕುಂದಿಲ್ಲ ರೂ ಪುಟ್ಟದ ನಾಕು.
2: ನಲ್ಲ ಕತೆ ಆಚಲ್ಲಪ್ಪ ಇದು. ನೀನ್ ದಾರನ್ ಕೇಟಿಲ್ಲಿಯಾ? ನೀನು
0: ಕೇಟ ಮಾಚು. ನಾನೇ ನೀಡ ಅಪ್ಪೋ ಮುಂಡತೆ ಎಣ್ಣಚಕನ ಕೇಳು. ನೀಡ ಅಧಿಕ ಪ್ರಸಂಗ ಬುದ್ಧಿ ನಾನು ನಾಡ ಕೂಡ ಕಾಟತೆ. ಒಂದೆಲ್ಲ ಜೋರಿಟ್ಟತಮ
2: ದಾರ ಐತಿ ಕೂನು ಅಂತವ.
0: ದಾರನ್ ನಾಕೇನ ಗೊತ್ತು ಮಾಚು, ನೀಕೆ ಗೊತ್ತು. ದಾಡ ಕೂಡ ಎಲ್ಲ ಸಾಲ ಸೋಲ ಮಾಡಿದ್ದಿಪ್ಪಿಯೋ, ನೀಕೆ ಗೊತ್ತು. ಅಂತ ಇಂತೂ ನಾಡ ಮಾನ ಮರ್ಯಾದಿನ ಹರಾಜಿಡುವ ಜನ.
2: ಅಲ್ಲ ಪೋಯಿ, ಸಾಲ ಇಲ್ಲತ್ತೋ ದಾರು ಎಣ್ಣು ನೋಟನ. ನಂಗಡ ಭಾರತ ಸರ್ಕಾರಕ್ಕೆ 1000 ಗಟ್ಟಲೆ ಕೋಟಿ ಸಾಲ ಉಂಟಲ್ಲ ಅಂತಲ್ಲಿ ನಾಡ್ದು ಇದು ಲೆಕ್ಕ.
0: ಸಾಲ ಇಪ್ಪದಲ್ಲೇ ನೇರೆ ಮಾಚು. ಆಚೆ ಜನ ನೋಟಿತ್ತು ಸಾಲ ಮಾಡೋಣ. ಸಾಲ ಕೊಡ್ತವ ದುಡಿ ಎಡ್ತಂಡು ಕೊಟ್ಟಿ ಎಂಡು ಸಾರಿ ಎಂಡು ಪೋಪಂತಮ ಆಯ್ತಿಪ್ಪಕ್ಕಾಗ ಎಡ್ತಂಡ ಅವಂಡ ಮಾನ ಮರ್ಯಾದಿನ ಹರಾಜುಡಿದಿ ಅವ.
2: ಓಹೋ, ಇವ್ರದ್ದು ಅವ್ರ ಸಜೆಷನ್. ಸಾಲ ಕಟ್ಟೋದೇ ಬಂಡ ಹೊಡೆತು, ಅದನ್ನ ಚಾಯ್ಸ್ ಬರೋ ಕೇಡು ಅಂತ ಕಂತೆಡೆ ಕೂಡ ಸಾಲ ಮಾಡ್ತಿಲ್ಲ ನಾನು, ಗೊತ್ತಾಚ.
0: ಓಹೋ, ಅದ ನೀನೇ ಎಡು ಮಾಚು. ಇದು ಗ್ಯಾರಂಟಿ ಅವಂಡದೇ ಫೋನ್.
2: ನೀನೇ ಎಡು ಪೂ, ಈ ದಾರದ ಗೊತ್ತಪ್ಪಲ್ಲ ಅಲ್ಲಿಂಜ ನಾಕ್ತಾ ನೋಟಂಗ.
0: ಹಲೋ ಹಲೋ ಹಲೋ ಹಲೋ, ಇದೆ ಮಾಚು ತಕ್ಕೆ ಪರನಂಡಿಲ್ಲೇ ದಾರೋ ದಾಕೊತ್ತು. ನಾಡ ಅಂದ ಜಮನಿ ಆಯ್ತಿರುಂಡು.
2: ಬಿಡು ತಾಯಿಲಿ, ಅವಂಡ ಮಾನ ಮರ್ಯಾದಿನ ಹರಾಜ ಇಡು ಈ ಕುರಿ.
0: ಇದ
2: ಹಲೋ ಹಲೋ, ಏಯ್ ಅಪ್ಪ ಚತ್ತವನೆ, ದಾರ ನೀನು. ನೀಕ್ ಮಾನ ಮರ್ಯಾದೆ ಉಂಡು ಆಚಂಗಿ ಎದಕ್ಕೆ ಬಂದು ತಕ್ಕ ಬರೀರಾ? ಫೋನ್ ಎಂತ ನೀಡ.
0: ಏ ಅವನೇ ಅಕ್ಕೋ ಬಾರೆ ದಾರು ಹಿಂಗು.
2: ಏ ಸೈತಾನ್ ಸಾಂಬ್ರಾಣಿ, ನಾಡ ಎದಕ್ಕೆ ಕಿಟ್ಟೋಣ ನೀನು. ಒರೇ ಪೊಯ್ತಕ್ಕೆ ನೀಡ ಮೊಸರಿನ ಮೈದಾನ ಮಾಡ್ರಿ, ಎಚ್ಚರ. ಇಕ್ಕೆಲ್ಲಿ ಬುದ್ಧಿ ಪೋಯ್ತರ ನೀಡ ನಾವು ತೊಂಡೆ ದಮ್ಮೊಂಡಿಗೆ ತಕ್ಕ ಬರೀರಾ? ನೀಡೋದಕ್ಕೆ ಕಾರೈ ಗುಟ ಬಡಿತದ ನೀಡೋದಕ್ಕೆ.
0: ಎಂತ ಮಾಚು ಇದು, ಚರಿಯ ಮಕ್ಕಳನಿಕೆ ನೀಡ ಕಳಿ. ಬಾಣದ ಭಾಷೆಲ್ಲೆಲ್ಲ ಬೈಯತೆ ಆಗದು.
2: ನಿನ್ ಚೆನ್ನ ಮುಂಡ ತಿಪ್ಪಿಯ ಪೂಯಿ, ಪಿಂಗಂತ ಅಣ್ಣನೆಲ್ಲ ತಕ್ಕ ಪರಿ ಉಂಟಾವ ನೀಡ ಕೂಡೆ. ದಮ್ಮೊಂಡಂಗ ಇಕ್ಕ ನಾಡ ಕೂಡ ಪರಿಯೋಲ್ಲ.
0: ಉಯ್ಯ ನಾನ್ ಎಂತಂಗ ಅಣ್ಣನ ನೀಕ್ ಬೀಯಮ್ಮ ಫೋನ್ ನ ಐಂಡ ಐಂಡ ಕರ್ಮಕ ಪೋಪ. ನಾಯಿ ಕಡಿಚತ್ತಂದ ನಾಯಿರ ಕಾಲ್ಕ ನಂಗ ಕಡಿಪಕಪ್ಪ ಮಾಚು.
2: ನೀ ಗೊತ್ತಲೆ ಪೋಯಿ, ಎಚ್ಚಂಗಿಂದ ತಾಂದಣಿ ಪೋ. ವಾರಮ್ಮ ಸರೀಕ್ ಕಾಚಿರ್ತಂಗಿ ನೀ ನಂಗಡ ಸುದ್ದಿ ಬಪ್ಪಲ. ಮುಂಡತೆ ಉಂಡಂಗಿ ಮೂಕರ್ತ ಪೋಕೊಂದು ಗಾದೆ ಕಟ್ಟಿಲ್ಯಾ?
0: ಎರಡು ಬಿಡು, ಮಿನ್ಯ ರಿಸೀವರ್ ನಮ್ಮ ಬೇಯಿ ಪಾಳಾಯಿ ಪುಡಮ.
2: ಫೋನ್ ನೀನೆ ಎಡಿಂದ ಅನ್ನೋದು ಅವಳೆ, ಈಗ ಬೇಯಿಂದ ಅನ್ನೋದು ಅವಳೆ. ಕೊಟ್ಟು ಪಾಠ ದಂಡು ನೀಡದೆ ಆಯೋಚಲ್ಲ ಈ ಮನೇಲಿ.
0: ಎಂತ ಮಾಡೋ ಮಾಚು, ನಾಡ ಪಾಠಕ್ಕೆ ನೀನು ಕೊಟ್ಟಿಲ್ಲ ಎಂದು ಕಂಡಕ ನಾಡದೆ ಪಾಠ ನಾಡದೆ ಕೊಟ್ಟು ಪಿಂಗ್ ಎಂತ ಮಾಡೋಕಪ್ಪ ಅಣ್ಣೆ?
2: ಎಂತ ಇಕ್ಕ ನೀಡ ಪಾಠಕ್ಕೆ ನಾನು ಕೊಟ್ಟದೆ ಇಂಜಿ?
0: ಅಲ್ಲಿಂಗ್ ಮಾತ್ರ ಎಂತ, ಒರೆಯ ಒರೆ ತಕ್ಕ ಪರೆಯತವಂಗ ನೀನ್ ಅನ್ನನೆಲ್ಲ ಬಜ್ಜಿಟಕ್ಕ

0: ಆರು ಏಳು ಎತ್ತು ಒಂದು ಅರಂಜು ಹೋಗುತ್ತೆ.
1: ಓಹೋ ಹೋ, ಹೆಚ್ಚೆ ಬೇರೆ ಪ್ಲೇಟ್ ಉಲ್ಟಾ ತಿರ್ಕಿರ್ತ ನೋಡ್ತೀವ. ಅವನೇ ಆಯ್ತಿ ನೋಡಿದ್ ನೀನೇ ಅಣ್ಣಿ
0: ಆಯ್ತಿಕ್ಕು ಕಮ್ಮ ನಣ್ಣ ಅವನೇ ಗ್ಯಾರಂಟಿ ಅಂದ್ ನಾನಣ್ಣನ
1: ಅವನೇ ಆಯ್ತಿಕ್ಕು ಇಲ್ಲಂಗೆ ಅಂತ ಬ್ಲಾಂಕ್ ಅಲ್ಲಿ ಮಾಡ ದಾರಂಗಿ ಆಡು ಹಿಂದೆ ಕಾವಂಡ ಖರ್ಚಿಗೆ ಮದಿ ಕೆಲ ತುಂಬ ಬೈಗಳವು ರಾಂಗ್ ನಂಬರ್ ಕಾರಂಗ್ ಇಂದನೇ ಮಾಡೋಣ.
0: ಅಲ್ಲ ಮಾಚು ಅವ ಅಲ್ಲದೆ ಪೋಯ್ತು ನಿಂಗೆ
1: ಅಲ್ಲದೆ ಪೋಯ್ತು ಅಂದಂಗೆ ದಾರ್ ಫೋನ್ ಮಾಡಿಚೋ ಅವನ ಸನ್ನಿವೇಶ ಅಚ್ಚಕೆ ರಾಂಗ್ ನಂಬರ್ ಕತೆ ಬರ್ತ ಚಾಯಿಪೋ ಹೊರಬಿಡ್ಬೇಕು.
0: ಓಹೋಹೋ ಇವಂಗ್ ತೊಳಿ ಬಂದಿರ್ತು ಎಂತ ಹಣ್ಣೆ ಒಬ್ಬರೇ ತೊಳಿಪಿಯಲ್ಲ
1: ಒಂದೊಂದು ಪೇಪರ್ ನೋಡ್ ಜೋಕ್ ಓದ್ನ ತೊಳಿಬಾತ ಅಚ್ಚಿಗೆ
0: ಹಣ್ಣು ಮಾಚು ನಾನು ಕೋಪಿ
1: ಪೊರ್ಮೆ ದೂರತ್ರ ಊರ್ಕ ಟೂರ್ ಪೋಯ್ತಿಂಚು ಒಬ್ಬ
0: ಹಾ
1: ಮನೆಕಂದು ಫೋನ್ ಮಾಡ್ಚಲೋ ಪೊಂಡ್ರ ಬದಲಕ್ಕೆ ಮನೆ ಪಣಿಕಾರತಿ ಫೋನ್ ಹೊಡ್ತಲೋ
0: ಅದ್ಲಿಂತವಳು
1: ಇವಂಗ ಆಶ್ಚರ್ಯ ಹಚ್ಚಲೋ ಪರವಾಗಿಲ್ಲ ನಾಡ ಫೋನ್ ಅಚ್ಚಿಗೆ ಬರೀ ಅವ್ರು ಪಣಿಕಾರ್ತಿನ ಮಾಡಿ ಅಂತಲ್ಲ ಅಂದ್.
0: ಓಹೋ ಇವ ಪೋಪಕ ಪಣಿಕಾರ್ತಿ ಇಂಜಿತಿಲ್ಲ ಮನೇಲಿ ಅಂದಕ
1: ಇಂಜಿತ್ಲೆ ಅಲ್ಲಿಂಜ ಪಣಿಕಾರ್ತಿರ ಕೂಡ ನಾಡ ಪೊಣ್ಣು ಅಣ್ಣಕ ನೀಡ ಸಾವುಕಾರ್ತಿನ ಕಾಕಂದು ಹಣ್ಣು ಚಲೋ
0: ಕಾಕಚಾವ
1: ಅವ ಹಣ್ಣು ಚಲೋ ಅಯ್ಯ ದಂಡಾಳು ಮಾಡಿಲ್ ಬುದ್ದಣಿತು ಕಾಕಚಂಗೆ ಬಯ್ಯೋ ಎನ್ನೋ ಅಂದ್.
0: ಅಯ್ಯ ದಂಡಾಳಂದ ಅಣ್ಣಕ
1: ಸಾವುಕಾರ್ತಿಯು ಸಾವುಕಾರನ ಬುದ್ದಣಿತು ಕಾಕನಕ ಬಯ್ಯೋ ಎನ್ನೋ ಅಂದ್ ಪುನಾದಿ ಹಣ್ಣು ಚಲೋ ಈ ಒಂಗ್ ಚಡಿ ಬಂತು ತಡಪಗಯ್ಯಲೋ
0: ಎಂತ ಚಡಿ ಬಂದಿ ಅವಂಗ
1: ಅಚ್ಚ ಗೊತ್ತಾಪ್ಲೆ ಪೂನಿಕ ವಡಿಯ ಟೂರ್ ಪೋಚಿಂಗ್ ಆಳ್ನ ಹಾಕಿದೇನೋ ಮಾಫ್ ಮಾಡೋಲು ದಾಡದ ಸಾವುಕಾರನ ಕೂಡ ಮಾಡಲಿ ಬುದ್ದಣಿತು ನನಗೆ ಚಡಿ ಬಪ್ಲೆ ವಡಿಯಂಗ
0: ಅಯ್ಯಯ್ಯೋ ಗ್ರಾಚಾರವೇ ಅಲ್ಲಿಂಜ
1: ವಡಿಯಂಗ್ ಚಡಿ ತಡಪ ಕಂಜಿಲ್ಲಲೋ ಅವ ಹಿಂಗಕ್ಕೆ ಪಣಿ ಪಡಿಸ್ಬಿಟ್ಟು ಜ್ಞಾನ ಮಾಡಿತ್ತು ಪಣಿ ಕಾರ್ತಿಗೆ ಇನ್ನೇ ನೆನ ಚಲೋ
0: ಎಂತಂದು
1: ಅಯ್ಯ ದಂಡಾಳ್ನ ಬುದ್ದಂಡಲಿಕ್ಕೆ ಶೂಟ್ ಮಾಡಿರಂದು
0: ಉಯ್ ರಾಮ
1: ಅಚ್ಚಗಣಿತು ಚೆನ್ನ ನೇರಕ್ಕೆ ದಂಡ ಬೊಡಿಸದ್ದು ಕಟ್ತಲೋ ಅಲ್ಲಿಂಜ ಅಯ್ಯ ಚಾವನ ಮನೆಯ ಬೆಂಬರ್ತೊಳ ಕಣತಿರೋಳು ಕಟ್ರು ನೀಕು ನಾನು ಮನೆಗೆ ಬಂದನ್ನಕ್ಕೆ 1 ಲಕ್ಷ ರೂಪಾಯಿ ದುಡ್ಡು ತಂದ್ರು ಇನ್ನು ಅನಿಸಿ
0: ಎಂತ ಜನ ಆಯ್ತಿಕ್ಕೊಂದು ಮಾಚು ಕೊಂದ್ಬಿಟ್ಟಿಯದ ಹಿಂಗಳ
1: ಪಿಂಜ ಬೆಪ್ಪಕ್ಕೆ ಹಾಕು ಅಂತ ಹಿಂಗಳ ಕತೆ ಅದೆಲ್ಲ ರಸ ಚೆನ್ನ ನೇರಕ್ಕೆ ಪಣಿಗಾರ್ತೀವ ಗಣಿಸೋನು ಇಲ್ಲಿ ಪಕ್ಕಲ್ಲಿ ಇನ್ನು ಕಣತರೇ ಕಂಡಿಲ್ಲ ಅಂದ್
0: ಅಲ್ಲಿಂಜ
1: ಅಕ್ಕನಿಗೆ ಹೆಂಗ್ ಫ್ಲಾಶ್ ಹಚ್ಚಲೋ ನಾನು ಫೋನ್ ಮಾಡಿದ ನಂಬರ್ ಸರಿ ಇಲ್ಲ ಕಾಂಬಲ್ಲ ಅಂದ್ ನೋಟಕ್ಕೆ ನೋಡ್ರಿ ಸಾರಿ ರಾಂಗ್ ನಂಬರ್ ದಂಡಿತು ಫೋನ್ ಬೆಚ್ಚತನೋ
0: ಅಯ್ಯೋ ಇವನ ಮನೆ ಅಲ್ಲ ಅದಂದಕ
1: ಅವಂಡ ಮನೆಯೋ ಚತ್ತವ ಪೋಯ ಅಲ್ಲನೇ ಫೋನ್ ಮಾಡಿದ ಸುರುಳು ನಂಗೆ ಮಾಡಿ ನಂಬರ್ ಸರಿ ಹಾಕುವ ಅಲ್ಲ ಅಂತ ಅರಂಜೋಣ
0: ತಾಯಿ ಪೋಯ್ತು ಓಟು ತನಿಖೆ ಆಯ್ಪೋಚು ಮಾಚು ಕೂಟಿ ಪೋಯ್ ಏದು ಪಾರ್ಟಿ ಕಾರಳೋ ತಾಯಿ ಓಟು ಕೊಡ್ತಿ ಏದು ಪಾರ್ಟಿಕೋ
1: ಓಹೋ ಅಲ್ಲ ಪೋಯ್ ಪಿಂಜೋರ್ ಕತೆ ಗೊತ್ತಡ ನಿಕ್
0: ಅದಿಂತ ಮಾಚು
1: ಕೊಡಿಮನೆ ತಾತರ ಓಟು ಕೂಟಿ ಪೋಯ್ತು ಅಲ್ಲಿಯೇ ಬಿಟ್ಟಿದ್ ಬಂದದ್ದು
0: ದಾರ್ ಬಿಟ್ಟಿದ್ ಬಂದಿ
1: ತಾತಂಗ ದೂರ ನೋಡ್ಬೇಕಾಯ್ಲಲ್ಲ ಕಿಲೋಮೀಟರ್ ಪಾರ್ಟಿಗಾರ ತಾತನ ಉಪಾಯ ಮಾಡಿ ಜೀಪಲ್ಲಿ ಕೂಟಿ ಬಚ್ಚಲು ಓಟ್ ಹೊಡೋಲಿಕ್ಕೆ
0: ಅಲ್ಲಿಗೆ ಮಾತ್ರ ತಾತಂಗ ದಂಡು ಕಿಲೋಮೀಟರ್ ನಡ್ಪಕ ಇವ ಮಚ್ಚು
1: ಹೋಟೆಲ್ ಹಟ್ಟಿ ತಾನದು ಚೋಮಂಡ್ರ ಜೀಪ್ ಅಲ್ಲಿ ಉಂಡೇಗೆನೆ ಚೋಮಣಿ ಇಲ್ಲ ಅವನ ಜೀಪ್ ಇಲ್ಲ ರಂಪ ನೋಡಿತು ತಾತಂಡ
0: ಸಖತ್ತು ಬಜ್ಜಿತಿಕ್ಕು ತಾತ
1: ಬಯ್ಯೋದ ಕೈಲಿ ಕೈಯತ್ತವನ ಕೂಟಿಯ ಬರ್ತಿ ಈ ಪಾಪತ್ತಿಕ ಮಾಡಿಟ್ರಲ್ಲ ಪಾಪಿಯಾಳ ನಿಂಗಡೆ ಕೈ ಕಾಲು ಪೊಟ್ಟಿ ಬೋಡು ಬಲ್ಲೆ ಬಟ್ಟೆರ ತಿರ್ಕಾಸರಲ್ಲಿ ನಿಂಗಡ ದದ್ದು ಜೀಪ್ ಕೊಡ ಬರಂಜೇ ಪೋಡು ನಿಂಗಡ ಕೈ ಕಾಲಕ್ಕೆ ರೋಗ ಬರ್ಚಿತ್ತು ನಿಗಿರಿಯಂಡ ಪೋಪನಿಗೆ ಆಯಿ ಪೋಡು ಏ ಮಾ ತಾಯಿ ಎಂತೆಲ್ಲ ಕಲಿಗಾಲ ಬಂದಿರ್ತು ತಾಯಿ ನಿಂಗಡ ನೆತ್ತಿರ ನಡುಕು ಪಾಂಬು ಕಡಿಚೇ ಪೋಡು ಬೈಗಳ ಒಂದ ದಂಡ
0: ಅಲ್ಲಿಗೆ ಮಾತ್ರ ವಯಸ್ಸನೆಗಳ ಕೂಟಿ ಬಂದಿತ್ತು ಅನ್ನನೇ ಮಾಡುವ ಕಾಕುವ ಮಾಚು ಪಿಂಜ ನಡೆದಂಡೆ ಬಾತ ತಾತ
1: ಬೋರೆ ಅದಾರೋ ಜೀಪುಕಾರ ಆ ಕುಟಿ ಬಂದು ಬಿಟ್ಟಿತ್ತಲೋ ಮನೆಗೆ ಇಕ್ಕೆಲ್ಲ ಆ ಕಾರ್ಯವಾಸಿ ಕತ್ತೆಗಾಲಂದು ಕಾರಬಾರು ದಾರ ಹಚ್ಚಿಂಗ್ ಹಚ್ಚಿಗೆ ಅಂಡ ಕಾರ್ಯ ಅಮ್ಮ ಆಂಡು ಹಚ್ಚಿಗೆ
0: ಅದೇ ನಂಗ ಮಾತ್ರ ಆ ಪಾರ್ಟಿ ಈ ಪಾರ್ಟಿನ ಕಡ್ಚಿಬುವು ಹಂಗೆಲ್ಲರೂ ಒಂದೇ ಗೆದ್ದಿದ್ದು ಪೋನ ಪಿಂಜೆ ಇನ್ನು ಮಂಡೆ ಇಡು ಅಂಜು ಕಾಲ ಕೈಂಜು ಪಿಂಜೆ
1: ಕಾರ್ಯ ಅಕಣೆ ತಂಗಣೆ ಮಂಗಣೆ ದಮ್ಮಯ ತಾರಿ ಓಟು ಕಾರ್ಯ ಅನ್ನೋದು ತಿರಿತು ನೋಡಿದ್ರೆ ಅವರೇ ಓಟು ಇದು ನಂಗಳ ಪ್ರಜಾಪ್ರಭುತ್ವ
0: ಅಲ್ಲ ಮಾಚು ಜಗತ್ಲೇ ಬಲ್ಯ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದ ನಂಗ ಕೊಚ್ಚೋವಲ್ಲ ಆಂಡ್ ದುರವಸ್ಥೆ ಎಲ್ಲಿಕ್ ಬಂತು ಎತ್ತಿ ಪೋಚಿ ನೋಟು
1: ಅದಂಗೆ ಗಾದೆ ಉಳ್ಳು ಬರ್ತಾ ಬರ್ತಾ ರಾಯನ ಕುದುರೆ ಕತ್ತೆ ಆಯ್ತು ಅಂದು ನಂಗಡದೆ ಆಡಳಿತ ಪ್ರಜೆಯಳೆ ಪ್ರಭು ಅಂದು ಕೋಪಗೇನು ಚಾಯೆ ಒಳತ್ರ ಗುಟ್ಟು ಗೊತ್ತುಳ್ಳ ಹಿಂಗೆ ಗೊತ್ತು
0: ಇದನ್ನ ಇನ್ನೂ ಚಾಯಲ್ಲಿ ಬಲ ಕೂಟುವಾಗ ಕೈಲ್ಯ ಮಾಚು
1: ಕೈಯತ್ತೆ ಒಂದಿಲ್ಲ ಚಾ ಎಲ್ಲಾರು ಮನಸ್ಸು ಮಾಡೋಣ ಅಚ್ಚಿಗೆ ನಂಗಡದಿ ನೋಯ್ತೋರ್ ಪಾರ್ಟಿ ಅಯ್ಯಂಕ ಅವ್ರ ಸರಿಯಾದ ತತ್ವ ಸಿದ್ಧಾಂತ ಆಚೆ ಉಂಟಾ ಅದೂ ಇಲ್ಲ ಕುರ್ಚಿ ಬತ್ತೋಗ ನಾನು ತಾನು ತತ್ವ ಸಿದ್ಧಾಂತದನ್ನೆಲ್ಲ ಬರಿಕೆ ಬಚ್ಚಿತು ಒಂದಾಯಿರುವ
0: ಪಿಂಜ ಮತದಾರಂಗಕ್ಕೆ ಅದೇ ಇದಿಂದ ಆಸೆ ಕಟ್ಟಿತ್ತು ಓಟು ಮಾಡಿರುವಲ್ಲ ಮಾಚು ಅದನ್ನ ಎಂತ ಮಾಡೋಕಪ್ಪ ಅಣ್ಣೆ
1: ಮತದಾರಂಕ ಮಿಂಜ ತಿಳುವಳಿಕೆ ಅಣ್ಣುಂಡು ನಿಂಗಡ ಓಟು ಪೆರತ್ತು ಪವಿತ್ರವಾನಂತದ್ದು ಏದೇ ಕಾರಣಕ್ಕೂ ಅದನ್ನ ಮಾರಿಯೋತ್ತಿಂದು ಪಿಂಜನ್ನ ತಗೋತುಂಡ
0: ಎಂತ
1: ಪ್ರತಿಯೊಬ್ಬರು ಗ್ರಾಮಗಳು ಒಗ್ಗಟ್ಟಾಂಡು ನಂಗಡ ಸಮಸ್ಯೆ ಅಂತ ಏದನ ಸುರುಳು ಚಾಯ್ ಕೊಟ್ಟು ದಾಕ ಈ ಕುರಿ ಓಟು ಕೊಟ್ಕೊಂಡು
0: ಅದೆಲ್ಲ ಆಪಕೊಳ್ಳದ ಓರ್ ಊರಿಂದ ಅನಪಿಂಜ ಅಲ್ಲಿ ಬಾರ ಬಾರೇ ಪಾರ್ಟಿ ಇಪ್ಪಲಿಯಾ
1: ಅದನ್ನೇ ನಾನು ಅಣ್ಣಿ ನಂಗಳ

0: ಅಯ್ಯೋ ಮಾರೇತಿ, ಗಂಟೆ ದಂಡಾಕಿ ನಂಗ ಇಲ್ಲೇ ಆಯ್ತಕ್ಕ. ಪೈಪೋಟಿಗೆ ನೇರ ಕೈಗಿ ಪೋಪ, ಬಾಬಾ ಪೋಕ.
1: ಅಲ್ಲ, ಈ ಮನೇಲಿಟ್ಟ ಬಟ್ಟೆನೆ ಪೋಪದ?
0: ಅದು ನೇರಲ್ಲ, ಬೇರೆಯವಮ್ಮ ಕುಪ್ಪಿಯ ಚಾಲ ಪೊಡಿಯ ಜಾಕೆಟ್ ವಸ್ತ್ರ ಆಯ್ತು ಪೋಕ. ಚಾಯ್ಲ ಅಡತ ಪೋಚಿಂಗ್ಯು, ನಂಗಡ ಚಾಯ್ರು ನೋಟಿತ್ತು ನಂಗ ಒಂದೇನೆ ಏನಲ್ ತಂದ್ರ.
1: ಸರಿ ಸರಿ ಹೇಳಿ ಪೋಕ.
0: ಏ ಚೂಂದು,
1: ಎಂತ
0: ಅದ ಇದು ಮಣ್ಣು ಮಸಿ ಅಂಗಿಂಡು ಪೊಟ್ಟು ಉಳಿಯೋಕೆ ನಿಂಗ್ ತಡ ಮಾಡ್ಯ? ನಿನ್ನ ಬುಟ್ಟಿದ್ ಹೋಗದಂತೂ ಗ್ಯಾರಂಟಿ.
1: ಓಹೋ, ಬುಟ್ಟಿದ್ದು ಪೋಯ್ರೋಂಜಿ ಅಲ್ಲಿ ಒಬ್ಬನೇ ಅಂತ ಪೀಲಿ ಆಟ ಆಡುವಿರಾ? ಪೈಪೋಟಿ ಉಳ್ಳ ಒಡಿಯ ಪೊಣ್ಣಕ್ಕಂದ್ರೆ ಗ್ಯಾನ ಇರಡು.
0: ಓಹೋ, ಅಚ್ಚ ಬೇರೆ ನಾವು ನುಟ್ಟೋಕ್ ಶುರು ಮಾಡಿಟ್ಟಿಯ ಅಂದ ಕಚೆ ಪೋಪದೆ ಬಾಂಡ.
1: ಅಯ್ಯೋ, ಮಾಪು ಮಾಡಿ, ಏನೋ ಅಭ್ಯಾಸ.

0: ನಾಳೆ ನಾವು ಪಡ್ತಿರ್ತು. ಹೇಳಿ ಹೇಳಿಯಪ್ಪ ಪೋಕ.
1: ದಂಡು ನಿಮಿಷತ್ತು ಪಟ್ಟ್ಯಾ ಸರಿ. ಚಾಯುಳ್ಳ ಕೊಡುವ ಉಡುಪು ಮಾಲು ಮಟ್ಟತ್ತು ಎಲಂಗೇಂಡು ಚಂಗು ಪಿಂಜ ಚೋಂದು ಆತುರತ್ತು ಮೇಳ ಪೈಪೋಟಿಗೆ ಪೋಯನುಂಡು. ಪಾದಿ ಬಟ್ಟೆಗೆ ಎತ್ತಿತ್ತು.
0: ಅಯ್ಯೋ
1: ಎಂತ ಎಂತ ಚಿಚೋಂದು?
0: ಅಯ್ಯೋ ಪೊರಡು ಆತುರತ್ತು ಮನಕ್ಕೆ ಬೀಗಿಟ್ಟುರೊಂಜಿ ಕೀಲ ಪಕ್ಕಲು ಮನೇಲಿ ಕೊಡ್ಪಕ್ಕೇ ಮರಂದು ಪೋನ. ಬೈಟ ಪಕ್ಕ ಮಕ್ಕ ಸ್ಕೂಲಿಂಚಿ ಬಂದಿತ್ತು ಪಕ್ಕಲು ಮನೇಲಿ ಕೀ ಕಟ್ಟಕ.
1: ಅಯ್ಯಯ್ಯೋ ನಿಡ ಮರ್ಪು ರೋಗ ಒಂದಂದು ನನ್ನ ಕೊಂದ್ರುವ ತಾಮರೈತಿಯೋ ಮಕ್ಕಿ ಜಾಸ್ತಿ ಒಂದಿಲ್ಲ ಒರ್ ಮೈಲ್ ದೂರ ಬಂತಿಕ್ಕೋ ಅಚ್ಚಿಗೆ ಕೀನ ಪಕ್ಕಲು ಮನೆಗೆ ಕೊಡ್ತಿತ್ತು ಬಪ್ಪಿ ನೀನ್ ಇಲ್ಲೇ ಇರು.
0: ಸದ್ಯ ಬೆರಿಯ ಬಂದಿಟ್ಟಿರಲ್ಲ
1: ಹೇಳು ಪೋಕ.
0: ಅಯ್ಯೋ ಪೊರಡು ಆತುರತ್ತು ಗ್ಯಾಸ್ ಸ್ಟವ್ ಸ್ವಿಚ್ ಆಫ್ ಮಾಡೋಕೆ ಮರೆದಿಟ್ಟು ಒಲೆಲು ಪಂದಿ ಕರಿ ಕೊತ ಕೊತ ಅಂದು ಕೊತ್ತ ಚೆನ್ನಿಂತು. ಎಂತ ಮಾಡಡಿಕ್ಕ
1: ಮರ್ಪು ಮಾರಿ ನಿನ್ನ ಕಟ್ಟಿಕೊಂಡು ನಾ ಉದ್ಧಾರ ಅನ್ನಕ್ಕೆ.
0: ಅಯ್ಯೋ ಎಂತ ಮಾಡಡಿಕ್ಕ
1: ಚೋಂದು ಐಡಿಯಾ ಐಡಿಯಾ
0: ಎಂತ ಎಂತ ಮಾಡಂಗ ಅಣ್ಣಿ
1: ಮಾಡು ಎಂತ ಅವಳು ಬಯಕ್ ಹೋಕ.
0: ಅಲ್ಲ ನಿಂಗೆ ಇನ್ನೇ ಚಡಿ ಕಳ್ಸಕ್ಕೆ ಎನ್ನೇ ಈಗ ಮೊರಟಿದ್ದು ನನ್ನ ಮೂಡ್ ಪಾಳ ಇರ್ತೇಂಗಿ. ನಾ ಪೈಪೋಟಿನ ಚಾಯ್ಲ ಆಡುವ ಕೈವಾ? ನಾ ಪೈಪೋಟಿನ ಚಾಯ್ಲ ಆಡತ ಪೋಚಂಗಿ ನಂಗಕ್ಕೆ ಒಂದನೇ ಇನಾಮ್ ಕಿಟ್ಟುವ. ನಂಗಕ್ಕೆ ಒಂದನೇ ಇನಾಮ್ ಕಿಟ್ಟತ ಪೋಚಂಗಿ ಡೆಲ್ಲಿ ಮೇಳಕ್ಕೆ ಪೋಪ ಕೈಯುವ.
1: ಮದಿ ಮದಿ ಅಚ್ಚಕ್ಕೆಲ್ಲ ಜ್ಞಾನ ಉಳ್ಳೋಕ್ ಈ ಪಾಳ ಮರ್ಪು ರೋಗ ನಂಗೆ.
0: ಓಹೋ ಬಗ್ಗು ನಂಗು ಗುದ್ದು ಏರ ಅನ್ನುವನಕ್ಕೆ ನಿಂಗಳು ನಿಂಗಡ ಪೈಪೋಟಿಯು ಬುಡಿ ನನ್ನ ಬಯಕ್ಕೆ ಪೋಪಿ.
1: ಏ ಚೋಂದು ನಿಲ್ಲು ಮರೆಯತಿ. ಎದಾಯ್ತು ನಂಗಡ ಮನೆಯ ಕೀನ ಪಕ್ಕದ ಮನೆ ಕಾರಡ ಕೈಗೂ ಕೊಡ್ತಿತ್ತು.
0: ಅಕ್ಕು
1: ಆ ಪಕ್ಕದ ಮನೆಗೆ ಫೋನ್ ಮಾಡಿತ್ತು ನಂಗಡ ಮನೆಯ ಕೀ ನಿಂಗಡ ಕೈಲಿ ಉಂಡು ದಯಬಿಚ್ಚಿತ್ತು ಮನೆಯ ಪಡಿನನ್ನು ತೊರೆದಿತ್ತು ಗ್ಯಾಸ್ ಸ್ವಿಚ್ನ ಆಫ್ ಮಾಡಿರೋಕ್ಕೆ ದಮ್ಮ ಇಟ್ಟಾಗ ಆಚಿ.
0: ಉಯ್ ನಿಂಗಡ ಮಂಡೆ ರವೆ ಉಂಡೆ ನಿಂಗಡ ವಡಿಯಲ್ಲ ನಡ ದೇವ.
1: ಪೈಪೋಟಕ್ಕೆ ನೇರ ಎತ್ತಿರುಂಡು ಹೇಳು ಪೋಕ. ಚಂಗು ಚೋಂದು ದಂಡಳು ಮೇಳ ಪರಂಬುಗೆ ಎತ್ತಿತ್ತು. ಮೇಳ ತರ ಗಿಜಿ ಗಿಜಿ ನೋಟು ಎನ್ನತ್ತ ಪರಪಾಡು ಎನ್ನತ್ತ ಆಟಪಾಟು. ಓ ಚೋಂದು ತಡ ಮಾಡನಕ ಆಪಲೆ ನಂಗಡ ಪೈಪೋಟಿಯು ಶುರು ಆಯ್ತಿತ್ತು. ನೋಟು ಓ ಓಹೋ ಹೋಹೋ ಆ ರಾಜಪಂಡು ಪೊಣ್ಣು ಅದು ಇಚ್ಚಾಯ್ತು ದಕ್ಕ ದಕ್ಕ ದಾಡಿನುಂಡೆ
0: ಒಂದಿಲ್ಲ ಅವಕ್ಕಿಂತ ಚಾಯ್ಲು ರಾಜಪ್ಪನೇ ಆಡಿನುಳ್ಳ.
1: ಸರಿ ಸರಿ ಅಂಗಡ ಆಟು ತುಂಡತ್ತು ಇಕ್ಕ ಆ ದೇವಿಯ ಒಂದು ಪೊಣ್ಣು ನೋಟು ಇಚ್ಚಾಯ್ತು ಆಡಿನುಂಡು.
0: ಕಟೀರ ನಂಗೆ ಇಚ್ಚಕ್ಕೆ ನಾನು ನೋಟು ಚಲ ಆಟು ಅದೊಂದು ನನ್ನ ವಾಲಗ ತಟ್ರ ಪಕ್ಕ ಬಪ್ಪುಲ ಡೆಲ್ಲಿ ಒಮ್ಮ ಗದ್ದಿಟ್ಟಕ್ಕ ಎಚ್ಚಕ ಚಾಯಿ.
1: ಜನ ಮುಂದೆ ತಿರುಮಾರೈತಿ ಮಿನ್ನೆತ್ತುರ ಪೈಪೋಟಿ ಕಾರಳ ಕಾಕಿರುಂಡು. ಇಕ್ಕ ಚಂಗು ಪಿಂಜ ಚೋಂದು ದಂಪತಿಯಡ ವಾಲಗ ತಾಟು ಅನ್ನನೆ ಅಂಗಡ ವಾಲಗ ತಾಟಕ್ಕೆ ಬೋಂಡ್ಯಾನ ಕ್ಯಾಸೆಟ್ ನ ನಂಗಡ ಕೈಕ್ ತಂದಿತ್ತು ಪೈಪೋಟಿಗೆ ಇಳಿಯೋಣ ಕೇಟವ.
0: ಕೇಟಿರ
1: ಮುಂದೆ ತಿರುಮಾರೈತಿ ಎಲ್ಲಾರು ನಂಗಳೇ ನೋಟಿ ಉಂಡು ಎಂತ ಮಾರೈತಿ.
0: ಅಯ್ಯೋ ಅದು ಅದು
1: ಏನ್ ಮಾರೈತಿ?
0: ಅದೇ ಮನೆಜಿ ಪೊರಡು ಆತುರತ್ತು ವಾಲಗ ತಾಟಕ್ಕೆ ಬೋಂಡಿಯನ ಕ್ಯಾಸೆಟ್ ನೀ ಮರಂದಿಟ್ಟ. ಅಯ್ಯೋ ನಂಗಡೆ ಡೆಲ್ಲಿ ಪೂಕಲ್
1: ಥೂ ಮರೆಗುಳಿ. ಮರ್ಪು ಚೆರು ಹಾಸ್ಯ ನಾಟಕ ಕಟೀರ ರಚನೆ ಶ್ರೀಮತಿ ಉಳಿಯಡ ಡಾಟಿ ಪೂವಯ್ಯ ಪ್ರಸ್ತುತ ಪಡ್ತನವು ಮಡಿಕೇರಿಯ ದೇಚೂರು ಚಂಗಾದಿಯಡ ಸಂಗತ್ರ ಪುದಿಯ ತಂಡ ಸೂಕ್ಷ್ಮ ಸುಬ್ಬಯ್ಯ ಪಿಂಜ ಉಳ್ಳಿಯಡ ಪಿ ಮಂದಣ್ಣ. ಇದು ಇಂದಿತ್ರ ಕೊಡವಸಿರಿ ನಮಸ್ಕಾರ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ಸಮಯ 10:16:26. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿಂಚನ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಪಕ್ಷಿ ಪ್ರೇಮಿ ಪಕ್ಷಿ ಉಳಿಸಿ ಕುರಿತು ಪುಸ್ತಕ ಹೊರತಂದಿರುವ ಬಾಲ ಪ್ರತಿಭೆ ಕೊಡಗಿನ ಕುಶಾಲನಗರದ ಸುಧನ್ವ ಆರ್ನೊಂದಿಗಿನ ಸಂದರ್ಶನದ ಮುಂದುವರೆದ ಹಾಗೂ ಕೊನೆಯ ಭಾಗ.

0: ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ ಇವತ್ತಿನ ಸಿಂಚನ ಪುಟ್ಟ ಮಕ್ಕಳ ಕಲರವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ಪರೀಕ್ಷೆ ಮುಗಿದು ಫಲಿತಾಂಶ ಕೂಡ ಬಂದು ಬೇಸಿಗೆ ರಜೆ ಬಂದಿದೆ. ಒಂದು ಪುಟ್ಟ ಪ್ರತಿಭೆ ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬಂದಿದೆ. ಅವರ ಅಜ್ಜಿ ಬಹಳಷ್ಟು ಬಾರಿ ಆಕಾಶವಾಣಿಯ ಮಕ್ಕಳ ಕಾರ್ಯಕ್ರಮದ ನಿರ್ವಾಹಕರನ್ನ ಸಂಪರ್ಕಿಸಿ ನನ್ನ ಮೊಮ್ಮಗ ತುಂಬಾ ಪ್ರತಿಭೆಯನ್ನ ಹೊಂದಿದ್ದಾನೆ, ಅವನನ್ನ ಸಂದರ್ಶನ ಮಾಡಿ ಅಂತ ಹಲವು ಬಾರಿ ಕರೆಯನ್ನ ಮಾಡಿದ್ರು. ಇಂದು ಆ ಪ್ರತಿಭೆ ನಮ್ಮ ಆಕಾಶವಾಣಿಗೆ ಬಂದಿದೆ. ಅಜ್ಜಿ ಮತ್ತೆ ಅಮ್ಮನ ಜೊತೆ ಏನೆಲ್ಲ ಮಾತಾಡ್ತಾನೆ ಅಂತ ಕೇಳೋಣ, ಬನ್ನಿ. ಪ್ರೀತಿಯ ಮಕ್ಕಳೇ, ಕಳೆದ ಭಾನುವಾರ ಸುಧನ್ವ ಆರ್ ಬಾಲ ಪ್ರತಿಭೆಯ ಮಾತುಗಳನ್ನ ನೀವು ಆಲಿಸಿದ್ರಿ. ಪಕ್ಷಿಗಳ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನ ಹೊಂದಿ ಪ್ರೀತಿ ವಿಶ್ವಾಸ ಎಲ್ಲವನ್ನೂ ಧಾರೆ ಎರೆದು ತನ್ನ ಭಾವನೆಯನ್ನ ವ್ಯಕ್ತಪಡಿಸಿದ್ದಂತೂ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಇಂದು ಸುಧನ್ವ ಆರ್ನೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗವನ್ನ ಕೇಳೋಣ. ಸಿದ್ಧರಿದ್ದೀರಾ ಕಾರ್ಯಕ್ರಮವನ್ನು ಕೇಳೋದಿಕ್ಕೆ ಮಕ್ಕಳೇ? ಎಲ್ಲಿ ನೋಡಿದೀರಾ
1: ಇದು? ವಾಕ್ಗಳಿಗೆ ಹೋಗ್ತಾ ಬೆಂಗಳೂರಲ್ಲಿ ಇದು ಬರೀ ಬೆಂಗಳೂರಲ್ಲಿ ಕಾಣ.
0: ವಾಕಿಂಗ್ ಹೋಗೋದು ಪಕ್ಷಿಗಳನ್ನ ನೋಡ್ಲಿಕ್ಕ?
1: ಹಾ, ಪಕ್ಷಿಗಳನ್ನ ನೋಡ್ಲಿಕ್ಕೆ.
0: ಎಷ್ಟು ಗಂಟೆಗೆ ಹೋಗ್ತೀರಿ?
1: ಈಗ ಇದು ಬೇಸಿಗೆ ಕಾಲ ಅಂದ್ರೆ ಆರೂವರೆಗೆ, ಆರೂವರೆ ಏಳು ಗಂಟೆಗೆ ಹೋಗ್ತೀವಿ. ವಿಂಟರ್ ಅಂದ್ರೆ ಏಳುವರೆ.
0: ಮತ್ತೆ ಈಗ ಕೊಡಗಿಗೆ ಬಂದಿದ್ದೀರಿ, ಕೊಡಗಲ್ಲೂ ಕೂಡ ನೀವು ಪಕ್ಷಿಗಳನ್ನ ನೋಡ್ಲಿಕ್ಕೆ ಹೋಗ್ತೀರಾ ಹೊರಗಡೆ?
1: ಹಾ, ಲಾಸ್ಟ್ ಟೈಮ್ ಬಂದಿದ್ದಾಗ ಹಾರಂಗಿ ಡ್ಯಾಮ್ಗೆ ಒಂದ್ ಎರಡ್ ಮೂರ್ ಸಲ ಹೋಗಿದ್ವಿ, ಅಲ್ಲಿ ಸುಮಾರು ಬರ್ಡ್ ಗಳು ಕಾಣಿಸ್ತು.
0: ಮತ್ತೆ ಕೊಕ್ಕರೆ ಬೆಳ್ಳೂರು ನೋಡಿದೀರಾ?
1: ಕೊಕ್ಕರೆ ಬೆಳ್ಳೂರ್ ಹೋಗಿದ್ದೀನಿ. ಹೋಗಿದ್ದಾಗ ಯಾವ್ದು ಬರ್ಡ್ಸ್ ಇರ್ಲಿಲ್ಲ, ಯಾವ್ದು ಬಂದಿರ್ಲಿಲ್ಲ ಅವಾಗ. ತುಂಬಾ ಅರ್ಲಿ, ತುಂಬಾ ಬೇಗ.
0: ಯಾವಾಗ ಬರುತ್ತೆ ಅಂತ ತಿಳ್ಕೊಂಡಿದ್ದೆ?
1: ಮಾರ್ಚ್ ಅಲ್ಲಿ ಬರುತ್ತೆ, ನಾವು ಫೆಬ್ರವರಿಯಲ್ಲಿ ಹೋಗಿದ್ವಿ.
0: ಈಗ ಹೋಗ್ಬೇಕು ಅಂತ ಅನಿಸ್ತಾ ಇದೆಯಾ?
1: ಇಲ್ಲ ಇಲ್ಲ, ಅಂತ ಏನು ಹೋಗ್ಬೇಕು ಅಂತ ಏನು ಅನ್ಸ್ತಿಲ್ಲ. ಬಿಕಾಸ್ ಅದ್ರಲ್ಲಿ ಇರೋ ಅಷ್ಟು ಬರ್ಡ್ಸ್ ನಾನು ತುಂಬಾ ಚೆನ್ನಾಗಿ ನೋಡ್ಬಿಟ್ಟಿದ್ದೀನಿ. ನಮ್ಮ ಮನೆ ಹತ್ರ ಒಂದ್ ದೊಡ್ಡ ಕೆರೆ ಇದೆ, ಅಲ್ಲೇ ಅದ್ರ ಬರ ಅಷ್ಟು ಬರ್ಡ್ಸ್ ಅಲ್ಲೇ ನೋಡಿದೀನಿ ನಾನು. ಈ ದೊಡ್ಡ ಕೊಕ್ಕರೆಗಳು ಪೆಲಿಕನ್ಗಳು ಎಲ್ಲ ಅಲ್ಲಿಗೆ ಬರತ್ತೆ, ಅದನ್ನೆಲ್ಲ ತುಂಬಾ ಚೆನ್ನಾಗಿ ನೋಡಿದೀನಿ ನಾನು.
0: ಈಗ ಪಕ್ಷಿಗಳು ಇಷ್ಟ, ಅವುಗಳನ್ನ ತುಂಬಾ ಪ್ರೀತಿ ಮಾಡ್ತೀರಿ, ಗೌರವಿಸ್ತೀರಿ, ರಕ್ಷಣೆ ಮಾಡ್ತೀರಿ ನೀವು.

0: ರೀತಿಯಲ್ಲಿ ಪಕ್ಷಿಗಳನ್ನು ತುಂಬ ಇಷ್ಟಪಡ್ತೀರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಾಲ ಪ್ರತಿಭೆಯಾಗಿ ಹೊರಹೊಮ್ಮಿದ್ದೀರಿ, ಪುಸ್ತಕವನ್ನು ಹೊರತಂದಿದ್ದೀರಿ. ಇದು ಯಾರು ಬಿಡುಗಡೆ ಮಾಡಿದ್ದು, ರಿಲೀಸ್ ಮಾಡಿದ್ಯಾರು?
1: ನಾನೇ.
0: ಎಲ್ಲಿ, ಯಾವತ್ತು?
1: ನಮ್ ಸ್ಕೂಲಲ್ಲಿ ಹಾಬಿ ಡೇ ಅಂತ ಇತ್ತು, ಸೊ ಅಲ್ಲಿ ತಗೊಂಡೋಗಿ ರಿಲೀಸ್ ಮಾಡಿದ್ದೆ.
0: ಏನ್ ಹೇಳಿದ್ರು?
1: ಸೊ ಅಲ್ಲಿ ತಗೊಂಡೋಗಿ ರಿಲೀಸ್ ಮಾಡಿದ್ದೆ, ಯಾರು ತಗೊಳ್ಳಿ ಅಂತ. ಯಾರು ತಗೊಳ್ಳಿಲ್ಲ.
0: ಯಾಕಂತೆ ತಿಳ್ಕೊಂಡ್ರ ಯಾಕೆ ಅಂತ?
1: ನನಗ್ ಗೊತ್ತಾಯ್ತು ಏನಕ್ಕೆ ಅಂತ.
0: ಏನಕ್ಕೆ?
1: ಇದು ಪ್ರಿಂಟಿಂಗ್ ಕಾಸ್ಟ್ 500 ರೂಪಾಯಿ ಪರ್ ಕಾಪಿ. ಅದಕ್ಕೆ ನಾನು 500 ರೂಪಾಯಿ ಮಾರ್ತಿದ್ದೆ. ಯಾರು ತಗೊಳ್ಳಿಲ್ಲ.
0: ಏನ್ ಅನ್ನಿಸ್ತು ಯಾರೋ ತಗೊಳ್ದೆ ಇದ್ದಾಗ?
1: ಅಂತ ಏನ್ ದುಃಖ ಆಗ್ಲಿಲ್ಲ. ನಾನು ಸ್ವಲ್ಪ ಆರಾಮಾಗಿ ಇದ್ದೆ. ನಮ್ಮಅಮ್ಮ ಇನ್ನೊಂದು ಚೆನ್ನಾಗಿರೋ ಐಡಿಯಾ ಕೊಟ್ರು. 12 ಕಾಪಿ ಇದೆಯಲ್ಲ, ಸೊ ಅದರಲ್ಲಿ ಒಂದು ಈ ಸಣ್ಣ ಸಣ್ಣ ಪೇಜ್ಗಳಿದೆಯಲ್ಲ, ಇದು ಒಂದೊಂದ್ ಪೇಜ್ನು ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಮಾರು ಅಂತ, 20 ರೂಪಾಯಿ ಪರ್ ಪೇಜ್, ಒಳ್ಳೆ ಪಾಂಪ್ಲೆಟ್ ತರ ಆಗುತ್ತೆ ಅಂತ ಆತರ ಐಡಿಯಾ ಮಾಡಿದಾರೆ ನಮ್ಮಅಮ್ಮ.
0: ಮಾರಿದ್ರ?
1: ಇಲ್ಲ, ಇನ್ನು ಶುರು ಮಾಡಿಲ್ಲ, ಮನೆಗೆ ಹೋಗ್ ಮಾಡ್ಬೇಕು.
0: ಅದು ಇಷ್ಟ ಆಯ್ತಾ ಅಮ್ಮನ ಐಡಿಯಾ?
1: ಅಂತ ಏನ್ ಇಷ್ಟ ಆಗ್ಲಿಲ್ಲ, ಬಟ್
0: ಯಾಕೆ ಇಷ್ಟ ಆಗ್ಲಿಲ್ಲ?
1: ಈ ಬುಕ್ ಹರಿಬೇಕಲ್ಲ ಅಂತ.
0: ತುಂಬಾ ಮನಸ್ಸಿಗೆ ನೋವಾಗುತ್ತೆ.
1: ಏನೂ ಆಗಲ್ಲ, ನನ್ನ ಹತ್ರ 12 ಇದೆ.
0: 12. ಈಗ ನಮ್ಮ ಪುಟಾಣಿಗಳು ನಿಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಿ?
1: ಈ ತರ ಹೇಳ್ಬೇಕಂದ್ರೆ, ಈ ಪಕ್ಷಿಗಳನ್ನ ರಕ್ಷಿಸ್ಬೇಕು ಅಂತ ಮೇನ್ ಇಂಪಾರ್ಟೆಂಟ್ ಥಿಂಗ್. ಸೊ ಅದನ್ನ ಹೆಂಗ್ ರಕ್ಷಿಸ್ ಮಾಡ್ಬೇಕು ಅಂತ ಇದೊಂದು ಸುಮಾರು ಎಕ್ಸಾಂಪಲ್ಗಳು ಹೇಳ್ತೀನಿ. ಸೊ ಫಸ್ಟ್ ಥಿಂಗ್ ಮಾಡೋದು ಬರ್ಡ್ ವಾಚಿಂಗ್ ಮಾಡ್ಬೇಕು. ಹೋಗ್ಬಿಟ್ಟು ಪಕ್ಷಿಗಳನ್ನ ನೋಡ್ಬೇಕು. ಅದನ್ನ ನೋಡಕ್ಕೆ ಅದು ಸುಮಾರು ಹೆಂಗ್ ಐಡೆಂಟಿಫೈ ಮಾಡ್ಬೇಕು, ಹೆಂಗ್ ಗುರುತಿಸ್ಬೇಕು ಅಂತ ಎಲ್ಲ ಗೊತ್ತಾಗ್ಬೇಕು. ಸೊ ಅದ್ರ ಬಗ್ಗೆ ಈಗ ನಾನು ಸ್ವಲ್ಪ ಹೇಳ್ತೀನಿ. ಸೊ ಈ ಪಕ್ಷಿಗಳನ್ನ ಗುರುತಿಸಲು ಫಸ್ಟ್ ಬಣ್ಣ ಬೇಕು. ಫಸ್ಟ್ ಬಣ್ಣ, ಆ ಬಣ್ಣ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಸ್ಪೀಶೀಸ್ ಐಡೆಂಟಿಫೈ ಮಾಡಕ್ ಆಗಲ್ಲ. ಸಪೋಸ್ ಇಲ್ಲಿ ನನ್ನ ಬುಕ್ಕಲ್ಲಿ ಇಲ್ಲೊಂದು 2 ಸ್ಪೀಶೀಸ್ ಇದೆ, ಒಂದು ರೆಡ್ ಕಾಲರ್ ಡವ್, ಇನ್ನೊಂದು ಯುರೇಷಿಯನ್ ಕಾಲರ್ ಡವ್ ಅಂತ ಇದೆ. ಇದೆರಡು ಎಷ್ಟು ಸಿಮಿಲರ್ ಆಗಿದೆ. ಸೊ ಈ ಸ್ಪೀಶೀಸ್ ಐಡೆಂಟಿಫೈ ಮಾಡಲು ಫಸ್ಟ್ ಬಣ್ಣ ನೋಡ್ಬೇಕು. ಇದು ಯುರೇಷಿಯನ್ ಕಾಲರ್ ಡವ್, ಇದೊಳ್ಳೆ ಎಲ್ಲೋಯಿಶ್ ಇರುತ್ತೆ. ಬಟ್ ಈ ರೆಡ್ ಕಾಲರ್ ಡವ್ ರೆಡ್ಡಿಶ್ ಇರುತ್ತೆ, ಅದು ಹೆಸರು ಹೇಳ್ದಂಗೆ. ಸೊ ಈಗ ಇದನ್ನ ಹೆಂಗ್ ಐಡೆಂಟಿಫೈ ಮಾಡೋದು ಅಂದ್ರೆ, ಫಸ್ಟ್ ಈ ಕಲರು, ಆಮೇಲೆ ರೆಡ್ ಕಾಲರ್ ಡವ್ ಇನ್ನು ಸ್ವಲ್ಪ ಚಿಕ್ಕಕ್ಕಿರತ್ತೆ ಸ್ವಲ್ಪ. ಸೊ ಇದೇ ತರ ಆಮೇಲೆ ಈ ಪಕ್ಷಿಗಳನ್ನ ಗ್ರೂಪ್ಗಳನ್ನ ಐಡೆಂಟಿಫೈ ಮಾಡಕ್ಕೆ, ಸಪೋಸ್ ಪಾರಿವಾಳಗಳ ಗ್ರೂಪು, ಕೊಕ್ಕರೆಗಳ ಗ್ರೂಪು, ಇದನ್ನ ಐಡೆಂಟಿಫೈ ಮಾಡಕ್ಕೆ ಒಂದು ಕೊಕ್ಕು, ಅದ್ರ ಕೊಕ್ಕು, ಕಾಲು, ರೆಕ್ಕೆ, ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಗೊತ್ತಾಗುತ್ತೆ ಯಾವ ತರ ಪಕ್ಷಿ ಅಂತ. ಸೊ ಎಕ್ಸಾಂಪಲ್, ಈ ಪಾರಿವಾಳಗಳಿಗೆ ಚಿಕ್ಕ ಕೊಕ್ಕಿರತ್ತೆ, ಗುಬ್ಬಚ್ಚಿಗಳಿಗೆ ಯಾವ್ದು ಶಾರ್ಟ್ ಅಂಡ್ ಸ್ಟೌಟ್, ಇದೊಳ್ಳೆ ಬೀಜಗಳನ್ನ ಕ್ರಶ್ ಮಾಡೋ ಬೀಕಿರತ್ತೆ, ಈ ತರ ಎಲ್ಲ ಬೀಕ್ಗಳಿರುತ್ತೆ. ಸಪೋಸ್ ಈ ತರ ಒಂದು ಫ್ಯಾಮಿಲಿ ಇದೆ, ಡಾಟರ್ ಅಂತ. ಡಾಟ್ ಇದ್ರಲ್ಲಿ 2 ಸ್ಪೀಶೀಸ್ ಇದೆ, ಅನ್ಹಿಂಗಿಡೆಯಲ್ಲಿ ಡಾಟರ್ ಒಂದಿದೆ, ಆಮೇಲೆ ಅನ್ಹಿಂಗ ಇದೆ. ಇದೆರಡು ಹೆಂಗ್ ಐಡೆಂಟಿಫೈ ಮಾಡೋದು ಅಂದ್ರೆ, ಇದಕ್ಕೆ ಒಳ್ಳೆ ಚಾಕು ತರ, ಒಂದು ಶಾರ್ಪ್ ಡ್ಯಾಗರ್ ತರ ಒಂದು ಕೊಕ್ಕಿರುತ್ತೆ, ಆಮೇಲೆ ಇದ್ರ ಬಾಲ ಕಂಪ್ಯಾರಿಟಿವ್ಲಿ ಉದ್ದ ಇರುತ್ತೆ ಇದು ಕೆರೆಯಲ್ಲಿರೋ ಪಕ್ಷಿಗಳಿಗೆ. ಆಮೇಲೆ ಇದು ಕಾಲು ವೆಬ್ಡ್ ಇರಲ್ಲ, ಕಾಲು ವೆಬ್ಡ್ ಇರುತ್ತೆ, ಅದು ಡೈವ್ ಮಾಡ್ಬೇಕಲ್ಲ. ಆಮೇಲೆ ಇನ್ನೊಂದ್ ಏನಂದ್ರೆ, ಈ ಡಾರ್ಟರ್ಗಳಿಗೆ ಅದ್ರ ಫೆದರ್ಸ್ ವಾಟರ್ ಪ್ರೂಫ್ ಇಲ್ಲ. ಸೊ ಅದು ಹಂಗೆ ಸೋಕ್ ಆಗಿ ಬಂದ ಮೇಲೆ ಬಂದಾದ್ಮೇಲೆ ಡ್ರೈ ಮಾಡ್ಕೋಬೇಕು.
0: ಬಹಳ ಚಂದವಾಗಿ ವಿವರಿಸಿ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀರಿ. ಈ ರಜೆಯನ್ನ ಹೇಗೆ ಕಳಿಬೇಕು? ಶನಿವಾರ ಶಾಲೆ ಇರುತ್ತೆ ಮಧ್ಯಾಹ್ನದ ತನಕ.
1: ಇಲ್ಲ, ನಮಗೆ ಶನಿವಾರ ಭಾನುವಾರ ಎರಡು ರಜಾ.
0: ಶನಿವಾರ ಭಾನುವಾರ ಎರಡು ದಿನವೂ ರಜಾ, ಹೇಗ್ ಕಳೀತೀರಾ?
1: ನನ್ಗೆ ಇಷ್ಟ ಬಂದಿದ್ ಮಾಡ್ಕೋತೀನಿ, ಒಂದಷ್ಟು ಓದ್ಕೊಳ್ಳೋದು, ಆಮೇಲೆ ಡ್ರಾಯಿಂಗ್ ಮಾಡ್ಕೊಳ್ಳೋದು, ಆಟ ಆಡೋದು ಮಾಮೂಲಿ.
0: ಮೊಬೈಲ್ ನೋಡಿದೀರಾ?
1: ಇಲ್ಲ, ನೋಡಿಲ್ಲ. ನೋಡಿಲ್ಲ,
0: ಮೊಬೈಲ್ ನೋಡಿಲ್ಲ.
1: ಇಲ್ಲ, ಮೊಬೈಲ್
0: ನಮ್ಮ ಮಕ್ಕಳು ತುಂಬಾ ಇಷ್ಟ ಪಡ್ತಾರಲ್ಲ ಮೊಬೈಲು, ಟಿವಿ. ನಿಮ್ ಮನೇಲಿ ಇದೆಯಾ ಮೊಬೈಲ್ ಟಿವಿ?
1: ಇದೆ, ನಮ್ಮನೇಲಿ ಟಿವಿ ಇದೆ, ಬಟ್ ನಾನು ಉಪಯೋಗಿಸೋದು ಒಂದೇ ಕಾರಣ.
0: ಯಾವುದು?
1: ಇದು ನ್ಯಾಷನಲ್ ಜಿಯೋಗ್ರಫಿಕ್ ಡಾಕ್ಯುಮೆಂಟ್ರೀಸ್ ಎಲ್ಲ ಬರುತ್ತಲ್ಲ, ಅದನ್ನ ನೋಡಕ್ಕೆ. ಏನು ನೋಡಲ್ಲ,
0: ಏನು ನೋಡಲ್ಲ. ಮೊಬೈಲ್?
1: ಮೊಬೈಲ್ ಮುಟ್ಟದೇ ಇಲ್ಲ.
0: ಮತ್ತೆ ನಮ್ಮ ಮಕ್ಕಳು ಊಟ ಬಿಡ್ತಾರೆ, ನಿದ್ದೆ ಬಿಡ್ತಾರೆ, ಆದ್ರೆ ಮೊಬೈಲ್ ಮರೆಯಲ್ಲ. ಮೊಬೈಲ್ ಇದ್ರೇನೆ ಊಟ.
1: ಇಲ್ಲ, ಆತರ ಏನು ಇಲ್ಲ. ನನ್ಗೆ ಬುಕ್ಕು, ನನ್ಗೆ ತಿನ್ನುವಾಗೆಲ್ಲ ಬುಕ್ ಓದ್ತೀನಿ ನಾನು.
0: ಒಂದು ಒಳ್ಳೆಯ ಹವ್ಯಾಸ

0: ಅಭ್ಯಾಸ. ಆದಾಗ್ಯೂ ಕೂಡ ಸುಧನ್ವನಿಗೆ ಬೇರೆಲ್ಲ ಪಠ್ಯಗಳು ಇರುತ್ತೆ, ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಇರುತ್ತಲ್ವಾ, ಅದರಲ್ಲಿ ಏನು ಇಷ್ಟ ಇದೆ, ಆಸಕ್ತಿ ಇದೆ?
1: ನನಗೆ ಪಿಯಾನೋ ನುಡ್ಸಕ್ ಬರುತ್ತೆ, ಆಮೇಲೆ ಮೃದಂಗನೂ ಬರುತ್ತೆ. ಆಮೇಲೆ ಈಗ
0: ತರಗತಿಗಳಿಗೆ ಹೋಗ್ತೀರಾ? ತರಗತಿಗಳಿಗೆ
1: ಹೋಗ್ತೀನಿ.
0: ಗುರುಗಳು ಯಾರು, ಸಂಗೀತದ ಗುರುಗಳು?
1: ಹೆಸರು ಮರ್ತೋಗ್ಬಿಡಿದ್ದೆ, ನನ್ನ ಸರ್ರು ಮ್ಯಾಮ್ ಅಂತಾನೆ ಹೇಳ್ತೀನಿ. ಮರ್ತ್ಬಿಟ್ಟಿದ್ದೀರಾ?
0: ಈಗ ಮೊಬೈಲ್ನಲ್ಲೂ ಕೂಡ ಮಾಹಿತಿ ಇದೆ ಅಂತ ಹೇಳ್ತಾರೆ, ನೀವು ಕೇಳಿದ್ದೀರಾ?
1: ಮೊಬೈಲ್ಗಳಲ್ಲಿ ಇದು ವಿಡಿಯೋ ಎಲ್ಲ ಇರತ್ತೆ ಕಲ್ತ್ಕೊಳ್ಳಕ್ಕೆ, ನಾನು ಅದನ್ನ ಉಪಯೋಗಿಸಲ್ಲ. ಬರೀ ಯಾವ್ದಾದ್ರು ಎಕ್ಸ್ಟ್ರಾ ಹಾಡ್ ಕಲಿಬೇಕಂದ್ರೆ ಬರೀ ಎಕ್ಸ್ಟ್ರಾ ಹಾಡು ನಮ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿರ ಅದಕ್ಕೆ ಉಪಯೋಗಿಸ್ತೀನಿ ಅಷ್ಟೇ, ಇಲ್ಲಾಂದ್ರೆ ಉಪಯೋಗಿಸಲ್ಲ.
0: ಈಗ ಅಮ್ಮ ಯಾವಾಗ್ಲಾದ್ರೂ ನಿಮ್ಗೆ ತಿಳುವಳಿಕೆ ಹೇಳಿದ್ದೀಯಾ, ಏನೆಲ್ಲ ಕಿವಿ ಮಾತುಗಳು ಹೇಳ್ಕೊಡ್ತಾರೆ ನಿಮ್ಗೆ?
1: ಆತರ ಏನು ಇಲ್ಲ.
0: ಗಲಾಟೆ ಮಾಡಲ್ಲ ಸುಧನ್ವ?
1: ಒಂದೊಂದ್ಸಲ ಗಲಾಟೆ ಆಗುತ್ತೆ ಮಾಮೂಲಿ.
0: ಏನ್ ಗಲಾಟೆ, ಏನಕ್ಕಾಗಿ ಗಲಾಟೆ ಆಗುತ್ತೆ?
1: ಆತರ ಏನ್ ಸ್ಪೆಸಿಫಿಕ್ ಆಗಿ ರೀಸನ್ ಇಲ್ಲ, ಯಾವಾಗ್ಲೂ ಏನಕ್ಕೋ ಒಂದ್ಸಲ ಇದಕ್ಕಿದೆ ಅಂತ ಗಲಾಟೆ ಏನಕ್ಕೋ ಹತ್ಕೊಂಡ್ಬಿಡತ್ತೆ.
0: ಯಾರ ಜೊತೆ?
1: ನಮ್ಮ ಅಮ್ಮ ಅಪ್ಪ ಮೂರ್ ಜನ ಮೂರೂರ ಮೇಲೆ.
0: ಹೌದಾ, ಯಾಕೆ?
1: ಅದೇ ಗೊತ್ತಿಲ್ಲ.
0: ಏನಾದ್ರೂ ನೆನಪಿಸ್ಕೊಳ್ಳಿ, ಯಾವ್ದ್ರ ಬಗ್ಗೆ ಒಂದು ಹೇಳಿ.
1: ಇಲ್ಲ, ಆತರ ಏನ್ ಸ್ಪೆಸಿಫಿಕ್ ರೀಸನ್ ಅಂತ ಇಲ್ಲ, ಸುಮ್ನೆ ರ್ಯಾಂಡಮ್ ಜಗಳ.
0: ಅವಾಗ ಕಿರ್ಚಾಡ್ತೀರಾ ನೀವು? ಅವಾಗ ಅಮ್ಮ ಏನ್ ಹೇಳ್ತಾರೆ, ಕೋಪ ಮಾಡ್ಕೊಳ್ಳಲ್ವಾ ಅಮ್ಮ? ಅಳ್ತಾರಾ?
1: ಇಲ್ಲ, ಅಳದ್ ನಾನಷ್ಟೇ ಒಂದೊಂದ್ಸಲ ಒಂದೊಂದ್ಸಲ.
0: ಯಾಕೆ ಸುಧನ್ವ ಅಳೋದು?
1: ಗೊತ್ತಿಲ್ಲ.
0: ಮುದ್ದಾಗ ಅಳ್ತೀರಿ. ಇನ್ನು ಅಜ್ಜಿ ಏನೆಲ್ಲ ತಿಂಡಿ ಮಾಡ್ಕೊಡ್ತಾರೆ?
1: ಚಕ್ಲಿ, ಕೊಟ್ಬಳೆ, ಆಮೇಲೆ ರವೆ ಉಂಡೆ, ಇದೆಲ್ಲ ಮಾಮ್ ಸ್ವೀಟು.
0: ಅಜ್ಜಿ ಏನು ಹೇಳ್ಕೊಡ್ತಾರೆ?
1: ನಮ್ಮ ಅಜ್ಜಿ ಏನು ಹೇಳ್ಕೊಳ್ಳಲ್ಲ, ನಾನ್ ನಮ್ಮ ಅಜ್ಜಿಗೆ ಹೇಳ್ಕೊಡೋದು ಪಕ್ಷಿಗಳ ಬಗ್ಗೆ, ಆಟಗಳು ಹೆಂಗ್ ಆಡೋದು ಅಂತ.
0: ಅಜ್ಜಿ ಕೇಳ್ತಾರ? ಅಜ್ಜಿ ಕೇಳ್ತಾರ ನಿಮ್ ಮಾತನ್ನ?
1: ಕೇಳ್ತಾರೆ.
0: ಇನ್ನು ನೀವು ಪಕ್ಷಿಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ನೀವು ತೆಕ್ಕೊಳ್ತೀರಿ, ತುಂಬಾ ಖುಷಿ ಆಯ್ತು. ಈಗ ನಿಮ್ಮ 7ನೇ 6ನೇ ತರಗತಿಯಲ್ಲಿ ಎಷ್ಟು ಅಂಕಗಳನ್ನ ತೆಗೆದಿದ್ದೀರಿ, ಏನೆಲ್ಲ ವಿಷಯಗಳನ್ನ ಓದಿದ್ದೀರಿ ಸಬ್ಜೆಕ್ಟ್ಸ್?
1: ಫೈನಲ್ ಎಕ್ಸಾಮ್ ಅಲ್ಲ, 94.6%.
0: ಕಂಗ್ರ್ಯಾಚುಲೇಷನ್. ಮತ್ತೆ 100% ಬಂದಿಲ್ಲ ಅಂತ ಅಮ್ಮ ಏನಾದ್ರೂ ಕೋಪ ಮಾಡ್ಕೊಂಡ್ರ?
1: ಇಲ್ಲ, ಏನು ಕೋಪ ಮಾಡ್ಕೊಂಡಿಲ್ಲ. ನನ್ನ ಪೇಪರ್ ಅಲ್ಲಿ ಏನೇನು ಮಿಸ್ಟೇಕ್ಸ್ ಮಾಡಿದ್ನೋ ಅದ್ ನಮ್ಮ ಅಮ್ಮನ್ಗೆ ಹೇಳಿದ್ದೆ. ಅವ್ರು ನಮ್ಮ ಅಮ್ಮ ಹೇಳಿದ್ರು ಅದ್ರ ಮೇಲೆ ಹೆಂಗ್ ವರ್ಕ್ ಮಾಡ್ಬೇಕು ಅಂತ, ಅದ್ ಹೆಂಗ್ ಇಂಪ್ರೂವ್ ಮಾಡ್ಬೇಕು.
0: ಈಗ ಕೆಲವು ಮಕ್ಕಳು ಓದಲ್ಲ, ಎಲ್ಲ ಸಪೋರ್ಟ್ ಮಾಡ್ತಾರಂತೆ, ಕೆಲವು ಮಕ್ಕಳು ಓದಲ್ಲ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
1: ಆ ತರದ್ರಲ್ಲಿ ಐ ಆಮ್ ಕ್ಲೂಲೆಸ್ ಅಂಡ್ ಐ ಆಮ್ ಸ್ಪೀಚ್ಲೆಸ್. ಬಟ್ ಆ ತರ ಒಂದ್ ಹೇಳ್ತೀನಿ, ಓದಿ ಆ ಬುಕ್ ಅನ್ನ ಮತ್ತೆ ಮತ್ತೆ ಓದ್ಕೊಂಡು ಬೈ ಹಾರ್ಟ್ ಸಿಂಪಲ್.
0: ಸಮಯ ಹೇಗ್ ಕಳಿಬೇಕು? ಈಗ ಶಾಲೆಗೆ ಹೋಗ್ತಾರೆ, ಬರ್ತಾರೆ ಮನೆಗೆ, ಉಳಿದ ಸಮಯವನ್ನ ಹೇಗೆ ಕಳಿಬೇಕು, ನೀವ್ ಹೇಗ್ ಕಳಿತೀರಾ? ಎಷ್ಟು ಗಂಟೆಗೆ ಬರ್ತೀರಿ, ಎಷ್ಟು ಗಂಟೆಗೆ ನೀವು ಶಾಲೆಗೆ?
1: ನಾನು 3:45 ಮನೆಗೆ ವಾಪಸ್ ಬರ್ತೀನಿ. ಸೊ ಅವಾಗ ಊಟ ಮಾಡ್ಕೊಂಡು ಯಾವ್ದಾದ್ರು ಕ್ಲಾಸಸ್ ಇರತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು 5:00 ನಮ್ಮ ಅಪಾರ್ಟ್ಮೆಂಟ್ ಮೇಲ್ಗಡೆ ಟೆರೆಸ್ ಇದೆ, ಅಲ್ಲಿ ಅಲ್ಲಿ ಪಕ್ಷಿ ವೀಕ್ಷಣೆ ಮಾಡಕ್ ಹೋಗ್ತೀನಿ ನಾನು.
0: ಏನೆಲ್ಲ ತಕೊಂಡು ಹೋಗ್ತೀರಾ?
1: ಬೈನಾಕ್ಯುಲರ್ಸ್ ಅಷ್ಟೇ, ಬೈನಾಕ್ಯುಲರ್ಸ್, ಏನು ಇಲ್ಲ. ನಮ್ಮ ಮನೆ ಕೆಳಗಡೆ ಇರತ್ತಲ್ಲ, ಏನಾದ್ರು ಬೇಕಂದ್ರೆ ಸುಮ್ನೆ ಓಡ್ಕೊಂಡು ತಗೊಂಬರೋದು ಬರೋದು.
0: ಅಪ್ಪ ಅಪ್ಪ ಏನಂತಾರೆ?
1: ನಮ್ಮ ಅಪ್ಪ ಏನು ಅನ್ನಲ್ಲ, ಕೆಲಸ ಮಾಡ್ಕೊಂಡಿರ್ತಾರೆ.
0: ಅಲ್ಲ, ಈಗ ನೀವು ಅಪ್ಪನ ಮಾತಾಡಿಸ್ತೀರಾ ಅಲ್ವಾ? ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತೀರಿ?
1: ಡಿಸ್ಕಷನ್ ಟಾಪಿಕ್ ಅಂತ ಇಲ್ಲ, ಮನೇಲಿ ಏನೇನು ಆಗ್ತಿರುತ್ತೆ ಮಾಮೂಲಿ ಮಾಮೂಲಿ.
0: ಏನೆಲ್ಲ ಡಿಸ್ಕಸ್ ಮಾಡ್ತಾರೆ ಅಪ್ಪ ಸುಧನ್ವನ್ ಜೊತೆ? ಪಕ್ಷಿಗಳ ಬಗ್ಗೆ ಅವರು ತಿಳ್ಕೊಳಕ್ ಇಷ್ಟಪಡ್ತಾರ?
1: ಅದು ಒಂದಂದ್ರೆ
0: ಯಾರಿಗೆ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ ಸುಧನ್ವನ್ ಹತ್ರ ಪಕ್ಷಿಗಳ ಬಗ್ಗೆ ಕೇಳಬೇಕು, ತಿಳ್ಕೊಳ್ಬೇಕು ಅಂತ ನಿಮ್ಮ ಮನೆಯಲ್ಲಿ, ನಿಮ್ಮ ಶಾಲೆಯಲ್ಲಿ?
1: ಯಾರಿಗೂ ಇಲ್ಲ. ನನ್ನ ಶಾಲೆಯಲ್ಲಿ ಬೇರೆಯವ್ರಿಗೆಲ್ಲ ಹೇಳಕ್ ಟ್ರೈ ಮಾಡಿದ್ದೀನಿ, ಯಾರು ಕೇಳಲ್ಲ. ಸೊ ಅದಕ್ಕೆ ನನ್ ಕೈಲಿ ಆಗಲ್ಲ, ಬಿಟ್ಬಿಟ್ಟಿದ್ದೀನಿ.
0: ಬೇಜಾರಾಯ್ತಾ ಅವಾಗ?
1: ಅದಕ್ಕೆ ನನ್ ಸ್ಕೂಲ್ ಹೊರಗಡೆ ಎಲ್ಲಾರ್ಗೂ ಹೇಳ್ಕೊಂಡ್ಬರ್ತೀನಿ. ಎಲ್ಲರೂ ಬರ್ಡಿಂಗ್ ಇವೆಂಟ್ ಹೋದ್ರೆ ಅಲ್ಲಿ ಶುರು.
0: ಏನಂತ?
1: ಅಲ್ಲಿ ಪಕ್ಷಿಗಳ ಬಗ್ಗೆ ಎಲ್ಲ ಹೇಳ್ಕೊಂಡು ಇರ್ತೀನಿ.
0: ತುಂಬಾ ಸಂತೋಷ ಆಯ್ತು. ಕೊಡಗಲ್ಲಿ ಏನೆಲ್ಲ ನೋಡಿದ್ದೀರಿ?
1: ಕೊಡಗಲ್ಲಿ ನನ್ನ ಪುಸ್ತಕ ಇದೆಯಲ್ಲ, ಇದರಲ್ಲಿ ಯಾವ್ಯಾವ ಪಕ್ಷಿಗಳಿದೆಯೋ ಅದರಲ್ಲಿ ಒಂದಷ್ಟು ಕುಶಾಲನಗರದಲ್ಲೇ ನೋಡಿದ್ದೀನಿ ಮನೆಯಲ್ಲಿ.

0: ಸೊ ನೋಡಿ, ಇದರಲ್ಲಿ ಒಂದು ಲಾಂಗ್ ಟೈಲ್ ಸ್ಟ್ರೈಕ್ ಅಂತ ಒಂದು ಇದೆ ಇದರಲ್ಲಿ. ಈ ಲಾಂಗ್ ಟೈಲ್ ಸ್ಟ್ರೈಕ್ ಅನ್ನ ನಾನು ಬೇರೆ ಎಲ್ಲೂ ನೋಡಿಲ್ಲ, ಬೆಂಗಳೂರಲ್ಲಿ ಒಂದೇ ಒಂದ್ಸಲ ನೋಡಿರೋದು. ಉಳ್ದಿದ್ ಸಲ ಅಷ್ಟೂ ಕುಶಾಲನಗರದಲ್ಲೇ ನೋಡಿರೋದು.
1: ಇನ್ನು ಪುಸ್ತಕ ಬರೀಬೇಕು ಅಂತ ಆಸೆ ಇದೆಯಾ?
0: ಹಾ ಹಾ
1: ಯಾವುದ್ರ ಬಗ್ಗೆ?
0: ಈ ಪಕ್ಷಿ ಪ್ರಾಣಿಗಳ ಬಗ್ಗೆ. ಈಗ ಕರೆಂಟ್ ಆಗಿ ನಾನು ಎರಡನೇ ಬುಕ್ ಅಲ್ಲಿ ಮಾಡ್ತಾ ಇದೀನಿ. ಇದೊಂದ್ ಮೂರ್ ಫ್ರೆಂಡ್ಸ್ ಇರ್ತಾರೆ, ಅವರು ಅವ್ರ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಂಡು ಹೋಗ್ತಿರ್ತಾರೆ ಅಂತ.
1: ಈಗ ಸುಧನ್ವ, ಈಗ ನಿಮ್ಮ ಪುಸ್ತಕದಲ್ಲಿ ಪಕ್ಷಿಗಳ ಚಿತ್ರ ಇದೆ, ಅದರ ಹೆಸರಿದೆ, ಅದ್ರ ಬಗ್ಗೆ ಬರೆದಿದ್ದೀರಿ. ಈಗ ಪಕ್ಷಿಗಳನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಸೊಸೈಟಿಗೆ ಹೇಳೋ ಪ್ರಯತ್ನ ಮಾಡ್ತೀರಾ ಮುಂದೆ?
0: ಮಾಡ್ತೀನಿ.
1: ಹೇಗೆ ಮಾಡ್ತೀರಾ?
0: ಇದೊಂದು ತುಂಬಾ ಚೆನ್ನಾಗಿರೋ ಟಾಪಿಕ್. ಬಟ್ ಫಸ್ಟ್ ಪಕ್ಷಿಗಳ ಬಗ್ಗೆ ಅರ್ಥ ಮಾಡ್ಕೋಬೇಕಂದ್ರೆ ಹೆಂಗ್ ಬಂದ್ವು ಅಂತ ಕಲಿಬೇಕು ನಾವು.
1: ಹೇಗೆ ತಿಳುವಳಿಕೆ ಹೇಳ್ತೀರಿ ನೀವು? ನಾಲೆಡ್ಜ್ ಹೇಗೆ ಕೊಡ್ತೀರಿ ಅವ್ರಿಗೆ? ನಿಮಗೆ ಪಕ್ಷಿಗಳು ಅಂತ ಅಂದರೆ ಪ್ರೀತಿ ಇದೆ, ಆಸಕ್ತಿ ಇದೆ ಅಲ್ವಾ? ಈಗ ಎಲ್ಲರಿಗೂ ಕೂಡ ಪಕ್ಷಿಗಳು ಇಷ್ಟ ಇಲ್ಲ, ಆದರೆ ಸುಧನ್ವ ಹೇಳಬಹುದು, ಪಕ್ಷಿಗಳ ಬಗ್ಗೆ ಹೇಳಬಹುದು. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಗೆ ಹೇಳ್ತೀರಾ? ಮತ್ತೊಂದು ಪುಸ್ತಕ ಬರೀತೀರಾ ಅಥವಾ ಒಂದು ಕಾನ್ಫರೆನ್ಸ್ ಮಾಡ್ತೀರಾ? ಏನು ಮಾಡ್ತೀರಾ?
0: ಆ ಥರ ಕಾನ್ಫರೆನ್ಸ್ ಎಲ್ಲ ಅಷ್ಟೇ ಇದಿಲ್ಲ. ಸೊ ಏನೂ ಇಲ್ಲ, ಒಂದು ಫ್ರೆಂಡ್ಸ್ ಎಲ್ಲ ಕಾಣಿಸ್ತಾರೆ, ಒಂದೊಂದ್ಸಲ ಆಟಾಡುವಾಗ ಹೇಳ್ತೀನಿ.
1: ಜನರಿಗೆ ಹೇಳ್ಬೇಕಲ್ಲ.
0: ಜನರಿಗೆ ಹೇಳ್ಬೇಕಂದ್ರೆ,
1: ಈಗ ಒಬ್ರು ಬಂದಿದ್ರು ನಮ್ಮ ಮಕ್ಕಳ ಕಾರ್ಯಕ್ರಮಕ್ಕೆ, ಅವ್ರಿಗೆ ಮರ ಅಂದ್ರೆ ತುಂಬಾ ಇಷ್ಟ. ಅವರು ಕೂಡ ಪುಸ್ತಕ ಬರೆದಿದ್ದಾರೆ, ಮರವನ್ನ ನಾನು ಜೀವ ಇದೆ ಅಂತ ಹೇಳ್ತೀನಿ, ಹಾಗಾಗಿ ಮರವನ್ನ ಕಡಿಬೇಡಿ, ಮರ ಅಳುತ್ತೆ ಅಂತ ಅವ್ರು ಅಳ್ತಾ ಇದ್ರು ಮೈಕ್ ಮುಂದೆ. ಹಾಗೆ ಅವರು ಹೇಳಬೇಕು, ಜನಕ್ಕೆ ಹೇಳಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ನೀವು ಹೇಗೆ ಪ್ರಯತ್ನ ಪಡ್ತೀರಿ?
0: ಫಸ್ಟ್ ಥಿಂಗ್, ಈ ಬುಕ್ಕನ್ನು ಉಪಯೋಗಿಸ್ಕೊಂಡು ಇದನ್ನ ಮಾರಣ ಎಲ್ಲಾರು ಕಲ್ತ್ಕೊಳ್ಳಿ ಅಂತ ಇದ್ರ ಬಗ್ಗೆ. ಆಮೇಲೆ ಸೆಕೆಂಡ್ ಥಿಂಗು, ಈ ಪಕ್ಷಿಗಳನ್ನ ನೋಡಿದಾಗ ಒಂದಷ್ಟು ಜನ ಅದನ್ನ ಶೂಟ್ ಮಾಡ್ತಾರೆ, ಅದನ್ನ ಮಾಡಬಾರ್ದು. ಬಿಕಾಸ್ ಈ ಪಕ್ಷಿಗಳಲ್ಲೂ ಜೀವ ಇರುತ್ತೆ. ಇದು ನಮ್ ತರನೇ, ಇವಿಕ್ಕೂ ಮಾತಾಡಲು ಆಗತ್ತೆ. ಅವುಗಳದೇ ಭಾಷೆ ಇದೆ, ಅವೇ ಮಾತಾಡ್ತೇವೆ, ಅದರದೇ ಹ್ಯಾಬಿಟ್ ಗಳಿದೆ. ಅದನ್ನ ಆ ಪಕ್ಷಿಗಳನ್ನ ಸಾಯಿಸ್ಬೇಕು ಅಂದ್ರೆ ಒಂಚೂರು ಇಷ್ಟ ಆಗಿಲ್ಲ. ಸೊ ಈ ಪಕ್ಷಿಗಳು ಅದರದೇ ಆದ ಪರ್ಸನಾಲಿಟಿ ಎಲ್ಲ ಇರುತ್ತೆ.
1: ಅಂದ್ರೆ ಪಕ್ಷಿಗಳನ್ನ ಉಳಿಸಿ ಅಂತ ಹೇಳ್ತೀರಿ, ತೊಂದರೆ ಕೊಡಬೇಡಿ ಪಕ್ಷಿಗಳಿಗೆ ಅಂತ ಸುಧನ್ವ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ. ಇನ್ನು ಮರೆಯಲಾರದ ಘಟನೆ ಏನು ನಿಮ್ಮ ಮನಸ್ಸಿನಲ್ಲಿ? ಮತ್ತೆ ಮತ್ತೆ ಅದು ಕಾಡ್ತಾ ಇರುತ್ತೆ, ಅಯ್ಯೋ ಏನೋ ಒಂದು ಮರ್ತೋಯ್ತು, ಏನೋ ಒಂದು ಹೀಗಾಗಬಾರ್ದಾಗಿತ್ತು, ಹೀಗಾಗೋಯ್ತು ಅಂತ ಏನಾದ್ರೂ ಯೋಚನೆ ಇದೆಯಾ
0: ಪಕ್ಷಿಗಳ ಬಗ್ಗೆನಾ?
1: ಯಾವುದಾದ್ರೂ ಸರಿ, ಪಕ್ಷಿಗಳ ಬಗ್ಗೆ, ಮನುಷ್ಯರ ಬಗ್ಗೆ, ಒಟ್ಟಾರೆ ಸೊಸೈಟಿಯಲ್ಲಿ ನಿಮಗೆ ಮತ್ತೆ ಮತ್ತೆ ಅದು ನೆನಪಾಗ್ತಾ ಇರುತ್ತೆ?
0: ಇಲ್ಲ, ಆ ತರ ಏನು ಇನ್ಸಿಡೆಂಟ್ ಅಂತ ಏನು ಬಂದಿಲ್ಲ. ಬಟ್ ಪಕ್ಷಿಗಳೇ, ಬಟ್ ನನಗೆ ಇಷ್ಟ ಆದ ಪಕ್ಷಿಗಳು ಕಂಡಾಗ ತುಂಬಾ ಖುಷಿ ಆಗುತ್ತೆ, ಅದು ನೆನಪಾಗ್ತಿರತ್ತೆ.
1: ಮತ್ತೆ ಮತ್ತೆ ನೆನಪಾಗ್ತಾ ಇರುತ್ತೆ. ತುಂಬಾ ಖುಷಿಯಾಗಿರೋದು ಯಾವಾಗ ಸುಧನ್ವ?
0: ನನ್ ಕಾಣ್ಬೇಕಾಗಿರೋ ಪಕ್ಷಿ ಎಲ್ಲ ಕಂಡ್ರೆ, ಆಮೇಲೆ ಹೊಸ ಬುಕ್ ಅಲ್ಲಿ ತಕೊಂಡು ಓದಿದ್ರೆ
1: ತುಂಬಾ ಖುಷಿ ಆಗುತ್ತೆ. ಅಪ್ಪನ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಪ್ಪ ಕೂಡ ರೇಡಿಯೋ ಕೇಳ್ತಾ ಇದ್ದಾರೆ, ಈಗ ಏನ್ ಹೇಳಕ್ ಇಷ್ಟಪಡ್ತೀರಿ?
0: ನಮ್ಮಪ್ಪ ತುಂಬಾ ಚೆನ್ನಾಗಿರುತ್ತಾರೆ ಅಷ್ಟೇ. ನಮ್ಮಪ್ಪ ಅಮ್ಮಂಗ್ ಬಗ್ಗೆ ಆತರ ಏನು ಹೇಳಕ್ಕೆ ಎಲ್ಲ ಏನಿಲ್ಲ. ನಮ್ಮಪ್ಪ ಅಮ್ಮ ತುಂಬಾ ಚೆನ್ನಾಗಿರುತ್ತೆ, ಅದು ಅಷ್ಟೇ ಹೇಳಕ್ಕಾಗೋದು.
1: ತುಂಬಾ ಒಳ್ಳೆ ಮನಸ್ಸಿದೆ ಅಲ್ವಾ, ಅದು ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀರಾ. ಅಜ್ಜಿ ಬಗ್ಗೆ, ಅಜ್ಜಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ನಮ್ಮಜ್ಜಿ ನಮಗೆ ತುಂಬಾ ಇಷ್ಟ ಆಗ್ತಾರೆ.
1: ಯಾಕಾಗಿ?
0: ನಮ್ಮಜ್ಜಿ ನನ್ ಜೊತೆ ತುಂಬಾ ಆಟ ಆಡ್ತಾರೆ.
1: ಏನ್ ಆಟ?
0: ಮಾಮೂಲಿ ಬೋರ್ಡ್ ಗೇಮ್ಸ್, ಚೌಕಾಬಾರ ಆತರ. ಆಮೇಲೆ ನನ್ ಜೊತೆ ಮಾತಾಡ್ತಾನು ಇರ್ತದೆ, ಈ ತರ ಬುಕ್ ಗಳೆಲ್ಲ ನನ್ ಜೊತೆ ಓದ್ಕೊಂಡು.
1: ಓದ್ಕೊಡ್ತಾರ?
0: ಇಲ್ಲ ಇಲ್ಲ, ನಾನ್ ನಮ್ಮ ಅಜ್ಜಿಗೆ ಓದ್ತೀನಿ, ಅವ್ರಿಗೆ ಅಂತ ಏನ್ ಇಂಗ್ಲಿಷ್ ಓದಕ್ ಬರಲ್ಲ. ಸೊ ಅದಕ್ಕೆ
1: ನೀವು ವಿವರಿಸಿ ಹೇಳ್ತೀರಿ ಅಜ್ಜಿಗೆ ಅಲ್ವಾ, ಯಾಕಾಗಿ ಇಷ್ಟ ಅಜ್ಜಿ?
0: ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಇಷ್ಟ ಆಗ್ತಾರೆ.
1: ಒಟ್ಟಾರೆ ಇನ್ನೇನಾದ್ರೂ ಹೇಳೋದಿದೆಯಾ? ಏನಿದೆ?
0: ಈ ಪಕ್ಷಿಗಳು ನಾನು ಹೇಳಿದ ಮುಂಚೆ ಅದು ಹೆಂಗೆ ಐಡೆಂಟಿಫೈ ಮಾಡಬೇಕು.

0: ಸೊ ಈಗ ಅದನ್ನ ರಕ್ಷಣೆ ಮಾಡ್ಬೇಕಂದ್ರೆ ಇದು ಹೆಂಗೆ ರಕ್ಷಣೆ ಮಾಡೋದು ಅಂತ ಒಂದಷ್ಟು ಎಕ್ಸಾಂಪಲ್ಗಳನ್ನ ಹೇಳ್ತೀನಿ. ಸೊ ಫಸ್ಟ್ ಇದು ಜೈಡನ್ಸ್ ಕೋರ್ಸರ್ ಅಂತ ಬರ್ಡ್ ಆಂಧ್ರ ಪ್ರದೇಶಲ್ಲಿ ಇದೆ, ಇದು ನಮ್ಮ ಇಂಡಿಯಾದೇ ಹೊರಗಡೆದಲ್ಲ. ಸೊ ಇದು ಏನಾಗಿತ್ತಂದ್ರೆ ಇದು 1846 ಅಲ್ಲಿ ಫಸ್ಟ್ ನೋಡಿದ್ದು, ಆಮೇಲೆ ಬಿಗಿನಿಂಗ್ ಆಫ್ 20th ಸೆಂಚುರಿ ತನಕ ಎಲ್ಲಾರು ನೋಡ್ತಿದ್ರು, ಆಮೇಲೆ ಕಾಣಿಸ್ಲಿಲ್ಲ. ಆಮೇಲೆ 1986 ಅಲ್ಲಿ ಇದು BNHS ನಿಮಗೆ ಗೊತ್ತಿದ್ಯಾ?
1: ಗೊತ್ತು.
0: ಅಲ್ಲಿಂದ ಒಬ್ಬ ತೆಲುಗು ರಿಸರ್ಚರ್ ಆಂಧ್ರ ಪ್ರದೇಶಕ್ಕೆ ಬಂದ, ಅದನ್ನ ಹುಡ್ಕೋಣ ಅಂತ. ಸೊ ಅವನು ಎಲ್ಲ ಲೋಕಲ್ ಜನರನ್ನು ಕೇಳ್ಕೊಂಡ್ ಬಂದ ಅವನು. ಆಮೇಲೆ ಒಂದು ಬೇಟೆಗಾರ ಹೇಳ್ದ, ಈ ಪಕ್ಷಿಗಳನ್ನ ಈ ಒಂದು ಪಕ್ಷಿನ ಹಿಡ್ಕೊಂಡ್ ಬರ್ತೀನಿ ಅಂತ. ಅವನು ಹಿಡ್ಕೊಂಡ್ ಬಂದ ಅವನು. ಅವಾಗ ಇವನು ರಿಸರ್ಚರ್ ಗೊತ್ತಾಯ್ತು ಇನ್ನೂ ಬದುಕಿದೆ, ಇನ್ನೂ ಇದೆ ಅಂತ. ಅದೊಂದು ಪ್ಯಾರಾಡಾಕ್ಸ್ ಅಂದ್ರೆ, ಇದು ಆಕ್ಚುಲಿ ರಾತ್ರಿಯಲ್ಲಿತ್ತು, ಎಲ್ಲರೂ ಬೆಳಿಗ್ಗೆ ಹುಡುಕ್ತಿದ್ರು.
1: ತುಂಬಾ ಅರ್ಥಪೂರ್ಣವಾಗಿ ಮಾತನಾಡಿದ್ದೀರಿ ಸುಧನ್ವಾ. ಹೀಗೆ ನಿಮ್ಮ ಬರೆಯುವ ಕಲೆ ಮುಂದುವರಿಲಿ, ಹೆಚ್ಚು ಹೆಚ್ಚು ಪುಸ್ತಕಗಳು ಹೊರಬರಲಿ. ನೀವು ಪ್ರೀತಿ ಮಾಡುವಂತಹ ಪಕ್ಷಿಗಳು ನಿಮ್ಮ ಕಣ್ಣಿಗೆ ಬೀಳಲಿ, ಅದರ ರಕ್ಷಣೆಗೆ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳಿದೆ ಅದನ್ನು ನೀವು ಬರವಣಿಗೆಯಲ್ಲಿ ಭಾಷಣದಲ್ಲಿ ಅಳವಡಿಸ್ಕೊಂಡು ಪಕ್ಷಿಗಳನ್ನು ಉಳಿಸಿ ಅಂತ ಒಂದು ಅಭಿಯಾನಕ್ಕೆ ನಾಂದಿ ಹಾಡಿ ಅಂತ ಹೇಳ್ತಾ ಇವತ್ತಿನ ಸಿಂಚನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಕಡೆಯದಾಗಿ ಮಡಿಕೇರಿ ಆಕಾಶವಾಣಿಗೆ ಬಂದಿದ್ದೀರಿ, ಏನ್ ಅನ್ನಿಸ್ತಾ ಇದೆ?
0: ನನ್ಗೆ ಇದು ಎರಡನೇ ಸಲ ಬರ್ತಾ ಇರೋದು ರೇಡಿಯೋಗೆ, ತುಂಬಾ ಚೆನ್ನಾಗಿ ಅನಿಸ್ತಿದೆ. ಫಸ್ಟ್ ಟೈಮ್ ಬಂದಿದ್ದು ಏನೇನು ನೆನಪಿಲ್ಲ, ಬಟ್ ಈ ಸಲ ನೆನಪಾಗುತ್ತೆ, ಬಿಕಾಸ್ ನಾನು ಫಸ್ಟ್ ಟೈಮ್ ಬಂದಿದ್ದ ಬರೀ 6 ವರ್ಷ ಇದ್ದೆ.
1: ಈಗ
0: 12. ಸೊ ಈಗ ಇನ್ನು ತುಂಬಾ ಚೆನ್ನಾಗಿರುತ್ತೆ.
1: 6+6. ಮತ್ತೆ ಮತ್ತೆ ಬರ್ತಾ ಇರ್ಬೇಕು ಅಂತ ಅನ್ನಿಸ್ತಾ ಇದೆಯಾ?
0: ನಮ್ಮ ಅಜ್ಜಿ ಹೇಳಿದಾಗ ಬರ್ತೀನಿ ನಾನು. ಬಿಕಾಸ್ ನನ್ಗೇನಾದ್ರು ಆಸೆ ಬಂದ್ರೆ ನಾನು ನಮ್ಮ ಅಜ್ಜಿಗೆ ಹೇಳ್ತೀನಿ, ಅವ್ರು ಬಂದ್ಬಿಟ್ಟು ನಿಮಗೆ ಹೇಳ್ತಾರೆ.
1: ಖಂಡಿತ ಬನ್ನಿ, ನಮ್ಮ ಮಕ್ಕಳಿಗೆ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬನ್ನಿ. ಧನ್ಯವಾದ.
0: ಯಾವ ತರದ್ದು
1: ಹೇಳ್ಬೇಕು, ಪಕ್ಷಿ ಹೆಸರು ಹೇಳಿ ಹೇಳ್ಬೇಕು.
0: ನಮ್ಮ ಅಮ್ಮ ಯಾವ ಪಕ್ಷಿ ಮಾಡ್ಬೇಕು ಅಂತ ಹೇಳ್ತಾರೆ, ಅದನ್ನ ಮಾಡ್ತೀನಿ.
1: ಹೇಳಿ.
0: ಆಮೇಲೆ ಯು ಕ್ಯಾನ್ ಸರ್ಚ್ ದ ಬರ್ಡ್ಸ್ ಫ್ರಮ್ ದಿಸ್ ಬುಕ್, ಗಿವ್ ಮಿ ಕಾಮನ್ ಒನ್ಸ್. ಹೌಸ್ ಕ್ರೋ. ನೆಕ್ಸ್ಟ್ ಬ್ರಾಹ್ಮಣಿ ಕೈಟು. ನೆಕ್ಸ್ಟ್ ಒನ್ ಕೋಗಿಲೆ. ಇದು ಎರಡು ಕಾಲ್ ಇದೆ, ಮೇಲ್ದೊಂದು ಬೇರೆ ಕಾಲು, ಫೀಮೇಲ್ದೊಂದು ಬೇರೆ ಕಾಲು. ಇದು ಮೇಲ್ದು ಮಾಡ್ತಿರೋದು, ಈಗ ನೆಕ್ಸ್ಟ್ ಫೀಮೇಲ್ದು. ಫೀಮೇಲ್ದು ಈ ಥರ ಬರುತ್ತೆ. ನೆಕ್ಸ್ಟ್ ಇದು ವೈಟ್ ಚಿಕ್ ಬರ್ಬಿಟ್ಟು ಅಂತ ಒಂದು ಬರ್ಡ್ ಬರುತ್ತೆ, ಅದು

0: இன்னும் சுமார் எல்லாம் மாழ்த்தினி.
1: ಕೇಳಿದ್ರಲ್ಲ ಮಕ್ಕಳೇ, ಸುಧನ್ವಾ ಆರ್ ಬಾಲ ಪ್ರತಿಭೆಯ ಮಾತುಗಳಲ್ಲಿ ನಾವು ತಿಳಿದುಕೊಳ್ಳಬಹುದಾದಂತಹ ವಿಚಾರಗಳು ಏನೆಲ್ಲ ಇದೆ ಅಂತ ಅಂದರೆ, ನಮಗೆ ಇರುವಂತಹ ಸಹಜ ಆಸಕ್ತಿಯನ್ನು ಕಂಡುಕೊಂಡು ಅದರಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಆ ಮುಖಾಂತರ ಸೇವೆಯನ್ನು ಸಲ್ಲಿಸಬೇಕು. ಬಾಲ ಪ್ರತಿಭೆಯ ಮನಸ್ಸಿನಲ್ಲಿ ಇಷ್ಟೆಲ್ಲ ಭಾವನೆಗಳು ಅಡಗಿದೆ ಅಂತ ಹೇಳಿದ್ರೆ ನಾವು ಆಶ್ಚರ್ಯಪಡಬೇಕು ಅಲ್ವಾ? ನಿಮ್ಮಲ್ಲೂ ಕೂಡ ಇದೇ ರೀತಿಯ ಭಾವನೆಗಳು ತುಂಬಿ ತುಳುಕ್ತಾ ಇದೆ. ಅದನ್ನು ನೀವು ಕಂಡುಕೊಳ್ಳೋದು ಯಾವಾಗ, ಯಾವಾಗ ಕಂಡುಕೊಳ್ತೀರಿ? ನೋಡಿ, ಸುಧನ್ವಾ ಅವರ ತನ್ನ ಮನಸ್ಸಿನಲ್ಲಿ ಹುಟ್ಟುವಂತಹ ಭಾವನೆಗಳಿಗೆಲ್ಲ ರೆಕ್ಕೆಯನ್ನು ಕಟ್ತಾನೆ, ಹಾರ್ತಾನೆ, ಭಾವನೆಗಳನ್ನೆಲ್ಲ ಹಂಚ್ತಾನೆ. ಮತ್ತು ಪುಸ್ತಕ ಕೂಡ ಬಿಡುಗಡೆ ಮಾಡಿದ್ದಾನೆ. ಬರೆಯೋ ಮುನ್ನ ಇಷ್ಟೆಲ್ಲ ಶ್ರಮ ಪಟ್ಟಿದ್ದಾನೆ. ಅಪ್ಪ ಅಮ್ಮನ ಸಹಕಾರದ ಜೊತೆ ತನ್ನ ಆಸಕ್ತಿಯನ್ನು 100ಕ್ಕೆ 100ರಷ್ಟು ಸಮಯವನ್ನು ಮೀಸಲಾಗಿಟ್ಬಿಟ್ಟಿದ್ದಾನೆ. ಅದು ಕೋವಿಡ್ ಟೈಮ್ನಲ್ಲಿ, ಅಂದರೆ ರಜೆ ಇತ್ತು, ಆಗ ಆನ್ಲೈನ್ ತರಗತಿಗಳು ಇತ್ತು. ಆ ಸಮಯವನ್ನು ಸದುಪಯೋಗ ಮಾಡಿಕೊಂಡು

ಹಲವು ವಿದ್ಯಾರ್ಥಿಗಳು ಹಲವು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವಂತೆ ನಮ್ಮೆಲ್ಲರ ಪ್ರೀತಿಯ ಸುಧನ್ವ ಕೂಡ ಪಕ್ಷಿಗಳ ಬಗ್ಗೆ, ಪಕ್ಷಿ ಸಂಕುಲವನ್ನು ಉಳಿಸಿ ಎನ್ನುವ ಅಭಿಯಾನಕ್ಕೆ ಅವನು ಮನಸ್ಸನ್ನು ಕೊಟ್ಟಿದ್ದಾನೆ. ಮತ್ತು ಅವನು ಯಾವ ವಿಷಯಕ್ಕೂ ನಾನು ಹೋಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಡೋದಾ? ನಾನೇನನ್ನೂ ಮಾತಾಡಲ್ಲ, ನನಗೇನೂ ಗೊತ್ತಿಲ್ಲ, ಪುಸ್ತಕವನ್ನು ಓದಿ ಅಷ್ಟೇ ಹೇಳೋದು. ಸಮಯ ಇತ್ತಾ, ನೀವು ಪುಸ್ತಕವನ್ನು ಓದಿ, ಮೊಬೈಲ್ ಮುಟ್ಟಬೇಡಿ ಅಂತಾನೂ ಹೇಳಲ್ಲ, ಟಿ ವಿ ನೋಡಬೇಡಿ ಅಂತಾನೂ ಹೇಳಲ್ಲ. ಅಂದರೆ ಇನ್ನೊಬ್ಬರ ಆಸಕ್ತಿಗೆ ಧಕ್ಕೆ ಮಾಡದಂತಹ ಮುದ್ದು ಮನಸ್ಸು ಸುಧನ್ವನದು. ಅವರವರ ಇಷ್ಟ, ಅವರು ಏನಾದರೂ ಮಾಡಿಕೊಳ್ಳಿ ಅಂತ. ಅಂದರೆ ನಾನು ಬೆಳೀತಾ ಇದ್ದೀನಿ, ಈಗ ಅವ್ರಿಗೆ ಬುದ್ಧಿ ಹೇಳೋದಕ್ಕೆ ನಾನು ಯಾರು? ಹಲವು ಮಕ್ಕಳ ಪ್ರತಿಭೆಯಲ್ಲಿ ಈ ಗುಣ ಇದೆ. ಇನ್ನು ಕೆಲವು ಮಕ್ಕಳು ಕಿವಿ ಮಾತುಗಳನ್ನು ಹೇಳ್ತಾರೆ. ಆದರೆ ಒಂದು ಅಂಶ ನಮ್ಮೆಲ್ಲರಿಗೆ ಗೊತ್ತು, ಎಲ್ಲ ಮನಸ್ಸು ಒಂದೇ ರೀತಿ ಇರಲ್ಲ. ಒಂದು ಗಾದೆ ಮಾತಿದೆ ಅಲ್ವಾ, ಎಲ್ಲ ಬೆರಳುಗಳು ಒಂದು ಸಮ ಇರಲ್ಲ ಅಂತ. ಕೇಳಿದ್ದೀರಾ? ನಿಮ್ಮ ಅಜ್ಜಿ ತಾತ ಹೇಳ್ತಾ ಇರ್ತಾರೆ. ಹಾಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಭಾವನೆ, ಒಂದೊಂದು ಗುಣ, ಒಂದೊಂದು ಸ್ವಭಾವ ಇರುತ್ತೆ. ಅದರಲ್ಲಿ ಒಳ್ಳೆಯ ಸ್ವಭಾವ ಆಗಿರಬೇಕು, ಒಳ್ಳೆಯ ಗುಣಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನೋಡಿ, ಪ್ರಾಣಿ ಪಕ್ಷಿ ಅಂತ ಅಂದರೆ ನಮ್ಮ ಮಕ್ಕಳಿಗೆ ಎಲ್ಲಿಲ್ಲದ ಪ್ರೀತಿ. ಅಪ್ಪ ಅಮ್ಮ ಎಷ್ಟೇ ಬೈದರೂ ಕೂಡ, ಅವ್ರಿಗೆ ನನಗಿಷ್ಟ ಇಲ್ಲ ಪ್ರಾಣಿ ಪಕ್ಷಿಗಳು ಅಂತ ಅಂದರೂ ಕೂಡ ತಮ್ಮ ಆಸಕ್ತಿಯನ್ನು ಮಾತ್ರ ಬಿಟ್ಕೊಡೋದೇ ಇಲ್ಲ. ಹಾಗಂತ ಓದಿನ ಕಡೆ ಗಮನ ಕೊಡದೆ ಸುಧನ್ವ ಇಲ್ಲ. ಓದಿನ ಕಡೆಯೂ ಗಮನ ಕೊಟ್ಟು 95%ಗಿಂತಲೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾನೆ. ಅಂದರೆ ಅವನು, ನಾನು ಟಿ ವಿ ನೋಡಲ್ಲ, ನೋಡಿದರೆ ಒಂದು ಅನಿಮಲ್ಸ್ ಚಾನಲನ್ನು ನೋಡ್ತೀನಿ, ಮತ್ತು ಹಾಡುಗಳನ್ನು ಕೇಳಬೇಕು ಅಂದರೆ ಮೊಬೈಲ್ ಬಳಸ್ತೀನಿ, ಆದರೆ ಬೇರೇನನ್ನೂ ನೋಡಲ್ಲ ಅಂತ ಗಟ್ಟಿ ಮಾಡ್ಕೊಂಬಿಟ್ಟಿದ್ದಾನೆ ತನ್ನ ಮನಸ್ಸನ್ನು. ನನ್ನ ಫ್ಯಾಮಿಲಿ ಇಷ್ಟ ಅಂತ ಹೇಳ್ತಾನೆ. ತುಂಬ ಇಷ್ಟ ಆಯ್ತಲ್ವಾ, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳುತ್ತಾ ಮೇಘ ಬಂತು ಮೇಘ ಚಿತ್ರದ ಗೀತೆಯನ್ನ ಕೇಳೋಣ. ಧ್ವನಿ ನೀಡಿದ್ದಾರೆ ರಮೇಶ್ ಚಂದ್ರ ಹಾಗೂ ಮಂಜುಳಾ ಗುರುರಾಜ್. ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್. ಕೇಳೋಣ ಮಕ್ಕಳೇ, ಬಾನಾಡಿ ಹಾಡಲಿ ಎನ್ನುವಂತಹ ಸುಂದರವಾದ ಗೀತೆಯನ್ನ ಕೇಳಿ ಬರೋಣ.

0: ಗೀತೆಯೊಂದಿಗೆ ಇವತ್ತಿನ ಸಿಂಚನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಅಲ್ವಾ ಮಕ್ಕಳೇ. ಇನ್ನು ನಮ್ಮ ನಿಮ್ಮ ಭೇಟಿ ಬರುವ ಶನಿವಾರ ಬೆಳಗ್ಗೆ 9:05 ಚಿಣ್ಣರ ಕಥಾಲೋಕದೊಂದಿಗೆ ಭೇಟಿಯಾಗೋಣ. ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ ಹಾಗೆಯೇ ಸುಧನ್ವ ಆರ್ ಇವನಿಗೂ ಕೂಡ ಇವನ ಕನಸುಗಳೆಲ್ಲವೂ ಕೂಡ ಈಡೇರಲಿ. ಪ್ರಾಣಿಯನ್ನ ಪಕ್ಷಿಯನ್ನ ಪ್ರೀತಿಸುವವರು ಸ್ವಲ್ಪ ಯೋಚನೆಯನ್ನ ಮಾಡಿ ನಿರ್ಧಾರ ಮಾಡಬೇಕು ಅಂತ ತನ್ನ ಮಾತುಗಳಲ್ಲಿ ಹೇಳಿದ್ದಾನೆ. ಏನು ಅಂದರೆ, ನಮ್ಮ ಹತ್ರ ಹಣ ಇದೆ ಅಂತ ಹೋಗಿ ಪ್ರಾಣಿ ಪಕ್ಷಿಗಳನ್ನ ತರೋದಲ್ಲ, ತಮ್ಮ ಬದುಕನ್ನ ಕಟ್ಟಿಕೊಳ್ಳಲಾಗದ ಸ್ಥಿತಿಯಲ್ಲಿ ಇರುವಂತಹ ಕೇಂದ್ರಗಳಿಂದ ನೀವು ಪ್ರಾಣಿ ಪಕ್ಷಿಯನ್ನ ತಂದು ಸಾಕಿಕೊಳ್ಳಿ ಅಂತ ಕೂಡ ಹೇಳಿರುವಂತಹದ್ದು ಗಮನಾರ್ಹ ಅಲ್ವಾ ಮಕ್ಕಳೇ. ನಿಮ್ಮೆಲ್ಲರಿಗೆ ಪ್ರೀತಿಯ ನಮಸ್ಕಾರ. ಹಾಗೇನೆ ಕಾರ್ಯಕ್ರಮವನ್ನ ಆಲಿಸಿದಂತಹ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಶುಭ ಸಮಯ.
1: ಇದುವರೆಗೆ ಸಿಂಚನ ಕಾರ್ಯಕ್ರಮ ಪಕ್ಷಿ ಪ್ರೇಮಿ ಪಕ್ಷಿ ಉಳಿಸಿ ಈ ಕುರಿತು ಪುಸ್ತಕ ಹೊರತಂದಿರುವ ಬಾಲ ಪ್ರತಿಭೆ ಕೊಡಗಿನ ಕುಶಾಲನಗರದ ಸುಧನ್ವ ಆರ್ನೊಂದಿಗಿನ ಸಂದರ್ಶನದ ಮುಂದುವರೆದ ಹಾಗೂ ಕೊನೆಯ ಭಾಗವನ್ನು ಆಲಿಸಿದಿರಿ. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಸಮಯ 10:53 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಮೊದಲಿಗೆ ಕೇಳಿ ಓಂ ಶಾಂತಿ ಓಂ ಚಿತ್ರದ ಗೀತೆ, ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ವಿಶಾಲ್ ಶೇಖರ್.

ಇನ್ನು ಕೇಳಿ ಮಧುಶ್ರೀ ಅವರ ಧ್ವನಿಯಲ್ಲಿ ಬಾಹುಬಲಿ 2 ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ಮನೋಜ್ ಮುಂತಶಿರ್, ಸಂಗೀತ MM ಕೀರವಾಣಿ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂದಿದೆ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ.
0: ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ.
0: ಆಕಾಶ ಬುಟ್ಟಿ.
1: ಆಕಾಶ ಬುಟ್ಟಿ.
0: ಆಲಿಸಿ ಆಕಾಶ ಬುಟ್ಟಿ. ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ.

0: ಸಮಯ 11:03. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ರೈಲ್ವೆ ನೇಮಕ ಮಂಡಳಿ RRB ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು 14 ಅವಕಾಶವಿದೆ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಕನಿಷ್ಠ SSLC ಜೊತೆಗೆ ITI ಪೂರ್ಣಗೊಳಿಸಿದವರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಮೆಕ್ಯಾನಿಕ್, ಟರ್ನರ್ ಮೆಷಿನಿಸ್ಟ್, ಎಲೆಕ್ಟ್ರಿಕಲ್, ಏರ್ ಕಂಡೀಷನಿಂಗ್, ಎಲೆಕ್ಟ್ರಾನಿಕ್ಸ್, ಹೀಟ್ ಎಂಜಿನ್ ಅಥವಾ ಆಟೋಮೊಬೈಲ್ ಸೇರಿದಂತೆ ಯಾವುದೇ ಟ್ರೇಡ್ನಲ್ಲಿ ಐಟಿಐ ತೇರ್ಗಡೆಯಾದವರು ಅರ್ಜಿ ಸಲ್ಲಿಸಬಹುದು. SSLC ಬಳಿಕ 3 ಡಿಪ್ಲೊಮೋ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಅರ್ಹತೆ ಇದ್ದವರು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮೋ ಬದಲಾಗಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಕನಿಷ್ಠ ವಯಸ್ಸು 18, ಗರಿಷ್ಠ 30. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ವಿಶೇಷಚೇತನರು, ಮಹಿಳೆಯರು, ತೃತೀಯ ಲಿಂಗಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ಹಾಗೂ ಉಳಿದವರಿಗೆ ಅರ್ಜಿ ಶುಲ್ಕ 500. ಇದರಲ್ಲಿ 250 ಶುಲ್ಕವನ್ನು ಸಂಪೂರ್ಣವಾಗಿ ಅಭ್ಯರ್ಥಿಗಳಿಗೆ ಹಿಂದಿರುಗಿಸಲಾಗುವುದು. 500 ಶುಲ್ಕ ಪಾವತಿಸಿದ ವಿವಿಧ ವರ್ಗದ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ನಂತರ 400 ರೀಫಂಡ್ ಮಾಡಲಾಗುವುದು. ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸಲು 14 ಕೊನೆಯ ದಿನ. ಅರ್ಜಿ ತಿದ್ದುಪಡಿಗೆ 17-26 ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrbbnc.gov.in ಅನ್ನು ನೋಡಬಹುದು. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE 2026 September 6 ನಡೆಸಲಿರುವ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ CTET ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು 10 ಕೊನೆಯ ದಿನ. ಕೇಂದ್ರ ಸರ್ಕಾರದ ಕೇಂದ್ರಾಡಳಿತ ಪ್ರದೇಶದ ಮತ್ತು ಅನುದಾನರಹಿತ ಶಾಲೆಗಳ ಶಿಕ್ಷಕರ ನೇಮಕಕ್ಕೆ ಇದು ಅರ್ಹತಾ ಪರೀಕ್ಷೆಯಾಗಿದ್ದು,

ಶಿಕ್ಷಕರ ನೇಮಕಕ್ಕೆ ಅರ್ಹತಾ ಪರೀಕ್ಷೆ ಟಿಇಟಿ ನಡೆಸದ ರಾಜ್ಯ ಸರ್ಕಾರಗಳು ಕೂಡ ಈ ಪರೀಕ್ಷೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಿವೆ. ಈ ಪರೀಕ್ಷೆಯು ಎರಡು ವಿಭಾಗದಲ್ಲಿ ನಡೆಯಲಿದ್ದು, ಒಂದರಿಂದ ಐದನೇ ತರಗತಿಯವರೆಗೆ ಬೋಧಿಸಲಿಚ್ಛಿಸುವವರು ಪ್ರೈಮರಿ ಹಂತದ ಮತ್ತು ಆರರಿಂದ ಎಂಟನೇ ತರಗತಿಗೆ ಬೋಧಿಸಲು ಇಚ್ಛಿಸುವವರು ಎಲಿಮೆಂಟರಿ ಹಂತದ ಪರೀಕ್ಷೆ ಬರೆಯಬೇಕು. ಒಂದರಿಂದ ಐದನೇ ತರಗತಿಗೆ ಬೋಧಿಸಲು ಪರೀಕ್ಷೆ ತೆಗೆದುಕೊಳ್ಳುವವರು ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 50% ಅಂಕಗಳೊಂದಿಗೆ ತೆರಿಗೆಯಾಗಿರಬೇಕು ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 2 ವರ್ಷಗಳ ಡಿಪ್ಲೊಮೋ ಪಡೆದಿರಬೇಕು, ಇಲ್ಲವೇ ಅಂತಿಮ ವರ್ಷದ ಪರೀಕ್ಷೆಯನ್ನು ಎದುರಿಸುತ್ತಿರಬೇಕು. ಇದು ಯಾವುದೇ ವಿಷಯದಲ್ಲಾದರೂ ಆಗಿರಬಹುದು. ದ್ವಿತೀಯ ಪಿಯುಸಿ ಪೂರ್ಣಗೊಳಿಸಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 4 ವರ್ಷಗಳ ಪದವಿಯ ಬಿಎಡ್ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು, ದ್ವಿತೀಯ ಪಿಯುಸಿ ನಂತರ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡುತ್ತಿರುವವರು ಅಥವಾ ಪದವಿಯ ನಂತರ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡಿದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಇನ್ನು 6ರಿಂದ 8ನೇ ತರಗತಿಗೆ ಬೋಧಿಸಲಿಚ್ಛಿಸುವ ಅಭ್ಯರ್ಥಿಗಳು ಪದವಿ ಪಡೆದಿರಬೇಕು ಮತ್ತು ಎಲಿಮೆಂಟರಿ ಎಜುಕೇಷನ್ನಲ್ಲಿ ಡಿಪ್ಲೊಮಾ ಪಡೆದಿರಬೇಕು, ಇಲ್ಲವೇ ಅಂತಿಮ ಹಂತದ ಪರೀಕ್ಷೆಯನ್ನು ಎದುರಿಸುವವರು ಪ್ರಥಮ ಬಿಎಡ್ ಅಭ್ಯಸಿಸುತ್ತಿರುವವರು, ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 50 ಅಂಕಗಳೊಂದಿಗೆ ತೇರ್ಗಡೆಯಾಗಿ 4 ವರ್ಷದ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪದವಿ ಪಡೆದಿರುವವರು ಅಥವಾ ದ್ವಿತೀಯ ವರ್ಷದ 4 ವರ್ಷದ ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪದವಿ ಪಡೆದಿರುವವರು ಅಥವಾ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು, ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 50% ಅಂಕಗಳನ್ನು ಪಡೆದು ತೇರ್ಗಡೆಯಾಗಿ 4 ವರ್ಷದ ಬಿಎಸ್ಸಿ ಎಡ್ ಪದವಿ ಪಡೆದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಅರ್ಜಿ ಶುಲ್ಕ 1 ಪತ್ರಿಕೆಗೆ 1,000 ರೂಪಾಯಿ, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 500 ರೂಪಾಯಿ. ಎರಡೂ ಪತ್ರಿಕೆಯನ್ನು ಬರೆಯಲಿಚ್ಛಿಸುವವರು ಒಟ್ಟು 1,200 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಎಸ್ಸಿ ಎಸ್ಟಿ ಅಭ್ಯರ್ಥಿಗಳು 600 ರೂಪಾಯಿ ಪಾವತಿಸಬೇಕು. ರಾಜ್ಯದ ಅಭ್ಯರ್ಥಿಗಳು ಕೂಡ ಈ ಪರೀಕ್ಷೆ ತೆಗೆದುಕೊಳ್ಳಬಹುದು. ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶವಿದೆ.

ಕೋಲ್ ಇಂಡಿಯಾ ಲಿಮಿಟೆಡ್ ಮ್ಯಾನೇಜ್ಮೆಂಟ್ ಟ್ರೇನಿಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದೆ. ಮೈನಿಂಗ್ ಮತ್ತು ಇದರ ಹೊರತಾದ ವಿಭಾಗಗಳಲ್ಲಿ ಒಟ್ಟು 936 ಹುದ್ದೆಗಳಿಗಾಗಿ ಈ ನೇಮಕಾತಿ ನಡೆಯಲಿದೆ. ಮೈನಿಂಗ್ ವಿಭಾಗದಲ್ಲಿನ 276 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಜೂನ್ 7 ಅಂತಿಮ ದಿನ. ಇತರ ವಿಭಾಗಗಳಲ್ಲಿ ಒಟ್ಟು 660 ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸಲು ಜೂನ್ 11 ಕೊನೆಯ ದಿನ. ಮೈನಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಮೈನಿಂಗ್ ವಿಭಾಗದಲ್ಲಿ ಪದವಿ ಪೂರ್ಣಗೊಳಿಸಿರಬೇಕು. ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿಸ್ಟಮ್ ಮತ್ತು ಇಎನ್ಟಿ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಭಾಗದಲ್ಲಿ ಕನಿಷ್ಠ 60% ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು. ಜಿಯಾಲಜಿ ವಿಭಾಗದ ಹುದ್ದೆಗಳ ಆಕಾಂಕ್ಷಿಗಳು ಬಿಎಸ್ಸಿ, ಎಂಟೆಕ್, ಜಿಯಾಲಜಿ ಅಥವಾ ಪೂರಕ ವಿಷಯಗಳು ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗಿರುತ್ತೆ. ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಯಾವುದೇ ವಿಷಯದಲ್ಲಿ ಎಂಜಿನಿಯರಿಂಗ್ ಪದವೀಧರರಾಗಿದ್ದರೂ ಅರ್ಜಿ ಸಲ್ಲಿಸಬಹುದು. ರಾಜ್ಯ ಭಾಷಾ ವಿಭಾಗದ ಅಭ್ಯರ್ಥಿಗಳು ಹಿಂದಿ, ಇಂಗ್ಲಿಷ್ ಸ್ನಾತಕೋತ್ತರ ಪದವೀಧರರಾಗಿರಬೇಕು. ಐಸಿಎಸ್ಐ ಸದಸ್ಯರಾಗಿದ್ದವರು ಕಂಪನಿ ಸೆಕ್ರೆಟರಿ ಹುದ್ದೆಗೆ ಪ್ರಯತ್ನಿಸಬಹುದು. ಇನ್ನು ಈ ನಿಗದಿತ ವಿದ್ಯಾರ್ಹತೆಗೆ ಅನುಗುಣವಾಗಿ ಅಂತಿಮ ಪರೀಕ್ಷೆ ಬರೆದು ಫಲಿತಾಂಶದ ನಿರೀಕ್ಷೆಯಲ್ಲಿರುವವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಆದರೆ ಫಲಿತಾಂಶ 2026 August 31 ಬರುವಂತಿರಬೇಕು. ಈ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೂ ಗರಿಷ್ಠ ವಯಸ್ಸು 30 ವರ್ಷ, ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಅರ್ಜಿ ಶುಲ್ಕ ಎಸ್ಸಿ ಎಸ್ಟಿ ವಿಶೇಷಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದ್ದು ಉಳಿದ ಎಲ್ಲಾ ವರ್ಗದ ಅಭ್ಯರ್ಥಿಗಳು ಜಿಎಸ್ಟಿ ಸೇರಿದಂತೆ 180 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ kolindia.in ಅನ್ನು ನೋಡಬಹುದು.

ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಟ್ರೇಡ್ ಫೈನಾನ್ಸ್ ಆಫೀಸರ್ ಹುದ್ದೆಗಳ ಭರ್ತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಒಟ್ಟು 100 ಹುದ್ದೆಗಳು ಖಾಲಿ ಇವೆ. ಸಾಮಾನ್ಯ ವರ್ಗದವರಿಗೆ 38, ಆರ್ಥಿಕ ದುರ್ಬಲ ವರ್ಗದವರಿಗೆ 8, ಒಬಿಸಿ ಅಭ್ಯರ್ಥಿಗಳಿಗೆ 22, ಎಸ್ಟಿ ಅಭ್ಯರ್ಥಿಗಳಿಗೆ 18 ಮತ್ತು ಎಸ್ಸಿ ಅಭ್ಯರ್ಥಿಗಳಿಗೆ 14 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಬಹುತೇಕ ಹುದ್ದೆಗಳು ಕೋಲ್ಕತ್ತಾ ಹಾಗೂ ಹೈದರಾಬಾದ್ನಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಪದವೀಧರರಾಗಿರಬೇಕು. ಕನಿಷ್ಠ ವಯಸ್ಸು 23 ವರ್ಷ, ಗರಿಷ್ಠ 32 ವರ್ಷ. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್

ವಿಳಾಸ sbi.bank.in ಅನ್ನು ನೋಡಬಹುದು. ಸಶಸ್ತ್ರ ಸೀಮಾಬಲ SSB ಕ್ರೀಡಾಪಟುಗಳನ್ನು ಕಾನ್ಸ್ಟೇಬಲ್ ಆಗಿ ನೇಮಕಾತಿ ಮಾಡಿಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು June 7 ಕೊನೆಯ ದಿನ. ಆರ್ಚರಿ, ಅಥ್ಲೆಟಿಕ್ಸ್, ಅಕ್ವಾಟಿಕ್ಸ್, ಬಾಕ್ಸಿಂಗ್, ಬಾಸ್ಕೆಟ್ಬಾಲ್, ಬ್ಯಾಡ್ಮಿಂಟನ್, ಸೈಕ್ಲಿಂಗ್, ಇಕ್ವೆಸ್ಟೀರಿಯನ್, ಫೆನ್ಸಿಂಗ್, ಫುಟ್ಬಾಲ್, ಜಿಮ್ನಾಸ್ಟಿಕ್, ಹಾಕಿ, ಹ್ಯಾಂಡ್ಬಾಲ್, ಜೂಡೋ, ಕಬಡ್ಡಿ, ಕರಾಟೆ, ಕಾಯಕಿಂಗ್, ಕನೋಯಿಂಗ್, ಪವರ್ ಲಿಫ್ಟಿಂಗ್, ಶೂಟಿಂಗ್, ಟೇಬಲ್ ಟೆನ್ನಿಸ್, ಟೇಕ್ವಾಂಡೋ, ವಾಲಿಬಾಲ್, ರೆಸ್ಲಿಂಗ್, ವೇಟ್ ಲಿಫ್ಟಿಂಗ್ ಮತ್ತು ಯೋಗಾಸನ ಕ್ರೀಡೆಗಳಿಗೆ ನೇಮಕಾತಿ ನಡೆಯಲಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು SSLC ವಿದ್ಯಾರ್ಹತೆ ಹೊಂದಿದ್ದು 18-23 ವರ್ಷದೊಳಗಿನವರಾಗಿರಬೇಕು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಇದರೊಂದಿಗೆ ಅಭ್ಯರ್ಥಿಗಳಿಗೆ ನಿರ್ದಿಷ್ಟ ಕ್ರೀಡಾ ಅರ್ಹತೆಗಳು ಅಗತ್ಯ. ಆಯಾ ಕ್ರೀಡೆಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೀನಿಯರ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ಗಳು, ಖೇಲೋ ಇಂಡಿಯಾ ಗೇಮ್ಸ್ ಅಥವಾ ಅಂತರ್ ವಿವಿ ಟೂರ್ನಿಯಲ್ಲಿ ವಿಜೇತರಾದವರು ಈ ಹುದ್ದೆಗೆ ಪ್ರಯತ್ನಿಸಬಹುದು. ಹೆಚ್ಚಿನ ಮಾಹಿತಿಗೆ SSBಯ ವೆಬ್ಸೈಟ್ ವಿಳಾಸ ssb.gov.in. ಅರ್ಜಿ ಶುಲ್ಕ 100 ರೂಪಾಯಿ. SC/ST ಮಹಿಳೆಯರಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಭಾರತೀಯ ನೌಕಾಪಡೆಯು ಶಾರ್ಟ್ ಸರ್ವಿಸ್ ಕಮಿಷನ್ ಅಡಿಯಲ್ಲಿ ಎಕ್ಸಿಕ್ಯೂಟಿವ್ಗಳನ್ನು ನೇಮಕ ಮಾಡಿಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಿದೆ. ಆಸಕ್ತರು June 1 ಅರ್ಜಿ ಸಲ್ಲಿಸಬಹುದು. ಅವಿವಾಹಿತ ಪುರುಷ ಮತ್ತು ಮಹಿಳೆಯರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವವರು SSLC ಮತ್ತು PUCಯಲ್ಲಿ ಕನಿಷ್ಠ 60% ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳೊಂದಿಗೆ ತೇರ್ಗಡೆಯಾಗಿರಬೇಕು. ಹಾಗೆಯೇ ಅಭ್ಯರ್ಥಿಗಳು MSc, BE, BTEC ವಿದ್ಯಾರ್ಹತೆ ಹೊಂದಿರಬೇಕು. ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಕಂಪ್ಯೂಟರ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸಾಫ್ಟ್ವೇರ್ ಸಿಸ್ಟಮ್, ಸೈಬರ್ ಸೆಕ್ಯುರಿಟಿ, ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಮತ್ತು ನೆಟ್ವರ್ಕಿಂಗ್, ಡೇಟಾ ಅನಾಲಿಟಿಕ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದಲ್ಲಿ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕು. ಇದಲ್ಲದೆ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ BCA, BSc ಪಡೆದು MCA ಪದವಿ ಪಡೆದಿದ್ದರೂ ಅವಕಾಶವಿದೆ. 2002 January 1 ಮತ್ತು 2007 July 1 ನಡುವೆ ಜನಿಸಿದವರಾಗಿರಬೇಕು. ಆಯ್ಕೆಯಾದವರು ಸಬ್ ಲೆಫ್ಟಿನೆಂಟ್ ರ್ಯಾಂಕಿಗೆ ನೇಮಕಗೊಳ್ಳುತ್ತಾರೆ. ಅಭ್ಯರ್ಥಿಗಳ NCC ಸರ್ಟಿಫಿಕೇಟ್ ಅನ್ನು ನೇಮಕಾತಿ ಸಂದರ್ಭದಲ್ಲಿ ಪರಿಗಣಿಸಲಾಗುವುದು. 2024 January 1 ಮೊದಲು NCC ಸರ್ಟಿಫಿಕೇಟ್ ಪಡೆದಿರಬೇಕು. ನೇಮಕಗೊಂಡವರಿಗೆ 2 ವರ್ಷಗಳ ಪ್ರೊಬೇಷನರಿ ಅವಧಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.joinindiannavy.gov.in.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: पॉडकास्ट और वायरल रील्स के शो में सोचो असली ओजी कौन है. बॉस रेट्रो इज द न्यू कूल और इंडिया का सबसे पहला ट्रेंड सेटर है अपना आकाशवाणी. वही सुकून वाली वाइब, म्यूजिक और सॉलिड इन्फो पूरे 90 सालों से नॉन स्टॉप ट्रेंडिंग. ट्यून इन करो क्योंकि लेजेंड्स कभी आउटडेटेड नहीं होते. आकाशवाणी 90 ईयर्स से इंडिया की ओरिजिनल आवाज.

ಶ್ರೋತೃಗಳ ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮೊದಲಿಗೆ ಕ್ಯಾನ್ಸರ್ ಚಿಕಿತ್ಸೆಯ ಕುರಿತು ಡಾಕ್ಟರ್ ಪ್ರಶಾಂತ್ ಅವರಿಂದ ಮಾಹಿತಿ. ನಂತರ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಥವಾ ಅಸ್ಥಿಮಜ್ಜೆ ಕಸಿ ಈ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಡನೆ ನಡೆಸಿದ ಸಂದರ್ಶನವನ್ನು ಆಲಿಸಲಿದ್ದೀರಿ. 1:00 ಪ್ರಗತಿಪಥದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈ ಕುರಿತು ಮಾಹಿತಿಯನ್ನು ಕೇಳಬಹುದು. 1:20 ನಮ್ಮ ನಿಲಯದಿಂದ ಅಮರಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಇದರಲ್ಲಿ ನಮಸ್ಕಾರ ಭಾರತೀಸುತ, ಭಾರತೀಸುತ ಅವರ ಕುರಿತು ಕಸ್ತೂರಿ ಗೋವಿಂದಮ್ಮಯ್ಯ ಅವರ ಅನಿಸಿಕೆಗಳು, ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. 3:00 ಕಥಾ ಶ್ರೀಮದ್ ರಾಮಾಯಣದ ಭಾಗ, ಇದರಲ್ಲಿ ಶಬರಿ, ವಾಲಿ ಮತ್ತು ಸುಗ್ರೀವ ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 4:00 ಭಾವಯಾನ, 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಸಂಜೆ 5:00 ಯುವವಾಣಿಯಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ನಡೆಸಿದ್ದ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಿರುವ ಆರ್ಯ ಸೌಮ್ಯ ರೋಂಪುರೆ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ವೇದ್ರೆ ಮಂಜುನಾಥ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:51 ಕೃಷಿ ರಂಗದಲ್ಲಿ ಮನೆಯ ಮಟ್ಟದಲ್ಲಿ ಬೆಳೆದುಕೊಳ್ಳಬಹುದಾದ ಔಷಧ ಸಸ್ಯಗಳನ್ನು ಕುರಿತು ಡಾಕ್ಟರ್ ಎಂ ವಸುಂಧರಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಮೂಡಿಬರಲಿದೆ. 11:00 ಮಡಿಕೇರಿ ಕೇಂದ್ರ, ಸಮಯ 11:18:50. ಇನ್ನು ಕಾರ್ಯಕ್ರಮ ಗಾನಡಂಗುರ, ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸೋನು ನಿಗಮ್ ಅವರು ಹಾಡಿರುವ ಚಪ್ಪಾಳೆ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಆರ್ ಪಿ ಪಟ್ನಾಯಕ್.

ಗಾನಡಂಗುರ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ. ವಿ ಮನೋಹರ ಅವರು ಸಾಹಿತ್ಯ ಬರೆದು ಸಂಗೀತ ಸಂಯೋಜಿಸಿರುವ ಕಿರಾತಕ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಹೇಮಂತ್ ಹಾಗೂ ಸಂಗಡಿಗರು.

ಜಯಂತ್ ಕೈಕಿಣಿ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರು ಸಂಗೀತ ಸಂಯೋಜಿಸಿರುವ ಪಂಚರಂಗಿ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್.

ಇಂದು ನಾಗರಾಜ್ ಹಾಗೂ ಸಂಗಡಿಗರು ಹಾಡಿರುವ ಪುಷ್ಪಕ ವಿಮಾನ ಚಿತ್ರದ ಗೀತೆ, ಚರಣ್ ರಾಜ್ ಎಂಆರ್ ಅವರ ಸಂಗೀತ ಸಾಹಿತ್ಯ ಬರೆದಿದ್ದಾರೆ ಪವನ್ ವಡೆಯರ್.

ಅರ್ಜುನ್ ಜನ್ಯ ಅವರು ಸಂಗೀತ ಸಂಯೋಜಿಸಿರುವ ವಜ್ರಕಾಯ ಚಿತ್ರದ ಗೀತೆ, ಸಾಹಿತ್ಯ ಬರೆದಿದ್ದಾರೆ ಯೋಗಾನಂದ ಮುದ್ದನ್, ಗೀತೆಯನ್ನ ಹಾಡಿದ್ದಾರೆ ಶರಣ್ ಹಾಗೂ ಸುನೀತಾ.

ಶ್ರೋತೃಗಳಿಗೆ ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಮೊದಲಿಗೆ ಕ್ಯಾನ್ಸರ್ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಪ್ರಶಾಂತ್ ಅವರಿಂದ ಮಾಹಿತಿ. ನಂತರ ಬೋನ್ ಮ್ಯಾರೋ ಟ್ರಾನ್ಸ್ಪರೆಂಟ್ ಅಥವಾ ಅಸ್ಥಿಮಜ್ಜೆ ಕಸಿ, ಈ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಡನೆ ನಡೆಸಿದ ಸಂದರ್ಶನವನ್ನು ಆಲಿಸಬಹುದು. 1 ಗಂಟೆಗೆ ಪ್ರಗತಿಪಥದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಈ ಕುರಿತು ಮಾಹಿತಿಯನ್ನು ಆಲಿಸಲಿದ್ದೀರಿ. 1:20 ನಮ್ಮ ನಿಲಯದಿಂದ ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಇದರಲ್ಲಿ ನಮಸ್ಕಾರ ಭಾರತೀಸುತ, ಭಾರತೀಸುತ ಅವರ ಕುರಿತು ಕಸ್ತೂರಿ ಗೋವಿಂದಮ್ಮಯ್ಯ ಅವರ ಅನಿಸಿಕೆಗಳು, ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. 3 ಗಂಟೆಗೆ ಕಥಾ ಶ್ರೀಮದ್ ರಾಮಾಯಣದ ಭಾಗ, ಶಬರಿ, ವಾಲಿ ಮತ್ತು ಸುಗ್ರೀವ, ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 4 ಗಂಟೆಗೆ ಭಾವಯಾನ, ಪ್ರಸ್ತುತಿ ಶ್ರುತಿ ಎಂಎಂ. 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ನಡೆಸಿದ್ದ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಿರುವ ಆರ್ಯ ಸೌಮ್ಯ ರೋಂಪುರೆ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಬೇದ್ರೆ ಮಂಜುನಾಥ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:51 ಕೃಷಿ ರಂಗದಲ್ಲಿ ಮನೆಯ ಮಟ್ಟದಲ್ಲಿ ಬೆಳೆದುಕೊಳ್ಳಬಹುದಾದ ಔಷಧ ಸಸ್ಯಗಳನ್ನು ಕುರಿತು ಡಾಕ್ಟರ್ ಎಂ ವಸುಂಧರಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಆಲಿಸಬಹುದು. 11:03 ಗಾನಡಂಗುರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಕೇಳಿ ಚೆಲುವಿನ ಚಿತ್ತಾರ ಚಿತ್ರದ ಗೀತೆಯನ್ನ. ಗೀತೆಯನ್ನ ಹಾಡಿದ್ದಾರೆ ಕುನಲ್ ಗಾಂಜಾವಾಲ ಹಾಗೂ ಶ್ರೇಯ ಘೋಷಾಲ್. ಮನೋಮೂರ್ತಿ ಅವರ ಸಂಗೀತ, ಸಾಹಿತ್ಯ ಬರೆದಿದ್ದಾರೆ ಎಸ್ ನಾರಾಯಣ್.

ಜೆಸ್ಸಿ ಗಿಫ್ಟ್ ಅವರು ಸಂಗೀತ ಸಂಯೋಜಿಸಿ ವಸುಂಧರಾ ದಾಸ್ ಅವರೊಂದಿಗೆ ಹಾಡಿರುವ ಹುಡುಗಾಟ ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ಕವಿರಾಜ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಎ ನ್ಯೂ ಐಕಾನ್ ಫಾರ್ ಎ ಫಿಟರ್ ಇಂಡಿಯಾ ಪೆಡಲಿಂಗ್ ಟು 2030 ಧ್ಯೇಯದೊಂದಿಗೆ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ಧಾರವಾಡ ಸೇರಿದಂತೆ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಖೇಲೋ ಇಂಡಿಯಾ ಕೇಂದ್ರಗಳು ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯಿ ಕೇಂದ್ರಗಳಲ್ಲಿ ಇಂದು ಬೆಳಗ್ಗೆ ಜನಜಾಗೃತಿ ಸೈಕ್ಲೋಥಾನ್ ಜರುಗಿತು. ಅಹಮದಾಬಾದ್ನ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವ ಸ್ಮರಣಾರ್ಥ ಗುಜರಾತಿನ ಸಬರ್ಮತಿ ನದಿ ತೀರದಲ್ಲಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ಗೆ ಇಂದು ಬೆಳಗ್ಗೆ ಚಾಲನೆ ನೀಡಿದರು. ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಧಾರವಾಡ

0: ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ರೈಲ್ವೆ ರಕ್ಷಣಾ ದಳದ ಧಾರವಾಡ ಘಟಕದ ಉಪನಿರೀಕ್ಷಕ ಎಂ ರವಿಚಂದ್ರನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸಾಯಿ ಅಥಾರಿಟಿ ಆಫ್ ಇಂಡಿಯಾ ಸೈಕ್ಲಿಂಗ್ ಧಾರವಾಡ ಇಲ್ಲಿ ಆಚರಣೆ ಮಾಡಿದ್ರು. ಎವ್ರಿ ಸಂಡೇ ಮಾಡಿದಾರೆ. ನಮಗೆ ಕಡೆ ಬಂದು ನಾವು ಇದರಲ್ಲಿ ಪಾಲ್ಗೊಂಡಿದ್ವಿ. ಮೆಂಬರ್ಸ್ ಬಂದಿದ್ವಿ, ಆರ್ಪಿಎಫ್ ಸಿಬ್ಬಂದಿಗಳು. 2030 ಕಾಮನ್ವೆಲ್ತ್ ಗೇಮ್ಸ್ ಪ್ರಮೋಷನ್ ಸಲುವಾಗಿ ನಾವೊಂದು 70 ಮೆಂಬರ್ಸ್ ಅದರ್ ಅಸೋಸಿಯೇಷನ್ ಬಂದಿದ್ರು, ಪಾಲ್ಗೊಂಡಿದ್ವಿ ಇದ್ರಾಗ. ಇದರಲ್ಲಿ ನಮಗೆ ಒಂದು ಎಲ್ಲ ಫಿಟ್ನೆಸ್ ಗೆ ಟೈಮ್ ಸಿಗಲ್ಲ, ಇಂಟ್ರೆಸ್ಟ್ ಬರ್ತಾ ಇದೆ. ನಮ್ಮ ಫ್ಯಾಮಿಲಿ, ನಮ್ಮ ಸ್ಟಾಫ್ ಎಲ್ಲರಿಗೂ ಇದೇ ತರ ನಾವು ಫಿಟ್ ತರಬೇಕಂತೇಳಿ ಎಲ್ಲರಿಗೂ ಇದೇ ತರ ನಮ್ಮ ಅಡ್ವೈಸ್ ಮಾಡ್ತೇವೆ. ಇನಿಷಿಯೇಟಿವ್ ನಮ್ಗೆ ತುಂಬಾ ಒಳ್ಳೇದನ್ಸ್ತಾ ಇದೆ. ಮೇಲೆ ಅಧಿಕಾರಿಗೂ ತಿಳಿಸಿ ಇದನ್ನು ಎಲ್ಲರಿಗೂ ನಾವು ಪಾರ್ಟಿಸಿಪೇಟ್ ಮಾಡಕ್ ಇದನ್ನು ಅಡ್ವೈಸ್ ಮಾಡ್ತೇವೆ. ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಂಡು ಸಾಯಿ ಅವ್ರನ್ನ ಯೂಟಿಲೈಸ್ ಮಾಡ್ಕೋಬೇಕು. ಜಾಸ್ತಿ ಜನ ಇದರಲ್ಲಿ ಸೇರಿ ಕಂಡೀಷನ್ ಅವ್ರ ಪರ್ಸನಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಜಾಸ್ತಿ ಆಗಿ ಇದರಲ್ಲಿ ಯೂಟಿಲೈಸ್ ಮಾಡಿಕೊಂಡು ಅವೇರ್ನೆಸ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ.
0: ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ

0: ಸಲುವಾಗಿ ನಾವೊಂದು 70 80 ಮೆಂಬರ್ಸ್ ಅದರ್ ಅಸೋಸಿಯೇಷನ್ ಬಂದಿದ್ರು, ಪಾಲ್ಗೊಂಡಿದ್ವಿ ಇದ್ರಾಗ. ಇದರಲ್ಲಿ ನಮಗೆ ಒಂದು ಎಲ್ಲ ಫಿಟ್ನೆಸ್ ಗೆ ಟೈಮ್ ಸಿಗಲ್ಲ, ಇಂಟ್ರೆಸ್ಟ್ ಬರ್ತಾ ಇದೆ. ನಮ್ಮ ಫ್ಯಾಮಿಲಿ, ನಮ್ಮ ಸ್ಟಾಫ್ ಎಲ್ಲರಿಗೂ ಇದೇ ತರ ನಾವು ಫಿಟ್ ತರಬೇಕಂತೇಳಿ ಎಲ್ಲರಿಗೂ ಇದೇ ತರ ನಮ್ಮ ಅಡ್ವೈಸ್ ಮಾಡ್ತೇವೆ. ಇನಿಷಿಯೇಟಿವ್ ನಮ್ಗೆ ತುಂಬಾ ಒಳ್ಳೇದನಿಸ್ತಾ ಇದೆ. ನಾವು ಮೇಲೆ ಅಧಿಕಾರಿಗೂ ತಿಳಿಸಿ ಇದನ್ನ ಎಲ್ಲರಿಗೂ ನಾವು ಪಾರ್ಟಿಸಿಪೇಟ್ ಮಾಡಕ್ ಇದನ್ನ ಅಡ್ವೈಸ್ ಮಾಡ್ತೇವೆ. ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಂಡು ತಾಯಿ ಅವ್ರನ್ನ ಯೂಟಿಲೈಸ್ ಮಾಡ್ಕೋಬೇಕು. ಜಾಸ್ತಿ ಜನ ಇದರಲ್ಲಿ ಸೇರಿ ಕಂಡೀಷನ್ ಅವ್ರ ಪರ್ಸನಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನ ಜಾಸ್ತಿ ಆಗಿ ಇದರಲ್ಲಿ ಯುಟಿಲೈಸ್ ಮಾಡ್ಕೊಂಡು ಅವೇರ್ನೆಸ್ ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಬೇಕು ಅನ್ನೋದು ನನ್ನೊಂದು ಅಭಿಪ್ರಾಯ.
1: ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಾಳೆ ಹಾಗೂ ನಾಡಿದ್ದು ಭಾರತೀಯ ಸ್ಟೇಟ್ ಬ್ಯಾಂಕ್ ಸಿಬ್ಬಂದಿ ಕರೆ ನೀಡಿದ್ದ ಮುಷ್ಕರವನ್ನು ಮುಂದೂಡಲಾಗಿದ್ದು ಎಂದಿನಂತೆ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಅಖಿಲ ಭಾರತ ಎಸ್ಬಿಐ ನೌಕರರ ಒಕ್ಕೂಟ ತಿಳಿಸಿದೆ. ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಾಮುಖ್ಯತೆ ವಹಿಸುತ್ತಿದೆ. ಶಿಕ್ಷಣ, ಬ್ಯಾಂಕಿಂಗ್, ರಕ್ಷಣೆ ಹಾಗೂ ಆರೋಗ್ಯ ಕ್ಷೇತ್ರಗಳ ಮೇಲೆ ಬೀರಲಿರುವ ಸಂಭವನೀಯ ಪರಿಣಾಮಗಳ ಬಗ್ಗೆ ಚರ್ಚಿಸಬೇಕಿದೆ ಎಂದು ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ವಿಶ್ವವಿದ್ಯಾಲಯದ ಸಮಕುಲಾಧಿಪತಿ ಡಾ ಅಶೋಕ್ ಶೆಟ್ಟರ್ ಅಭಿಪ್ರಾಯಪಟ್ಟಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕೆಎಲ್ಇ ಟೆಕ್ ಸಭಾಂಗಣದಲ್ಲಿ ಇ ಟೆಕ್ ಲೀಡರ್ಶಿಪ್ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆ ಬಾಲಭವನದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ನಡೆಯುತ್ತಿದ್ದು 18 ದೇಶಗಳ ವಿಭಿನ್ನ ನಾಣ್ಯ ಹಾಗೂ ನೋಟುಗಳ ಅಪರೂಪದ ಸಂಗ್ರಹಗಳ ಪ್ರದರ್ಶನಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವೀರನ್ಗೌಡ ಪಾಟೀಲ್ ಚಾಲನೆ ನೀಡಿದರು. ಗದಗ ಜಿಲ್ಲೆಯಾದ್ಯಂತ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿದೆ. ರೈತರು ಮಣ್ಣಿನ ಪರೀಕ್ಷೆ ಕೈಗೊಂಡು ಫಲಿತಾಂಶ ಆಧರಿಸಿ ಪೋಷಕಾಂಶಗಳನ್ನು ನೀಡಿ ಬೆಳೆ ನಿರ್ಧರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಕೋರಿದ್ದಾರೆ. ರಾಜ್ಯ ಸರ್ಕಾರ ಆರಂಭಿಸಲು ಉದ್ದೇಶಿಸಿರುವ 800 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಂದ ಸುತ್ತಮುತ್ತಲಿನ 8,000 ಅಧಿಕ ಸರ್ಕಾರಿ, ಪ್ರಾಥಮಿಕ, ಪ್ರೌಢ ಮತ್ತು ಅನುದಾನಿತ ಪ್ರೌಢಶಾಲೆಗಳು ಮುಚ್ಚಲಿವೆ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಮಾಧ್ಯಮಿಕ ಶಿಕ್ಷಕರ ಸಂಘದ ಹುಬ್ಬಳ್ಳಿ ಘಟಕ ಆಯೋಜಿಸಿದ್ದ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ಅನೇಕ ಕಡೆ ಮುಂಗಾರು ಪೂರ್ವ ಮಳೆಯಾಗುತ್ತಿದ್ದು 17 ಜಿಲ್ಲೆಗಳಿಗೆ ಇಂದು ಯೆಲೋ ಅಲರ್ಟ್ ಘೋಷಿಸಲಾಗಿದೆ. ಗುಡುಗು, ಮಿಂಚು ಹಾಗೂ ಗಾಳಿ ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಜಯಪುರದಲ್ಲಿ ನಿನ್ನೆ ಸಮಾರೋಪಗೊಂಡ 7 ದಿನಗಳ ರಾಜ್ಯ ಸಬ್ ಜೂನಿಯರ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ 15 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಂಗಳೂರಿನ ಗೌತಮ್ ಎಸ್ ನಾಯರ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬೆಂಗಳೂರಿನ ಮಹಿತಾ ನಾಯ್ಡು ಸುರಿ ಸೆಟ್ಟಿ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಈ ತಿಂಗಳ 29ರೊಳಗೆ mygov.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಆಶಾ.

0: ನಡುವಿನ ವ್ಯಕ್ತಿಗಳಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ಅವಕಾಶಗಳ ಮೂಲಕ ದಿಕ್ಕು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರ ಸಬಲೀಕರಣವೇ ಅವರ ಕಾರ್ಯದ ಕೇಂದ್ರ ಬಿಂದು. ಇತ್ತೀಚೆಗೆ ವಿಶೇಷವಾಗಿ ಮಹಿಳಾ ಉದ್ಯಮಿಗಳ ಕೌಶಲ್ಯವನ್ನ ಜಾಗತಿಕ ವೇದಿಕೆಗೆ ತಲುಪಿಸುವಲ್ಲಿ ಆಶಾ ಅವರು ಮಹತ್ವದ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಜನರನ್ನ ಸಂಪರ್ಕಿಸೋದು, ಅವಕಾಶಗಳನ್ನು ಸೃಷ್ಟಿಸೋದು ಮತ್ತು ಬೆಳವಣಿಗೆಯನ್ನ ಸಾಧ್ಯವಾಗಿಸೋದು ಇವರ ಉದ್ದೇಶ. ಇವತ್ತು ನಮ್ಮೊಂದಿಗೆ ಅವರ ಜೀವನ ಅನುಭವ, ಅವರ ಥಾಟ್ಸ್, ಪ್ರೇರಣೆಯನ್ನ ಹಂಚಿಕೊಳ್ಳಲು ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಬಂದಿರುವ ಮಹಿಳಾ ಸಾಧಕಿ ಆಶಾ ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸೋಣ. ಆಶಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಓಕೆ, ಸೊ ನಿಮ್ಮ ಇಂಟ್ರೊಡಕ್ಷನ್ ನಮ್ಮ ಕೇಳುಗರಿಗೆ ಬೇಕು, ಅದರ ಜೊತೆಗೆ ನಿಮ್ಮ ಬಾಲ್ಯದ ಆಶಯಗಳು ಮತ್ತು ಇವತ್ತಿನ ನಿಮ್ಮ ಬದುಕಿನ ದಿಕ್ಕು ಇದೆಯಲ್ಲ, ಇವೆರಡರ ನಡುವೆ ನೀವು ಯಾವ ರೀತಿಯಾಗಿ ಸಂಬಂಧವನ್ನ ಕಲ್ಪಿಸ್ತೀರಾ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡಿ.
1: ಅಪ್ಪ ಅಮ್ಮ ವೆರಿ ವೆರಿ ಆರ್ಥೋಡಾಕ್ಸ್ ಅಂಡ್ ಕನ್ಸರ್ವೇಟಿವ್, ಮತ್ತೆ ಪಿ ಯು ಸಿ, ಆಮೇಲೆ ಇಂಜಿನಿಯರಿಂಗ್ ಮಾಡಿ ಆಮೇಲೆ ಬೆಂಗಳೂರಿಗೆ ಬಂದಿದ್ದು. ಸೊ ನನ್ನ ಮೈಸೂರಿನ ಪ್ರಯಾಣ ಫುಲ್ಲು ಎಜುಕೇಶನ್ ರಿಲೇಟೆಡ್ ಆಗಿತ್ತು. ಸೊ ಸ್ಕೂಲ್ ಅಕಾಡೆಮಿಕ್ಸ್ ಜೊತೆಗೆ ಎಲ್ಲರೂ ಕಲ್ತಂಗೆ ವಿ ಹ್ಯಾವ್ ಆಲ್ ಆಫ್ ಅಸ್ ಹ್ಯಾವ್ ಕೆಲವು ಹಾಬೀಸ್, ಅದರಲ್ಲಿ ಸಂಗೀತ ತುಂಬಾ ಇಷ್ಟ ಇತ್ತು. ಸೊ ಅಮ್ಮ ಸಂಗೀತಕ್ಕೆ ಸೇರಿಸಿದ್ರು, ಜೂನಿಯರ್ ತನಕ ಸಂಗೀತ ಕಲಿತು ಅದ್ರ ಜೊತೆ ಆರ್ಟ್ಸ್, ಕ್ರಾಫ್ಟ್ಸ್ ಎಲ್ಲರೂ ಕಲ್ತಂಗೆ ಮಾಡಿದ್ದು. ಮೂಲತಃ ತುಂಬಾ ಇಷ್ಟ ಆಗಿ ಮನಸ್ಸಿಂದ ಮಾಡಿದ್ದು ನಾನು 7ನೇ ಕ್ಲಾಸ್ನಲ್ಲಿರುವಾಗ 5-6ನೇ ಕ್ಲಾಸ್ನವರಿಗೆ ಸಪೋರ್ಟ್ ಸ್ಟಡಿ ಗ್ರೂಪ್ ಅಂತ ಸ್ಟಾರ್ಟ್ ಆಗಿದ್ದದು.
0: ಓಕೆ,
1: ಅದೇ ಪಯಣದಲ್ಲಿ ಏನಾಯ್ತು ಅಂದ್ರೆ ಟ್ಯೂಷನ್ಸ್ ಅಂತ ಅವಾಗ ಕರೆಯೋರು. ಸೊ ಟ್ಯೂಷನ್ಸ್ ಅಂತ ಕರೆಯಕ್ಕೆ ಇಷ್ಟ ಇರಲಿಲ್ಲ. ಸೊ ಜೊತೆಲಿ ಓದೋದು ಅಂತ ಶುರು ಆಗಿದ್ದು. ಸೊ ಹಾಗೆ ಇಬ್ಬರು ಸ್ಟೂಡೆಂಟ್ಸ್ ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ಅದು ಮೆಂಟರಿಂಗ್ ಅಂತ ಸ್ಟಾರ್ಟ್ ಆಗಿದ್ದು ಅಂತ ನಾನು ಅವ್ರಿಗೆ ಇವಾಗ್ಲೂ ಕೃತಜ್ಞತರಾಗಿರ್ತೀನಿ. ದೇ ಆರ್ ನಾಟ್ ಇನ್ ಟಚ್ ವಿತ್ ಮೀ, ಬಟ್ ಡೆಫಿನೆಟ್ಲಿ ಅವರಿಬ್ರೇ ನನಗೆ ಈ ಪ್ರಯಾಣಕ್ಕೆ ಹೆಲ್ಪ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಆಗ ಶುರು ಆಗಿದ್ದು, ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೀವೋ ಎಲ್ಲೆಲ್ಲಿದ್ನೋ ಎಲ್ಲಾ ಕಡೆ ನಡೆದಿದೆ, ಅದು ನಡೀತಾ ಇದೆ ಇವಾಗ್ಲೂ.
0: ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ, ಯು ಹ್ಯಾವ್ ಡನ್ ಅ ಡಿಫ್ರೆಂಟ್ ಸ್ಟ್ರೀಮ್ ಆಫ್ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆಯಿಂದ ಬಂದಿರೋದು. ಸೊ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಐ ಕ್ಯಾನ್ ಸೇ ಇಟ್ ಆಕ್ಸಿಡೆಂಟಲ್, ಯಾಕೆಂದ್ರೆ ನನಗೆ ಚಿಕ್ಕವಳಿಂದ ಆಸೆ ಇದ್ದಿದ್ದು ಡಾಕ್ಟರ್ ಆಗ್ಬೇಕು ಅಂತ. ಆದ್ರೆ ನಾನು 10th standard ಬಂದಾಗ ನನ್ನ ತಂದೆನ ಕಳ್ಕೊಂಡೆ. ಸೊ ಫಿನಾನ್ಷಿಯಲಿ ವಿ ವೆರ್ ನಾಟ್ ಸ್ಟೇಬಲ್. ನನ್ನ ಸೋದರ ಮಾವನ ಛಾಯೆಯಲ್ಲಿ ಎಲ್ಲ ಅಂಕಲ್ಸ್ ಆಂಟ್ಸ್ ಎವರ್ ಗ್ರೇಟ್ಫುಲ್ ಟು ದೆಮ್. ಅವರಿಂದ ವಿ ಸಮ್ ಹೌ ಸ್ಟುಡ್ ಆನ್ ಆರ್ ಫೀಟ್, ದೇ ಡೆಫಿನೆಟ್ಲಿ ಹೆಲ್ಪ್ ಡಸ್. ಸೊ ಆವಾಗ ಮೆಡಿಕಲ್ಗೆ ಹೋಗಿ ಅಷ್ಟು ಸ್ಕಾಲರ್ಶಿಪ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ಮೆಡಿಕಲ್ ಡಿಗ್ರಿ ಸಚ್ ಅದು ಬ್ಯಾಚುಲರ್ಸ್ ಎಲ್ಲೇ ಮುಗ್ಸಕ್ಕೆ ಆಗ್ತಾ ಇರಲಿಲ್ಲ. ಸ್ಪೆಷಲೈಸೇಷನ್ ಏನಾದ್ರು ಇತ್ತು ಅಂದರೆ ಯು ಕ್ಯಾನ್ ಫಾರ್ಮ್ ಯುವರ್ ಕೆರಿಯರ್ ಆ ಥರ ಅಂತ ಹೇಳಿದರು. ಸೊ ಡೆಫಿನೆಟ್ಲಿ ಔಟ್ ಆಫ್ ರೀಚ್ ಫಾರ್ ಅಸ್. ಆವಾಗ ಕೌನ್ಸಿಲಿಂಗ್ಗೆ ಏನ್ ಮಾಡೋದು ಅಂತ ಹೇಳಿದಾಗ ಇದೆಲ್ಲ ನಮ್ ಕೈಲಾಗಲ್ಲ ಪ್ರೊಫೆಷನಲ್ ಕೋರ್ಸಸ್, ಸೊ ಯಾವ್ದಾರ ಬ್ಯಾಚುಲರ್ಸ್ ಡಿಗ್ರಿಗೆ ಅಂತ ಹೋಗಿ ಸೇರಿದ್ದು. ದೈವಾನುಗ್ರಹ ರೀಕೌನ್ಸಿಲಿಂಗ್ ಆಯ್ತು ಆ ವರ್ಷ, ದೆನ್ ಇಂಜಿನಿಯರಿಂಗ್ ಸೇರಬಹುದು ಅಂತ ಅನ್ನಿಸ್ತು. ಬಿಕಾಸ್ 10th standard ನಲ್ಲೇ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಇಂದ ಸ್ಕಾಲರ್ಶಿಪ್ಸ್ ಬರ್ತಾ ಇತ್ತು. ಸೊ ಅದು ಕಂಟಿನ್ಯೂ ಆಗತ್ತೆ ಅಂತ ಒಂದು ಭರವಸೆ ಇತ್ತು ಪಿ ಯು ಸಿ ಮಾರ್ಕ್ಸ್ ಇಟ್ಕೊಂಡು. ಆವಾಗ ಇಂಜಿನಿಯರಿಂಗ್ ನಲ್ಲಿ ಯಾವ ಸ್ಟ್ರೀಮ್ ಹೋಗ್ಬೇಕು ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂತ ಅನ್ಕೊಂಡ್ವಿ. ಬಟ್ ನಮ್ಮ ಸೋದರ ಮಾವ ಮೈಸೂರಲ್ಲಿ ಸಿಕ್ಕಿದ್ರೆ ಮಾತ್ರ ಓದಿಸೋದು, ಬೇರೆ ಯಾವ ಊರಿಗೂ ಇಲ್ಲ ಅಂತ ಹೇಳಿದ್ರು. ಆವಾಗ ವೆನ್ ವಿ ಸ್ಟ್ರೀಮ್ ಡೌನ್ ಅಲ್ಲಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅಂತ ಒಬ್ರು ತಿಳಿಸಿದ್ರು. ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ವಿ. ವಿ ಹ್ಯಾಡ್ 2 days ಟೈಮ್. ಬಯೋಮೆಡಿಕಲ್ ಇತ್ತು, ಇದಿತ್ತು. ಬಯೋಮೆಡಿಕಲ್ ಸಮಥಿಂಗ್ ರಿಲೇಟೆಡ್ ಟು ವೈದ್ಯಕೀಯ ಶಿಕ್ಷಣ ಇರ್ಬೋದೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಮೋರ್ ಇಂಟ್ರೆಸ್ಟಿಂಗ್ ವಾಸ್ ದಿಸ್, ನಾನು ನೋಡಿದ ತಕ್ಷಣ ನನ್ಗೆ ಇದೇ ಬೇಕು ಅಂತ ಹೇಳಿ ದೆನ್ ಐ ಜಾಯಿಂಡ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್.
0: ಇಸ್ ಇಟ್ ಹೆಲ್ಪಿಂಗ್ ಇನ್ ಎನಿ ವೇ ನೌ?
1: I am a part of some organizations who are into this, but mainstream age I could not do that.
0: Okay.
1: Yakendra engineering aadmele 2 years nan ashte India alliddiddu, aamele I flew out. So adrinda illi yenu avagina developments aayito I couldn't match. Adre alli ade field alle nan masters maadiddu wastewater treatment and solid waste management. Definitely it has helped.
0: Okay. Aasha avre Bengaluru, Mysuru, Singapore, ಆಮೇಲೆ ಆಸ್ಟ್ರೇಲಿಯಾ, ಈ ಎಲ್ಲ ಪ್ಲೇಸ್ ಅಲ್ಲಿ ನೀವು ಟ್ರಾವೆಲ್ ಮಾಡಿದ್ದೀರಾ, ನೀವು ಸ್ಟೇ ಮಾಡಿದ್ದೀರಾ ಅಲ್ಲಿ. ಸೊ ಈ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಥಾಟ್ಸ್ ನ ಹೇಗೆ ರೂಪಿಸಿವೆ?
1: ತುಂಬಾ

ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಬ್ಬ ಮಹಿಳೆಯೊಳಗಿನ ಶಕ್ತಿ ಹೊರಹೊಮ್ಮಿದಾಗ ಅದು ಕೇವಲ ಆಕೆಯ ಜೀವನವನ್ನು ಮಾತ್ರ ಅಲ್ಲ, ಅವಳ ಕುಟುಂಬ, ಸಮಾಜ ಮತ್ತು ದೇಶವನ್ನು ಮುನ್ನಡೆಸುತ್ತೆ. ಮೂಲತಃ ಬೆಂಗಳೂರು, ಮೈಸೂರಿನಲ್ಲಿ ಕಳೆದ ಬಾಲ್ಯ, ಸಿಂಗಾಪುರ್ ಮತ್ತು ಆಸ್ಟ್ರೇಲಿಯಾದ ಅನುಭವ, ಜಗತ್ತಿನ ವಿವಿಧ ಭಾಗಗಳಲ್ಲಿ ಬದುಕಿನ ಪಾಠಗಳನ್ನು ಅರಿತುಕೊಂಡ ಮಹಿಳಾ ಸಾಧಕಿ ಆಶಾ ಅವರು ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಹಿನ್ನೆಲೆ ಮತ್ತು ಸಿಂಗಾಪುರಿನ ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಪಡೆದ ಸ್ನಾತಕೋತ್ತರ ವಿದ್ಯಾಭ್ಯಾಸದೊಂದಿಗೆ ತಮ್ಮ ವೃತ್ತಿ ಜೀವನವನ್ನ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ರೂಪಿಸಿಕೊಂಡಿದ್ದಾರೆ. ಉದ್ಯಮಿಯಾಗಿ, ಮಾರ್ಗದರ್ಶಕಿಯಾಗಿ ಹಾಗೂ ಸಮಾಜಮುಖಿ ಚಿಂತಕಿಯಾಗಿ ಆಶಾ ಅವರು

0: ಒಳ್ಳೆ ಕ್ವೆಶ್ಚನ್ ಇದು. ಖಂಡಿತ, ಏನೋ ಒಂದು ಸೇ ಗಾದೆ ಇದೆಯಲ್ಲ, ದೇಶ ನೋಡಿ ಕೋಶ ಓದಿ ಅಂತ. ಸೊ ಎಲ್ಲರೂ ಓದಿರ್ತೀವಿ ನಾವು, ಬಟ್ ಎಕ್ಸ್ಪೀರಿಯನ್ಸಸ್, ನೀವು ಅದನ್ನ ಅನುಭವಿಸಿದಾಗಲೇ ಗೊತ್ತಾಗೋದು ಅನ್ನೋ ತರ ನಿಜ ಆಯ್ತು, ಸಾಕಾರ ಆಯ್ತು. ಅದಕ್ಕೆ ಸಿಂಗಾಪುರ್ನಲ್ಲಿರೋ ಡಿಸಿಪ್ಲಿನ್ನ ಅಳವಡಿಸೋದು ನನಗೆ ತುಂಬಾ ಇಷ್ಟ ಆಯ್ತು. ನಾವು ಎಕ್ಸ್ಪೆಕ್ಟೇಷನ್ಸ್ನ ತುಂಬಾ ಸೆಟ್ ಮಾಡ್ಕೊಳ್ತೀವಿ, ಹೌ ಡ್ ಯು ವರ್ಕ್ ಟುವರ್ಡ್ಸ್ ಇಟ್ ಅನ್ನೋದು. ಇಟ್ ಗೇವ್ ಮಿ ಅ ಲಾಟ್ ಆಫ್ ಟೈಮ್. ಮದ್ವೆ ಆಗಿದ್ದು ಹೊಸದು, ಫಸ್ಟ್ ಇಯರ್ ಐ ಆಮ್ ಎವರ್ ಥ್ಯಾಂಕ್ಫುಲ್ ಟು ಮೈ ಹಸ್ಬೆಂಡ್ ರವಿ, ಹೂ ಸೆಡ್ ಐ ವಿಲ್ ನಾಟ್ ವರ್ಕ್ ದಟ್ ಇಯರ್ ಬಿಕಾಸ್ ವಿ ನೀಡ್ ಟು ನೋ ಈಚ್ ಅದರ್ ಬೆಟರ್ ಅಂತ. ಹೀ ಪರ್ಸ್ಯೂಡ್ ಹಿಸ್ ಸೆಕೆಂಡ್ ಮಾಸ್ಟರ್ಸ್, ನಮ್ಮ ಫಸ್ಟ್ ಇಯರ್ ಆಫ್ ಮ್ಯಾರೇಜ್. ಸೊ ಆ ಇಯರ್ ಆಫ್ 12 ಮಂತ್ಸ್ ಗೇವ್ ಅಸ್ ಕೈಂಡ್ ಆಫ್ ರಿಫ್ಲೆಕ್ಟಿವ್ ಟೈಮ್. ಸೊ ಆ ದೇಶನ ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗ್ಲಿ, ಅಲ್ಲಿ ಸಿಸ್ಟಮ್ಸ್ ಏನು ಅಂತ, ಅದೆಲ್ಲ ತುಂಬಾ ತುಂಬಾನೇ ಇಷ್ಟ ಆಗಿ ನಮ್ಮ ಭಾರತೀಯ ಅಂತ ಒಳ್ಳೆ ಸಂಸ್ಕೃತಿನ ಮತ್ತೆ ಕಲ್ತಂಗ್ ಆಗೋಗಿ ಇಂಪ್ಲೈ ಮಾಡೋ ತರ ಅಲ್ಲಿ ಆಪರ್ಚುನಿಟಿ ಸಿಕ್ತು. ಭಾರತೀಯ ಸಂಸ್ಕೃತಿ ತುಂಬಾ ಸಂಘಗಳಿದೆ ಅಲ್ಲಿ. ಸೊ ವೆರಿ ವೆರಿ ಫ್ರೆಂಡ್ಲಿ. ಅದರಿಂದ ಸಿಂಗಾಪುರ್ನಲ್ಲೂ ನಾವು ಭಾರತದಲ್ಲಿ ಹೇಗಿರ್ಬೋದು ಅನ್ನೋದನ್ನ ಅನುಭವಿಸಿದ್ವಿ. ಅಲ್ಲಿ ಡಿಸಿಪ್ಲಿನ್ ಇರ್ಬೋದು, ಕ್ಲೀನ್ಲಿನೆಸ್ ಇರ್ಬೋದು, ಟೈಮ್ ಫ್ರೇಮ್ಸ್ ಏನಾರ ಕೊಟ್ಟಿದ್ರೆ ಅದಕ್ಕೆ ಮುಂಚೆನೆ ಮುಗಿಸೋ ಅಂತದ್ದು, ಇದೆಲ್ಲ ತುಂಬಾ ಸಿಸ್ಟಮ್ಯಾಟಿಕ್ ಅಪ್ರೋಚ್.
1: ಓಕೆ,
0: ಇಲ್ಲಿರೋ ತನಕ ನಾವು ಓದ್ರಲ್ಲೇ ಇದ್ವಿ, ಆಮೇಲೆ ಕೆಲ್ಸಕ್ಕೆ ಹೋದ್ವಿ. ಮೇಬಿ ವಿ ವುಡ್ ನಾಟ್ ಹ್ಯಾವ್ ಗಿವನ್ ಅ ಥಾಟ್, ಬಟ್ ಅಲ್ಲಿ ಹೋದ್ಮೇಲೆ ವಿ ಕ್ಯಾನ್ ಡೂ ಮಚ್ ಬೆಟರ್ ಆಸ್ ದ ಸೇಮ್ ಪರ್ಸನ್ ಅನ್ನೋದನ್ನ ತೋರಿಸ್ತು. ಆಸ್ಟ್ರೇಲಿಯಾ ಅಫ್ಕೋರ್ಸ್ ದೇಶ ತುಂಬಾ ದೊಡ್ಡದು, ಜಾಗ ತುಂಬಾನೇ ದೊಡ್ಡದು, ಜನ ಕಮ್ಮಿ, ಅದರಿಂದ ವಿಶಾಲ ಅನ್ನೋದು ಗೊತ್ತಾಗಿದ್ದು ಅಲ್ಲಿ.
1: ಓಕೆ,
0: ಸೊ ನಮ್ಮ ಹೃದಯದಲ್ಲೂ ನಾವು ಅಷ್ಟೇ ವಿಶಾಲವಾಗಿದ್ದೀವಿ ಅನ್ನೋ ಥಾಟ್ಸ್ ನ ಅಲ್ಲಿ ನನಗೆ ಕೊಡ್ತು. ಅದು ಬಿಟ್ಟು ಎಷ್ಟೋ ಆಕ್ವಾ ಗೇಮ್ಸ್ ಕಲ್ತ್ಕೊಂಡ್ವಿ, ಆಮೇಲೆ ವಿ ವೆರ್ ಕೈಂಡ್ ಆಫ್ ಲಿವಿಂಗ್ ಫ್ರೀ ಲೈಫ್. ಕೆಲಸ ಮಾಡ್ಕೊಂಡು ಅದನ್ನ ಮಾಡೋದು ಹಂಗೂ ಇರ್ಬೋದು ಅಂತ ಅನ್ನಿಸ್ತು. ಡೇಸ್ ವುಡ್ ಕ್ಲೋಸ್ ಅರ್ಲಿಯರ್ ಡ್ಯೂರಿಂಗ್ ವಿಂಟರ್ಸ್, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೇ ಇರ್ಲಿಲ್ಲ. ಸೊ 7 ಗಂಟೆಗೆ ಮಲ್ಗೋದು ಅಂದ್ರೆ ಇಟ್ ವಾಸ್ ಸೂಪರ್ ಲಕ್ಸುರಿ.
1: ಓಕೆ,
0: ಸೊ
1: ಎಲ್ಲ ಮುಗಿಸ್ಕೊಂಡು,
0: ಯೆಸ್, ಬಿಕಾಸ್ ಇಟ್ ವುಡ್ ಗೆಟ್ ಡಾರ್ಕ್ ಬೈ 5 ಇನ್ ವಿಂಟರ್ಸ್.
1: ಓಕೆ,
0: ಸೊ ಅದೆಲ್ಲ ಇಟ್ ಗೇವ್ ಟೂ ಮಚ್ ಆಫ್ ಟೈಮ್. ಅದರಿಂದ ಸಂಗೀತಕ್ಕೂ ನಂಗೆ ಟೈಮ್ ಸಿಕ್ತು, ಓದೋದು ನನಗೆ ತುಂಬಾ ಹುಚ್ಚು. ಸೊ ಎವ್ರಿ ಅದರ್ ಡೇ ಐ ವುಡ್ ಗೋ ಟು ದ ಲೈಬ್ರರಿ ಬಾರೋ ಬುಕ್.
1: ಓಕೆ,
0: so that I can never forget.
1: Okay, ಈಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಆ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು ಆಶಾ ಅವರೇ?
0: ನಾನು ಹೇಳ್ದಂಗೆನೆ ಸ್ಕೂಲ್ ಲೆವೆಲ್ ಅಲ್ಲೇ ಆ ಮೆಂಟರಿಂಗ್ ಟ್ಯೂಷನ್ಸ್ ಅಂತ ಏನ್ ಸ್ಟಾರ್ಟ್ ಆಯ್ತು, ಅದರಿಂದ I used to have 68 students per batch when I came to my engineering. So ಬೆಳಗ್ಗೆ ಟ್ಯೂಷನ್ಸ್ ಮುಗಿಸಿ ಆಮೇಲೆ ಕಾಲೇಜ್ ಹೋಗಿ ಮತ್ತೆ ಬಂದು ಸಂಜೆನು ಮಾಡ್ತಾ ಇದ್ದೆ ಕ್ಲಾಸಸ್. ಆ ಜರ್ನಿಯಲ್ಲಿ ನನಗೆ ಅನ್ಸಿದ್ದು ಬಂದು, ನಾವು ಓದಿಗೆ ಸಂಬಂಧಪಟ್ಟಿದ್ದು ಮಾಡೋದು ಇಟ್ಸ್ ಕಾಮನ್, ಹೋಗ್ತೀವಿ ಕೆಲಸ ಮಾಡ್ತೀವಿ ಸ್ಯಾಲ್ರಿ ತಗೊಂಡ್ ಬರ್ತೀವಿ ಅದೆಲ್ಲ, ಬಟ್ ಅದಕ್ಕಿಂತ ಸಮಾಜಕ್ಕೆ ಕೊಡಬಹುದಾ ಅನ್ನೋ ಒಂದು ಥಾಟ್ ಬಂದಿದ್ದೆ ಅಲ್ಲಿ. ಯಾಕೆಂದ್ರೆ ನನ್ನ ಹತ್ರ ಬರ್ತಾ ಇದ್ದಿದ್ದಂತ ಮಕ್ಕಳು ಪೇರೆಂಟ್ಸ್ ಡಿಂಟ್ ಹ್ಯಾವ್ ಗುಡ್ ಎಜುಕೇಶನ್.
1: ಓಕೆ,
0: ಇಟ್ಸ್ ವೆರಿ ಅಪ್ರಿಷಿಯೇಟಿವ್. ಅವ್ರು ಓದದೇ ಇದ್ರು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ನನಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಬಿಕಾಸ್ ವಿ ಲಿವ್ಡ್ ಇನ್ ಅ ವೆರಿ ಅಂಡರ್ ಡೆವಲಪ್ಡ್ ಏರಿಯಾ ಇನ್ ಮೈಸೂರ್ ಅಂತ ಹೇಳ್ಬೋದು. ಸೊ ಸ್ಲಮ್ಸ್ ಅಲ್ಲ, ಬಟ್ ಇನ್ನೂ ರೆಗ್ಯುಲೇಟ್ ಆಗ್ಬೇಕಾಗಿರೋ ಅಂತ ಏರಿಯಾ ಅಲ್ಲಿ. ಸೊ ಅಲ್ಲಿದ್ದಂತ ಪೋಷಕರು ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಟ್ಟಾಗ ಅವ್ರ ಜೊತೆ ಡೆಫಿನೆಟ್ಲಿ ಇಂಟ್ರಾಕ್ಷನ್ಸ್ ಇರ್ತಾ ಇತ್ತು. ಆವಾಗ ಸಮಾಜದಲ್ಲಿ ಆ ಸ್ಟೇಜ್ ಇಂದ ಸ್ಟಾರ್ಟ್ ಆಗ್ಬೇಕು, ನಮ್ಮ ಆರ್ಥಿಕ ಬೆಳವಣಿಗೆ ಆಗ್ಲಿ ದೇಶದ ಬೆಳವಣಿಗೆ ಆಗ್ಲಿ ಅಂತ ಎಲ್ಲೋ ಒಂದ್ ಕಡೆ ಥಾಟ್ ಇರ್ತಾ ಇತ್ತು. ಬಟ್ ಹೆಂಗೆ ರಿಲೇಟ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಫಾರ್ ಎವ್ರಿಬಡಿ, ಓದಿದ್ಮೇಲೆ ಪ್ರೊಫೆಷನಲ್ ಕೆರಿಯರ್ ಆದ್ಮೇಲೆ ಎಲ್ಲಾರ ಕಾರ್ಪೊರೇಟ್ ಹೋಗ್ಬೇಕು, ಇಟ್ ವಿಲ್ ಬಿ ದ ಸೇಮ್ ಸ್ಟ್ರೀಮ್ ಲೈನ್ಡ್ ಕೈಂಡ್ ಆಫ್ ಥಿಂಗ್. ಸೊ ಹೇಗೆ ಅಂತ ಆಪರ್ಚುನಿಟೀಸ್ ನೋಡ್ತಾನೆ ಇರುವಾಗ ಕೆಲವು ತಾಯಿಯಂದಿರಿಗೆ ಫಾರ್ ಎಕ್ಸಾಂಪಲ್ ತರಕಾರಿ ಹೆಚ್ಚಿಕೊಟ್ಟು ನೀವು ಇನ್ಕಮ್ ಮಾಡ್ಕೋಬಹುದು, ಬಿಕಾಸ್ ಶಿ ಫೆಲ್ಟ್ ಶಿ ಡಿಂಟ್ ಹ್ಯಾವ್ ಎನಿ ಅದರ್ ಟ್ಯಾಲೆಂಟ್. ಇನ್ನೊಬ್ಬರ ಮನೆಯಲ್ಲಿ ಅವ್ರು ಹೋಗಿ ಪಾತ್ರೆ ತೊಳೆಯೋರು, ಪಾತ್ರೆ ತೊಳೆದು ಕೆಲಸ ಮಾಡೋದು ಅಂತ ಕೆಲಸ ಮಾತ್ರ ಇತ್ತು. ಸೊ ಎಕ್ಸ್ಟ್ರಾ ಅವ್ರು ಏನ್ ಮಾಡ್ಬೋದು ಅಂತ ಅವ್ರನಲ್ಲಿ ಹುಡುಕೋದು ಎಲ್ಲೋ ನನ್ಗೆ ಯಾವಾಗ್ಲೂ ಇರ್ತಾನೆ ಇರ್ತಿತ್ತು. ದ ವೆರಿ ಫಸ್ಟ್ ಲೇಡಿ, ಶಿ ಓನ್ಲಿ ನ್ಯೂ ಅಂಡ್ ಶಿ ಎಂಜಾಯ್ಡ್ ಫೋಲ್ಡಿಂಗ್ ಕ್ಲೋತ್ಸ್. ಸೊ ಅವರಿಗೆ ನಾನು ಹೇಳ್ದೆ, ನಿಮ್ ಕೆಲಸದ ಜೊತೆ ನೀವು ಅವ್ರ ಮನೇಲಿ ವಾರ್ಡ್ರೋಬ್ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳಿ, ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಫಾರ್ ಫ್ರೀ, ಅದನ್ನ ಟ್ರೈ ಮಾಡಿ ಅಂತ. ಶಿ ಫೀಲ್ ಸೋ ವೆರಿ ಹ್ಯಾಪಿ, ತುಂಬಾ ಖುಷಿ ಆಯ್ತು, ಇದನ್ನ ಮಾಡಿಸ್ಕೊಳ್ತಾರೆ ಯಾರಾದ್ರು ಅಂತ. ಅದಕ್ ನಾವಿಬ್ರು ಟ್ರೈ ಮಾಡೋಣ ಅಂತ ಹೇಳಿದೆ. ಸೊ ಶಿ ಸ್ಟಾರ್ಟೆಡ್ ಅಂಡ್ ಫೈನಲಿ ಶಿ ಲ್ಯಾಂಡೆಡ್ ಇನ್ ಅ ಬುಟೀಕ್.
1: ಓಹ್,
0: ಇನ್ ಮೈಸೂರ್ ಏನಿಲ್ಲ, ಆ ಬುಟೀಕ್ ಅಲ್ಲಿ ಅವರೆಲ್ಲ ಹೊಲ್ದು ಇಡೋರು. ಶಿ ಓನ್ಲಿ ಯೂಸ್ ಟು ಗೋ ಅಂಡ್ ಅರೇಂಜ್, ಅಂಡ್ ಅರೇಂಜ್ಮೆಂಟ್ ವಾಸ್ ಸೋ ಗುಡ್. ಅದು ಕಲರ್ ಕೋಡಿಂಗ್ ಅವ್ರು ಮಾಡೋದು ನನ್ಗೆ ಇವಾಗ್ಲೂ ಬರಲ್ಲ. ಶಿ ಯೂಸ್ ಟು ಸೇ ಇಂಡಿಗೋಲಿ ಇಲ್ಲಿ

0: ಇಂಡಿಗೋನೇ ಶುರು ಆಗ್ಬೇಕು ಮೇಡಮ್ ಅಂತ. ಶಿ ಡಿಡ್ನ್ಟ್ ಇವನ್ ನೋ ದ ಕಲರ್ ಇಂಡಿಗೋ.
1: ಅಂಡ್ ವಾಟ್ಸ್ ಅ ಕ್ವಾಲಿಫಿಕೇಶನ್?
0: ಶಿ ಐ ಥಿಂಕ್ ಇವನ್ ಡಿಡ್ನ್ಟ್ ಗೋ ಟು ಸ್ಕೂಲ್.
1: ಎಕ್ಸಲೆಂಟ್.
0: ಹೌದು, ಸ್ಕೂಲ್ ಕೂಡ ಕಳ್ಸಿರ್ಲಿಲ್ಲ. ಅವ್ರ ಹೆಸರು ರತ್ನಮ್ಮ ಅಂತ ಇವಾಗ ಅಂತ ಬರುತ್ತೆ. ಅಂಡ್
1: ಯು ಯು ಪಿಕ್ಡ್ ಅಪ್ ದಟ್ ಹಿಡನ್ ನಿಶ್ ಇನ್ ಹರ್ ಅಲ್ವಾ?
0: ಅದು ತುಂಬಾ ನೆಮ್ಮದಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಗಿಂತ ಜಾಸ್ತಿ ಅಂತ ಹೇಳ್ಬೋದು. ಸೊ ಹಂಗ್ ಮಾಡ್ತಿರೋರು ಆ ಬುಟಿ ಕ್ಲೋಸ್ ಆಗೋಯ್ತು. ದೆನ್ ಶಿ ಕೈಂಡ್ ಆಫ್ ಅಯ್ಯೋ ನಾನು ಇವಾಗ ಬೇರೆ ಎಲ್ಲಿ ಅಂತ. ದೆನ್ ಅಲ್ಲೇ ಒಂದು ನರ್ಸಿಂಗ್ ಹೋಮ್ ಇತ್ತು. ಸೊ ಅವ್ರಿಗೆ ಹೋಗಿ ಹೇಳ್ತಾ ಇದ್ದೆ, ಶಿ ಕ್ಯಾನ್ ಫೋಲ್ಡ್ ಆಲ್ ದಿಸ್ ಅಂಡ್ ಕೀಪ್, ಡೆಫಿನೆಟ್ಲಿ ಹಾಸ್ಪಿಟಲ್ಸ್ ನಲ್ಲಿ ಬೇಕಾಗುತ್ತಲ್ಲ. ಹಂಗೆ ಹೋಗ್ತಾ ಹೋಗ್ತಾ ಅವರು ಶಿ ಆಲ್ಮೋಸ್ಟ್ ಬಿಕೇಮ್ ಕೈಂಡ್ ಆಫ್ ನರ್ಸ್. ಶಿ ಎಂಡೆಡ್ ಹರ್ ಕೆರಿಯರ್ ದೇರ್. ಆ ತರ ಕಡೆ ತನಕ ಅವರು ಅಲ್ಲಿ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ನಲ್ಲೇ ಕೆಲಸ ಮಾಡೋರು.
1: ಬಾಲ್ಯದಿಂದಲೇ ಮೆಂಟರಿಂಗ್ ನಿಮ್ಮ ಜೀವನದ ಪಾರ್ಟ್ ಅಂತ ಹೇಳಿದ್ರೆ, ಅದರಿಂದ ನೀವು ಕಲಿತ ದೊಡ್ಡ ಪಾಠ ಏನು? ಆಶಾ,
0: ನಾನ್ ಜಾಸ್ತಿ ಕಲಿತೆ ಅದರಿಂದ. ಕಲಿಯೋದಕ್ಕೆ ಕೊನೆನೇ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಯಾವುದೇ ಮನುಷ್ಯನಿಗೆ ಡೆಫಿನೆಟ್ಲಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದರಿಂದ ನಾವು ಆರ್ಥಿಕ ಬೆಂಬಲ ಮಾತ್ರ ನೋಡಬಾರ್ದು. ಇಟ್ ಈಸ್ ಗಿವಿಂಗ್ ಯು ನೆಮ್ಮದಿ ಅಂಡ್ ಇಟ್ ಈಸ್ ಟೆಲ್ಲಿಂಗ್ ಯು ದಟ್ ಯು ಆರ್ ಮೋರ್ ಎಂಪವರ್ಡ್. ನೀನು ಏನಾದ್ರೂ ಮಾಡ್ಬೋದು, ನೀನು ಈ ಸಮಾಜಕ್ಕೆ ಏನಾದ್ರು ಕೊಡ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಅದರಿಂದ ಎಂತ ರೋಗ ಆಗ್ಲಿ ಎಂತ ವೀಕ್ನೆಸ್ ಆಗ್ಲಿ ಹೊರಟೋಗುತ್ತೆ. ಸೊ ನಮ್ ಕಾಲ್ ಮೇಲೆ ನಾವು ನಿಂತಿದೀವಿ ಅನ್ನೋದು ತುಂಬಾನೆ ಹೆಲ್ಪ್ಫುಲ್. ಸೊ ಅದನ್ನ ನಾನ್ ಕಲಿತೆ ಅವರುಗಳಿಂದ.
1: ಓಕೆ, ನೀವಿವಾಗ ಮಹಿಳಾ ಉದ್ಯಮಿಯಾಗಿ ಕೆಲಸ ಮಾಡ್ತಿದ್ದೀರ, ಒಂದಲ್ಲ ಡಿಫ್ರೆಂಟ್ ಫೀಲ್ಡ್ ಅಲ್ಲಿ. ಸೊ ಮ್ಯಾನೇಜಿಂಗ್ ಟೈಮ್ ಇಸ್ ಅ ವೆರಿ ಬಿಗ್ ಟಾಸ್ಕ್ ಅಂಡ್ ಹ್ಯಾಟ್ಸ್ ಆಫ್ ಟು ಯು. ನೀವು ಉದ್ಯಮಿಯಾಗಿ ನಿಮ್ಮ ಎದುರಿಸಿದ ಮೊದಲ ಸವಾಲು, ದೊಡ್ಡ ಸವಾಲು ಯಾವುದು? ಅದನ್ನ ನೀವು ಹೇಗೆ ಫೇಸ್ ಮಾಡಿದ್ರಿ?
0: ಮೊದಲದೇದು ಎಲ್ಲರಿಗೂ ಬಂದಂಗೆ ಆರ್ಥಿಕ ಬೆಂಬಲನೆ. ಐ ವಾಸ್ ಸ್ಟಿಲ್ ನಾಟ್ ಎನ್ ಅಡಲ್ಟ್.
1: That comes in the base of Maslow's hierarchy.
0: Yes, yes. ನಾನು ಯಾವಾಗ್ಲಿ ಇನ್ನೂ 17 ವರ್ಷ. ಸೊ ಐ ಕುಡಂಟ್ ಇವನ್ ಅಪ್ರೋಚ್ ಅ ಬ್ಯಾಂಕ್. ಹೇಗ್ ಮಾಡೋದು ಹೇಗ್ ಮಾಡೋದು ಅನ್ನೊಂದು ಕ್ವೆಶ್ಚನ್ ಇದ್ದೇ ಇತ್ತು. ಸೊ ಫಸ್ಟ್ ಬೇಕಿದ್ದು ಆರ್ಥಿಕ ಬೆಂಬಲ, ಅದು ಸಿಗಲ್ಲ ಅಂತ ಗೊತ್ತಾಯ್ತು. ಆವಾಗ ಯಾರಿಗೆ ಅದು ಮಾಡಕ್ಕೆ ನನ್ ತರಾನೇ ಆಸೆ ಇರುತ್ತೋ ಅವ್ರಿಗೆ ನಾನು ಐಡಿಯಾಸ್ ಕೊಡ್ತೀನಿ, ಬಿಕಾಸ್ ದೇ ಆರ್ eligible to get all such facilities anta anistu. So okay. I joined them. Amman friends agirbodu, nan teachers agirbodu, kelva aunties, they are my role models. So avur jothe ella seri started the journey. So challenge bandu first financial help.
1: Mahilege olle skill idre kutumba mattu samaja badlagutte anno nimma nambike hindiruva anubhava enu? Asha,
0: anubhava
1: maybe it might have come to you by experience. ಯಾಕಂದ್ರೆ ಎಲ್ರಿಗೂ ಸುಮಾರು ಜನಕ್ಕೆ ಗೈಡೆನ್ಸ್ ನೀಡಿದ್ದೀರಾ.
0: ಹೌದು, ಅನುಭವ ತುಂಬಾ ಮನದಾಳದಲ್ಲಿರೋದು ಹೊರಗ್ ಬರತ್ತೆ. ವಿಚ್ ಮೀನ್ಸ್ ನಾನು ಏನಾರು ಮಾಡಬಹುದು ಅನ್ನೋದು. ಯಾವ ಮಹಿಳೆ ಹೊಸಲೇ ದಾಟಿರಲ್ವೋ ಅವ್ರ ಇದನ್ ಮಾಡಿದಾಗ ವೆನ್ ಶಿ ಕಮ್ಸ್ ಔಟ್, ಶಿ ಕಮ್ಸ್ ಔಟ್ ಗ್ಲೀಮಿಂಗ್. ತುಂಬಾನೇ ಪಾಸಿಟಿವ್ ಆಗಿ ಬರ್ತಾರೆ. ಶಿ ಫೀಲ್ ಶಿ ಹ್ಯಾಸ್ ಅಚೀವ್ಡ್ ಎವ್ರಿಥಿಂಗ್. ಅದು ಸಮಾಜಕ್ಕೆ ಬಂದಾಗ ಶಿ ವಿಲ್ ಟ್ರೈ ಟು ಸರ್ಚ್ ಟು ಡೂ ಮೋರ್. ಅದು ಮನೆ ಲೆವೆಲ್ ಅಲ್ಲೇ ಆಗೋಗತ್ತೆ, ಫ್ಯಾಮಿಲಿ ಸರಿ ಹೋಗುತ್ತೆ, ಮಕ್ಕಳು ಅವ್ರನ್ನೇ ಫಾಲೋ ಮಾಡ್ತಾರೆ, ನಮ್ಮ ತಾಯಿ ಇಷ್ಟು ಅಚೀವ್ ಮಾಡುವಾಗ ನಾನು ಮಾಡ್ಬೋದು ಅನ್ಸುತ್ತೆ, ಗಂಡ ಕೂಡ ಬೇರೆ ಏನೋ ದಾರಿ ಹಿಡಿದವರು ಬೇಡ, ಶಿ ಇಸ್ ಡೂಯಿಂಗ್ ಸಮಥಿಂಗ್, ಲೆಟ್ ಮೀ ಸಪೋರ್ಟ್ ಹರ್ ಅಂತ ಚೇಂಜ್ ಮಾಡಿರೋರ್ನು ನೋಡಿದ್ದೀನಿ. ಅಂಡ್ ಟಚ್ ವುಡ್, ಅವರೆಲ್ಲ ಇವಾಗ ದೇ ಆರ್ ಡೂಯಿಂಗ್ ವೆರಿ ವೆರಿ ವೆಲ್. ಸೊ ಆ ಮನೆ ಹೊರಗೆ ಬಂದಾಗ ಶಿ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅದಕ್ಕೆ ಕೌಶಲ್ಯಗಳು ತುಂಬಾ ಮುಖ್ಯ ಅಂತ ನನಗನ್ಸಿದೆ.
1: ಈಗಿನ ಕಾಲದ ಯುವತಿಯರಿಗೆ, ಯೂತ್ಗೆ ಯಾವ ರೀತಿಯ ಕೌಶಲ್ಯಗಳು, ಸ್ಕಿಲ್ಸ್ ಅವಶ್ಯಕತೆ ಅಗತ್ಯ ಅಂತ ಹೇಳ್ತಾರೆ? ಯಾಕಂದ್ರೆ ನಾವು ನೋಡ್ತಿರೋ ಪ್ರಕಾರ ಸುಮಾರು ಜನ ಎಜುಕೇಶನ್ ಇಲ್ಲ ಅಂದ್ರೆ ಮಿಯರ್ಲಿ ಬಿಕಾಸ್ ಆಫ್ ದೇರ್ ಸ್ಕಿಲ್ಸ್ ದೇ ಆರ್ ಸರ್ವೈವಿಂಗ್, ದೇ ಆರ್ ಅರ್ನಿಂಗ್ ಗುಡ್. ಬೇಸಿಕಲಿ ಯಾವ ಸ್ಕಿಲ್ಸ್ ನೆಸೆಸರಿ ಇದೆ ಅಂತ ಅನ್ಸುತ್ತೆ?
0: ಇದು ತುಂಬಾ ಒಳ್ಳೆ ಕ್ವೆಶ್ಚನ್. ಸ್ಕಿಲ್ಸ್ ಇವಾಗ ಎಷ್ಟು ವೈಡ್ ಸ್ಪ್ರೆಡ್ ಆಗಿದೆ ಅಂದ್ರೆ, ಲುಕ್ ಅಟ್ ಸಮಥಿಂಗ್ ದಟ್ಸ್ ಅ ಸ್ಕಿಲ್, ಆ ತರ ಆಗಿದೆ ಇವಾಗ. ಸೊ ಇವಾಗ ಕಂಪ್ಯೂಟರ್ ಕಲಿಯೋದು ದಿಟ್ ಇಸ್ ನಾಟ್ ಅ ಸ್ಕಿಲ್ ಅಟ್ ಆಲ್, ಇಟ್ಸ್ ಕೈಂಡ್ ಆಫ್ ಇನೇಟ್, ನಿಮಗೆ ಬರಲೇಬೇಕು ಅನ್ನೋ ಒಂಥರ ಅಂತದಾಗಿದೆ. ಸೊ ಯಾವುದು ಪ್ಲಾಟ್ಫಾರ್ಮ್ ಬೇಸಿಕ್ ಸ್ಕಿಲ್ಸ್ ಅಂತಿದೆಯೋ ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗಿನ ಪ್ರಪಂಚದಲ್ಲಿ ಗುಡ್ ನ್ಯೂಟ್ರಿಷನ್ ಫುಡ್ ಇರ್ಬೋದು, ಮೆಂಟಲ್ ಹೆಲ್ತ್ ಸಂಬಂಧಪಟ್ಟಿದ್ದ ಕೆಲವು ಸ್ಕಿಲ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಎಕ್ಸಸೈಸಸ್. ಏನು ಇಲ್ಲ ಅಂದ್ರೆ ನಿಮ್ಮ ಕಿವಿ ಕೊಟ್ಟು ಒಬ್ಬರನ್ನ ಕೇಳ್ಕೊಳ್ಳೋದು. ಬಿಕಾಸ್ ಆಫ್ ದಿ ಡಿಜಿಟೈಸೇಷನ್ ನಾವು ಒಬ್ಬರನ್ನೊಬ್ಬರನ್ನ ಪರ್ಸನಲ್ ಟಚ್ಚೇ ಹೊರಟೋಗ್ತಾ ಇದೆ.
1: ಎಕ್ಸಾಕ್ಟ್ಲಿ.
0: ಸೊ ಜಸ್ಟ್ ಬಿ ಯೋರ್ ಸೆಲ್ಫ್, ಲಿಸನ್ ಟು ಸಂಬಡಿ. ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಗಿವ್ ದೆಮ್ ಸಮ್ ಟೈಮ್. ಅವ್ರನ್ನ ಅವ್ರ

0: ಹೇಳ್ತಿದಾರೋ ಅದನ್ನ ಕೇಳಿಸ್ಕೊಂಡ್ರೇನೆ ಅವ್ರಿಗೆ ಆ ಹಾಫ್ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ವೆನ್ ಯು ಮೀಟ್ ದಟ್ ಪರ್ಸನ್ ದೇ ವಿಲ್ ಸೇ ಐ ಥಿಂಕ್ ಐ ವುಡ್ ನೀಡ್ ಟು ಶೇರ್ ಮೋರ್ ಬಿಕಾಸ್ ಆಫ್ ದ ಪ್ರೀವಿಯಸ್ ಕಾನ್ವರ್ಸೇಷನ್ ಐ ಓವರ್ ಕಮಿಟ್ ಅಂತ ಹೇಳಿದ್ದಾರೆ. ಎಷ್ಟೊಂದು ಜನ ಹೇಳಿದ್ದಾರೆ ನನ್ನ ಹತ್ರ. ಅದೇ ತರನೇ ಲೈಫ್ ಸ್ಕಿಲ್ಸ್ ಅಂತ ಬರುತ್ತೆ. ಎಷ್ಟೊಂದು ಎನ್ ಜಿ ಒಗಳು ಮಾಡ್ತಾ ಇದೆ, ಪ್ರಮುಖವಾಗಿ ಜೀವರಕ್ಷಾ ಅಂತ ಒಂದು ಸಂಸ್ಥೆ ಇದೆ, ಅವರು ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಅಂತ ಕೊಡ್ತಾರೆ. ಇದಕ್ಕೆ ಡಾಕ್ಟರ್ಸ್ ನರ್ಸಸ್ ಆಗ್ಬೇಕಾಗಿಲ್ಲ, ನಾನೇ ಇಂಜಿನಿಯರ್. ಸೊ ಆ ತರ ಅಲ್ಲಿ ಬೇಸಿಕ್ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಜೀವನ ಹೇಗೆ ಉಳಿಸಬಹುದು ಅಂತ. ಇದು ಬಹಳ ಬಹಳ ಮುಖ್ಯ, ರಿಕ್ವೈರ್ಡ್. ನಾವಿರೋ ವೇಗ ಜೀವನದಲ್ಲಿ ಇವಾಗ ಓವರ್ ಸ್ಪೀಡಿಂಗ್ ಇರ್ಬೋದು, ಮನೇಲೇನೋ ಅವಸರದಿಂದ ಮಾಡ್ತಾ ಇರ್ಬೋದು, ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ, ಅನ್ಪ್ರಿಪೇರ್ಡ್ ಆಗಿರ್ತೀವಿ, ಇಂಥ ಎಲ್ಲ ಸನ್ನಿವೇಶದಲ್ಲೂ ಏನೇನು ಆಕ್ಸಿಡೆಂಟ್ಸ್ ತರ ಆಗ್ಬೋದು, ಅದಕ್ಕೆಲ್ಲ ಫಸ್ಟ್ ಏಡ್ ಟ್ರೈನಿಂಗ್ ತರ ಇದು. ಸೊ ಅಂತ ಸ್ಕಿಲ್ಸ್ ನ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ.
1: ನೀವು ಮಾತಾಡ್ತಿರೋದು ಸಿಪಿಆರ್ ಬಗ್ಗೆ,
0: ಸಿಪಿಆರ್ ಆಗ್ಲಿ,
1: ಜನರಿಗೂ ಸಿಪಿಆರ್ ಬಗ್ಗೆ ತಿಳ್ಕೊಂಡಿರ್ಲೇಬೇಕು ಅಂತ ನನ್ನ
0: ತುಂಬಾನೇ ಇಂಪಾರ್ಟೆಂಟ್. ನೀವು ಹೇಳಿದ್ದು ಅಕ್ಷರ ಸಹ ಸತ್ಯ. ಸಿಪಿಆರ್ ಅಂತ ಟರ್ಮ್ ತಗೊಂಡು ನಾನೇನೋ ಒತ್ತಿದ್ದೀನಿ ಅಂತ ಇಲ್ಲೋದು ಪ್ರಯೋಜನ ಇಲ್ಲ, ಅದಕ್ಕೆ ಫಾರ್ಮಲ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಜೀವರಕ್ಷಾ ಸಂಸ್ಥೆಯಲ್ಲಿ ಈ ತರ ಕೊಡೋವಾಗ ನಾವು ಹೋಗಿ ಕಲಿಬೇಕು. ಒಂದ್ ಪೀಡ್ಸಾಗಿ ನಾವು 1,000 ರೂಪಾಯಿ ಕೊಡೋ ಬದಲು ಒಂದು ಟ್ರೈನಿಂಗ್ ಅಂತ ಕಲ್ತ್ಕೊಂಡು ಅದನ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಮಗೇನೆ ಆತ್ಮವಿಶ್ವಾಸನೂ ಜಾಸ್ತಿ ಆಗುತ್ತೆ. ನಾನ್ ನನ್ನ ಸಮಾಜಕ್ಕೆ ಏನೋ ವಾಪಸ್ ಕೊಡ್ತಿದ್ದೀನಲ್ಲ ಅನ್ನೋದೊಂದು ಸಂತೋಷ ಆಗುತ್ತೆ. ಜೀವನ ಉಳಿಸಿದಾಗ ಅದಕ್ಕಿಂತ ಬೇರೆ ಯಾವುದು ನಮಗೆ ಅವಾರ್ಡೇ ಬೇಡ.
1: ಈಗ ಮಹಿಳೆಯರು ಎಲ್ಲರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅವರಲ್ಲಿರೋ ಶಕ್ತಿಯನ್ನು ಗುರುತಿಸೋಕೆ ನೀವು ನೀಡೋ ಪ್ರಮುಖ ಸಲಹೆ ಏನು?
0: ಫಸ್ಟ್ ನಾನು ಎಲ್ಲರ ಜೊತೆ ಮಾತಾಡಕ್ಕೆ ಅಂತ ಹೋಗಲ್ಲ. ಐ ಬೇಸಿಕಲಿ ಅದು ನನ್ನ ನೇಚರ್ ಅನ್ಸುತ್ತೆ. ಐ ಜಸ್ಟ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್, ಮೇ ಬಿ ವೇವ್ ಲೆಂತ್ ಮ್ಯಾಚ್ ಆಗೋ ತನಕ ಅಷ್ಟ್ರಲ್ಲಿ ನಿಮಗೆ ಗೊತ್ತೇ ಆಗೋಗಿರುತ್ತೆ, ನಿಮ್ ಫ್ರೆಂಡ್ಸ್ ನ ನೀವು ನೋಡ್ದಂಗೆ. ಸೊ ಇವರು ಈ ವ್ಯಕ್ತಿ ಇದನ್ ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಅವ್ರಿಗೆ ಅವಾಗ ಹೋಗಿ ನಿಧಾನಕ್ಕೆ ಹೇಳೋದು, ನೀವು ಇದ್ರ ಜೊತೆ ಇದನ್ನ ಯಾಕೆ ಮಾಡಬಾರ್ದು ಅಂತ. ನೋಬಡಿ ಟಿಲ್ ನೌ ಹ್ಯಾಸ್ ಎಕ್ಸೆಪ್ಟೆಡ್ ಇನ್ ದ ಫಸ್ಟ್ ಶಾಟ್, ಅದನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೊರಟೋಗಿರ್ತಾರೆ. ಆದ್ರೆ ನೆಕ್ಸ್ಟ್ ಟೈಮ್ ವೆನ್ ಯು ಟಾಕ್ ಟು ದೆಮ್, ಅವ್ರಿಗೆ ನೀವು ತಿಳಿಸ್ ಹೇಳ್ಬೇಕು, ನಿನ್ ದುಡ್ಡಲ್ಲಿ ಕಮ್ಮಿ ಇಲ್ಲ, ಆದ್ರೆ ಇದನ್ ಮಾಡ್ತಿದ್ಯಲ್ಲ ಇಷ್ಟು ಚೆನ್ನಾಗೆ, ಇದು ನಿನ್ ಯಾರಿಗೋ ಮಾಡಕ್ ಆಗಲ್ಲ ಇದನ್ನ, ಸೊ ನೀನ್ ಅದನ್ನ ಮಾಡಿ ಕೊಡು ಅನ್ನೋದು ಆಸ್ ಅ ಗಿಫ್ಟ್.
1: ಓಕೆ.
0: ಸೊ ದೆನ್ ದಟ್ ಲೇಡಿ ಲೈಕ್ಸ್ ಟು ಡೂ.
1: ಓಕೆ.
0: ಸೊ ಆವಾಗ ಶಿ ರೆಕಗ್ನೈಸಸ್ ಹರ್ ಟ್ಯಾಲೆಂಟ್ ಅಂಡ್ ಶಿ ಇಸ್ ಗ್ರೋನ್. ಸೊ ಈ ತರ ನಾನು ಮಾಡಿರೋದು ಬಂದು ಎಂಬ್ರಾಯ್ಡ್ರಿ ಇರ್ಬೋದು, ಟೇಲರಿಂಗ್ ಇರ್ಬೋದು. ರೀಸೆಂಟ್ ಇವಾಗ ನನ್ನ ನಡೀತಾ ಇರೋ ಪ್ರಾಜೆಕ್ಟ್ ಏನು ಅಂದ್ರೆ ರೀಬರ್ತ್ ಅಂತ ಫಾರ್ ಸಾರೀಸ್. ಅಮ್ಮನ್ ಸಾರಿ, ಅತ್ತೆ ಸಾರಿ, ಆಂಟಿ ಸಾರಿ, ಯಾರ್ಯಾರ್ದು ಇರುತ್ತೆ, ನಾವು ಈಸಿಲಿ ಡೊನೇಟ್ ಅಂತ ಕೊಟ್ಬಿಡಬಹುದು. ಬಟ್ ಡಸ್ ದಟ್ ಪರ್ಸನ್ ನೀಡ್ ಅಂತ ನಾವು ಕ್ವೆಶ್ಚನ್ ಮಾಡ್ಕೊಳ್ಳಲ್ಲ ಅಂತ ನನ್ಗೆ ಅನ್ನಿಸ್ತು. ಸೊ ಅದೇ ಇವಾಗ ನಿಮ್ಮ ಹತ್ರ ನಾನು ಸೀರೆ ತಗೊಂಡು ನಾನು ಇದಕ್ಕೆ ನ್ಯೂ ಲುಕ್ ಕೊಡ್ತೀನಿ ಅಂತ ಹೇಳ್ಬೋದು, ನಾಟ್ ಡೈಯಿಂಗ್. ಅದಕ್ಕೆ ಎಂಬ್ರಾಯ್ಡ್ರಿ ಮಾಡ್ಬೋದು, ಇವಾಗ ಜರ್ದೋಸಿ ಎಲ್ಲ ಬರುತ್ತೆ, ಸೀಕ್ವೆನ್ಸ್ ಬರುತ್ತೆ, ಅದನ್ನೇ ಒಂದು ಹೊಸ ಮಾಡ್ಕೊಟ್ಟಾಗ ಅವ್ರಿಗೆ ಏ ಇಂಥ ಸಾರಿನ ಹಿಂಗ್ ಮಾಡ್ಕೊಟ್ಬಿಟ್ಟಿಯಾ ನೀನು ಅಂತ ಹೇಳ್ಬೋದು. ಇನ್ ಕೆಲವು ಹರಿದೋಗಿರ್ಬೋದು, ಅದ್ರಲ್ಲಿ ದುಪಟಾಸ್ ಮಾಡ್ಕೊಡ್ಬೋದು, ಟೇಪಿಸ್ಟ್ರಿ ಮಾಡ್ಕೊಡ್ಬೋದು. ಸೊ ಈ ತರ ಲೇಡೀಸ್ ಎನ್ಕರೇಜ್ ಮಾಡಿದ್ರೆ ದೇ ವಿಲ್ ಸ್ಟ್ಯಾಂಡ್ ಆನ್ ದೇರ್ ಓನ್, ದೇ ವಿಲ್ ಹ್ಯಾವ್ ಅಡಿಷನಲ್ ಇನ್ಕಮ್. ಇದರಿಂದ ಅವರು ಮನೆಯಲ್ಲಿ ಹೆಣ್ಮಕ್ಳನ್ನ ಓದಿಸೋದು ಬೇಡ ಅಂದಿರೋರು ಕೂಡ ಅವ್ರ ಹತ್ರ ಇರೋ ಪಾಕೆಟ್ ಮನಿ ಅಂದ್ರೆ ಈ ಅಡಿಷನಲ್ ಇನ್ಕಮ್ ಇಂದ ಓದಿಸಿ ದಟ್ ಡಾಟರ್ ಆಲ್ಸೋ ಹ್ಯಾಸ್ ಗ್ರಾಜುಯೇಟೆಡ್.
1: ನಾವಿವಾಗ ನಮ್ಮ ಅಜ್ಜಿ ಸೀರೆ, ಅಮ್ಮನ ಸೀರೆ, ಅದನ್ನ ನಮ್ಗೆ ಕಳ್ಕೊಳಕ್ ಇಷ್ಟ ಇರಲ್ಲ, ನಮ್ಮ ಹತ್ರನೇ ಇಟ್ಕೋಬೇಕು ಅಂತ. ಸೊ ಬೇರೆಯವ್ರಿಗೆ ಯಾರಿಗಾರು ಕೊಡುವ, ಇದನ್ನ ನಾವೇ ರೀಮಾಡಿಫೈ ಮಾಡಿ ಯೂಸ್ ಮಾಡ್ಕೋಬಹುದು ಅಂತ ಅಲ್ವಾ? ದಟ್ ಮೆಮರಿ ನಮ್ಮ
0: ಅಂತ ಹೆಸರಿಟ್ಟಿದೀವಿ ಅದಕ್ಕೆ ನಾವು.
1: ಓಕೆ. ಆರ್ಟಿಸ್ಟ್ಗಳ ಜೊತೆ, ಕಲಾವಿದರ ಜೊತೆ, ಅಥವಾ ಈ ತರ ಹಿಡನ್ ಟ್ಯಾಲೆಂಟ್ಸ್ ಇರೋರ ಜೊತೆ ಕೆಲಸ ಮಾಡ್ತಿದ್ದೀರಾ, ಇವರಿಗೆಲ್ಲ ನಮ್ಮ ಕಂಟ್ರಿಲಿ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನೇನು ಚಾಲೆಂಜಸ್ ದೇ ಹ್ಯಾವ್ ಟು ಫೇಸ್, ಮೇ ಬಿ ಟು ಪ್ರಾಪಗೇಟ್ ದೇರ್ ಬಿಸ್ನೆಸ್ ಆರ್ ಮೇ ಬಿ ಟು ಎನ್ಹಾನ್ಸ್ ದೇರ್ ಸ್ಕಿಲ್ಸ್ ಎಲ್ಲ?
0: ಒಂದು, ಅವರಿಗೆ ಧೈರ್ಯ ಇರಲ್ಲ ಅಲ್ಲೇ ಹೋಗಿ ಶೋಕೇಸ್ ಮಾಡಕ್ಕೆ. ಇನ್ನೊಂದು, ದೇರ್ ಆರ್ ಸೆವರಲ್ ರೆಗ್ಯುಲೇಷನ್ಸ್ ಕಂಟ್ರಿ ಟು ಕಂಟ್ರಿ, ವರ್ಕ್ ಪರ್ಮಿಟ್ ಆಗಿರ್ಬೋದು, ಅವರಿಗೇನೆ ಫಿನಾನ್ಷಿಯಲ್ ಸಪೋರ್ಟ್ ಬೇಕು ಟು ಟ್ರಾವೆಲ್ ಟು ಸ್ಟೇ ದೇರ್, ಆ ತರ ಚಾಲೆಂಜಸ್ ಬರ್ಬೋದು. ಸೊ ನಮ್ಮ ನೆಟ್ವರ್ಕ್ ನಲ್ಲಿ ವಿ ಆಸ್ ದೆಮ್ ಟು ಗಿವ್ ದ ಪ್ರಾಡಕ್ಟ್ಸ್, ವಿ ಶೋ ಕೇಸ್. ಅಫ್ಕೋರ್ಸ್ ಇವಾಗಿರೋ ಡಿಜಿಟಲ್ ಮೀಡಿಯಾಲಿ ವಿ ಶೇರ್ ಆನ್ಲೈನ್ ಲೈವ್ ಸ್ಟ್ರೀಮಿಂಗ್, ಫೋಟೋಸ್ ಆಗ್ಲಿ, ವಿಡಿಯೋಸ್ ಆಗ್ಲಿ, ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ದೇರ್. ಸೊ ಯಾರು ಕಸ್ಟಮರು ಇದನ್ನ ಯಾರು ಮಾಡಿದ್ದು ಅಂದ್ರೆ, ಫಾರ್ ಎಕ್ಸಾಂಪಲ್, ನಾನು ಸಾರೀಸ್ ನ ಎಷ್ಟೊಂದು ಆಂಧ್ರದಿಂದ ಆಗ್ಲಿ, ಇಳ್ಕಲ್ಲಿಂದ ಆಗ್ಲಿ, ವೀವಿಂಗ್ ಮಾಡಿಸಿ ಎಕ್ಸಿಬಿಷನ್ಸ್ ಹಾಕಿದಾಗ ದಟ್ ಕಸ್ಟಮರ್ ವುಡ್ ವಾಂಟ್ ಟು ನೋ ಹೂ ಡಿಡ್ ದಿಸ್, ಆಬ್ವಿಯಸ್ಲಿ ಅನ್ಸುತ್ತಲ್ವಾ? ಸೊ ಅವರಿಗೆ ನಾವು ಕನೆಕ್ಟ್ ಮಾಡ್ತೀವಿ, ಮಾತಾಡಿಸ್ತೀವಿ, ದೇ ಫೀಲ್

0: ದೇ ಹ್ಯಾವ್ ಓನ್ಡ್ ಇಟ್. ಈ ಇಂಥ ಮನುಷ್ಯರು ಮಾಡಿರೋದನ್ನ ಪರ್ಸನಲೈಸ್ಡ್ ಆಗಿರುತ್ತೆ ಅವ್ರಿಗೆ. ಸೊ ಅವರಿಗೆ ಆ ಎಂಪವರ್ಮೆಂಟ್ ಸಿಕ್ಕೋ ತನಕ ನಾವು ಈ ಸಪೋರ್ಟ್ ಕೊಡಬೇಕು. ಆಮೇಲೆ ಮೇ ಬಿ ಅವರಿಗೆ ಆ ಕಾನ್ಫಿಡೆನ್ಸ್ ಬಂದಾಗ ದೇ ವಿಲ್ ಫ್ಲೈ, ದೇ ವಿಲ್ ಟ್ರಾವೆಲ್, ದೇ ವಿಲ್ ಡೂ ಇಟ್ ಆನ್ ದೇರ್ ಓನ್. ಅದಕ್ಕೆ ಅವರಿಗೆ ಫಸ್ಟ್ ಈ ಸ್ಪಿರಿಟ್ ಕೊಡಬೇಕು.
1: ಯು ಆರ್ ಮೋರ್ ಆಫ್ ಅ ಮೋರಲ್ ಸಪೋರ್ಟ್ ಟು ದೀಸ್ ಬಡಿಂಗ್ ಆರ್ಟಿಸ್ಟ್ ಅಂತ ಹೇಳ್ಬೋದಾ?
0: ಅಷ್ಟೇ ಮೇಡಮ್, ಬೇರೆ ಏನು ನಾನು ಮಾಡಿಲ್ಲ.
1: ಬಟ್ ದಟ್ ಈಸ್ ಆಫ್ ಗ್ರೇಟ್ ಹೆಲ್ಪ್ ಆಶಾ ಅವರು. ಓಕೆ, ನಿಮ್ ಪರ್ಸನಲ್ ಆಗಿ ತುಂಬಾ ಸ್ಟ್ರೆಸ್ ಇರುತ್ತೆ, ಯಾಕಂದ್ರೆ ಒಂದು ಕೆಲಸ ಮಾಡಿದ್ರೆ ನಮ್ಗೆ ಆಫೀಸ್, ಮನೆಯಿಂದ ಆಫೀಸ್, ಆಫೀಸಿಂದ ಮನೆಗೆ ಹೋಗೋದಕ್ಕೆ ತುಂಬಾ ಸ್ಟ್ರೆಸ್ ಆಗುತ್ತೆ. ಆಯ್ತಾ, ಸೊ ಯು ಆರ್ ಡೂಯಿಂಗ್ ಆಲ್ ದ ಥಿಂಗ್ಸ್ ಇನ್ ಲೈಕ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತಾರಲ್ಲ, ಸೊ ಈ ಸ್ಟ್ರೆಸ್ ಟೈಮಲ್ಲಿ ಅಥವಾ ಒತ್ತಡದ ಸಂದರ್ಭದಲ್ಲಿ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳಕ್ಕೆ ಏನಾದ್ರೂ ವಿಧಾನ ಕಂಡ್ಕೊಂಡಿದ್ದೀರಾ?
0: ಖಂಡಿತ.
1: ಏನದು?
0: ನನಗೆ ಚಾಂಟಿಂಗ್ ತುಂಬಾ ಇಷ್ಟ.
1: ಸೊ
0: ಫಸ್ಟ್ ಫ್ಯೂ ಮಿನಿಟ್ಸ್ ಐ ಸ್ಟೇ ಸೈಲೆಂಟ್, ನಾನು ಮಾತೆ ಆಡಲ್ಲ, ಬರೋದಿಲ್ಲ, ಆಡಬಾರ್ದು ಅಂತಿಲ್ಲ, ಮೇ ಬಿ ಅಭ್ಯಾಸದಿಂದ ಹಂಗಾಗೋಗಿದೆ. ಸೊ ಇಟ್ ಕೀಪ್ಸ್ ರನ್ನಿಂಗ್, ಕಲ್ತಿರೋ ಶ್ಲೋಕಗಳಿರ್ಬೋದು, ಹಾಡಿರ್ಬೋದು, ಅವ್ರ ಒಂದೇ ಲೈನ್ ಯಾವ್ದೋ ಜಪ ಅಂತ, ಯಾ ಎಲ್ಲರೂ ಒಬ್ಬೊಬ್ರು ಏನೇನೋ ಇಟ್ಕೊಂಡಿರ್ತಾರೆ, ಆ ತರ ದೇರ್ ಆರ್ ಫ್ಯೂ ವಿಚ್ ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್, ದೆನ್ ಐ ಫೀಲ್ ಕಾಮ್. ನೆಕ್ಸ್ಟ್ ಇಸ್ ಗೋಯಿಂಗ್ ಇನ್ ಟು ದ ಕಿಚನ್. I am myself when I am there.
1: Okay. ತುಂಬಾ ಜನ ಮಹಿಳೆಯರು ಡ್ರೀಮ್ಸ್ ಇಟ್ಕೊಂಡಿರ್ತಾರೆ, ನಾನು ಅದೇ ಅಚೀವ್ ಮಾಡಬೇಕು, ಇದು ಯಾವುದೋ ಕಾರಣದಿಂದ ಅದು ಸಾಧ್ಯ ಆಗಿರಲ್ಲ, ಅಂಡ್ ದೇ ಮಸ್ಟ್ ಬಿ ವೇಟಿಂಗ್ ಫಾರ್ ಸಮ್ ಅಪಾರ್ಚುನಿಟಿ. ಆಯ್ತಾ, ಸೊ ಅಂತ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
0: ನಿಮ್ಮಲ್ಲಿ ಡ್ರೀಮ್ಸ್ ಇದೆ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಡೂ ಅಂತ. ಸೊ ಆಪರ್ಚುನಿಟಿ ಇಸ್ ಆಲ್ರೆಡಿ ಸ್ಟ್ರಕ್ ದೇರ್, ಸೊ ಜಸ್ಟ್ ಗೋ ಡೂ ಇಟ್.
1: ಸೊ ಒಬ್ರು ಅಪಾರ್ಚುನಿಟಿಗೆ ಕಾಯ್ಬೇಕಾ ಅಥವಾ ನಾವು ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ?
0: ಏನಾರ ಒಂದು ಥಾಟ್ ಬಂದಿದೆ ಅಂದ್ರೆ ಅಪಾರ್ಚುನಿಟಿ ಮ್ಯಾಮ್. ಸೊ ಯು ಜಸ್ಟ್ ಸ್ಟ್ರೈಕ್ ಅಟ್ ಇಟ್.
1: ಬಟ್ ದೇರ್ ಆರ್ ಮೆನಿ ಆಬ್ಸ್ಟಕಲ್ಸ್ ಅಲ್ವಾ?
0: ದಟ್ ವಿಲ್ ಕಮ್ ಲೇಟರ್. ಏನ್ ಬಂದಿದೆ ಅದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದಾಗ ಅದು ತಾನಾಗೆ ದಾರಿ ಹೊಟ್ಟು ಕ್ಲಿಯರ್ ಆಗಿ ಹೋಗುತ್ತೆ.
1: ಓಕೆ, ನಿಮ್ಮ ಲೈಫ್ ಅನ್ನ ಒಂದು ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ?
0: ಒಂದು ವರ್ಡ್ ನಲ್ಲಿ ಹೇಳ್ತೀನಿ ಫಸ್ಟ್, ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್, ಎವರ್ ಗ್ರೇಟ್ಫುಲ್. ಅದರಿಂದ ಆನಂದ ಅನ್ನೋದು ಬಹಳ ದೊಡ್ಡ ವರ್ಡ್. ಸೊ ಏನೇನ್ ಇದ್ವರ ತನಕ ಜೀವನದಲ್ಲಿ ಸಿಕ್ಕಿದ್ಯೋ ನಾನು ಖಂಡಿತ ಕೃತಜ್ಞತೆಗಳಾಗಿದ್ದೀನಿ.
1: ಅಂಡ್ ದೇರ್ ಆರ್ ಮೆನಿ ವಿಮೆನ್ ಔಟ್ ದೇರ್ ಹೂ ಆರ್ ಗ್ರೇಟ್ಫುಲ್ ಟು ಯು ಫಾರ್ ಶೇಪಿಂಗ್ ದೇರ್ ಲೈಫ್ಸ್. ಸೊ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ನ, ನಿಮ್ಮ ಅನುಭವಗಳನ್ನ ನಮ್ಮ ಮಹಿಳೆಯರ ಜೊತೆ, ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ತುಂಬು ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು
0: ಸೋ ಮಚ್.
2: ಸಮಾಜಮುಖಿ ಉದ್ಯಮದ ಮುನ್ನಡೆ, ಮಹಿಳಾ ಉದ್ಯಮಿ ಆಶಾ ಅವರ ಪಯಣ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30:15.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಒಂದ್ ಗಾದೆ ಇದೆ, ಹಂಗಾಯ್ತು.
5: ಓ ಮಲ್ಲಿ, ಏನವೆ ಇವತ್ತಿನ ಸಮಾಚಾರ?
6: ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು.
4: ನೈದಿಲಿ ಗಾದೆ ಘಮ.

0: ಕುರಿತಾಗಿ ಪತ್ರಾಧಾರಿತ
1: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು,
2: ಕೈ ಕೆಸರಾದ್ರೆ ಬಾಯಿ ಮೊಸರು.

0: ನಿರೀಕ್ಷಿಸಿ.
1: ನನ್ನ
0: ನೆದೆಯ ಹಾಡು,
2: ನನ್ನ ಹೃದಯ, ನನ್ನ ಹೃದಯ ಕವಿ ಕವಿ ಅನ್ನೋ ಸಮಯ.
3: ಹಲೋ,
0: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ
4: ಹಲ್ಲೋ ಹಲ್ಲೋ ಹಲ್ಲೋ ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲೋ ಕೇಳು
0: 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281129 ಕೋಡ್ ಸಂಖ್ಯೆ 08272 ಕರೆ ಮಾಡ್ತಿರಲ್ಲ
5: ನನ್ನೆದೆಯ ಮಾತು ಇದೆ.
0: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಹಲೋ
6: ಹಲೋ ನಮಸ್ತೆ.
0: ಹಲೋ
7: ಹಲೋ ಮಡಿಕೇರಿ ಆಕಾಶವಾಣಿನಾ?
0: ನನ್ನ ನೆನೆಯ ಹಾಡು,
7: ನನಗೊಂದು ಹಾಡು ಬೇಕಾಗಿತ್ತು.
0: ಹಲೋ.

ಶ್ರೋತೃಗಳ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ನಡೆಸಿದ್ದ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಿರುವ ಆರ್ಯ ಸೌಮ್ಯ ರೋಂಪುರೆ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಬೇದ್ರೆ ಮಂಜುನಾಥ್. 6:51 ಕೃಷಿ ರಂಗದಲ್ಲಿ ಮನೆಯ ಮಟ್ಟದಲ್ಲಿ ಬೆಳೆದುಕೊಳ್ಳಬಹುದಾದ ಔಷಧ ಸಸ್ಯಗಳನ್ನು ಕುರಿತು ಡಾಕ್ಟರ್ ಎಂ ವಸುಂಧರಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ. 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಕುರಿತು ಮಾಹಿತಿಯನ್ನು ಕೇಳೋಣ. ತದನಂತರದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಇದೀಗ ಮೊದಲಿಗೆ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟಿನ ಕುರಿತು ಮಾಹಿತಿಯನ್ನು ಕೇಳೋಣ.
2: ಒಂದೊಂದು ರೀತಿಯ ಕ್ಯಾನ್ಸರ್ಗೆ ಒಂದೊಂದು ರೀತಿಯಲ್ಲಿ ಟ್ರೀಟ್ಮೆಂಟ್ಗಳನ್ನ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ನ್ಯೂ ಅಡ್ಜುವೆಂಟ್ ಕೀಮೋಥೆರಪಿ ಅಂತ ಹೇಳಿದ್ರೆ ಫಸ್ಟ್ ಒಂದು ಸೆಟ್ ಕೀಮೋಥೆರಪಿಯನ್ನು ಕೊಡ್ತೇವೆ, ಆಮೇಲೆ ಡಾಕ್ಟರ್ ಹೋಗಿ ಆಪರೇಷನ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ಗೆ ಕೀಮೋಥೆರಪಿ ಕೊಟ್ಟು ಆ ಏನು ಗಂಟು ಎದ್ದಿದೆ ಅದರ ಸೈಜ್ ಅನ್ನು ಶ್ರಿಂಕ್ ಮಾಡ್ತಾರೆ. ಅದು ಶ್ರಿಂಕ್ ಆದಾಗ ಸರ್ಜನ್ಗೆ ಅದನ್ನು ಕಂಪ್ಲೀಟ್ ಆಗಿ ತೆಗೀಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಆಮೇಲೆ ಸರ್ಜರಿ ಮಾಡ್ತಾರೆ. ಸರ್ಜರಿ ಆದ್ಮೇಲೆ ಮತ್ತೆ ಕೀಮೋಥೆರಪಿ ಕೊಡ್ತಾರೆ, ಅದು ಅರ್ಜುವೆಂಟ್ ಕೀಮೋಥೆರಪಿ ಅಂತ ಹೇಳ್ತೇವೆ. ಸರ್ಜರಿ ಆದ ಮೇಲೆ ಕೊಡುವಂತ ಕೀಮೋಥೆರಪಿ ಪ್ಲಸ್ ಅಡ್ವಾನ್ಸ್ ಸ್ಟೇಜ್ ಇದ್ರೆ ರೇಡಿಯೋಥೆರಪಿ ಕೂಡ ಕೊಡ್ತಾರೆ. ಈ ರೇಡಿಯೋಥೆರಪಿಯಲ್ಲೂ ಹಾಗೆ ಈಗ ಬಹಳ ಮುಂದುವರೆದಿದೆ. ಮೊದಲೆಲ್ಲ ರೇಡಿಯೋಥೆರಪಿ ಅಂತ ಹೇಳಿದ್ರೆ ಈಗ ಬಾಯಿ ಹುಣ್ಣಾಗಿದೆ, ಬಾಯಿಯಲ್ಲಿ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ರೇಡಿಯೋಥೆರಪಿ ಕೊಟ್ರೆ ಮುಖದ ಅರ್ಧ ಭಾಗ ಸುಟ್ಟು ಹೋಗ್ತಾ ಇತ್ತು, ಕಪ್ಪಾಗಿ ಹೋಗ್ತಾ ಇತ್ತು ಮಿನಿಮಮ್ ಅಂತೇಳಿ. ಈಗ ಹಾಗಲ್ಲ, IMRT ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ ಅಂತ ಹೇಳ್ತೇವೆ. ಬಹಳ ಸ್ಪೆಸಿಫಿಕ್ ಆಗಿ ಅದು ಎಷ್ಟು ಅಲ್ಸರ್

0: ಅಥವಾ ಹುಣ್ಣು ಎಷ್ಟು ಜಾಗದಲ್ಲಿದೆ ಅಷ್ಟು ಏರಿಯಾಕ್ಕೆ ಮಾತ್ರ ರೇಡಿಯೋಥೆರಪಿ ಸಿಗುವ ಹಾಗೆ ಮಾಡಿ ರೇಡಿಯೋಥೆರಪಿಯನ್ನು ಕೊಡ್ತಾರೆ. ಬೇರೆ ಯಾವುದೇ ಅಂಗಗಳಿಗೆ ಅಷ್ಟು ಅಡ್ವಾನ್ಸ್ಮೆಂಟ್, ಅಷ್ಟು ಪ್ರಿಸೈಸ್ ಮೆಕ್ಯಾನಿಸಮ್ ಅಲ್ಲಿ ಕೊಡುವಂತ ಫೆಸಿಲಿಟಿ ಬಂದಿದೆ. ಅದೀಗ ಮಂಗಳೂರಲ್ಲಿ ಉಂಟು. ರೇಡಿಯೋಥೆರಪಿ ಇರ್ಬೋದು, ಸರ್ಜರಿ ಆಗ್ಬೋದು. ಸರ್ಜರಿಯು ಹಾಗೆ, ಮೊದಲು ಆಪರೇಷನ್ ಆಯಿತು, ಕ್ಯಾನ್ಸರ್ಗೆ ಆಪರೇಷನ್ ಅಂತ ಹೇಳಿದ್ರೆ ರಿಕವರಿ ಆಗ್ಲಿಕ್ಕೆ 3-4 ವಾರ ಬೇಕಾಗ್ತದೆ. ಈಗ 5ನೇ ದಿವಸದಲ್ಲಿ ಆಪರೇಷನ್ ಆಗಿ 6ನೇ ದಿವಸಕ್ಕೆ ಮನೆಗೆ ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಸರ್ಜನ್ಸ್ ಅಲ್ಲಿ ಪ್ರಿಸಿಷನ್ ಬಂದಿದೆ. ರೋಬೋಟಿಕ್ ಸರ್ಜರಿ ಅಂತ ಮಾಡ್ತಾರೆ, ವೆರಿ ವೆರಿ ಮಿನಿಮಲ್ ಇನ್ಸಿಷನ್ಸ್. ಮೊದಲೆಲ್ಲ ಹೊಟ್ಟೆ ಕೊರಿಬೇಕು ಅಂತ ಹೇಳಿದ್ರೆ ಮೇಲಿಂದ ಕೆಳಗವರೆಗೆ ಫುಲ್ ಕೊರಿತಾ ಇದ್ರು, ಯಾಕಂದ್ರೆ ಆಕ್ಸೆಸ್ ಸಿಗ್ಬೇಕಾಗಿತ್ತು. ಈಗ ಲ್ಯಾಪ್ರೋಸ್ಕೋಪಿಕ್ 2 ಅಥವಾ 3 ತೂತು ಮಾಡ್ತಾರೆ, ಅದರ ಮೂಲಕ ಟ್ಯೂಬ್ಗಳನ್ನ ಹಾಕ್ತಾರೆ, ಅದರ ಮೂಲಕವಾಗಿ ಕ್ಯಾಮರಾವನ್ನು ಒಳಗೆ ತಕೊಂಡು ಹೋಗಿ ಅಲ್ಲಿ ಕ್ಯಾಮರಾದ ಹೆಲ್ಪ್ ಇಂದ ಆಪರೇಷನ್ ಮಾಡಿ ಬರ್ತಾರೆ. ಆಪರೇಷನ್ ಮಾಡಿ ಬಂದಾಗ ದೊಡ್ಡ ಗಾಯ ಯಾವುದೂ ಇಲ್ಲ ದೇಹದಲ್ಲಿ, ಕೇವಲ 2-3 ಸಣ್ಣ ಹೋಲ್ಗಳು ಮಾತ್ರ. ಅದನ್ನ ಹಾಗೆ 2-2 ಸ್ಟಿಚ್ಗಳಲ್ಲಿ ಮುಚ್ಚಿಬಿಡ್ತಾರೆ. ಏನಾಗ್ತದೆ, ಮರುದಿನವೇ ಪೇಷಂಟ್ ಎದ್ದು ಕೂತ್ಕೊಳ್ತಾನೆ, ತಿಂಡಿ ತಿನ್ಲಿಕ್ಕೆ ಶುರು ಮಾಡ್ತಾನೆ, 3ನೇ ದಿವಸ 4ನೇ ದಿವಸಕ್ಕೆ ಮನೆಗೆ ಹೋಗ್ತಾನೆ. ಸೊ ಈ ಅಡ್ವಾನ್ಸ್ಮೆಂಟ್ಗಳು ತುಂಬಾ ಆಗಿದೆ. ಕೆಲವೊಂದು ಕ್ಯಾನ್ಸರ್ಗಳನ್ನು ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಗ್ರಹಚಾರ ಅಂತ ಹೇಳ್ತೇವೆ. ಈಗ ಎಸ್ಪೆಷಲಿ ನೀವು ಬ್ಲಡ್ ಕ್ಯಾನ್ಸರ್ ಬಗ್ಗೆ ಕೇಳಿದ್ರೆ ಅದು ಯಾಕೆ ಬರ್ತದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಬಟ್ ಉಳಿದದಕ್ಕೆ ನಮ್ಮ ಜೀವನ ಶೈಲಿಯನ್ನು ಮಾರ್ಪಾಡು ಮಾಡಿಕೊಂಡ್ರೆ, ಈಗ ಸ್ಮೋಕಿಂಗ್ ಮಾಡದೇ ಇರುವಂತದ್ದು, ಈಗ ಒಬ್ಬ ಸ್ಮೋಕಿಂಗ್ ಮಾಡ್ತಾ ಇದ್ದಾನೆ ಅಂತೇಳಿ ಅವನು ಸ್ಮೋಕಿಂಗ್ ಅನ್ನು ಸ್ಟಾಪ್ ಮಾಡಿ 10 ವರ್ಷದ ನಂತರ ಅವನಿಗೆ ಆ ಸ್ಮೋಕಿಂಗ್ ಇಂದಾಗಿ ಕ್ಯಾನ್ಸರ್ ಬರುವಂತ ರಿಸ್ಕ್ ಆಲ್ಮೋಸ್ಟ್ 0 ಆಗ್ತದೆ. ಸೊ ಸ್ಟಾಪ್ ಸ್ಮೋಕಿಂಗ್. ಹಾಗೇನೆ ಏನೋ ಸಿಕ್ಕಾಬಟ್ಟೆ ದಿನಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೋದಾಗೆಲ್ಲ ಜಂಕ್ ಫುಡ್ ತಿನ್ನೋದು, ಆ ಸುಟ್ಟು ಹಾಕಿದಂತ ಪದಾರ್ಥಗಳನ್ನ ತಿನ್ನೋದು, ಇದು ಅಭ್ಯಾಸ ಇದ್ರೆ ಅದನ್ನು ಕಡಿಮೆ ಮಾಡಿ, ವಾರಕ್ಕೊಂದಿವಸ ತಿನ್ನಿ, ಅದಕ್ಕಿಂತ ಜಾಸ್ತಿ ತಿನ್ಬೇಡಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸ್ಟಾರ್ಲಿಂಗ್ ಸ್ಲಾ ಅಂತ ಒಂದಿದೆ. ಏನು ಅಂತ ಹೇಳಿದ್ರೆ ದೇಹದ ಪ್ರತಿಯೊಂದು ಅಂಗವು ಕೂಡ ಅದು ಸ್ಟ್ರೆಚ್ ಆಗ್ತದೆ. ಅಂತ ಹೇಳಿದ್ರೆ ಹಾರ್ಟ್ ಎಕ್ಸ್ಪಾನ್ಷನ್ ಇರೋದು ಅಥವಾ ಬೇರೆ ಸ್ಟ್ರೆಸ್ ಅನ್ನು ತಡ್ಕೊಳ್ಳುವಂತ ಕೆಪಾಸಿಟಿ, ಅದನ್ನು ಸ್ಟ್ರೆಚ್ ಅಂತ ಹೇಳುವಂಥದ್ದು. ಒಂದು ಫಿಸಿಯೋಲಾಜಿಕಲ್ ಲಿಮಿಟ್ ಅಲ್ಲಿ ಸ್ಟ್ರೆಚ್ ಆಗ್ಲಿಕ್ಕೆ ಅವಕಾಶ ಇರ್ತದೆ ಜೀವಕೋಶ. ಆದ್ರೆ ಆ ಲಿಮಿಟ್ ಯಾವತ್ತು ಕ್ರಾಸ್ ಆಗ್ತದೋ ಆವತ್ತು ಆ ಜೀವಕೋಶ ಫೇಲ್ ಆಗ್ತದೆ. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಲಿಮಿಟ್ ಕ್ರಾಸ್ ಆಗ್ಬಾರ್ದು. ನಾವು ಒಳ್ಳೆ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಹಸಿ ತರಕಾರಿಗಳನ್ನ ತಿನ್ನೋದಿರ್ಬೋದು. ಈಗ ಹಸಿ ತರಕಾರಿ ಅಂತ ಹೇಳಿದ ತಕ್ಷಣ ಎಲ್ಲಿ, ಪೇಟೆಯಿಂದ ತಂದದ್ದಲ್ಲ, ನಾನು ಮನೆಯಲ್ಲಿ ಬೆಳೆದ ಹಸಿ ತರಕಾರಿಯನ್ನು ಹೇಳ್ತಾ ಇದ್ದೇನೆ. ಹಣ್ಣುಗಳನ್ನ ಜಾಸ್ತಿ ತಿನ್ನುವಂಥದ್ದು, ಮತ್ತೆ ಹೊಟ್ಟೆಗೆ ಆಗಾಗ ರೆಸ್ಟ್ ಕೊಡುವಂಥದ್ದು, ಉಪವಾಸ ಮಾಡುವ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ಬೋದು, ಪ್ರತಿಯೊಂದು ಆರ್ಗನ್ಗೂ ಕೂಡ ಒಂದು ರೆಸ್ಟ್ ಕೊಡುವಂಥದ್ದು, ಆ ರೀತಿಯಾದಂತಹ ಜೀವನ ಶೈಲಿಗಳನ್ನ ಬದಲಾಯಿಸಿಕೊಂಡು ಯೋಗ ಪ್ರಾಣಾಯಾಮ ಇದನ್ನೆಲ್ಲ ಮಾಡ್ತಾ ಇದ್ರೆ ಕ್ಯಾನ್ಸರ್ ಬರದೇ ಇರುವಾಗ ತಡೆಯಿಡಬಹುದು. ಎಸ್ಪೆಷಲಿ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಕ್ಯಾನ್ಸರ್ಸ್ ಏನಿದೆ, ಈಗ ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು, ಜಠರದ ಕ್ಯಾನ್ಸರ್ ಇರ್ಬೋದು, ಇದನ್ನೆಲ್ಲ ಲಾರ್ಜ್ ಆಗಿ ತಡೆದು ಹಿಡಿಲಿಕ್ಕೆ ಆಗ್ತದೆ.
1: ಇದುವರೆಗೆ ಡಾಕ್ಟರ್ ಪ್ರಶಾಂತ್ ಅವರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕುರಿತ ಮಾಹಿತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಜೇಶ್ ಕೃಷ್ಣ. ಇವರು ಹೆಮೆಟೋ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ವಿಭಾಗದ ವಿಭಾಗ ಮುಖ್ಯಸ್ಥರಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಕೇಳುಗರೆ, ಇವತ್ತು ಇವರು ನಮಗೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೇನೆ ಕಾರ್ ಟಿ ಸೆಲ್ ಥೆರಪಿ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಸರ್, ಈಗ ಮುಖ್ಯವಾಗಿ ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಕೇಳ್ತೇವೆ, ಅದರ ಮೊದಲು ನಾವು ಈಗ ಬೋನ್ ಮ್ಯಾರೋ ಅಂತ ಏನ್ ಹೇಳ್ತಾರಲ್ಲ, ಇದು ಏನಿದು?
3: ನಮ್ಮ ಎಲ್ಲರ ಅಸ್ಥಿ ಅಥವಾ ಎಲುಬಿನ ಒಳಗಡೆ ಇರುವ ಮಾಂಸಕ್ಕೆ ಹೆಸರು ಬೋನ್ ಮ್ಯಾರೋ ಅಂತ. ಬೋನ್ ಮ್ಯಾರೋ ಎಂಬ ನಮ್ಮ ಆರ್ಗನ್ ನಮ್ಮ ಶರೀರದ ರಕ್ತ ಉತ್ಪಾದನೆ ಮಾಡುವ ಒಂದು ಫ್ಯಾಕ್ಟರಿ ಅದು. ಸೊ ನಮ್ಮ ಎಲ್ಲರ ಶರೀರದಲ್ಲಿ 5 ಲೀಟರ್ ರಕ್ತ ಇದೆ. ಅದರಲ್ಲಿ ಬೇರೆ ಬೇರೆ ಕಣಗಳಿದೆ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್, ಇವೆಲ್ಲ ಉತ್ಪಾದನೆ ಮಾಡುದು ನಮ್ಮ ಅಸ್ಥಿಮಜ್ಜದಲ್ಲಿ ಅಥವಾ ಬೋನ್ ಮ್ಯಾರೋ. ಅಂಡ್ ಅದು ನಮ್ಮ ಎಲುಬಿನ ಒಳಗೆ ಇರುವ ಟಿಶ್ಯೂ. ಆಕ್ಚುಲಿ ಇಟ್ ಇಸ್ ಎ ಲಾರ್ಜ್ ಆರ್ಗನ್, ಬಟ್ ಅದು ಎಲುಬಿನ ಒಳಗಿದ್ದ ಕಾರಣ ನಮಗೆ ಅದು ಅಂದಾಜಾಗುವುದಿಲ್ಲ ಅಥವಾ ಗೊತ್ತಾಗುವುದಿಲ್ಲ. ಇಟ್ ಇಸ್ ಎ ಲಾರ್ಜ್ ಆರ್ಗನ್ ದಟ್ ಪ್ರೊಡ್ಯೂಸಸ್ ನಮ್ಮ ಬ್ಲಡ್.
2: ಹಾಗಾದ್ರೆ ಇದ್ರ ಒಂದು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳೋದಾದ್ರೆ, ಈ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಬೇಕಾಗ್ತದೆ?
3: ನೋಡಿ, ಹಲವಾರು ಕಾಯಿಲೆಗಳಿದೆ. ಕೆಲವು ಕ್ಯಾನ್ಸರ್ ಕಾಯಿಲೆಗಳಿದೆ, ಕೆಲವು ಬಿನೈನ್ ಅಂದ್ರೆ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿದೆ. ನಾವು ಕ್ಯಾನ್ಸರ್ ಕಾಯಿಲೆಗಳಂದ್ರೆ ಲುಕೀಮಿಯಾ ಅಂತ ಹೇಳ್ತೇವೆ, ಅದಕ್ಕೆ ಹೆಸರು ಬ್ಲಡ್ ಕ್ಯಾನ್ಸರ್. ಅದು ಹಲವಾರು ತರದ ಬ್ಲಡ್ ಕ್ಯಾನ್ಸರ್ಸ್ ಇದೆ. ಈ ಬ್ಲಡ್ ಕ್ಯಾನ್ಸರ್ಸ್ ಅಲ್ಲಿ ನಾವು ರಿಸ್ಕ್ ಮಾಡ್ತೇವೆ, ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ತೇವೆ. ಒಂದು ಪೇಷಂಟಿಗೆ ನಾವು ಡಯಾಗ್ನೋಸಿಸ್ ಅಂದ್ರೆ ಮಾಡಿದ ನಂತರ ಅದು ಲೋ ರಿಸ್ಕ್ ಹೈ ರಿಸ್ಕ್ ಅಂತ ಕೆಲವು ಟೆಸ್ಟ್ಗಳಲ್ಲಿ ಗೊತ್ತಾಗ್ತದೆ. ಸೊ ಅಕ್ಯೂಟ್ ಮೈಲಾಯ್ಡ್ ಅಥವಾ ಅಕ್ಯೂಟ್ ಲಿಂಫೋ

0: ಬ್ಲಾಸ್ಟಿಕ್ ಲ್ಯುಕೀಮಿಯಾ ಕ್ಯಾನ್ಸರ್ನ ಹೈ ರಿಸ್ಕ್ ಇದ್ದರೆ, ಅವರಿಗೆ ಕಂಪ್ಲೀಟ್ ಅಥವಾ ಪೂರ್ತಿ ಕ್ಯೂರ್ ಆಗಬೇಕಿದ್ರೆ ವಿ ನೀಡ್ ಟು ಡೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್. ಅದಲ್ಲದೆ ಬೇರೆ ಲಿಂಫೋಮಾ ಅಂತ ಕಾಯಿಲೆಗಳಿದೆ, ಲಿಂಫೋಮಾದಲ್ಲಿ ಪೇಷಂಟ್ಗಳು ಒಂದು 50-70% ಕ್ಯೂರ್ ಆಗ್ತಾರೆ, ಬಟ್ ಕ್ಯೂರ್ ಆಗದ್ದೆ ಅದು ರಿಲ್ಯಾಪ್ಸ್ ಅಥವಾ ವಾಪಸ್ ಬಂದರೆ ನಾವು ಮತ್ತೆ ಅದಕ್ಕೆ ಸಾಲ್ವೇಜ್ ಅಂದ್ರೆ ಸೆಕೆಂಡ್ ಲೈನ್ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಅದರ ಕನ್ಸಲ್ಟೇಷನ್ ಅಂದ್ರೆ ಅದರ ಮೋರ್ ಸ್ಟ್ರಾಂಗರ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ಮತ್ತೆ ಮೂರನೇ ಸಂದರ್ಭ ಮೈಲೋಮಾ ಅಂತ ಮತ್ತೊಂದು ಅಸ್ಥಿ ಮಜ್ಜದ ಕ್ಯಾನ್ಸರ್ ಇದೆ. ಆ ಕ್ಯಾನ್ಸರ್ ಅಲ್ಲಿ ಫಿಟ್ ಇದ್ದ ಪೇಷಂಟ್ಸ್ ಗಳಿಗೆ ಫಸ್ಟ್ ಲೈನ್ ಟ್ರೀಟ್ಮೆಂಟ್ ಅಲ್ಲಿ ಅವರಿಗೆ ಇನಿಷಿಯಲ್ ಕೀಮೋಥೆರಪಿ ಕೊಟ್ಟು ಅವರ ರೆಮಿಷನ್ಗೆ ಬಂದ ಮೇಲೆ ಅದು ಸ್ಟ್ರಾಂಗ್ ರೆಮಿಷನ್ ಮಾಡ್ಲಿಕ್ಕೆ ನಾವು ಆಟೋಲಾಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ದಿಸ್ ಇಸ್ ಫಾರ್ ಬ್ಲಡ್ ಕ್ಯಾನ್ಸರ್. ಮತ್ತೆ ಕೆಲವು ಮಕ್ಕಳ ಕಾಯಿಲೆ ಇದೆ, ನ್ಯೂರೋಬ್ಲಾಸ್ಟೋಮಾ ಇಂತ ಕಾಯಿಲೆಗಳಿಗೂ ಮಾಡ್ತೇವೆ. ಇದಲ್ಲದೆ ಕ್ಯಾನ್ಸರ್ ಅಲ್ಲದೆ ಬಿನೈನ್ ಡಿಸಾರ್ಡರ್ಸ್ ಅಂತ ಇದೆ. ಬಿನೈನ್ ಅಂದರೆ ಸಿಕ್ಕಲ್ ಸೆಲ್ ಅನೀಮಿಯಾ, ಥಲಸ್ಸೀಮಿಯಾ ಇಂತ ಕಂಡೀಷನ್ ಇದ್ದ ಮಕ್ಕಳಿಗೆ ರಕ್ತ ಉತ್ಪಾದನೆ ಆಗುವುದಿಲ್ಲ. ಅದು ಯಾಕೆಂದ್ರೆ ಬೋನ್ ಮ್ಯಾರೋದಲ್ಲಿ ಜೆನೆಟಿಕ್ ಆಗಿ ದರ್ ಇಸ್ ಎ ಪ್ರಾಬ್ಲಮ್ ದರ್. ಸೊ ಆ ಪ್ರಾಬ್ಲಮ್ ನಾವು ರಿಮೂವ್ ಮಾಡಲಿಕ್ಕೆ ಮತ್ತೊಂದು ಹೆಲ್ದಿ ಅಸ್ಥಿಮಜ್ಜ ಅವರಿಗೆ ಕೊಟ್ಟು ಮತ್ತೆ ರಕ್ತ ಉತ್ಪಾದನೆ ಮಾಡುವ ಹಾಗೆ ಮಾಡ್ತೇವೆ. ಮತ್ತೊಂದು ಮೂರನೇ ತರದ ಕಾಯಿಲೆ ಇದೆ, ಇಮ್ಯುನೋ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ. ಈ ಕಾಯಿಲೆಗಳಲ್ಲಿ ಈ ಮಕ್ಕಳು ಇನ್ಫೆಕ್ಷನ್ ಫೈಟ್ ಮಾಡುವ ಸೆಲ್ಸ್ ಅದರ ವೀಕ್ನೆಸ್ ಇದೆ. ವೀಕ್ನೆಸ್ ಅಂದ್ರೆ ಸರಿ ಉತ್ಪಾದನೆ ಆಗುದಿಲ್ಲ, ಉತ್ಪಾದನೆ ಆದ ಸೆಲ್ಸ್ ಇನ್ಫೆಕ್ಷನ್ಸ್ ಅಗೇನ್ಸ್ಟ್ ಫೈಟ್ ಮಾಡುವುದಿಲ್ಲ. ಇಂತ ಪ್ರಾಬ್ಲಮ್ ಇದ್ರೆ ಅದು ಸಾರ್ಟ್ ಔಟ್ ಮಾಡ್ಲಿಕ್ಕೆ ಅವರಿಗೆ ಹೆಲ್ದಿ ಬೋನ್ ಮ್ಯಾರೋ ಕೊಟ್ರೆ ಸರಿಯಾಗ್ತದೆ. ಅವರ ಬೋನ್ ಮ್ಯಾರೋ ನಾವು ಟ್ರೀಟ್ಮೆಂಟ್ ಕೊಟ್ಟು ರಿಮೂವ್ ಮಾಡಿ ಹೆಲ್ದಿ ಮತ್ತೊಂದು ಡೋನರ್ ಬೋನ್ ಮ್ಯಾರೋ ಕೊಟ್ಟರೆ ಅದು ದಟ್ ವಿಲ್ ರಿಪ್ಲೇಸ್ ಅಂಡ್ ಅದು ದಟ್ ವಿಲ್ ಫೈಟ್ ಆರ್ ಡೂ ದ ನಾರ್ಮಲ್ ಫಂಕ್ಷನ್ ಆಫ್ ಎ ಬೋನ್ ಮ್ಯಾರೋ. ಹಾಗೆ ಇಂಥ ಬ್ರಾಡ್ಲಿ ಇಂಥ ಮೂರು ಕ್ಯಾಟಗರಿ ಕಾಯಿಲೆಗಳಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ಇನ್ ಸಮರಿ, ಬೋತ್ ಮ್ಯಾಲಿಗ್ನೆಂಟ್ ಅಂದರೆ ಕ್ಯಾನ್ಸರ್ ಮತ್ತೆ ಕೆಲವು ಬಿನೈನ್ ಕ್ಯಾನ್ಸರ್ ಅಲ್ಲದ ಕಾಯಿಲೆಗಳಿಗೆ ಮಾಡ್ತೇವೆ.
1: ಈಗ ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥದ್ದು ಸಂಪೂರ್ಣವಾಗಿ ಗುಣಪಡಿಸುವಂತ ಚಿಕಿತ್ಸೆಯ ಹೇಗೆ?
0: ಈಗ ನೋಡಿ, ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋದು ಹೈ ರಿಸ್ಕ್ ಕಾಯಿಲೆಗಳಿಗೆ. ಇಂಥ ಹೈ ರಿಸ್ಕ್ ಲುಕೀಮಿಯಾಸ್ಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡದಿದ್ದರೆ ಕ್ಯೂರ್ ಆಗುವ ಚಾನ್ಸಸ್ ಇಲ್ಲ. ಎಂದರೆ ಕ್ಯೂರ್ ಆಗುವ ಚಾನ್ಸಸ್ ನಮಗೆ ವರ್ಚುವಲಿ 0% ಅಂತ ಹೇಳಬಹುದು. ನಾವು ಈ 0% ಇಂದ ಒಂದು 60% ವರೆಗೆ ತಕೊಂಡೋಗ್ತೇವೆ. ಸೊ ಇದು 100% ನಮಗೆ ಗ್ಯಾರಂಟಿ ಇಲ್ಲ, ಬಟ್ ಹೆಚ್ಚಾಗಿ 60-70% ವರೆಗೆ ತಕೊಂಡೋಗ್ಬಹುದು. ಬಟ್ ಇಟ್ ಇಸ್ ನಾಟ್ 100% ಗ್ಯಾರಂಟಿ. ಬಟ್ ಅದು ಮಾಡದಿದ್ದರೆ ಅವರಿಗೆ ಬದುಕುವ ಚಾನ್ಸಸ್ಸೇ ಇಲ್ಲ ಅಂತ ಹೇಳಬಹುದು. ಯಾಕೆಂದ್ರೆ ಅದು ಅಂತ ಸ್ಟ್ರಾಂಗ್ ಅಥವಾ ಅಷ್ಟು ಹೈ ರಿಸ್ಕ್ ಲುಕೀಮಿಯಾಕ್ಕೆ ಮಾತ್ರ ನಾವು ಮಾಡುದು.
1: ಈಗ ಈ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ವಿಧಗಳು ಅಂತ ಇದೆಯಾ?
0: ಟ್ರಾನ್ಸ್ಪ್ಲಾಂಟ್ ಬೇಸಿಕ್ಲಿ ಎರಡು ತರದ್ದಿದೆ. ಒಂದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟ್ ಎಂದರೆ ನಾವು ಪೇಷಂಟ್ ಗಳಿಗೆ ಹೈ ಡೋಸ್ ಕೀಮೋಥೆರಪಿ ಕೊಟ್ಟು ಸ್ಟೆಮ್ ಸೆಲ್ಸ್ ಅಂದ್ರೆ ಬೋನ್ ಮ್ಯಾರೋ ಸೆಲ್ಸ್ ಅವರಿಗೆ ಅದು ಕೊಡ್ತೇವೆ. ಅದರ ಉದ್ದೇಶ ಏನಂದ್ರೆ ಈ ರೆಮಿಷನ್ಗೆ ಬಂದ ಪೇಷಂಟ್ಸ್ ಗಳಿಗೆ ಡೀಪ್ ಕಂಟ್ರೋಲ್ ಸಿಕ್ಲಿಕ್ಕೆ ನಾವು ಮತ್ತೆ ಹೈಡೋಸ್ ಕೀಮೋಥೆರಪಿ ಕೊಡ್ತೇವೆ. ಈ ಹೈಡೋಸ್ ಕೀಮೋಥೆರಪಿ ಕೊಡುವಾಗ ಆ ಕ್ಯಾನ್ಸರ್ ಸೆಲ್ಸ್ ಮಾತ್ರ ಅಲ್ಲ, ಅವರ ಸ್ವಂತ ಬೋನ್ ಮ್ಯಾರೋ ಡಿಸ್ಟ್ರಾಯ್ ಆಗ್ತದೆ. ಅದಕ್ಕೋಸ್ಕರ ಅದಕ್ಕಿಂತ ಮೊದಲೇ ಹೈಡೋಸ್ ಕೀಮೋಥೆರಪಿ ಕೊಡೋದಕ್ಕಿಂತ ಮೊದಲೇ ನಾವು ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ. ಅದು ಕಲೆಕ್ಟ್ ಮಾಡದೆ ಏನಂದ್ರೆ ಅದಕ್ಕೆ ಆಪರೇಷನ್ ಏನು ಇಲ್ಲ, ಅದೊಂದು ಬೇರೊಂದು ಮೆಷಿನ್ ಮೂಲಕ ನಾವು ಕಲೆಕ್ಟ್ ಮಾಡ್ತೇವೆ. ಕಲೆಕ್ಟ್ ಮಾಡಿ ಸಫಿಷಿಯಂಟ್ ನಂಬರ್ ಆಫ್ ಸ್ಟೆಮ್ ಸೆಲ್ಸ್ ನಾವು ಕಲೆಕ್ಟ್ ಮಾಡಿದ ನಂತರ ನಾವು ಈ ಹೈಡೋಸ್ ಕೀಮೋಥೆರಪಿ ಕೊಟ್ಟು ಅವರ ಬೋನ್ ಮ್ಯಾರೋ ಫುಲ್ ಕ್ಲೀನ್ ಮಾಡಿದ ನಂತರ ನಾವು ಈ ಸ್ಟೆಮ್ ಸೆಲ್ಸ್ ಅವರಿಗೆ ವಾಪಸ್ ಕೊಡ್ತೇವೆ. ಅದು ಕಳೆದು ಅದು ಬೋನ್ ಮ್ಯಾರೋಗೆ ಹೋಗಿ ಅದು ರಕ್ತ ಉತ್ಪಾದನೆ ಅಥವಾ ರಕ್ತ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಮತ್ತೆ 2 ವಾರ ಬೇಕಾಗ್ತದೆ. ಇದಕ್ಕೆ ಆಟೋಲಾಗಸ್ ಅಂತ ಹೇಳ್ತೇವೆ. ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಅದು ಹೈ ರಿಸ್ಕ್ ಲುಕೀಮಿಯಾ ಅಂತ ಕ್ಯಾನ್ಸರ್ ಗಳಿಗೆ ಮಾಡ್ತೇವೆ. ನೋಡಿ, ನಾವು ಈ ಕ್ಯಾನ್ಸರ್ ಅಂದರೆ ಒನ್ ಆಫ್ ದ ರೀಸನ್ಸ್ ಫಾರ್ ಕ್ಯಾನ್ಸರ್, ನಮ್ಮ ಶರೀರ ಈ ಬ್ಯಾಡ್ ಅಥವಾ ಕ್ಯಾನ್ಸರ್ ಸೆಲ್ಸ್ನ ಕ್ಲೀನ್ ಮಾಡುದಿಲ್ಲ, ರಿಮೂವ್ ಮಾಡುದಿಲ್ಲ, ಕಿಲ್ ಮಾಡುದಿಲ್ಲ. ಅದಕ್ಕೋಸ್ಕರ ನಾವೆಂತ ಮಾಡ್ತೇವೆ, ಒಂದು ಮ್ಯಾಚ್ಡ್ ಹೆಲ್ದಿ ಡೋನರ್ನ ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಅವರಿಗೆ ಕೊಡ್ತೇವೆ. ಸೊ ಆ ಸ್ಟೆಮ್ ಸೆಲ್ಸ್ ಅವರ ಶರೀರಕ್ಕೆ ಹೋಗಿ ಅಲ್ಲಿ ಬೆಳವಣಿಗೆ ಆಗಿ ಅದು ದಟ್ ವಿಲ್ ಗೋ ಆನ್ ಹಂಟ್, ಏನಂದ್ರೆ ಗ್ರಾಫ್ಟ್ ವರ್ಸಸ್ ಲುಕೀಮಿಯಾ ಎಫೆಕ್ಟ್ ಕೊಡ್ತದೆ. ಸೊ ಅದಕ್ಕೋಸ್ಕರ ಮತ್ತೊಬ್ಬರದ್ದು ಕೊಡ್ತೇವೆ. ಅದರಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದೆ ಮತ್ತೊಬ್ಬರದ್ದು ಕೊಡೋದಕ್ಕೆ, ಬಟ್ ಅದಕ್ಕೆ ಸ್ಪೆಷಲ್ ಇಂಡಿಕೇಶನ್ಸ್ ಇದೆ. ಸೊ ಬ್ರಾಡ್ಲಿ ಆಟೋಲಾಗಸ್ ಮತ್ತೆ ಅಲ್ಲೋಜೆನಿಕ್ ಅಂತ ಹೇಳ್ತೇವೆ. ಈ ಅಲ್ಲೋಜೆನಿಕ್ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಅದು 2-3 ತರದ್ದಿದೆ. ಒಂದು ಫುಲ್ ಮ್ಯಾಚ್. ಫುಲ್ ಮ್ಯಾಚ್ ಅಂದ್ರೆ ಅದು ಜೆನೆಟಿಕ್ಸ್ ಅಲ್ಲಿ ಫುಲ್ ಮ್ಯಾಚ್ ಆಗ್ಬೇಕು. ಅದು ಹೆಚ್ಚಾಗಿ ಸಿಬ್ಲಿಂಗ್ಸ್ ಒಡ ಹುಟ್ಟಿದ

0: ಅವರದ್ದು 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗೋ. ಸೊ ನಮಗೆ 4 ಬ್ರದರ್ಸ್ ಇದ್ದರೆ ಅಥವಾ ಫದರ್ಸ್ ಅವ್ರ ಸಿಸ್ಟರ್ಸ್ ಇದ್ರೆ ಒಬ್ಬರದ್ದು ಮ್ಯಾಚ್ ಆಗಬಹುದು, ಬಟ್ ಕೆಲವು ಸಲ ಯಾರು ಮ್ಯಾಚ್ ಆಗೋಲ್ಲ, ಕೆಲವು ಸಲ ಎರಡು ಮ್ಯಾಚ್ ಸಿಗಬಹುದು. ಸೊ ಮ್ಯಾಚ್ ಡೋನರ್ ಇಸ್ ಬೆಸ್ಟ್, ಮ್ಯಾಚ್ ಸಿಬ್ಲಿಂಗ್ ಡೋನರ್ ಅಂತ ಹೇಳ್ತೇವೆ. ಮತ್ತೆ ಮ್ಯಾಚ್ ಆಗದಿದ್ರೆ ನಾವು ಕೆಲವು ರಿಜಿಸ್ಟ್ರೀಸ್ ಇದೆ ಅದರಲ್ಲಿ ಅನ್ರಿಲೇಟೆಡ್ ಡೋನರ್ಸ್ ಯಾರಾದರೂ ಮ್ಯಾಚ್ ಇದ್ದಾರಾ ಅಂತ ಸರ್ಚ್ ಮಾಡಬಹುದು. ಮತ್ತೆ ಮೂರನೇ ಆಪ್ಷನ್ ಏನಂದ್ರೆ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ, ಅದಕ್ಕೆ ಕೆಲವು ಸ್ಪೆಷಲ್ ಪ್ರೊಸೀಜರ್ಸ್ ಇದೆ. ಹಾಫ್ ಮ್ಯಾಚ್ ಅಂದ್ರೆ 50%, 70% ಮ್ಯಾಚ್, ಅದು ಆಲ್ಮೋಸ್ಟ್ ಆಲ್ ಯುವರ್ ಬ್ರದರ್ಸ್ ಆರ್ ಸಿಸ್ಟರ್ಸ್ ಅಂಡ್ ಯುವರ್ ಚಿಲ್ಡ್ರನ್ ಆರ್ ಯುವರ್ ಪೇರೆಂಟ್ಸ್, ಅಂದ್ರೆ ಒಡ ಹುಟ್ಟಿದವರು, ಮಕ್ಕಳು, ಪೇರೆಂಟ್ಸ್ ಎಲ್ಲರೂ ಹಾಫ್ ಮ್ಯಾಚ್ ಇದ್ದಾರೆ. ಸೊ ನಮ್ಮ ಇಮಿಡಿಯೇಟ್ ಫಸ್ಟ್ ಸರ್ಕಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆರ್ ಹಾಫ್ ಮ್ಯಾಚ್. ಸೊ ಇವಾಗ ನಾವು ಇನ್ಕ್ರೀಸಿಂಗ್ಲಿ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ, ಯಾಕಂದ್ರೆ ಫುಲ್ ಮ್ಯಾಚ್ ಸಿಕ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದು ಬ್ರಾಡ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪ್ಲಾಂಟ್.
1: ದಾನಿಗಳು ಅಂದ್ರೆ ಡೋನರ್ಸ್ ಯಾರು ಆಗಬಹುದು, ಅವರಿಗೆ ಯಾವ ರೀತಿಯಾದಂತಹ ಪರೀಕ್ಷೆಗಳನ್ನ, ಟೆಸ್ಟ್ಗಳನ್ನ ನೀವು ಮಾಡ್ತೀರಾ?
0: ಡೋನರ್ಸ್ ಅಂದ್ರೆ ಅದು ಸಿಬ್ಲಿಂಗ್, ಸಿಬ್ಲಿಂಗ್ಸ್ ಅಂದ್ರೆ ಬ್ರದರ್ಸ್ ಸಿಸ್ಟರ್ಸ್ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ, ಅದು ಬೆಸ್ಟ್ ಸಿಬ್ಲಿಂಗ್ ಡೋನರ್ಸ್. ಮತ್ತೆ ಸಿಬ್ಲಿಂಗ್ ಡೋನರ್ಸ್ ಅಲ್ಲಿ ನಾನು ಹೇಳಿದ ಹಾಗೆ 1 in 4 ಚಾನ್ಸ್ ಇದೆ ಫುಲ್ ಮ್ಯಾಚ್ ಆಗುವ ಚಾನ್ಸಸ್ ಇದೆ. ಸೊ ಅದು ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೇವೆ, HLA ಟೆಸ್ಟಿಂಗ್ ಅಂತ ಹೇಳ್ತೇವೆ. ಈ HLA ಟೆಸ್ಟಿಂಗ್ ಅಲ್ಲಿ ಫುಲ್ ಮ್ಯಾಚ್ ಇದ್ರೆ ಬೆಸ್ಟ್, ಫುಲ್ ಮ್ಯಾಚ್ ಇಲ್ಲದಿದ್ದರೆ ನಾವು ಒಂದು ಹಾಫ್ ಮ್ಯಾಚ್ ಇದ್ದರೂ ಅದಕ್ಕೆ ಬೇರೆ ಪ್ರೋಟೋಕಾಲ್ ಉಂಟು, ಹೋಗಬಹುದು. ಮತ್ತೆ ಅನ್ರಿಲೇಟೆಡ್ ಡೋನರ್ಸ್ ರಿಜಿಸ್ಟ್ರಿ ಅಲ್ಲಿದ್ದಾರೆ. ಸೊ ಅವರಿಗೆ ಫಿಟ್ನೆಸ್ ಬೇಕು ಟ್ರಾನ್ಸ್ಪ್ಲಾಂಟ್ಗೆ. ಫಿಟ್ನೆಸ್ ಅಂದ್ರೆ ನಾವು ಬೇಸಿಕಲಿ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಯಾಕೆಂದ್ರೆ ಅವರಿಗೂ ಬೇರೆ ಕಾಯಿಲೆ ಇರಬಾರದು. ಮತ್ತೆ ಏನಾದರೂ ಡಯಾಬಿಟಿಸ್ ಇದ್ದರೆ ಅದು ಕಂಟ್ರೋಲ್ ಅಲ್ಲಿ ಇರಬೇಕು, ಅದು ಏನು ನಿಷೇಧ ಇಲ್ಲ ಡೋನರ್ ಆಗಬಾರ್ದು ಅಂತ. ಮತ್ತೆ ಹಾರ್ಟ್ ಡಿಸೀಸ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದ್ರೆ ಆಗಬಹುದು, ಬಟ್ ಸೀರಿಯಸ್ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ದೇ ಆರ್ ವೆರಿ ಓಲ್ಡ್ ಅಂದ್ರೆ 65-70 ಇಯರ್ಸ್ ಅಲ್ಲಿ ಇದ್ರೆ ವಿ ಟೆಂಡ್ ಟು ಅವಾಯ್ಡ್. ಜನರಲಿ ಯಂಗರ್ ದ ಡೋನರ್, ಹೆಲ್ದಿಯರ್ ದ ಡೋನರ್, ಬೆಟರ್.
1: ಯಂಗರ್ ಅಂದ್ರೆ ಮಿನಿಮಮ್ ಏಜ್ ಎಷ್ಟು ಇರುತ್ತೆ?
0: ಮಿನಿಮಮ್ ಅಂದರೆ ಸಿ ಅದೀಗ ಡಿಪೆಂಡ್ಸ್, ಈಗ ಅಡಲ್ಟ್ ಡೋನರ್ಸ್ ವಿ ಪ್ರಿಫರ್, ಬಟ್ ಈಗ ಮಕ್ಕಳಿಗೆ ಅವರ ಸಿಬ್ಲಿಂಗ್ಸ್ ಮಕ್ಕಳಾಗಿರ್ತಾರೆ, ಸೊ ಪೇರೆಂಟ್ಸಿನ ಕನ್ಸೆಂಟ್ ಅಲ್ಲಿ ಬೇರೆ ಮಕ್ಕಳು ಡೋನರ್ಸ್ ಆಗ್ಬಹುದು. ಮತ್ತೆ ಡೋನರ್ಸ್ ಗೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಏನು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಇರಲ್ಲ. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ನಾವೀಗ ಈಗ ಜನರಲಿ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಎರಡು ಅಂದ್ರೆ ಮಿಸ್ ನಾಮ್ಸ್ ಇದೆ. ಒಂದೇನೆಂದ್ರೆ ಅದು ಕಿಡ್ನಿ ತರ ನಮ್ಮ ಶರೀರದಿಂದ ಏನೋ ಕೊಡ್ತಾ ಇದ್ದೇವೆ ಅಂತ, ಹಾಗೆ ಆಗುದಿಲ್ಲ. ಇದು ಬೋನ್ ಮ್ಯಾರೋ ಅಂದ್ರೆ ಇಟ್ ಇಸ್ ಅನ್ಲಿಮಿಟೆಡ್, ಅದು ಬ್ಲಡ್ ಕೊಟ್ಟಾಗೆ. ಸೊ ಅದು ಕಿಡ್ನಿ ಕೊಟ್ಟಾಗ ಅಲ್ಲ ಅದು. ಸೊ ಇನ್ ಎ ವೇ ದರ್ ಇಸ್ ನಥಿಂಗ್ ಲಾಸ್ ಫ್ರಮ್ ದ ಬಾಡಿ. ನಮ್ಮ ಬಾಡಿಯಲ್ಲಿ ಅನ್ಲಿಮಿಟೆಡ್ ಕೆಪಾಸಿಟಿ ಇದೆ ಬೋನ್ ಮ್ಯಾರೋಗೆ. ಸೊ ಅದು ಅದರಲ್ಲಿ ಏನು ಲಾಸ್ ಆಗಲ್ಲ. ಸೊ ಬೋನ್ ಮ್ಯಾರೋ ಎಷ್ಟು ಸಲ ಕೊಡ್ಬಹುದು? ಸೊ ಅದು ಬ್ಲಡ್ ಕೊಟ್ಟಾಗೆ, ನಮ್ಮ ಬೇರೆ ಕಿಡ್ನಿ ಲಿವರ್ ಕೊಟ್ಟಾಗೆ, ಡೋನರಿಗೆ ಅಂತ ಶರೀರದ ಆರ್ಗನ್ ಕೊಡಬೇಕಾಗಿಲ್ಲ, ಇದು ಬ್ಲಡ್ ಕೊಟ್ಟಾಗೆ. ಸೊ ಇಟ್ ಇಸ್ ವೆರಿ ಈಸಿ ಫಾರ್ ದಿ ಡೋನರ್. ಎರಡನೇ ವಿಷಯ ಏನಂದ್ರೆ ಇದರಲ್ಲಿ ಮೇಜರ್ ಆಪರೇಷನ್ ಏನು ಇಲ್ಲ. ನಾವು ನರದಿಂದಲೇ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡ್ತೇವೆ, 3 ಡೇಸ್ ಚಿಕ್ಕ ಚರ್ಮ ಸೂಜಿ ಅಂದ್ರೆ ಸಬ್ಕ್ಯೂಟೇನಸ್ ಇಂಜೆಕ್ಷನ್ಸ್ ಕೊಡ್ತೇವೆ ಈ ಬೋನ್ ಮ್ಯಾರೋ ಸೆಲ್ಸ್ ಬ್ಲಡ್ ಗೆ ಬರ್ಲಿಕ್ಕೆ. ಮತ್ತೊಂದು ಏಫೆರಿಸಿಸ್ ಮೆಷಿನ್ ಮೂಲಕ ನಾವು ಬ್ಲಡ್ ಇಂದಲೇ ಕಲೆಕ್ಟ್ ಮಾಡ್ತೇವೆ. ಅಂದ್ರೆ ಜನರಲ್ ಅನಸ್ಥೀಶಿಯಾ, ಆಪರೇಷನ್, ನೋವು ಏನು ಇಲ್ಲ. ಸ್ವಲ್ಪ ನರಕ್ಕೆ ಇದು ಕ್ಯಾನ್ಲ ಇಡುವಾಗ ಅವರಿಗೆ ಒಂದು ಏನಂದ್ರೆ ಡಿಸ್ಕಂಫರ್ಟ್ ಆಗ್ಬಹುದು, ಬಟ್ ದೇರ್ ಇಸ್ ನೋ ಪೇನ್, ದೇರ್ ಇಸ್ ನೋ ಆಪರೇಷನ್ ಇಲ್ಲ, ಪೇನ್ ಇಲ್ಲ, ಅಂತ ಮೇಜರ್ ಪ್ರಾಬ್ಲಮ್ಸ್ ಏನು ಇಲ್ಲ. ಹಾಗಾಗಿ ದಟ್ ಇಸ್ ವೆರಿ ಈಸಿ ಫಾರ್ ದ ಡೋನರ್, ಡೋನರ್ ಗೆ ರಿಸ್ಕ್ ಇಲ್ಲ.
1: ಹಾಗಾದ್ರೆ ಈಗ ರೋಗಿಯನ್ನ ತಾವು ಯಾವ ರೀತಿಯಾಗಿ ತಯಾರು ಮಾಡ್ತೀರಾ ಈ ಒಂದು ಟ್ರಾನ್ಸ್ಪ್ಲಾಂಟ್ ಗಿಂತ ಮುಂಚೆ?
0: ರೋಗಿ ಅವರ ಡಿಸೀಸ್ ಇಂದ ರೆಮಿಷನ್ ಅಲ್ಲಿ ಇರ್ಬೇಕು, ಏನಂದ್ರೆ ಡಿಸೀಸ್ ನ ಮ್ಯಾಕ್ಸಿಮಮ್ ಅವರ ರೋಗವನ್ನು ಮ್ಯಾಕ್ಸಿಮಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಎರಡನೇ ವಿಷಯ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೂ ಅವರಿಗೆ ಫಿಟ್ನೆಸ್ ಇರಬೇಕು, ಯಾಕಂದ್ರೆ ಇಟ್ಸ್ ಎ ಮೇಜರ್ ಪ್ರೊಸೀಜರ್. ಅವರಿಗೆ ಹೈ ಡೋಸ್ ಕೀಮೋ ತೆಗೆ ಕೊಡ್ತೇವೆ, ಮತ್ತೆ ನಾವು ಅದು ಕೊಟ್ಟ ಮೇಲೆ ಅವರ ಕೌಂಟ್ಸ್ ಎಲ್ಲ ಡೌನ್ ಆಗಿರ್ತದೆ. ಮತ್ತೆ ಅವರಿಗೆ ಬ್ಲಡ್, ಪ್ಲೇಟ್ಲೆಟ್ಸ್ ಇದೆಲ್ಲ 2 ವಾರ ದೇ ವಿಲ್ ನೀಡ್ ಡೈಲಿ ಬೇಸಿಸ್ ಅಲ್ಲಿ ಕೊಡ್ಬೇಕಾಗ್ತದೆ. ಅದಕ್ಕೋಸ್ಕರ ಫಸ್ಟ್ ಅವರು ರೆಮಿಷನ್ ಗೆ ಹೋಗ್ಬೇಕು, ಮತ್ತೆ ನಾವು ಫಿಟ್ನೆಸ್ ಅಸೆಸ್ಮೆಂಟ್ ಮಾಡ್ತೇವೆ. ಅವರ ಹಾರ್ಟ್, ಲಂಗ್ಸ್, ಕಿಡ್ನಿ ಎಲ್ಲ ಟೆಸ್ಟ್ ಮಾಡಿ ನೋಡ್ತೇವೆ. ಎಲ್ಲ ಆರ್ಗನ್ಸ್ ಫಿಟ್ ಇದ್ರೆ ಮಾತ್ರ ನಾವು ಪ್ರೊಸೀಡ್ ಮಾಡೋದು, ರೆಮಿಷನ್ ಮತ್ತೆ ಆರ್ಗನ್ ಫಿಟ್ನೆಸ್. ಇಷ್ಟು ಫಿಟ್ ಫಾರ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಸರ್ಟಿಫೈ ಮಾಡಬೇಕು.
1: ಈಗ ಈ ಒಂದು ಟ್ರಾನ್ಸ್ಪ್ಲಾಂಟ್ ನ ಪ್ರೊಸೀಜರ್ ಯಾವ ರೀತಿ ಇರ್ತದೆ?
0: ಈಗ ಬ್ರಾಡ್ಲಿ ಈಗ ಅಲ್ಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಈಗ ನಾನು ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್, ಈಗ ಲುಕೀಮಿಯಾ ಪೇಷಂಟ್ ಇದ್ರೆ ನಾವು ಫಸ್ಟ್ ಗೆ ಡಯಾಗ್ನೋಸಿಸ್ ಮಾಡಿ ರಿಸ್ಕ್ ಅಸೆಸ್ ಮಾಡ್ತೇವೆ. ಒಂದ್ ಹೈ ರಿಸ್ಕ್ ಅಂತ ಗೊತ್ತಾದ್ರೆ ದೆನ್ ವಿ ವಿಲ್ ಸ್ಟಾರ್ಟ್ ಎ ಸರ್ಚ್ ಫಾರ್ ಡೋನರ್. ಆ ಡೋನರ್ ಸರ್ಚ್ ಮಾಡುವಾಗ ಸೈಮಲ್ಟೇನಿಯಸ್ಲಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಅವರ ರೆಮಿಷನ್ ಗೆ ತಕೊಂಡು ಹೋಗ್ಲಿಕ್ಕೆ. ಸೊ 1 or 2 cycles ಆಫ್ ಟ್ರೀಟ್ಮೆಂಟ್ ಆಗುವಾಗ ಅವರು ರೆಮಿಷನ್ ಗೆ ಹೋಗಿ ಡೀಪ್ ರೆಮಿಷನ್ ಬಂದ ಎಂದ್ರೆ ನಾವು MRD ನೆಗೆಟಿವ್ ಅಂತ ಹೇಳ್ತೇವೆ, ಮಿನಿಮಲ್ ಡಿಸೀಸ್ ರೆಸಿಡ್ಯುಯಲ್ ಡಿಸೀಸ್ ನೆಗೆಟಿವ್ ಅಂತ. ಅಂತ ಸ್ಥಿತಿಗೆ ಬಂದ ಮೇಲೆ ನಾವು ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೇವೆ. ಸೊ ದ ಏಮ್ ಇಸ್ ಆ ಟೈಮಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಆಗೋ ಟೈಮಲ್ಲಿ ಡೋನರು ಸರ್ಚ್ ಮಾಡಿ ರೆಡಿ ಆಗಬೇಕು. ಸಿಬ್ಲಿಂಗ್ ಅಂದ್ರೆ ಅದು ಒಡಹುಟ್ಟಿದವರು ಆಗ್ಬಹುದು ಅಥವಾ ಅನ್ರಿಲೇಟೆಡ್ ಅಥವಾ ಹಾಫ್ ಮ್ಯಾಚ್, ಡೋನರ್ ರೆಡಿ ಮಾಡಬೇಕು. ಸೊ ಒನ್ಸ್ ದೇ ಆರ್ ರೆಡಿ ಅಂಡ್ ಡೋನರ್ ಇಸ್ ರೆಡಿ, ಮತ್ತೆ ನಾವು ಪೇಷಂಟ್ಗೆ ಕಂಡೀಷನ್

0: ನಿಂಗೆ ಕೀಮೋಥೆರಪಿ ಅಂತ ಕೊಡ್ತೇವೆ, ಅದು ಒಂದು 5-6 ಡೇಸ್ ಇದೆ. ದಟ್ ಮೇ ಬಿ ಕೀಮೋಥೆರಪಿ ಟು ಕಿಲ್ ದ ಕ್ಯಾನ್ಸರ್, ರಿಮೇನಿಂಗ್ ಕ್ಯಾನ್ಸರ್, ಟು ರಿಮೂವ್ ಎನಿಥಿಂಗ್ ದಟ್ ಮೇ ಬ್ಲಾಕ್ ದಿ ಟ್ರಾನ್ಸ್ಪ್ಲಾಂಟ್. ಪ್ಲಸ್ ರೇಡಿಯೇಷನ್ ಕೊಡ್ಬೋದು, ಕೆಲವು ಲಿಂಫೋ ಲುಕೀಮಿಯಾ ಲಿಂಫೋಮದಲ್ಲಿ ರೇಡಿಯೇಷನ್. ಸೊ ಕೀಮೋ ರೇಡಿಯೇಷನ್ ಕೊಟ್ಟು ಪೇಷಂಟಿನ ಪ್ರಿಪೇರ್ ಮಾಡ್ತೇವೆ, ಅವರ ಹಳೆ ಬೋನ್ ಮ್ಯಾರೋ ಎಲ್ಲ ಕ್ಲೀನ್ ಮಾಡಿಬಿಡ್ತೇವೆ. ಆ ಟೈಮಲ್ಲಿ ಡೋನರ್ನ ಕಲೆಕ್ಷನ್ ಮಾಡ್ತೇವೆ. ಸೊ ಡೇ -1 ಅಂದ್ರೆ 1 ಡೇ ಬಿಫೋರ್ ಟ್ರಾನ್ಸ್ಪ್ಲಾಂಟ್ ನಾವು ಡೋನರ್ನ ಕಲೆಕ್ಷನ್ ಮಾಡ್ತೇವೆ. ಮತ್ತೆ ಅದರ ಐದರ್ ಫ್ರೀಸ್ ಮಾಡಬಹುದು ಅಥವಾ ಫ್ರೆಶ್ ಸೆಲ್ಸ್ ನಾವು ಸ್ಟೋರ್ ಮಾಡ್ತೇವೆ ನಮ್ಮ ಬ್ಲಡ್ ಬ್ಯಾಂಕ್ ಅಲ್ಲಿ. ಮತ್ತೆ ಡೇ 0 ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಡೇ, ಆ ದಿವಸ ಆ ಸ್ಟೆಮ್ ಸೆಲ್ ಜಸ್ಟ್ ಲೈಕ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹಾಗೆ ಪೇಷಂಟ್ ಗೆ ರಿಟರ್ನ್ ಮಾಡ್ತೇವೆ. ರಿಟರ್ನ್ ಮಾಡಿದ ನಂತರ ನಾವು 2 ವೀಕ್ಸ್ ಅವರ ಐಸೋಲೇಷನ್ ಅಲ್ಲಿ ಇಡ್ತೇವೆ. ಐಸೋಲೇಷನ್ ಅಂದ್ರೆ ಅವರ ಕಣ ಎಲ್ಲ 0 ಆಗ್ತದೆ, ಬಿಕಾಸ್ ಅವರ ಒರಿಜಿನಲ್ ಸೆಲ್ಸ್ ಎಲ್ಲ ತೆಗೆದಿದ್ದೇವೆ. ಹಾಗಾಗಿ ನಾವು ಐಸೋಲೇಷನ್ ಅಲ್ಲಿ ಇಟ್ಟು ಇನ್ಫೆಕ್ಷನ್ ಬಾರದ ಎಲ್ಲಾ ಅಸೆಪ್ಟಿಕ್ ಟೆಕ್ನಿಕ್ಸ್ ಅಲ್ಲಿ, ಅದು ಹೀಪಾ ಫಿಲ್ಟರ್ ಅಂತ ಹೇಳ್ತೇವೆ, ಈವನ್ ಆ ರೂಮಿಗೆ ಬರುವ ಗಾಳಿ ಫಿಲ್ಟರ್ ಮಾಡಿ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ ಕೊಟ್ಟ ಅಂತ ಸೆಕ್ಯೂರ್ ರೂಮ್ ಅಲ್ಲಿ 2 ವೀಕ್ಸ್ ಇನ್ಫೆಕ್ಷನ್ ಪ್ರಿವೆನ್ಷನ್ ಗೆ ಪೇಷಂಟ್ ಅನ್ನು ಇಡ್ತೇವೆ. ಟಿಲ್ ಈ ಕೊಟ್ಟ ಸ್ಟೆಮ್ ಸೆಲ್ಸ್ ರೀಜನರೇಟ್ ಆಗಿ ಒನ್ಸ್ ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ರೆಡ್ ಸೆಲ್ಸ್, ವೈಟ್ ಸೆಲ್ಸ್, ಪ್ಲೇಟ್ಲೆಟ್ಸ್, ಇಂಥ ಕಣಗಳು ಅದು ಪ್ರೊಡ್ಯೂಸ್ ಮಾಡೋ ತನಕ ಅವರನ್ನು ಐಸೋಲೇಷನ್ ಅಲ್ಲಿ ಇರ್ತೇವೆ. ಅವರಿಗೆ ಫೋನ್ ಎಲ್ಲ ಮಾಡಬಹುದು, ಮೊಬೈಲ್ ಫೋನ್ ಅಲ್ಲಿ ಅದೆಲ್ಲ ಅಡ್ಡಿಲ್ಲ ಅಂತ ಹೇಳ್ತೇವೆ, ಟಿವಿ ನೋಡಬಹುದು, ಫೋನ್ ಮಾಡಬಹುದು, ಬಟ್ ಅವರಿಗೆ ಹೊರಗಡೆ ಹೋಗಿ ಬೇರೆ ಜನರ ಮೀಟ್ ಆಗ್ಲಿಕ್ಕೆ ಆಗಲ್ಲ, ವಿಸಿಟರ್ಸ್ ಬರ್ಲಿಕ್ಕೆ ಆಗಲ್ಲ. ಬಟ್ ಅವರಿಗೆ ಫೋನ್ ಕಾಲ್, ವಿಡಿಯೋ ಕಾಲ್ ಎಲ್ಲ ಮಾಡಬಹುದು ರೂಮಿಂದ. ಸೊ ಅದೆಲ್ಲ ಮಾಡಬಹುದು, ದೇ ಕ್ಯಾನ್ ಎಂಟರ್ಟೈನ್ ದಮ್ಸೆಲ್ಸ್. ಹೆಚ್ಚಾಗಿ ಅವರಿಗೆ ಆ 2 ವೀಕ್ಸ್ ಅಲ್ಲಿ ದೇ ಗೆಟ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್, ಏನಂದ್ರೆ ಜ್ವರ ಬರ್ತದೆ, ಲೂಸ್ ಮೋಷನ್ ಬರ್ತದೆ. ಅದಕ್ಕೆ ನಾವು ಆಂಟಿಬಯೋಟಿಕ್ಸ್ ಕೊಟ್ಟು ಏನಂದ್ರೆ ಸಾರ್ಟ್ ದಿಸ್ ಔಟ್, ಡ್ರಿಪ್ಸ್ ಕೊಡ್ತೇವೆ, ಆಂಟಿಬಯೋಟಿಕ್ಸ್ ಅದೆಲ್ಲ ಕೊಟ್ಟು ವಿ ಲುಕ್ ಆಫ್ಟರ್ ದಮ್.
1: ಈಗ 2 ವಾರಗಳ ನಂತರ ಪೇಷಂಟ್ ಮನೆಗೆ ಹೋಗೋದು
0: ಟೋಟಲ್ ಒಂದು 4 ವೀಕ್ಸ್ ಆಗ್ತದೆ. ಯಾಕೆಂದರೆ ಸಿ, 1 ವೀಕ್ ಕಂಡೀಷನಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, 2 ವೀಕ್ಸ್ ಲೋ ಕೌಂಟ್ಸ್, ಮತ್ತೆ ಕೌಂಟ್ ಬಂದ ಮೇಲೆ ಏನಾದರೂ ಇನ್ಫೆಕ್ಷನ್ ಪ್ರಾಬ್ಲಮ್ ಇದ್ದರೆ ರಿಕವರಿ. ಸೊ ಟೋಟಲ್ 3-4 ವೀಕ್ಸ್ ಹಾಸ್ಪಿಟಲ್ ಅಲ್ಲಿ ಸ್ಟೇ ಮಾಡಬೇಕಾಗ್ತದೆ, ಅದು ಕಳೆದವರು ಡಿಸ್ಚಾರ್ಜ್ ಮಾಡ್ತೇವೆ.
1: ಈಗ ಅವರು ಡಿಸ್ಚಾರ್ಜ್ ಆಗಿ ಹೋದ ನಂತರ ಮತ್ತೆ ಪದೇ ಪದೇ ಫಾಲೋ ಅಪ್ ಮಾಡಬೇಕಾಗ್ತದೆ ಹೇಗೆ?
0: ನಾವು 6 ಮಂತ್ಸ್ ಕ್ಲೋಸ್ ಆಗಿ ಫಾಲೋ ಅಪ್ ಮಾಡ್ತೇವೆ. ಫಸ್ಟ್ 3 ಮಂತ್ಸ್ ವಾರಕ್ಕೆ 1-2 ಸಲ ನೋಡ್ತೇವೆ, ಬ್ಲಡ್ ಟೆಸ್ಟ್ ಬೇಕಾಗ್ತದೆ. ಮತ್ತೆ ಈ ಕೊಟ್ಟ ಸ್ಟೆಮ್ ಸೆಲ್ಸ್ ಫುಲ್ ಎನ್ಗ್ರಾಫ್ಟ್ ಆಗಿದೆ, ನಾವು ಕೈಮರಿಸಮ್ ಅಂತ ಹೇಳ್ತೇವೆ, ಅದು ಎನ್ಗ್ರಾಫ್ಟ್ ಆಗಿದೆಯಾ, ಬ್ಲಡ್ ಅಲ್ಲಿ ಇದ್ದ ಸೆಲ್ಸ್ ಡೊನೇಟೆಡ್ ಸೆಲ್ಸ್ ಅಲ್ವಾ ಅಂತ ಚೆಕ್ ಮಾಡಿ ನೋಡ್ತೇವೆ. ಮತ್ತೆ ಬ್ಯಾಕ್ಟೀರಿಯಲ್, ವೈರಲ್ ಇನ್ಫೆಕ್ಷನ್ ಎಲ್ಲ ಮಾನಿಟರ್ ಮಾಡ್ತೇವೆ. ಸೊ ಕ್ಲೋಸ್ಲಿ ಮಾನಿಟರ್ಡ್ ಫಾರ್ 3 ಮಂತ್ಸ್. ಅದು ಕಳೆದು ನೆಕ್ಸ್ಟ್ 3 ಮಂತ್ಸ್ ಒಂದೊಮ್ಮೆ ಸಂವಾಟ್ ನಿಯರ್ಲಿ, ಡಿಪೆಂಡಿಂಗ್ ಆನ್ ದ ಕಾಂಪ್ಲಿಕೇಶನ್ಸ್. ಎಂತ ಪ್ರಾಬ್ಲಮ್ ಇಲ್ಲದ್ರೆ ಮೇ ಬಿ ಲೆಸ್ 6 ಮಂತ್ಸ್ ಬಹಳ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೇವೆ, ಮತ್ತೆ ಅಪ್ ಟು ಇಯರ್ ಮಂತ್ಲಿ ಒನ್ಸ್ ನೋಡ್ತೇವೆ.
1: ಸರ್, ಈಗ ಈ ಕಾರ್ ಟಿ ಸೆಲ್ ಥೆರಪಿ ಬಗ್ಗೆ ಮಾತಾಡೋದಾದ್ರೆ ಏನಿದು ಕಾರ್ ಟಿ ಸೆಲ್ ಥೆರಪಿ ಅನ್ನುವಂಥದ್ದು?
0: ಈಗ ಕಾರ್ ಟಿ ಸೆಲ್ ಥೆರಪಿ ಅಂದ್ರೆ ಇಟ್ ಇಸ್ ಎ ನ್ಯೂ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ವಿಚ್ ಹಸ್ ಕಮ್ ಓವರ್ ದಿ ಲಾಸ್ಟ್ ಫ್ಯೂ ಇಯರ್ಸ್. ನಮ್ಮ ಕ್ಯಾನ್ಸರ್ ಸೆಲ್ಸ್ ಅನ್ನು ಅಂದ್ರೆ ದಿಸ್ ಇಸ್ ಫಾರ್ ಕ್ಯಾನ್ಸರ್ ಥೆರಪಿ ದಟ್ ವಿ ಆರ್ ಯೂಸಿಂಗ್. ಬೇರೆ ಡಿಸೀಸ್ಗೂ ಯೂಸ್ ಮಾಡ್ತೇವೆ, ಬಟ್ ನಾವೀಗ ಇನಿಷಿಯಲಿ ಇಟ್ಸ್ ಫಾರ್ ಕ್ಯಾನ್ಸರ್. ನಮ್ಮ ಶರೀರದಲ್ಲಿ ಲಿಂಫೋಸೈಟ್ಸ್ ಅಂತ ಸೆಲ್ಸ್ ಇದೆ, ವಿಚ್ ಅದರ ಕೆಲಸ ಏನಂದ್ರೆ ಇಂಥ ಮೈಕ್ರೋಬ್ಸ್ ಅಂದ್ರೆ ಅಣುಗಳ ಅಟ್ಯಾಕ್ ಮಾಡೋದು, ಪ್ಲಸ್ ಇಂಥ ಕೆಟ್ಟ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ಇದ್ರೆ ಅದರನ್ನು ರಿಮೂವ್ ಮಾಡಲಿಕ್ಕೆ. ಸೊ ಈಗ ಕ್ಯಾನ್ಸರ್ ಪೇಷಂಟ್ಸ್ಗೆ ಲಿಂಫೋಸೈಟ್ಸ್ ಅಷ್ಟು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಕ್ಯಾನ್ಸರ್ನ ರಿಮೂವ್ ಮಾಡೋದಿಲ್ಲ. ಸೊ ನಾವೇನು ಮಾಡ್ತೇವೆ ಅಂದರೆ ಒಂದು ಸ್ಪೆಷಲ್ ಪ್ರೊಸೀಜರಲ್ಲಿ ಕ್ಯಾನ್ಸರ್ ಈ ಲಿಂಫೋಸೈಟ್ ಎಂಬ ಸೆಲ್ಸ್ನನ್ನು ಕಲೆಕ್ಟ್ ಮಾಡ್ತೇವೆ ಪೇಷಂಟಿಂದ, ಅದರ ನಾವು ಮುಂಬೈಗೆ ಕಳಿಸ್ತೇವೆ. ಅಲ್ಲೊಂದು ಲ್ಯಾಬಲ್ಲಿ ಜೆನೆಟಿಕ್ ಎಂಜಿನಿಯರಿಂಗ್ ಮಾಡಿ ಅದರ ಸ್ಪೆಷಲ್ ಸ್ಟ್ರಾಂಗ್ ಶಕ್ತಿಶಾಲಿ ಸೆಲ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ, ಅದರನ್ನು ಫ್ರೀಸ್ ಮಾಡಿ ನಮಗೆ ಕಳಿಸ್ತಾರೆ, ನಾವು ಅದರ ಇದು ಡಿಫ್ರೀಸ್ ಮಾಡಿ ಪೇಷಂಟ್ಗೆ ಕೊಡ್ತೇವೆ. ಸೊ ಪೇಷಂಟ್ಸ್ನ ಸೆಲ್ಸನ್ನೇ ಸ್ವಲ್ಪ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಸ್ಟ್ರಾಂಗ್ ಸೆಲ್ಸ್ ಮಾಡಿ ಶಕ್ತಿಶಾಲಿ ಸೆಲ್ಸ್ ಮಾಡಿ ಅದರ ಬೆಳೆಸಿ ಅದು ದಟ್ ಬಿಕಮ್ಸ್ ಎ ಕ್ಯಾನ್ಸರ್ ಫೈಟಿಂಗ್ ಮೆಕ್ಯಾನಿಸಮ್. ಸೊ ಪೇಷಂಟ್ಗೆ ಇನ್ಫ್ಯೂಷನ್ ಕೊಡ್ತೇವೆ, ಆ ಸೆಲ್ಸ್ ಹೋಗಿ ಕ್ಯಾನ್ಸರ್ನ ಫೈಟ್ ಮಾಡಿ ಕ್ಯೂರ್ ಮಾಡ್ತದೆ.
1: ಇದೀಗ ಯಾವ ರೀತಿಯಾದಂತಹ ಕ್ಯಾನ್ಸರ್ಗೆ ಇದು ಬಹಳ ಪ್ರಭಾವಶಾಲಿ ಆಗಿರುತ್ತದೆ?
0: ಅದು ಲುಕೀಮಿಯಾ, ಲಿಂಫೋಮಾ, ಮೈಲೋಮಾ ಕ್ಯಾನ್ಸರ್ಸ್, 3 ಬ್ಲಡ್ ಕ್ಯಾನ್ಸರ್ಸ್ಗೆ ಅದು ಪ್ರಭಾವಶಾಲಿಯಾಗಿ ಇದೆ ಅಟ್ ದ ಮೊಮೆಂಟ್.
1: ಈಗ ಇರುವಂತಹ ನಮ್ಮ ಸಾಂಪ್ರದಾಯಿಕ ಅಂದ್ರೆ ಟ್ರೆಡಿಷನಲ್ ಚಿಕಿತ್ಸೆಗಳಿಗೂ ಈ ಕಾರ್ ಟಿ ಸೆಲ್ ಏನಾದ್ರೂ ವ್ಯತ್ಯಾಸ ಏನಿದೆ?
0: ಈಗ ಕಾರ್ ಟಿ ಅಂದ್ರೆ ದಟ್ ಇಸ್ ಎ ಮಾಡರ್ನ್ ಜೆನೆಟಿಕ್ ಇಂಜಿನಿಯರಿಂಗ್ ಥೆರಪಿ. ಟ್ರೆಡಿಷನಲ್ ಥೆರಪಿಯಲ್ಲಿ ನಾವು ಟ್ರೆಡಿಷನಲ್ ಕೀಮೋಥೆರಪಿ ಕೊಡುವಾಗ ನಾವು ಈಗ ಲುಕೀಮಿಯಾ ಸೆಲ್ಸ್ಗೆ ಮಾತ್ರ ಅಲ್ಲ, ಜನರಲ್ ಎಫೆಕ್ಟ್ ಆಗ್ತದೆ. ಕಾರ್ ಟಿ ಅಂದ್ರೆ ದಟ್ ಇಸ್ ಟಾರ್ಗೆಟಿಂಗ್ ಓನ್ಲಿ ಲುಕೀಮಿಯಾ ಆರ್ ಕ್ಯಾನ್ಸರ್ ಸೆಲ್ಸ್. ಸೊ ಸ್ಪೆಸಿಫಿಕ್ ಕ್ಯಾನ್ಸರ್ ಸೆಲ್ಸ್ಗೆ ಟಾರ್ಗೆಟ್ ಮಾಡಿ ಅದರನ್ನು ನಾಶ ಮಾಡಲಿಕ್ಕೆ ಏಮ್ ಮಾಡ್ತೇವೆ. ಕೆಲವು ಸೈಡ್ ಎಫೆಕ್ಟ್ಸ್ ಇದೆ, ಬಟ್ ದಟ್ ಈಸ್ ಏಮಿಂಗ್ ಪರ್ಟಿಕ್ಯುಲರ್ಲಿ ಎಟ್ ದ ಕ್ಯಾನ್ಸರ್ ಸೆಲ್ಸ್. ಸೊ ಜೆನೆಟಿಕ್ ಎಂಜಿನಿಯರ್ಡ್ ಸೆಲ್ಸ್ ಟಾರ್ಗೆಟಿಂಗ್ ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಸೆಲ್ಸ್.
1: ಇದರ ರಿಸಲ್ಟ್ಸ್ ಯಾವ ತರ ಇರ್ತದೆ, ಮತ್ತೆ ಅವರು ಮತ್ತೆ ಬರಬೇಕಾಗುತ್ತಾ ಆಸ್ಪತ್ರೆಗೆ?
0: ಈಗ ರಿಸಲ್ಟ್ಸ್ ಏನಂದ್ರೆ ಅದಕ್ಕೂ 2-3 ವೀಕ್ಸ್ ಹಾಸ್ಪಿಟಲ್ ಅಲ್ಲಿ ನಿಲ್ಬೇಕಾಗ್ತದೆ.

0: ಕೆಲವು ಸೈಡ್ ಇಫೆಕ್ಟ್ಸ್ ಏನಂದ್ರೆ, ಇದು ಕ್ಯಾನ್ಸರ್ ಸೆಲ್ಸ್ನ ಅಟ್ಯಾಕ್ ಮಾಡುವಾಗ ಆ ಕ್ಯಾನ್ಸರ್ ಸೆಲ್ಸ್ನ ಒಳ ಕೆಲವು ಕೆಮಿಕಲ್ಸ್ ಇದೆ, ಸೈಟೋಕೈನ್ ಅಂತ, ಅದು ರಿಲೀಸ್ ಆಗ್ತದೆ. ಆವಾಗ ಪೇಷಂಟ್ಗಳಿಗೆ ಜ್ವರ, ಲೋ ಬಿ ಪಿ, ನರದ ಸಮಸ್ಯೆ ಎಲ್ಲ ಬರಬಹುದು. ಸೊ ನಾವು 2 ವೀಕ್ಸ್ ಹಾಸ್ಪಿಟಲ್ ಅಲ್ಲಿ ಇಂತಹ ಸೈಡ್ ಇಫೆಕ್ಟ್ಸ್ಗೆ ಮಾನಿಟರ್ ಮಾಡ್ತೇವೆ, ಮತ್ತೆ ಡಿಸ್ಚಾರ್ಜ್ ಮಾಡಿ ಮತ್ತೆ ರುಟೀನ್ ಆಗಿ ಮಾನಿಟರ್ ಮಾಡ್ತೇವೆ. ಮಾನಿಟರ್ ಇದು 100% ಅನ್ಫಾರ್ಚುನೇಟ್ಲಿ ಕ್ಯೂರ್ ಇಲ್ಲ. ದೇರ್ ಆರ್ ಪೇಷಂಟ್ಸ್ ಒಂದು 6 ಮಂತ್ಸ್ ಕಳೆದು ರಿಲ್ಯಾಪ್ಸ್ ಆಗುವ ಪೇಷಂಟ್ಸ್ ಗಳಿದೆ. ನೋ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಅಟ್ ದ ಮೊಮೆಂಟ್ ಇಸ್ 100% ಗ್ಯಾರಂಟೀಡ್.
1: ಈಗ ಈ ಟ್ರೀಟ್ಮೆಂಟ್ ಯಾರು ಕೂಡ ಮಾಡಬಹುದು, ಮತ್ತೆ ಅದಕ್ಕೆ ಇಂಥವ್ರು ಮಾಡಬಾರ್ದು, ಇಂಥವ್ರಿಗೆ ಆಗೋದಿಲ್ಲ ಅನ್ನುವಂಥದ್ದು ಏನಾದ್ರೂ ಇರ್ತದ?
0: ಈ ಟ್ರೀಟ್ಮೆಂಟ್ ಗೆ ಅದಕ್ಕೆ ಟ್ರೈನಿಂಗ್ ಆಗ್ಬೇಕು. ಹೆಚ್ಚಾಗಿ ದಟ್ ಇಸ್ ಸಿಮಿಲರ್ ಟು ನಮ್ಮ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಹೆಚ್ಚಾಗಿ ಹಿಮಟೋ ಆಂಕಾಲಜಿಸ್ಟ್ ಮತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್ ಈ ಟ್ರೀಟ್ಮೆಂಟ್ ಮಾಡ್ದು, ಯಾಕಂದ್ರೆ ಅವರಿಗೆ ದೇ ಆರ್ ಆಲ್ರೆಡಿ ಟ್ರೈನ್ಡ್ ಇನ್ ದಿಸ್. ಸೊ ಅದಕ್ಕೆ ಟ್ರೈನಿಂಗ್ ಇಲ್ಲದಿದ್ದರೆ ಇಟ್ ಇಸ್ ನಾಟ್ ಲೈಕ್ ಸಿಂಪಲ್ ಇನ್ಫ್ಯೂಷನ್ ಕೊಟ್ಟಾಗೆ, ದೇರ್ ಆರ್ ಕಾಂಪ್ಲಿಕೇಶನ್ಸ್. ಸೊ ಆ ಕಾಂಪ್ಲಿಕೇಶನ್ಸ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ಯೂನಿಟ್ ಟು ಹ್ಯಾವ್ ದ ಟ್ರೈನಿಂಗ್. ಅದು ಟ್ರೈನಿಂಗ್ ಆದರೆ ಮಾಡಬಹುದು. ರೀಇನ್ಫ್ಯೂಷನ್ ಪ್ರತಿ ಈ ಸ್ಪೆಷಲೈಸ್ಡ್ ರೂಮ್ಸ್ ಇದೆ, ಏನಂದ್ರೆ ನಾವು ಹೇಳಿದಾಗೆ ಹಿಪಾ ಫಿಲ್ಟರ್, ಪಾಸಿಟಿವ್ ಪ್ರೆಷರ್ ರೂಮ್ಸ್ ಇದೆ, ಮತ್ತೆ ವಿ ಗೋ ಟ್ರೈನ್ಡ್ ಮ್ಯಾನ್ ಪವರ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಟೀಮ್ ಇದೆ. ಅಂಡ್
1: ಈಗ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹಾಗೇನೆ ಈ ಕಾರ್ಟಿ ಸೆಲ್ ಥೆರಪಿ ಏನಿದೆ, ಇದ್ರ ಬಗ್ಗೆ ಮಾತಾಡುವಾಗ ಕಾಸ್ಟ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ. ಸಾಮಾನ್ಯ ಜನರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಸ್ವಲ್ಪ ದುಬಾರಿ ಅಂತಾನೆ ಇರ್ತದೆ. ಇದರ ಕಾಸ್ಟ್ ಹೇಗಿರ್ತದೆ, ಮತ್ತೆ ಈ ಇನ್ಶೂರೆನ್ಸ್ ಗಳು ಇದನ್ನ ಕವರ್ ಮಾಡ್ತಾವ?
0: ಈಗ ಇನ್ಶೂರೆನ್ಸ್ ಕವರ್ ಇದೆ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮತ್ತೆ ಕಾರ್ಟಿ ಸೆಲ್ ಗೆ ಇನ್ಶೂರೆನ್ಸ್ ಕವರ್ ಸಿಗ್ತದೆ. ದಟ್ ಡಿಪೆಂಡ್ಸ್ ಆನ್ ದೇರ್ ಇನ್ಶೂರೆನ್ಸ್ ಲಿಮಿಟ್. ಈಗ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ನಮ್ದು ಆಟೋಲಾಗಸ್ ಟ್ರಾನ್ಸ್ಪ್ಲಾಂಟೇಶನ್ ಗೆ ಆವರೇಜ್ ಕಾಸ್ಟ್ 4-5 ಲ್ಯಾಕ್ಸ್ ಇದೆ. ಅದರಲ್ಲಿ ಎಲ್ಲಾದ್ರೂ ಕಾಂಪ್ಲಿಕೇಶನ್ಸ್ ಆದ್ರೆ ಕಾಸ್ಟ್ ಕ್ಯಾನ್ ಗೋ ಅಪ್. ಬಟ್ ನಾವು ವಿ ಆರ್ ಮಚ್ ಚೀಪರ್ ದನ್ ಮೆಟ್ರೋಪಾಲಿಟನ್ ಸಿಟೀಸ್. ಈಗ ಮೆಟ್ರೋಪಾಲಿಟನ್ ಸಿಟೀಸ್ ನ ಅರೌಂಡ್ ಹಾಫ್ ದ ಕಾಸ್ಟ್ ಅಲ್ಲಿ ನಮಗೆ ಮಾಡಬಹುದು. ಅಲೋಜೆನಿಕ್ ಅಂದ್ರೆ ಮತ್ತೊಬ್ಬರ ಟ್ರಾನ್ಸ್ಪ್ಲಾಂಟ್, ಅದಕ್ಕೆ ಅರೌಂಡ್ 12-15 ಲ್ಯಾಕ್ಸ್ ಕಾಸ್ಟ್ ಆಗ್ತದೆ. ಅದು ಹಾಗೆ ಯೂಶಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ದ ಕೊಟೇಷನ್ ಇಸ್ ಮಚ್ ಮೋರ್. ಫಾರ್ ಎಕ್ಸಾಂಪಲ್, ನಮ್ದು ಫಸ್ಟ್ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟೇಶನ್ ಪೇಷಂಟ್ ಆಕ್ಚುಲಿ ಈ ಗೋಟ್ ಎ ಕೋಟ್ ಆಫ್ 35 ಲ್ಯಾಕ್ಸ್ ಇನ್ ಬ್ಯಾಂಗ್ಳೂರ್. ನಮ್ಮ ಹತ್ರ ಬಂದ, ನಾವ್ ಹೇಳಿದೆ ಕಡಿಮೆಗೆ ಮಾಡ್ತೇವೆ, ಅಂಡ್ ವಿ ಡಿಡ್ ಇಟ್ ಇನ್ 15 ಲ್ಯಾಕ್ಸ್. ಸೊ ನಮ್ದು ಕಂಪೇರ್ ಟು ಮೆಟ್ರೋಪಾಲಿಟನ್ ಸಿಟೀಸ್, ಒಂದು ಡೆವಲಪ್ಡ್ ಕಂಟ್ರಿ ಅಲ್ಲಿ ಲಂಡನ್ ಅಲ್ಲಿ ಟ್ರೈನಿಂಗ್ ಆಗಿ ಅಲ್ಲಿನ ಎಲ್ಲ ಮಾಡರ್ನ್ ಟೆಕ್ನಿಕ್ಸ್ ನಮ್ಮ ಊರಿಗೆ ತಕೊಂಡ್ ಬಂದು ಇಲ್ಲಿ ವಿ ಆರ್ ಏಬಲ್ ಟು ಹೆಲ್ಪ್ ಅವರ್ ಪೀಪಲ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ.
1: ಸಾಕಷ್ಟು ವಿವರವಾಗಿ ಮಾಹಿತಿಗಳನ್ನು ನೀಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮತ್ತು ಕಾರ್ಟಿಸೆಲ್ ಥೆರಪಿ ಈ ವಿಷಯದ ಕುರಿತು ಡಾಕ್ಟರ್ ರಾಜೇಶ್ ಕೃಷ್ಣ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ ಒಂದು ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ.
2: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಕಿರಣ್ ಆರಾಧ್ಯ ಅಂತ. ನಾವಿವತ್ತು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬಗ್ಗೆ ಮಾತಾಡೋಣ. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಕರೀತಾರೆ, ಅಥವಾ ಯೋಜನೆ ಅಂತಾನು ಅನ್ಬೋದು. ಸೊ ಈ ಯೋಜನೆ ಯಾರಿಗೆ, ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ, ಮತ್ತೆ ಇದು ಹೆಣ್ಮಕ್ಳಿಗೆ ಯಾವ ತರ ಲಾಭ ಆಗತ್ತೆ ಅಂದ್ರೆ ಹೆಂಗಸರಿಗೆ ಯಾವ ತರ ಲಾಭ ಮಾಡಿಕೊಡುತ್ತೆ, ಮತ್ತೆ ಇದು ಸಣ್ಣ ರೈತರಿಗೆ ಅಥವಾ ಮಧ್ಯಮ ವರ್ಗದ ರೈತರಿಗೂ ಇದು ಯಾವ ತರ ಉಪಯೋಗ ಆಗತ್ತೆ, ಇವೆಲ್ಲವನ್ನ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂಶನೇ ಇದು ರೈತರಿಗೆ ಸಬ್ಸಿಡಿ ಕೊಡೋದು. ಮತ್ತೆ ಸಬ್ಸಿಡಿ ಅಂದ್ರೆ ಒಂದು ಸಹಾಯಧನ, ಅಂದ್ರೆ ನೀವು ಅದನ್ನೇನು ಮತ್ ವಾಪಸ್ ಕೊಡೋದು ಬೇಕಾಗಿಲ್ಲ ಸರ್ಕಾರಕ್ಕೆ. ಅದು ಲೋನ್ ತರ ಅಲ್ಲ, ಲೋನ್ ಅಂದ್ರೆ ಸಾಲ ಪಡೆದ್ರೆ ನೀವು ಅದನ್ನ ಕಂತಲ್ಲಿ ಕಟ್ಟಬೇಕಲ್ಲ, ಆ ತರ ಅಲ್ಲ. ಸಹಾಯಧನ ಅಂದ್ರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದ್ರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನ್ ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದರೂ ಶುರು ಮಾಡಿದ್ರೆ ಸರ್ಕಾರ 50% ಅದರಲ್ಲಿ

5 ಲಕ್ಷ ಸರ್ಕಾರನೇ ಕೊಟ್ಟು ಬಿಡತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದ್ರೆ ಏನು, ಸಾಕಷ್ಟು ಜನ ರೈತರು ಅವರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಗಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು ಈ ತರದ ಒಂದು ಸೈಡ್ ಇನ್ಕಮ್ಗೋಸ್ಕರ ಈ ತರದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ವೇಳೆ ಇದನ್ನೇ ಮೇನ್ ಇನ್ಕಮ್ ಆಗಿ ಮಾಡಿದ್ರೆ ಹೇಗೆ ಅನ್ನೋದ್ರ ಒಂದು ಪರಿಕಲ್ಪನೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದ್ರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದ್ರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ತರದ ಒಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡತ್ತೆ ಅಂತ ಮೊದಲನೇ ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ 50% ಸಬ್ಸಿಡಿ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರ, ಕೋಳಿ ಫಾರಂ ಮಾಡಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ.

ಸಂಗೋಪನೆ ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದ್ರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದ್ರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ತರದ ಒಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡತ್ತೆ ಅಂತ ಮೊದಲನೇದು ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ 50% ಸಬ್ಸಿಡಿ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕೋಳಿ ಫಾರಂ ಮಾಡಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದೇ ನೀವು ಕೋಳಿ ಫಾರಂ ಒಂದು ಜಾಗ ಖರೀದಿ ಮಾಡ್ತೀನಿ, ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಈಗ ಅಂತಾದ್ರೆ ಅದಕ್ಕೆ ಸಬ್ಸಿಡಿ ಸಿಗೋದಿಲ್ಲ. ಇದು ಭೂಮಿಗೆ ಸಿಗುವಂತಹ ಸಬ್ಸಿಡಿ ಅಲ್ಲ, ಇದು ಜಾನುವಾರುಗಳ ಖರೀದಿಗೆ ಅಥವಾ ಅದನ್ನ ನೋಡ್ಕೊಳೋದಕ್ಕೆ ಬೇಕಾಗಿರುವಂತಹ ಫಾರಂ ಕನ್ಸ್ಟ್ರಕ್ಟ್, ಅಂದ್ರೆ ಈಗ ನೀವೇನೋ ಒಂದು ಕೋಳಿ ಫಾರಂನ ಕಟ್ಟಬೇಕು. ಸೊ ಆ ತರದಕ್ಕೆ ಸಿಗುವಂಥದ್ದು. ಮತ್ತೆ ಇದು ಹೇಗ್ ಸಿಗತ್ತೆ, ಯಾವಾಗ ಯಾವಾಗ ಸಿಗತ್ತೆ ಅಂತ ಆದ್ರೆ, ನೀವು ಮೊದಲು ಸ್ಟಾರ್ಟ್ ಮಾಡ್ತಿರಲ್ಲ, ಮೊದಲನೇ ಹಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹಂತ ಬರುತ್ತೆ. ಈಗ ನಿಮ್ಗೆ 5 ಲಕ್ಷ ಸಬ್ಸಿಡಿ ಅಪ್ರೂವ್ ಆಗಿದೆ ಅಂತ ಆದ್ರೆ, ಮೊದಲನೇ ಹಂತ ಅಥವಾ ಮೊದಲನೇ ಕಂತಲ್ಲಿ 2.5 ಲಕ್ಷ ಬರುತ್ತೆ. ನಿಮ್ದು ಇದೆಲ್ಲ ಸ್ಟಾರ್ಟ್ ಆಗಿ ಫಿನಿಶ್ ಆದ್ಮೇಲೆ, ಕೋಳಿ ಫಾರಂ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ, ಆಗ ಇನ್ ಮಿಕ್ಕಿದ ಎರಡನೇ ಕಂತು ರಿಲೀಸ್ ಮಾಡ್ತಾರೆ. ಸೊ ಇದು ಏನಕ್ಕೆ ಅಂದ್ರೆ, ಮಿಸ್ ಯೂಸ್ ಆಗಬಾರ್ದು ಅಂತ, ಇದನ್ನ ಯಾರು ದುರುಪಯೋಗ ಪಡಿಸ್ಕೊಂಡ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿದ್ದಾರೆ. ಇನ್ನು ಈಗ ನಾನು ಮುಂದೆ ಹೇಳೋದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ಉದಾಹರಣೆ ಕೊಡ್ತಾ ಇದ್ದು ಬರೀ ಒಂದು 10 ಲಕ್ಷ ರೂಪಾಯಿದು. ಅಂದ್ರೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿದು ಯೋಜನೆ ಇದ್ರೆ, ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಳಿ ಫಾರ್ಮ್ ಮಾಡಬೇಕು ಅಂತಾದ್ರೆ, ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 5 ಲಕ್ಷ ಹಾಕಿ ಮಾಡಬೇಕು ಅಂತ. ಈಗ ಉದಾಹರಣೆಗೆ ನಿಮ್ಮ ಹತ್ರ 5 ಲಕ್ಷನೂ ಇಲ್ಲ ಅಂತ ಇಟ್ಕೊಳ್ಳಿ, ಈಗ ಏನ್ ಮಾಡೋದು? ಈ ಯೋಜನೆ ಅಡಿ ಬ್ಯಾಂಕ್ ಇಂದ ಲೋನ್ ಪಡೆಯೋದಕ್ಕೂ ಇವರು ಸಹಾಯ ಮಾಡ್ತಾರೆ. ಸೊ ನಿಮ್ಮ ಹತ್ರ 5 ಲಕ್ಷ ಇಲ್ಲ ಅಂತಂದ್ರು ಕೂಡ ನೀವು 5 ಲಕ್ಷವನ್ನ ಬ್ಯಾಂಕ್ ಇಂದ ಸಾಲವಾಗಿ ಪಡಿಬಹುದು. ಈ ನೀವು 5 ಲಕ್ಷ ಏನ್ ಪಡಿತೀರಲ್ಲ ಸಾಲ, ಅದನ್ನ ನೀವು ವಾಪಸ್ ಕಟ್ಟಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಬ್ಯಾಂಕ್ ಲೋನ್, ಅದೇ ನೀವು ಬ್ಯಾಂಕ್ ಇಂದ ಪಡೆದಿರುವಂತಹ ಸಾಲ. ಇನ್ನ 5 ಲಕ್ಷ ಸಬ್ಸಿಡಿ ಏನ್ ಸರ್ಕಾರ ಕೊಡತ್ತಲ್ಲ, ಸೊ ಅದನ್ನ ನೀವು ಮರುಪಾವತಿ ಮಾಡೋ ಆಗಿರಲ್ಲ, ಆದ್ರೆ ಬ್ಯಾಂಕ್ ಇಂದ ಪಡೆಯುವಂತಹ ಸಾಲ ನೀವು ವಾಪಸ್ ಕೊಡ್ಬೇಕಾಗತ್ತೆ. ಸೊ ಹೀಗೆ ಏನೂ ಇಲ್ದೇ ಇದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇದರ ಮೂಲ ಉದ್ದೇಶ ಏನ್ ಗೊತ್ತಾ, ರೈತರನ್ನ ಸ್ವಾವಲಂಬಿಗಳಾಗಿ ಮಾಡೋದು. ಯಾಕೆ ಅಂದ್ರೆ ಇತ್ತೀಚೆಗೆ ನಾವು ನೋಡಿದೀವಿ, ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ರೈತರಿದ್ದಾರೆ ಅಥವಾ ಯುವಕರು ಯಾರಿದ್ದಾರೆ, ಅವರೆಲ್ಲರೂ ಕೃಷಿ ಚಟುವಟಿಕೆಗಳನ್ನ ಬಿಟ್ಟು ನಗರಗಳಿಗೆ, ಅಂದ್ರೆ ಬೆಂಗಳೂರು ಮೈಸೂರು ಈ ತರದ ನಗರಗಳಿಗೆ ಬಂದು ಇಲ್ಲೇನೋ ಕೆಲಸ ಮಾಡೋ ಬದಲು ತಮ್ಮ ಹುಟ್ಟೂರಲ್ಲೇ ತಾವು ಉಳಿದು, ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲೇ ಉಳಿದು ಈ ತರದ ವ್ಯವಸಾಯ ಅಂದ್ರೆ ಈ ತರದ ಪಶುಸಂಗೋಪನೆ ಕೆಲಸಗಳನ್ನ ಮಾಡ್ತಾ ತಾವು 4 ಜನಕ್ಕೆ ಕೆಲಸ ಕೊಡುವಂತದ್ ಆದ್ರೆ ಅವ್ರು ಸ್ವಾವಲಂಬಿಗಳಾಗ್ತಾರೆ. ಇನ್ನೊಬ್ಬರ ಮೇಲೆ ಅವ್ರ ಡಿಪೆಂಡೆನ್ಸಿ ಇರಲ್ಲ, ಇನ್ನೊಬ್ಬರ ಮೇಲೆ ಅವ್ರ ಆ ಸ್ವಾವಲಂಬನೆ ಇರುತ್ತೆ, ಆ ಸೆಲ್ಫ್ ರಿಲಯನ್ಸ್ ಇರುತ್ತೆ. ಯಾರೋ ಒಬ್ರು ನಮ್ಗೆ ಸಂಬಳ ಕೊಡಬೇಕು ಅಥವಾ ಯಾರೋ ಒಬ್ರು ನಮಗೆ ಕೆಲಸ ಕೊಡಬೇಕು ಅಂತಿರಲ್ಲ, ಅವ್ರ ಕಾಲ್ ಮೇಲೆ ಅವರೇ ನಿಂತ್ಕೊಂಡಂಗೆ ಆಗ್ತಾರೆ. ಮತ್ತೆ ಇದರಿಂದ 4 ಜನಕ್ಕೆ ಉಪಯೋಗ ಆಗತ್ತೆ. ಆ ಊರಲ್ಲಿರೋ 4 ಜನ ಯುವಕರಿಗೆ ಒಂದ್ ದೊಡ್ಡ ಕೋಳಿ ಫಾರಂ ಆದ್ರೆ ಆ ಊರಲ್ಲಿರೋ ಒಂದ್ 3-4 ಜನಕ್ಕೆ ಕೆಲಸ ಸಿಗತ್ತೆ. ನಾಳೆ ದಿವಸ ಅವರು ಇದೇ ತರ ಒಂದ್ ಕೋಳಿ ಫಾರಂ ಮಾಡಬಹುದು, ಇದೇ ಸಬ್ಸಿಡಿ ಅಥವಾ ಇದೇ ಯೋಜನೆಯನ್ನ ಬಳಸ್ಕೊಂಡು. ಸೊ ಹೀಗೆ ಇದು ಮುಂದುವರೆದ್ರೆ ಕಾಲಕ್ರಮೇಣ, ಇದೇನೋ ನಾಳೆ ಆಗ್ಬಿಡುತ್ತೆ ಅಂತಲ್ಲ, ಕಾಲಕ್ರಮೇಣ ಇವೆಂಚುಲಿ ಇಡೀ ಗ್ರಾಮವೇ ಒಂದು ಸೆಲ್ಫ್ ರಿಲಯಂಟ್ ಅಥವಾ ಒಂದು ಸ್ವಾವಲಂಬಿ ಗ್ರಾಮ ಆದ್ರೆ ಬಹಳ ಚೆನ್ನಾಗಿರತ್ತಲ್ಲ. ಅಂದ್ರೆ ಅಲ್ಲಿನ ಯುವಕರೆಲ್ಲ ಅದೇ ಊರಲ್ಲಿ ಉಳ್ಕೊಂತಾರೆ, ಅವರ ದುಡಿಮೆನ ಅವರೇ ನೋಡ್ಕೊಂತಾರೆ, ಅವರೇ ಬಾಸ್ಗಳು, ಅವರೇ ಮ್ಯಾನೇಜರ್ಗಳು. ಯಾಕೆಂದ್ರೆ ಇಡೀ ಸಂಸ್ಥೆನೆ ಅವ್ರದ್ದು, ಅವ್ರೇನ್ ಕಟ್ಟಿರ್ತಾರಲ್ಲ ಅದೆಲ್ಲ ಅವ್ರದೇ ಆಗಿರುತ್ತೆ. ಸೊ ಅವರೇ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಇಷ್ಟೊತ್ತರೆಗೂ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಬ್ಯಾಂಕ್ ಲೋನು ಮತ್ತೆ ಸಬ್ಸಿಡಿನ ಉಪಯೋಗಿಸ್ಕೊಂಡು ನಾವು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರು ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು ಅರ್ಧ ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಇದೇನಕ್ಕೆ ಈ ಸಬ್ಸಿಡಿಗಳು ಏನೇನಕ್ಕೆ ಸಿಗತ್ತೆ ಅಂತ ನೋಡೋದಾದ್ರೆ, ಕೋಳಿ ಮತ್ತೆ ಕುರಿ ಸಾಕಾಣಿಕೆಗೆ ಸಿಗತ್ತೆ, ಹಂದಿ ಸಾಕಾಣಿಕೆಗೆ ಸಿಗತ್ತೆ. ಮತ್ತೆ ಇದಲ್ಲದೆ ಇನ್ನೊಂದು ವಿಶೇಷ ಇದೆ ಇದರಲ್ಲಿ, ಈ ಮೇವು ಬರುತ್ತಲ್ಲ, ಅಂದ್ರೆ ಈ ಜಾನುವಾರುಗಳಿಗೆ ಮೇವು ಹಾಕೋದು ಅಥವಾ ಅದಕ್ಕೆ ಮೇವನ್ನ ಉತ್ಪಾದನೆ ಮಾಡೋದೇ ಒಂದು ದೊಡ್ಡ ಕೆಲಸ ಈಗ. ಅಂದ್ರೆ ಅದನ್ನ ಸರಿಯಾದಂತಹ ಮೇವನ್ನ ಉತ್ಪಾದನೆ ಮಾಡಬೇಕು, ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಈ ತರದ ಆಹಾರಗಳನ್ನ ಅಥವಾ ಈ ತರದ ಮೇವನ್ನ
ತಯಾರಿಸೋದಕ್ಕೆ ಸಂಸ್ಕರಣಾ ಘಟಕಗಳು

0: ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ಗಳು ಅಂತ, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಒಂದು ಸಂಸ್ಕರಣಾ ಘಟಕಗಳು. ಸೊ ಅದನ್ನ ಮಾಡೋದಕ್ಕೂ ಸಬ್ಸಿಡಿ ಸಿಗತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು, ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ, ಎಷ್ಟು ಸಬ್ಸಿಡಿ ಸಿಗತ್ತೆ, ಅಂದ್ರೆ ಗರಿಷ್ಠ ಎಷ್ಟು ಸಿಗತ್ತೆ, ಮ್ಯಾಕ್ಸಿಮಮ್ ನಮ್ಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ನಿಮ್ಗೊಂದು ಪ್ರಶ್ನೆ ಬಂದಿರಬಹುದು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಗರಿಷ್ಠ 50 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸಿಗತ್ತೆ. ಅಂದ್ರೆ ನೀವೊಂದು 1 ಕೋಟಿದ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ, ಅಥವಾ ಈ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ ಮಾಡ್ತೀನಿ ಅಂತ ಆದ್ರೆ, ಅಂದ್ರೆ ಈ ಆಹಾರ ಅಥವಾ ಮೇವು ಸಂಸ್ಕರಣಾ ಘಟಕ ಮಾಡೋದು ಏನಿದೆ ಅದನ್ನ ನೀವು ಮಾಡ್ತೀನಿ ಅಂತ ಆದ್ರೆ ಅದಕ್ಕೆ 1 ಕೋಟಿ ಬೇಕಾಗತ್ತೆ. ಅಂದ್ರೆ ನೀವು 50 ಲಕ್ಷ ಹಾಕಿದ್ರೆ ಸರ್ಕಾರ ಇನ್ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಸೊ ಟು ಆನ್ಸರ್ ದಟ್ ಸ್ಟ್ರೇಟ್, 50 ಲಕ್ಷ ರೂಪಾಯಿವರೆಗೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಇನ್ನು ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ವಿಮೆ, ಅಂದ್ರೆ ಇನ್ಶೂರೆನ್ಸ್. ಬಿಸ್ನೆಸ್ ಮಾಡಬೇಕಾದ್ರೆ ಈ ಜಾನುವಾರುಗಳನ್ನ ಇಟ್ಕೊಂಡು, ಉದಾಹರಣೆಗೆ ನಾಳೆ ದಿವಸ ಏನೋ ಒಂದು ಆಕ್ಟ್ ಆಫ್ ಗಾಡ್ ಏನೋ ಒಂದು ಆಗಿ ಏನೋ ಒಂದು ರೋಗ ತಗಲಿ, ಅದಕ್ಕೇನಾದ್ರೂ ಸಾವಾದ್ರೆ ಅದಕ್ಕೆ ವಿಮೆ ಮಾಡಿಸಬಹುದು ನೀವು ಈ ಯೋಜನೆ ಅಡಿ. ಸೊ ಆ ವಿಮೆಗೆ ನೀವು ಬರೀ 15% ಅಷ್ಟೇ ದುಡ್ಡು ಕಟ್ಟೋದು, ಇನ್ ಮಿಕ್ಕಿದ 85% ಸರ್ಕಾರ ಕೊಡತ್ತೆ. ಅಂದ್ರೆ ಆ ವಿಮೆ ದುಡ್ಡೇನಿದೆಯಲ್ಲ, ಉದಾಹರಣೆಗೆ ಒಂದು ಹಸುಗೆ ನೀವು ವಿಮೆ ಮಾಡಿಸೋದಾದ್ರೆ, ಅಂದ್ರೆ ಒಂದು ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 1,000 ರೂಪಾಯಿ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಂದ್ರೆ ರೈತರು ಬರೀ 150 ರೂಪಾಯಿ ಕೊಡಬೇಕು, ಇನ್ನ 850 ರೂಪಾಯಿ ಸರ್ಕಾರ ಕೊಡತ್ತೆ. ಇದೊಂದು ಅತಿ ದೊಡ್ಡ, ಅಂದ್ರೆ ಇಷ್ಟೊತ್ತು ಹೇಳಿದ್ದು ಬಹಳ ಉಪಯೋಗ ಆಗುವಂತದ್ದೇ, ಆದ್ರೆ ಅದನ್ನು ಮೀರಿ ಇನ್ನೊಂದು ಉಪಯೋಗ ಆಗುವಂತಹ ಯೋಜನೆ ಈ ವಿಮೆ, ಈ ಇನ್ಶೂರೆನ್ಸ್ ಯೋಜನೆ. ಇನ್ನೊಂದು ವಿಶೇಷತೆ, ಈ ಇಷ್ಟೊತ್ತರೆಗೂ ಹೇಳದ್ನಲ್ಲ ನಾನು, ಈ ಸಬ್ಸಿಡಿ ಸ್ಕೀಮು, ಈ ಲೈವ್ ಸ್ಟಾಕ್ ಮಿಷನ್ ಏನಿದೆ, ಇದು ಹಸು ಎಮ್ಮೆಗಳಿಗಿಲ್ಲ. ಆದ್ರೆ ಈ ಇನ್ಶೂರೆನ್ಸ್ ಏನ್ ಮಾತಾಡ್ತಾ ಇದ್ದೀನಲ್ಲ ನಾನು, ಆದ್ರೆ ಈ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಇದು ಹಸು ಎಮ್ಮೆ ಮೇಕೆ ಕುರಿ ಹಂದಿ ಇದಕ್ಕೆಲ್ಲ ಅನ್ವಯ ಆಗತ್ತೆ. ನೀವು ನಾಳೆ ದಿವಸ ಒಂದು ಗೋಶಾಲೆ ಮಾಡ್ತೀನಿ ಅಂದ್ರೆ, ಅಥವಾ ಏನೋ ಒಂದು ಹೈನುಗಾರಿಕೆ ಮಾಡ್ತೀನಿ, ನಾನು ಹಸು ಕಟ್ತೀನಿ ಅಂದ್ರೆ ಅದಕ್ಕೆ ನೀವು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇಂದ ಸಬ್ಸಿಡಿ ತಗೊಳೋದಕ್ಕೆ ಬರೋದಿಲ್ಲ. ಆದರೆ ಇನ್ಶೂರೆನ್ಸ್ ನ ಮಾತ್ರ ನೀವು ಹಸು ಎಮ್ಮೆಗಳಿಗೆ ಮಾಡಿಸಬಹುದು. ಅದರಲ್ಲಿ ನಿಮ್ದು 15%, ಸರ್ಕಾರದ 85%.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಕಿರಣ್ ಆರಾಧ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿದೆ, ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಉಗಾಂಡ ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಅಮೆರಿಕ ನಡುವೆ ಆಳವಾದ ಮತ್ತು ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗಿನ ಸಭೆಯಲ್ಲಿ ವಿದೇಶಾಂಗ ಸಚಿವರು ತಮ್ಮ ಆರಂಭಿಕ ಭಾಷಣದಲ್ಲಿ ಹೀಗೆ ಹೇಳಿದ್ದಾರೆ. ಉಭಯ ರಾಷ್ಟಗಳ ಸಂಬಂಧಗಳು ಪ್ರಪಂಚದ ಇತರ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತವೆ. ಭಾರತ ಮತ್ತು ಅಮೆರಿಕ ಪ್ರಪಂಚದ ಹಲವು ಭಾಗಗಳ ಅನೇಕ ವಿಷಯಗಳಲ್ಲಿ ಒಮ್ಮುಖ ಆಸಕ್ತಿಯನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಸಂಕೀರ್ಣ ಸಮಯದ ನಡುವೆ ಮಾತುಕತೆಗಾಗಿ ಎದುರು ನೋಡುತ್ತಿರುವುದಾಗಿ ತಿಳಿಸಿದ ಸಚಿವ ಡಾ ಎಸ್ ಜೈಶಂಕರ್ ಮುಕ್ತ ಮತ್ತು ಫಲಪ್ರದ ಚರ್ಚೆ ನಡೆಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ತಿಂಗಳ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಲು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭೇಟಿಗಾಗಿ ನಿನ್ನೆ ಭಾರತಕ್ಕೆ ಆಗಮಿಸಿದ್ದಾರೆ.

0: ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್, ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್, ಜಪಾನ್ನ ವಿದೇಶಾಂಗ ಸಚಿವ ತೋಶಿಮಿಟ್ಸು ಮೊಟೆಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಭಾಗವಹಿಸಲಿದ್ದಾರೆ. ಆದ್ಯತೆಯ ಕ್ಷೇತ್ರಗಳಲ್ಲಿ ಕ್ವಾಡ್ ಸಹಕಾರವನ್ನು ಮುಂದುವರಿಸುವ ಕುರಿತು ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಡೆಯುತ್ತಿರುವ ಉಪಕ್ರಮಗಳು ಮತ್ತು ಪರಸ್ಪರ ಕಾಳಜಿಯ ಇತರ ವಿಷಯಗಳ ಪ್ರಗತಿಯನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಎಬೋಲಾ ಏಕಾಏಕಿ ಹರಡುತ್ತಿರುವ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಸೂಚನೆ ಬರುವವರೆಗೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ ಮತ್ತು ದಕ್ಷಿಣ ಸುಡಾನಿಗೆ ಅನಿವಾರ್ಯವಲ್ಲದ ಪ್ರಯಾಣವನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಎಲ್ಲಾ ಭಾರತೀಯ ನಾಗರಿಕರಿಗೆ ಸೂಚಿಸಿದೆ. ಪ್ರಸ್ತುತ ಈ ದೇಶಗಳಲ್ಲಿ ವಾಸಿಸುತ್ತಿರುವ ಅಥವಾ ಪ್ರಯಾಣಿಸುತ್ತಿರುವ ಭಾರತೀಯ ನಾಗರಿಕರು ಸ್ಥಳೀಯ ಅಧಿಕಾರಿಗಳು ನೀಡಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೂ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ಕಾಯ್ದುಕೊಳ್ಳಬೇಕು ಮತ್ತು ಭಾರತದಲ್ಲಿ ಯಾವುದೇ ಎಬೋಲಾ ವೈರಸ್ ಪತ್ತೆಯಾದ ಪ್ರಕರಣ ವರದಿಯಾಗಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ಹಿಂದೆ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಡಿಆರ್ಸಿ ಮತ್ತು ಉಗಾಂಡದಲ್ಲಿ ಎಬೋಲಾ ಕಾಯಿಲೆಯ ವರದಿಯಾದ ನಂತರ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಎಬೋಲಾ ವೈರಸ್ ಅಂತಾರಾಷ್ಟೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿತ್ತು. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಅವರು ನಾಳೆ ಮಿಜೋರಂನ ಐಜ್ವಾಲ್ನಲ್ಲಿ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈಶಾನ್ಯ ಪ್ರದೇಶದಾದ್ಯಂತ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಕ್ಷೇತ್ರಗಳಲ್ಲಿ ಜಾರಿಗೆ ತರಲಾಗುತ್ತಿರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸುವತ್ತ ಸಭೆಯು ಪ್ರಾಥಮಿಕವಾಗಿ ಗಮನಹರಿಸಲಿದೆ. ಸುಸ್ಥಿರ ವಲಯ ಬೆಳವಣಿಗೆ, ರೈತರ ಕಲ್ಯಾಣ ಮತ್ತು ಜೀವನೋಪಾಯ ವರ್ಧನೆಗಾಗಿ ಭವಿಷ್ಯದ ಕಾರ್ಯತಂತ್ರಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಸಭೆಯಲ್ಲಿ ಸಚಿವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಮೀನುಗಾರಿಕೆ ಹಾಗೂ ಜಲಚರ ಸಾಕಣೆ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯಡಿಯಲ್ಲಿ 32 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ ಪ್ರಮುಖ ಯೋಜನೆಗಳನ್ನು ಉದ್ಘಾಟಿಸಿ ಅಡಿಪಾಯ ಹಾಕಲಿದ್ದಾರೆ. ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಾಘೇಲ್ ಅವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಜಿನಿವಾದಲ್ಲಿ ನಿನ್ನೆ 6 ದಿನಗಳ 79ನೇ ವಿಶ್ವ ಆರೋಗ್ಯ ಸಭೆ ಮುಕ್ತಾಯಗೊಂಡಿದ್ದು, ಮಾನವ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಪಕ್ಷೀಯ ಸಹಕಾರವನ್ನು ಮುನ್ನಡೆಸಲು ಸದಸ್ಯ ರಾಷ್ಟಗಳು ಬಹು ನಿರ್ಣಯಗಳನ್ನು ಅಂಗೀಕರಿಸಿದವು. ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು ಹಂಚಿಕೆಯ ಜವಾಬ್ದಾರಿ ಎಂಬ ವಿಷಯದ ಅಡಿಯಲ್ಲಿ ನಡೆದ ಸಭೆಯು ಪಾರ್ಶ್ವವಾಯು, ಕ್ಷಯ, ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ, ತುರ್ತು ಆರೈಕೆ, ಹಿಮೋಫಿಲಿಯಾ, ನಿಖರ ಔಷಧ ಮತ್ತು ವಿಕಿರಣ ಸೇರಿದಂತೆ ಅನೇಕ ವಿಷಯಗಳ ಕುರಿತು 20ಕ್ಕೂ ಹೆಚ್ಚು ನಿರ್ಧಾರಗಳು ಮತ್ತು 13 ನಿರ್ಣಯಗಳನ್ನು ಅಂಗೀಕರಿಸಿತು. ವಿಶ್ವ ಆರೋಗ್ಯ ಸಂಸ್ಥೆಯು ಆಯೋಜಿಸಿದ ಸದಸ್ಯ ರಾಷ್ಟ ನೇತೃತ್ವದ ಜಂಟಿ ಪ್ರಕ್ರಿಯೆಯ ಮೂಲಕ ಜಾಗತಿಕ ಆರೋಗ್ಯ ವಾಸ್ತುಶಿಲ್ಪವನ್ನು ಸುಧಾರಿಸುವ ಒಪ್ಪಂದ ಸೇರಿದಂತೆ ಹಲವಾರು ರಾಜಕೀಯ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ಸಭೆಯು ಪರಿಹರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಲೇಖನವನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಖಂಗ್ಚೆನ್ ಜೊಂಗಾದ 5 ಸಂಪತ್ತುಗಳು ಸಿಕ್ಕಿಂನ ಪ್ರಯಾಣವನ್ನು ಹೇಗೆ ಪ್ರವರ್ಧಮಾನಕ್ಕೆ ಏರಿಸಿವೆ ಎಂಬುದನ್ನು ಪ್ರಸ್ತಾವಿಸುತ್ತವೆ. ಇದು 2047ರ ವಿಕಸಿತ ಸಿಕ್ಕಿಂಗೆ ದಾರಿ ಮಾಡಿಕೊಡುತ್ತದೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ, ಲೇಖನವು ಖಂಗ್ಚೆನ್ ಜೊಂಗಾವನ್ನು ಸಿಕ್ಕಿಂನ ಭೂಮಿ, ನೆನಪು ಮತ್ತು ಪ್ರಜ್ಞೆಯ ರಕ್ಷಕನಾಗಿ ಚಿತ್ರಿಸುತ್ತದೆ ಎಂದು ಹೇಳಿದರು. ಚೀನಾದ ಶಾಂಕ್ಸಿ ಪ್ರಾಂತ್ಯದಲ್ಲಿ ಸಂಭವಿಸಿದ ಭೀಕರ ಕಲ್ಲಿದ್ದಲು ಗಣಿ ಸ್ಫೋಟದಲ್ಲಿ ಕನಿಷ್ಠ 82 ಜನರು ಮೃತಪಟ್ಟಿದ್ದಾರೆ. ಸ್ಫೋಟ ಸಂಭವಿಸಿದಾಗ 247 ಕಾರ್ಮಿಕರು ಕರ್ತವ್ಯದಲ್ಲಿದ್ದರು ಎಂದು ವರದಿಯಾಗಿದೆ. ಭೀಕರ ಗಣಿ ಸ್ಫೋಟದಿಂದ ಉಂಟಾದ ಪ್ರಾಣಹಾನಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಾಪತ್ತೆಯಾಗಿರುವವರ ಶೀಘ್ರ ಪತ್ತೆಗೆ ಮತ್ತು ಗಾಯಾಳುಗಳು ಚೇತರಿಕೆಗೆ ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಾರ್ಥಿಸಿದ್ದಾರೆ. ಈ ಸಂದೇಶಕ್ಕೆ ಭಾರತದಲ್ಲಿರುವ ಚೀನಾ ರಾಯಭಾರಿ ಕ್ಸು ಫಿಹಾಂಗ್ ಇಂದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಾರತದ ಬೆಂಬಲ ಮತ್ತು ಸಹಾನುಭೂತಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ.

ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತ್ನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 48ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ 11 ಟೆಸ್ಟ್ ಪೈಲಟ್ಗಳು ಮತ್ತು 6 ಫ್ಲೈಟ್ ಟೆಸ್ಟ್ ಎಂಜಿನಿಯರ್ಗಳು 48 ವಾರಗಳ ಕಠಿಣ ತರಬೇತಿ ಪಠ್ಯಕ್ರಮವನ್ನು ಪೂರ್ಣಗೊಳಿಸಿದ ನಂತರ ನಿನ್ನೆ ಬೆಂಗಳೂರಿನಲ್ಲಿರುವ ಏರ್ಫೋರ್ಸ್ ಟೆಸ್ಟ್ ಪೈಲಟ್ಸ್ ಸ್ಕೂಲ್ ಎಸ್ಎಫ್ಟಿಪಿಎಸ್ನಿಂದ ಪದವಿ ಪಡೆದರು. ಈ ವರ್ಷ ಪದವಿ ಕೋರ್ಸ್ ಭಾರತೀಯ ವಾಯುಪಡೆಯ 14 ಅಧಿಕಾರಿಗಳು, ಭಾರತೀಯ ಸೇನೆಯ ಒಬ್ಬ ಅಧಿಕಾರಿ ಮತ್ತು ಭಾರತೀಯ ನೌಕಾಪಡೆಯ 2 ಅಧಿಕಾರಿಗಳು ಸೇರಿದಂತೆ 17 ಅಧಿಕಾರಿಗಳ ಸಮೂಹವನ್ನು ಒಳಗೊಂಡಿತ್ತು. ವಾಯುಪಡೆಯ ಮುಖ್ಯಸ್ಥ ಮತ್ತು 17ನೇ ಫ್ಲೈಟ್ ಟೆಸ್ಟ್ ಕೋರ್ಸ್ನ ಗೌರವಾನ್ವಿತ ಹಳೆಯ ವಿದ್ಯಾರ್ಥಿ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಿವಿಎಸ್ಎಂ, ಎವಿಎಸ್ಎಂ ವಾಯುಪಡೆಯ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಫಿಫಾದಿಂದ ಅನುಮೋದನೆ ಪಡೆದ ನಂತರ ಇರಾನ್ನ ಫುಟ್ಬಾಲ್ ತಂಡವು ತನ್ನ 2026ರ ಫಿಫಾ ವಿಶ್ವಕಪ್ ಬೇಸ್ ಕ್ಯಾಂಪ್ ಅನ್ನು ಅಮೆರಿಕದಿಂದ ಮೆಕ್ಸಿಕೋಗೆ ಸ್ಥಳಾಂತರಿಸಲು ನಿರ್ಧರಿಸಿದೆ. ಮುಂದಿನ ವರ್ಷದ ಪಂದ್ಯಾವಳಿಗೆ ಮುಂಚಿತವಾಗಿ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ಮಧ್ಯೆ ಈ ಕ್ರಮ ಕೈಗೊಳ್ಳಲಾಗಿದೆ. ಇರಾನ್ ಮೂಲತಃ ವಿಶ್ವಕಪ್ ಸಮಯದಲ್ಲಿ ಅರಿಜೋನಾದ ಟಕ್ಸನ್ನಲ್ಲಿ ತರಬೇತಿ ನೀಡಲು ನಿರ್ಧರಿಸಲಾಗಿತ್ತು. ಆದರೆ ಈಗ ಮೆಕ್ಸಿಕೋದ ಟಿಜುವಾನಾದಲ್ಲಿ ನೆಲೆಗೊಳ್ಳಲಿದೆ ಎಂದು ವರದಿಯಾಗಿದೆ. ಇರಾನ್ ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷ ಮೆಹದಿ ತಾಜ್ ಪಂದ್ಯಾವಳಿ ಅಧಿಕಾರಿಗಳೊಂದಿಗೆ ಚರ್ಚೆಯ ನಂತರ ಫಿಫಾ ತಮ್ಮ ವಿನಂತಿಯನ್ನು ಅನುಮೋದಿಸಿದೆ ಎಂದು ದೃಢಪಡಿಸಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿದ್ದು, ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ರಾತ್ರಿ 7:30ಕ್ಕೆ ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಸೆಣಸಲಿವೆ. ರೊಲ್ಯಾಂಡ್ ಗ್ಯಾರೋಸ್ ಎಂದು ಕರೆಯಲ್ಪಡುವ ಫ್ರೆಂಚ್ ಓಪನ್ ಟೆನಿಸ್ 125ನೇ ಆವೃತ್ತಿಯು ಇಂದು ಪ್ಯಾರಿಸ್ನಲ್ಲಿ ಆರಂಭವಾಗಲಿದೆ. ದಾಖಲೆಯ 25ನೇ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಗಾಗಿ ಜೋಕೋವಿಕ್ ತಮ್ಮ ಅಭಿಯಾನ ಪ್ರಾರಂಭಿಸಲಿದ್ದಾರೆ. ಅವರು 3 ಬಾರಿಯ ಚಾಂಪಿಯನ್ 3ನೇ ಶ್ರೇಯಾಂಕಿತ ಕೋರ್ಟ್ ಫಿಲಿಪ್ ಚಾರ್ಟಿಯರ್ನಲ್ಲಿ ರಾತ್ರಿ ಸೆಷನ್ನಲ್ಲಿ ಫ್ರೆಂಚ್ ಬಿಗ್ ಸರ್ವರ್ ಜಿಯೋವಾನಿ ಎಪೆನ್ಶಿ ಪೆರಿಕಾರ್ಡ್ ವಿರುದ್ದ ಆರಂಭಿಕ ಪಂದ್ಯವನ್ನು ಆಡಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ವಿಶಾಲವಾದ ಸಹಕಾರದೊಂದಿಗೆ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಹೊಂದಿವೆ, ಕೇಂದ್ರ ಸಚಿವ ಡಾ ಎಸ್ ಜಯಶಂಕರ್. ಎಬೋಲಾ ವೈರಸ್ ತುರ್ತು ಪರಿಸ್ಥಿತಿ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಉಗಾಂಡ, ದಕ್ಷಿಣ ಸುಡಾನ್ಗೆ ಅನಿವಾರ್ಯವಲ್ಲದ ಪ್ರಯಾಣ ತಪ್ಪಿಸಲು ಕೇಂದ್ರ ಸರ್ಕಾರ ಭಾರತೀಯ ನಾಗರಿಕರಿಗೆ ಸೂಚನೆ. ಮಿಜೋರಂನಲ್ಲಿ ನಾಳೆ ಈಶಾನ್ಯ ಪ್ರದೇಶದ ಪ್ರಾದೇಶಿಕ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಲಿರುವ ಸಚಿವ ರಾಜೀವ್ ರಂಜನ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:29. ಇನ್ನು ಅಮರ ಧ್ವನಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ.
1: ಆಕಾಶವಾಣಿ ಮಡಿಕೇರಿ. ನಮಸ್ಕಾರ, ಭಾರತೀ ಸುತ ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ. ಕೇಳಿ ನಮಸ್ಕಾರ ಭಾರತೀ ಸುತ.
2: ನಮಸ್ಕಾರ ಭಾರತೀ ಸುತ ಕಾರ್ಯಕ್ರಮದಲ್ಲಿ ಭಾರತೀ ಸುತರ ಬದುಕು ಬರಹ ಹಾಗೂ ಸಾಧನೆ ಕುರಿತಂತೆ ಮಡಿಕೇರಿಯ ನಿವಾಸಿ ನಿವೃತ್ತ ಉಪನ್ಯಾಸಕಿ ಲೇಖಕಿ ಕವಯಿತ್ರಿಯೂ ಆಗಿರುವ ಶ್ರೀಮತಿ ಎನ್ ಕಸ್ತೂರಿ ಗೋವಿಂದಮ್ಮಯ್ಯ ಅವರು ತಮ್ಮ ಅನಿಸಿಕೆಗಳನ್ನು ನಿರೂಪಿಸಿದ್ದಾರೆ.
3: ದಿವಂಗತ ಭಾರತೀ ಸುತ ಅವರ ಜನ್ಮ ಶತಮಾನೋತ್ಸವದ ವರ್ಷದಲ್ಲಿ ಈ ನನ್ನ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಅತಿ ಹರ್ಷವೆನಿಸಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ತಲೆಯೆತ್ತಿ ನಿಂತ ಗಿರಿಶಿಖರ ಶ್ರೇಣಿಗಳಲ್ಲಿ

ಬ್ರಹ್ಮಗಿರಿ ಹೆಸರೊಂದು ಕರ್ನಾಟಕಕ್ಕೆ, ದಕ್ಷಿಣ ಭಾರತಕ್ಕೆ ಚಿರಪರಿಚಿತವಾದುದು. ಕುಡುಮಲೆಯ ಸಸ್ಯ ಶ್ಯಾಮಲ ಪ್ರಕೃತಿಯಲ್ಲಿ ಸೌಂದರ್ಯ ದಾಸರೆಯಾಗಿ ಹರಡಿರುವ ಪರ್ವತ ಸ್ತೋಮದ ನಡುವೆ ಇದ್ದೂ ಇಲ್ಲದಂತಿರುವ ಬ್ರಹ್ಮಗಿರಿಯು ಪೌರಾಣಿಕಕ್ಕೆ, ಪುರಾಣ ಕಥೆಗಳಿಗೆ, ಕವಿಗಳ ಕಲ್ಪನೆಗೆ, ಪ್ರವಾಸಿಗರ ಕಣ್ಣ ನೋಟಕ್ಕೆ, ಪ್ರಶಂಸೆಗೆ ಗುರಿಯಾಗಿದೆ. ಭಾರತೀ ಸುತರ ಬದುಕು ಆ ಬ್ರಹ್ಮಗಿರಿಯಂತೆ. ಕರ್ನಾಟಕ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ನಿಷ್ಠೆಯಿಂದ ದುಡಿಯುತ್ತಿರುವ ಶಿಕ್ಷಕ ವೃಂದದಲ್ಲಿ ಸಾವಿರದಲ್ಲಿ ಒಬ್ಬನಾಗಿ ನಿಷ್ಕಾಮ ಸೇವೆ ಸಲ್ಲಿಸಿ ನಿವೃತ್ತರಾಗಿ ತಮ್ಮ 61ನೆಯ ವಯಸ್ಸಿನಲ್ಲಿ ಕೊನೆಯುಸಿರೆಳೆದ ಶ್ರೀ SR ನಾರಾಯಣರಾಯರು ತಮ್ಮ ಕಾದಂಬರಿಯಿಂದ, ಕಥಾಕನ್ನಿಕೆಯಿಂದ, ಶಿಶು ಸಾಹಿತ್ಯ ಸುಜ್ಯೋತಿಯಿಂದ ಬ್ರಹ್ಮಗಿರಿಯಾಗಿದ್ದಾರೆ. ಕೊಡಗಿನಲ್ಲಿ ಹುಟ್ಟಿ ಆಲದ ಮರಕ್ಕೆ ಸುತ್ತುವ ಬಳ್ಳಿಯಾಗದೆ ಸಿಡಿದೆದ್ದು ಕೇರಳದಲ್ಲಿ ವಯನಾಡಿನಲ್ಲಿ ಅಲೆದು ಮತ್ತೆ ಜನ್ಮಭೂಮಿ ಕೊಡಗಿಗೆ ಬಂದು ನೆಲೆಸಿದ, ಬಡತನದ ಬೇಗೆಯನ್ನು ಸಾಕಷ್ಟು ಅನುಭವಿಸಿದ, ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆಸಕ್ತಿಯಿಂದ ದುಡಿದರೂ ರಾಜಕಾರಣಿಯಾಗದೆ ಬಂದರಿನ ಕಾರ್ಮಿಕನಾಗಿ, ತೋಟದ ಉಸ್ತುವಾರಿಯ ನೌಕರನಾಗಿ, ಪ್ರಾಥಮಿಕ ಶಾಲೆಯ ಶಿಕ್ಷಕನಾಗಿ, ಪ್ರೌಢಶಾಲೆಯಲ್ಲಿ ಕನ್ನಡ ಪಂಡಿತನಾಗಿ ಬಾಳಿದ ನಾರಾಯಣರಾಯರು ಸಾಹಿತ್ಯ ಕ್ಷೇತ್ರದಲ್ಲಿ ಸದ್ದು ಗದ್ದಲವಿಲ್ಲದೆ ಪ್ರವೇಶಿಸಿ ಪ್ರತಿಷ್ಠರಾದರೂ ಭಾರತೀಸುತರಾದರು. ಇವರನ್ನು ಕಂಡವರು ಕಡಿಮೆ, ಅವರ ವೈಯಕ್ತಿಕ ವಿಚಾರ ದಾಳವನ್ನು ಅರಿತವರೂ ಕಡಿಮೆ, ಅವರ ಚಿಂತನ ಧಾರೆಯ ಅರ್ಥ ಮಾಡಿಕೊಂಡವರೂ ಕಡಿಮೆ. ಇದಕ್ಕೆ ಅವರ ಸಂಕೋಚ ಪ್ರವೃತ್ತಿ, ನಿರಾಡಂಬರ ವ್ಯಕ್ತಿತ್ವ, ಬಯಲಾಡಂಬರವನ್ನು ಬಯಸದ ಮನಸ್ಸು, ಹಿಂದಿದ್ದೇ ಸಾಧಿಸುವ ಸಂತೃಪ್ತ ಮನೋವೃತ್ತಿ ಇವುಗಳೇ ಕಾರಣವೆನ್ನಬಹುದು. ಭಾರತೀಸುತರ ಮಗಳು ಕುಸುಮ ಶಾನುಭಾಗ್ ತಂದೆಯ ಕುರಿತು, ನಮ್ಮ ತಂದೆ ಸರಳ ಸ್ವಭಾವದ ವ್ಯಕ್ತಿ, ನಿಷ್ಕಲಂಶ ಮನಸ್ಸಿನವರು, ಊಟ ಉಡುಗೆ ಮಾತುಗಳಲ್ಲಿ ತಂದೆಯವರು ಹಿತವಾಗಿದ್ದರು, ಮಿತವಾಗಿದ್ದರು. ತಮ್ಮ ಬದುಕಿನಲ್ಲಿ ಬಡತನವನ್ನೇ ಹೆಚ್ಚು ಕಂಡಿದ್ದರೂ ಹಣದ ಉಪಯೋಗದಲ್ಲಿ ಧಾರಾಳಿ, ಹಣದ ಬೆಳೆ ತಿಳಿದಿದ್ದರು. ತೀರಾ ಬಡವನಾದರೆ ಹೋಗಲಿ ಕಷ್ಟ ತಾನೆ ಎಂದು ಹಣ ಕೊಡುತ್ತಿದ್ದರು. ತಮ್ಮ ತೋಟದಲ್ಲಿನ ಕೆಲಸಕಾರರಿಗೂ ತಂದೆಯ ಈ ರಿಯಾಯಿತಿ ಇತ್ತು. ಕುಸುಮ ಶಾನುಭೋಗರ ಈ ಮಾತುಗಳು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿರುವುದು ಸುಮಾರು 17ನೆಯ ಶತಮಾನದ ಮಧ್ಯಭಾಗ. ಆಗ ಕೊಡಗನ್ನು ಇಕ್ಕೇರಿ ವಂಶದ ರಾಜಕುಮಾರ ಆಳುತ್ತಿದ್ದ ಕಾಲ. ತನ್ನ ರಾಜ್ಯದ ಹಿತಕ್ಕಾಗಿ, ಜನತೆಯ ಉತ್ತಮ ಬದುಕಿಗಾಗಿ, ಆಡಳಿತೆಯ ಕೀರ್ತಿಗಾಗಿ ಯಾವುದೇ ಕೊರತೆಯಾಗಬಾರದೆಂದು ಪ್ರತಿ ಒಬ್ಬ ಪ್ರಭುವೂ ಬಯಸುವುದು ಸಹಜ. ಪ್ರಜೆಗಳೂ ಸಹ ರಾಜನೇ ಪ್ರತ್ಯಕ್ಷ ದೇವತಾ ಎಂದು ನಂಬಿರುತ್ತಿದ್ದ ಕಾಲದಲ್ಲಿ ಊರಿನ ಜನರ ಹಿತಕ್ಕಾಗಿ, ರಾಜ್ಯದ ಶ್ರೇಯಸ್ಸಿಗಾಗಿ ಇಕ್ಕೇರಿ ವಂಶದ ರಾಜ ತನ್ನ ಊರಾದ ಇಕ್ಕೇರಿಯಿಂದ ಹೆಗ್ಗಳಿಕೆಗೊಂಡಿದ್ದ ದೊಡ್ಡ ಜನಾಂಗವಾಗಿದ್ದ ಹವ್ಯಕ ಬ್ರಾಹ್ಮಣರನ್ನು ಕೊಡಗಿಗೆ ಕರೆಸಿಕೊಂಡರು. ಕೊಡಗಿಗೆ ಬಂದ ಆ ಹವ್ಯಕ ಕುಟುಂಬದವರಿಗೆ ಭೂಮಿ ಕಾಣಿ ಕೊಟ್ಟು ಆಸರೆ ನೀಡಿದರು. ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಪಕ್ಕದಲ್ಲಿಯೇ ನಗರ ಸೀಮೆಯೊಂದು ಇದ್ದ ಜಾಗ. ಅಲ್ಲಿ ಬದುಕುತ್ತಿದ್ದ ಹವ್ಯಕ ಬ್ರಾಹ್ಮಣ ಕುಟುಂಬವನ್ನು ರಾಜನು ಕೊಡಗಿಗೆ ಬರಮಾಡಿಕೊಂಡನು. ರಾಜಾಜ್ಞೆಯನ್ನು ಶಿರಸಾ ವಹಿಸಿ ಕೊಡಗಿಗೆ ಬಂದವರು ಸಹೋದರರಾದ ಸುಬ್ರಾಯ ಮತ್ತು ಮಂಜಯ್ಯನವರು. ಅವರಿಬ್ಬರ ಜೊತೆ ಶಂಕರನೆಂಬ ಹುಡುಗನೊಬ್ಬನು ಬಂದನು. ಹೀಗೆ ಬಂದವರಿಗೆ ಕೊಡಗಿನ ಚೆಯ್ಯಂಡಾಣೆಯ ಹತ್ತಿರ ಪೊನ್ನೋಲ ಗ್ರಾಮದ ದೇವಾಲಯದಲ್ಲಿ ಅರ್ಚಕ ವೃತ್ತಿಯನ್ನಿತ್ತು ಬದುಕುವ ದಾರಿಯನ್ನು ತೋರಿಸಿದರು. ಅವರು ಅಲ್ಲಿಯೇ ದೇವತಾ ಕೈಕರ್ಯವನ್ನು ಮಾಡಿಕೊಂಡು ಬದುಕು ಆರಂಭಿಸಿದರು. ಸುಬ್ರಾಯ ಹೆಸರಿನವರು ಆ ಗ್ರಾಮದ ಶಾನುಭೋಗಿಕೆ, ಇಂದಿನ ಗ್ರಾಮಲೆಕ್ಕಿಗ ಕೆಲಸ ಮಾಡುತ್ತಿದ್ದರು. ಕಿರಿಯವನಾದ ಮಂಜಯ್ಯ ದೇವಾಲಯದ ಪೂಜಾ ಕೈಂಕರ್ಯವನ್ನು ವಹಿಸಿಕೊಂಡರು. ಜೊತೆಯಲ್ಲಿ ಬಂದಿದ್ದ ಬಾಲಕ ಶಂಕರ ಚಿಕ್ಕ ಪುಟ್ಟ ಕೆಲಸ ಮಾಡುತ್ತಿದ್ದರು. ಈ ಹವ್ಯಕ ಕುಟುಂಬ ಹೊಸನಗರದಲ್ಲಿಯೂ ಶಾನುಭೋಗಿಕೆ ಕೆಲಸ ಮಾಡುತ್ತಿದ್ದು ಕೊಡಗಿಗೆ ಬಂದು ಇಲ್ಲಿಯೂ ಆ ಕೆಲಸ ಮಾಡಿಕೊಂಡು ಬಂದುದರಿಂದ ಆ

ಕುಟುಂಬಕ್ಕೆ ಶಾನುಭೋಗ ಕುಟುಂಬವೆಂದೇ ಹೆಸರಾಯಿತು. ಕಾಲ ಕಳೆದಂತೆ ಸಂಸಾರ ಬೆಳೆಯಿತು. ಬದುಕಿಗಾಗಿ ಚೇಲಾವಾರ ಗ್ರಾಮದ ನರಿಯಂದಡಕ್ಕೆ ಬಂದರು. ಅಲ್ಲಿ ಆಸ್ತಿ ಪಾಸ್ತಿ ಮಾಡಿಕೊಂಡು ಬದುಕು ಮುಂದುವರಿಸಿದರು. ಸಂಸಾರ ಬೆಳೆದಂತೆ ಅಲ್ಲಿನ ಆಸ್ತಿಯನ್ನು ಪಾಲು ಮಾಡಿಕೊಂಡರು. ತಮ್ಮ ತಮ್ಮ ಪಾಲಿಗೆ ಬಂದ ಹಿಸೆಗೆ ದಾರೋಟು, ಪಾಪಲಮಕ್ಕಿ, ಬಾಳೆತೋಟ, ಎಡಪಾಲ, ದೊಡ್ಡ ಮನೆ ಹೆಸರಿಟ್ಟುಕೊಂಡು ಬೇರೆ ಬೇರೆಯಾದರು. ಶಂಕರನ ಪಾಲಿಗೆ ಆಸ್ತಿ ದಾರೋಟು ಆಸ್ತಿ ಬಂತು. ಶಂಕರನ ಮಗ ನಾರಾಯಣ, ನಾರಾಯಣನ ಮಗ ಶಂಕರ ನಾರಾಯಣ, ಇವರ ಪತ್ನಿ ದ್ರೌಪದಿ. ಈ ದಂಪತಿಗಳಿಗೆ ನಾರಾಯಣ ಮತ್ತು ಗೋವಿಂದ ಎಂಬಿಬ್ಬರು ಮಕ್ಕಳು. ಹಿರಿಯ ಮಗ ನಾರಾಯಣನಿಗೆ ಇಬ್ಬರು ಗಂಡು ಮಕ್ಕಳು. ಅದರಲ್ಲಿ ಹಿರಿಯ ಮಗನೇ ಭಾರತೀಸುಧ ಎಂಬ ಖ್ಯಾತ ನಾಮದವರಾದ ಶ್ರೀ ಎಸ್ ಆರ್ ನಾರಾಯಣರಾಯರು. ಇವರು ತಮ್ಮ ಅಜ್ಜನ ಕಾಲದಲ್ಲಿಯೇ ಚೆಯ್ಯಂಡಾಣೆಯ ದಾರೋಟು ಜಾಗವನ್ನು ಬಿಟ್ಟು ಮಡಿಕೇರಿಯಿಂದ 6 ಮೈಲು ದೂರದಲ್ಲಿನ ಬಿಳಿಗೇರಿಗೆ ಬಂದು ನೆಲೆಸಿದವರು. ಭಾರತೀಸುತರ ತಂದೆಯ ಹೆಸರು ರಾಮಯ್ಯ, ತಾಯಿ ಸುಬ್ಬಮ್ಮ. ರಾಜರ ಕಾಲದಿಂದಲೇ ಶಾನುಭೋಗಿಕೆ ಮಾಡಿಕೊಂಡಿದ್ದ ಕಾರಣ ಶಾನುಭೋಗ ಮನೆತನವೆಂಬ ಹೆಸರು ಶಾಶ್ವತವಾಗಿತ್ತು. ಈ ರಾಮಯ್ಯ ಮತ್ತು ಸುಬ್ಬಮ್ಮ ದಂಪತಿಯರ ಹಿರಿಯ ಮಗನಾಗಿ 1915 ಮೇ ತಿಂಗಳು 15 ಜನ್ಮವೆತ್ತಿದ ನಾರಾಯಣರಾಯರು ತಮ್ಮ 7ನೇ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡರು. ಚಿಕ್ಕಪ್ಪರಾದ SS ಸುಬ್ಬರಾಯರ ಆಶ್ರಯದಲ್ಲಿ ಸಹೋದರ ಮತ್ತು ವಿಧವೆ ತಾಯಿಯೊಡನೆ ಬೆಳೆದರು. ಚಿಕ್ಕಪ್ಪ ಸುಬ್ಬರಾಯರು ಬೆಟ್ಟಗೇರಿಯ ನಿವಾಸಿ. ಆದ ಕಾರಣ ನಾರಾಯಣರಾಯರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೆಟ್ಟಗೇರಿಯಲ್ಲಿ ಮುಗಿಸಿ ಪ್ರೌಢ ವಿದ್ಯಾಭ್ಯಾಸಕ್ಕೆ 6 ಮೈಲು ದೂರದ ಮಡಿಕೇರಿಯ ಸೆಂಟ್ರಲ್ ಹೈಸ್ಕೂಲಿಗೆ ಸೇರಿದರು. ಅಂದಿನ ಸೆಂಟ್ರಲ್ ಹೈಸ್ಕೂಲೇ ಇಂದಿನ ಜೂನಿಯರ್ ಕಾಲೇಜ್. ಇಲ್ಲಿ ಮೆಟ್ರಿಕ್ಯುಲೇಷನ್ವರೆಗೆ ವಿದ್ಯಾಭ್ಯಾಸ ಮಾಡಿದರು. ಆಗ ಸೆಂಟ್ರಲ್ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರು ಕವಿಶಿಷ್ಯರೆಂದು ಖ್ಯಾತ ನಾಮಧೇಯರಾಗಿದ್ದ ಪಂಜೆ ಮಂಗೇಶರಾಯರು. ಶಿಶು ಸಾಹಿತ್ಯ ಹಾಗೂ ಮಕ್ಕಳೊಡನೆ ಮಕ್ಕಳಾಗಿ ಕುಣಿಯಬಲ್ಲ ಪಂಜೆಯವರು ನಾರಾಯಣರಾಯರ ಗುರುಗಳಾಗಿದ್ದರು. ಅವರ ಭಾಗ್ಯವೇ ಎನ್ನಬೇಕು. ಕಾರಣ ನಾರಾಯಣರಾಯರಲ್ಲಿ ಸುಪ್ತವಾಗಿದ್ದ ಸಾಹಿತ್ಯ ಪ್ರತಿಭೆ ಹೊಮ್ಮಿ ಬರಲು ಪ್ರಚೋದನೆಯಾಯಿತೆನ್ನಬಹುದು. ಇದರ ಫಲಶ್ರುತಿಯೇ ಎಂಬಂತೆ ನಾರಾಯಣರಾಯರು ತಮ್ಮ 12-13 ವಯಸ್ಸಿನಲ್ಲಿಯೇ ಕತೆ ಬರೆಯತೊಡಗಿದರು. ಅವರ ಮೊದಲ ಕಾದಂಬರಿ ಪೃಥ್ವಿರಾಜ, ಆದರೆ ಅದು ಪ್ರಕಟಗೊಳ್ಳಲಿಲ್ಲ. ಅವರ ಮೊದಲನೆಯ ಪ್ರಕಟಿತ ಕತೆ ಬಂಗಾರದ ಬಳೆ. ತಮ್ಮ 11ನೇ ವಯಸ್ಸಿನಲ್ಲಿಯೇ ಅಂದರೆ ಹೈಸ್ಕೂಲಿನಲ್ಲಿರುವಾಗಲೇ ಬರಹಗಾರರ ಕೂಟವನ್ನು ರಚಿಸಿ ಪ್ರಕಟಣೆ ಕಾರ್ಯಕ್ಕೆ ಕೈ ಹಚ್ಚಿದರು. ಪರಿಣಾಮವಾಗಿ 1928 ಅವರ ಮೊದಲ ಕತೆ ಬಂಗಾರದ ಬಳೆ ಪ್ರಕಟವಾಯಿತು. ದಿಟ್ಟತನ, ಸ್ವತಂತ್ರ ಮನೋವೃತ್ತಿಯವರಾಗಿದ್ದ ಇವರು ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗಲೇ ವಿದ್ಯಾರ್ಥಿಗಳನ್ನು ಸಂಘಟಿಸಿದರು. ತಮ್ಮದೇ ಆದ ದಾರಿಯನ್ನು ಕಂಡುಕೊಳ್ಳುವ ಪ್ರಚೋದನೆಯನ್ನು ನೀಡಿದರು. ಆಗ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಮರದ ಗಾಳಿ ಬೀಸತೊಡಗಿತ್ತು. ಗಾಂಧೀಜಿಯ ಸತ್ಯಾಗ್ರಹದ ಹೊಸ ಅಸ್ತ್ರವೊಂದು ರೂಪುಗೊಂಡ ಕಾಲವದು. ಅರಸರಾದ ಆಂಗ್ಲರ ವಿರುದ್ಧ ದಂಗೆ ಏಳುವ ಮನೋವೃತ್ತಿ ಮೂಡತೊಡಗಿತ್ತು. ಗಾಂಧೀಜಿಯ ಮೌನ ಸಮರ ಧುಂದುಬಿ ಬಾಲಕ ನಾರಾಯಣರಾಯರ ಕಿವಿಗಳಲ್ಲಿ ಪ್ರತಿಧ್ವನಿಸಿತು. ತರುಣ ನಾರಾಯಣರಾಯರು ಆ ಕರೆಗೆ ಓಗೊಟ್ಟು ತಮ್ಮ ಸಹಪಾಠಿಗಳೊಂದಿಗೆ ಸೇರಿ ಶಾಲೆಯಲ್ಲಿಯೇ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆಯನ್ನೂದಿದರು. ಶಿಕ್ಷೆಗೂ ಗುರಿಯಾದರು. ಆದರೂ ಅವರಲ್ಲಿ ಹೊತ್ತಿದ್ದ ಕಿಡಿಯನ್ನು ಹತ್ತಿಕ್ಕಲು ಯಾರಿಂದಲೂ ಸಾಧ್ಯವಾಗದೆ ಹೋಯಿತು. ಸರಕಾರದ ವಿರುದ್ಧ ಘೋಷಣೆ ಕೂಗುವವರಿಗೆ ಸರಕಾರಿ ಶಾಲೆಯಲ್ಲಿ ಸ್ಥಳವಿರಲು ಸಾಧ್ಯವೇ? ಆಂಗ್ಲಮಯವಾಗಿದ್ದ ವಾತಾವರಣದಲ್ಲಿ ಗಾಂಧೀಜಿಯ ಹೆಜ್ಜೆಯನ್ನನುಸರಿಸಿ ದಿಟ್ಟತನದಿಂದ ಬ್ರಿಟಿಷರ ನಿರ್ಗಮನಕ್ಕೆ ಕೊರಳೆತ್ತಿದ ಬಾಲಕ ನಾರಾಯಣರಾಯರ ಸಾಹಸ ಶ್ಲಾಘನೀಯ ಮಾತ್ರವಲ್ಲ, ಅಭಿನಂದನೀಯ. ಇದರ ಪರಿಣಾಮ ಅವರು ಶಾಲಾ ವ್ಯಾಸಂಗವನ್ನೇ ತೊರೆಯಬೇಕಾಯಿತು. ಇದರಿಂದಾಗಿ ಮೆಟ್ರಿಕ್ಯುಲೇಷನ್ ಪಾಸಾಗುವ ಅವಕಾಶ ಸಿಗಲಿಲ್ಲ. 1930 ಹೈಸ್ಕೂಲು

ವ್ಯಾಸಂಗಕ್ಕೆ ತಿಲಾಂಜಲಿ ಇತ್ತು. ಸತ್ಯಾಗ್ರಹದಲ್ಲಿ ಸೇರಿಕೊಂಡರು. ಶಾಲೆಗೆ ಹೋಗದ ಹುಡುಗನಿಗೆ ಮನೆಯಲ್ಲಿರುವ ಅವಕಾಶವೂ ತಪ್ಪಿತು. ಕೊಡಗಿನ ಸೀಮೋಲ್ಲಂಘನ ಮಾಡಿ ಕೇರಳದ ವೈನಾಡಿಗೆ ಬಂದರು. 1932 ವೈನಾಡಿನಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬಂಧಿಸಲ್ಪಟ್ಟರು. 6 ಸೆರೆವಾಸ ಅನುಭವಿಸಿ ಬಂದವರು ಮತ್ತೆ ಪುನಃ 1933 3 ಜೈಲುವಾಸ ಅನುಭವಿಸಿದರು. ಇದರಿಂದ ಅವರಿಗಾದ ಲಾಭವೆಂದರೆ ಸ್ವಾತಂತ್ರ್ಯ ಧುರೀಣರ ಸಹವಾಸವನ್ನು ಹೊಂದಿದರು. ಶ್ರೀ ಎ ಕೆ ಗೋಪಾಲನ್, ಶ್ರೀ ಶಂಕರ ನಂಬೂದರಿ ಪಾಳ್, ಆಂಧ್ರದ ಅನ್ನಪೂರ್ಣಯ್ಯ, ಚಿದಂಬರಂ, ವೇದರತ್ನ ಪಿಳ್ಳೆ ಮುಂತಾದ ಸ್ವಾತಂತ್ರ್ಯ ಧುರೀಣರ ಪರಿಚಯ ಕಣ್ಣಾನೂರು ಮತ್ತು ತಿರುಚಿರಾಪಳ್ಳಿಯ ಜೈಲುವಾಸವು ನಾರಾಯಣರಾಯರ ಜೀವನದಲ್ಲಿ ಹೊಸ ತಿರುವು ಮೂಡಿಸಿತು. ಕಾರ್ಲ್ ಮಾರ್ಕ್ಸ್ ಮತ್ತು ಲೆನಿನ್ನರ ತತ್ವಗಳನ್ನು ಅಭ್ಯಾಸ ಮಾಡುವ ಅವಕಾಶ ಅವರಿಗುಂಟಾಯಿತು. ಗಾಂಧೀಜಿ ಮತ್ತು ಲೆನಿನ್ನರ ಪ್ರಭಾವವು ಅವರಿಗೆ ತಮ್ಮದೇ ಆದ ಹೊಸ ತತ್ವವೊಂದನ್ನು ರೂಪಿಸಿಕೊಳ್ಳುವುದಕ್ಕೆ ನೆರವಾಯಿತು. ಜೈಲಿನಿಂದ ಹೊರಬಂದವರು ಮನೆಗೆ ಹಿಂತಿರುಗದೆ ಕಲ್ಲಿಕೋಟೆಯಲ್ಲಿ ಬಂದರಿನಲ್ಲಿ ಕೆಲಸಕ್ಕೆ ಸೇರಿದರು. ದಿನಕೂಲಿಯ ನೌಕರರಾಗಿ ಕೆಲಸ ಮಾಡಿಕೊಂಡು ಬೀದಿ ಬೀದಿಯಲ್ಲಿ ಅಲೆದಾಡಬೇಕಾದ ಪರಿಸ್ಥಿತಿ ಎದುರಿಸಿದರು. ಭಿಕ್ಷೆಯನ್ನು ಬೇಡಬೇಕಾದ ಅನಿವಾರ್ಯ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತಂತೆ. 2 ಕಾಲ ಬಂದರಿನಲ್ಲಿನ ವಾಸ, ಕೂಲಿ ಹಣದ ಜೀವಿತದಿಂದ ಶ್ರಮಜೀವಿಗಳ ಜೊತೆ ಜೀವನಕ್ಕಾಗಿ ಹೋರಾಟ ನಡೆಸಿದರು. ಆದರೂ ಮಾನಸಿಕ ಧೈರ್ಯ ಕಳೆದುಕೊಳ್ಳದೆ ಹೋರಾಡಿ ಬದುಕಿನ ಪಾಠವನ್ನು ಕಲಿತರು. 1936 ಇವರು ತಮ್ಮ ಬದುಕಿನಲ್ಲಿ ಮತ್ತೊಂದು ತಿರುವು ಕಂಡುಕೊಂಡರು. ವೈನಾಡಿನಲ್ಲಿ ಪ್ರತಿಷ್ಠಿತ ಕಾಫಿ ಎಸ್ಟೇಟಿನಲ್ಲಿ ತೋಟದ ಉಸ್ತುವಾರಿಯ ಕೆಲಸಕ್ಕೆ ಸೇರಿಕೊಂಡರು. ಸ್ವತಃ ಕೂಲಿಯಾಗಿ ದುಡಿದ ಇವರಿಗೆ ಆ ಕೆಲಸ ಕಷ್ಟವೆನಿಸಲಿಲ್ಲ. ಅಲ್ಲಿ 6 ಕಾಲ ದುಡಿದರು. ಈ ಕಾಲದಲ್ಲಿ ಅವರ ಅಂತರಂಗದಲ್ಲಿ ಹುದುಗಿದ್ದ ಕತೆಗಾರ, ಕಾದಂಬರಿಗಾರ, ಭಾರತೀಸುತ ವ್ಯಕ್ತಿತ್ವ ರೂಪಿಸಲು ಸಹಕಾರಿಯಾಯಿತು. ಮಲಯಾಳದ ನೆಲದಲ್ಲಿಯೇ ನಿಂತು ಮಲಯಾಳಿಗಳ ಒಡನಾಟದಲ್ಲಿದ್ದು ಮಲಯಾಳಿಗಳ ಜೀವನದ ಅಂತರಂಗವನ್ನು ಗಮನಿಸುತ್ತಿದ್ದ ಭಾರತೀಸುತರು ಕನ್ನಡದ ಬರಹಗಾರರಾಗಿ ಬೆಳೆಯತೊಡಗಿದರು. ಈ ಸಮಯದಲ್ಲಿ ಅವರ ಪ್ರಾರಂಭಿಕ ಕಾದಂಬರಿಗಳು, ಕತೆಗಳು ಪ್ರಕಟವಾದವು. 1941 ನಾರಾಯಣರಾಯರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಶ್ರೀಮತಿ ನಾಗವೇಣಿ ಅವರ ಬಹಳ ಸಂಗಾತಿಯಾದರು. 9 ಗೃಹಸ್ಥ ಜೀವನವನ್ನು ವೈನಾಡಿನಲ್ಲಿ ನಡೆಸಿ 1942 ಕೊಡಗಿಗೆ ಹಿಂತಿರುಗಿ ಕುಶಾಲನಗರದ ಸಮೀಪದ ರಾಮಸ್ವಾಮಿ ಕಣಿವೆಯ ಪ್ರಾಥಮಿಕ ಶಾಲೆಯಲ್ಲಿ ಉಪಾಧ್ಯಾಯರಾಗಿ ಜೀವನ ಪ್ರಾರಂಭಿಸಿದರು. ಅಲ್ಲಿಂದ ಸೋಮವಾರಪೇಟೆಯ ಮಾಧ್ಯಮಿಕ ಶಾಲೆಯಲ್ಲಿಯೂ ಸೇವೆ ಸಲ್ಲಿಸಿದರು. ಉತ್ತಮ ಶಿಕ್ಷಕರಾಗಿ ನಿಷ್ಠೆಯಿಂದ ದುಡಿಯುತ್ತಾ ತಮ್ಮ ಬಿಡುವಿನ ವೇಳೆಯಲ್ಲಿ ಬರವಣಿಗೆಯ ಹವ್ಯಾಸವನ್ನು ಬೆಳೆಸಿಕೊಂಡರು. ಇಷ್ಟು ಮಾತ್ರವೇ ಅಲ್ಲದೆ ಇದೆಲ್ಲದರ ಮಧ್ಯೆಯೂ ತಮ್ಮ ಅಧ್ಯಯನವನ್ನು ಮುಂದುವರಿಸಿ ಮದ್ರಾಸು ವಿಶ್ವವಿದ್ಯಾನಿಲಯದ ಕನ್ನಡ ವಿದ್ವಾನ್ ಪರೀಕ್ಷೆಗೆ 1945 ಕುಳಿತು ಉತ್ತೀರ್ಣರಾದರು. ಅದರಿಂದಾಗಿ ವಿರಾಜಪೇಟೆಯ ಆಗ ಖಾಸಗಿ ಪ್ರೌಢಶಾಲೆಯಲ್ಲಿ ಕನ್ನಡ ಪಂಡಿತರಾಗಿ ಕೆಲಸಕ್ಕೆ ಸೇರಿ 1962 ಅಲ್ಲಿದ್ದು ನಂತರ ಮಡಿಕೇರಿಯ ಪ್ರೌಢಶಾಲೆಗೆ ವರ್ಗವಾಗಿ ಕನ್ನಡ ಪಂಡಿತರಾಗಿಯೇ ದುಡಿದರು. 1973 ನಿವೃತ್ತರಾದರು. 28 ಕನ್ನಡ ಅಧ್ಯಾಪಕ ಕಾರ್ಯವನ್ನು ಮಾಡಿದ ರಾಯರು 100 ವಿದ್ಯಾರ್ಥಿಗಳ ಹೃದಯವನ್ನು ಗೆದ್ದಿದ್ದರು. ಅಧ್ಯಾಪಕ ವೃತ್ತಿಯಿಂದ ನಿವೃತ್ತರಾದರೂ ಕೊಡಗು ಅಧ್ಯಾಪಕರ ಸಂಘ ಹೊರತರುತ್ತಿದ್ದ ಗುರುವಾಣಿ ಪತ್ರಿಕೆಯ ಸಂಪಾದಕರಾಗಿ ಕೊನೆಯವರೆಗೂ ಸೇವೆ ಸಲ್ಲಿಸಿದರು. 28 ಕಾಲ ಪ್ರೌಢಶಾಲೆಯಲ್ಲಿ ಕನ್ನಡ ಅಧ್ಯಾಪಕ ವೃತ್ತಿಯನ್ನು ನಿರ್ವಹಿಸಿದರು. ಉತ್ತಮ ಅಧ್ಯಾಪಕರು, ಸಾಹಿತಿಗಳು ಆಗಿದ್ದ ಅವರ ಅನುಭವ ಪ್ರಯೋಜನವನ್ನು ಶಿಕ್ಷಣ ಇಲಾಖೆ ಚೆನ್ನಾಗಿಯೇ ಪಡೆದುಕೊಂಡಿರುವುದು. ಅವರ ಇರಾನಿನ ವೀರರು, ಹಾವಿನ ಹುತ್ತ ಪುಸ್ತಕಗಳು ಪ್ರೌಢಶಾಲೆ

ಯಲ್ಲಿ ಉಪಪಠ್ಯವಾಗಿದ್ದವು. ಅವರು 1970ರಲ್ಲಿ ಬರೆದಿದ್ದ ಹುಲಿಯ ಹಾಲಿನ ಮೇವು ಮೈಸೂರು ವಿಶ್ವವಿದ್ಯಾನಿಲಯದ ಪದವಿ ಪರೀಕ್ಷೆಗೂ ಪಠ್ಯ ವಿಷಯವಾಗಿ ನಿಯುಕ್ತವಾಗಿತ್ತು. ಇಷ್ಟೆಲ್ಲ ಆದರೂ ಅಧ್ಯಾಪಕ ಸಾಹಿತಿ ನಾರಾಯಣ ರಾಯರು ತಮ್ಮ ಜೀವಮಾನದ ಕೊನೆಯವರೆಗೂ ಸಿರಿವಂತರಾಗಿ ಬಾಳಲಿಲ್ಲ, ಆಡಂಬರದ ಜೀವನವನ್ನು ನಡೆಸಲು ಸಮರ್ಥರಾಗಲಿಲ್ಲ. ನಿವೃತ್ತರಾದ ಬಳಿಕ ತಮ್ಮ ಅಂತಿಮ ದಿನಗಳಲ್ಲಿ ಕಾಫಿ ಪ್ಲಾಂಟರ್ ಎನಿಸಿಕೊಂಡರು. ಕೌಟುಂಬಿಕ ಜೀವನದಲ್ಲಿ ಭಾರತೀ ಸುತರು ಅಸುಖಿಯಾಗಿರಲಿಲ್ಲ. ಸಿರಿವಂತಿಕೆ ಇಲ್ಲದಿದ್ದರೂ ಅವರ ಕೌಟುಂಬಿಕ ಬದುಕು ನೆಮ್ಮದಿ ಸುಖ ಶಾಂತಿಯಿಂದ ತುಂಬಿತ್ತು. ಇದಕ್ಕೆ ಮುಖ್ಯ ಕಾರಣಕರ್ತರು ಕೈ ಹಿಡಿದ ಮಡದಿ ನಾಗವೇಣಿಯವರು. ಸಿರಿವಂತಿಕೆಯ ಕೊರತೆ ಇದ್ದರೂ ಯಾರೇ ಮನೆಗೆ ಬಂದರೂ ಆದರಾದಿತ್ಯಕ್ಕೆ ಕೊರತೆ ಇರಲಿಲ್ಲವಂತೆ. ಮಕ್ಕಳನ್ನು ಅದೇ ರೀತಿಯಲ್ಲಿ ಬೆಳೆಸಿದ್ದರು. ಮಕ್ಕಳಿಗೆ ಶಿಸ್ತಿನ ಜೀವನದ ಜೊತೆಗೆ ಅವರ ವಿದ್ಯಾಭ್ಯಾಸಕ್ಕೂ ನಿರಂತರ ಪ್ರೋತ್ಸಾಹ ನೀಡುತ್ತಿದ್ದರು. ತಮ್ಮ ಜೀವಿತಾವಧಿಯಲ್ಲಿ ರಾಯರು ತಮ್ಮ ಒಬ್ಬ ಮಗನನ್ನು 4 ಜನ ಹೆಣ್ಣು ಮಕ್ಕಳನ್ನು ಪದವೀಧರರನ್ನಾಗಿ ಮಾಡಿದ್ದರು. ಉಳಿದವರು ಪದವೀಧರರಾಗುವ ಮಾರ್ಗದಲ್ಲಿದ್ದರು. ನಾನು ನನ್ನ ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸಿದ್ದೇನೆಂಬುದೇ ನನಗೆ ತೃಪ್ತಿ ಎಂಬುದು ಅವರ ಮನೋಭಾವವಾಗಿತ್ತು. ಸ್ವಾತಂತ್ರ್ಯ ಯೋಧನಾಗಿ ಮುನ್ನಡಿಯನ್ನಿಟ್ಟು ಕನ್ನಡ ಪಂಡಿತನಾಗಿ ನಿವೃತ್ತರಾದ ರಾಯರು ಯಾವ ಹಂತದಲ್ಲೂ ವೈಭವೋಪೇತ ಜೀವನ ನಡೆಸಲಿಲ್ಲ. ವಿಶೇಷ ಸ್ಥಾನಮಾನವನ್ನಾಗಲಿ ಕೀರ್ತಿ ಬಹುಮಾನವನ್ನಾಗಲಿ ಬಿರುದು ಭಾವಲಿಗಳನ್ನಾಗಲಿ ಶಿಕ್ಷಕರಾಗಿ ಗಳಿಸಲಿಲ್ಲ. ವಿದ್ಯಾರ್ಥಿಗಳಿಗಾಗಿ ಶಾಲಾ ಕಾರ್ಯಕಲಾಪಗಳಿಗಾಗಿ ಕರ್ತವ್ಯ ಪೂರೈಕೆಗಾಗಿ ನಿಷ್ಠೆಯಿಂದ ದುಡಿದವರು. ತಮ್ಮ ವಿದ್ಯಾರ್ಥಿಗಳಲ್ಲಿ ಸಹೋದ್ಯೋಗಿಗಳಲ್ಲಿ ನೆನಹಿನ ಮುದ್ರೆಯನ್ನು ಒತ್ತಿದವರು. ಚರ್ಚಾಕೂಟಕ್ಕೆ ವಿದ್ಯಾರ್ಥಿಗಳನ್ನು ಅಣಿಗೊಳಿಸುವಲ್ಲಿ, ಶಾಲೆಯ ಪತ್ರಿಕೆಯ ಸಂಪಾದನಾ ಕಾರ್ಯದಲ್ಲಿ, ವಿದ್ಯಾರ್ಥಿ ಸಹಕಾರ ಸಂಘದ ವ್ಯವಸ್ಥಾಪನಾ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ತಮ್ಮ ಕಾಳಜಿಯನ್ನು ಪ್ರೇಮವನ್ನು ತೋರ್ಪಡಿಸಿದ್ದರು. ಇಷ್ಟೇ ಅಲ್ಲದೆ ಉಪಾಧ್ಯಾಯರ ಲೇವಾದೇವಿ ಸಹಕಾರ ಸಂಘದ ಕಾರ್ಯ ಸದಸ್ಯರಾಗಿ, ಉಪಾಧ್ಯಾಯ ಸಂಘದ ಕಾರ್ಯದರ್ಶಿಯಾಗಿ, ಗುರುವಾಣಿ ಪತ್ರಿಕೆಯ ಸಂಪಾದಕರಾಗಿ ಉಪಾಧ್ಯಾಯ ವರ್ಗಕ್ಕೂ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದು ಅವರ ಬದುಕಿನ ಒಂದು ಮುಖವಾದರೆ ಅವರ ಬದುಕಿನ ಮತ್ತೊಂದು ಮುಖವೇ ಬೇರೆ. ಸ್ವಾತಂತ್ರ್ಯ ಹೋರಾಟಗಾರ ಅಧ್ಯಾಪಕ ನಾರಾಯಣ ರಾಯರ ಇನ್ನೊಂದು ಮುಖವೇ ಭಾರತೀಸುತ. ಅವರೇ ಹೇಳಿಕೊಳ್ಳುತ್ತಿದ್ದಂತೆ ಅವರದು ದ್ವಿಮುಖ ವ್ಯಕ್ತಿತ್ವ. ಮೊದಲನೆಯದು ಸಾಮಾನ್ಯವಾದ ನಿತ್ಯ ಕರ್ಮಗಳಲ್ಲಿ ನಿಷ್ಠೆಯಿಂದ ದುಡಿಯುವ ಸುಪರಿಚಿತ ಕನ್ನಡ ಪಂಡಿತತ್ವವಾದರೆ, ಇನ್ನೊಂದು ಕನ್ನಡ ಸಾಹಿತ್ಯ ಪ್ರಪಂಚದ ಮೂಲಕ ಸಾಮಾಜಿಕ ಚಿಂತನೆಯನ್ನು ಮಾಡುವ ಭಾರತೀಸುತತ್ವ. ಅವರ ಎರಡನೆಯ ಮುಖವು ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಅಮರವಾಗಿಯೇ ಇರುವುದು. ಸುಮಾರು 4 ದಶಕಗಳ ಕಾಲ ಸಾಹಿತ್ಯ ಸರಸ್ವತಿಯ ಸೇವೆಗಾಗಿ ದುಡಿದಿರುವ ಅವರು ಲಕ್ಷ್ಮಿಯ ವರಪುತ್ರರಾಗದಿದ್ದರೂ ಸರಸ್ವತಿಯ ಸುಪುತ್ರರಾಗಿ ಸಾಹಿತ್ಯ ಸರಸ್ವತಿಯ ಕೈಂಕರ್ಯವನ್ನು ಮಾಡಿರುವರು. ಇವರು 32 ಕಾದಂಬರಿಗಳನ್ನು 8 ಕಥಾಸಂಕಲನಗಳನ್ನು ಬರೆದಿರುವರು. ಅಕ್ಷರ ಕಲಿಯುವ ಸಾಕ್ಷರರಿಗಾಗಿ 3 ಕೃತಿಗಳನ್ನು, ಮಕ್ಕಳಿಗಾಗಿ ಸುಮಾರು 19 ಕಥೆಗಳನ್ನು ಬರೆದಿರುವರು. ಬರೀ ಕತೆ ಕಾದಂಬರಿಗಳನ್ನು ಬರೆದಂತೆ ಕವಿತೆಗಳನ್ನು ಬರೆಯುತ್ತಿದ್ದರಾದರೂ ಕವಿತೆಗಳಾವೂ ಪ್ರಕಟಗೊಂಡಿರುವುದಿಲ್ಲ. ಅವರ ಎಡಕಲ್ಲ ಗುಡ್ಡದ ಮೇಲೆ, ಬಯಲುದಾರಿ, ಗಿರಿಕನ್ನಿಕೆ, ಹುಲಿಯ ಹಾಲಿನ ಮೇವು, ಅವಳದಾರಿ ಚಲನಚಿತ್ರಗಳಾಗಿರುವುದು. ಇಂದು ಭಾರತೀಸುತರು ಇಲ್ಲವಾಗಿದ್ದಾರೆ. ಇದು ವಿಧಿ ನಿಯಮ. ಜನನ ಸರಸ, ಮರಣ ವಿರಸ, ಸಮರಸವೇ ಜೀವನ, ಯಾರಿಗೂ ತಪ್ಪಿದ್ದಲ್ಲ. ಪ್ರಾದೇಶಿಕ ಕಾದಂಬರಿಗಳನ್ನು ಹಲವರು ಬರೆದಿದ್ದರೂ ಭಾರತೀಸುತರ ಪ್ರಾದೇಶಿಕ ಕಾದಂಬರಿಗಳನ್ನು ಬರೆಯುವುದರಲ್ಲಿ ಪೂರ್ಣ ಯಶಸ್ವಿಯಾಗಿದ್ದಾರೆ. ಜನಸಾಮಾನ್ಯರ ವಾಸ್ತವ ಜೀವನ, ಆಡುಮಾತು ಮತ್ತು ಅವರ ಸಹಜ ಬದುಕಿನ ಚಿತ್ರಣವನ್ನು ಕಾದಂಬರಿಗಳಲ್ಲಿ ಅಳವಡಿಸಿದಾಗ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಲ್ಲಿ ಪ್ರಾದೇಶಿಕತೆ ಎಂದಾಗ ಒಂದು ಜನಾಂಗದ ಅಥವಾ ಒಂದು ಪಂಗಡ, ಜಾತಿ ಅಥವಾ ಒಂದು ಪರಂಪರೆಗೆ ಸೇರಿದ್ದಾಗಿರಬಹುದು. ಇಂತಹ ಕಾದಂಬರಿ

ಬರೆಯುವುದರಲ್ಲಿ ಭಾರತೀ ಸುತರು ಪಳಗಿದ್ದರು. ಪ್ರಾದೇಶಿಕ ಎಂದಾಗ ಅದರ ವ್ಯಾಪ್ತಿ ಸೀಮಿತವಾಗಬೇಕೆಂದಿಲ್ಲ, ಸಮಗ್ರ ರಾಷ್ಟ್ರದ ಕುರಿತು ಬರೆಯಬಹುದು. ಒಂದು ವಿಶೇಷತೆ ಎಂದರೆ ನಾಡಿನ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ನೈಸರ್ಗಿಕ ಭೌಗೋಳಿಕ ಹಿನ್ನೆಲೆ ಇರುವುದರ ಜೊತೆಗೆ ಆಚಾರ ವಿಚಾರ ನಡೆ ನುಡಿಗಳು ಭಿನ್ನವಾಗಿರುತ್ತದೆ. ಭಾರತೀಸುತರ ಕಾದಂಬರಿಯ ಪ್ರದೇಶವೆಲ್ಲವೂ ಕೊಡಗು. ಬಂಗಾರದ ಬಳೆ ಎಂಬ ಕಥೆಯಿಂದ ಅವರು ಸಾಹಿತ್ಯ ಪ್ರಪಂಚಕ್ಕೆ ಪರಿಚಿತರಾದರು. ನಾಲ್ಕು ಕಾದಂಬರಿಗಳನ್ನು ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಕೊಡಗು ಮತ್ತು ವೈನಾಡಿನ ಜನಜೀವನ ಇವರ ಬಹುಪಾಲು ಕತೆ ಕಾದಂಬರಿಗಳ ಕಥಾವಸ್ತು. ಇವುಗಳಲ್ಲಿ ನಾಯರರ ಪಣಿಯರ ಕುರುಬರ ಕೊಡವರ ಜೀವನದ ರೀತಿ ನೀತಿಗಳನ್ನು ರೂಢಿ ಪದ್ಧತಿಗಳನ್ನು ಅದರ ಒಳ ಹೊರಗನ್ನು ಪದರ ಪದರವಾಗಿ ಬಿಡಿಸಿ ತೋರಿಸಲು ಪ್ರಯತ್ನಿಸಿದ್ದಾರೆ. ಚೆಂಬ ಹಿಡಿದ ಮೀನು ಮುಂತಾದ ಕತೆಗಳಲ್ಲಿ ಮಲೆನಾಡಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸುವ ಮಣ್ಣಿನ ಮಕ್ಕಳ ಜೀವಂತ ವರ್ಣನೆಗಳಿದ್ದಂತೆ ಬೆಳ್ಳಿ ಮೂಡಿತು, ಚಿಗುರು ಹಾಸಿಗೆ, ಗಿರಿಕನ್ನಿಕೆ, ಕೊಳಲಿನ ಕರೆ ಕಾದಂಬರಿಗಳಲ್ಲಿ ಕೊಡಗು ವೈನಾಡು ಜನಜೀವನದ ಪಡಿನೆಡಲಿದೆ. ಚಿಗುರು ಹಾಸಿಗೆ ಹುಲಿಬೋನು ವೈನಾಡಿನ ಪಣಿಯರ ಜೀವನವನ್ನು ಚಿತ್ರಿಸುವ ಕಾದಂಬರಿಗಳು. ವೈನಾಡಿನ ನಾಯರ ಕುಟುಂಬದ ಕತೆ ಚಿಗುರು ಹಾಸಿಗೆ ಕಥೆಯಲ್ಲಿ ಅತ್ಯಂತ ಹೃದಯಂಗಮವಾಗಿ ಚಿತ್ರಿತವಾಗಿದೆ. ಭಾರತೀಸುತರ ಶೈಲಿ ಓದುಗರನ್ನು ಆಕರ್ಷಿಸಿ ಕಥೆಯನ್ನು ತಾನಾಗಿಯೇ ಓದಿಸಿಕೊಂಡು ಹೋಗುವಂತೆ ಮಾಡುತ್ತದೆ. ಉತ್ಪ್ರೇಕ್ಷೆ, ಅಸಹಜ ಕಲ್ಪನೆ, ವಿನಾಕಾರಣ ವಿವರಣೆ, ಸುದೀರ್ಘ ಸಂಭಾಷಣೆ, ಇದಕ್ಕೆ ಭಾರತೀಸುತರು ಒಲಿಯುವುದಿಲ್ಲ. ನಾಯರರ ಕುಟುಂಬದ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ನಡೆಸಿಯೇ ಚಿಗುರು ಹಾಸಿಗೆ ಬರೆದಿರುವರು. ಇಲ್ಲಿ ಕಥೆಯ ಅಂಶ ಸ್ವಲ್ಪ ಮಾತ್ರವಾದರೂ ದಾಂಪತ್ಯ ಸುಖದಿಂದ ಹತಾಶಳಾದ ನಾಯರ ಹೆಣ್ಣು ಮಗಳೊಬ್ಬಳು ತನ್ನ ಮನೆಯಲ್ಲಿ ಕೆಲಸಕ್ಕಿರುವ ಜೇನು ಕುರುಬನನ್ನು ಪ್ರೀತಿಸುತ್ತಾಳೆ. ಇಲ್ಲಿ ಸಮಸ್ಯೆ ಹುಟ್ಟುತ್ತದೆ, ವಾತಾವರಣ ಜಟಿಲವಾಗುತ್ತದೆ. ಅದನ್ನೇ ಸತ್ಯವಾಗಿ ಚಿತ್ರಿಸಿದ್ದಾರೆ ಭಾರತೀಸುತರು. ದಾಂಪತ್ಯ ಜೀವನದ ಸಮಸ್ಯೆಗಳನ್ನು ತಮ್ಮ ಹಲವು ಕಾದಂಬರಿಗಳಲ್ಲಿ ವಿವೇಚಿಸಿದ್ದಾರೆ. ಹೆಣ್ಣಿನ ಬಗೆಗೆ ಇವರದ್ದು ಅನುಕಂಪೆಯ ದೃಷ್ಟಿ. ಎಡಕಲ್ಲು ಗುಡ್ಡದ ಮೇಲೆ, ಸಂತಾನ ಭಿಕ್ಷೆ ಮೊದಲಾದ ಕಾದಂಬರಿಗಳಲ್ಲಿ ಮಾನವೀಯ ದೃಷ್ಟಿ ಮತ್ತು ಸಮಾಜದ ರೂಢಿಗಳ ಬಗೆಗಿನ ತಿಕ್ಕಾಟದ ಮೇಲೆ ಬೆಳಕು ಚೆಲ್ಲಿರುವರು. ಬಂಗಾರದ ಕುಲುಮೆ, ಶತದ್ರು ದಂಡೆಯಲ್ಲಿ ರಾಜಕೀಯ, ರಾಷ್ಟ್ರಭಕ್ತಿ, ದೇಶಪ್ರೇಮ ಇತ್ಯಾದಿ ವಿಷಯಗಳನ್ನು ಹೃದಯಸ್ಪರ್ಶಿಯಾಗಿ ನಿರೂಪಿತವಾಗಿರುವುದು. ಇವರ ಕಾದಂಬರಿಗಳಲ್ಲಿ ಎದ್ದು ಕಾಣುವ ಸಾಮಾನ್ಯ ಗುಣವೆಂದರೆ ಅಲ್ಲಿನ ಪ್ರಕೃತಿಯ ವಿಶ್ವರೂಪ ದರ್ಶನ. ಕೊಡಗಿನ ಜನಜೀವನ ನರನಾಳಿಗಳನ್ನು ಮಿಡಿದು ತೋರಿಸಬಲ್ಲ ಹುಲಿಯ ಹಾಲಿನ ಮೇವು ಇವರ ಕಾದಂಬರಿಗಳಲ್ಲಿ ಶೈಲಿಯ ದೃಷ್ಟಿಯಿಂದಲೂ, ವರ್ಣನೆಯ ಸೊಗಸಿನ ದೃಷ್ಟಿಯಿಂದಲೂ, ಕಥಾ ಸಂವಿಧಾನದ ದೃಷ್ಟಿಯಿಂದಲೂ ಮಹತ್ವದ ಕೃತಿಯಾಗಿರುವುದು. ಈ ಕಾದಂಬರಿಯಲ್ಲಿ ಕೊಡಗಿನ ಬದುಕು ಇತಿಹಾಸವೊಂದನ್ನು ಜೀವಂತಗೊಳಿಸಿರುವರು. ಇವರು ಬರೆದ ವಲ್ಮೀಕ ಮಿನಿ ಕಾದಂಬರಿ ಅಪಾರ ಯಶಸ್ಸನ್ನು ತಂದುಕೊಟ್ಟಿರುವುದು. ಆದರ್ಶವಾದಿ ಅಧಿಕಾರಿಯೊಬ್ಬನಿಗೆ ಇದಿರಾಗುವ ಅನೇಕ ಆಮಿಷಗಳ, ಸಮಸ್ಯೆಗಳ, ಸುಳಿಗಳ ಚಿತ್ರಣವನ್ನು ಇದು ಬಿಂಬಿಸುತ್ತದೆ. ಹಲವು ಬಗೆಯ ಭ್ರಷ್ಟಾಚಾರಗಳು ತುಂಬಿರುವ ಪರಿಸರದಲ್ಲಿ ಶುದ್ಧ ಹಸ್ತನಾಗಿ ನಿಸ್ಪೃಹತೆಯಿಂದ ಕರ್ತವ್ಯವನ್ನು ನಿರ್ವಹಿಸಲೆಸುವ ಹೃದಯ ಜೀವಿಯು ಬುದ್ಧಿಜೀವಿಯೂ ಆದ ಅಧಿಕಾರಿಯೊಬ್ಬ ಎಂತಹ ಮಾನಸಿಕ ತುಮಲಕ್ಕೆ ಹೆಜ್ಜೆ ಹೆಜ್ಜೆಗೂ ಒಳಗಾಗುತ್ತಾನೆಂಬುದು ಮಾರ್ಮಿಕವಾಗಿ ವಲ್ಮೀಕದಲ್ಲಿ ಚಿತ್ರಿಸಿರುವುದು. 1962 ಬರೆದ ಹುಲಿಯ ಬೋನು ಕಾದಂಬರಿಯಲ್ಲಿ ವೈನಾಡಿನ ಪಣಿಯರ ಜೀವನದ ಚಿತ್ರಣವಿರುವುದು. ವೈನಾಡಿನ ಕಾಫಿ ತೋಟಗಳಲ್ಲಿ ಬೆವರು ಸುರಿಸಿ ದುಡಿಯುವ ಪಣಿಯರ ಜೀವನದ ಕಷ್ಟ, ಬಿಳುಪು, ಕಪ್ಪು ನಿರ್ಭಿಡೆಯಾಗಿ ಚಿತ್ರಿಸಿರುವರು. ಭಾರತೀಸುತರಿಗೆ ಕಾದಂಬರಿಗೆ ಬೇಕಾದ ಸಾಮಗ್ರಿಗಳನ್ನು ನಿಸರ್ಗದಲ್ಲಿಯೇ ದೊರೆಯುತ್ತಿತ್ತು. ಕಾಡಿನಲ್ಲಿ, ಕೊಳಚೆಯಲ್ಲಿ, ಮುಗ್ಧ ಜೀವನದ ಅನಾಗರಿಕ ಜನಾಂಗಗಳಲ್ಲಿ ಕಾದಂಬರಿಯ ವಸ್ತುಗಳನ್ನು ಕಂಡುಕೊಂಡಿದ್ದಾರೆ. ಇದಕ್ಕೆ ಮತ್ತೊಂದು ಉದಾಹರಣೆ ಭಾರತೀಸುತರ ಜನಪ್ರಿಯ ಕಾದಂಬರಿ ಎಡಕಲ್ಲು ಗುಡ್ಡದ ಮೇಲೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಸಾಹಿತ್ಯ ಕ್ಷೇತ್ರದಲ್ಲಿ

0: ಪ್ರಾಯಶಃ ಉನ್ನತ ಸ್ಥಾನಕ್ಕೇರಿದ ಕೃತಿಯೇ ಇದಾಗಿರುವುದು. ಇದು ಸುಧಾ ಕಾದಂಬರಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆಯುವುದರೊಂದಿಗೆ ಚಲನಚಿತ್ರವಾಗಿಯೂ ಅಪಾರ ಕೀರ್ತಿ ತಂದುಕೊಟ್ಟಿರುವುದು. ಇದರಲ್ಲಿ ಬರುವುದು ಒಂದು ರೀತಿಯ ಪ್ರಣಯ ಕಥೆ. ಅವರ ಎಲ್ಲಾ ಕಾದಂಬರಿಗಳನ್ನು ವಿಮರ್ಶಿಸಿದಾಗ ಕೆಲವು ಕಥೆಗಳಲ್ಲಿ ಪುನರುಕ್ತಿಯ ಛಾಯೆ ಕಂಡು ಬಂದರೂ ಪ್ರತಿಯೊಂದು ಕಾದಂಬರಿಯು ತನ್ನದೇ ಆದ ವಿಶಿಷ್ಟ ಗುಣವನ್ನೇ ಪಡೆದಿರುವುದು ಅವರ ಕಾದಂಬರಿಯಲ್ಲಿನ ವಿಶೇಷತೆ ಎನ್ನಬಹುದು. ಪ್ರಾದೇಶಿಕತೆ ದೃಷ್ಟಿಯಿಂದ ವಿಚಾರಿಸಿದಾಗ, ಕಾದಂಬರಿಯ ಲಕ್ಷಣಗಳನ್ನು ವೀಕ್ಷಿಸಿದಾಗ, ಪ್ರತಿಯೊಂದು ಕಾದಂಬರಿಯಲ್ಲೂ ಬರುವ ವ್ಯಕ್ತಿಗಳ ಜೀವಂತ ಚಿತ್ರಣವನ್ನು ಗಮನಿಸಿದಾಗ, ಸಾಮಾಜಿಕ ಸಿದ್ಧಾಂತವನ್ನು ಅತ್ಯಂತ ಶ್ರದ್ಧೆಯಿಂದ ಕಾದಂಬರಿಗಳಲ್ಲಿ ಅಳವಡಿಸಿರುವ ಚಮತ್ಕಾರವನ್ನು ಕಾಣುವಾಗ, ಭಾರತೀ ಸುತರು ಕನ್ನಡದ ಕೆಲವೇ ಮಂದಿ ಉತ್ತಮ ಸಾಹಿತಿಗಳಲ್ಲಿ ಇವರು ಒಬ್ಬರು ಎನ್ನುವುದನ್ನು ಒಪ್ಪಲೇಬೇಕಾದ ವಿಚಾರವಾಗಿದೆ. ಭಾರತೀ ಸುತರು ಉತ್ತಮ ಶಿಕ್ಷಕರಾಗಿದ್ದು, ಮಕ್ಕಳಿಗೆ ಎಂತಹ ಕತೆ ರುಚಿಸುತ್ತದೆ, ಅದನ್ನು ಹೇಗೆ ಹೇಳಬೇಕು ಎಂಬುದನ್ನು ತಿಳಿದವರಾಗಿದ್ದರು. ಮಂತ್ರದ ಕೋಲು, ಹುಲಿಗಳ ದಿಬ್ಬಣ, ಕಳ್ಳರ ಪಜೀತಿ, ಹೋತನ ಬೆನ್ನೇರಿದ ತೋಳ, ಈ ನಾಲ್ಕು ಜನಪದ ಕಥಾಶಯಗಳುಳ್ಳ ಕುತೂಹಲ ಕೆರಳಿಸುವ ಕತೆಗಳು. ಇವರು ಸುಮಾರು 20 ಕತೆಗಳನ್ನು ಮಕ್ಕಳಿಗಾಗಿಯೇ ಬರೆದು ಪ್ರಕಟಿಸಿರುವರು. ಆ ಎಲ್ಲ ಕೃತಿಗಳಲ್ಲಿಯೂ ಮಕ್ಕಳನ್ನು ಆಕರ್ಷಿಸುವ ಶಕ್ತಿ ಇದೆ. ಮಕ್ಕಳು ಬಯಸುವಂತಹ ಅದ್ಭುತ ಘಟನೆಗಳನ್ನು ಅವುಗಳಲ್ಲಿ ಇರುವುದನ್ನು ನಾವು ಕಾಣಬಹುದು. ಪ್ರಾಣಿಗಳು ಮಾತನಾಡುವ, ಮಂತ್ರವಾದಿಯ ಚಮತ್ಕಾರ ಮುಂತಾದ ಚೋದ್ಯಗಳು ಕೆಲವು ಕತೆಗಳಲ್ಲಿರುವುದರಿಂದ ಯಾವುದೇ ಮಗು ಒಮ್ಮೆ ಕೈಗೆತ್ತಿಕೊಂಡ ಪುಸ್ತಕವನ್ನು ಓದಿ ಪೂರ್ಣಗೊಳಿಸದೆ ಏಳಲಾಗದ ಚುಂಬಕ ಶಕ್ತಿ ಆ ಕತೆಗಳಲ್ಲಿ ತುಂಬಿರುವುದು. ಚಿಕ್ಕ ಮಕ್ಕಳಿಗೆ ಎಟುಕಲಾರದ ಕೆಲವು ಪದಪ್ರಯೋಗಗಳು ಕಾಣಿಸಿಕೊಳ್ಳುವುದಿದ್ದರೂ ಕತೆಯ ಓಟಕ್ಕೆ ಧಕ್ಕೆಯಾಗದ ಕಾರಣ ಕಿರಿಯರಿಗೆ ಹಿತವಾಗಿರುವುದೆಂಬುದಕ್ಕೆ ಸಂಶಯವಿಲ್ಲ. ಮಂಗಣ್ಣ, ಕರಡಿ ಮಾಮ, ಹುಲಿರಾಯ, ಜಿಂಕೆ, ಇವುಗಳ ಮಾತು ಮನಸ್ಸು ಮಕ್ಕಳಿಗೆ ಬಹು ರಮ್ಯ. ಸಾಹಿತ್ಯಾರಾಧನೆಯಲ್ಲಿ ಭಾರತೀ ಸುತರು ತಮ್ಮ ಪ್ರಕಟಿತ ಪುಸ್ತಕಗಳ ವಜ್ರ ಮಹೋತ್ಸವವನ್ನು ಆಚರಿಸಿ ಮುಂದುವರಿದಿದ್ದಾರೆ. ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನಗಳು ಅವರ ಕೃತಿಗಳಾದ ಚಂಬ ಹಿಡಿದ ಮೀನು, ಹುಲಿಯ ಬೋನು, ಗಿರಿಕನ್ನಿಕೆ, ಗಿಳಿಯೂ ಪಂಜರದೊಳಿಲ್ಲ ಈ ಕೃತಿಗಳಿಗೆ ಸಂದಿವೆ. ಸೊಳ್ಳೆಯಿಂದ ಹರಡುವ ರೋಗಗಳು ಕೃತಿಗೆ ಕೇಂದ್ರ ಸರ್ಕಾರದ ಬಹುಮಾನ ಲಭಿಸಿರುವುದು. ಈ ರೀತಿ ಸಾಹಿತ್ಯ ಸರಸ್ವತಿಯ ಆರಾಧನೆಯಲ್ಲಿ 4 ದಶಕಗಳನ್ನು ಮುಡಿಪಿಟ್ಟ ಭಾರತೀ ಸುತರು 61 ವರ್ಷಗಳ ಕಾಲ ಬದುಕಿ 1976 ಏಪ್ರಿಲ್ 4 ಇಹಲೋಕವನ್ನು ತ್ಯಜಿಸಿದರು. ಎಲೆಮರೆಯ ಕಾಯಿಯಂತೆ ಸಾಹಿತ್ಯ ಸರಸ್ವತಿಯ ಸೇವೆಗೈದ ಅವರ ಬದುಕು ಮತ್ತು ಬರಹಗಳು ಇಂದಿನ ಯುವ ಪೀಳಿಗೆಗೆ ಸಾಹಿತ್ಯದ ಬಗ್ಗೆ ಒಲವು ಮೂಡಿಸುವಂತಾಗಲಿ.
1: ನಮಸ್ಕಾರ. ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶ್ರೀಮತಿ ಕಸ್ತೂರಿ ಗೋವಿಂದಮ್ಮಯ್ಯ, ನಿರ್ಮಾಣ ಸಹಾಯ ಉಮೇಶ್ ಡಿಎಂ, ಪರಿಕಲ್ಪನೆ ಮತ್ತು ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.

ಇದುವರೆಗೆ ಅಮರಧ್ವನಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಪ್ರಸಾರವಾಯಿತು. ಗಮನಿಸಿ, ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:52:42. ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಶ್ರೋತೃಗಳೇ, ಇಂದು ಅಂತಾರಾಷ್ಟ್ರೀಯ ಮಾರ್ಕೋರ್ ದಿನ. ಮಾರ್ಕೋರ್ ಎಂಬ ಪದವು ಪಾಸ್ಟೋ ಭಾಷೆಯಿಂದ ಬಂದಿದೆ. ಇದರ ಅರ್ಥ ಹಾವು ಭಕ್ಷಕ ಅಥವಾ ಸ್ನೇಕ್ ಕಿಲ್ಲರ್. ಮಾರ್ಕೋರ್ ತನ್ನ ಶಕ್ತಿಶಾಲಿ ಕೊಂಬುಗಳನ್ನು ಬಳಸಿ ಹಾವುಗಳನ್ನು ಕೊಂದು ನಂತರ ಅವುಗಳನ್ನು ತಿನ್ನುವ ಸಾಮರ್ಥ್ಯ ಇರುವ ಪ್ರಾಣಿಯಾಗಿದೆ. ಅಂತಾರಾಷ್ಟ್ರೀಯ ಮಾರ್ಕೋರ್ ದಿನವನ್ನು ಪ್ರತಿ ವರ್ಷ ಮೇ 24 ಆಚರಿಸಲಾಗುತ್ತದೆ. ಇದು ವಿಶ್ವಸಂಸ್ಥೆಯಿಂದ ಘೋಷಿಸಲ್ಪಟ್ಟ ಜಾಗತಿಕ ಆಚರಣೆಯಾಗಿದೆ. ಈ ದಿನದ ಮುಖ್ಯ ಉದ್ದೇಶ ಅಳಿವಿನಂಚಿನಲ್ಲಿರುವ ವಿಶ್ವದ ಅತಿದೊಡ್ಡ ಕಾಡು ಪರ್ವತ ಮೇಕೆ ಅಂದರೆ ಮಾರ್ಕೋರ್ ಹಾಗೂ ಅದರ ನೈಸರ್ಗಿಕ ಆವಾಸ ಸ್ಥಾನದ ಬಗ್ಗೆ ಜಾಗೃತಿ ಮೂಡಿಸುವುದಾಗಿದೆ. ಮಾರ್ಕೋರ್ ಒಂದು ವಿಶೇಷ ಮತ್ತು ಶಕ್ತಿಶಾಲಿ ಮೇಕೆಯಾಗಿದ್ದು ಇದು ಹಿಮಾಲಯ ಮತ್ತು ಸುತ್ತಮುತ್ತಲಿನ ಪರ್ವತ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇದನ್ನು ಅದರ ಬಾಗಿದ ಕೊಂಬುಗಳು ಮತ್ತು ಬಲವಾದ ನಿಲುವಿನಿಂದ ಗುರುತಿಸಬಹುದು. ಮಾರ್ಕೋರ್ ಮೇಕೆಯ ಬಾಯಿಯಿಂದ ಹೊರಬರುವ ನೊರೆ ಹಾವು ಕಡಿತದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಮಾರ್ಕೋರ್ ಹಾವುಗಳಿಂದ ರಕ್ಷಿಸುವುದಲ್ಲದೆ ಹಾವುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುವ ವಿಶೇಷ ಶಕ್ತಿಯನ್ನು ಹೊಂದಿದೆ. ಹಾಗೂ ಮಾರ್ಕೋರ್ ಎಲ್ಲಿ ವಾಸಿಸುತ್ತದೆಯೋ ಅಲ್ಲಿ ಹಾವುಗಳ ಉಪಸ್ಥಿತಿ ಅಸಾಧ್ಯ ಎಂದು ಹೇಳಲಾಗುತ್ತದೆ. ಈಗ ಕೇಳಿ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಸ್ವಸ್ತಿಕ್ ಚಿತ್ರದ ಗೀತೆ, ಉಪೇಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ವಿ ಮನೋಹರ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಕರ್ನಾಟಕ ರಾಜ್ಯ ಇಂಡಿಯಾ ಜಸ್ಟಿಸ್ ವರದಿ 2025 ಪ್ರಕಾರ ನ್ಯಾಯ ನೀಡಿಕೆಯಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ 3 ವರ್ಷಗಳಲ್ಲಿ 44 ನೂತನ ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. ಎಡಿಜಿಪಿ ದರ್ಜೆಯ ಅಧಿಕಾರಿ ನೇತೃತ್ವದಲ್ಲಿ ಮಾದಕ ವಿರೋಧಿ ಕಾರ್ಯಪಡೆ ಸ್ಥಾಪನೆ ಮಾಡಿರುವುದಲ್ಲದೆ 56 ಹುದ್ದೆಗಳನ್ನು ಸೃಜಿಸುವ ಮೂಲಕ ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ 6372 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಬಲಪಡಿಸಲು, ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸಲು, ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ದೃಷ್ಟಿಕೋನವನ್ನು ಮುನ್ನಡೆಸಲು ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳಂನ ಕಾಲಮಸ್ಸೇರಿಯ ಎಚ್ಎಂಟಿ ಮಿಷನ್ ಅಂಡ್ ಟೂಲ್ಸ್ ಕಾರ್ಖಾನೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ಎಚ್ಎಂಟಿಯಲ್ಲಿ ತಯಾರಾದ ಸ್ವದೇಶಿ ಮಿಷನ್ ಟೂಲ್ಸ್ಗಳನ್ನು ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಫ್ತು ಮಾಡುತ್ತಿರುವುದು ಭಾರತದ ಉತ್ಪಾದನಾ ವಲಯಕ್ಕೆ ಅತ್ಯಂತ ಹೆಮ್ಮೆಯ ಕ್ಷಣವಾಗಿದೆ. ಇದು ಭಾರತೀಯ ಇಂಜಿನಿಯರಿಂಗ್ ಶ್ರೇಷ್ಠತೆ ಮತ್ತು ತಾಂತ್ರಿಕ ಸಾಮರ್ಥ್ಯಕ್ಕೆ ಸಿಗುತ್ತಿರುವ ಜಾಗತಿಕ ಮನ್ನಣೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಿರ್ವಹಿಸುತ್ತಿರುವ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಮೊದಲ ಸ್ಥಾನದಲ್ಲಿರುವುದು ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಕುಂದುಕೊರತೆಗಳ ಶೀಘ್ರ ಪರಿಹಾರ ಹಾಗೂ ಕಡತಗಳ

0: ತ್ವರಿತ ವಿಲೇವಾರಿ ಸೇರಿದಂತೆ ವಿವಿಧ ಮಾನದಂಡಗಳಲ್ಲಿ ಪ್ರಹ್ಲಾದ್ ಜೋಶಿಯವರ ನಾಯಕತ್ವದಲ್ಲಿ ಇಲಾಖೆಯು ಅತ್ಯುನ್ನತ ಸಾಧನೆಯ ಮೂಲಕ ಪ್ರಧಾನಿಯವರ ಗುಡ್ ಗವರ್ನೆನ್ಸ್ ದೂರದೃಷ್ಟಿಗೆ ಅವರು ಅತ್ಯಂತ ಸಕ್ರಿಯವಾಗಿ ಶಕ್ತಿ ತುಂಬುತ್ತಿರುವುದು ಅವರ ನುರಿತ ಆಡಳಿತ ಬದ್ದತೆ ಮತ್ತು ನೇತೃತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. 2026-27 ಸಾಲಿಗೆ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷದ ಡಿಪ್ಲೊಮಾ ಕೋರ್ಸ್ಗೆ ಪ್ರಥಮ ವರ್ಷ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 3ನೇ ಸೆಮಿಸ್ಟರ್ ಅಥವಾ 2ನೇ ವರ್ಷದ ಡಿಪ್ಲೊಮಾ ಕೋರ್ಸ್ ಡಿಎಚ್ಟಿ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕ್ https://khti.gaadag.ac.in/admissionform.pdf ವೆಬ್ಸೈಟ್ ಮೂಲಕ ಇದೇ ತಿಂಗಳ 29ರೊಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಉಪನಿರ್ದೇಶಕರು ತಿಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ 31ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಕೇಳುಗರು ಉಚಿತ ದೂರವಾಣಿ ಸಂಖ್ಯೆ 1800-11-7800 ಮೂಲಕ ಕಾರ್ಯಕ್ರಮಕ್ಕಾಗಿ ತಮ್ಮ ಆಲೋಚನೆಗಳು ಮತ್ತು ಸಲಹೆಗಳನ್ನು ಕಳುಹಿಸಬಹುದಾಗಿದೆ. ನರೇಂದ್ರ ಮೋದಿ ಅಪ್ಲಿಕೇಶನ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಆನ್ಲೈನ್ನಲ್ಲಿಯೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಕ್ಕೆ ಭೇಟಿ ನೀಡಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಬೆಂಗಳೂರಿನ ಜಗನ್ನಾಥ ಭವನದಲ್ಲಿ ಪಕ್ಷದ ಜನಪ್ರತಿನಿಧಿಗಳು, ರಾಜ್ಯ ಪದಾಧಿಕಾರಿಗಳು ಹಾಗೂ ವಿವಿಧ ವಿಭಾಗಗಳ ಪ್ರಮುಖರನ್ನು ಒಳಗೊಂಡ ಸಂಘಟನಾ ಸಭೆಯನ್ನು ನಡೆಸಿದರು. ರಾಷ್ಟೀಯ ಅಧ್ಯಕ್ಷರ ಮಾರ್ಗದರ್ಶನ, ಸಲಹೆ ಸೂಚನೆಗಳು ನಮ್ಮೆಲ್ಲರಿಗೂ ದಿಕ್ಸೂಚಿಯಾಗಿದ್ದು ರಾಜ್ಯ ಘಟಕದ ಸೈದ್ಧಾಂತಿಕ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸುವ ಜೊತೆಗೆ ರಾಷ್ಟೀಯ ಅಧ್ಯಕ್ಷರ ಉಪಸ್ಥಿತಿಯೇ ನಮ್ಮೆಲ್ಲರಲ್ಲಿ ಹೊಸ ಹುರುಪು, ಚೈತನ್ಯ, ಉತ್ಸಾಹ ಮತ್ತು ದೃಢ ಸಂಕಲ್ಪವನ್ನು ತುಂಬಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಸಭೆಯಲ್ಲಿ ಪಕ್ಷದ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ವಿಧಾನಸಭಾ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಪಕ್ಷದ ಸಂಸತ್ ಸದಸ್ಯರು, ಶಾಸಕರು, ಪದಾಧಿಕಾರಿಗಳು, ಇನ್ನಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇಂದು ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನ. ಸಂಕೀರ್ಣ ಮನೋ ಆರೋಗ್ಯ ಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲು. ಕಳಂಕ ನಿವಾರಿಸು, ತಿಳುವಳಿಕೆ ಬೆಳೆಸು ಧ್ಯೇಯದೊಂದಿಗೆ ಈ ಬಾರಿ ವಿಶ್ವ ಸ್ಕಿಜೋಫ್ರೇನಿಯಾ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ವಿಶ್ವಾದ್ಯಂತ 2,01,00,000ಕ್ಕಿಂತಲೂ ಅಧಿಕ ಜನ ಸ್ಕಿಜೋಫ್ರೇನಿಯಾ ರೋಗದಿಂದ ಬಾಧಿತರಾಗಿದ್ದಾರೆ ಎಂದು ಧಾರವಾಡ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಪ್ರಾಧ್ಯಾಪಕ ಡಾ ರಾಘವೇಂದ್ರ ಪಾಟೀಲ್ ತಿಳಿಸಿದ್ದಾರೆ. ಸಾರ್ವಜನಿಕರು ಸ್ಕಿಜೋಫ್ರೇನಿಯಾ ಬಗ್ಗೆ ಜಾಗೃತರಾಗಬೇಕೆಂದು ಅವರು ಕರೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ 75ನೇ ಆವೃತ್ತಿಯ ಅಭಿಯಾನ ದೇಶದ 8,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಇಂದು ನಡೆಯುತ್ತಿದೆ. ಅಹಮದಾಬಾದ್ನಲ್ಲಿ ಜರುಗಲಿರುವ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಶತಮಾನೋತ್ಸವದ ಸ್ಮರಣಾರ್ಥ ಗುಜರಾತಿನ ಸಬರಮತಿ ನದಿ ತೀರದಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಫಿಟ್ ಇಂಡಿಯಾ ಸಂಡೇಸ್ ಆನ್ ಬೈಸಿಕಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಂಧನ ಬಳಕೆ ಕಡಿಮೆ ಮಾಡುವುದರಿಂದ ದೇಶದ ಆರ್ಥಿಕತೆ ಮೇಲೆ ಬೀಳುವ ಆರ್ಥಿಕ ಹೊರೆ ತಗ್ಗಿಸಬಹುದು. ಸಾಧ್ಯವಾದಷ್ಟು ಎಲ್ಲರೂ ಸಾರ್ವಜನಿಕ ಸಾರಿಗೆ ಬಳಕೆಯನ್ನು ಹೆಚ್ಚಿಸುವ ಮೂಲಕ ದೇಶದ ಸಂಪತ್ತನ್ನು ಉಳಿಸಲು

0: ಕೈ ಜೋಡಿಸಬೇಕೆಂದು ಕೆಜಿಎಫ್ನ ಮಾಜಿ ಶಾಸಕ ವೈ ಸಂಪಂಗಿ ಹೇಳಿದರು. ಜಾಗತಿಕ ಇಂಧನ ಬಿಕ್ಕಟ್ಟನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಇಂಧನ ಉಳಿತಾಯ ಮಾಡುವಂತೆ ದೇಶದ ಜನತೆಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕೆಜಿಎಫ್ನಲ್ಲಿ ಎಬಿವಿಪಿ ವಕೀಲರ ಸಂಘ ಹಾಗೂ ನಗರ ಬಿಜೆಪಿ ಘಟಕದಿಂದ ಹಮ್ಮಿಕೊಂಡಿದ್ದ ಇಂಧನ ಉಳಿತಾಯ ಕುರಿತ ಜಾಥಾಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅನವಶ್ಯಕವಾಗಿ ವಾಹನಗಳನ್ನು ಬಳಸದೆ ಮಿತವ್ಯಯ ಮಾಡಬೇಕಿದೆ. ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿತಾಯ ಮಾಡುವ ಮೂಲಕ ಹಣವನ್ನು ಉಳಿಸಬಹುದು ಎಂದು ಅವರು ಹೇಳಿದರು. ಕೆಜಿಎಫ್ ನಗರದ ಗಾಂಧಿ ವೃತ್ತದಿಂದ ಆರಂಭವಾದ ಸೈಕಲ್ ಜಾಥಾವು ಸೂರಜ್ಮಲ್ ವೃತ್ತ, ಗೀತಾ ರಸ್ತೆ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ಫ್ರಿಜರ್ಡ್ ರಸ್ತೆ ಮೂಲಕ ಸಾಗಿ ಸಾರ್ವಜನಿಕರಿಗೆ ಇಂಧನ ಉಳಿತಾಯ ಕುರಿತು ಜಾಥಾದಲ್ಲಿ ಅರಿವು ಮೂಡಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಚಿರತೆ ದಾಳಿಯಿಂದಾಗಿ ಬಾಲಕ ಮೃತಪಟ್ಟಿದ್ದ ಅರಣ್ಯ ಪ್ರದೇಶದಲ್ಲಿ ಚಿರತೆ ಸೆರೆ ಹಿಡಿಯಲಾಗಿದೆ. ಕಳೆದ ಮೇ 10ರಂದು ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುವಾಗ ಬೆಂಗಳೂರಿನ ಹರ್ಷಿತ್ ಎಂಬ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟಿದ್ದನು. ಕಾವೇರಿ ವನ್ಯಜೀವಿಧಾಮದ ಸಿಬ್ಬಂದಿ ಕಳೆದ 14 ದಿನಗಳಿಂದ ವಿವಿಧ ಮಾದರಿಯ 3 ಬೋನುಗಳನ್ನು ಇಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದರು. ಹೆಣ್ಣು ಚಿರತೆಯೊಂದು ಬೋನಿಗೆ ಸರಿಯಾಗಿದ್ದು ರಕ್ತದ ಮಾದರಿ ಕ್ಯಾಮೆರಾ ಟ್ರಾಪ್ನಲ್ಲಿ ಸೆರೆಸಿಕ್ಕ ಚಿರತೆಯ ದೃಶ್ಯಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತು ತಜ್ಞರಿಗೆ ರವಾನೆ ಮಾಡಲಾಗಿದ್ದು ಬಾಲಕನ ಸಾವಿಗೆ ಕಾರಣವಾದ ಚಿರತೆ ಬಗ್ಗೆ ದೃಢಪಡಿಸಲಾಗುವುದು. ಸೆರೆಸಿಕ್ಕ ಚಿರತೆಯನ್ನು ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನಕ್ಕೆ ರವಾನೆ ಮಾಡಲಾಗುವುದು ಎಂದು ಕಾವೇರಿ ವನ್ಯಜೀವಿಧಾಮದ ಡಿಸಿಎಫ್ ಸುರೇಂದ್ರ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲೇ ಪ್ರಥಮ ಸ್ಥಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ಬಲವರ್ಧನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಮೌಲ್ಯಮಾಪನದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯಕ್ಕೆ ಮೊದಲ ಸ್ಥಾನ. ಬೆಂಗಳೂರಿನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಂದ ಸರಣಿ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕಾರ್ಮಿಕರಿಗಾಗಿ ಇಂದಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಟ್ಟಡ ಕಾರ್ಮಿಕರೊಂದಿಗೆ ಮಾತುಕತೆ ಪ್ರಸಾರವಾಗುವುದು. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್.
2: ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಟ್ಟಡಗಳಲ್ಲಿ ಕಟ್ಟಡ ಕಟ್ಟುವಾಗ ಸಾಕಷ್ಟು ಶ್ರಮಪಟ್ಟು ಕೆಲಸ ಮಾಡುವಂಥ ಅನೇಕರು ನಮಗೆ ಸಿಗ್ತಿರ್ತಾರೆ. ಈಗ ಇಲ್ಲಿ ಖುದ್ದಾಗಿ ಒಂದು ಬಿಲ್ಡಿಂಗ್ ಕಟ್ಟಡ ಎಲ್ಲ ನಡೀತಾ ಇದೆ. ಅಲ್ಲಿ ಕೆಲಸ ಮಾಡ್ತಾ ಇರೋರು ಅನೇಕರಿದ್ದಾರೆ. ಅವರೊಳಗೆ ಒಬ್ಬರು ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಈಗ ನೋಡಿ, ಗಾರೆ ಕೆಲಸ ತುಂಬಾ ಭಾಳ ವ್ಯವಸ್ಥಿತವಾಗಿ ಕಟ್ಟಡವನ್ನು ಯಾವ ರೀತಿ ಕಟ್ಟಬೇಕು ಅಂತ ಎಲ್ಲ ವಿಚಾರಗಳನ್ನು ಅವರು ಹೇಳ್ತಾರೆ. ನಮಸ್ಕಾರ,
3: ನಿಮ್ಮ ಹೆಸರು?
4: ಬಾಲಾಜಿ ನಾಯ್ಕ್.
3: ಬಾಲಾಜಿ ನಾಯ್ಕ್, ಎಲ್ಲಿ ಅವ್ರು ತಾವು?
4: ನಮ್ದು ಬಳ್ಳಾರಿ.
3: ಬಳ್ಳಾರಿನಾ? ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿದ್ದೀರಿ, ಕಟ್ಟಡ ಕಟ್ಟುವ ಕೆಲಸವನ್ನು ಯಾವಾಗಲಿಂದ ಶುರು ಮಾಡಿದ್ರಿ?
4: ಈಗ ಅದು 10 ವರ್ಷ ಆಯ್ತು ಕಲಿಯೋದು.
3: ಫಸ್ಟ್ ಕಲ್ತಿರಾ?
4: ಹಾ, ಕಲ್ತಿ.
3: ಆಮೇಲೆ ಇವಾಗ ದೊಡ್ಡ ದೊಡ್ಡ ಕಟ್ಟಡ ಕೂಡ ಕಟ್ತೀರಿ?
4: ಈಗ ಹೆಲ್ಪರ್ ಕೆಲಸ ಮಾಡಿ ಗಾರೆ ಕೆಲಸ ಮಾಡ್ತಾ
3: ಇದ್ದೀವಿ. ಈ ಬೆಂಗಳೂರಂತ ಊರಲ್ಲಿ ಕಟ್ಟಡ ಕಟ್ಟೋದು ಮತ್ತೆ ಸಣ್ಣ ಸಣ್ಣ ಊರುಗಳಲ್ಲಿ ಕಟ್ಟಡ ಕಟ್ಟೋದಕ್ಕೆ ಏನು ಡಿಫರೆನ್ಸ್ ಅನ್ಸುತ್ತೆ, ವ್ಯತ್ಯಾಸ?
4: ಅಲ್ಲಿ ಮೆಟ್ರಲ್ ಸ್ಟ್ರಾಂಗ್, ಇಲ್ಲಿ ಮೆಟ್ರಲ್ ಬೇಸ್ ಆಗ್ತಾರೆ. ಅಮೌಂಟ್ ಹೆಂಗ್ ಹೆಂಗಿರುತ್ತೆ ಹಂಗ ಕೆಲಸ ಮಾಡ್ತೀವಿ. ಹಂಗೆ ಕೆಲಸ ಚೆನ್ನಾಗುತ್ತೆ.
3: ಚೆನ್ನಾಗುತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ ಬೇಗ ಬೇಗ ಕೆಲಸ ಆಗತ್ತಾ? ಹೇಗ ಅನ್ಸುತ್ತೆ ಮುಂದೆ ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಸಾವಕಾಶ ಕೆಲಸನ ಹೇಗೆ?
4: ಹಂಗಲ್ಲ ಸರ್, ಅದು ನಮ್ಮ ಮೇಲೆ ಡಿಫ್ರೆಂಟ್. ಅದು
3: ದುಡ್ಡು ಮೇಲೆ?
4: ದುಡ್ಡು ಮೇಲೆ ಡಿಫ್ರೆಂಟ್. ಓನರಿಂಗ್ ಮಾಡ್ಸಾರ ಆತರ ಮಾಡೋದು ನಾವು.
3: ಹೌದಾ? ಈಗ ನೀವು ಮೊದಲು ಹೆಲ್ಪರ್ ತರ ಕೆಲಸ ಮಾಡ್ತಿದ್ರಿ, ಈಗ ಈ ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕಂದ್ರೆ ಯಾರ ಒಂದು ನೆರವು ಬೇಕಲ್ಲ? ಅಂದ್ರೆ ಹೀಗ್ ಮಾಡಿ ಹೀಗ್ ಮಾಡಿ ಅಂತ ನಿಮ್ಮಲ್ಲಿ ಮೇಸ್ತ್ರಿ ಆಗ್ಲಿ ಅಥವಾ ಇಂಜಿನಿಯರ್ ಆಗ್ಲಿ ಹೇಳ್ತಿರ್ತಾರೆ, ಒಬ್ರು ಮೇಲ್ವಿಚಾರಣೆ ಮಾಡಕ್ ಇರ್ತಾರಾ?
4: ಮೇಸ್ತ್ರಿ ಇರ್ತಾರೆ. ಮೇಸ್ತ್ರಿ ಅವ್ರು ಇರ್ತಾರೆ, ಮೇಸ್ತ್ರಿ ಹೇಳ್ದಂಗ ನಾವು ಕೆಲಸ ಮಾಡ್ತೀವಿ.
3: ನಿಮಗೂ ಫುಲ್ ಒಂದು ಮನೆ ಕಟ್ಟೋ ಐಡಿಯಾ ಬಂದಿದೆಯಲ್ಲ?
4: ಅರ್ಧ ಬಂದಿದೆ, ಈಗ ನಾವು ಕಲಿಬೇಕು.
3: ಇನ್ನೂ ಕಲಿಬೇಕು. ನೀವು ಏನು ಓದಿದ್ದೀರಿ?
4: ನಾನು ಜಾಸ್ತಿ ಹೋದ್ರೆ 4 ಕ್ಲಾಸ್ ಓದಿ ಬಿಟ್ಬಿಟ್ಟು.
3: 4 ಕ್ಲಾಸಿಗೆ ಸಾಕಾಯ್ತಾ? ಓ, ಕಡಿಮೆ ಓದಿದ್ದಕ್ಕೆ ಈ ತರ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೇಕು, ನಾವು ಕಷ್ಟಪಡ್ಬೇಕು, ಇಂಥ ಕೆಲಸ ಅನಿವಾರ್ಯ ಅಂತ ಅನಿಸಿದೆಯಾ? ಹೆಂಗೆ ನಿಮಗೆ?
4: ಹಂಗೇನಿಲ್ಲ ಸರ್, ಮತ್ತೆ ನಾವು ಈಗ ಎಷ್ಟು ಕೆಲಸ ಮಾಡ್ಬೇಕಂತ ಅನ್ಸುತ್ತೇನೋ ಅದಕ್ಕೆ ಮಾಡ್ತಾ ಇದೀವಿ.
2: ಈಗ ನೋಡಿ ನನ್ನ ಜೊತೆ ಮಾತಾಡ್ತಾನೆ ಇದ್ದೀರಿ.

0: ಕೂಡ ಹಿಂಗೆಲ್ಲ ಮಾಲ್ ಹಾಕೋದು, ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಮಿಕ್ಸ್ ಮಾಡಿ ನೀವು ಕೆಲಸದಲ್ಲಿ ಸದಾ ತೊಡಗಿದ್ದೀರಿ, ನಿಂತ್ಕೊಂಡಿಲ್ಲ. ಅದು ಬಹಳ ವಿಶೇಷ ನಮ್ಗೆ, ಬಹಳ ಖುಷಿ ಆಗೋದಂದ್ರೆ ಮನುಷ್ಯ ಕಷ್ಟಪಟ್ಟು ದುಡಿಬೇಕು. ಈಗ ಏನೋ ಒಂದು ಮನೋರಂಜನೆ ಬೇಕಾಗತ್ತೆ ನಿಮ್ಗೆ, ಏನ್ ಮಾಡ್ತೀರಾ?
1: ಏನ್ ಮಾಡ್ಬೇಕಂದ್ರೆ ಕೆಲಸ
0: ಹಾಡು ಕೇಳ್ತಿರ್ತೀವಿ, ಕೆಲಸ ಮಾಡ್ಬೇಕು,
1: ಕೆಲಸ ಮಾಡ್ಕೊಂತ ಜೀವನ ಸಾಗಿಸ್ಬೇಕು, ಏನ್ ಮಾಡೋಕ್ಕಾಗಲ್ಲ.
0: ಸೊ ಎಲ್ಲರೂ ಒಂಥರ ದೂರದಿಂದ ಬಳ್ಳಾರಿ ಅಂತ ಊರಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಿ. ಈ ಬಿಲ್ಡಿಂಗ್ ಕೆಲಸ ಶುರು ಆಗಿ ಎಷ್ಟು ತಿಂಗಳು ಆದು, ಮತ್ತೆ ನೆಕ್ಸ್ಟ್ ಎಷ್ಟು ತಿಂಗಳಕ್ಕೆ ಮುಗೀತದೆ?
1: ಓನರ್ ಮೇಲೆ ಡಿಫ್ರೆಂಟ್, ಅದು ಓನರ್ ಹೆಂಗ್ ಮಾಡಿಸ್ತಾರೆ
0: ಅಂದಾಜು. ಅಂದಾಜು ಬೆಂಗಳೂರು ಅಂತ ಊರೊಳಗೆ ಯಾವುದೇ ಮಾಲ್ಗಳನ್ನ ಹೆಂಗ್ ಬೇಕಂಗೆ ಎಲ್ಲಿ ಬೇಕಲ್ಲಿ ಸ್ಟಾಕ್ ಮಾಡೋಂಗಿಲ್ಲ, ಕೂಡಲೇ ಕೂಡಲೇ ಖಾಲಿ ಮಾಡ್ಬೇಕಾಗತ್ತೆ. ಎಷ್ಟು ದಿನ ಬೇಕಾಗತ್ತೆ ಒಂದು ಕಟ್ಟಡ ಮೇಲೆ ಕೆಳಗೆ ಎರಡು ಬಿಲ್ಡಿಂಗ್ ಕಟ್ಟಡ ಮುಗಿಬೇಕಂದ್ರೆ? ಒಂದ್ ವರ್ಷ ಆಗ್ಬೋದ?
1: ಒಂದ್ ವರ್ಷ ಆಗತ್ತೆ, 8 ತಿಂಗಳ ಆಗತ್ತೆ. ನಮ್ಮೆಲ್ಲ ಡಿಫ್ರೆಂಟ್, ಓನರ್
0: 2 ವರ್ಷ ಆಗ್ಬೋದು.
1: ಓನರ್ ಹೆಂಗ್ ಮಾಡಿಸ್ತಾರ ಆತರ, ನಮ್ ಕೈಯಾಗ ಏನಿಲ್ಲ.
0: ಖುಷಿಯಾಯಿತು ನಿಮ್ ಜೊತೆ ಮಾತಾಡಿ. ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಾ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಮುಂದೆ ಇನ್ನೂ ಒಳ್ಳೆಯದಾಗಲಿ ಅಂತ ಹೇಳಿ ಹೇಳೋಣ. ಮತ್ತೆ ಇನ್ನೊಬ್ಬ ಬೇರೆ ಸದಸ್ಯರ ಜೊತೆಗೆ ಮಾತಾಡೋಣ. ಇಲ್ಲಿ ಒಬ್ಬ ಅಕ್ಕ ಅವರು ಕೆಲಸ ಮಾಡ್ತಿದ್ದಾರೆ ಅಂದರೆ ಗಂಡು ಹೆಣ್ಣು ಯಾವುದೇ ಭೇದ ಭಾವ ಇಲ್ಲದೇನೆ ತುಂಬ ಒಳ್ಳೆ ರೀತಿಯಲ್ಲಿ ತುಂಬ ನಗನಗ್ತಾ ಕೆಲಸ ಮಾಡೋರು ಇದ್ದಾರೆ. ಅಕ್ಕ ನಿಮ್ಮ ಹೆಸರೇನು?
2: ಮೀನಾಕ್ಷಿಬಾಯಿ.
0: ಮೀನಾಕ್ಷಿಬಾಯಿ, ಮೀನಾಕ್ಷಿಬಾಯಿ ತಮ್ಮ ಊರು
2: ಬಳ್ಳಾರಿ.
0: ಬಳ್ಳಾರಿನಾ? ಈಗ ನೋಡಿ ಅಲ್ಲಿ ನಮ್ಮ ಸ್ವಂತ ಊರು ಮನೆ ಎಲ್ಲ ಬಿಟ್ಟು ದೊಡ್ಡ ಈ ಶಹರಕ್ಕೆ ಬರಬೇಕಂದ್ರೆ ತುಂಬಾ ಕಷ್ಟ ಅನ್ಸುತ್ತೆ, ಅಥವಾ ಪದೇ ಪದೇ ಪದೇ ಬೆಂಗಳೂರಿಗೆ ಬಂದು ಇಲ್ಲಿ ಜೀವನ ಕಟ್ಕೊಳ್ಳೋದು ಅಂತ ಕೆಲಸ ಸುಲಭ ಅನ್ಸ್ಬಿಡುತ್ತೆ. ನಿಮ್ಗೆ ಹೆಂಗೆ ಅಲ್ಲಿ ಚೆನ್ನಾಗಿನೋ ಅಥವಾ ಬೆಂಗಳೂರು ಚೆನ್ನಾಗಿನೋ?
2: ಊರ್ ಕಡೆನೆ ಚೆನ್ನಾಗಿ ಸರ್. ನಾವು ಮಕ್ಕಳು ಬಿಟ್ಟು ದುಡಿಯಕ್ಕಂತ ಬಂದೀವಿ, ಇನ್ನ ತಿಂಗಳ 2 ತಿಂಗಳು ಇದ್ದು ಇನ್ನ ಹೋಗ್ಬಿಡ್ತೀವಿ ಸರ್.
0: ನನ್ನ ನಡುವೆ ಮಕ್ಕಳು ನೋಡ್ಬೇಕಾಗತ್ತೆ, ಮತ್ತೆ ಕೆಲವು ಹಬ್ಬ ಹರಿದಿನಗಳು ಇರ್ತವೆ, ಅದಕ್ಕೆ ಹೋಗ್ಲೇಬೇಕು.
2: ಹೌದು ಸರ್, ಹೋಗ್ಲೇಬೇಕು.
0: ಎಷ್ಟು ವರ್ಷದಿಂದ ನೀವು ಈ ರೀತಿ ಕಟ್ಟಡ ಕೆಲಸದಲ್ಲಿ ತೊಡಗಿದ್ದೀರಾ? ಎಷ್ಟು ವರ್ಷ ಆಯ್ತು?
2: ಆಯ್ತು ಸರ್, 10 ವರ್ಷ ಮೇಲೆ ಆಯ್ತು.
0: 10 ವರ್ಷ. ಗಂಡ?
2: ಗಂಡ ಇದೇ ಕೆಲಸ ಮಾಡ್ತಾನೆ ಸರ್.
0: ಎಲ್ಲಿರ್ತಾರೆ ಅವರು?
2: ಅವರು ಇದೇ ಬಿಲ್ಡಿಂಗ್ ಅಲ್ಲಿ ಕೆಲಸ
0: ಮಾಡ್ತಾರೆ. ಬೆಂಗಳೂರಿನಲ್ಲೇ ಇದ್ದಾರೆ?
2: ಬೆಂಗಳೂರಿನಾಗೆ ಇದೆ.
0: ಅಂದ್ರೆ ಈಗ ನೀವು ದುಡಿಬೇಕಂತಂದಾಗ ಹತ್ತಿರದಲ್ಲೇ ನೀವು ಎಲ್ಲಿ ಇರ್ತಿರಲ್ಲ, ಮನೆಯನ್ನು ಮಾಡಿರ್ತೀರಿ, ಸಣ್ಣ ಮನೆ ಸಿಕ್ಕಿರ್ತದೆ ನಿಮ್ಗೆ ಅಂದ್ರೆ ಕಟ್ಟಡ ಕಾರ್ಮಿಕರ ಮಾಲಕರೇ ನಿಮ್ಗೆ ವ್ಯವಸ್ಥೆ ಮಾಡಿರ್ತಾರಾ?
2: ಸರ್, ಅವರೇ ಮಾಡ್ಕೊಡ್ತಾರೆ ನಮಗೆ, ರೂಮ್ ಕಟ್ಟಿ ಕೊಡ್ತಾರೆ.
0: ಈಗ ಮನೆಯಲ್ಲಿ ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಹೇಳ್ಬೇಕು ಕೆಲಸ ಮಾಡ್ಬೇಕು, ಮತ್ತೆ ಈಗ ಕಟ್ಟಡ ಕೆಲಸಕ್ಕೆ ಹೋಗ್ಬೇಕಲ್ಲ, ಎಷ್ಟೊತ್ತಿಗೆ?
2: 5 ಗಂಟೆಗೆ ಎದ್ದು 9 ಗಂಟೆಗೆ ಕೆಲ್ಸಕ್ಕೆ ಬರ್ಬೇಕು ಸರ್. ಸಾಯಂಕಾಲ ಇನ್ನು 6 ಗಂಟೆಗೆ ಮನೆಗೆ ಹೋಗ್ಬೇಕು ಸರ್.
0: ಮನೆಗೆ ಹೋದ್ಮೇಲೆ ಮತ್ತೆ ಮನೆಯಲ್ಲಿ ಕೆಲಸ ಮಾಡ್ಬೇಕಲ್ಲ?
2: ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಸರ್, ಅಡಿಗೆ ಮಾಡಿ ತಿನ್ಬೇಕು ಸರ್.
0: ಈಗ ನೋಡಿ ಈ ಕೆಲವೊಂದೆಲ್ಲ ತುಂಬಾ ಈಗ ಏನೇ ತುಂಬಾ ಭಾರವಾದ ಕೆಲಸ ಮಾಡ್ಬೇಕು. ಈಗ ಗಂಡು ಹೆಣ್ಣು ಭೇದ ಭಾವ ಇಲ್ಲ ಅಂತ ಹೇಳ್ತಾರೆ ನಿಜ, ಆದ್ರೆ ನಿಮಗೂ ಕೂಡ ತುಂಬಾ ಈಗ ಶಕ್ತಿ ಬೇಕಾಗತ್ತೆ. ನೀವು ಅವ್ರ ಸರಿ ಸಮಾನವಾಗಿ ದುಡಿತೀರಾ?
2: ಇಲ್ಲ ಸರ್, ಅಂದ್ರೆ ನಮೀಗ ಕೂಲಿ ಕಡಿಮೆ ಕೊಡ್ತಾರೆ, ಮತ್ತೆ ನಾವು ಕೆಲಸ ಮಾಡ್ಬೇಕು, ಅವ್ರ ಮೇಸ್ತ್ರಿ ಎಷ್ಟು ಹೇಳ್ತಾರೆ ಅಷ್ಟು ಮಾಡ್ಲೇಬೇಕು ಕೆಲಸ.
0: ಅದು ದುಡಿಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದೆ ದೊಡ್ಡದು ಅಂತ ಹೇಳಿ ಹೇಳ್ತೀರಾ. ಆಕ್ಚುಲಿ ನೋಡಿದ್ರೆ ಗಂಡಸು ಹೆಂಗಸಿಗೆ ಯಾವುದೇ ರೀತಿ ಕೂಲಿ ವ್ಯತ್ಯಾಸ ಇಲ್ಲ ಅಂತ ನಾವು ಹೇಳ್ತಾರೆ, ದೊಡ್ಡ ದೊಡ್ಡವ್ರು ಹೇಳ್ತಾರೆ. ಆದ್ರೆ ನಿಮಗೆ ಇಲ್ಲಿ ಕಡಿಮೆ ಕೂಲಿ ಕೊಡೋದ್ರಿಂದ ಕಡಿಮೆ ಪಗಾರ.
2: ಸರ್, ಕಡಿಮೆ ಪಗಾರ.
0: ಎಷ್ಟು ದಿನಕ್ಕೆ ಎಷ್ಟು ಸಿಗುತ್ತೆ?
2: ದಿನಕ್ಕೆ 500 ಕೊಡ್ತಾರೆ ಸರ್.
0: ಮತ್ತೆ ಗಂಡಾಳಿಗೆ?
2: ಗಂಡಾಳಿಗೆ 750 ಕೊಡ್ತಾರೆ ಸರ್.
0: ಅದರೊಳಗನೆ ಬೇರೆ ಬೇರೆ ಹೆಲ್ಪರ್ ಟೈಪ್ ಇರ್ತಾರೆ, ಮತ್ತೆ ಮೇನ್ ಕಟ್ಟಡ ಕೆಲಸ ಅವರಿಗೆ ಅವ್ರಿಗೆ ಜಾಸ್ತಿ ಇರುತ್ತಲ್ಲ?
2: ಕಟ್ಟಡ ಕಟ್ಟೋರಿಗೆ 1,000 ರೂಪಾಯಿ ಇದೆ ಸರ್. ನಮಗೆ ಹೆಲ್ಪರ್ ಈಗ 700 ಇದೆ. ಹೆಣ್ಮಗಳಿಗೆ 500 ಕೊಡ್ತಾರೆ.
0: ಹೌದಾ? ಒಟ್ಟು ಒಂದು ಈಗ ಒಂದು ಕಟ್ಟಡ ಕಟ್ಟಬೇಕಂದ್ರೆ ಮೇಲೆ ಹತ್ತಬೇಕು, ಕೆಳಗಿಳಿಬೇಕು, ತುಂಬಾನೇ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗತ್ತೆ, ಆರೋಗ್ಯ ಸಮಸ್ಯೆ ಆಗತ್ತೆ, ಅವಾಗ ದುಡಿಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಅವಾಗ ಏನ್ ಮಾಡ್ತೀರಾ ಮನೆಯಲ್ಲಿ ಇದ್ಕೊಂಡು?
2: ಒಂದ್ ದಿವಸ ಹೋಗಿಲ್ಲ ಅಂದ್ರೆ ಕೇಳ್ತಾರ ಸರ್, ದುಡಿಯಕ್ ಹೋಗ್ಯಾರ, ದುಡ್ಡು ಕಳಿಸ್ಬೇಕು ಮನೆಗಂತ ಅವ್ರು ಇದು ಮಾಡ್ತಾರ ಸರ್ ಮನೆಯಲ್ಲಿ.
0: ಅಕ್ಕ ಈಗ ದುಡ್ದು ದುಡ್ದು ಏನ್ ಸಾಧನೆ ಮಾಡಿದೀರಿ? ಏನ್ ಊರ್ ಕಡೆ ಏನ್ ಆಸ್ತಿ ಮಾಡಿದೀರಾ, ಮಕ್ಕಳನ್ನ ಓದಿಸಿದೀರಾ, ಏನೇನ್ ಮಾಡಿದಿರಿ?
2: ಓದ್ಸಾ ಇದೀವಿ ಸರ್.
0: ಹೌದಾ? ಓದಿಸಮ್ಮ, ಒಳ್ಳೇದಾಗ್ಲಿ. ಈಗ ಕಷ್ಟಪಟ್ಟು ದುಡಿತಾ ಇದ್ದೀರಾ, ದೇವ್ರು ಒಳ್ಳೇದ್ ಮಾಡ್ಲಿ. ಈ ದುಡಿಯೋದು ಸಾಕು ಅಂತ ಅನ್ಸಿದಾಗ ನಿಮ್ ಊರ್ ಕಡೆನೆ ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಅಲ್ಲೇ ಒಂದಿಷ್ಟು ದುಡಿಮೆಗೆ ಅವಕಾಶ ಇದೆ, ಸಾಕಷ್ಟು ಕೂಲಿ ಕೂಡ ಸಿಗತ್ತೆ. ಇವತ್ತು ಎಲ್ಲ ಕಡೆನೂ ಹಳ್ಳಿನಲ್ಲಿ ದುಡಿಲಿಕ್ಕೆ ಜನ ಇಲ್ಲ ಅಂತ ಹೇಳ್ತಾರೆ, ಆ ಕಡೆನೆ ಇರ್ಬೇಕಂತ ಅನ್ಸಿದ್ಯಾ?
2: ಆ ಕಡೆನೆ ಹೋಗ್ಬೇಕಂತ ಅನ್ಸ್ತತ್ತೆ ಸರ್ ನಮ್ಗೆ, ಅದಕ್ಕೆ ನಮ್ ಕಡೆ ದುಡಿಮೆ ಕಡಿಮೆನೆ.
0: ಒಂದಿಷ್ಟು ಇಲ್ಲಿ ಇಂತಿಷ್ಟು ದಿನ ದುಡಿದ್ಮೇಲೆ ಸ್ವಲ್ಪ ಗಳಿಸಿದ್ಮೇಲೆ ಹೋಗ್ಬಿಡ್ಬೇಕು ಅಂತಿದೆ
2: ಅಷ್ಟೇ ಸರ್.
0: ಆಯ್ತಮ್ಮ.
2: ಸರಿ ಸರ್.
0: ಈಗ ಇಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಕೆಲವರು ಮುಗ್ಧರು.

0: ಆಮೇಲೆ ಕೆಲವೊಬ್ಬರಿಗೆ ಕಿವಿ ಕೇಳಿಸಲ್ಲ, ಕೆಲವೊಬ್ಬರಿಗೆ ಮಾತು ಬರಲ್ಲ. ಇಲ್ಲಿ ಮಾತು ಬರದೇ ಇರೋರು ಒಬ್ರು ಇದಾರೆ. ನಿಮ್ಮ ಹೆಸರೇನು? ನಿಮ್ಮ ಹೆಸರು ಏನವ್ರ ಹೆಸರು? ಹೌದಾ? ಇರ್ಲಿ, ಒಟ್ಟು ನಿಮ್ಗೆ ಮಾತು ಬರ್ತಾ ಇಲ್ಲ, ಆದ್ರೂ ಕೆಲಸ ಮಾಡ್ತಾ ಇದೀರಿ. ಸೂಪರ್ ಕೆಲಸ ಮಾಡ್ತಾ ಇದೀರಿ, ವೆರಿ ಗುಡ್. ಮತ್ತೆ ಈಗ ಏನೇನ್ ಮಾಡ್ತೀರಾ ಕೆಲಸ? ಎಲ್ಲ ಕೆಲಸ ಮಾಡ್ತೀರಾ? ಒಳ್ಳೇದು ಒಳ್ಳೇದು. ನಮ್ಮ ಜೊತೆಗೆ ಇನ್ನೊಬ್ಬ ದುಡಿಮೆಯಲ್ಲಿ ತೊಡಗಿದಂತಹ ವ್ಯಕ್ತಿ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು?
1: ಬಾಳಪ್ಪ.
0: ಬಾಳಪ್ಪ, ಈಗ ಒಂದು ಬಿಲ್ಡಿಂಗ್ ನಡೀತಾ ಇದೆ, ಕಟ್ಟಡ ಕಟ್ತಾ ಇದ್ದಾರೆ. ನಿಮ್ಮ ಕೆಲಸ ಏನು ಈಗ?
1: ನಮ್ದು ಮೇಸ್ತ್ರಿ ಕೆಲಸ.
0: ಮೇಸ್ತ್ರಿ ಕೆಲಸ ಅಂದ್ರೆ
1: ಗೋಡೆ ಕಟ್ಟೋದು? ಗೋಡೆ ಕಟ್ಟೋದು, ಪ್ಲಾಸ್ಟಿಂಗ್ ಮಾಡೋದು.
0: ಪ್ಲಾಸ್ಟಿಂಗ್ ವರ್ಕ್ ಎಲ್ಲ ಮಾಡ್ತೀರಾ? ಅಂದ್ರೆ ಯಾವ ರೀತಿ ಕಟ್ಟಬೇಕು ಅನ್ನೋ ಇಂಜಿನಿಯರ್ ಫಸ್ಟ್ ಪ್ಲಾನ್ ಹಾಕಿರ್ತಾರೆ. ಸೊ ನಿಮ್ಗೆ ಹೇಳ್ಬಿಟ್ಟಿರ್ತಾರೆ ನೀವು ಈ ರೀತಿ ಕಟ್ಟಿಸ್ಬೇಕು ನೋಡಿ ಅಂತ. ಮೊದಲು ಈ ಇಟ್ಟಿಗೆಗಳನ್ನೆಲ್ಲ ಬಳಸ್ತಿದ್ರು, ಆಮೇಲೆ ಈ ರೀತಿಯಾಗಿ ಬ್ಲಾಕ್ಗಳು ಎಲ್ಲ ಬಳಸ್ತಾ ಇದ್ದಾರೆ. ಹೆಂಗೆ ಅನುಕೂಲ ಆಯ್ತು ನಿಮಗೆ ಕಟ್ಟಡ ಮುಗಿಸ್ಲಿಕ್ಕೆ? ಬೇಗ ಬೇಗ ಆಗತ್ತಲ್ಲ
1: ಸರ್? ಇದಂದ್ರೆ ಮೆಜರ್ಮೆಂಟ್ ಜಾಸ್ತಿ ಇದಾಗುತ್ತೆ ಸರ್. ಹಂಗಾಗಿ ಇಟ್ಟಿಗೆ ಅಂದ್ರೆ ಮೆಜರ್ಮೆಂಟ್ ಅದು ಕ್ವಾಲಿಟಿನೇ ಜಾಸ್ತಿ ಇಟ್ಟು ಯೂಸ್ ಮಾಡ್ತಾರೆ.
0: ಈಗ ಒಂದೊಂದು ಕಲ್ಲುಗಳು ಅಂದ್ರೆ ಒಟ್ಟಾರೆ ತಗೋತಾರೆ ಎಷ್ಟು, ಹೆಂಗ್ ಲೆಕ್ಕ ಬೀಳುತ್ತೆ? ಇದು
1: 60 ರೂಪಾಯಿಗೆ ಒಂದು.
0: ಸೊ ಒಟ್ಟಾರೆ ಎಲ್ಲ ತಗೊಳೋದ್ರಿಂದ ಸ್ವಲ್ಪ ಕಮ್ಮಿ ಆದ್ರೂ ಆಗ್ಬೋದು. ಇದು ಇದನ್ನೆಲ್ಲ ಕಟ್ ಮಾಡಬೇಕು, ಅಳತೆ ಸರಿಯಾಗಿ ಕಟ್ಟಬೇಕಂದ್ರೆ ಇದನ್ನ ಹೊಡಿತೀರಾ?
1: ಹೊಡೆದಾಗ್ಬೇಕು ಸರ್.
0: ಹೆಂಗ್ ಹೊಡಿಬೇಕು?
1: ಸುತ್ತಿಗೆಯಲ್ಲಿ ಒಂದು ರಾಡ್ ಇಟ್ಬಿಟ್ಟು ಹೊಡಿಬೇಕು.
0: ಆಮೇಲೆ ಮುಂದೆ ಇಲ್ಲಿ ಏನೇ ಅಲ್ಟ್ರೇಷನ್ ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕಂದಾಗ ಏನ್ ಮಾಡ್ಬೇಕು?
1: ಮಿಷನ್ ನಿಂದ ಹೊಡಿಬೇಕು ಸರ್, ಯಾಕಂದ್ರೆ ಸೆಟ್ ಇದಾಗಿಬಿಡ್ತಲ್ಲ ಕೂಲಿಂಗ್ ಆಗಿ, ಮಿಷನ್ ಹೊಡಿಬೇಕು.
0: ಹೌದಾ? ಈಗ ಈ ಒಂದು ಬಿಲ್ಡಿಂಗ್ ಕೆಲಸ ಮುಗಿಬೇಕಂದ್ರೆ ನಿಮ್ಮ ಜವಾಬ್ದಾರಿ ತುಂಬಾ ಇದಿರುತ್ತೆ. ನೀವು ಹೇಳಿದ್ರಿ ಬೇರೆ ಬೇರೆ ಎಲ್ಲರಿಗೂ ಕೆಲಸ ಮಾಡಕ್ ಹೇಳ್ಬೇಕು, ಬೇಗ ಬೇಗ ಕೆಲಸ ಮಾಡಿ ಅಂತ ಹೇಳ್ಬೇಕು. ಆಮೇಲೆ ಅವ್ರಿಗೆ ಊಟ ವಸತಿ ಎಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಬಂದಿರು. ನಿಮ್ದು ಜವಾಬ್ದಾರಿಗಳು ಅಂತ ಏನಿರ್ತದೆ ಮೇಸ್ತ್ರಿ ಹೇಳಿ?
1: ನಿಮ್ದು ಇದೆ ಸರ್, ನಮ್ ಮೇಸ್ತ್ರಿ ಅಂದ್ರೆ ವರ್ಕಿಂಗ್ ಎಲ್ಲ ಇರ್ತದೆ. ಅವರು ಹೇಳ್ತಾರೆ ಇದನ್ನೆಲ್ಲ ಮುಗಿಸ್ಬೇಕಂತಂದ್ರೆ ನಾವು ಬೆಳಗ್ಗೆ 9 ಗಂಟೆ ಬಂದು ಸಾಯಂಕಾಲ 6 ಗಂಟೆ ಎಲ್ಲ ಮುಗಿಸ್ಬೇಕು.
0: ಹೌದಾ? ಅಂದ್ರೆ ಮಟೀರಿಯಲ್ಸ್ ಅವೆಲ್ಲ ಇರಬೇಕು, ಎಷ್ಟು ಬೇಕು ಏನು ಅಂತ ಹೇಳಿ ನೀವು ಯಾರಿಗೆ ಹೇಳ್ಬೇಕು? ಮಾಲಕರಿಗೆ ಹೇಳ್ಬೇಕು, ಇಂಜಿನಿಯರ್ ಹೇಳ್ಬೇಕು?
1: ನಮ್ಮ ಮಾಲಕರು ಇರ್ತಾರೆ ಬೇರೆ, ಅವ್ರಿಗೆ ಅವರು ಇಂಜಿನಿಯರ್ ಅವ್ರು ಹೇಳ್ತಾರೆ.
0: ಈಗ ಒಂದು ಬಿಲ್ಡಿಂಗ್ ಅಲ್ಲಿ ಪ್ಲಾನ್ ಆಗುತ್ತಲ್ಲ, ಹಾಗೆ ನಿಮ್ಗೆ ಹೇಳ್ಬಿಡ್ತಾರೆ ನೋಡಪ್ಪ ಇಷ್ಟು ಕಟ್ಟಿಸ್ಕೊಡ್ಬೇಕು ಅಂದ್ರೆ ನೀವು ಮಾಡಿಸ್ತೀರಾ? ಕಟ್ಟಿಸ್ಕೊಟ್ಬಿಡ್ತೀರಾ? ಇಂಜಿನಿಯರ್ ಬೇಡ, ಇರ್ಲಿ ಇಲ್ಲೇನೆ
1: ಮಾಡ್ಬೋದು.
0: ಒಂದು ಕಟ್ಟಡದ ಪ್ಲಾನ್ ಇದ್ಬಿಟ್ರೆ ಮಾಡ್ಬಿಡ್ತೀವಿ,
1: ಮಾಡು ಡ್ರಾಯಿಂಗ್ ತಮ್ಮ ಮಾಡ್ಬೋದು.
0: ಈ ತರ ಎಷ್ಟು ಕಟ್ಟಡ ಕಟ್ಟಿದಿರಿ ನೀವು?
1: ಒಂದು 4-5 ಬಿಲ್ಡಿಂಗ್ ಕಟ್ಟಿದ್ರೆ.
0: ನಿಮ್ಗೆ ಅನುಭವ ಆಗಿದೆ ಈಗ ಫುಲ್?
1: ಅನುಭವ ಇದೆ.
0: ಹೇಗೆ ಈಗ ಬೆಂಗಳೂರಲ್ಲೇ ಜೀವನ ಕಂಟಿನ್ಯೂ? ಹಿಂಗೆ
1: ಅವಕಾಶ ಇಲ್ಲ ಸರ್, ಜಾಸ್ತಿ ಏನಿಲ್ಲ, ಜಾಸ್ತಿ ಊರಲ್ಲೇ ಇರೋದು. ಹಂಗ ಊರಲ್ಲಿ ಜಾಸ್ತಿ ಮಳೆ ಇಲ್ಲ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಬಂದು
0: ಆ ಕಡೆ ಕೆಲವು ಕೆಲಸ ಇರ್ತದೆ,
1: ಜಮೀನಲ್ಲಿ ಇರ್ತದೆ,
0: ಹೊಲದ ಕೆಲಸ ಇರ್ತದೆ, ಬಿತ್ತಿಗೆ ಮಾಡ್ಬೇಕು, ಕಟಾವ್ ಮಾಡ್ಬೇಕು, ಕಳೆ ತೆಗೆಯೋ ಕೆಲಸ ಮಾಡಿಸ್ಬೇಕಾಗತ್ತೆ. ಅವೆಲ್ಲ ಯಾರು ನೋಡ್ಕೋತಾರೆ?
1: ಇಲ್ಲೇ ನಮ್ಮಪ್ಪ ಅಮ್ಮ ಅವರೆಲ್ಲ ನೋಡ್ತಾರೆ.
0: ಅಂದ್ರೆ ಅರ್ಜೆಂಟ್ ದೊಡ್ಡ ದೊಡ್ಡ ಕೆಲಸ ಇದ್ದಾಗ ಅಲ್ಲಿ ಇರ್ತೀರಿ ನೀವು? ಅಲ್ಲಿ ಕೆಲಸ ಕಮ್ಮಿ ಆದಾಗ ಈ ಕಡೆ ಬರ್ತೀರಿ?
1: ಈ ಕಡೆ ಬರ್ತೀರಿ.
0: ಈಗ ಎಷ್ಟೋ ಸಲ ನಮ್ಮ ಊರ್ ಕಡೆನೂ ಕೆಲಸ ಬಹಳ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ನಾವು ಇಲ್ಲಿರ್ತೀವಿ, ಇಲ್ಲಿದ್ದಾಗ ಅಯ್ಯೋ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಅನ್ಸುತ್ತೆ, ಯಾರೋ ಕೆಲವು ಸಾವು ನೋವುಗಳಾಗ್ತವೆ, ಏನ್ ಮಾಡ್ತೀರಾ
1: ಸರ್? ಅಂತ ಟೈಮ್ ಬಂತ ಬಂದ್ರೆ ಹೋಗ್ಬೇಕಾಗತ್ತೆ, ಇಲ್ಲ ಅಂತ ಬಂದ್ರೆ ಅವರೇ ಮಾಡ್ಕೊಂತಾರೆ.
0: ಮಾಡ್ಕೊತಾರೆ ಅನಿವಾರ್ಯ, ದುಡಿಮೆನೇ ಮುಖ್ಯ ಅಂತಕೊಂಡು ಇಲ್ಲಿ ಬಿಡ್ತೀರಿ. ಆಯ್ತು, ಒಳ್ಳೇದು, ನಮಸ್ಕಾರ. ಬೇರೆ ಬೇರೆ ತಮ್ಮದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಕೆಲಸ ಮಾಡೋರು ಇರ್ತಾರೆ. ಒಂದು ಕಟ್ಟಡ ಅಂತಂದ್ರೆ ಒಬ್ರು ಸಿಮೆಂಟ್ ತರ್ತಾರೆ, ಒಬ್ರು ಕಲ್ಲು ಹೊರ್ತಾರೆ, ಇನ್ನು ಕೆಳಗಿಂದ ಸಾಮಾನುಗಳನ್ನು ಹೊರತಿರ್ತಾರೆ ಕೆಲವರು. ಅಂದ್ರೆ ವೈಶಿಷ್ಟ್ಯತೆ ಅನುಸಾರವಾಗಿ ಯಾರ್ಯಾರು ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಬಹುದು ಅಂತ ಮಾಡ್ತಾರೆ ನಿಜ, ಆದ್ರೆ ಅವ್ರಿಗೆ ಎಲ್ಲ ಕೆಲಸ ಗೊತ್ತಿರುತ್ತೆ. ಇಲ್ಲಿ ಇನ್ನೊಬ್ರು ಇದಾರೆ, ನಮಸ್ಕಾರ.
2: ನಮಸ್ಕಾರ.
0: ನಿಮ್ಮ ಹೆಸರು?
2: ಬಸವ.
0: ನಿಮ್ಗೆ ಎಷ್ಟು ವಯಸ್ಸು?
2: 23 ಸರ್.
0: 23 ಅಂದ್ರೆ ಪದವಿ ಓದಿ ಮುಗಿಸಿರ್ಬೇಕಿತ್ತು. ನೀವು ಏನು ಓದಿದಿರಿ?
2: ನಾವು ಓದಿಲ್ಲ ಸರ್.
0: ಓದಿಲ್ಲ?
2: ಇಲ್ಲ ಸರ್.
0: ಯಾಕೆ ಓದ್ಲಿಲ್ಲ?
2: ಮನೆಯಲ್ಲಿ ಸ್ವಲ್ಪ ಕಷ್ಟ ಇದ್ದೆ ಸರ್.
0: ಹೌದಾ?
2: ಅದಕ್ಕೆ ಓದ್ ಸರ್ ಯಾರಿಲ್ಲ, ಅದ್ರ ಸಲುವಾಗಿ ಇದೇ ಕೆಲಸ.
0: ಅಂದ್ರೆ ದುಡಿಮೆ ಶುರು ಆಯ್ತು, ಜೀವನದಲ್ಲಿ ದುಡಿದ್ರೆ ಒಂದಿಷ್ಟು ದುಡ್ಡು ಗಳಿಸಬಹುದು ಅಂತ ಹೇಳಿ ಗೊತ್ತಾಯ್ತು. ಮನೆಯಲ್ಲಿ ಕೂಡ ಅಪ್ಪ ಅಮ್ಮ ಸುಮ್ಮನೆ ಇದ್ಬಿಟ್ರು ಮಗ ದುಡಿತಾ ಇದ್ದಾನೆ ಬಿಡು ಇರ್ಲಿ ಅಂತ ಬಿಟ್ಬಿಟ್ರು.
2: ನಮ್ಗೆ ಅಪ್ಪ ಅಮ್ಮ ಇಲ್ಲ.
0: ಹೌದಾ?
2: ಓಹೋ. ಅಪ್ಪ ಅಮ್ಮ ಇಲ್ಲ, ಇಲ್ಲ ಮುಂದೆ ಯಾರಿಲ್ಲ ನಮ್ಗೆ.
0: ಹೌದಾ?
2: ಅದಕ್ಕೆ ಒಬ್ನೇ ದುಡ್ದು ಒಬ್ನೇ ಮದುವೆ ಮಾಡ್ಕೋಬೇಕು
0: ಅಂತ. ಪರವಾಗಿಲ್ಲ, ಆ ಒಂದು ಒಳ್ಳೆ ಆಸೆ ಇಟ್ಕೊಂಡಿದ್ದೀರಿ. ಪ್ರತಿಯೊಬ್ಬರು ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಅನ್ನೋದಕ್ಕೆ ನೀವು ಒಂದು ಒಳ್ಳೆ ಉದಾಹರಣೆ. ಅಪ್ಪ ಅಮ್ಮ ಇಲ್ಲಂದ್ರೂ ಕೂಡ ಆ ನೋವಿನಲ್ಲೂ ಕೂಡ ನೀವು ದುಡಿಬೇಕನ್ನೋ ಒಂದು ವಿಚಾರವನ್ನೇ ತಲೆಯಲ್ಲಿ ಇಟ್ಕೊಂಡು ಸತತವಾಗಿ ದುಡಿತಾ ಇದ್ರಿ. ಬಹಳ ಹೆಮ್ಮೆ ಪಡಬೇಕಾಗಿರೋದು, ಬಹಳ ಇನ್ನೊಬ್ಬರಿಗೆ ಮಾದರಿ ಅಂತ ಅನ್ಬೇಕು ನೀವು. ರಿಯಲಿ ಬಹಳ ಖುಷಿ ಆಗುತ್ತೆ. ಏನೇನು ಮಾಡ್ತೀರಿ ಕೆಲಸ ಇಲ್ಲಿ?
2: ಬ್ಲಾಕ್ ಎತ್ತದ, ಸಿಮೆಂಟ್ ಕೊಡೋದ, ಆಮೇಲೆ ಮೇಲೆ ಸಿಮೆಂಟ್ ಅಲ್ಲ ಅಂದ್ರೆ ಸಿಮೆಂಟ್ ಅದೇನದ, ಆಮೇಲೆ ಜಲ್ಲಿ ಜಸ್ಟ್ ಎಲ್ಲ ಎತ್ತಿಬಿಟ್ಟು ಫುಲ್ ಕಷ್ಟ ಇದೆ ಸರ್ ಕೆಲಸ.
0: ಕೆಲಸ ಫುಲ್ ಅಲ್ಲ, ತುಂಬಾ ಈಗ ಆಯಾಸ ಆಗ್ಬಿಡುತ್ತೆ.

0: ರಾತ್ರಿ ನಿದ್ದೆ ಚೆನ್ನಾಗಿ ಬರ್ತಾ?
1: ರಾತ್ರಿ ಏನ್ ನಿದ್ದೆ ಬರಲ್ಲ, ಫುಲ್ಲು ಮೈಕೈ ನೋವು.
0: ಮೈಕೈ ನೋವು ಅಂದ್ರೆ ಈಗ ಜಾಸ್ತಿ ಕೆಲಸ ಮಾಡಿದಾಗ ಒಳ್ಳೆ ನಿದ್ದೆ ಬರುತ್ತೆ ಅಂತಾರಲ್ಲ?
1: ಅದು ಬರಲ್ಲ ಸರ್, ಯಾವಾಗ ನಿದ್ದೆ ಬರಲ್ಲ. ನಮ್ ಕಷ್ಟ ನಮಗ್ ಗೊತ್ತು ಸರ್, ಕೆಲಸ ಮಾಡೋದು.
0: ಸುಮ್ಮನೆ ನೋಡಿ ಹೇಳೋದು ಎಲ್ಲರ, ಏ ಕಷ್ಟಪಟ್ಟು ದುಡಿಬೇಕು ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ದುಡ್ದಾಗ ಮೈ ತುಂಬಾ ನೋಯ್ತದೆ, ಆದ್ರೆ ರಾತ್ರಿ ನಿದ್ದೆ ಬರಲ್ಲ. ಅಂದ್ರೆ ಅದೂ ಇದೆ, ಏನೋ ಬಂದ್ರೆ ಬರ್ಬೋದು ನಿದ್ದೆ, ಆದ್ರೆ ಹೇಳಕ್ಕಾಗಲ್ಲ. ಆಮೇಲೆ ಮನೆ ಸಮಸ್ಯೆಗಳು ಇರ್ತವೆ, ಮುಂದೆ ನಾ ಹೇಗಪ್ಪ ನನ್ನ ಭವಿಷ್ಯದ ಬಗ್ಗೆ ನಾನು ಹೆಂಗೆ ಏನೇನು ಯೋಚನೆ ಮಾಡೋ ಅವೆಲ್ಲ ಬರ್ತಾವಲ್ಲ. ಓದ್ಲಿಲ್ಲ ಅಂತ ಅನ್ಸಿಲ್ವಾ ನಿಮಗೆ?
1: ಇಲ್ಲ, ಓದ್ಬೇಕಂಬದಿತ್ತು, ಮನೇಲಿ ಯಾರು ಓದ್ತಾರಿಲ್ಲ, ಅದಕ್ಕೆ ಈ ಕೆಲಸ.
0: ಒಟ್ಟಾರೆ ಇದರೊಳಗೆ ನೀವು ಸತತವಾಗಿ ಕೆಲಸ ಮಾಡ್ತೀರಿ. ಆಮೇಲೆ ಈಗ ಯಂತ್ರಗಳು ಜಾಸ್ತಿ ಬಳಸ್ತೀರಿ, ಮೊದಲೆಲ್ಲ ಎತ್ಕೊಂಡು ಬರ್ಬೇಕಿತ್ತು, ಈಗೆಲ್ಲ ಕೆಲವು ಮಷಿನ್ಸ್ ಏನೋ ಕ್ರೇನ್ಗಳ ಮೂಲಕವಾಗಿ ಎತ್ತಿರಿ.
1: ಅವಾಗ ಏನ್ ಮಿಷನ್ ಇಲ್ಲ, ಏನಿಲ್ಲ, ಐದು ಫ್ಲೋರಿಗೆ ಆರು ಫ್ಲೋರಿಗೆ ಕೆಳಗಡೆಯಿಂದ ಜಸ್ಟ್ ಜಲ್ಲಿ ಓರಿ ಸಿಮೆಂಟ್ ಓರಿ ಕೆಲಸ. ಮಿಷನ್ ಬಂದಿದೆ ಸ್ವಲ್ಪ ಈಜಿ
0: ಅಲ್ವಾ? ಈಜಿ ಅಲ್ವಾ? ಸ್ವಲ್ಪ ಜನ ಒಂದಿಷ್ಟು ಕೆಲಸ ಮಾಡ್ಕೋಬಹುದು, ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಕೆಲಸವನ್ನು ಸಾಗಿಸಬಹುದು. ಒಳ್ಳೇದು, ನಿಮ್ಗೆ ಒಳ್ಳೇದಾಗ್ಲಿ, ಒಳ್ಳೆ ಜೀವನ ಸಂಗಾತಿ ಸಿಗ್ಲಿ, ಮದುವೆ ಆಗ್ಲಿ. ಇಬ್ರು ದುಡಿತೀರಾ ಆಮೇಲೆ?
1: ಇಬ್ರು ದುಡಿತೀವಿ.
0: ಆಮೇಲೆ ಮುಂದೆ ಅವರು ಕೂಡ ದುಡಿಲೇಬೇಕು. ಮುಂದೆ
1: ದುಡಿತಾರೆ, ಏನ್ ಮಾಡ್ತಾರೆ ಗೊತ್ತಿಲ್ಲ ಸರ್.
0: ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳಿ.
1: ಆದ್ರೆ ನಮ್ಗೆ ಅಂತ ಬಿಡಗಾಡಿಲ್ಲ,
0: ಬಿಡಗಾಡಿಲ್ಲ, ದುಡಿಲೇಬೇಕು. ಗಂಡಸು ಅಂತನವನು ಯಾವತ್ತು ಪುರುಷ ಯಾವತ್ತು ಹೊರಗಡೆ ದುಡಿತಾ ಇರ್ತಾನೆ, ಮನೆ ಕೆಲಸವನ್ನು ನೋಡ್ಕೊಂಡು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕು ಅಲ್ವಾ?
1: ಅಷ್ಟೇ ಸರ್.
0: ಆಯ್ತು, ಥ್ಯಾಂಕ್ ಯು. ಈಗ ಕೆಲಸ ಅಂತ ಅನ್ನೋದು ನಾವು ಇದೀಗ ಮಾತಾಡ್ತಿದ್ದಂಗೆ ಅನೇಕ ಯಂತ್ರಗಳನ್ನ ಕ್ರೇನ್ಗಳನ್ನ ಬಳಸ್ತಾರೆ ಇಲ್ಲಿ. ಅದರ ಒಂದು ಉಸ್ತುವಾರಿ ನೋಡಿಕೊಂಡು ಇಲ್ಲಿ ವಸ್ತುಗಳನ್ನ ಮೇಲೆ ಸಾಗಿಸೋ ಕೆಲಸ ಮಾಡ್ತಾ ಇದ್ದಾರೆ ಒಬ್ರು. ನಮಸ್ಕಾರ, ನಿಮ್ಮ ಹೆಸರೇನು?
2: ಕುಮಾರ್.
0: ಕುಮಾರ್, ಕುಮಾರ್ ಅವರೇ, ಈಗ ಈ ಒಂದು ಕಟ್ಟಡ ಕಟ್ಟುವಾಗ ನಿಮ್ಮ ಜವಾಬ್ದಾರಿಗಳು ಏನೇನು, ಏನೇನು ಕೆಲಸ ಮಾಡ್ತೀರಾ?
2: ಸಿಮೆಂಟ್ ಕೊಡೋದು, ಮಾಲ್ ಕಲಿಸ್ಕೊಡೋದು, ತಳಗಿಲ್ಲದ ಮೆಟ್ರೋಲ್ ಮೇಲೆ ಕಳಿಸೋದು, ಆಮೇಲೆ ಮೆಟ್ರೋ ತಳಗಿಲ್ಲ ಸರ್.
0: ಈಗ ಒಂದು ಕ್ರೇನ್ ಇಟ್ಟಿದ್ದೀರಲ್ಲ, ಫಿಕ್ಸ್ ಆಗಿದೆ, ಅದನ್ನ ಆಪರೇಟ್ ಮಾಡೋರು ಯಾರು?
2: ನಾವೇ ಸರ್.
0: ನಿಮ್ಗೆ ಗೊತ್ತು ಎಲ್ಲಿ ಬಟನ್ ಹಾಕಿದ್ರೆ ಏನಾಗತ್ತೆ, ಮತ್ತೆ ಎಷ್ಟು ಪ್ರಮಾಣದಲ್ಲಿ ಮೇಲೆ ತಗೋಬೇಕು ಗೊತ್ತು?
2: ಹೌದು ಸರ್.
0: ಈಗ ಅದನ್ನ ಆಪರೇಟ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸಾಮಾನ್ಯ ಬೇರೆ ಕೆಲಸದವರು ಮಾಡಬಹುದಾ
2: ಅಂದ್ರೆ ತಿಳ್ಕೊಬೇಕು ಸರ್, ಮಿಷನ್ ಮಾಹಿತಿ ತಿಳ್ಕೊಂಡ್ರೆ ಗೊತ್ತಾಗ್ತದೆ
0: ಅಷ್ಟೇ. ನೀವೇನು ಓದಿದ್ದೀರಾ
2: ಸರ್? ನಾನು 7ನೇ ಕ್ಲಾಸ್.
0: ಓ, ಒಟ್ಟಾರೆ ಈಗ ನಿಮ್ಮ ಟೋಟಲಿ ಈ ಕಟ್ಟಡದಲ್ಲಿ ಕೆಲಸ ಮಾಡೋರು ಹೆಚ್ಚು ಕಡಿಮೆ ಸ್ವಲ್ಪ ಕಡಿಮೆ ಓದ್ದವರೇ ಇದ್ದೀರಾ? ಜಾಸ್ತಿ ಓದಿದ್ರಿ ಇರಲ್ಲಂತೀರಾ? ಈಗ ಜಾಸ್ತಿ ಓದ್ದವ್ರಿಗೂ ಕೆಲವು ಸಲ ಕೆಲಸ ಸಿಗಲ್ಲ ಬೇರೆ ಕಡೆ, ಅವರು ಕೂಡ ಕೆಲಸ ಮಾಡ್ಬೇಕಂತ ಅನ್ಸುತ್ತೆ. ಅವ್ರು ಅಂತವ್ರು ಏನಾರ ಮಾಡ್ತಿರ್ತೀರಾ ಅಥವಾ ಬೇರೆ ಬಿಲ್ಡಿಂಗ್ ನಲ್ಲಿ ಚೆನ್ನಾಗಿ ಜಾಸ್ತಿ ಓದ್ದವ್ರು ಕೂಡ ಕೆಲಸ ಮಾಡ್ತಾ ಇದಾರ ಅಂತ ಅನ್ಸುತ್ತಾ ನಿಮ್ಗೆ? ಗೊತ್ತಿಲ್ಲ ನಿಮ್ಗೆ. ಈಗ BA ಓದ್ದವರು ಕೂಡ ನಿಮ್ ಜೊತೆಗೆ ಎಲ್ಲಾರ ಕೆಲಸ ಮಾಡಕ್ ಬಂದಿದ್ದಾರಾ ಯಾರಾದ್ರೂ? ಊರಲ್ಲಿ ಹೆಂಗೆ?
2: ಊರಲ್ಲಿದ್ರೆ ಜಮೀನ್ ಕೆಲಸ.
0: ಅಲ್ಲಿ ಓದ್ದವ್ರು ಕೆಲ್ಸಕ್ಕೆ ಬರ್ತಾರಾ?
2: ಇಲ್ಲ ಸರ್.
0: ಒಟ್ಟು ಓದ್ದವ್ರು ಕೆಲ್ಸಕ್ಕೆ ಬರಲ್ಲ, ಕುತ್ಕೊಂಡೇ ಇರ್ಬೇಕು ಮನೆಯಲ್ಲಿ ಅಂತ. ಅಲ್ಲಿ ಕುತ್ಕೊಂಡ್ಬಿಟ್ರೆ ಅವರಿಗೆ ದುಡ್ದು ಹಾಕೋರು ಯಾರು ಮತ್ತೆ? ಅಂದ್ರೆ ಅಲ್ಲ ಹೇಳಿದೆ, ಸುಮ್ಮನೆ ಅಪ್ಪ ಅಮ್ಮ ಅವರ ಗಳಿಕೆಯಲ್ಲಿನೇ ಕುತ್ಕೊಂಡು ತಿನ್ಬೇಕು ಅಂದ್ರೆ ಜೀವನ ನಡೆಯಲ್ಲ.
2: ಇಲ್ಲ ಸರ್.
0: ನೀವು ಸತತವಾಗಿ ದುಡಿತಾ ಇದ್ದೀರಿ, ಹಾಗಾಗಿ ದುಡಿಮೆ ದುಡ್ಡಿನ ತಾಯಿ ಅನ್ನೋ ನಿಮ್ಗೆ ಗೊತ್ತು. ಊರ್ ಕಡೆ ಏನೇನಿದೆ ಕೆಲಸ ನಿಮ್ದು?
2: ಜಮೀನು ಸರ್.
0: ಎಷ್ಟು ಎಕರೆ ಇದೆ?
2: 3 ಎಕರೆ ಇದೆ ಸರ್.
0: ಸೊ ಅದನ್ನ ಮಾಡ್ಸೋರು ಯಾರು?
2: ಅಲ್ಲಿ ಅಪ್ಪ ಅಮ್ಮ, ಅಲ್ಲಿ ಇಬ್ರು ತಮ್ಮಾರ ಇದಾರೆ, ಮಾಡ್ತಾರೆ ಸರ್.
0: ಮಾಡ್ತಾರೆ. ಈಗ ನಿಮಗೆ ಇಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ
2: ರೂಮ್ ಇದೆ ಸರ್?
0: ಇದೆಯಾ
2: ಸರ್.
0: ಅಂದ್ರೆ ಕಟ್ಟಡ ಮಾಲೀಕರೇ ವ್ಯವಸ್ಥೆ ಮಾಡಿರ್ತಾರೋ ಅಥವಾ ಹೆಂಗೆ?
2: ಅವರೇ ವ್ಯವಸ್ಥೆ, ರೂಮ್ ಗಿಮ್ಮೆಲ್ಲ ಅವ್ರದ್ದೇ
0: ಮಾಡಿರ್ತಾರ
2: ಸರ್.
0: ಈಗ ನಿಮ್ ಮಕ್ಕಳು ಸಣ್ಣ ಸಣ್ಣ ಇರ್ತಾ ತುಕೋಣ, ನೀವಂತಲ್ಲ ನೀವಾಗ್ಲಿ ಯಾರಾಗ್ಲಿ, ಅವ್ರಿಗೆ ಒಂದಿಷ್ಟು ಏನೋ ಸ್ಕೂಲಿಗೆ ಹೋಗ್ಬೇಕಾಗತ್ತೆ, ಅವರಿಗೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಬರುತ್ತೆ, ಅವಾಗೆಲ್ಲ ಯಾರು ನೋಡ್ಕೊಳ್ತಾರ ಅವನ್ನೆಲ್ಲ?
2: ಇಲ್ಲಿದ್ರೆ ಇಲ್ಲೇ ನಾವು ನೋಡ್ಕೊಂತೀವಿ, ಇಲ್ಲಾಂದ್ರೆ ಊರಲ್ಲಿ ಅಪ್ಪ ಅಮ್ಮ ಇರ್ತಾರೆ.
0: ಸೊ ಮಕ್ಕಳನ್ನ ಸಾಮಾನ್ಯ ಊರಲ್ಲಿ ಬಿಟ್ಟು ಬಂದಿರ್ತೀವಿ, ಸ್ವಲ್ಪ ಶಾಲೆಗೆಲ್ಲ ಹೋಗ್ತಿದ್ರೆ ಶಾಲೆಗೆ ಹೋಗ್ಲಿ ಅಂತ ಬಿಟ್ಬಿಡ್ತೀವಿ. ತೀರಾ ಸಣ್ಣ ಇದ್ರೆ
2: ಸಣ್ಣ ಇದ್ರೆ ಅಲ್ಲೇ ಇರ್ತಾರೆ,
0: ಅಲ್ಲೇ ಇರ್ತಾರೆ. ಈ ಗಂಡ ಹೆಂಡತಿ ಜೊತೆಗೆ ಇಲ್ಲಿ ಬಂದಿರ್ತಾರೆ, ಸಂಸಾರ ಮಾಡ್ಕೊಂಡ್ ಬಂದಿರ್ತಾರೆ, ನಿಮ್ಗೆಲ್ಲ ಅಡಿಗೆ ಊಟ ಎಲ್ಲ ಅಡಿಗೆ ಮಾಡ್ಬೇಕಲ್ಲ, ಯಾರು ಮಾಡ್ತಾರೆ?
2: ಈಗ ನಾವೇ ಮಾಡ್ಕೊಂತೀವಿ ಸರ್, ಈಗ ನಾವೇ ಬ್ಯಾಚುಲರ್ ಇದ್ರೆ ನಾವೇ ಮಾಡ್ತೇವೆ. ಮತ್ತೆ
0: ಹಾಗೆ ಈಗ ಮದುವೆ ಮತ್ತೆ ಮುಂದೆ?
2: ಮುಂದೆ ಈಗ ಊರಲ್ಲಿ ಮನೆ ಕಟ್ಟಿಸ್ತಿದ್ವಿ, ಮನೆ ಮುಗಿದ್ರೆ ಮತ್ತೆ ಮದುವೆ ಮಾಡ್ಕೊಳ್ಳಿ ಸರ್.
0: ನೋಡಿ, ಒಂದು ದುಡಿಮೆ ಮಾಡ್ಬೇಕು, ಒಂದು ಮನೆ ಮಾಡ್ಬೇಕು, ಆಮೇಲೆ ಮಡದಿ ಮನೆಗೆ ಬರ್ಬೇಕು. ಒಳ್ಳೇದು, ತುಂಬಾ ಸಂತೋಷ. ನಿಮ್ಮ ಎಲ್ಲರ ಜೀವನ ನೋಡಿ, ಕಷ್ಟದ ಜೀವನದಲ್ಲಿ ಕೂಡ ಸಾಕಷ್ಟು ಸವಾಲುಗಳಿವೆ, ಅನೇಕ ಸಮಸ್ಯೆಗಳಿವೆ. ಆ ಸಮಸ್ಯೆ ಪರಿಹಾರ ಮಾಡೋಕ್ಕೆ ನೀವು ದುಡಿತಾ ಇರ್ತೀರಿ, ಸಾಲ ಮಾಡಿರ್ತೀರಾ, ಅದು ಕೂಡ ತೀರ್ಬೇಕು. ಅನಿವಾರ್ಯವಾಗಿ ದುಡಿಮೆ ಅಂತ ಅನ್ನೋದು ಒಂದು ನಾಲೆಜ್ ಇದ್ದಂಗೆ, ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಕಟ್ಟಡಗಳನ್ನು ಕಟ್ಟಿದೀವಿ ನಾವು ಅಂತಿರುತ್ತೆ. ನೀವು ಕಟ್ಟುವವರು ನೀವು ಅಲ್ವಾ? ಈ ಕೆಡುವವರು ನೋಡಿದಾಗ ಕಟ್ಟುವವರು ಬಹಳ ದೊಡ್ಡ ವ್ಯಕ್ತಿಗಳು. ಒಳ್ಳೇದು, ನಮಸ್ಕಾರ.

ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಕಟ್ಟಡ ಕಾರ್ಮಿಕರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ.
1: ನನ್ನೆದೆಯ ಹಾಡು,
2: ನನ್ನ ಹೃದಯ, ನನ್ನ ಹೃದಯ ತುವಿ ತುವಿ ಅನ್ನೋ ಸಮಯ.
3: ಹಲೋ,
4: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ.
5: ಹಲೋ ಹಲೋ ಹಲೋ, ನನ್ನ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲೋ ಕೇಳು.
4: 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281129 ಕೋಡ್ ಸಂಖ್ಯೆ 08272. ಕರೆ ಮಾಡ್ತಿರಲ್ಲ,
6: ನನ್ನೆದೆಯ ಮಾತು ಇದೆ.
4: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಹಲೋ
7: ಹಲೋ, ನಮಸ್ತೆ.
4: ಹಲೋ
8: ಹಲೋ, ಮಡಿಕೇರಿ ಆಕಾಶವಾಣಿನ?
4: ನನ್ನ ನೆನೆಯ ಹಾಡು,
8: ನನಗೊಂದು ಹಾಡು ಬೇಕಾಗಿತ್ತು.
4: ಹಲೋ.

0: ಶ್ರೋತೃಗಳು, ಈಗ ರೇಡಿಯೋ ಸಮಯ 3:01:22. ಇನ್ನು ಮುಂದೆ ಕಥ. ಶ್ರೀಮದ್ ರಾಮಾಯಣದ ಭಾಗ ಶಬರಿ, ವಾಲಿ ಮತ್ತು ಸುಗ್ರೀವ. ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು.
1: ಸೀತೆ, ಪ್ರಿಯಕಾಂತೆ, ನಿನ್ನ ನಗಲಿ ನಾನೊಬ್ಬನೇ ಈ ಕಾಡಿನಲ್ಲಿ ವನಚಾರಿಯಾಗಿ ಪಿತೃವಾಕ್ಯ ಪರಿಪಾಲನೆಗಾಗಿ ಬಂದವ. ನಿನ್ನ ಪ್ರೇಮ, ನಿನ್ನ ತ್ಯಾಗ, ನಿನ್ನ ಬಲಿದಾನಗಳನ್ನು ಮತ್ತೆ ಮತ್ತೆ ಚಿಂತಿಸ್ತಾ ಇರತಕ್ಕಂಥ ನಾನೀಗ ಆಧಾರಹೀನಂತಾದನಲ್ಲ. ಮುಂತಾಗಿ ಸಾಮಾನ್ಯರಂತೆ ಅಳುತ್ತಿರುವ ತನ್ನ ಅಣ್ಣನಿಗೆ ಧೈರ್ಯ ತುಂಬುತ್ತಾನೆ ಲಕ್ಷ್ಮಣ. ಪ್ರಭೋ, ಧೀನಮತಿಯಲ್ಲವೇ ನೀನು? ಜಗನ್ಮಾತೆಯಲ್ಲಿ ಅಡಗಿದ್ರೂ ಕೂಡ ಆಕೆಯನ್ನು ಹುಡುಕೊಂಡು ಬರುವ ಸಾಮರ್ಥ್ಯ ನನಗಿದೆ ನಿನ್ನ ಅನುಗ್ರಹದಿಂದ. ಚಿಂತಿಸಬೇಡ ಅಂಬಾಗ

ಆ ನರಳುವಿಕೆ, ಜೊತೆಯಲ್ಲಿ ರಾಮನಾಮದ ದಿವ್ಯವಾಗಿರತಕ್ಕಂಥ ರಾಮಗಾನ ಅದು ಕೇಳಿಸ್ತಾ ಇದೆ. ಅಚ್ಚರಿಯಿಂದ ಧಾವಿಸಿ ಬಂದು ಹತ್ತಿರ ನೋಡ್ತಾ ಇದ್ದಾರೆ. ನಭಕುಪ್ಪರಿಸಿದಂಗ

ಕಾಲ ಮೇಲೆ ಕೆತ್ತಲ್ಪಟ್ಟಂತ ಚಂಚುವನ್ನು ಆಗಮ್ಮೆ ಈಗಮ್ಮೆ ತೆರೆದು ರಾಮ ರಾಮ ರಾಮ ಅನ್ನತಕ್ಕಂಥ ಜಠಾಯುವನ್ನು ಹುಡ್ತಾರಂತೆ. ಓಡಿ ಬಂದು ಬರಸೆಳೆದು ಬಿಗಿದಪ್ಪ

ಅರ್ಧವರ್ಧ ಕಣ್ಣು ಮುಚ್ಚಲ್ಪಟ್ಟಿತ್ತು. ರಾಮಸ್ಪರ್ಶವಾದ ಅಕ್ಷಣ ಅಮೃತ ಸಿಂಚನವಾದಂತಾಯಿತು. ಮೆಲ್ಲ ಕಣ್ಣು ತೆರೆಯುತ್ತಾನೆ. ರಘುರಾಮಚಂದ್ರನನ್ನು ಕಂಡು ಸೀತಾಪಹಾರದ ವೃತ್ತಾಂತವನ್ನು ತಿಳಿಯಪಡಿಸುತ್ತಾನೆ. ನನ್ನ ಸೇವೆ ಸಲ್ಲಿಸಲಿಕ್ಕಾಗಲಿಲ್ಲ ಪ್ರಭು, ಆಪತ್ಕಾಲದಲ್ಲಿ ಬಂದು ನೆರವಾಗ್ತೇನೆ ಅಂತ ನಿಮಗೆ ಮಾತು ಕೊಟ್ಟಿದ್ದೆ. ಹೇ ಸತ್ಯಪರಾಕ್ರಮಿ ರಾಮ, ನನ್ನಿಂದ ಸೇವೆ ಸಲ್ಲಿಸಲಿಕ್ಕಾಗಲಿಲ್ಲ. ರಾವಣನ ವಂಚನೆಗೆ ಬಲಿಯಾಗಿ ಪಕ್ಷಾಘಾತನಾಗಿ ಇಲ್ಲಿ ಬಿದ್ದಿದ್ದೇನೆಂಬುದಾಗಿ ರಕ್ತವನ್ನು ಆಗಮ್ಮೆ ಈಗೊಮ್ಮೆ ಕಾರಿಕೊಳ್ಳತಕ್ಕಂಥ

ಅರ್ಧವರ್ಧ ಕಣ್ಣು ಮುಚ್ಚಲ್ಪಟ್ಟಿತ್ತು. ರಾಮಸ್ಪರ್ಶವಾದ ಅಕ್ಷಣ ಅಮೃತ ಸಿಂಚನವಾದಂತಾಯಿತು. ಮೆಲ್ಲ ಕಣ್ಣು ತೆರೆಯುತ್ತಾನೆ. ರಘುರಾಮಚಂದ್ರನನ್ನು ಕಂಡು ಸೀತಾಪಹಾರದ ವೃತ್ತಾಂತವನ್ನು ತಿಳಿಯಪಡಿಸುತ್ತಾನೆ. ನನ್ನ ಸೇವೆ ಸಲ್ಲಿಸಲಿಕ್ಕಾಗಲಿಲ್ಲ ಪ್ರಭು, ಆಪತ್ಕಾಲದಲ್ಲಿ ಬಂದು ನೆರವಾಗ್ತೇನೆ ಅಂತ ನಿಮಗೆ ಮಾತು ಕೊಟ್ಟಿದ್ದೆ. ಹೇ ಸತ್ಯಪರಾಕ್ರಮಿ ರಾಮ, ನನ್ನಿಂದ ಆ ಸೇವೆ ಸಲ್ಲಿಸಲಿಕ್ಕಾಗಲಿಲ್ಲ. ರಾವಣನ ವಂಚನೆಗೆ ಬಲಿಯಾಗಿ ಪಕ್ಷಾಘಾತನಾಗಿ ಇಲ್ಲಿ ಬಿದ್ದಿದ್ದೇನೆಂಬುದಾಗಿ ರಕ್ತವನ್ನು ಆಗಮ್ಮೆ ಈಗೊಮ್ಮೆ ಕಾರಿಕೊಳ್ಳತಕ್ಕಂಥ ಜಠಾಯ

ಮರಣಾಸನ್ನ ಸ್ಥಿತಿಯಲ್ಲಿದ್ದಂಥ ಪಕ್ಷಿಯನ್ನೆತ್ತಿ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಂತೆ, ಬಲ ತೊಡೆಯ ಮೇಲೆ ಅವನ ತಲೆ ಇರಿಸಿ ಬಾಯಿಗೆ ನೀರೆರೆದು, ಹೇ ಪಕ್ಷಿರಾಜ, ಪರೋಪಕಾರಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದಂತಹ ಪುಣ್ಯಾತ್ಮನಿ, ಸೀತಾದೇವಿಯನ್ನು ಉಳಿಸಿಕೊಳ್ಬೇಕು ಅಂತ ನೀ ಮಾಡಿದ ಪ್ರಯತ್ನ ವ್ಯರ್ಥ ಆದರೂ ನಿನ್ನ ಗುರಿ ಮುಖ್ಯವಾಗಿರತಕ್ಕಂಥದ್ದು. ಪಕ್ಷಿರಾಜ, ನಿನ್ನ ತಂದೆಗೆ ಗೆಳೆಯ ಅಂದ ಬಳಿಕ ನೀನು ನನ್ನ ತಂದೆಗೆ ಸಮಾನ ಎಂಬುದಾಗಿ ತೊಡೆಯನ್ನು ಮಲಗಿಸಿಕೊಳ್ತಾನೆ ರಾಮನ. ಮಂಗಳಮೂರ್ತಿಯನ್ನು ನೋಡ್ತಾ ರಾಮ ರಾಮ ರಾಮ ರಾಮ ಹೀಗಂದು ಆ ಪಕ್ಷಿರಾಜ ಜಠಾಯು ದೇಹತ್ಯಾಗ ಮಾಡ್ತಾನೆ. ಏನು ಪುಣ್ಯ ಮಾಡಿದನು, ತನ್ನ ಔರಸ ಪುತ್ರನ ಬಲ ತೊಡೆಯ ಮೇಲೆ ತಲೆಯಿಟ್ಟು ಯಾರು ಪ್ರಾಣ ಬಿಡುತ್ತಾನೋ ಅಂಥ ತಂದೆಗೆ ಮುಕ್ತಿ ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾರೆ. ದಶರಥನಿಗೂ ಕೂಡ ದೊರಕದೇ ಇರತಕ್ಕಂತಹ ಭಾಗ್ಯ ಈ ಪಕ್ಷಿಗೆ ದೊರಕಿತು ಜಠಾಯು. ರಾಮನ ಅನುಗ್ರಹ ಯಾರ ಮೇಲೆ ಆಗುತ್ತದೋ ಅವನೇ ದೊಡ್ಡವನಾಗುವ, ಅವ ಮೆಚ್ಚಿದ್ರಾಯಿತು. ಈ ಪಕ್ಷಿಯನ್ನು ಶಾಸ್ತ್ರಜ್ಞಾನ ಉಳ್ಳವನೇ, ವೇದವಿದನೇ, ತರ್ಕ ನ್ಯಾಯ ಏನಾದರೂ ತಿಳಿದವನೇ ಇಲ್ಲವೇ ಇಲ್ಲ, ನಿಷ್ಕಾಮವಾಗಿ ಪರೋಪಕಾರದ ಸೇವೆಯನ್ನು ಗೈದು ಅದನ್ನು ಭಗವಂತನಿಗೆ ಅರ್ಪಿಸಿರತಕ್ಕಂಥ ದೇವರು, ಅದಕ್ಕೆ ಮೆಚ್ಚತಕ್ಕಂಥವ. ಪರಮಾತ್ಮ ಒಲಿದರಾಯಿತು ಮೆಚ್ಚಿದರಾಯಿತು. ಶಾಸ್ತ್ರ ಗ್ರಂಥ ಜ್ಞಾನ ಎಲ್ಲ ಇರೋದು ಯಾಕೆ, ಅದು ಭಗವಂತನ ಭಕ್ತಿಯಾಗಿ ಪರಿವರ್ತಿತವಾಗಲಿಕ್ಕೆ. ಆ ಭಕ್ತಿ ಇಲ್ಲದಿದ್ರೆ ಎಲ್ಲ ವ್ಯರ್ಥ ಆಗ್ತದೆ. ಅಂತಹ ಜಠಾಯುವಿನ ನಿಷ್ಕಾಮವಾಗಿರತಕ್ಕಂತಹ ಲೋಕೋಪಕಾರಕವಾದಂತಹ ಕರ್ಮಕ್ಕೆ ಶ್ರೀರಾಮಚಂದ್ರ ಮೆಚ್ಚುತ್ತಾನೆ. ಮಾತ್ರವಲ್ಲ, ನನಗೆ ನನ್ನ ತಂದೆಯ ಔರ್ಧದೈಹಿ ಕಾರ್ಯಗಳು ಮಾಡುವ ಭಾಗ್ಯ ಇರಲಿಲ್ಲ ಜಠಾಯು, ಈಗ ನಿನ್ನ ಉತ್ತರ ಕ್ರಿಯೆ ಮಾಡಿ ನೀನೇ ನನ್ನ ತಂದೆ ಎಂಬುದಾಗಿ ತಿಳ್ಕೊಳ್ತೇನೆ ಅಂತ. ಎಂಥ ಭಾಗ್ಯ ಮಾಡಿರಬೇಕವ, ಸ್ವತಃ ತನ್ನ ಕೈಯಿಂದಲೇ ಅವನ ದೇಹಕ್ಕೆ ಅಗ್ನಿ ಸಂಸ್ಕಾರ ಕೊಡಿಸ್ತಾ ಇದ್ದಾನಂತೆ ಶ್ರೀರಾಮಚಂದ್ರ. ತಾನೇ ಜಲಾಂಜಲಿ ಇತ್ತ ಅಂದಮೇಲೆ ಆ ಸುಜೀವಿಗೆ ಮುಕ್ತಿ ಅನ್ನುವುದಕ್ಕೆ ಬೇರೆ ಯಾವ ದೃಷ್ಟಾಂತಗಳು ಬೇಕೆ? ಮಗನಿಂದ ಗತಿ ಸಿಗುತ್ತದೆ, ಮಕ್ಕಳಾಗಬೇಕು ಅಂತ ಅಪೇಕ್ಷೆ ಮಾಡ್ತಾರೆ.

ಬರ್ತಾರಲ್ವೇ ನಮ್ಮಲ್ಲಿ ಜಠಾಯುಗ, ಯಾರು ಮಕ್ಕಳಿದ್ರು, ಯಾರು ಬಂಧು ಇದ್ರು? ಪರಮಾತ್ಮನ ಎಲ್ಲವೂ ಕೂಡ, ತಂದೆ ತಾಯಿ ಬಂಧು ಬಳಗ ಎಲ್ಲ ಅವನು. ಅವ ಮೆಚ್ಚಿದನೋ ಅದಕ್ಕೆ ಜಾತಿ ಕುಲ ವರ್ಣ ವರ್ಗ ಕೂಡ ನೋಡದೆ ಆ ಸುಜೀವಿಗಳ ಮೇಲಕ್ಕೆತ್ತ. ಅದನ್ನು ಹೇಳ್ತಾರೆ ಶ್ರೀಪಾದರಾಜ ಹೆಚ್ಚುಗಳು.

ರಾಜ ದಾಸಿಯನ್ನು ಮೆಚ್ಚಿ ಮದುವೆ ಮಾಡಿಕೊಂಡ್ರೆ ಮರುದಿನವೇ ರಾಣಿ ಆಗ್ತಾಳೆ. ಮೊದಲನೇ ದಾಸಿ ಆದವಳು ರಾಣಿ ಆದ್ದಿ, ಹಾಗೆ ರಾಜ ಮೆಚ್ಚಿದ್ರಿಂದ. ಹಾಗೆ ಪರಮಾತ್ಮ ನೀನು ಯಾರನ್ನು ಮೆಚ್ಚಿತೀಯೋ ಅವರಿಗೆ ಉತ್ತಮ ಗತಿ ದೊರಕತಕ್ಕಂಥದ್ದು. ಜಠಾಯುವಿಗೆ ಪರಮಗತಿಯನ್ನು ಪರಮಾತ್ಮ ಕರುಣಿಸ್ತಾ ಇದ್ದ. ಅವನಿರತಕ್ಕಂತಹ ಭಕ್ತಿ ಸೇವೆ ಶ್ರದ್ಧೆಯನ್ನು ಕಂಡು ರಘುರಾಮಚಂದ್ರವನು ಲಕ್ಷ್ಮಣನ ಕೈ ಹಿಡಿದು ಜಠಾಯುವಿನ ಉತ್ತರ ಕ್ರಿಯೆ ಮುಗಿಸಿದ ಬಳಿಕ ಸೀತಾ ಸೀತಾ ಸೀತಾ ಅಂತ ಆಗೊಮ್ಮೆ ಈಗೊಮ್ಮೆ ಕಲವರಿಸಿದಂತೆ ಮಾತಾಡ್ತಾ ಬರ್ತಾನೆ. ಮಾರ್ಗದಲ್ಲಿ ಅಯೋಮುಖಿ ಅಂತಕ್ಕಂಥ ರಾಕ್ಷಸಿಯೋರ್ವಳು ಇವರನ್ನು ತಡೆಯುತ್ತಾಳೆ. ಅಲ್ಲಿಯೂ ಲಕ್ಷ್ಮಣನು ತೀಕ್ಷ್ಣವಾದ ತನ್ನ ಖಡ್ಗದಿಂದ ಆಕೆಯ ಕಿವಿಗಳನ್ನ ಮೂಗನ್ನು ಕತ್ತರಿಸಿ ಅಸುರಿ ಮತ್ತೆ ಎದುರಿಗೆ ಬಾರದಂತೆ ಮಾಡಿ ಅಯೋಮುಖಿ ಶಿಕ್ಷೆ ಕೊಡ್ತಾಳೆ. ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವುದು ಪರಮಾತ್ಮ ಅವತಾರದ ಮುಖ್ಯ ಕಾರ್ಯ. ಬರೇ ಕೊಲ್ಲುವುದಷ್ಟೇ ಅಲ್ಲ, ಹಾಗೆ ಮುಂದಕ್ಕೆ ಬರತಕ್ಕಂತಹ ಕಾಲ ಧನ್ಯೋಸ್ಮಿ ಭವನೀಕ್ಷಯ, ನಿನ್ನನ್ನು ನೋಡಿ ಧನ್ಯನಾದೆ ಅಂತ ಯಾರೋ ಹೇಳಿದ ಹಾಕೊಂಡು ಅಚ್ಚರಿಯಿಂದ ಮಾನವನಂತೆ ನಟಿಸುವ ರಾಮ ಎಡ ಬಲ ಮೇಲೆ ಕೆಳಗೆ ನೋಡ್ತಾನೆ, ಯಾರು ಯಾರು ಯಾರು ಯಾರು. ಹಾಗೆ ನೋಡುವಾಗಲೇ ಯೋಜನೆ ಯೋಜನೆಯ ಉದ್ದದ ಬರೇ ಎರಡು ಕೈಗಳು ಮಾತ್ರ ಮುಂದಕ್ಕೆ ಬರ್ತಾ, ಶಿರಸ್ಸಿಲ್ಲ, ಎರಡು ಕೈ ಮುಂದಕ್ಕೆ ಬರ್ತಾ ಇದೆ. ನೋಡಿದರೆ ಒಂದು ದೊಡ್ಡ ಬೆಟ್ಟದೋಪಾದಿಯಲ್ಲಿ ಬಿದ್ದಂತಹ ಒಂದು ಪ್ರಾಣಿ. ಅದಕ್ಕೆ ಹೊಟ್ಟೆಯಲ್ಲೇ ಬಾಯಿ, ತಲೆಯೇ ಇಲ್ಲ. ಕಬಂಧ ಅಂತಕ್ಕಂಥ ರಾಕ್ಷಸ ನಿಮ ತಕ್ಷಣವೇ ತಮ್ಮ ರಕ್ಷಣೆಗಾಗಿ ರಾಮ ಲಕ್ಷ್ಮಣರು ಆ ರಕ್ಕಸನ ಆ ಕಬಂಧ ಬಾಹುಗಳನ್ನು ಕತ್ತರಿಸುತ್ತಾರೆ.

ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ ಇದನ್ನು. ಧನ್ಯನಾದೆ ನಿನ್ನನ್ನು ಕಂಡು, ಹೇ ರಾಮ ಜಗನ್ನಾಥ, ಈಗ ನನಗೆ ಮುಕ್ತಿ ದೊರಕತಕ್ಕಂತಹ ಮಂಗಲ ಕಾಲ ಬಂತು. ಆಶ್ಚರ್ಯಪಟ್ಟವನಂತೆ ನೋಡ್ತಾನೆ ರಾಮ. ಎಲ್ಲವನ್ನ ಅವನೇ ಮಾಡುವವ, ಮಾಡಿಸುವವ, ಇತರರಿಗೆ ಮಾಡಿದ ಹಾಗೆ ಕಾಣಿಸ್ತದಷ್ಟೇ. ಜಗನ್ನಾಥದಾಸರ ದೃಷ್ಟಾಂತ ಕೊಡ್ತಾರೆ ಅದಕ್ಕೆ.

ಯಜ್ಞ ಮಾಡತಕ್ಕಂತ ಯಾಜ್ಞಿಕನು ಹವಿಷ್ಯನ್ನು ಬೇಯಿಸೋದು ಹೇಗೆ? ಅಗ್ನಿಯಲ್ಲೇ ಬೇಯಿಸೋದು ಹವಿಷ್ಯಾನ್ನವನ್ನು, ಮತ್ತೆ ಪುನಃ ಅಗ್ನಿಗೆ ಕೊಡೋ. ಬೇಯಿಸಿದ್ದು ಅಗ್ನಿಯೇ, ತಕೊಂಡದ್ದು ಅಗ್ನಿಯೇ. ಭಗವಂತ ಅಂತ ಲೀಲೆ ವಿಶೇಷ ತೋರ್ತಾ ಇದ್ದಾನೆ. ಇವನು ಉದ್ಧಾರ ಮಾಡಲೋಸ್ಕರವಾಗಿಯೇ ಅವನನ್ನು ಶಿಕ್ಷಿಸಿದ್ದಾನೆ. ಆದ್ರೆ ಲೋಕದ ಜನರಿಗೆ ಅರ್ಥವಾಗಿಸ್ಲಿ ಕೇಳ್ತಾನಪ್ಪ ನೀನು ಯಾರು ಅಂತ. ಆಗ ಹೇಳ್ತಾನೆ, ನಾನು ಧನು ಎಂಬ ಹೆಸರಿನ ಗಂಧರ್ವ, ಸ್ಥೂಲ ಶಿರ ಎಂಬ ಹೆಸರುಳ್ಳ ಒಬ್ಬ ಋಷಿಗೆ ನಾನು ಅನ್ಯಾಯ ಮಾಡಿದ್ರಿಂದ ಅವ ನನಗೆ ಈ ಶಾಪವನ್ನು ಕೊಟ್ಟಿದ್ದ. ಶಿರುವೇ ಇಲ್ಲದಿರ್ತಕ್ಕಂಥವನಾಗಿ ನೀನು ಕಬಂಧನ ಅಂತಕ್ಕಂಥ ನಾಮದಿಂದ ಇರಬೇಕು ಅಂತ ಶಾಪ ಕೊಟ್ಟಿದ್ದ. ನಾನು ನಿರಂತರವನ್ನು ಬೇಡಿ ಬೇಡಿ ಈ ಮಾರ್ಗದಲ್ಲಿ ಲೋಕ ಶಿಕ್ಷಕನಾದಂತಹ ಪರಮಾತ್ಮ ಯಾವಾಗ ಬರ್ತಾನ ಆಗ ಅವನು ಗಟ್ಟಿಯಾಗಿ ಹಿಡ್ಕೋ, ನಿನ್ನ ಮುಕ್ತಿ ಆಗ್ತದೆ ಅಂತ ಅನುಗ್ರಹ ಮಾಡಿದ್ದ. ಇವತ್ತು ನಾನು ಧನ್ಯನಾದೆ, ನನಗೆ ನಿನ್ನಿಂದ ಮೋಕ್ಷ ದೊರಕಿತು. ಇನ್ನೊಂದು ಆಸೆ ಇದೆ ನನಗೆ. ಏನು? ಇನ್ನೇನಿಲ್ಲ ರಾಮ, ನಾನು ಕೇಳಿದ್ದೇನೆ.

ಕಂಡಿದ್ದೇನೆ. ನೀನು ಜಠಾಯುವಿಗೆ ಯಾರೂ ಇಲ್ಲ ಅನಾಥ ಅಂತ ಅವನು ಉತ್ತರ ಕ್ರಿಯೆ ಮಾಡಿದ್ದಂತೆ. ನನಗೂ ಮಾಡೋ ತಂದೆ, ನನಗೆ ಯಾರೂ ಇಲ್ವಲ್ಲ. ಶ್ರೀರಾಮಚಂದ್ರ ಶಾಪಗ್ರಸ್ತನಾಗಿರತಕ್ಕಂಥ ಈ ಗಂಧರ್ವನಾದರೂ ಕೂಡ ದೇವರಿ ಮಾಂಬ ಜ್ಞಾನದಿಂದಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಶಿಶುಗಳಿಗೆ ಚಕ್ರವರ್ತಿಗಳೆಂತೋ ಅಂತೂ ಭಕುತರಿಗೆ ಶ್ರೀಕೃಷ್ಣ ಅಂತಾರೆ ವ್ಯಾಸತೀರ್ಥ. ಸಣ್ಣ ಮಗು ತನ್ನ ತಂದೆ ಚಕ್ರವರ್ತಿ ಇರಬಹುದು, ನನ್ನ ಎತ್ತುಕೋ ಅಂದಾಗ ಆ ಚಕ್ರವರ್ತಿ ನಾನು ರಾಜ ಕಾಣೋ ಅಂತ ಹೇಳೋದಿಲ್ಲ, ಮಗುವನ್ನ ಎತ್ಕೊಂಡು ಮುದ್ದಿಸ್ತಾನೆ. ಹಾಗೆ ಭಕ್ತರು ಒಂದು ಸಣ್ಣ ವಿಷಯ ಕೇಳಿದ್ರು ಕೂಡ ಪರಮಾತ್ಮ ಒಲ್ಲೆ ಅನ್ನೋದಿಲ್ಲ, ಇಲ್ಲ ಅನ್ನೋದಿಲ್ಲ. ಆಗಲಿ ಅಂತ ಎಲ್ಲ ಶ್ರೀಗಂಧದ ವೃಕ್ಷಗಳ ಆ ತುಂಡು ತುಂಡುಗಳನ್ನ ತಂದು ಕೈಯಿಂದ ತಾನೇ ಅಗ್ನಿಸ್ಪರ್ಶ ಮಾಡಿ ಅವನಿಗೆ ಉತ್ತಮ ಗತಿಯನ್ನು ಕರುಣಿಸುತ್ತಾನೆ ಪರಮಾತ್ಮ. ಭಗವಂತನ ದಯೆಗೆ ಪಾತ್ರರಾಗಲಿಕ್ಕೆ ಶುದ್ಧಾಂತಕರಣವುಳ್ಳವರಾದ್ರೆ ಸಾಕು. ಆವ ಯೋನಿಯೊಳಿರಿಸು, ಆವ ಕುಲದೊಳಗಿರಿಸು ಜಗನ್ನಾಥಾಸ ಅಂತ. ಎಲ್ಲಿಯೇ ಜನ್ಮ ಕೊಡು, ಯಾವ ಜಾತಿಯಲ್ಲಿ ಜನ್ಮ ಕೊಡು, ನಿನ್ನವನೆನಿಸೋ ಅಷ್ಟೇ ಸ್ವಾಮಿ. ನೀ ನಿನ್ನವನಾಗ್ಬಿಟ್ರೆ ಸಾಕು, ನನಗೆಲ್ಲ ರೀತಿ ಉದ್ಧಾರ ಆಗ್ತದೆ ಎಂದು ಭಗವಂತನ ಪ್ರಾರ್ಥನೆ ಮಾಡಿದ್ದಾರೆ. ಹಾಗೆಯೇ ಕಬಂಧನನ್ನು ಉದ್ಧಾರ ಮಾಡಿ ಪರಮಾತ್ಮ ಮುಂದಕ್ಕೆ

ಎಂಟನೇ ವರ್ಷದಲ್ಲೇ ಅನಾಥವಾದಂತಹ ಈ ಶಿಶು, ಈ ಹೆಣ್ಣು ಮಗಳು ಮತಂಗರಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರ ದೀಕ್ಷೆಯನ್ನು ಪಡೆದಿರತಕ್ಕಂಥವಳು. ಅದನ್ನೇ ಜಪಿಸ್ತ, ರಾಮನಿಗಾಗಿ ತಪಿಸ್ತ, ಆಕೆಗೆ ಯಾರೂ ತನ್ನವರೊಂಬ ಶರೀರ ಸಂಬಂಧಿಗಳೇ ಇಲ್ಲ. ಆದ್ರಿಂದಾಗಿ ಸಾಂಸಾರಿಕ ಮೋಹ ಬರಲಿಕ್ಕೆ ಅವಕಾಶವಿಲ್ಲ. ಹಗಲು ರಾತ್ರಿ ರಾಮ ಚಿಂತನೆ ಮುಂದೆ, ರಾಮ ಬರ್ತಾನೆ ಬರ್ತಾನೆ ಬರ್ತಾನೆ ಅಂತ ಕಾದಿದ್ದಾಳೆ. ವೃದ್ಧಳಾಗಿಬಿಟ್ಟಿದ್ದಾಳೆ, ಈಗ ಕಣ್ಣು ಮಸುಕಾಗಿದೆ, ಕಿವಿ ಕೇಳಿಸೋದಿಲ್ಲ. ಆದರೆ ಮತಂಗರು ಹೇಳಿದ್ದಾರೆ ಗುರುಗಳು, ರಾಮ ಈ ಕಡೆಯಿಂದ ಬರ್ತಾನೆ, ನಿನ್ನ ಉದ್ಧಾರ ಮಾಡ್ತಾನೆ ಅಂತ ಹೇಳಿದ್ದಾರೆ. ಆ ಗುರುವಾಕ್ಯದಲ್ಲಿ ವಿಶ್ವಾಸ ಇದ್ದು ಪ್ರತಿದಿನ ರಾಮ ಬರ್ತಾನೆ ಅಂತ ತಿಳ್ಕೊಂಡು ಆಶ್ರಮದ ಬಳಿ ಕಸ ಗುಡಿಸ್ತಾಳೆ, ಶುದ್ಧವಾಗಿಸ್ತಾಳೆ, ನೀರಿಡ್ತಾಳೆ, ಹಣ್ಣುಗಳನ್ನು ತಂದಿಡ್ತಾಳೆ. ರಾಮ ಬರುವ ದಿವಸ ಮಾತ್ರ ಅಲ್ಲ ಅವಳು ಸಿದ್ಧ ಮಾಡಿ ಕೂತದ್ದು, ನಿತ್ಯ ಸಿದ್ಧ ಮಾಡಿ ಕೂತ್ಕೊಳ್ತಾಳೆ, ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ಅಂತ. ಸದ್ಭಕ್ತನು ಪರಮಾತ್ಮನಿಗಾಗಿ ನಿರಂತರ ಸಾಧನೆ ಮಾಡ್ತಾನೆ, ನಿತ್ಯ ಪ್ರಾರ್ಥನೆ ಮಾಡ್ತಾನೆ. ಶಬರಿ ಹಣ್ಣು ಮುಂದಿಟ್ಟು ಕೂತಿದ್ದಾಳೆ ಸ್ವಾಮಿಗೆ, ಭಗವಂತನಿಗೆ ಅರ್ಪಿಸಲಿಕ್ಕೆ. ಆ ಹಣ್ಣು ತಂದಿಟ್ಟು ಇಟ್ಟು ಇಟ್ಟು ತಾನೇ ಹಣ್ಣು ಹಣ್ಣು ಮುದುಕಿ ಆಗಿದ್ದಾಳೆ. ಆದರೂ ಪರಮಾತ್ಮನೂ ಬರಲಿಲ್ಲ. ಹೊರಗೆ ಹೇಗೆ ಹಣ್ಣೋ ಒಳಗೆ ಭಕ್ತಿ ಪ್ರೇಮದಿಂದ ಹಣ್ಣಾಗಿದ್ದಾಳೆ. ಆ ಜೀವಫಲ ಪಕ್ವವಾಗಿದೆ, ಯಾವಾಗ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಕಾದಿದ್ದಾಳೆ. ಹೊರಗಿನ ಹಣ್ಣು ಕೇವಲ ಒಂದು ಸಂಕೇತ ನಿಮಿತ್ತ ಮಾತ್ರ. ಈ ಜೀವವೆಂಬ ಪಕ್ವ ಫಲ ಪರಮಾತ್ಮನಿಗೆ ಸಮರ್ಪಣೆ ಮಾಡಲಿಕ್ಕೆ ಯೋಗಿಗಳು ಕಾದಿರ್ತಾರಲ್ವೇ, ಆ ಹಣ್ಣು ಅಂತಕ್ಕಂಥದ್ದು ಹೊರಗಿಂದ ಮಾತ್ರ. ಸಾಮಾನ್ಯರಿಗಿದ್ರೆ ಅರ್ಥ ಆಗೋದಿಲ್ಲ. ಚಿಕ್ಕ ಹುಡುಗ ಸಣ್ಣ ವಯಸ್ಸಿನಲ್ಲಿ ಹಣ್ಣು ಹಣ್ಣು ಅಂತಾರೆ, ತಾರುಣ್ಯ ಬಂತೋ ಹೆಣ್ಣು ಹೆಣ್ಣು ಅಂತಾರೆ, ಮುದುಕನಾಗ್ತಾನೋ ಅಯ್ಯೋ ಇನ್ನೇನು ಮಣ್ಣು ಮಣ್ಣು ಅಂತಾರೆ. ಇದು ಅಜ್ಞಾನಿಗಳಲ್ಲಿರ್ತಕ್ಕಂಥದ್ದು. ಆದರೆ ಜ್ಞಾನಿಗಳ ಹಣ್ಣು ಎಂಥದ್ದದು, ಆ ಜೀವವೇ ಪಕ್ವ ಫಲ. ಅದನ್ನು ಪರಮಾತ್ಮನಿಗೆ ಅರ್ಪಿಸಬೇಕು ಅಂತ ಈ ಪ್ರಕಾರವಾಗಿ ಇಡೀ ಜೀವಮಾನ ಕಳೆದಿದ್ದಾನೆ.

0: ಮಕ್ಕಳಾಗಿದ್ದಾಳೆ, ಕೈ ಕಾಲು ನಡುಕ್ತಾ ಇದೆ. ಆಕೆ ಏನ್ ಮಾಡ್ತಿದ್ಲು? ನಮ್ಮಲ್ಲಿ ಶಬರಿ ಎಂಜಲು ಹಣ್ಣನ್ನ ರಾಮನಿಗೆ ಕೊಟ್ಲು ಅಂತ ಹೇಳಿದ್ದಾರೆ ಉಚ್ಚಿಷ್ಟವನ್ನ. ಅದರ ಅರ್ಥ ಏನು? ಆಕೆ ಮಹಾಸಿದ್ಧ ಯೋಗಿನಿ, ರಾಮ ಪರಮಾತ್ಮ ಅಂತ ಅವಳಿಗೆ ಗೊತ್ತು. ಆ ರಾಮನಿಗೆ ಎಂಜಲು ತಿನ್ನಿಸ್ತಾಳೋ ದೇವರಿಗೆ, ಅಂಥ ಮೂಢಳೆ ಅವಳು. ಶಬರಿ ಅಂತ ಹೆಸರಿದ್ದಾಕ್ಷಣ ಕಿರಾತಳು ಅಂತ ಹೀಗೆ ತಿಳಿಯಬಾರದು, ಅವಳು ಸಿದ್ಧಯೋಗಿನಿ ಅಂತ ಹೇಳಿದ್ದಾರೆ ರಾಮಾಯಣದಲ್ಲಿ. ಹಾಗಾದ್ರೆ ಉಚ್ಚಿಷ್ಟ ಅಂದ್ರೆ ಏನು ಅಂದ್ರೆ, ಆಕೆ ಏನ್ ಮಾಡ್ತಿದ್ಲು? ಒಂದೊಂದು ಮರದ ಆ ಬೋರೆ ಹಣ್ಣುಗಳನ್ನ ಆರಿಸ್ಕೊಳ್ತಾ ಇದ್ರು. ಬೋರೆ ಹಣ್ಣು ಎಲ್ಲ ಒಂದೇ ಆದ್ರೂ ಒಂದೊಂದು ಮರದ ಹಣ್ಣಿಗೆ ಒಂದೊಂದು ರುಚಿ ಇರುತ್ತದೆ. ಯಾವುದೇ ಹಣ್ಣು, ಮಾವಿನ ಹಣ್ಣು ಎಷ್ಟು ವೈವಿಧ್ಯ ಇಲ್ಲ, ಹುಳಿ ಇದೆ, ಸಿಹಿ ಇದೆ, ಒಗರಿದೆ. ಹಾಗೆಯೇ ಒಂದು ಮರದ ಹಣ್ಣು ತೆಗೀತಾಳೆ, ಬಾಯಿಗೆ ಹಾಕ್ತಾಳೆ. ಓ, ಇದು ಕಹಿ ಅಥವಾ ಒಗರು, ಇದು ರಾಮನಿಗೆ ಬೇಡ ಅಂತ. ಪ್ರತಿಯೊಂದು ಮರದ ಆ ಹಣ್ಣಂತಂದು ಬುಟ್ಟಿಯಲ್ಲಿ ಇಟ್ಟಿರ್ತಾಳೆ, ಆ ಬುಟ್ಟಿಯಿಂದ ಒಂದು ಹಣ್ಣೆತ್ತಿ ಬಾಯಿಗಿಡ್ತಾಳೆ. ಓ, ಇದು ಹುಳಿ, ಇದು ರಾಮನಿಗೆ ಬೇಡ ಅಂತ. ಯಾವ ಬುಟ್ಟಿಯ ಹಣ್ಣನ್ನು ತೆಗೆದು ಬಾಯಿಗಿಟ್ಲೋ ಅದು ಸಿಹಿ ಅನಿಸ್ತೋ, ಓ ಈ ಬುಟ್ಟಿಯಲ್ಲಿದ್ದುದು ರಾಮನಿಗೆ ಅಂತ ತಿಳಿದು ಆ ಹಣ್ಣನ್ನು ಕಾದರಿಸ್ತಾರೆ. ಇಲ್ಲಿ ಉಚ್ಚಿಷ್ಟ ಅಂದ್ರೆ ಅರ್ಧ ತಾನು ತಿಂದು ಅರ್ಧ ರಾಮನಿಗೆ ಕೊಟ್ಲು, ಹೀಗೆ ಅರ್ಥ ಅಲ್ಲ. ಉತ್ತರಶಿಷ್ಟ ಅವಳು ತೆಗೆದು ಏನು ಉಳಿದಿದೆ ನೋಡಿ ಅಲ್ಲಿ, ಅದಕ್ಕೆ ಉಚ್ಚಿಷ್ಟ ಅಂತ ಹೇಳು. ಹೊರತು ಎಂಜಲು ಕೊಟ್ಲು ಅಂತ ಅರ್ಥ ಅಲ್ಲ. ಮನೆಗೆ ಯಾರಾದ್ರೂ ಅತಿಥಿ ಬಂದ್ರೆ ನಾನಾ ವಿಧವಾದಂತ ತಿಂಡಿ ತಿನಿಸೆಲ್ಲ ಮಾಡಿ ಅದು ಉಪ್ಪು ಖಾರ ಹುಳಿಯೋ ಸಿಹಿಯೋ ಸರಿಯಾಗಿದೆ ನೋಡ್ಲಿಕ್ಕೆ ಒಂದು ತುಂಡು ಮನೆಯ ಒಡತಿ ಬಾಯಿಗೆ ಹಾಕಿದ್ಲು ಅಲ್ಲಿ, ಆಗ ಉಳಿದಿದ್ದನ್ನು ಎಂಜಲು ಮಾಡಿದ್ಲು ಅಂತ ಅರ್ಥ ಅಲ್ಲ. ಆದ್ರೆ ಮೊದಲು ತಾನು ತಿಂದ ಆಮೇಲೆ ಇಟ್ಟರೆ ಅದಕ್ಕೆ ಎಂಜಲು ಅಂತ ಹೀಗೆ ಹೇಳುವ ಅರ್ಥದಲ್ಲಿ ತಿಳಿಸಿದ್ದಾರೆ. ಹೊರತು ಎಂಜಲು ತಿನ್ನಿಸ್ಲು ಅಂತ ಅಲ್ಲ. ಒಂದು ಬುಟ್ಟಿಯಲ್ಲಿ ಈ ಹಣ್ಣು ಸಿಹಿ ಅಂತ ಗೊತ್ತಾದ ಕ್ಷಣ ಆ ಮರದ ಹಣ್ಣನ್ನೇ ಬುಟ್ಟಿಯಲ್ಲಿ ಸಂಗ್ರಹಿಸಿ ತರ್ತಾಳೆ, ಭಗವಂತನಿಗಾಗಿ ಕಾದರಿಸುತ್ತಾಳೆ. ಇಂಥ ತಪಸ್ವಿನಿ ಆಕೆ ರಘುರಾಮಚಂದ್ರಮನು. ಆಕೆಯ ಬಳಿ ಬರ್ತಾನೆ ಭಗವಂತನ ಅನುಗ್ರಹವಾದ್ರೆ ನಾವೇನವನು ಹುಡುಕೊಂಡು ಹೋಗಬೇಕಾಗಿಲ್ಲ. ಜನನಿಯನು ಕಾಣದಿ ಹವಾಲಕ, ಚಿಕ್ಕ ಮಗು ತಾಯಿಯನ್ನು ನೋಡದಿದ್ರೆ ಅಮ್ಮ ಅಮ್ಮ ಅಮ್ಮ ಅಂತ ಹೇಳುವಾಗ ಮಗು ಹುಡ್ಕೊಂಡು ಹೋಗೋದಿಲ್ಲ, ಅದಲ್ಲೇ ಬಿದ್ದು ಒದ್ದು ಒದ್ದಾಡಿ ಕಳ್ತಾ ಇರ್ತದೆ. ತಾಯಿ ಹತ್ರ ಕೊಡಿ ಬರ್ತದೆ. ತನಯ ನಂಬಿಗಿದಪ್ಪಿ ರಂಬಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಜಗನ್ನಾಥದಾಸರು ಹೇಳ್ತಾರೆ ತನ್ನವರಿದ್ದೆಡೆಗೆ ಬರ್ತಾರೆ. ಶಬರಿ ಇದ್ದಲ್ಲಿಗಾಗಿ ಬಂದು ಆಕೆ ಕೊಟ್ಟಂತ ಹಣ್ಣನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಇವನೇ ರಾಮಾಂತ ಗುರುಗಳು ಹೇಳಿದಂತ ಚಿಹ್ನೆಯನ್ನು ತಿಳಿದು ಅವನ ಪಾದದಲ್ಲಿ ಹೊರಳಾಡ್ತಾನೆ.
1: ದೇವನೀ ಬಂದುದನು ಬಲ್ಲೆನು,
0: ನನ್ನ ಗುರುಗಳು ಹೇಳಿದ್ದಾರೆ

ನನ್ನ ಗುರುಗಳು ನನಗೆ ಹೇಳಿದ್ದಾರೆ ನೀನು ಸರ್ವಜ್ಞ ಸಾಕ್ಷಾತ್ ಪರಮಾತ್ಮ, ನಿನಗೆ ನಾನು ಹೇಳಬೇಕೆ? ಆದರೂ ರಾಮ, ನಿನ್ನ ಚರಿತ್ರೆಯಲ್ಲಿ, ನಿನ್ನ ಅದ್ಭುತ ಲೀಲೆಯಲ್ಲಿ ದರಿದ್ರಳಾದ ಅವಜ್ಞಳಾದ ಕಾಡಾಡಿಯಾದ ಈ ಶಬರಿ ಹೆಸರು ನಿನ್ನ ಜೊತೆಗೆ ಬರಬೇಕು ಅಂತ ನೀನೇ ನನ್ನನ್ನು ಮಾತನಾಡಿಸ್ತಾ ಇದ್ದಿ ಸ್ವಾಮಿ. ಇಲ್ಲಿಂದ ನೇರವಾಗಿ ಪಂಪಾ ತೀರಕ್ಕೆ ಹೋಗು, ಪಂಪಾ ಸರೋವರ ತೀರಕ್ಕೆ. ಅಲ್ಲಿ ಸೀತೆಯನ್ನು ನೀ ಮರಳಿ ಪಡೆಯಲಿಕ್ಕೆ, ಅದನ್ನು ಸಾಧಿಸಲಿಕ್ಕೆ ಬೇಕಾದಂತಹ ಸಹಾಯಕರು ಸಿಗ್ತಾರೆ. ನೇರವಾಗಿ ಈ ಕಡೆಯಿಂದ ಹೋಗು ರಾಮ, ಹೋಗುವ ಮೊದಲು ಒಂದು ಕ್ಷಣ ಇಲ್ಲಿ ನಿಲ್ಲು.

ನನ್ನ ಪೂಜೆಯನ್ನು ನೀ ಕೈಕೊಂಡ್ರೆ ನನ್ನ ಜನ್ಮದ ಉದ್ದೇಶ ಸಾರ್ಥಕ ಆದ ಹಾಗಂತ ಭಗವಂತನ ಭಕ್ತಿಯಿಂದ ಪೂಜಿಸ್ತಾ ಕೈ ಮುಗಿದು ರಾಮ ನಾ ಹೋಗಿ ಬರಲೇ ಇದ್ಲು ಯಾವುದೋ ಊರಿಗೆ ಹೋಗುವಾಗ ಹೋಗಿ ಬರಲೇ ಅಂತ ಇವಳು ಹಾಗೆ ಹೇಳಲಿಲ್ಲ ಹೋಗಿ ಬರಲೇ ಅನ್ನೋ ಒಟ್ಟಿಗೆ ಒಂದು ಪದವನ್ನು ನಾವು ಹೇಳ್ತೇವಾದರೂ ಇವಳು ಏನು ಕೇಳ್ತಾಳೆ ಅನುಜ್ಞಾತಾತು ರಾಮೇಣ ಭಗವಂತ ಅಪ್ಪಣೆ ಕೊಟ್ಟ ಹೋಗು ಅಂತ ಅಂದ್ರೆ ಇನ್ನೇನಿಗೆ ಜನ್ಮ ಇಲ್ಲ ಹೋಗು ಹುತ್ವಾತ್ಮಾನಂ ಹುತಾಶನೇ ರಾಮನ ನೋಡ್ತಾ ನೋಡ್ತಾ ಆಕೆಯ ಕಲೆಯವರ ಅಗ್ನಿಯಲ್ಲಿ ಬಿದ್ದು ಬಿಡ್ತಾನೆ ಭಗವಂತ ಅಲ್ಲಿಯೂ ಅಶ್ರು ತರ್ಪಣವನ್ನಿತ್ತ ಶ್ರೀರಾಮಚಂದ್ರ ಎಷ್ಟು ಅನಾಥರ ಶ್ರಾದ್ದ ಮಾಡಿದ್ರು ಎಷ್ಟು ಅನಾಥರಿಗೆ ತನಗೆ ಶರಣ ಬಂದವರನ್ನು ಉದ್ಧಾರ ಮಾಡಿದ್ರು ಇಂದಿಗೂ ನಮ್ಮಲ್ಲಿ ಯಾವುದೇ ಒಂದು ಅನಾಥ ಶವ ಸಂಸ್ಕಾರ ಮಾಡಿದ್ರೆ ಪುಣ್ಯ ಅಂತರ ಅರ್ಥದಲ್ಲಿ ಶ್ರೀರಾಮ ಮಾಡಿ ತೋರಿಸಿರತಕ್ಕಂಥದ್ದು ಸ್ವತಃ ತಂದೆ ತಾಯಿಗೆ ಅವ ಮಾಡಲಿಲ್ಲ ತಂದೆಗೆ ಮಾಡಲಿಕ್ಕಾಗಲಿಲ್ಲ ಎಷ್ಟು ಜನ ಭಕ್ತರಿಗೆ ಮಾಡಿದ ಭಗವಂತ ಭಕ್ತ ಕುಟುಂಬಿ ತನ್ನ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಬರತಕ್ಕಂಥವ ಆ ಶಬರಿಗೆ ಆಕೆಯ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿರತಕ್ಕಂಥ ಗತಿಯನ್ನು ಕೊಟ್ಟು ರಾಮಲಕ್ಷ್ಮಣರು ಸೀತೆಯ ಗುಣ ಸ್ವಭಾವ ಸ್ವರೂಪಗಳು ಮತ್ತೆ ಮತ್ತೆ ಚಿಂತಿಸ್ತಾ ಪಂಪಾ ತೀರಕ್ಕೆ ಬರ್ತಾರೆ ಪಾವನವಾದ ಪಂಪಾ ಸರೋವರದ ಬಳಿಯಲ್ಲಿ ಬಂದು ನಿತ್ಯಾನ್ನಿಕಳನ್ನು ಮುಗಿಸಿ ಒಂದು ವೃಕ್ಷ ಮೂಲದಲ್ಲಿ ಗಂಭೀರನಾಗಿ ಕುಳಿತಿದ್ದಾನೆ ಪುರುಷೋತ್ತಮ ಶ್ರೀರಾಮ ಅಲ್ಲಿರುವ ಪಕ್ಷಿ ಸಂಕುಲ ಕಲಕಲ ಕಿಲಕಿಲ ರವೆ ಮಾಡ್ತಾ ಇರತಕ್ಕಂಥ ರವ ಮಾಡ್ತಾ ಇರತಕ್ಕಂಥ ಪ್ರಾಣಿಗಳೆಲ್ಲ ಸ್ತಬ್ಧವಾದ ಎಲ್ಲೂ ಏನು ಶಬ್ದವೇ ಇಲ್ಲ ಯಾಕೆ ರಾಮನ ಶಬ್ದನಾಗಿ ಕೂತಿದ್ದಾರೆ ಅಂತ ಸರ್ವಶಬ್ದವಾಚ್ಯನಾಗಿರತಕ್ಕಂಥ ಪರಮಾತ್ಮ ಲಕ್ಷ್ಮಣನ ಕಂಡು ಆ ಸರೋವರದಲ್ಲಿ ಅರಳಿದಂಥ ಕಮಲವನ್ನು ಕಂಡು ಕಮಲಮುಖಿಯಾದಂಥ ಜಾನಕಿಯನ್ನು ಸ್ಮರಿಸಿಕೊಳ್ತಾಳೆ ಯಾವುದೋ ಪಕ್ಷಿಯ ರವದಲ್ಲಿ ಸೀತೆಯೇ ಮಾತಾಡ್ತಾಳೆ ಅಂತ ಭ್ರಮಿಸುತ್ತಾನೆ ಅಡಿಗಡಿಗೆ ಹೇ ದೈತೆ ಜನಕಸುತೆ ಎಲ್ಲಡಗಿದ್ದೀಯೋ ಅಂತ ಮತ್ತೆ ಮತ್ತೆ ಸ್ಮರಿಸುತ್ತಾನೆ ಲಕ್ಷ್ಮಣ ಧೈರ್ಯ ಕೊಡ್ತಾ ಇದ್ದಾನೆ ಆಗ ಅನೇಕ ಅನೇಕ ದೃಷ್ಟಾಂತಗಳ ಮೂಲಕ ಇದನ್ನು ಹೇಳ್ತಾರೆ ಶ್ರೀರಾಮಚಂದ್ರ ಪಂಪಾ ತೀರಕ್ಕೆ ನೀರು ಕುಡಿಯಲಿಕ್ಕೆ ಹೋಗ್ತಾನಂತೆ ಆ ನೀರು ಕುಡಿದು ಮೇಲಕ್ಕೆ ಬರುವಾಗ ತನ್ನ ಕೈಯಲ್ಲಿದ್ದ ಬಾಣವನ್ನು ಹಾಗೆ ನೆಲಕ್ಕೆ ಚುಚ್ಚಿದನಂತೆ ಅಲ್ಲೊಂದು ಕಪ್ಪೆ ಇತ್ತು ಆ ಕಪ್ಪೆಯ ಬೆನ್ನೊಳಗೆ ತೂರಿ ಆ ಬಾಣ ಹೋಗಿ ನೆಲಕ್ಕೆ ಮುಟ್ಟುತ್ತದೆ ಆ ಕಪ್ಪೆಯ ರಕ್ತದಲ್ಲಿ ಒದ್ದಾಡ್ತಾ ಇದೆ ಅದೇನು ಸದ್ದು ಮಾಡೋದಿಲ್ಲ ರಾಮ ಆ ಬಾಣವನ್ನು ಕೀಳಲಿಕ್ಕೆ ಬರುವಾಗ ಬಾಣದ ತುದಿಯಲ್ಲಿ ಕಪ್ಪೆ ಕಾಣಿಸಿತು ರಾಮ ಕೇಳ್ತಾನೆ ಏ ಮಂಡೂಕುವೆ ಏ ಕಪ್ಪೆ ನನ್ನ ಬಾಣನಿಗೆ ಚುಚ್ಚುವಾಗ ತಿಳಿಯದೆ ನಾನು ಈ ಕೆಲಸ ಮಾಡಿದೆ ಆ ಚುಚ್ಚುವಾಗ ನೀನು ಸ್ವಲ್ಪ ಶಬ್ದ ಮಾಡಿದ್ರೆ ಸ್ವಲ್ಪ ನೀನು ಕೂಗಾಡಿದ್ರೆ ನಾನು ಆಗಲೇ ನಿನ್ನ ಬದುಕಿಸ್ತಿದ್ದೇನೆ

ಹೇಳ್ತಿದ್ದೆ. ಈಗ ರಾಮನ ಅದು ನೀನೇ ಕೊಲ್ಲಿಕ್ ಬರುವಾಗ ಯಾರನ್ನ ಕರೆಯೋದು ಅಂತ ಗೊತ್ತಾಗ ಸುಮ್ಮನೆ ಅದನ್ಬಿಡ್ತಂತೆ ಕಪ್ಪು. ಆ ಕಪ್ಪೆ ಹಾಗೆ ಹೇಳ್ತಂತೆ. ಅದರ ಅರ್ಥ ಏನು ಅಂದ್ರೆ, ಭಗವಂತನ ಸಂಕಲ್ಪವೇ ಅದಕ್ಕನುಗುಣವಾಗಿ ತನ್ನನ್ನು ಹೊಂದಿಸಿಕೊಳ್ತಾರೆ ಭಕ್ತರು ಅಂತ ಅರ್ಥ. ಒಂದು ಕಾಗೆ ನೀರು ಕುಡಿಯಲಿಕ್ಕೆ ಬಂತಂತೆ ಪಂಪಾ ತೀರಕ್ಕೆ. ಅದು ಹೀಗೆ ರಾಮನನ್ನು ನೋಡುತ್ತದೆ, ನೀರು ಕುಡಿಯದೆ ಹೊರಟು ಹೋಯ್ತು. ಯಾಕೆಂದ್ರೆ ಆ ನೀರು ಕುಡಿಯುವಷ್ಟು ಕಾಲ ನಾನು ನೀರಿನ ಕಡೆಗೆ ಲಕ್ಷ್ಯ ಕೊಟ್ರೆ ನೀರಜ ಲೋಚನಾದ ರಾಮನನ್ನು ನೋಡುವ ಈ ಭಾಗ್ಯ ತಪ್ಪುತ್ತದಲ್ಲ ಅಂತ ಆ ಕಾಗೆಗೂ ಕೂಡ ಆ ರಾಮ ಅಷ್ಟು ಪ್ರಯತ್ನವಾಗಿ ಕಾಣಿಸ್ತಾವಂತೆ. ಮುಂತಾದ ವರ್ಣನೆಗಳು ಏನು ಕಾಣಿಸ್ತಾವ ಅಂದ್ರೆ, ಭಗವತ್ನ ಕಸ್ಯೈಕ ಪ್ರಿಯದರ್ಶನ ಅಂತಕ್ಕಂತಹ ಮಾತನ್ನು ಪುಷ್ಟೀಕರಿಸ್ತಾ ಇದೆ. ರಾಮನೇ ಜಗನ್ನಾಥ ಪರಮಾತ್ಮನ ಸ್ಪಷ್ಟಪಡಿಸುತ್ತದೆ. ರಾಮಲಕ್ಷ್ಮಣ ಕುಳಿತಂತೆ ವಿಚಾರ ಮಾಡ್ತಾ ಇರತಕ್ಕಂತಹ ಕಾಲ ಅತ್ತ ಋಷ್ಯಮೂಕ ಗಿರಿ ಶಿಖರದಲ್ಲಿ

ಎತ್ತರದ ಪರ್ವತ ಶಿಖರದಿಂದ ರಾಮಲಕ್ಷ್ಮಣರು ನೋಡುತ್ತಾರೆ. ಯಾರಿವರು? ಖಂಡ ಪರಶು ಪರಾಕ್ರಮರ ಕೋದಂಡ ಕಂಡ ಕೃಪಾಣ ಸುರಗಿ ಸುಮಂಡನ ರಾಜಪದ ತೇಜೋ ವಿಮಲ ವಿಗ್ರಹರ. ನಾನಾ ಆಯುಧ ಬಾಣಗಳಾಗಿ ಕುಳಿತಿದ್ದ, ಧನುಷ್ಯದ ಕೈಯಲ್ಲಿ, ಇದನ್ನು ಕಂಡು ಭಯವಾಗ ವಾಲಿಯನ್ನು ಕಳುಹಿಸಿಪಟ್ಟವರೋ ಹೀಗಂದು

ಸುಗ್ರೀವನ ಮಾತನ್ನು ಕೇಳಿದಂತಹ ಆಂಜನೇಯ ಸ್ವಾಮಿ ತಕ್ಷಣವೇ ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ರಾಮಚಂದ್ರನ ನೋಡ್ಲಿಕ್ಕೆ ಬರ್ತಾನೆ ಎಂದಿದ್ದಾರೆ. ಸರ್ವಜ್ಞರಾದಂಥ ವಾಯುದೇವರಿಗೆ ಶ್ರೀರಾಮ ಪರಮಾತ್ಮ ಎಂಬ ಜ್ಞಾನ ಇಲ್ವೇ, ಯಾರು ತಿಳ್ಕೊಂಡು ಬರಬೇಕೆ? ಸುಗ್ರೀವನ ಆಜ್ಞೆ ಪಾಲಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಭಗವಂತನನ್ನು ಸ್ತುತಿಸ್ತಾ ಬರ್ತಾನೆ. ಅವತಾರದಲ್ಲಿ ಇದೆಲ್ಲವೂ ನಿಮಿತ್ತವಾಗ್ತದೆ. ಸನ್ಯಾಸವೇ ಶಾಕೊಂಡು ಯಾಕೆ ಬಂದ? ಸುಗ್ರೀವನ ಆಜ್ಞೆ ಪಾಲಿಸಲಿಕ್ಕೆ ಬಂದನೇ ಹೊರತು ರಾಮದೇವರನ್ನೇನೋ ಮೋಸ ಮಾಡಲಿಕ್ಕಲ್ಲ. ರಾವಣನು ಸನ್ಯಾಸಿಯಾಗಿ ಬಂದಿದ್ದಲ್ಲ ಸೀತಾದೇವರು ವಂಚಿಸಲಿಕ್ಕೆ, ಹಾಗೆ ಬಂದನೆ ಆಂಜನೇಯ. ನವವ್ಯಾಕರಣ ಪಂಡಿತ ಕೋವಿದ ಯಾವಾತನ ಚಿಂತನೆಯಿಂದ ಬುದ್ಧಿ ಬಲ ಯಶೋ ಧೈರ್ಯಾದಿಗಳು ಪ್ರಾಪ್ತಿಯಾಗ್ತಾವೋ

ತೊರವೇ ನರಹರಿ ಕವಿಗಳು ಹೇಳ್ತಾರೆ, ಇವನು ಅತಿಶಯದ ಯತಿ ಹನುಮಂತ, ಅತಿಶಯದ ಯತಿ. ಯಾಕಂದ್ರೆ ಯಜ್ಞೋಪವೀತದ, ಯಜ್ಞೋಪವೀತ ಕಾಣಿಸ್ತದೆ. ಎಲ್ಲೋ ಸನ್ಯಾಸಿಗಳು ಯತಿಗಳಿಗೆ ಶಿಖಾಸೂತ್ರ ವಿಸರ್ಜನೆ ಮಾಡಿತಾನೆ ಅವರು ಯತಿಗಳಾಗೋದು. ಆದ್ರೆ ಇದ್ವ ಅತಿಶಯದ ಯತಿ, ಇವ ಯಜ್ಞೋಪವೀತ ಕಾಣಿಸ್ತದೆ. ಕನಕ ಕೌಪೀನ ಧರಿಸಿದ್ದಾನೆ ಈ ವೇಷ ಹಾಕೊಂಡು ಬಂದ ಯತಿ. ಏನ್ ಮಾಡ್ತಾನಂದ್ರೆ ರಾಮಚಂದ್ರನಿಗೆ ನಮಸ್ಕಾರ ಮಾಡ್ತಾನೆ. ಇದಿನ್ನೂ ಆಶ್ಚರ್ಯ, ಸನ್ಯಾಸಿಗೆ ಯಜ್ಞೋಪವೀತ ಇರೋದಿಲ್ಲ, ಸಾರದಕ್ಕೆ ಸನ್ಯಾಸಿ ಆದವ ಗೃಹಸ್ಥನಿಗೆ ನಮಸ್ಕಾರ ಮಾಡೋದಿಲ್ಲ. ಇಲ್ಲಿ ಆಂಜನೇಯ ಸ್ವಾಮಿ ನಮಸ್ಕಾರ ಮಾಡಿದ ಅಂದಿದ್ದಾರೆ. ಯಾಕೆ ಗೊತ್ತೇ, ಇವ ಎಂಥ ಗೃಹಸ್ಥ, ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ ಅಂತ ಮಧ್ವಾಚಾರ ಸ್ತೋತ್ರ ಮಾಡ್ತಾರೆ ಪರಮಾತ್ಮನನ್ನ. ವಿಕಾರವಿಲ್ಲದಿರತಕ್ಕಂಥ ನಿತ್ಯ ಗೃಹಸ್ಥನವ ಪರಮಾತ್ಮ. ಈ ಬ್ರಹ್ಮಾಂಡಗಳೆಲ್ಲ ಅವರಿಗೆ ಗ್ರಹ, ಇದರಲ್ಲೆಲ್ಲ ವ್ಯಾಪಕನಾಗಿರತಕ್ಕಂಥ ಅವ, ಲಕ್ಷ್ಮೀದೇವಿಯ ಕರದಿಂದ ಎಲ್ಲ ಸೇವೆಯನ್ನು ಪಡೆಯತಕ್ಕಂಥವ. ಇವ ತನ್ನ ಸ್ವಾಮಿ ಎಂಬುದಾಗಿ ತಿಳಿದೇ ಬಂದು ಸುಗ್ರೀವನ ಚಪಲಕ್ಕಾಗಿ ಅಷ್ಟೇ ಈ ವೇಷಗೀಸ ಹಾಕೊಂಡು ಬಂದು ಅವನ ಆಜ್ಞೆ ಪಾಲಿಸಿದ್ದಾನೆ. ಜಯ ಜಯ ದಾಶರಥಿ. ಹಾಗಾದ್ರೆ ರಾಮನ ಹೆಸರತ್ತೇ ಕರೆದು ನಮಸ್ಕಾರ ಮಾಡಿದ್ದೆ ಅಂದ್ರೆ, ಲಕ್ಷ್ಮಣನ ಯಾವ ತೊಡೆಯ ಮೇಲೆ ತಲೆಯಿಟ್ಟು ವಿಶ್ರಾಂತಿ ಪಡೆಯುತ್ತಾ ಇರತಕ್ಕಂಥ ರಘುರಾಮಚಂದ್ರವನು, ಇವನನ್ನು ನೋಡಿದ ಕ್ಷಣ ಈ ಯತಿವರೆಣ್ಣಿನ ಕಿವಿಯಲ್ಲಿ ಶೋಭಿಸುವ ಕುಂಡಲಗಳನ್ನು ನೋಡು ಅಂದ ರಾಮ. ಇವನಮ್ಮಲ್ಲಿ ಮಾತಾಡುವಾಗ ಅವನ ಮಾತಿನ ಸರಣಿ ನೋಡು. ಇವ ತ್ರೈವಿದ್ಯದಲ್ಲಿ ಅಂದ್ರೆ ಮೂರು ವೇದಗಳನ್ನು ಅಧ್ಯಯನ ಮಾಡಿರತಕ್ಕಂಥವ ಸಾಂಗೋಪಾಂಗವಾಗಿ. ಕಿಂಚಿತ್ತಾದರೂ ಅಪಶಬ್ದಗಳು ಇವನ ಬಾಯಲ್ಲಿ ಬರೋದಿಲ್ಲ. ಆದ್ರಿಂದ ಇವನು ಯಾರೋ ಮಹಾತ್ಮ ಅನ್ನೋ ಸಂದೇಹವಿಲ್ಲ. ಆ ಕುಂಡಲಗಳು ನೋಡು ಅಂತ ಹೇಳ್ತಾನೆ ರಾಮ. ಹಿಂದೆ ಆಂಜನೇಯನಿಗೆ ಅವನ ತಾಯಿ ಹೇಳಿದ್ಲು, ಅಂಜನಾದೇವಿ ಯಾರು ನಿನ್ನೆ ಕುಂಡಲಗಳನ್ನು ಗುರುತಿಸ್ತಾನೋ ಅವನೇ ನಿನ್ನ ಗುರು, ಅವನೇ ನಿನ್ನ ದೇವರು ಅಂತ ತಿಳ್ಕೋ. ವಾಯುದೇವರು ಜಗತ್ತಿಗೆಲ್ಲ ಗುರು, ಅವರಿಗೆ ಗುರುಗಳು ಶ್ರೀಮನ್ನಾರಾಯಣ. ಯಾವಾಗ ಈ ಕುಂಡಲಗಳನ್ನು ಇವ ಗುರುತಿಸಿದನೋ ಇವ ಪರಮ

ಸರ್ವಜ್ಞರಾಗಿರ್ತಕ್ಕಂಥ ವಾಯುದೇವರಿಗೆ ಇದೆಲ್ಲ ಗೊತ್ತಿದ್ರೂ ಕೂಡ ವ್ಯವಹಾರಕ್ಕಾಗಿ ಪರಸ್ಪರ ಮಾತಾಡಿಸ್ತಾರೆ. ಪರಸ್ಪರವಾಗಿರ್ತಕ್ಕಂಥ ಪರಿಚಯ ಹೇಳಿಕೊಂಡು, ನಾನು ದಶರಥ ಪುತ್ರ, ನಾನು ಸತಿಯನ್ನು ಕಳ್ಕೊಂಡವ ಅಂತ ರಾಮಚಂದ್ರ ದೇವರು ಹೇಳಿದರು. ನಾನು ಕೇಸರಿ ಅನ್ನತಕ್ಕಂಥ ಕಪಿಯ ಪುತ್ರ, ಅಂಜನಾದೇವಿ ನನ್ನ ತಾಯಿ, ಸುಗ್ರೀವನನ್ನು ರಾಜ ಮುಂತಾಗಿ ಜಯ ಜಯವನ್ನು ಹೇಳಿ ಮಂಗಲವನ್ನು ಬಯಸಿ ನಮ್ಮ ರಾಜ ನಿಮ್ಮನ್ನು ಕಾಣಲಿಸ್ತಾನೆ ಅಂತ ಕರ್ಕೊಂಡು ಬರ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನಂತೆ, ನಿಮ್ಮ ರಾಜನಾದ ಸುಗ್ರೀವನಿಂದ ನಮಗೇನಾದ್ರೂ ಸಹಾಯವಾದೀತೆ ಅಂತ ಕೇಳ್ತಾರೆ. ಇಡೀ ಜಗತ್ತಿಗೆ ಸಹಾಯ ಮಾಡುವನಲ್ವೇ ಪರಮಾತ್ಮ.

ಮತ್ತೊಬ್ಬರಿಂದ ಆಗಬೇಕಾದ್ದುಂಟೆ. ಲಕ್ಷ್ಮಣನು ಅವತಾರ ಕಾರ್ಯಕ್ಕನುಕೂಲವಾಗಲೋಸ್ಕರವಾಗಿ ಆ ಸುಗ್ರೀವನಿಗೆ ಭಗವಂತನ ಸೇವೆ ಕೊಡಿಸಿ ಅವನು ಉದ್ಧಾರ ಮಾಡಲೋಸ್ಕರವಾಗಿ ನಮಗೆ ಸಹಾಯವಾಗಬಹುದೇ, ಬನ್ನಿ ಅವನ ಬಳಿ ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ಅವರಿರುವರನ್ನು ತನ್ನ ಹೆಗಲ ಮೇಲೆ ಹೊತ್ತ. ಆ ಶ್ರೀಹರಿಯನ್ನ ಎತ್ತಿ ಹಿಡಿದು ಹೆಗಲ ಮೇಲೆ ಕುಳ್ಳರಿಸಿದ್ದಾನೆ. ಅದರರ್ಥ ಶ್ರೀಹರಿಯ ಸರ್ವೋತ್ತಮತ್ವವನ್ನು ಜಗತ್ತಿಗೆ ಎತ್ತಿ ಹೇಳ್ತಂತ ಮಹಾಪುರುಷಾತ. ಹಾಗೆ ಕರೆದುಕೊಂಡು ಬಂದು ಸುಗ್ರೀವನಿಗೆ ಪರಸ್ಪರ ಪರಿಚಯವಾಗಿಸಿ ಸ್ನೇಹವಾಯಿತಂತೆ ಅವರಿಗೆ. ಅಲ್ಲಿ ಆದ ಸ್ನೇಹ ಅದು ಅಗ್ನಿಸಾಕ್ಷಿಯಾದ ಸ್ನೇಹ. ಎಂಥ ಆಪತ್ತಿನಲ್ಲಿಯೂ ನಾವು ಒಬ್ಬರನ್ನೊಬ್ಬರು ಅಗಲಬಾರದು, ಸಹಾಯ ಮಾಡಬೇಕು ಅಂತ. ತಥೋ ಅಗ್ನಿಂ ದೀಪ್ಯಮಾನಂತೌ ಚಕ್ರತುಷ್ಟು ಪ್ರದಕ್ಷಿಣ. ಅಗ್ನಿ ಪ್ರದಕ್ಷಿಣೆ ಬಂದು ಅಗ್ನಿ ಸಾಕ್ಷಿಯಾಗಿ ಅವರಲ್ಲಿ ಗೆಳೆತನ ಉಂಟಾಗ್ತದೆ. ಸುಗ್ರೀವ ತನ್ನ ಕಷ್ಟಗಳನ್ನು ಹೇಳ್ಕೊಳ್ತಾನೆ, ಆಪತ್ತಿನಲ್ಲಿ ರಾಮ ನಾನು ನಿನಗೆ ನೆರವಾಗ್ತೇನೆ, ಆದ್ರೆ ಈಗ ನನ್ನ ಸ್ಥಿತಿ ನೋಡು, ನಮ್ಮಣ್ಣ ವಾಲಿ ನಾನು ತಮ್ಮ ಸುಗ್ರೀವ ಎಷ್ಟು ಪ್ರೀತಿಯಿಂದ ಇದ್ದು ನಾವು. ಅದೊಂದು ದಿನ ಆಗಮಿಸಿದಂತ ದುಂದುಭಿಯ ಪ್ರಕರಣದಿಂದಾಗಿ ಆ ಅಸುರನ ಯುದ್ಧಕ್ಕೆ ಗುಹಿಯೊಳಕ್ಕೆ ಹೋದಂತಹ ನನ್ನಣ್ಣ ವಾಲಿ ಅನೇಕ ದಿನಗಳ ತನಕ ಯುದ್ಧಕ್ಕೆ ಹೋದವರು ಹಿಂದಕ್ಕೆ ಬಾರದೇ ಇರುವಾಗ ನಾವು ಹೊರಕ್ಕೆ ಮಹಾದ್ವಾರದಲ್ಲಿ ಕಾದಿದ್ದು, ಆಗಲೇ ಗುಹಿಯಿಂದ ರಕ್ತ ಈಚೆಗೆ ಬರಲಿಕ್ಕೆ ಪ್ರಾರಂಭವಾಯಿತು. ಓಹೋ, ದುಂದುಭಿ ನಾಮಕ ಅಸುರನು ನಮ್ಮಣ್ಣನನ್ನೇ ಕೊಂದಿರಬೇಕು, ಈಗ ಬಂದು ನಮ್ಮ ಕಿಷ್ಕನ್ನೇ ನಾಶ ಮಾಡ್ತಾನೆ ಅಂತ ಜಾಂಬವರೇ ಹನುಮನೆಯಾದಿಯಾದರೂ ಕೊಟ್ಟಂತಹ ಸೂಚನೆಯಂತೆ ಆ ರಾಕ್ಷಸ ಹೊರ ಬರದಿರಲಿ ಅಂತ ನಾವು ಆ ಗುಹೆಯನ್ನು ಮುಚ್ಚಿದ್ದು ನಿಜ. ಅಸುರನನ್ನು ಕೊಂದು ಹೊರಕ್ಕೆ ಬಂದಂತಹ ವಾಲಿ ನನ್ನ ಮೇಲೆ ರಾಜದ್ರೋಹದ ಅಪವಾದವನ್ನು ಹೊರಿಸಿ ಅವನ ಮಗಳಂತಿರುವ ನನ್ನ ಹೆಂಡತಿಯಾದ ರುಮಾದೇವಿಯನ್ನು ಅಪಹರಿಸಿ ನನ್ನನ್ನು ಹೊಡೆದು ಬಡದು ಹನುಮದಾದಿಗಳ ಜೊತೆಗೆಲ್ಲ ಹೊರಗೆ ಹಾಕಿಬಿಟ್ಟಿದ್ದಾರೆ. ಎಲ್ಲಿ ಹೋದರೂ ನನ್ನನ್ನು ಬೆನ್ನಟ್ಟುತ್ತಾ ಇದ್ದ. ನಾನಾ ವಾಲಿಯ ಭಯದಿಂದ ತಿರುಗಾಡಿದಿರುವ ಪರ್ವತಗಳೇ ಇಲ್ಲ. ಆಮೇಲೆ ಇಲ್ಲಿಗೆ ಬಂದ ಯಾಕೆ ಅಂದ್ರೆ ಆ ದುಂದುಬಿಯನ್ನು ಕೊಂದ ಮೇಲೆ ಅವನ ಶವವನ್ನ ಆ ದುಂದುಬಿಯ ಅಟ್ಟೆಯನ್ನು ಎತ್ತಿ ಮೇಲೆ ಕೆಸೆದಾಗ ಅದರ ರಕ್ತವು ಮತಂಗರ ಆಶ್ರಮದಲ್ಲಿ ಬಿದ್ದಾಗ ವಾಲಿ ನೀನು ಈ ಪರ್ವತಕ್ಕೆ ಬಂದರೆ ನಿನ್ನ ಶಿರಸ್ಸು ಸಹಸ್ರ ಹೋಳಾಗಲೆಂಬುದಾಗಿ ಮತಂಗರು ಶಪಿಸಿದ ಕಾರಣದಿಂದ ಅಣ್ಣ ವಾಲಿ ಇಲ್ಲಿ ಬರಲಾರಾಮ ಧೈರ್ಯದಿಂದ ನಾನಿದ್ದೇನು ರಾಮ, ನನ್ನ ಪತ್ನಿಯ ಅಪಹಾರವಾಗಿದೆ, ಮಗಳಂತಿರುವನ್ನು ಬಲಾತ್ಕಾರದಿಂದ ತಾನೆ ತನ್ನ ಬಳಿಯಲ್ಲಿ ಇಟ್ಕೊಂಡಿದ್ದಾನೆ, ಸಾಲದ್ದಕ್ಕೆ ದುರಾತ್ಮನಾದ ದುಷ್ಟನಾದ ಅಸುರನ ಜೊತೆಗೆಲ್ಲ ಸಂಪರ್ಕ ಬೆಳೆಸಿದ್ದಾನೆ ಅಂತ ಒಂದು ದೈತ್ಯನ ಗುಂಪೇ ಒಂದು ಕಡೆಗೆ ಸೇರಿದೆ. ವಾಲಿ ಮಹಾಬಲಿಷ್ಠ ರಾಮ, ನೀನು ಆ ವಾಲಿಯನ್ನು ಶಿಕ್ಷಿಸಿ ನನಗೆ ಕಿಷ್ಕಿಂದೆಯ ಆಧಿಪತ್ಯವನ್ನು ಕೊಡಿಸತಕ್ಕಂಥದ್ದು ಸಾಧ್ಯವೋ ಸಾಧ್ಯವೋ ತಿಳಿಯದು. ನಿನ್ನ ಅದ್ಭುತವಾದ ಸಾಮರ್ಥ್ಯವನ್ನು ನೋಡಲು ಬಯಸ್ತೇನೆಂದಾಗ ಆ ದುಂದುಭೆಯ ಅಟ್ಟೆಯನ್ನು ಒದ್ದು ಎಡಗಾಲಿಂದ ಸಹಸ್ರ ಯೋಜನ ದೂರಕ್ಕೆ ತಳ್ಳಿ ಒಂದೇ ಬಾಣದಿಂದ ಸಪ್ತ ತಾಳಂಗಳನ್ನು ಕತ್ತರಿಸಿ ಶ್ರೀರಾಮ ತೋರಳಾಗಿ ಆಗ ಶ್ರದ್ಧೆ ಉಂಟಾಗ್ತದೆ. ಹನುಮಂತ

ನಾನಾ ವಿಧವಾಗಿ ಸುಗ್ರೀವನಿಗೆ ವಿಚಾರ ಹೇಳಿದ ಮೇಲೆ ಕಪಿಗಳಲ್ಲಿ ಕೆಲವರು ಸೀತಾಪಹಾರದ ವೃತ್ತಾಂತವನ್ನು ಕೇಳಿ ಅಂದು ಜಾನಕಿ ಎಸೆದಂತಹ ಆಭರಣದ ಯಾವ ಗಂಟನ್ನು ತಂದು ಮುಂದೆ ಕೇಳ್ತಾರೆ. ಅದು ಒಂದೊಂದನ್ನು ಬಿಚ್ಚಿ ಬಿಚ್ಚಿ ನೋಡ್ತಾ ಶ್ರೀರಾಮಚಂದ್ರ ಶೋಕಾಕುಲಿತನಾದ. ಅನುಜ ಲಕ್ಷ್ಮಣ, ನನಗೆ ಭ್ರಮೆ ಉಂಟಾಗಿದೆ ತಮ್ಮ, ಇದು ಸೀತೆಯ ಆಭರಣ ಹೌದೋ ನೋಡು, ಈ ಕುಂಡಲ ಈ ಕೈಯವರೆಲ್ಲ ಅವಳು ಧರಿಸ್ತಾ

ಮಾಳಿಗೆಯ ಉತ್ತಮಾಂಗಗಳಿಗೆ ಕಣ್ಣು ಹರಿಸಿದವನೇ ಅಲ್ಲ, ಹಾಯಿಸಿದವನೇ ಅಲ್ಲ. ಈ ಕೇಯೂರುಗಳು ಈ ಕುಂಡಲಗಳು ಅತ್ತಿಗೆದು ಹೌದೋ ಅಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಈ ನೂಪುರವನ್ನು ಕಾಲಿನ ಗೆಜ್ಜೆಯನ್ನು ನೋಡಿದರೆ ನಾನ್ ನಿತ್ಯ ಅವಳ ಪಾದಕ್ಕೆ ನಮಸ್ಕಾರ ಮಾಡುವಾಗ ನೂಪುರೇ ತ್ವಭಿಜಾನಾಮಿ, ನನ್ನ ಅತ್ತಿಗೆ ನಾನು ನಮಸ್ಕಾರ ಮಾಡುವಾಗ ಈ ಕಾಲ ಗೆಜ್ಜೆಗಳಷ್ಟು ಕಂಡಿದ್ದೇನೆ, ಬೇರೆ ಯಾವುದೂ ತನಗೆ ತಿಳಿಯದು ಅಂತಕ್ಕಂಥ ಲಕ್ಷ್ಮಣನನ್ನ ಬನಸೆಳೆದಪ್ಪಿಕೊಂಡು ಸಮಾಧಾನ ಪಡಿಸುತ್ತಾನೆ. ಸುಗ್ರೀವನಂದ, ಏನು ಭಯಪಡಬೇಕಾದ್ರು ರಾಮ, ನಮ್ಮಿಂದ ನಿನಗೆ ಬೇಕಾದ ಸಹಾಯ ದೊರಕುತ್ತದೆ ಎಂದಾಗಲೇ ಶ್ರೀರಾಮ ಭರವಸೆ ಕೊಡುತ್ತಾನೆ. ಸುಗ್ರೀವ ಹೋಗುವಾಲಿಯನ್ನು ಯುದ್ಧಕ್ಕರೆ, ಆ ಪತಿತನನ್ನ ನಿನ್ನ ಪತ್ನಿಯನ್ನು ಅಪಹರಿಸಿರತಕ್ಕಂಥವನನ್ನ ದುಷ್ಟರಾದ ದೈತ್ಯರಲ್ಲಿ ಸ್ನೇಹ ಮಾಡಿರತಕ್ಕಂಥವನನ್ನ ನನ್ನ ಹಿರಿಯರ ಸ್ಥಳವಾದ ದಂಡಕಾರಣ್ಯದಲ್ಲಿ ಆ ರಾಕ್ಷಸ ಸೇನೆ ತಂದು ಇಡಲಿಕ್ಕೆ ಕಾರಣೀಭೂತನಾಗಿರತಕ್ಕಂಥ ಅವನನ್ನು ಶಿಕ್ಷಿಸುವುದು ನಮಗೆ ಧರ್ಮ ಕಾರ್ಯ ರಾಜಕಾರ್ಯ, ಹೋಗವನು ಯುದ್ಧಕ್ಕರಿ ಅಂತ. ಮರುದಿನವೇ ಉದಯಕ್ಕೆ ಮೊದಲೇ ಮಹಾದ್ವಾರದಲ್ಲಿ ಬಂದು ಒಬ್ಬಿಡ್ತಾ ಇದ್ದಾನೆ ವಾಲಿಯನ್ನು ಯುದ್ಧಕ್ಕರೆಯುತ್ತ. ಇನ್ನೇನು ಬೆಳಕು ಹರಿಯಲಿಲ್ಲ ರಾತ್ರಿಯೇ,

ವೃಕ್ಷತತಿಗಳು ಭೂಮಂಡಲವೇ ನಡುಗುತ್ತು ಎಂಬ ಹಾಗೆ. ಬಾಯುದ್ಧಕ್ಕೆ ಕೋಟೆಯಿಂದ ಹೊರಕಬಾ ಅಂತ ಕರೆಯುವಾಗ ವಾಲಿ ಎದ್ದು ಸಿಟ್ಟಿನಿಂದ ಇಂದೇ ಅವನನ್ನು ಮುಗಿಸ್ತೇನೆ ಅಂತ ಹೊರಟು ಬಿಡ್ತಾರೆ. ಆಗ ತಾರಾದೇವಿ ಬಂದು ವಾಲಿಯನ್ನು ತಡೆಯುತ್ತಾಳೆ. ಇರಾ, ನಿನ್ನ ಪುಣ್ಯವು ಶಿಥಿಲವಾಗಿದೆ, ಈಗ ಉಳಿದದ್ದು ಪಶುಬಲ ಮಾತ್ರ ನಿನ್ನಲ್ಲಿ, ದೈವಿ ಬಲ ಇಲ್ಲ, ಧರ್ಮ ಬಲ ಇಲ್ಲ. ಸುಗ್ರೀವನ ಸುಮ್ಮನೆ ಕರೆದಿಲ್ಲ, ನನ್ನ

ಹಂಗದ ನಮ್ಮ ಮಗ ನಿನ್ನೆ ಬಂದು ಹೇಳ್ತಾನೆ ನಮ್ಮನ್ನು ವಂಚಿಸ್ತಾನೋ. ಆ ಮುದ್ದು ಮಗು ಬಂದು ಹೇಳ್ತದೆ, ಅಮ್ಮ ಅಪ್ಪನಿಗೆ ಹೇಳು, ಇನವಂಶಲಲಾಮನಾಗಿರತಕ್ಕಂತ ರಘುರಾಮಚಂದ್ರಮನೆಂಬ ಮಹಾನ್ ಯೋಗಿ ಮಹಾಪುರುಷ, ಹಾಗೆಯೇ ಇನ ತನೂಜನಾಗಿರತಕ್ಕಂಥ ಸುಗ್ರೀವನಿಂದೊಡಗೂಡಿ ನಮ್ಮನ್ನು ಕೊಲ್ಲಲಿಕ್ಕೆ ಬರ್ತಾನೆ, ಅವರಲ್ಲಂತ ಸಖ್ಯವಾಗಿದೆ ಅಂತ ಅಂಗದ ಹೇಳಿದ್ದಾನೆ. ಅದರಿಂದಾಗಿ ನಿಶ್ಚಯವಾಗಿ ನಿಮಗೆ ಸಾವು ಕಾದಿದೆ ಅಂತ ನನ್ನ ಆತ್ಮ ಸ್ಪಷ್ಟವಾಗಿ ಹೇಳುತ್ತೆ. ವೀರ ಪುಣ್ಯಕ್ಷೀಣವಾಗಿದೆ ನಿನ್ನದು, ಯುದ್ಧ ಬೇಡ ಅಂತ ಬಳ್ಳನ ನಗ್ತಾನೆ. ಹುಚ್ಚಿ

0: ನಾನು ರಾಮನ ವಿಚಾರ ಕೇಳಿದ್ದೆ. ಧರ್ಮಿಷ್ಠನು, ನೀತಿವಂತನು, ನನಗೂ ಅವನಿಗೆ ಶತ್ರುತ್ವೇ ಇಲ್ಲ. ಧರ್ಮಜ್ಞಶ್ಚ ಕೃತಜ್ಞಶ್ಚ ಕಥಂ ಪಾಪಂ ಕರಿಷ್ಯತಿ. ಅಂತ ಧರ್ಮಜ್ಞ ನಿರಪರಾಧಿ ಅಂತ ನನ್ನನ್ನು ಕೊಂದು ಪಾಪ ಕಟ್ಕೊಳ್ತಾನೋ? ನಿಂಗೆ ಯಾರು ಹೇಳಿದ್ರಿ ಇದನ್ನ? ಏನೇನೋ ಮನಸ್ಸಿನಲ್ಲಿ ಭ್ರಮೆಯನ್ನು ಕಟ್ಟಿಕೊಂಡು ಈ ಕಾರ್ಯ ಮಾಡಬೇಡ. ಆಗಾಗ ನನ್ನ ಯುದ್ಧಕ್ಕೆ ಕರೆದು ಅಪಮಾನ ಮಾಡತಕ್ಕಂಥ ಸುಗ್ರೀವನಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೇನೆ ಅಂತ ಹೊರಟ. ಮೇರು ಮಂದಿರ ತುಲ್ಯ ಗಾತ್ರರಿಬ್ಬರಿಗೆ ಭೀಕರ ಯುದ್ಧ ಪ್ರಾಪ್ತಿಯಾಗ್ತದೆ. ಬಂಡೆ ಬಂಡೆಗಳನ್ನು ಎತ್ತಿ ಎತ್ತಿ ತಮ್ಮ ತಮ್ಮ ಬಂಡೆಯ ಮೇಲೆ ಎಸೆಯಲಿಕ್ಕಾಗಿ ಸಿದ್ಧರಾಗಿದ್ದಾರೆ. ಆಗಲೇ ಅನಿರೀಕ್ಷಿತವಾಗಿ ಹರಿಹಾಯ್ದು ಆ ಸುಗ್ರೀವನಿಗೆ ತನ್ನ ವಜ್ರ ಮುಷ್ಟಿಯಿಂದ ವಾಲಿ ಗುದ್ದುತ್ತಾನೆ. ಸಹಿಸಲು ಸಾಧ್ಯವಾಯಿತು ವೇದನೆ. ಬಿದ್ದು ವಿಲಿವಿಲನೆ ಒದ್ದಾಡ್ತಾ ಇರುವಂತೆ ಅದೇನು ವಾಲಿ ಕರುಣ ಕಂಡುತೋ ಎಡಗಾಲಿನ ಒದ್ದ ಹೋಗಾಚಿ. ಚಿಕ್ಕಂದಿನಲ್ಲಿ ನಿನ್ನ ಎತ್ತಿಕೊಂಡು ಆಡಿದಂತಹ ದಿನಗಳು ಜ್ಞಾಪಕಕ್ಕೆ ಬರುತ್ತಾರೆ. ಪಾಪಿ ಇನ್ನೆಂದೂ ಇತ್ತ ಸುಳಿಬೇಡ ಅಂತ ಸುಗ್ರೀವನ್ನತ್ತ ಬಿಟ್ಟು ಶವಸದೃಶನಾದ ನರಳತಾ ಬಿದ್ದಿದ್ದಾನೆ. ವಾಲಿ ಭುಜಸ್ಪಾಲನೆ ಮಾಡುತ್ತಾ ತನ್ನ ಅರಮನೆಗೆ ಬರುತ್ತಾರೆ. ಸುಗ್ರೀವನನ್ನೊಂದು ರಾಮನ ಬಳಿಗೆ ಬಂದ. ಆಂಜನೇಯ, ನನಗೊಳ್ಳೆ ಗೆಳೆಯನನ್ನು ತಂದು ಕೊಟ್ಟೆ ನೀನು. ನಮ್ಮ ಅಣ್ಣಯ್ಯನೋ ಹಿಂದಿನ ನಮ್ಮ ಸ್ನೇಹ ನೆನೆದು ನನ್ನನ್ನು ಬಿಟ್ಟ, ಇಲ್ಲವಾದ್ರೆ ನನ್ನ ಸಾಯಿಸ್ತಾ ಇದ್ದ. ರಾಮ,
1: ರಘುಕುಲದ ಅರಸುಗಳು
0: ನಾ ಕೇಳಿದ್ದೆ, ಸೂರ್ಯಕುಲದ ರಘುಕುಲದ ರಾಜರುಗಳು

ರಘುಕುಲದ ರಾಜಗಳು ನಿಷ್ಠಾವಂತರು ಅಂತ ಕೇಳಿದ್ದೇನೆ, ಸತ್ಯವಂತರು ಅಂತ ಕೇಳಿದ್ದೇನೆ. ನಿನ್ನನ್ನು ವಾರಿಯ ಕೈಯಲ್ಲಿ ಸಾಯಿಸಲಿಕ್ಕೆ ಈ ಕಾರ್ಯ ಮಾಡಿದೆಯಾ? ಪ್ರೇಮದಿಂದ ಹತ್ತಿರ ಕರೆದಂತ ಸುಗ್ರೀವ, ಹಾಗಲ್ಲೋ ತಮ್ಮ. ನಾನು ಸಿದ್ಧ ಮಾಡಿಕೊಂಡಿದ್ದೆ ಕೋದಂಡವನ್ನ, ನೀವಿಬ್ಬರು ಅಡಿಮೇಲಾಗಿ ಉರುಳುತ್ತಿರುವಾಗ ಯುದ್ಧ ಮಾಡುವಾಗ ಯಾರು ವಾಲಿ ಯಾರು ಸುಗ್ರೀವ ಅನ್ನಂಗೆ ತಿಳಿಲಿಕ್ಕಾಗಲ್ಲಪ್ಪ. ಒಂದೇ ವೇಷ, ಒಂದೇ ಆವೇಶ. ಇನ್ನೊಮ್ಮೆ ಅವನನ್ನು ಕರೀ,

ಆ ಗಜಭಕ್ತ ಮಾಲೆಯನ್ನು ತಂದು ಸುಗ್ರೀವನ ಕೊರಳಿಗೆ ಹಾಕು, ಇದರಿಂದ ನಾನು ಗುರುತಿಸಬಲ್ಲೆ ಎಂದಾಗ ಅದು ವಿಜಯಮಾಲೆಯ ಭಾಗ ಆ ಪುಷ್ಪಮಾಲೆಯನ್ನು ಹಾಕಿದ್ದಾರೆ. ತಕ್ಷಣವೇ ಘನಘೋರವಾದ ಯುದ್ಧ ಪ್ರಾರಂಭವಾಗುವಾಗ ವಾಲಿಯನ್ನು ಪ್ರತ್ಯೇಕ ಗುರುತಿಸಿ

ನಸೀರುಹ ತೋರಿಸುತ್ತ ತೆಗೆದನ ಕನ್ನ ಪರ್ಯಂತ. ನಾರಾಜವನ್ನು ಸೆಳೆದು ನಾರಾಜವನ್ನು ಬಿರಿದು ಶರಣನ ನಾರಿಗಳು ಬಿದ. ತನ್ನ ಭಕ್ತನಾದ ಸುಗ್ರೀವನ ಸತಿಯನ್ನು ಅಪಹಾರ ಮಾಡಿದ ಹೀನ ಹೃದಯನ ಹವೈಹೀನಾಗಿರ್ತಕ್ಕಂಥ ರಾಕ್ಷಸ.

ಪ್ರದೇಶಕ್ಕೆ ಸೆಳೆದು ಬಾಣವನ್ನು ಹೊಡೆದಿದ್ದಾನೆ. ಪರ್ವತದೋಪಾದಲ್ಲಿ ಹಾಂತೂರಳಿ ಬಿದ್ದಂತಹ ವಾಲಿ ಜನ್ಮದಲ್ಲಿದ್ದ ವಜ್ರಾಘಾತವನ್ನು ಎಲ್ಲಿಯೂ ಹೊಂದಿರತಕ್ಕಂಥವಲ್ಲ. ವಿಲವಿಲನೆಯ ಒದ್ದಾಳೆ, ಹೇ ತಾರಾದೇವಿ ನೀ ನುಡಿದುದು ನಿಜ, ಕೆಡಿಸಿದನೈ ಕುಲವ ನೀ ಹೇಳಿದ್ದು ನಿಜ ನಿಜ ನಿಜ. ಹೀಗಂದು ಕಡೆಗಣ್ಣಿಂದ ನೋಡ್ತಾ ಇದ್ದಾನೆ ರಾಮಚಂದ್ರನನ್ನ. ನೀನೇನೋ ದಶರಥನ ಮಗ, ಎಲ್ಲಿ ಕಲಿತೀಯ ಕಳ್ಳತನದ ವಿದ್ಯೆ ನಿನಗೆ ಯಾರು ಕಲಿಸಿದರು? ಸೂರ್ಯಕುಲದ ರಾಜರು ಧಾರ್ಮಿಕರು ಅಂತ ಕೇಳಿದ್ದೆ. ನಾನು ನಿನ್ನ ಕುಲಕ್ಕೆ ಶತ್ರುವಲ್ಲ, ನಾನಂತ ಅಧರ್ಮ ಮಾಡಿದ್ದಿಲ್ಲ, ಯಾಕೆ ನನ್ನ ಹೊಡೆದು? ಕಾಡಾಡುಗಳ ವೇಷ ಹಾಕೊಂಡು ಬಂದಿದ್ದೀಯ, ನೀ ಉತ್ತಮವಾದ ನಾಡಿನ ದೊರೆಯಲ್ಲವೇ, ನಿನಗೆ ಯುದ್ಧ ಮಾಡಬೇಕು ಅಂತ ಆಸೆ ಇದ್ರೆ ಪ್ರತಿತ್ವಂದಿ ಆದರೆ ನನ್ನ ಯುದ್ಧಕ್ಕೆ ನೀ ಕರೀಬೇಕಾಗಿತ್ತು. ಎಲ್ಲೋ ಮರೆಯಲ್ಲಿತ್ತು ಬಾಣ ಹೊಡೆಯುತ್ತಾ ಇದ್ದೀಯಲ್ಲ. ಸೀತೆಯನ್ನು ಕಳ್ಕೊಂಡ ನೀನು ಒಂದು ಮಾತು ನನಗೆ ಹೇಳುತ್ತಿದ್ರೆ ನನ್ನ ಬಾಲವನ್ನು ಕಳುಹಿಕೊಟ್ಟು ಎಳತರುತ್ತಿದ್ದೆ ಆ ರಾವಣನನ್ನ. ಈ ಸುಗ್ರೀವನ ಜೊತೆ ಸ್ನೇಹ ಮಾಡಿದ್ದಿ, ಈಗ ನೀನು ಸುಗ್ರೀವ ಇಬ್ಬರು ಸಮಾನ ದುಃಖಿಗಳು. ಅವನು ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ, ನೀನು ಹೆಂಡತಿಯನ್ನು ಕಳ್ಕೊಂಡಿ. ಎಲ್ಲ ಯಾಕೆ ನನ್ನ ಹೊಡೆದೆ? ನನ್ನ ಸತಿಯ ಮಾಂಗಲ್ಯ ಯಾಕೆ ಕಿತ್ತುಕೊಂಡೆ? ನನ್ನ ಮಗಳಾದಂತ ಅಂಗದನನ್ನು ಯಾಕೆ ಅನಾಥನಾಗಿ ಮಾಡಿದೆ? ಹೇಳು, ಮಾತಾಡು, ಯಾಕೆ ನನ್ನ ಕೊಂದೆ? ಬೇಟೆಯಾಡಿದ್ಯಾ? ಮಾಂಸಕ್ಕಾಗಿ ಬೇಟೆಯಾಡ್ತಾರಂತೆ ಕ್ಷತ್ರಿಯರು. ನನ್ನ ಮಾಂಸದ ಅಭಿರುಚಿ ಬೇಕೇ ನಿನ್ನ ರುಚಿ? ಐದೈದು ಬೆರಳುಗಳುಳ್ಳ ಮಾನವರನ್ನು ಹೋಲುವ ಪ್ರಾಣಿಗಳನ್ನು ಹೊಡೆಯಬಾರದು ಅಂತ ಬೇಟೆಯ ಶಾಸ್ತ್ರ ಉಂಟು. ನಿನ್ನನ್ನು ಯಾಕೆ ಹೊಡೆದೆ? ಕೋಡಗದ ಮಾಂಸ ತಿಂತೀಯ. ಶ್ರೀರಾಮನಂತಾನ ವಾಲಿ, ಯಾಕೆ ಗಳಹತ್ತಾಯ್ತಿ? ನಿನಗಿನ್ನು ಬದುಕಬೇಕು ಅಂತ ಆಸೆ ಇದೆಯೇ? ಈ ಬಾಣವನ್ನು ಹಿಂದಕ್ಕೆ ಕರೆಯುತ್ತೆ, ನಿನ್ನನ್ನು ಬದುಕಿಸಬಲ್ಲೆ. ಆದರೆ ಎಲೆ ಕಪೀಶ್ವರ ಕೇಳು, ಯಾಕ

ಕೊಲೆಗೆಣಿಸಿ ಹೊರಬಡಿಸಿ ಹಾಯಿಕೊಂಡೆ ನಾದಿನಿಯ. ನೀನು ಪರದಾರಾಗಮನ ಮಾಡಿರ್ತಕ್ಕಂಥ, ತಮ್ಮನ ಹೆಂಡತಿನ ಅಪಹರಿಸಿರ್ತಕ್ಕಂಥ, ಪಶುತ್ವ ಮಾಡಿದ ಪಶು ನೀ, ದುಷ್ಟ ಪಶುಗಳನ್ನು ಹಿಂಸ್ರ ಪಶುವನ್ನು ಹೊಡೆಯುವಾಗ ಅವುಗಳ ಅಭಿಪ್ರಾಯ ಕೇಳಬೇಕಾದಿಲ್ಲ. ಮಾತ್ರವಲ್ಲ, ನಾನು ಬರಿಯ ವನಸಂಚಾರಿಯಾಗಿ ಬಂದಿರತಕ್ಕಂಥ ಹೀಗೆ ತಿಳಿಯಬೇಡ. ರಾಜಾದಿರಾಜನಾಗಿ ಸೂರ್ಯಕುಲದ ಶ್ವೇತಕ್ಷತ್ರದ ಪಡಿನಲ್ಲಿ ವಿಶ್ರಮಿಸತಕ್ಕಂತಹ ರಾಜ ಭರತನ ಪ್ರತಿನಿಧಿಯಾಗಿರತಕ್ಕಂಥವನ, ಚತುಸ್ಸಮುದ್ರ ಪರ್ಯಂತ ಇರತಕ್ಕಂತಹ ಭೂಮಂಡಲವೆಲ್ಲವೂ ಕೂಡ ಸೂರ್ಯಕುಲದ ಅರಸರುಗಳಿಗೆ ಸೇರಿರತಕ್ಕಂಥ. ಅಲ್ಲಿ ಎಲ್ಲಿ ಅನ್ಯಾಯ ನಡೆದರೂ ಕೂಡ ಅವರನ್ನು ಶಿಕ್ಷಿಸಬೇಕಾದ ಕರ್ತವ್ಯ. ಅದಕ್ಕಾಗಿ ನಿನ್ನನ್ನು ಹೊಡೆದಿದ್ದೇನೆ. ತಪ್ಪನ್ನು

0: ತಪ್ಪಿಕೊಂಡು ಬದುಕಬೇಕು ಎಂಬ ಆಸೆ ಇದ್ರೆ ಬಾಣವನ ಹಿಂದೆ ಕರೆಯುತ್ತೇನೆ, ನಿನ್ನನ್ನು ಬದುಕಿಸಬಲ್ಲೆ. ವಾಲಿ ಚಿಂತಿಸ್ತಾನೆ, ಬದುಕಿಸಬಲ್ಲೆ ಅಂತೀಯಾ, ಹಾಗಾದ್ರೆ ನೀನು ಜನ್ಮ ಕೊಟ್ಟವನಿರ್ಬೇಕು ನನಗೆ. ಯಾರು ಜನ್ಮ ಕೊಟ್ಟವರೋ ಅವರು ಮಾತ್ರ ಬದುಕಿಸಬಲ್ಲರು, ಇಲ್ಲವಾದ ಸಾಯುವನ್ನು ಬದುಕಿಸೋದು ಹಾಗೆ. ಹಾಗಾದ್ರೆ ಜನ್ಮ ಮರಣ ಎರಡೂ ಕೊಡತಕ್ಕಂತ ಸ್ವಾಮಿ ನೀನು. ತಕ್ಷಣ ವಾಲಿಗೆ ಅಪರಾಧದ ಅರಿವಾಗಿ
1: ದೇವಲಕ್ಷ್ಮೀಕಾಂತ
0: ಅವನ ಸ್ಥಿತಿ ಆಗ ಕಂಠಾವೃದ್ಧವಾಯಿತಂತೆ, ಅಪರಾಧದ ಅರಿವಾಯಿತಂತೆ. ತನ್ನನ್ನು ಕ್ಷಮಿಸಬೇಕು ಅಂತ ಬೇಡಿಕೊಳ್ತಾ ಇದ್ದಾನೆ, ತನ್ನ ಅಪರಾಧಗಳನ್ನು ಎಣಿಸಬಾರದು ಅಂತಾನೆ, ಅಂಗದನ್ನು ತಂದು ಒಪ್ಪಿಸಿಕೊಡ್ತಾನೆ.
1: ಬಾಷ್ಪ ಸಂವೃದ್ಧ ಕಂಠಸ್ತು ವಾಲಿ ಸಾರ್ಥರವಶನೈ
0: ಮೆದ್ಲು ಮೆಲ್ಲಕ್ಕೆ ಮಾತಾಡ್ತಾನೆ. ರಾಮವಚನ ಸುಧಿಯನ್ನು ಕೇಳಿ ಮೈ ಮರೆತಿದ್ದಾನೆ. ನನ್ನ ಅಪರಾಧ ಕ್ಷಮಿಸು,

ಆಶ ವಿನಾಶ ಅಘನಾಶ. ಈ ಪ್ರಾರ್ಥನೆ ಮಾಡಿ ರಾಮ, ಇಲ್ಲೇ ನನ್ನ ಆಯುಷ್ಯ ಕೊನೆಯಾಗಲಿ, ನನ್ನ ಮಗನಾದ ಅಂಗದನನ್ನ ನೀನು ಸೇವೆಗೆ ತೆಗೆದುಕೊಂಡು ನನ್ನ ಅಪರಾಧವನ್ನು ಕ್ಷಮಿಸುವಂತ ಸುಗ್ರೀವನನ್ನು ಕರೆಯುತ್ತಾನೆ. ತಮ್ಮ, ಈ ತನಕ ನಮ್ಮಲ್ಲಿ ವೈರ ಇತ್ತು, ನನ್ನ ಬದಲಿಗೆ ನೀನು ರಾಮ ಸೇವೆ ಮಾಡಿ ಧನ್ಯನಾಗು ಅಂತ ಹೇಳುವಾಗ ರಘುರಾಮಚಂದ್ರಮನು ಸುಗ್ರೀವನಿಗೆ ಕಿಷ್ಕಿಂದೆಯ ದಿವ್ಯ ಪಟ್ಟಾಭಿಷೇಕವನ್ನು ಮಾಡಿಸುತ್ತಾನೆ. ಆ ಪಟ್ಟದಲ್ಲಿ ಕುಳಿತಾಗಲೂ ಕೂಡ ಹೇ

0: ಇದುವರೆಗೆ ಶ್ರೀಮದ್ ರಾಮಾಯಣದ ಭಾಗ ಶಬರಿ ವಾಲಿ ಮತ್ತು ಸುಗ್ರೀವನ್ನ ಕಥಾ ಕೇಳಿದಿರಿ. ನಡೆಸಿಕೊಟ್ಟವರು ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಶ್ರೋತೃಗಳು, ಈಗ ಸಮಯ 4:31.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಒಂದ್ ಗಾದೆ ಇದೆ, ಹಂಗಾಯ್ತು.
4: ಏನವೇ ಇವತ್ತಿನ ಸಮಾಚಾರ?
5: ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು.
3: ನೈದಿಲಿ ಗಾದೆ.

0: ಗಾದೆಗಳ ಕುರಿತಾಗಿ ಪತ್ರಾಧಾರಿತ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು,
1: ಕೈ ಕೆಸರಾದ್ರೆ ಬಾಯಿ ಮೊಸರು.

ನಿರೀಕ್ಷಿಸಿ. ಲಿಯೋರಾ ಗೋಲ್ಡ್ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್.

0: ಡೈಮಂಡ್ಸ್ ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ಗೆ 2,000

0: ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900 1282
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಈಗ ಸಮಯ 4:04:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ ಭಾವಯಾನ, ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಭಾವಯಾನ.

ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಭಾವಯಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಗೆಳತಿ ಶ್ರುತಿ ಸಂಜೀವ್. ಗೀತ ಪ್ರಪಂಚದಲ್ಲಿ ಭಾವಗೀತೆಗಳ ಸ್ಥಾನ ಬಹಳ ಹಿರಿದಾದುದು. ಕಾರಣ, ಭಾವಗೀತೆಗಳು ಹೃದಯದ ಸೃಷ್ಟಿ. ಅವು ತುಟಿಯ ತುದಿಯ ಉದ್ಗಾರವಲ್ಲ, ಅಲ್ಲಿ ಕಲ್ಮಶವಿಲ್ಲ, ಕಳಂಕವಿಲ್ಲ. ಶುದ್ಧ ಭಾವದ ಅಭಿವ್ಯಕ್ತಿ ಮತ್ತು ಓದುಗ ಅಥವಾ ಕೇಳುಗನ ಹೃದಯ ಸಂಸ್ಕಾರವೇ ಈ ಗೀತೆಗಳ ಮುಖ್ಯ ಆಶಯ. ಭಾವಗೀತೆಗಳ ಹಿರಿಮೆಗೆ ಮುಖ್ಯ ಕಾರಣ ಕೂಡ ಇದುವೆ. ಬನ್ನಿ, ಇಂದು ಕನ್ನಡದ ಕೆಲವು ಅಪೂರ್ವ ಭಾವಸ್ಪರ್ಶಿ ಗೀತೆಗಳನ್ನ ಕೇಳಿ ನವ ಚೈತನ್ಯ ಪಡೆಯೋಣ. ಕವಿ ಕೆಎಸ್ ನರಸಿಂಹಸ್ವಾಮಿ ರಚನೆಯ ಅತ್ತಿತ್ತ ನೋಡದಿರು ಎಂಬ ಕವಿತೆ ಒಬ್ಬ ತಾಯಿಯ ಮುದ್ದಿನ ಮಮತೆಯ ಕಾಳಜಿ ತುಂಬಿದ ಲಾಲನೆ ಗೀತೆಯಾಗಿದೆ. ಈ ಗೀತೆಯಲ್ಲಿ ತಾಯಿ ತನ್ನ ಮಗುವಿಗೆ ಅತ್ತಿತ್ತ ನೋಡಬೇಡ, ಅಳಬೇಡ, ಹಠ ಮಾಡಬೇಡ ಎಂದು ಮುದ್ದಾಗಿ ಹೇಳುತ್ತಾ ನಿದ್ದೆಗೆ ಒಲಿಸುತ್ತಾಳೆ. ಮಗು ಶಾಂತವಾಗಿ ಮಲಗಲಿ ಅಂತ ಅವಳು ಪ್ರೀತಿಯಿಂದ ಮನವಿ ಮಾಡುತ್ತಾಳೆ. ನಿದ್ದೆ ಬರುತ್ತಾಳೆ, ಕದ್ದು ನಿನ್ನನ್ನ ಮಲಗಿಸುತ್ತಾಳೆ ಎಂಬ ಮಾತುಗಳಲ್ಲಿ ತಾಯಿಯ ಕಾಳಜಿಯೂ ಮೃದುವಾದ ಕಲ್ಪನೆಯೂ ಕಾಣಿಸುತ್ತೆ. ಮುಂದೆ ತಾಯಿ ಮಗುವನ್ನ ಅನೇಕ ಮುದ್ದಿನ ಹೆಸರುಗಳಿಂದ ಕರೆಯುತ್ತಾಳೆ. ಚೆಲುವಿನ ತೆರೆಯ, ಮುದ್ದಿನ ಗಿಣಿಯೇ, ಮುತ್ತಿನ ಮಣಿಯೇ ಎಂದು. ಮಗು ದೇವರಂತಿದ್ದು ತನ್ನ ಜೀವನದ ಅಮೂಲ್ಯ ರತ್ನವೆಂದು ಅವಳು ಭಾವಿಸುತ್ತಾಳೆ. ತಾಯಿ ಮಗುವಿಗೆ ಸುಂದರ ಕನಸುಗಳನ್ನ ಕಟ್ಟಿಕೊಡುತ್ತಾಳೆ. ತಾರೆಗಳು ನಿನಗೆ ಬಟ್ಟೆ ಹಾಕುತ್ತವೆ, ಚಂದ್ರನ ತಂಗಿಯರು ನಿನ್ನನ್ನ ಕರೆದುಕೊಳ್ಳುತ್ತಾರೆ, ಹೂವನಿಟ್ಟು ಹಾಲು ಕುಡಿಸಿ ವೀಣೆ ನುಡಿಸುತ್ತಾರೆ ಎಂದು ಹೇಳುತ್ತಾ ಮಗುವಿನ ಮನಸ್ಸಿಗೆ ಒಂದು ಕಲ್ಪನಾ ಲೋಕವನ್ನ ಸೃಷ್ಟಿಸುತ್ತಾಳೆ. ಇದು ಮಗುವನ್ನ ಶಾಂತವಾಗಿ ನಿದ್ರೆಗೆ ತಳ್ಳುವ ಸೌಮ್ಯ ವಿಧಾನ. ಕೊನೆಯ ಚರಣಗಳಲ್ಲಿ ಕನಸುಗಳು ಬೇಗ ಮುಗಿಯುತ್ತವೆ, ಬೆಳಗ್ಗೆ ಬರುತ್ತದೆ ಎಂದು ಹೇಳುತ್ತಾ ಮಗು ಸುಂದರ ಲೋಕದಲ್ಲಿ ರಾಜಕುಮಾರನಂತೆ ಸಾಗುವುದನ್ನು ಚಿತ್ರಿಸುತ್ತಾಳೆ. ಚಿನ್ನದ ಅಂಬಾರಿಯಲ್ಲಿ ಪಟ್ಟದ ಆನೆಯ ಮೇಲೆ ಹೋಗುವಂತೆ ಎಂಬುದು ಮಗುವಿನ ಭವಿಷ್ಯ ಶುಭವಾಗಿರಲಿ ಎಂಬ ತಾಯಿಯ ಆಶಯವನ್ನು ಸೂಚಿಸುತ್ತದೆ.

ತಾಯಿ ನಿನ್ನ ಮಡಿಲಲಿ ಎಂಬ ಭಾವಗೀತೆಯ ರಚನಾಕಾರರು ಕವಿ ಎನ್ಎಸ್ ಲಕ್ಷ್ಮೀ ನಾರಾಯಣ ಭಟ್ಟರು. ಈ ಭಾವಗೀತೆ ತಾಯಿ ಮತ್ತು ಮಗುವಿನ ನಡುವಿನ ಅಮೂಲ್ಯ ಸಂಬಂಧವನ್ನ ತುಂಬಾ ಭಾವನಾತ್ಮಕವಾಗಿ ಚಿತ್ರಿಸುತ್ತೆ. ಮಗು ತಾಯಿಯ ಮಡಿಲಲ್ಲಿ ಕಣ್ಣು ತೆರೆದ ಕ್ಷಣದಿಂದಲೇ ಅವರಿಬ್ಬರ ನಡುವೆ ಒಂದು ಅಳಿಸಲಾಗದ ಸಂಬಂಧದ ಸೂತ್ರ ಬಿಗಿಯಾಗುತ್ತದೆ. ಅದು ಕೇವಲ ಜನ್ಮ ಸಂಬಂಧವಲ್ಲ, ಬದುಕಿನ ಆಧಾರವಾಗಿರುವ ಆತ್ಮೀಯ ಬಾಂಧವ್ಯ.

ಈ ಸಂಬಂಧ ಹೇಗೆ ಉಂಟಾಯಿತು ಎಂಬುದು ಆಕಸ್ಮಿಕದಂತೆ ತೋರುವುದಾದರೂ ತಾಯಿಯ ಪ್ರೀತಿ ಮಾತ್ರ ಯಾವುದೇ ಆಕಸ್ಮಿಕವಲ್ಲ. ಅದು ಶುದ್ಧ, ನಿಷ್ಕಪಟ ಮತ್ತು ಅಳತೆಗಟ್ಟಲಾರದ ಪ್ರೀತಿ. ತಾಯಿಯ ಗುಣ, ತ್ಯಾಗ, ಮಮತೆ ಇವೆಲ್ಲವೂ ಮಗುವಿನ ಹೃದಯವನ್ನು ಸಂಪೂರ್ಣವಾಗಿ ಗೆದ್ದಿರುತ್ತೆ. ಅದಕ್ಕೆ ಮಗುವು ತಾಯಿಯ ಚರಣಗಳಿಗೆ ಶರಣಾಗುತ್ತೆ. ತನ್ನ ಜೀವನವನ್ನೇ ತಾಯಿಗೆ ಅರ್ಪಿಸಿದಂತೆ ಕಾಣಿಸುತ್ತದೆ. ತಾಯಿ ತನ್ನ ಮಗುವನ್ನು ಬೆಳೆಸುವಾಗ ಕೇವಲ ದೇಹವನ್ನಷ್ಟೇ ಅಲ್ಲ, ಮನಸ್ಸನ್ನು ಶುದ್ಧಗೊಳಿಸುತ್ತಾಳೆ. ಅವಳ ಪ್ರೀತಿ ಕಣ್ಣೀರನ್ನು ಒರೆಸುವ ಪವಿತ್ರ ಜಲದಂತಿದೆ. ಮಗು ತನ್ನ ಬದುಕಿನಲ್ಲಿ ಎದುರಿಸುವ ಹೋರಾಟಗಳು, ಅನುಭವಗಳು ಎಲ್ಲವೂ ತಾಯಿ ನೀಡಿದ ಮೌಲ್ಯಗಳು ಮತ್ತು ಬಲದಲ್ಲಿ ಬೇರೂರಿದೆ. ತಾಯಿಯ ಪ್ರಭಾವದಿಂದಲೇ ಮಗು ತನ್ನ ಬದುಕಿನ ಅರ್ಥವನ್ನ ಕಂಡುಕೊಳ್ಳುತ್ತೆ. ತನ್ನ ದೇಹದ ಪ್ರತಿಯೊಂದು ಕಣದಲ್ಲೂ ತಾಯಿಯ ಋಣವೇ ತುಂಬಿಕೊಂಡಿದೆ ಎಂದು ಕವಿ ಭಾವಿಸುತ್ತಾರೆ. ತಾಯಿ ತನ್ನ ಸಂಪ್ರದಾಯ, ಸಂಸ್ಕೃತಿ ಮತ್ತು ಇತಿಹಾಸದೊಂದಿಗೆ ಮಗುವನ್ನ ಬೆಳೆಸುತ್ತಾಳೆ. ಮಗು ತನ್ನ ಅಸ್ತಿತ್ವವನ್ನ ಅರಿಯಲು, ತನ್ನ ಕುಟುಂಬ ಮತ್ತು ಪರಂಪರೆಯ ಭಾಗವಾಗಲು ತಾಯಿ ದಾರಿದೀಪವಾಗುತ್ತಾಳೆ. ಅಷ್ಟೇ ಅಲ್ಲ, ತನ್ನ ಮಗುವನ್ನ ಸಮಾಜದಲ್ಲಿ ಸರಿಯಾದ ಸ್ಥಾನದಲ್ಲಿ ನಿಲ್ಲಿಸುವ ಮಹತ್ವದ ಪಾತ್ರವನ್ನು ತಾಯಿ ನಿಭಾಯಿಸುತ್ತಾಳೆ. ಒಟ್ಟಿನಲ್ಲಿ ಈ ಭಾವಗೀತೆ ತಾಯಿಯ ಪ್ರೀತಿ, ತ್ಯಾಗ, ಮಾರ್ಗದರ್ಶನ ಮತ್ತು ಅವಳ ಮೇಲಿನ ಮಗುವಿನ ಕೃತಜ್ಞತೆಯನ್ನ ಅತ್ಯಂತ ಹೃದಯಸ್ಪರ್ಶಿಯಾಗಿ ವ್ಯಕ್ತಪಡಿಸುತ್ತದೆ.

ಕವಿ ಶ್ರೀ ತುಳಸಿತನಯ್ಯ ಅವರು ರಚಿಸಿರುವ ಅಮ್ಮ ನಿನ್ನ ಮರೆಯದಂತೆ ಎಂಬ ಕವಿತೆಯಲ್ಲಿ ತಾಯಿಯ ಮೇಲಿನ ಅಳಿಯದ ಪ್ರೀತಿ, ಕೃತಜ್ಞತೆ ಮತ್ತು ಭಕ್ತಿಯ ಭಾವವನ್ನು ಸುಂದರವಾಗಿ ಚಿತ್ರಿಸಿದ್ದಾರೆ. ಗೀತೆಯ ಆರಂಭದಲ್ಲೇ ಕವಿ ಅಮ್ಮ ನಿನ್ನ ಮರೆಯದಂತೆ ನನ್ನನ್ನು ಹರಸು ಎಂದು ಬೇಡಿಕೊಳ್ಳುತ್ತಾನೆ. ಇಲ್ಲಿ ತಾಯಿಯ ನೆನಪು ಅಂದರೆ ಕೇವಲ ವ್ಯಕ್ತಿಯ ನೆನಪು ಮಾತ್ರ ಅಲ್ಲ, ಅವಳ ಪ್ರೀತಿ, ಮಮತೆ, ತ್ಯಾಗ ಈ ಎಲ್ಲ ಮೌಲ್ಯಗಳನ್ನು ಎಂದಿಗೂ ಮರೆಯದಂತೆ ಇರಬೇಕೆಂಬ ಆಶಯ. ತಾಯಿಯ ನೆನಪಿನಿಂದಲೇ ತನ್ನ ಜೀವನ ಧನ್ಯವಾಗಿದೆ ಎಂದು ಕವಿ ಭಾವಿಸುತ್ತಾನೆ. ಮುಂದಿನ ಸಾಲುಗಳಲ್ಲಿ ತಾಯಿ ತನ್ನ ಮಕ್ಕಳಿಗಾಗಿ ಹಗಲಿರುಳು ದುಡಿಯುವ ಕಷ್ಟವನ್ನು ವರ್ಣಿಸುತ್ತಾನೆ. ಅವಳು ಸುರಿಸುವ ಬೆವರಿಗೂ ಅವಳು ಮಾಡುವ ತ್ಯಾಗಕ್ಕೂ ಯಾವುದೇ ಸಿರಿ ಅಥವಾ ಸಂಪತ್ತು ಸಾಟಿಯಾಗಲಾರದು. ಆದ್ದರಿಂದ ನೀನೇ ದೇವರು ಎಂದು ತಾಯಿಯನ್ನ ದೇವರ ಸ್ಥಾನಕ್ಕೆ ಏರಿಸಲಾಗುತ್ತೆ. ಇನ್ನೊಂದು ಚರಣದಲ್ಲಿ ವ್ಯಕ್ತಿ ಎಷ್ಟೇ ದೊಡ್ಡವನಾದರೂ ರಾಜನಾದರೂ ತಾಯಿಗೆ ಅವನು ಎಂದಿಗೂ ಮಗುವೆ. ತಾಯಿಯ ಪ್ರೀತಿ ನೆನಪನ್ನ ಯಾರೂ ತೊರೆಯಲು ಸಾಧ್ಯವಿಲ್ಲ. ಇನ್ನು ಕೊನೆಯ ಭಾಗದಲ್ಲಿ ತಾಯಿಯ ಋಣ ಎಂಬ ಅತಿದೊಡ್ಡ ಋಣವನ್ನ ಕವಿ ನೆನಪಿಸುತ್ತಾರೆ. ಎಷ್ಟೇ ಜಾಣತನದಿಂದ ಮಾತಾಡಿದರೂ, ಎಷ್ಟೇ ಬಾರಿ ಹೇಳಿದರೂ ತಾಯಿಯ ಋಣವನ್ನ ತೀರಿಸಲು ಸಾಧ್ಯವಿಲ್ಲ. ಅವಳನ್ನ ಜಪಿಸುವುದಕ್ಕೂ 100 ಬಾಯಿಗಳು ಸಾಲದು ಎಂಬ ಅರ್ಥವನ್ನ ಹೇಳುತ್ತೆ ಈ ಗೀತೆ. ತಾಯಿಯ ಪ್ರೀತಿ, ತ್ಯಾಗ, ಮಹತ್ವವನ್ನು ದೈವತ್ವದ ಮಟ್ಟಕ್ಕೆ ಎತ್ತಿ ಹಿಡಿಯುತ್ತದೆ. ತಾಯಿಯ ನೆನಪು ಜೀವನಕ್ಕೆ ಆಶೀರ್ವಾದವಾಗಿದ್ದು ಅವಳ ಋಣವನ್ನು ಎಂದಿಗೂ ತೀರಿಸಲಾಗುವುದಿಲ್ಲ ಎಂಬ ಗಾಢವಾದ ಸತ್ಯವನ್ನು ಈ ಭಾವಗೀತೆ ಮನಮುಟ್ಟುವಂತೆ ಸಾರುತ್ತದೆ.

ಶ್ರೋತೃಗಳೇ, ಇದು ಇಂದಿನ ಭಾವಯಾನ. ನಿಮಗೆ ಗೊತ್ತು, ಭಾವಯಾನ ಅದು ಜೀವನಯಾನ. ಇಲ್ಲಿಯ ಗೀತೆಗಳು ಮತ್ತು ಅವುಗಳ ಅಂತರಾರ್ಥ ನಮ್ಮೆಲ್ಲರಿಗೂ ಹೊಸ ಹುರುಪು ಕೊಡಲಿ, ನೋವು ಮರೆತು ಗೆಲುವು ನಲವನ್ನ ನೀಡಲಿ ಅಂತ ಹಾರೈಸುತ್ತಾ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಇದುವರೆಗೆ ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರುತಿ ಸಂಜೀವ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ಲವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: आकाशवाणी एट 90।
1: ಶ್ರೋತೃಗಳೇ, ಈಗ ರೇಡಿಯೋ ಸಮಯ 4:31:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ.
3: ನೆನಪು ನಿನಾದ. ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ
1: ಶ್ರೋತೃಗಳಿಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ಗೀತೆ ಯಾವುದು ಅಂತ ಕಾಯ್ತಾ ಇದ್ದೀರಲ್ಲ. ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರ ಯುಗಳ ಸ್ವರದಲ್ಲಿ ಬೇಡಿ ಬಂದವಳು ಚಿತ್ರದ ಗೀತೆ. ಸಾಹಿತ್ಯ ಆರ್ ಎನ್ ಜೈಗೋಪಾಲ್, ಸಂಗೀತ ಆರ್ ಸುದರ್ಶನ್.

ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸಿರುವ ಮುಗಿಯದ ಕಥೆ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಯುಗಳ ಸ್ವರದಲ್ಲಿ ಬೆಸುಗೆ ಚಿತ್ರದ ಗೀತೆ, ಸಾಹಿತ್ಯ ಗೀತಪ್ರಿಯ, ಸಂಗೀತ ವಿಜಯ ಭಾಸ್ಕರ್.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
2: ಈಗ ಸಮಯ 4:44:35. ಇನ್ನು ಮುಂದೆ ಕೇಳೋಣ ಕಣಗಲ್ ಪ್ರಭಾಕರ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಸಂಗೀತ ಅಳವಡಿಸಿರುವ, ಪಿಬಿ ಶ್ರೀನಿವಾಸ್, ಪಿ ಸುಶೀಲ ಮತ್ತು ಸಂಗಡಿಗರು ಹಾಡಿರುವ ಸಾಕ್ಷಾತ್ಕಾರ ಚಿತ್ರದ ಗೀತೆ.

ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿ ಪಿ ಸುಶೀಲಾ ಅವರೊಂದಿಗೆ ಹಾಡಿದ್ದಾರೆ ಘಂಟಸಾಲ ಚಿತ್ರ ವೀರಕೇಸರಿ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾರ್ಯಕ್ರಮ ನೆನಪು ನಿನಾದ. ಈಗ ಸಮಯ 4:51:56. ಶ್ರೋತೃಗಳೇ, ಇಂದು ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ನಡೆಸಿದ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಿರುವ ಆರ್ಯ ಸೌಮ್ಯ ರೋಂಪರೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬೇದರೆ ಮಂಜುನಾಥ್. 5:30 ರಸಪ್ರಶ್ನೆಗಳ ಅನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗಲಿದೆ. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 228558, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಗಮನಿಸಿ, 228558, ಎಸ್ಟಿಡಿ ಕೋಡ್ 08272. ಮುಂದಿನ ಗೀತೆ ಹೊಂಬಿಸಿಲು ಚಿತ್ರದ್ದು. ಗೀತಾಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸಿದ್ದಾರೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರೆಗಳ ಸ್ವರದಲ್ಲಿ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
6: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನೆ.
7: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹಿಂಗಾಗತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20,000,000 ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರು ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
8: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
9: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್, ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
10: ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
11: ಇಲ್ಲ, ಏನಿದೆ ಅಂತದ್ದು?
10: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
11: ಹೌದಾ? ಇಲ್ಲಿ ಪೇಪರ್ ಕೊಡು.
12: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
10: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
11: ಅಬ್ಬಬ್ಬಾ, ಇಲ್ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
10: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
11: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
10: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ

0: ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900092
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಶ್ರೋತೃಗಳೇ, ಈಗ ಸಮಯ 5:04:17. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ.
5: ಯುವ ವಾಣಿ

0: ಇದೀಗ
1: ಆಕಾಶವಾಣಿ ಮಡಿಕೇರಿ. ಯುವವಾಣಿ ಇಂದಿನ ಯುವವಾಣಿಯಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ್ದ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ 33ನೇ ರ್ಯಾಂಕ್ ಗಳಿಸಿರುವ ಮೈಸೂರಿನ ಬೋಗಾದಿಯ ಆರ್ಎ ಸೌಮ್ಯ ರಂಪೂರೆ ಅವರೊಂದಿಗೆ ಮಾತುಕತೆ ಕೇಳೋಣ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇದ್ರೆ ಮಂಜುನಾಥ್.
2: ಯುವ ಕೇಳುವರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ಇವತ್ತೊಂದು ಸಂತೋಷದ ಸುದ್ದಿ ಇದೆ. ಮೈಸೂರಿನ ಆರ್ಯ ಸೌಮ್ಯ ರಂಪೂರೆ ಅವರು 2024ನೇ ವರ್ಷದ ಕೇಂದ್ರ ಲೋಕಸೇವಾ ಆಯೋಗದ IFS ಅಂದರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪರೀಕ್ಷೆಯಲ್ಲಿ 33ನೇ ರ್ಯಾಂಕ್ ಗಳಿಸಿದ್ದಾರೆ. ಮೈಸೂರಿನ ಬೋಗಾದಿಯಲ್ಲಿದ್ದಾರೆ. ಆರ್ಯ ಸೌಮ್ಯ ರಂಪೂರೆ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸೌಮ್ಯ ರಂಪೂರೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು ಸರ್, ನಮಸ್ಕಾರ ಸರ್.
2: ನಿಮಗೆ ಮೊಟ್ಟ ಮೊದಲಿಗೆ ಅಭಿನಂದನೆಗಳು. ಯಾಕಂದರೆ ಭಾರತೀಯ ಅರಣ್ಯ ಸೇವೆಗೆ ಮೈಸೂರಿನ ಒಬ್ಬ ಹುಡುಗಿ ಆಯ್ಕೆ ಆಗ್ತಾ ಇದ್ದಾರೆ ಅಂದ ತಕ್ಷಣ ಎಲ್ಲರಿಗೂ ಒಂದು ಹೆಮ್ಮೆ. ನಾವು ನಾರಿ ಶಕ್ತಿಯನ್ನು ಪ್ರದರ್ಶಿಸಬಹುದು, ವಿ ಆರ್ ಹಿಯರ್ ಅಂತ ಹೇಳಿ ಏನನ್ನಿಸ್ತು ನೀವು 33ನೇ ರ್ಯಾಂಕ್ ತಕ್ಕೊಂಡಾಗ?
3: ಎಸ್ ಸರ್, ನನಗೆ ಚಿಕ್ಕ ವಯಸ್ಸಿಂದನೂ ನಾವು ಮೈಸೂರು ಅವರಾಗಿರೋದ್ರಿಂದ ಗಂಧದ ಗುಡಿ ಪಿಕ್ಚರ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಂಗೆ ಗಂಧದ ಗುಡಿ ಇದು ಮೈಸೂರು, ಚಿನ್ನದ ನಾಡಿದು ಮೈಸೂರು, ಅದನ್ನ ಕೇಳಿ ಬೆಳೆದವ್ರು ನಾವು.
2: ಸೋ ಅಲ್ಲೇ ನಿಮ್ಗೆ ಯಾಕೆ ಕನಸು ಬಿದ್ದಿದೆ ನಾನು ಒಬ್ಬ ಇದೇ ತರ ಫಾರೆಸ್ಟ್ ಆಫೀಸರ್ ಆಗಬಹುದೇನೋ ಅಂತ?
3: ಅದು ಫಾರೆಸ್ಟ್ ಆಫೀಸರ್ ಆಗ್ತೀನಿ ಅನ್ನೋ ಕಲ್ಪನೆ ಇಲ್ಲದೆ ಇದ್ರು ಎಲ್ಲೋ ಒಂದ್ ಕಡೆ ಆ ಪ್ರಕೃತಿಗೆ ಪ್ರೀತಿ ಅದು ಸಹಜವಾಗಿ ಬೆಳೆದಿರುವಂತದ್ದು. ಅಂತಹ ಅದು ಅರಣ್ಯ ಸಂರಕ್ಷಣೆಗೆ ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕಿರೋದು ತುಂಬಾ ಹೆಮ್ಮೆಯ ವಿಷಯ ಮತ್ತೆ ಬಹಳ ಸಂತೋಷಕರವಾದ ವಿಷಯ ಸರ್.
2: ಏನಂದ್ರು ಮನೆಯಲ್ಲಿ?
3: ಎಲ್ಲರೂ ತುಂಬಾ ಖುಷಿ ಆದ್ರು. ರಿಸಲ್ಟ್ ಕೇಳಿದ ತಕ್ಷಣ ಅವ್ರಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅಪ್ಪ ಅಮ್ಮನ್ಗೆ.
2: ಬಹಳಷ್ಟು ಜನಕ್ಕೆ ಆಡಳಿತ ಸೇವೆ ಅಥವಾ IAS ಅಂತ ಏನ್ ಕರಿತೀವಿ ಅದು ಪರಿಚಯ ಇರುತ್ತೆ, ಆದರೆ ಅರಣ್ಯ ಸೇವೆ IFS ಇನ್ನೊಂದಿದೆ, IFS ಫಾರಿನ್ ಸರ್ವಿಸ್, ಅದೆಲ್ಲರಿಗೂ ಪರಿಚಯ ಇರುತ್ತೆ. ಆಮೇಲೆ ಸುಮಾರು 800-1,000 ಜನ ಆ UPSC ಮೈನ್ಸ್ ಕ್ಲಿಯರ್ ಮಾಡಿ ಮತ್ತೆ ಅವರು ಇಂಟರ್ವ್ಯೂ ಎಲ್ಲ ಸೆಲೆಕ್ಟ್ ಆಗಿ ಆಡಳಿತ ಸೇವೆಗೆ ಬರೋರ ಬಗ್ಗೆ ಎಲ್ಲರೂ ಗಮನ ಹರಿಸಿರ್ತಾರೆ. ಅದೇ ಪ್ರಿಲಿಮ್ಸ್ ಅನ್ನು ಪಾಸ್ ಆಗಿರುವ ಅದೇ ಕ್ಯಾಂಡಿಡೇಟ್ಗಳು ಕೆಲವರು IFS ಅಂದ್ರೆ ಫಾರೆಸ್ಟ್ ಸರ್ವಿಸ್ ಅನ್ನು ಕೂಡ ಆಯ್ಕೆ ಮಾಡ್ಕೋತಾರೆ. ಸೊ ನಮ್ಮ ಕೇಳುಗರಿಗಾಗಿ ಇದರ ಆಯ್ಕೆ ಪ್ರಕ್ರಿಯೆಯನ್ನು ಒಂಚೂರು ಪರಿಚಯ ಮಾಡಿಕೊಡ್ತೀರಾ?
3: IAS ಪ್ರಿಲಿಮ್ಸ್ ವರ್ಷಕ್ಕೊಂದ್ಸಲ ಕಂಡಕ್ಟ್ ಮಾಡ್ತಾರೆ UPSC-ನವರು. ಅದೇ ಪ್ರಿಲಿಮ್ಸ್ ಸೇಮ್ ಪ್ರಿಲಿಮ್ಸ್ ಬರೆದು 2 ಎಕ್ಸಾಮ್ಗೆ ನಾವು ಕ್ವಾಲಿಫೈ ಆಗ್ಬೋದು. ಒಂದು ಆಡಳಿತ ಸೇವೆಗಳು ಸಿವಿಲ್ ಸರ್ವಿಸಸ್ ಅನ್ನೋದಕ್ಕೆ, ಆಮೇಲೆ ಫಾರೆಸ್ಟ್ ಸರ್ವಿಸಸ್, ಎರಡಕ್ಕೂ ಮೇನ್ಸ್ ಬೇರೆ ಇರುತ್ತೆ. ಬಟ್ ಪ್ರಿಲಿಮ್ಸ್ ಒಂದೇ ಸಲ ನಾವು ಬರೆಯುವಂತ ಪ್ರಿಲಿಮ್ಸ್ಗೆ ಅದು ಸೆಲೆಕ್ಷನ್ ಆಗುತ್ತೆ. ಬಟ್ ಸಿವಿಲ್ ಸರ್ವಿಸಸ್ಗೆ ಇರುವಂತಹ ಮಾರ್ಕ್ಸ್ ಅಥವಾ ಕಟ್ ಆಫ್ ಮಾರ್ಕ್ಸ್ಗಿಂತ IFS ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ, ಅಂದ್ರೆ ಒಂದು 10 ಅಥವಾ 15 ಮಾರ್ಕ್ಸ್ ಹೆಚ್ಚಿಗೆ ನಾವು ಸ್ಕೋರ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ IFS ಇಟ್ ಈಸ್ ಅ ಟೆಕ್ನಿಕಲ್ ಸರ್ವಿಸ್. ಸೊ ಇಂಜಿನಿಯರಿಂಗ್, ಸೈನ್ಸ್, BSc ಬ್ಯಾಕ್ಗ್ರೌಂಡ್, ಸೊ ಈ ತರ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಮಾತ್ರ ಅರ್ಹತೆ ಇರುತ್ತೆ ಅದರಲ್ಲಿ. ಸೊ ನಾವು ಫಾರ್ಮ್ ಫಿಲ್ ಮಾಡ್ಬೇಕಾದ್ರೇನೆ ನಮ್ಗೆ ಬರೀ ಸಿವಿಲ್ ಸರ್ವಿಸಸ್ ನಾವು ಅಪಿಯರ್ ಆಗ್ತೀವಾ ಅಥವಾ ಎರಡಕ್ಕೂ ಅಪಿಯರ್ ಆಗ್ಬೇಕಾ ಅನ್ನೋದನ್ನ ನಾವು
2: ಫಿಲ್ ಮಾಡ್ಬೇಕಾಗಿತ್ತು.
3: ಹೌದು, ಆ ಮಾಹಿತಿನ ನಾವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೇನೆ
2: ಕೊಡ್ಬೇಕಾಗುತ್ತೆ. ಕೊಟ್ಟಾಗ ನೀವು ಎರಡಕ್ಕೂ ಅರ್ಹತೆ ಗಳಿಸ್ತೀರಿ, ಎರಡು ಪ್ರತ್ಯೇಕವಾದ ಮೈನ್ಸ್ ಬರೀಬೇಕಾಗತ್ತೆ.
3: ಪ್ರತ್ಯೇಕವಾದ ಮೈನ್ಸ್
2: ಈ ಅರಣ್ಯ ಸೇವೆಯ ಪೋಸ್ಟ್ ಕಡಿಮೆ ಇರೋದ್ರಿಂದ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಅಲ್ಲಿ ಅತಿ ಹೆಚ್ಚಿನ ಕಾಂಪಿಟೇಷನ್ ಇದ್ರು ಅತಿ ಹೆಚ್ಚಿನ ಪೋಸ್ಟ್ ಗಳು ಇರ್ತವೆ.
3: ಹೌದು ಸರ್.
2: ಈ ಎರಡೂ ಸೇವೆಗಳಿಗೆ ನೀವು ಟಿಕ್ ಹಾಕಿರ್ತೀರಿ, ಪ್ರಿಲಿಮ್ಸ್ ಪಾಸ್ ಆಗಿದ್ದೀರಿ, ಯು ಆರ್ ಎಲಿಜಿಬಲ್ ಫಾರ್ ಬೋತ್ ಅಂದಾಗ ನೀವು ಎರಡೂ ಬರೀಲಿಕ್ಕೆ ಒಂಥರ ಮನ್ಸ್ ಮಾಡ್ತೀರಿ.
3: ಹೌದು ಸರ್.
2: ಮೊಟ್ಟ ಮೊದಲನೇ ಬಾರಿಗೆ UPSC ಎಕ್ಸಾಮ್ ತಕೊಂಡಾಗ ಪ್ರಿಲಿಮ್ಸ್ ಒಂದಕ್ಕೆ ಬರೆದಿದ್ದ ಟಿಕ್ ಮಾಡಿದ ಅಥವಾ ಎರಡಕ್ಕೂ ಟಿಕ್ ಮಾಡಿದ್ರ?
3: ನಾನು ಮೊದಲು ಬರೀ IAS ಟಿಕ್ ಮಾಡಿದ್ದೆ. ನನಗೆ IFS ಬಗ್ಗೆ ನನಗೂ ಸಹ ನಾನು ಸ್ಟಾರ್ಟ್ ಮಾಡಿದಾಗ ನನಗೂ ಮಾಹಿತಿ ಇರಲಿಲ್ಲ. ನಾನು ಆಮೇಲೆ ಒಂದು 3-4 ಅಟೆಂಪ್ಟ್ ಆದ್ಮೇಲೆ ನನಗೆ ಇದ್ರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಬಂತು. ನಾನು ಬೇರೆ ಆಫೀಸರ್ಸ್ನ IFS ಆಫೀಸರ್ಸ್ ಬಗ್ಗೆ ತಿಳ್ಕೊಂಡಾಗ, ಯೂಟ್ಯೂಬಲ್ಲಿ ನೋಡಿದಾಗ, ಆಮೇಲೆ ಫಾರೆಸ್ಟ್ರಿ ಬ್ಯಾಕ್ಗ್ರೌಂಡ್ ಅವ್ರನ್ನ ಮೀಟ್ ಮಾಡಿದ್ದೆ ನಾನು. ಆಮೇಲೆ ನಾನು ಕರ್ನಾಟಕದ ACF ಎಕ್ಸಾಮ್ಗೆ KPSC ಕಂಡಕ್ಟ್ ಮಾಡ್ತಾರೆ, ಅದಕ್ಕೂ ಸಹ ನಾನು ಅಪಿಯರ್ ಆಗಿದ್ದೆ. ಹೋಗ್ತಾ ಹೋಗ್ತಾ ಮಾಹಿತಿಗಳು ಸಿಗ್ತಾ ಹೋದವು ಈ ಎಕ್ಸಾಮ್ ಬಗ್ಗೆ.
2: ಪೇಪರ್ಸ್ ಪರಿಚಯನೂ ಆಯ್ತು.
3: ಹೌದು ಹೌದು, ಆ ಸಬ್ಜೆಕ್ಟ್ಸ್ ಗಳು ಆಪ್ಷನಲ್ಸ್, ನಾನು ACF ಎಕ್ಸಾಮ್ಗೆ ಏನು ಆಪ್ಷನಲ್ಸ್ ಕೊಟ್ಟಿದ್ದೆ ಅದೇನೆ ನಾನು IFS ಎಕ್ಸಾಮ್ಗೂ ಕ್ಯಾರಿ ಫಾರ್ವರ್ಡ್ ಮಾಡಿದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನಾನು ಈ ಜರ್ನಿನಲ್ಲಿ ಇದ್ದಿದ್ರಿಂದ ಸೊ ನನಗೆ ಆ ಮಾಹಿತಿಗಳು ಸಿಗ್ತಾ ಹೋದವು. ನನಗೂ ಆಸಕ್ತಿ ಇದ್ದಿದ್ರಿಂದ ಫಾರೆಸ್ಟ್ ಸರ್ವಿಸ್ ನನ್ನ ಮೈಂಡಲ್ಲಿ ಏನಿತ್ತು ಅಂತ ಹೇಳಿದ್ರೆ ಇದು ಹೊಸ ಸಬ್ಜೆಕ್ಟ್ಸ್ ಓದಬೇಕು, ಇದಕ್ಕೆ ಅಂತಾನೆ ಮೊದಲಿಂದಾನೇ ಪ್ರಿಪೇರ್ ಆಗಿರ್ಬೇಕು.

0: ಹೌದು ಹೌದು, ನನ್ಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಅನ್ನೋ ತರ ನನಗೂ ಬಿಗಿನಿಂಗ್ ಅಲ್ಲಿ ಫೀಲಿಂಗ್ ಇತ್ತು. ಬಟ್ ನಾನು ACF ಎಕ್ಸಾಮ್ ಬರೆದಾಗ ನನಗೆ ಎಲ್ಲ ಒಂದು ಕಾನ್ಫಿಡೆನ್ಸ್ ಬಂತು, ನಾನು IFSU ಟ್ರೈ ಮಾಡಬಹುದು ಅನ್ನೋದು ಐಡಿಯಾ ಬಂತು. ಆಮೇಲೆ ನನಗೆ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲೂ ಅಟೆಂಪ್ಟ್ಸ್ ಕೊಡ್ತಾ ಕೊಡ್ತಾ ನನಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪಾಸ್ ಆಗ್ತಾ ಹೋಯ್ತು. 2021, 2022, 2023 ಮೂರು ಸಲ ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಮಾಡಿದ್ನಿ. ಅದರಲ್ಲಿ 22 ನಲ್ಲಿ ನನಗೆ ಫಾರೆಸ್ಟ್ ಸರ್ವಿಸ್ದೂ ಕಟ್ ಆಫ್ ಕ್ಲಿಯರ್ ಆಗಿ ನನಗೆ ಫಾರೆಸ್ಟ್ ಸರ್ವಿಸ್ ಮೊದಲನೇ ಸಲ ಎಲಿಜಿಬಿಲಿಟಿ ಮೊದಲನೇ ಸಲ ಫಾರೆಸ್ಟ್ ಸರ್ವಿಸ್ ಬರೆಯಕ್ಕೆ ಅವಕಾಶ ಸಿಕ್ತು. ಸೊ ನಾನು ಅದೇ ಪ್ರಿಪರೇಷನ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಅದೇ ಸಬ್ಜೆಕ್ಟ್ಸ್ ಇದ್ದಿದ್ರಿಂದ ಸೊ ನನಗೆ ಆ ಇಂಟರ್ವ್ಯೂಗೂ ಅವಕಾಶ ಸಿಕ್ತು. 2022 ನನ್ ಫಸ್ಟ್ ಟೈಮ್ ಇಂಟರ್ವ್ಯೂ UPSC ನಲ್ಲಿ ಇಷ್ಟು ವರ್ಷದಿಂದ ಬರೆದ್ರು ಕೂಡ ನಂಗೆ ಫಸ್ಟ್ ಟೈಮ್ ನಾನು ಇಂಟರ್ವ್ಯೂ ಕಾಲ್ ಬಂದಾಗ ನನ್ನ ಹೆಸರು ನೋಡಿದಾಗ ಲಿಸ್ಟ್ ಅಲ್ಲಿ ನನ್ಗೆ ಅವಾಗಲೇ IFS ಆಫೀಸರ್ ಆಗ್ತೀನಿ ಅನ್ನೋ ಒಂದು ಫೀಲಿಂಗ್ ಬಂತು ನನಗೆ ಫಸ್ಟ್ ಟೈಮ್. ನಾನು ಒಂದು ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ ಆಗ್ತೀನಿ, ನಾನು ಅದೊಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು ನನ್ಗೆ ಅವಾಗ್ಲೇ. ಸೊ ಹಾಗಾಗಿ ನನಗೆ ಆ ಕಾನ್ಫಿಡೆನ್ಸ್ ಅನ್ನ ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋದೆ. ಸೊ ನಾನು 2022 ನನಗೆ ಕೆಲವು ಅಂಕಗಳಿಂದ ಮಿಸ್ ಆದ್ರೂ ಕೂಡ ಸರ್ವಿಸಸ್ ಎಲ್ಲೊಂದ್ ಕಡೆ ನಾನು ಇನ್ನೊಂದ್ ಸ್ವಲ್ಪ ಶ್ರಮ ಹಾಕಿ ಸಬ್ಜೆಕ್ಟ್ಸ್ ಮೇಲೆ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಸ್ಟಡಿ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಗೈಡೆನ್ಸ್ ತಗೊಂಡ್ರೆ ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಬಂತು. ಹಾಗೇನೆ ನಾನು ಇಂಟರ್ವ್ಯೂ ಸ್ಟೇಜ್ ತನಕ ಹೋಗಿದ್ರಿಂದ ಕೆಲವರು IFS ಆಫೀಸರ್ಸ್ ಕೂಡ ನನಗೆ ಹೆಲ್ಪ್ ಮಾಡಿದ್ರು, ನಾನು ಅವ್ರ ಗೈಡೆನ್ಸ್ ಅನ್ನು ತಗೊಂಡೆ. ಹಾಗಾಗಿ ನನ್ಗೆ ಇವತ್ತು ನಿರೀಕ್ಷೆಗಿಂತನೂ ಒಳ್ಳೆ ರ್ಯಾಂಕ್ ಸಿಕ್ಕಿದೆ.
1: ಸ್ವಲ್ಪ ನಿಮ್ಮ ಸ್ಟಡೀಸ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳ್ತೀರಾ, ನೀವು ಎಲ್ಲಿ ಓದಿದ್ರಿ ಮೈಸೂರಲ್ಲಿ?
0: ನಾನು ಪ್ರೈಮರಿ ಸ್ಕೂಲ್ ಮತ್ತೆ ಮಿಡಲ್ ಸ್ಕೂಲ್ ಓದಿದ್ದು ಮೈಸೂರು ಲಯನ್ಸ್ ಸ್ಕೂಲ್ ಬನ್ನಿಮಂಟಪಲ್ಲಿ. ಆಮೇಲೆ ನಾನು ಮರಿಮಲಪಾಸ್ ಹೈಸ್ಕೂಲ್ ಅಲ್ಲಿ ಓದಿದೆ ಹೈಸ್ಕೂಲ್. ಸೊ ಅಲ್ಲಿ ಹೈಸ್ಕೂಲ್ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿತ್ತು ನನಗೆ. ಡಿಬೇಟ್ ಕಾಂಪಿಟೇಷನ್ಸ್ ಇರ್ಬೋದು, ಸ್ಪೀಚ್ ಇರ್ಬೋದು, ಅದು ತುಂಬಾ
1: ವಿಜೇತರ ಶಾಲೆ ಬೇರೆ.
0: ಹೌದು ಸರ್.
1: ಆಮೇಲೆ
0: ಎಸ್ ಸರ್, ಸ್ಪೆಸಿಫಿಕಲಿ ಒಬ್ರು ಮಮತಾ ಮೇಡಮ್ ಅಂತ ನಮ್ ಕನ್ನಡ ಟೀಚರು, ಅವರು ನನ್ಗೆ ಕರೆದು ನಂಗೆ ಏನೇ ಯಾವ್ದೇ ಸ್ಪೀಚ್ ಕಾಂಪಿಟೇಷನ್ಸ್ ಇದ್ರು ನನ್ನ ಹೆಸರು ಕೊಡೋರು. ಆಮೇಲೆ ನನಗೆ ಒಂದು ಜೀವನದ ಫಿಲಾಸಫೀಸು ಮತ್ತೆ ಲೈಕ್ ಆ ವಯಸ್ಸಿನಲ್ಲೇನೆ ಒಂದು ಇಟ್ ಈಸ್ ಅ ಫಾರ್ಮೇಟಿವ್ ಏಜ್ ಅಂತ ಹೇಳ್ತಾರೆ. ಸೊ ನಮ್ಮ ಜೀವನದ ಒಂದು ಉದ್ದೇಶ ಇರಬೇಕು, ನಮ್ಮ ಜೀವನದಲ್ಲಿ ಒಂದು ಗುರಿ ಇರಬೇಕು ಅಂತ ತೋರಿಸ್ಕೊಟ್ಟವರು ಒಬ್ರು ನಮ್ಮ ಹಿಂದಿ ಟೀಚರು MV ತುಳಸಿ ಪ್ರಸಾದ್ ಅಂತ. ಸೊ ಇವರಿಬ್ಬರನ್ನ ನಾನು ಈ ಕ್ಷಣದಲ್ಲಿ ನಾನು ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಸರ್.
1: ಅಲ್ಲಿ ನಿಮಗೆ ಒಂದು ಬೇಸ್ ಸಿಕ್ತು. PUC
0: PUC ಸಹ ನಾನು ಮರಿಮಲಪ್ಪಸ್ PU ಕಾಲೇಜ್ ಅಲ್ಲಿ ಓದಿದ್ದೆ ಸರ್. ಸೊ ಇವಾಗ್ಲೂ ನಮ್ ಒಬ್ರು ಕೆಮಿಸ್ಟ್ರಿ ಲೆಕ್ಚರರ್ ನಾಗೇಂದ್ರ ರಾವ್ ಸರ್ ಅಂತ, ಅವರು ನಂಗೆ ಇವಾಗ್ಲೂ ಟಚ್ ಅಲ್ಲಿ ಇದಾರೆ. ಅವರು ಟೈಮ್ ಟು ಟೈಮ್ ಮೋಟಿವೇಶನ್ ಗೈಡೆನ್ಸ್ ಇವಾಗ್ಲೂ ಕೊಡ್ತಾ ಇದಾರೆ ಸರ್ ನನ್ಗೆ. ಅದ್ರ ಬಗ್ಗೆ ನನ್ಗೆ ತುಂಬಾ ಹೆಮ್ಮೆ ಇದೆ ಅವ್ರ ಬಗ್ಗೆ ಸರ್.
1: ಇನ್ನ ಪದವಿಗೆ ಏನು ತಗೊಂಡ್ರಿ?
0: ನಾನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಅಂತಹ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್, ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಕರ್ನಾಟಕ, ನಂಗೆ ಅಲ್ಲಿ ಓದೋಕೆ ನಂಗೆ ಅವಕಾಶ ಸಿಕ್ತು.
1: ಯಾವ ಬ್ರಾಂಚ್ ತಗೊಂಡ್ರಿ?
0: ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗು. ಸೊ ಅಲ್ಲಿ ನನಗೆ ಟೆಕ್ನಾಲಜಿಕಲ್ ನಾಲೆಡ್ಜ್ ಜೊತೆಗೆ ನನಗೆ ಒಳ್ಳೆ ಒಂದು ಉದ್ಯೋಗನೂ ಸಿಕ್ತು ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸರ್. ನಾನು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಫಿಲಿಪ್ಸ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನನಗೆ ಕ್ಯಾಂಪಸ್ ಇಂಟರ್ವ್ಯೂ ಆಯಿತು. ಅಲ್ಲಿ ನಾನು ಜಾಯಿನ್ ಆದೆ, ನಾನು ಕೆಲವೊಂದು ವರ್ಷ ಅಲ್ಲೂ ಕೆಲಸ ಮಾಡಿದೆ. ಆಮೇಲೆ ಅದೇ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲೇ ಬೆಕ್ಮನ್ ಕೌಲ್ಟರ್ ಅಂತ, ಸೊ ಅದು ಫಿಲಿಪ್ಸ್ ಎಲೆಕ್ಟ್ರಾನಿಕ್ಸ್ ನೆದರ್ಲ್ಯಾಂಡ್ಸ್ ಕಂಪನಿ, ಬೆಕ್ಮನ್ ಕೌಲ್ಟರ್ US ಕಂಪನಿ. ಸೊ ಅಲ್ಲಿ ನನಗೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ತು. ಸೊ ಅಲ್ಲಿ ನನಗೆ ಕಾರ್ಪೊರೇಟ್ ಲೈಫ್ ಅಲ್ಲೂ ತುಂಬಾ ಸಂತೋಷಕರವಾದಂತ ವಿಷಯಗಳು ನಡೆದ್ವು ಸರ್.
1: ಅಲ್ಲಿ ನೀವು ಕಲ್ತ್ರಿ, ದೇಶ ವಿದೇಶಗಳನ್ನು ನೋಡ್ಕೊಂಡು ಬಂದ್ರಿ.
0: ಹೌದು ಸರ್.
1: ಒಂದು ಕಾರ್ಪೊರೇಟ್ ಕಲ್ಚರ್ ಅಲ್ಲಿ ವಿಶೇಷವನ್ನು ಅನುಭವಿಸುವ ಅವಕಾಶ ಇದ್ದಾಗ ಈ ಸರ್ಕಾರಿ ಸೆಟಪ್ ಅಲ್ಲಿ ಇರ್ತಕ್ಕಂತ IAS IFS IPS ಈ ಹುದ್ದೆಗಳ ಬಗ್ಗೆ ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಗಿದ್ದು ಹೇಗೆ?
0: ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಯ್ತೋ ಇಲ್ವ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಮೈಂಡ್ ಅಲ್ಲಿ ಇತ್ತು ನನ್ಗೆ. ಹೈಸ್ಕೂಲ್ ಡೇಸ್ ಅಲ್ಲಿ ನನ್ಗೆ, ನನ್ನ ಹೈಸ್ಕೂಲ್ ಅಲ್ಲಿ ಇದ್ದಾಗ ನಮ್ಮ ಸ್ಕೂಲ್ ನವರು ಒಬ್ರು, ಸೌಮ್ಯ ಅಂತಾನೆ ಅವ್ರ ಹೆಸರು, IRS ಆಫೀಸರ್, ಅವರು ನಮ್ ಸ್ಕೂಲ್ ಅಲ್ಲೇ ಓದಿದ್ದು. ಅವರು ನನ್ನ ಸ್ಕೂಲ್ ಅಲ್ಲಿ ಇದ್ದಾಗ ಅವರು ನಮ್ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಸೊ ಅವ್ರಿಗೆ ಸಿಕ್ಕಿದಂತಹ ಅದೊಂದು ಮರ್ಯಾದೆ ಇರ್ಬೋದು, ಗೌರವ ಇರ್ಬೋದು. ಆಮೇಲೆ ಅವರು ಹೌದು ಹೌದು ಸರ್. ಸೊ ಅವಾಗ್ಲೇ ನಾನು 10th ಸ್ಟ್ಯಾಂಡರ್ಡ್ ಇದೆ ಅನ್ಸುತ್ತೆ ಅವ್ರು ನಮ್ ಸ್ಕೂಲ್ಗೆ ಬಂದಾಗ. ಸೊ ನನ್ಗೆ ಅದೊಂದು ಅವ್ರನ್ನ ನೋಡಿ ತುಂಬಾ ಖುಷಿಯಾಗಿತ್ತು, ಇನ್ಸ್ಪಿರೇಷನ್ ಬಂದಿತ್ತು ನಂಗೆ ಅವಾಗ್ಲೇ ಒಂಥರ.
1: ನಾನು DC ಆದ್ರೆ ಹಿಂಗೆ.
0: ಆಮೇಲೆ ಆ ಮರಿಮಲಪಾಸ್ ಅಲ್ಲಿ ನಮ್ಗೆ ಆತರನೇ ಒಂಥರ ಯಾವಾಗ್ಲೂ ಒಂದ್ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಆತರನೇ ಒಂದು ಲೈಫ್ ಅಲ್ಲಿ ಮೈಂಡ್ ಸೆಟ್ ನಮ್ಗೆ ಕಲ್ಟಿವೇಟ್ ಆಗಿತ್ತು, ಅಚೀವ್ಮೆಂಟ್ ಮೈಂಡ್ ಸೆಟ್ ಕಲ್ಟಿವೇಟ್ ಆಗಿತ್ತು. ಅದು ನನ್ಗೆ ಹೋಗ್ತಾ ಹೋಗ್ತಾ ಇದು ನನ್ಗೆ ಫಿಲಿಪ್ಸ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಕೆಲಸ ಸಿಕ್ಕಿದ್ದು ಸಹ ನಂಗೆ ತುಂಬಾ ಸಂತೋಷಕರವಾದಂತಹ ವಿಷಯ ಅದು. ಸೊ ಅದು ಒಂದು ಅಚೀವ್ಮೆಂಟ್, ನಾನು ತುಂಬಾ ಖುಷಿ ಪಟ್ಟೆ ನನಗೆ. ಅದಾಗಿ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಯಾಕೋ ಇದು ಸಾಕಾಗ್ತಾ ಇಲ್ಲ, ತುಂಬಾ ಖುಷಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಬಟ್ ಎಲ್ಲೊಂದ್ ಕಡೆ ಇನ್ನೂ ಏನೋ ಒಂದು ಮಾಡಬಹುದು ಅನ್ನೋದು ಅದು ಫೀಲಿಂಗ್ ಬಂತು. ಯಾಕಂದ್ರೆ ಕಾನ್ಫಿಡೆನ್ಸ್ ಬಂತು ನನ್ಗೆ ಸಿಕ್ಕಿರೋ ಅವಕಾಶಗಳು ನೋಡ್ಬಿಟ್ಟು. ನನಗೆ ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅನ್ನ ನಾನು ಫೇಸ್ ಮಾಡಬಹುದು ಅನ್ನೋಂತ ಕಾನ್ಫಿಡೆನ್ಸ್ ಬಂತು. ಹಾಗೆ ನನ್ಗೆ ಏನಸ್ತು ಅಂತ ಹೇಳಿದ್ರೆ, ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಂಗೆ ಆಲ್ರೆಡಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅಕಸ್ಮಾತ್ ನನ್ಗೆ ಅಲ್ಲೇನಾದ್ರೂ ನನ್ಗೆ ಸರಿ ಹೋಗಲ್ಲ ಅಂದ್ರೆ ನಾನು ನಂಗೆ ಅವಕಾಶಗಳಿದೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಮತ್ತೆ ನಾನು ರೆಸ್ಯೂಮ್ ಮಾಡಕ್ಕೆ. ಹಾಗಾಗಿ ನಾನೊಂದು ಆ ರಿಸ್ಕ್

0: ತಗೋಬಹುದು ನಾನು, ಕೆಲವೊಂದು ವರ್ಷಗಳು ನಾನು ಸರ್ಕಾರಿ ಸೇವೆಗಳು ಅದರಲ್ಲಿ ಉನ್ನತ ಹುದ್ದೆಗೆ ಹೋಗಕ್ಕೆ ನಾನು ಟ್ರೈ ಮಾಡಬಹುದು ಅನ್ನೋ ತರ ಕಾನ್ಫಿಡೆನ್ಸ್ ಬಂತು. ಒಂದು ಅಟೆಂಪ್ಟ್ ಆದ್ರೂ ಮಾಡಬೇಕು ಅನ್ನೋ ತರ ಮೈಂಡ್ ಅಲ್ಲಿ ಇತ್ತು. ನಾನು ಅದನ್ನ ನಾನು ಖುದ್ದು ನಮ್ಮ MD ಹತ್ರನೇ ಮಾತಾಡಿದೆ ನಮ್ಮ ಕಂಪನಿನಲ್ಲಿ, ಅವರು ಅಮರ್ ಗೌತಮ್ ಅಂತ ಬೆಕ್ಮನ್ ಕೌಲ್ಟರ್. ಸೊ ಅವ್ರ ಹತ್ರ ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡಿದಾಗ ಅವರು ನನಗೆ ಸಪೋರ್ಟ್ ಮಾಡಿದ್ರು. ಸೊ ನೀನು ಹೋಗು ಸೌಮ್ಯ, ನಿನ್ ಸಬ್ಯಾಟಿಕಲ್ ಲೀವ್ ತಗೊಂಡು ಹೋಗು, ಒಂದ್ ವರ್ಷ ಲೀವ್, ಅದ್ರಲ್ಲಿ ನಿನ್ಗೇನಾದ್ರೂ ಅಲ್ಲಿ ನಿನ್ಗೆ ಸರಿ ಹೋಗಲ್ಲ ಅಂತ ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಬಂದು ನೀನು ನಮ್ ಕಂಪನಿಗೆ ಮತ್ತೆ ಜಾಯ್ನ್ ಆಗು.
1: ಟೆಕ್ನಿಕಲ್ ರೆಸಿಗ್ನೇಷನ್ ತರ ನೀವು ಹೊರಗಡೆ ಕೆಲಸನೂ ಮಾಡಬಹುದು, ಅಥವಾ ಎಕ್ಸಾಮ್ ಬರೀಬಹುದು, ಮತ್ತೆ ಬೇಡ ಅಂದ್ರೆ ಇಲ್ಲಿಗೆ ಬಂದು ಜಾಯ್ನ್ ಆಗ್ಬಹುದು.
0: ಜಾಯ್ನ್ ಆಗ್ಬಹುದು ಅಂತ ಆತರ ಒಂದ್ ವರ್ಷ ಅವರು ಅದೊಂದು ಮೈಂಡ್ ಅಲ್ಲಿ ಒಂದು ಸೆಕ್ಯೂರ್ ಫೀಲಿಂಗ್ ಇತ್ತು. ಸೊ ನೀನ್ ಹೋಗಿ ಎಕ್ಸ್ಪ್ಲೋರ್ ಮಾಡು. ಒಂಥರ ನಂಗೆ ಎಂಪ್ಲಾಯ್ ತರ ಟ್ರೀಟ್ ಮಾಡಿದ್ದಾರೆ ಅಂತ ಅನ್ಸಿಲ್ಲ, ಲೈಕ್ ದೇ ಟ್ರೀಟೆಡ್ ಮೀ ಇನ್ ಅ ವೆರಿ ಗುಡ್ ವೇ ಅಂತ ಅನ್ಸ್ತು ನನಗೆ. ಸೊ ನನಗೆ ಆತರ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದ್ರಿಂದ ನಾನು ಸಿವಿಲ್ ಸರ್ವಿಸಸ್ ಟ್ರೈ ಮಾಡಕ್ಕೆ ನನಗೆ ಅವಕಾಶ ಸಿಕ್ತು. ಸೊ ಹಾಗಾಗಿ ನಾನು ಅದೊಂದು ರಿಸ್ಕ್ ತಗೊಳ್ಳೋಕೆ ಸಾಧ್ಯ ಆಯ್ತು ಸರ್.
1: ಮೊದಲನೇ ಎಕ್ಸಾಮ್ ಕೊಟ್ರಿ
0: ನಾನು 2018 ಕೊಟ್ಟೆ ಸರ್. ಸೊ ಆಮೇಲೆ 2018, 2019, 2020 ನನಗೆ ಪ್ರಿಲಿಮ್ಸ್ ಪಾಸ್ ಆಗ್ಲಿಲ್ಲ. ಆಮೇಲೆ 2021 ಸಿವಿಲ್ ಸರ್ವಿಸಸ್ ಮಾತ್ರ ಬರೆಯಕ್ ಅವಕಾಶ ಸಿಗುತ್ತೆ ನನಗೆ. ಫಾರೆಸ್ಟ್ ಸರ್ವಿಸ್ ನಂದು ಮಾರ್ಕ್ಸ್ ನಂದು ಅಷ್ಟೊಂದು ಇರಲಿಲ್ಲ. ಆಮೇಲೆ 2022 ನನಗೆ ಫಾರೆಸ್ಟ್ ಸರ್ವಿಸ್ಗೂ ಬರೆಯಕ್ ಅವಕಾಶ ಸಿಗುತ್ತೆ. 2023 ನನಗೆ
1: ಕ್ಲಿಯರ್ ಆಯ್ತು. ನಿಮಗೆ ಸಂತೋಷನೂ ಆಯ್ತು, ಒಂದು ಮೈಸೂರಿಗೆ ಹೆಮ್ಮೆಯನ್ನು ತಂದ್ರಿ. ಟ್ರೈನಿಂಗ್ ಎಲ್ಲರೂ ಹೋಗಿದ್ರ?
0: ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ಟ್ರೈನಿಂಗ್ ಹೋಗಿದ್ದೆ, ಬಟ್ ನಾನು ಅದನ್ನ ಮೆನ್ಷನ್ ಮಾಡಕ್ಕೆ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ, ನನಗೆ ಸಕ್ಸಸ್ ವೇ ಸಿಕ್ಕಿದ್ದು ನನಗೆ ನಾನೇ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿ ನನ್ನ ಸ್ವಂತದಿಂದ ನನಗೆ ಇನ್ಫಾರ್ಮೇಶನ್ಸ್ ಅನ್ನ ನಾನು ಕಲೆಕ್ಟ್ ಮಾಡಿಕೊಂಡು ನನ್ನ ಸ್ವಂತ ಐಡಿಯಾಸ್ ಇಂದಾನೇ ನನಗೆ ಆವಾಗಲೇ ಬಂದಿದ್ದು. ನಾನು ಎಲ್ಲಿ ತನಕ ನಾನು ಟ್ರೈನಿಂಗ್ ಅಥವಾ ಕೋಚಿಂಗ್ ನಂಬ್ಕೊಂಡಿದ್ನೋ ನನಗೆ ಅಷ್ಟು
1: ಸಿಗ್ಲಿಲ್ಲ. ಮೊದಲ ಮೂರು ಅಟೆಂಪ್ಟ್ ನಿಮ್ಗೆ ಅಷ್ಟು ಯಶಸ್ ಆಗ್ಲಿಲ್ಲ, ನೀವು ಬಿಡ್ಲಿಲ್ಲ ಅದನ್ನ. ನಾಲ್ಕನೇ ಅಟೆಂಪ್ಟ್ ಕಟ್ಟಿದ್ರಿ, ಐದನೇ ಅಟೆಂಪ್ಟ್ ಕಟ್ಟಿದ್ರಿ, ಇಂಟರ್ವ್ಯೂನು ಮುಗಿಸಿದ್ರಿ, ಆರನೇ ಅಟೆಂಪ್ಟ್ ಅಲ್ಲಿ ಸಿಕ್ಸರ್ ಬಾರಿಸಿದ್ರಿ. ಸೊ ಬಹಳಷ್ಟು ಜನ ಒಂದ್ ನಂಬ್ಕೊಂಡಿದ್ದಾರೆ ಟ್ರೈನಿಂಗು ಅಥವಾ ಕೋಚಿಂಗ್ ಹೋದ್ರೇನೆ ನಮ್ಗೆ ಸಕ್ಸಸ್ ಸಿಗುತ್ತೆ ಹಾಗೆ ಅಂತ. ಅದ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ, ನಮ್ಮ ಸ್ವಂತ ಎಫರ್ಟ್ ಇಂದ ನಾವ್ ಎಲ್ಲಿ ಬೇಕಾದ್ರೂ ಕೂತ್ ಕಲಿಬಹುದು ಅಂತೇಳಿ.
0: ಹೌದು ಸರ್.
1: ಹೇಗೆ ಪ್ರಿಪೇರ್ ಆಗ್ಬೇಕು ಅಂತೀರಿ?
0: ನಮ್ಗೆ ಜಾಸ್ತಿ ಇಲ್ಲಿ ಬೇಕಾಗಿರುವಂತದ್ದು ಧೈರ್ಯ, ನಾನು ಮಾಡಬಲ್ಲೆ ಅನ್ನುವಂತಹ ಛಲ. ಸೊ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ, ನಾನು ಕ್ರೆಡಿಬಲ್ ಇನ್ಫಾರ್ಮೇಶನ್ ಅಥವಾ ಒಂದು ಜೆನ್ಯೂನ್ ಗೈಡೆನ್ಸ್ ಬೇಕು, ಇಲ್ಲಿ ಅದ್ರ ಕೊರತೆ ತುಂಬಾ ಇದೆ ಸರ್. ಕೋಚಿಂಗ್ ಇಂಡಸ್ಟ್ರಿನ ನಾವು ನಮಗ್ ಹೇಗ್ ಬೇಕೋ ಆತರ ಯೂಸ್ ಮಾಡ್ಕೋಬೇಕು. ಕೋಚಿಂಗ್ ಹೋಗ್ಲೇಬೇಡಿ ಅಂತ ಹೇಳಲ್ಲ ನಾನು. ಎಲ್ಲೋ ಒಂದ್ ಕಡೆ ನಿಮ್ಗಲ್ಲಿ ನಿಮಗ್ ಬೇಕಾಗಿರೋಂಥದ್ದು ಅಲ್ಲಿ ಸಿಗ್ತಾ ಇದೆಯಾ ಅದನ್ನ ನೋಡಿ ಫಸ್ಟ್. ಇಲ್ಲ ನಿಮ್ಗೆ ಬೇರೆ ಕಡೆ ಒಂದು ಗೈಡೆನ್ಸ್ ಸಿಗ್ತಾ ಇದೆಯಾ? ಯಾಕಂತ ಹೇಳಿದ್ರೆ, ಇದು ಇಟ್ ಈಸ್ ಎನ್ ಎರಾ ಆಫ್ ಇನ್ಫಾರ್ಮೇಶನ್. ಯೂಟ್ಯೂಬ್ ಅಲ್ಲಿ ಇರ್ಬೋದು, ಎಲ್ಲಾನು ಇನ್ಫಾರ್ಮೇಶನ್ ತಗೊಳ್ಬಾರ್ದು. ನಾವು ತುಂಬಾನೇ ಸೆಲೆಕ್ಟಿವ್ ಆಗಿರ್ಬೇಕು. ಎಷ್ಟೊಂದು ಆನ್ಲೈನ್ ಕೋರ್ಸಸ್ ಅಲ್ಲಿ ಕೆಲವೊಂದು ಅಫೋರ್ಡೆಬಲ್ ಕೋರ್ಸಸ್ ಇರುತ್ತೆ, ಅದರಿಂದ ನಮ್ಗೆ ಏನಾದ್ರೂ ಯೂಸಸ್ ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ಇದು ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿ ಆರ್ ರೇಸಿಂಗ್ ಅಗೇನ್ಸ್ಟ್ ಟೈಮ್. ಹೌದು ಸರ್. ಸೊ ನಾವು ಟೈಮ್ ನ ಎಲ್ಲಿ ನಾವು ಯುಟಿಲೈಸ್ ಮಾಡ್ತೀವಿ ಅಥವಾ ಕೊಡ್ತೀವಿ ಅನ್ನೋದು ತುಂಬಾ ಯೂಸ್ ಆಗುತ್ತೆ. ನಾವು ಸುಮ್ನೆ ಸುಮ್ನೆ ನಾವು ದುಡ್ಡುನು ಕಟ್ಟಿ ಟೈಮನ್ನು ಹಾಳು ಮಾಡ್ಕೊಂಡ್ರೆ ನಮ್ಗೆ ಲಾಸ್ ಆಗೋದು. ಸೊ ಹಾಗಾಗಿ ಅದೊಂದು ಪ್ರುಡೆಂಟ್ ಡಿಸಿಷನ್ ಮಾಡ್ಬೇಕು ಅಭ್ಯರ್ಥಿಗಳು. ಎಲ್ಲದಕ್ಕಿಂತ ಮೇನ್ ಆಗಿ ತಮ್ಮ ಮೇಲೆ ತಾವು ತುಂಬಾ ನಂಬಿಕೆನ ಇಟ್ಕೋಬೇಕು, ಅವಾಗ ನಮಗೆ ಯಾರು ಹೆದರ್ಸೋಕಾಗಲ್ಲ. ಸೊ ಸಂಹವ್ ಐ ವಿಲ್ ಡೂ ಇಟ್, ಐ ವಿಲ್ ಫಿಗರ್ ಇಟ್ ಔಟ್ ಅಂತ ಹೇಳಿ ಆ ತರ ದೃಢ ನಿರ್ಧಾರ ತಗೊಂಡು ನಾವು ಮುಂದಕ್ಕೆ ಹೋದಾಗ ನಮ್ಗೆ ಗೈಡೆನ್ಸ್ ಅದಾಗದೇ ಸಿಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡೋದಾದ್ರೆ, ನಾನು IFS 2022 ಪ್ರಿಲಿಮ್ಸ್ ಕ್ಲಿಯರ್ ಆದ್ಮೇಲೆ ನನಗೆ ನಾನು ಎಷ್ಟೊಂದು ಜನ IFS ಆಫೀಸರ್ಸ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಥ್ರೂ ಟ್ವಿಟರ್ ಕಾಂಟ್ಯಾಕ್ಟ್ ಮಾಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಜನ ನನಗೆ ರೆಸ್ಪಾಂಡ್ ಮಾಡಿದ್ರು. ಸೊ ಅವರು ಗೈಡೆನ್ಸ್ ಕೊಟ್ಟರು, ಅವ್ರ ಗೈಡೆನ್ಸ್ ಇಂದ ನಾನು ಇಂಟರ್ವ್ಯೂನು ಅಟೆಂಡ್ ಮಾಡಿದೆ. ನಾನು ಯಾವಾಗ ಇಂಟರ್ವ್ಯೂನಲ್ಲಿ ಫೇಲ್ ಆದೆ, ಅವರೇ ನನಗೆ ಕಾಲ್ ಮಾಡಿ ಧೈರ್ಯ ಕೊಟ್ರು, ಈ ಅಟೆಂಪ್ಟ್ ಅಲ್ಲಿ ನೀನ್ ಮಾಡೇ ಮಾಡ್ತೀಯಾ, ಐ ಆಮ್ ವೆರಿ ಶೋರ್ ಮಾಡು ಅನ್ಬಿಟ್ಟು ಪ್ರೋತ್ಸಾಹ ಕೊಟ್ರು IFS ಆಫೀಸರ್ಸ್. ಹಾಗಾಗಿ ನಾವು ಒಂದು ನಾವು ಈ ಜರ್ನಿನಲ್ಲಿ ನಾವು ಕಾನ್ಫಿಡೆನ್ಸ್ ತೋರಿಸಿದ್ರೆ ನಮ್ಗೆ ಒಂದು ಕ್ರೆಡಿಬಲ್ ಸೋರ್ಸಸ್ ಇಂದ ಗೈಡೆನ್ಸ್ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ ನಾನು ಕೆಲವರು IFS ಆಫೀಸರ್ಸ್ ನಾನು ನೆನ್ಸ್ಕೊಳ್ಳಕ್ಕೂ ಇಷ್ಟಪಡ್ತೀನಿ ಈ ಟೈಮ್ ಅಲ್ಲಿ. ಸೊ ಕೇರಳ ಕೇಡರ್ ದೇವಿ ಪ್ರಿಯಾ ಅನ್ಬಿಟ್ಟು ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಸ್ ಅ ವುಮನ್. ನನಗೆ ಎಲ್ಲಾ ಸ್ಟೇಜಸ್ ಅಲ್ಲಿ ಮೋಟಿವೇಶನ್ ಅಂಡ್ ಟೆಕ್ನಿಕಲ್ ಗೈಡೆನ್ಸ್ ಸಬ್ಜೆಕ್ಟ್ಸ್ ಗೈಡೆನ್ಸ್ ಎಲ್ಲಾನು ಮಾಡಿದ್ದಾರೆ. ಸೊ ಮಧ್ಯಪ್ರದೇಶ ಕೇಡರ್ ಶ್ರೇಯಸ್ ಶ್ರೀವಾಸ್ತವ ಸರ್, ಆಮೇಲೆ ಕರ್ನಾಟಕ ಕೇಡರ್ ಹೋದ ವರ್ಷ ಸೆಲೆಕ್ಟ್ ಆಗಿರುವಂತ ವಿರಾಜ್ ಮತ್ತೆ ಪ್ರಿಯಾಂಕಾ, ಆಮೇಲೆ ಕರ್ನಾಟಕ ಕೇಡರ್ ಸೌರಭ್ ಸರ್. ಸೊ ಇವರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ IFS ಜರ್ನಿನಲ್ಲಿ ಇಲ್ಲಿ ತನಕ ಬರೋಕೆ ಸರ್.
1: ಓಕೆ, ಈ ಜರ್ನಿನಲ್ಲಿ ನೀವು ಕರ್ನಾಟಕದಲ್ಲಿಯೂ ಇರತಕ್ಕಂತ ಒಂದು ಅರಣ್ಯ ಇಲಾಖೆಯ ಪರೀಕ್ಷೆಯನ್ನು ತಗೊಂಡ್ರಿ, ಅದ್ರ ಬಗ್ಗೆ ಚೂರು ಪರಿಚಯ ಹೇಳ್ತೀರಾ?
0: ಕರ್ನಾಟಕದಲ್ಲಿರುವಂತ ACF ಹುದ್ದೆಗೆ ನಾನು 2020 ನಾನು ಫಾರ್ಮ್ ಫಿಲ್ ಮಾಡ್ತೀನಿ ಸರ್. 2021 ಪ್ರಿಲಿಮ್ಸ್ ಕಂಡಕ್ಟ್ ಮಾಡ್ತಾರೆ, 2022 ಮೇನ್ಸ್ ಕಂಡಕ್ಟ್.
1: ಒಂದೊಂದು ವರ್ಷ ಆಗೋಯ್ತು,
0: ಒಂದೊಂದು ವರ್ಷ ಆಗೋಯ್ತು. 2023 ಇಂಟರ್ವ್ಯೂ ಮಾಡ್ತಾರೆ. ಸೊ ಇಂಟರ್ವ್ಯೂ

0: ಅಟೆಂಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು IFS ಇಂಟರ್ವ್ಯೂ ಅಟೆಂಡ್ ಮಾಡಿರ್ತೀನಿ. ಸೊ ತುಂಬಾ ಚೆನ್ನಾಗಾಯ್ತು ಇಂಟರ್ವ್ಯೂ, ನನಗೆ ACF ಇಂಟರ್ವ್ಯೂ ತುಂಬಾ ಚೆನ್ನಾಗಾಯ್ತು ಅನ್ನೋ ತರಾನೇ ನನಗೆ ಫೀಲಿಂಗ್ ಇತ್ತು. ನನಗೆ ACF ಆಗ್ಬೋದು ಅನ್ನೋ ತರ ನನಗೆ ಒಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೋಪ್ ಇತ್ತು. ಆಮೇಲೆ ನನಗೆ IFS ರಿಸಲ್ಟು ಬರುತ್ತೆ, ACF ರಿಸಲ್ಟು ಬರುತ್ತೆ,
1: ಎರಡೂ ಆಗ್ಲಿಲ್ಲ.
0: IFS ರಿಸಲ್ಟ್ ಬಂದಾಗ ನನಗೆ ಗೊತ್ತಿತ್ತು, ನನಗೆ ಮೇನ್ಸಲ್ಲಿ ನನ್ನ ಪರ್ಫಾರ್ಮೆನ್ಸ್ ಕಮ್ಮಿ ಇದೆ ಅಂತ ನನಗೆ ಗೊತ್ತಿತ್ತು. ಇಂಟರ್ವ್ಯೂನಲ್ಲಿ ನನಗೇನು ತೃಪ್ತಿಕರವಾದಂಥ ಮಾರ್ಕ್ಸ್ ಕೊಟ್ಟಿದ್ರು. ACFನಲ್ಲಿ ನಾನು ರಿಸಲ್ಟ್ ಬಂದಾಗ ನಾನು ಸ್ಕೋರ್ಗಳನ್ನ ನೋಡಿದೆ. ಅಲ್ಲಿ ಎರಡು ತರ ಸ್ಕೋರ್ ಇತ್ತು, ಒಂದು ಲೋಯೆಸ್ಟ್ ಸ್ಕೋರ್, ಹೈಯೆಸ್ಟ್ ಸ್ಕೋರ್. ನನಗೆ ರಿಸಲ್ಟ್ ನೋಡಿದ ತಕ್ಷಣನೇ ಗೊತ್ತಾಯಿತು ಇಂಟರ್ವ್ಯೂ ಇಸ್ ನಾಟ್ ಫೇರ್, ನಾನು ಇನ್ನೊಂದು ಅಟೆಂಪ್ಟ್ ನಾನು IFS ಕೊಡಲೇಬೇಕು. ಅಷ್ಟೊತ್ತರಲ್ಲಿ ನನಗೆ 2023 ಪ್ರಿಲಿಮ್ಸ್ ಪಾಸ್ ಆಗಿತ್ತು, ನನ್ನ ಕೈಯಲ್ಲಿತ್ತು ಅದು ಅವಕಾಶ. ಸೊ ನಾನು ಆಗ್ಲೇಬೇಕು, ನಾನು ಕರ್ನಾಟಕ ಕ್ಯಾಡರ್ಗೆ ಬರಬೇಕು ನಾನು ಅನ್ನೋದೊಂದು ಹಠ ಜಾಸ್ತಿ ಆಯ್ತು, ಚಾಲೆಂಜ್ ಜಾಸ್ತಿ ಆಯ್ತು. ಸೊ ನಾನು UPSC ಇದು ಫೇರ್ನೆಸ್ ಆಫ್ ದ ಪ್ರೋಸೆಸ್, ಮೆರಿಟೋಕ್ರೆಸಿ, ಅದನ್ನ ನಂಬಿಕೊಂಡು ನಾನು ಇಷ್ಟು ವರ್ಷ ನಾನು ಶ್ರಮ ಹಾಕಿದ್ದು. ಅಂಡ್ ನನಗೆ ದೇವರು ಮತ್ತೆ UPSC ನನಗೆ ನಿಜವಾಗ್ಲೂ ನನ್ನ ಪರಿಶ್ರಮಕ್ಕೆ ತಕ್ಕ ಹಾಗೆ ನನಗೆ ಸಕ್ಸಸ್ ಕೊಟ್ಟಿದೆ ಅಂತ ನನಗೆ ತುಂಬಾ ಖುಷಿ ಇದೆ ಸರ್.
1: ಇನ್ನು ಸೌಮ್ಯ ರಂಪೋರವರೆ, ಬಹಳಷ್ಟು ಜನಕ್ಕೆ ಸಬ್ಜೆಕ್ಟ್ಗಳ ಬಗ್ಗೆ ಗೊತ್ತಿಲ್ಲ. ACF ಅಲ್ಲಿ ಏನ್ ಸಬ್ಜೆಕ್ಟ್ಸ್ ಬರೋದ್ರಿ? ಅದೇ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ನೀವು IFSC ಕೂಡ ಬರೆದ್ರಿ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೆ. ಸಬ್ಜೆಕ್ಟ್ಸ್ ಯಾವ್ಯಾವ್ದು? ಯಾಕಂದ್ರೆ ಬಹಳಷ್ಟು ಜನರ ತಲೆಯಲ್ಲಿ ಇನ್ನೂ ಕೂಡ ಇದು ಸೈನ್ಸು, ಫಾರೆಸ್ಟ್ರಿ ಬ್ಯಾಕ್ಗ್ರೌಂಡ್, ವೆಟರ್ನರಿ ಬ್ಯಾಕ್ಗ್ರೌಂಡ್, ಇವರೇ ಬರಬೇಕು ಅನ್ನೋ ತರಾನೇ ಇದ್ದಾರೆ. ಸಾಫ್ಟ್ವೇರ್ ಇಂಡಸ್ಟ್ರಿ ಅವರು ಬರಬಹುದು ಅಥವಾ ಎನಿ ಸೈನ್ಸ್ ಗ್ರಾಜುಯೇಟ್ ಕ್ಯಾನ್ ಅಪಿಯರ್ ಅನ್ನೋದು ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ.
0: ಹೌದು ಸರ್, ಅದು ಅವೇರ್ನೆಸ್ ಸ್ವಲ್ಪ ಕಮ್ಮಿ ಇದೆ ಈ IFS ಪ್ರಿಪರೇಷನ್ ಮೇಲೆ. ಆಮೇಲೆ ಇದು ಪ್ರಿಲಿಮ್ಸು ಸಹ ತುಂಬಾ ಕಷ್ಟವಾಗಿರುವಂತಹ ಘಟ್ಟ ಆಗಿರೋದ್ರಿಂದ ಸೊ ಅದೊಂದು ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ, ಲೈಕ್ IFS ನಮ್ಮ ಕೈಲಾಗಲ್ಲ ಅನ್ನೋ ತರ. ಬಟ್ ಪ್ರಿಲಿಮ್ಸ್ ಹೌದು ತುಂಬಾ ಕಷ್ಟ ಇರುತ್ತೆ, ಅದೊಂದು ಫೇಸ್ ಅನ್ನ ನಾವು ಮ್ಯಾನೇಜ್ ಮಾಡಿಬಿಟ್ರೆ ವಿತ್ ಸ್ಟೂಡೆಂಟ್ ಪ್ರಿಪರೇಷನ್ IFS ಎಕ್ಸಾಮಿನೇಷನ್ ವಿಲ್ ಬಿ ಅ ವೆರಿ ಗುಡ್ ಅಪರ್ಚುನಿಟಿ.
1: ಏನೇನು ಸಬ್ಜೆಕ್ಟ್ಸ್?
0: ಸಬ್ಜೆಕ್ಟ್ಸ್ ಇದೆ ಸರ್ ಇಲ್ಲಿ, ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅವ್ರಿಗೂ ಮತ್ತೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರು ಇಂಜಿನಿಯರಿಂಗ್ ಅಲ್ಲಿ ಕೋರ್ ಸಬ್ಜೆಕ್ಟ್ಸ್ ಅಂತ ನಾವು ಏನ್ ಹೇಳ್ತೀವಿ, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಈ ತರ ಎಲ್ಲಾ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಆಪ್ಷನಲ್ಸ್ ಆಗಿ ತಗೋಬಹುದು. ಈ IFS ಅಲ್ಲಿ ಎರಡು ಆಪ್ಷನಲ್ಸ್ ತಗೋಬಹುದು. ಸೊ ಈ ತರ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಆಪ್ಷನಲ್ಸ್ ತಗೊಳ್ಳೋ ಅಂತ ಅವಕಾಶನೂ ಇದೆ. ಬಟ್ ಕಂಪ್ಯೂಟರ್ ಸೈನ್ಸ್ ಇಲ್ಲ, ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಸೈನ್ಸ್ ಇಲ್ಲ, ಹಾಗಾಗಿ ನಾವು ಕಂಪ್ಯೂಟರ್ ಸೈನ್ಸ್ ಅವರು ಬೇರೆ ಆಪ್ಷನ್ಸ್ ಅನ್ನು ನಾವು ಟ್ರೈ ಮಾಡಬಹುದು. ಅದರಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ನೋಡಿರಂಗೆ ಒಂದು 70-80% ಆಫ್ ದ ಕ್ಯಾಂಡಿಡೇಟ್ಸ್ ಫಾರೆಸ್ಟ್ರಿ ಅಂಡ್ ಜಿಯಾಲಜಿ ಈ ಕಾಂಬಿನೇಷನ್ ಅನ್ನ ತಗೋತಾರೆ. ಸೊ ಫಾರೆಸ್ಟ್ರಿ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡಬಹುದು, ಸ್ವಲ್ಪ ಜಿಯಾಲಜಿ ಒಂದ್ ಸ್ವಲ್ಪ ಟೆಕ್ನಿಕಲ್ ತುಂಬಾ ಜಾಸ್ತಿ ಟೆಕ್ನಿಕಲ್ ಇರುತ್ತೆ, ಅದೆರಡೂ ಬ್ಯಾಲೆನ್ಸ್ ಮಾಡಿದ್ರೆ ಅದು ಕ್ಲಿಕ್ ಆಗುತ್ತೆ. ಬಟ್ ನನ್ನ ಕೇಸಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾನು ACF ಎಕ್ಸಾಮ್ ಬರೆದಾಗ ಫಾರೆಸ್ಟ್ರಿ ಆಪ್ಷನ್ ಅಲ್ಲೂ ಫಾರೆಸ್ಟ್ರಿ ಬ್ಯಾಕ್ ಗ್ರೌಂಡ್ ಅವರು ಮಾತ್ರ ತಗೊಳ್ಳುವಂತಹ ಅವಕಾಶ ಇರುತ್ತೆ. ಸೊ ಹಾಗಾಗಿ ನಾನು ಬೇರೆ ಸಬ್ಜೆಕ್ಟ್ಸ್ ನೋಡಬೇಕಾಗಿತ್ತು ಅಲ್ಲಿ, ಬಾಟನಿ, ಜುವಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್. ಸೊ ಈ ತರ ಆಪ್ಷನಲ್ಸ್ ಇತ್ತು. ಆಮೇಲೆ ಅಗ್ರಿಕಲ್ಚರು, ಅಗ್ರಿಕಲ್ಚರಲ್ ಇಂಜಿನಿಯರಿಂಗು ಆ ತರ ಇತ್ತು. ನಾನು ಬಾಟ್ನಿ ಚೂಸ್ ಮಾಡಿದೆ, ನಾನು ಫಾರೆಸ್ಟ್ರಿ ಬಿಟ್ಟರೆ ಅದಕ್ಕೆ ಹತ್ತಿರವಾಗಿರುವಂತದ್ದು ಬಾಟ್ನಿ. ಆಮೇಲೆ ನಾನು PUC ನಲ್ಲೂ ಆ ಸಬ್ಜೆಕ್ಟ್ ಓದಿ ಆಮೇಲೆ ನನ್ನ ಮನಸ್ಸಿಗೆ ಹತ್ತಿರವಾಗಿರುವಂತಹ ಸಬ್ಜೆಕ್ಟ್ ಆಗಿರೋದ್ರಿಂದ ಅದನ್ನು ಚೂಸ್ ಮಾಡಿದೆ. ಆಮೇಲೆ ಅದ್ರ ಜೊತೆಗೆ ನಾನು ಇನ್ನೊಂದು ಬಾಟ್ನಿ ತುಂಬಾ ಟೆಕ್ನಿಕಲ್ ಓದ್ಬೇಕಾಗಿತ್ತು ತುಂಬಾ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಮ್ಯಾನೇಜ್ ಮಾಡುವಂತಹ ಸಬ್ಜೆಕ್ಟ್ ನಾನು ಚೂಸ್ ಮಾಡಬೇಕಾಗಿತ್ತು. ಸೊ ಅಗ್ರಿಕಲ್ಚರ್ ಚೂಸ್ ಮಾಡಿದೆ, ಯಾಕಂದ್ರೆ ಇಟ್ ಈಸ್ ಅನ್ ಅಪ್ಲಿಕೇಶನ್ ಆಫ್ ಬಾಟ್ನಿ ಅಂಡ್ ತುಂಬಾ ಕಾಮನ್ ಟಾಪಿಕ್ಸ್ ಜಾಸ್ತಿ ಇದೆ ಎರಡರಲ್ಲೂ. ಹಾಗಾಗಿ ನಾನು ಆ ಕಾಂಬಿನೇಷನ್ ಅನ್ನ ಚೂಸ್ ಮಾಡಿ ನಾನು ACF ಎಕ್ಸಾಮ್ಗೆ ಅಪಿಯರ್ ಆಗಿರ್ತೀನಿ. ಸೊ ನಾನು ACF ನಾನು ಮಾಡಿಲ್ಲ ಅಂದಿದ್ರೆ ಬೈ ಡಿಫಾಲ್ಟ್ ನಾನು ಫಾರೆಸ್ಟ್ರಿ ಅಂಡ್ ಜಿಯಾಲಜಿ ಚೂಸ್ ಮಾಡ್ತಿದ್ನೇನೋ ಬೇರೆ ಎಲ್ಲರ ತರ. ನಾನು ಒಂದ್ ಸ್ವಲ್ಪ ಟೆಕ್ನಿಕಲ್ ಸಬ್ಜೆಕ್ಟ್ ನಾನು ಇಷ್ಟೊಂದು ಈ ಸಬ್ಜೆಕ್ಟ್ ಹೋಗಕ್ಕೆ ಆ ಬ್ಯಾಕ್ ಗ್ರೌಂಡ್ ನನಗೆ ಹೆಲ್ಪ್ ಆಯ್ತು, ಈ ತರ ಸಬ್ಜೆಕ್ಟ್ಸ್ ಇದೆ. ಸೊ ದಿಸ್ ಇಸ್ ಹೌ ಮೈ ಡಿಸಿಷನ್ಸ್
1: ಓಕೆ ಅಲ್ಲಿ ವರ್ಕ್ ಔಟ್ ಆಯ್ತು. ಇಲ್ಲಿ IFSC ಗೆ ಬಂದಾಗ ಇಲ್ಲಿ ಕಾಂಬಿನೇಷನ್ಸ್ ಯಾವ್ಯಾವ ಇದೆ?
0: ಅದು ಸೇಮ್ ಕಾಂಬಿನೇಷನ್ಸ್ ಇಲ್ಲಿ ಫಾರೆಸ್ಟ್ರಿ ತಗೋಬಹುದು, ನಾನ್ ಫಾರೆಸ್ಟ್ರಿ ಪೀಪಲ್ ಕೂಡ ಫಾರೆಸ್ಟ್ರಿ ತಗೋಬಹುದು.
1: ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಷ್ಟೇ,
0: ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು, BSc ಆಗಿರ್ಬೇಕು ಅಥವಾ ಇಂಜಿನಿಯರಿಂಗ್ ಆಗಿರ್ಬೇಕು. ಸೊ ಯಾವ
1: ಸೈನ್ಸ್ ಸ್ಟ್ರೀಮ್,
0: ಸೈನ್ಸ್ ಸ್ಟ್ರೀಮ್,
1: ಈವನ್ ಬೇಸಿಕ್ ಸೈನ್ಸ್ ಕೂಡ ಬರಬಹುದು ಅಲ್ವಾ?
0: ಎಸ್ ಸರ್, ಎಸ್.
1: ಹಾಗಾಗಿ ನಿಮಗೆ ಇಲ್ಲೊಂದು ಅವಕಾಶ ಆಯ್ತು. ಇನ್ನು ಸಿವಿಲ್ ಸರ್ವಿಸಸ್ ಎಲ್ರಿಗೂ ಗೊತ್ತಿದೆ, ಲಿಟ್ರೇಚರ್ ಇಂದ ಹಿಡಿದು ಎಲ್ಲಾ ತರದ ಸಬ್ಜೆಕ್ಟ್ಸ್ ತಗೊಳ್ಬಹುದು. ಒಂದು ಆಪ್ಷನ್ ಅಲ್ಲಿ ಇರುತ್ತೆ, ಇಲ್ಲಿ ಎರಡು ಆಪ್ಷನ್ ಅಲ್ಲಿ. ಮತ್ತೆ ಪೇಪರ್ಸ್ ಎಷ್ಟಿರುತ್ತೆ? ಸಿವಿಲ್ ಸರ್ವಿಸಸ್ ಅಲ್ಲಿ 5+3 ಇದೆ, ಪ್ಲಸ್ ಒಂದು ಇಂಟರ್ವ್ಯೂ ಇರುತ್ತೆ. ಇಲ್ಲಿ
0: ಸರ್, ಇಲ್ಲಿ ಒಂದ್ ಮೇನ್ಸ್ ಅಲ್ಲಿ ಒಂದು ಜನರಲ್ ನಾಲೆಡ್ಜ್ ಪೇಪರ್ ಇರುತ್ತೆ. ನಾವು ಸಿವಿಲ್ ಸರ್ವಿಸಸ್ ಅಲ್ಲಿ ಏನ್ GS 4 ಪೇಪರ್ ಬರಿತೀವೋ ಆ 4 ಇಲ್ಲಿ ಇರುತ್ತೆ, ಒಂದೇ ಪೇಪರ್ ಅಲ್ಲಿ ಇರುತ್ತೆ. ಒಂದೊಂದ್ ಸಬ್ಜೆಕ್ಟ್ ಗು ನಾವು 250 ಬರಿತೀವಿ, ಇಲ್ಲಿ ಎಲ್ಲಾನು ಸೇರ್ಬಿಟ್ಟು ಒಂದ್ 300 ಇರುತ್ತೆ ಜನರಲ್ ನಾಲೆಡ್ಜ್ ಪೇಪರ್. ಆಮೇಲೆ ಜನರಲ್ ಇಂಗ್ಲಿಷ್ ಪೇಪರ್, ಜನರಲ್ ಇಂಗ್ಲಿಷ್ ಪೇಪರ್ ಕೂಡ 300 ಇರುತ್ತೆ. ಅದರಲ್ಲಿ 100 ಎಸ್ಸೇ ಇರುತ್ತೆ, ಮಿಕ್ಕಿರೋದು ಟ್ರಾನ್ಸ್ಲೇಷನ್ಸ್ ಅಥವಾ ಇದು ಗ್ರಾಮರ್ ಇರುತ್ತೆ. ದಟ್ ಈಸ್ ಜನರಲ್ ಇಂಗ್ಲಿಷ್. ಸೊ ಪ್ಯಾಸೇಜಸ್ ಇರ್ಬೋದು, ಆಮೇಲೆ ಪ್ರೆಸಿಸ್, ಸೊ ಆತರ ಜನರಲ್ ಇಂಗ್ಲಿಷ್ ಪೇಪರ್ ಇರುತ್ತೆ. ಅದ್ ಬಿಟ್ರೆ ಆಪ್ಷನಲ್ ಪೇಪರ್ಸ್ ಒಂದೊಂದು

0: ಒಂದು ಆಪ್ಷನ್ಗೆ ಎರಡೆರಡು ಪೇಪರ್ 200 ಮಾರ್ಕ್ಸ್ ಪೇಪರ್ ಒನ್, ಪೇಪರ್ ಟು, ಪೇಪರ್ ಒನ್, ಪೇಪರ್ ಟು. ಸೊ ಅಲ್ಲಿ 600 ಮಾರ್ಕ್ಸ್ ಜನರಲ್ ಪೇಪರ್ಸ್, 800 ಮಾರ್ಕ್ಸ್ ಆಪ್ಷನ್ಸ್, 1400 ಮಾರ್ಕ್ಸ್ ಟೋಟಲ್ ಇನ್ ಮೇನ್ಸ್. ಇಂಟರ್ವ್ಯೂಗೆ 300 ಮಾರ್ಕ್ಸ್ ಇರುತ್ತೆ ಸರ್. ಸೊ ಸುಮಾರು ಒಂದು ಅರ್ಧ ಗಂಟೆ ಇಂಟರ್ವ್ಯೂ ಮಾಡ್ತಾರೆ. 4 ಜನ ಇರ್ತಾರೆ ಪ್ಯಾನಲ್ ಅಲ್ಲಿ, ಒಬ್ರು ಚೇರ್ಮನ್ ಇರ್ತಾರೆ, 3 ಜನ
1: ಸಬ್ಜೆಕ್ಟ್
0: ಎಕ್ಸ್ಪರ್ಟ್ಸ್ ಇರ್ತಾರೆ ಅಥವಾ ಆಫೀಸರ್ಸ್ ಇರ್ತಾರೆ. ಸೊ ಅವರು ನಾವು ಡೀಟೇಲ್ ಅಪ್ಲಿಕೇಶನ್ ಫಾರ್ಮ್ ಅಂತ ಏನ್ ಫಿಲ್ ಮಾಡಿರ್ತೀವಿ ನಮ್ಮ ಬಗ್ಗೆ ಡ್ಯಾಫ್, ಸೊ ಅದರ ಆಧಾರದ ಮೇಲೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಅವ್ರು ಏನ್ ಬೇಕಾದ್ರೂ ಕೇಳ್ಬೋದು ಇಂಟರ್ವ್ಯೂನಲ್ಲಿ, ಡ್ಯಾಫ್ ಮೇಲೆ ಕೇಳ್ಬೋದು ಅಂತಲ್ಲ, ಅದೊಂದು ಪರ್ಸನಲೈಸ್ಡ್ ಇಂಟರ್ವ್ಯೂ. ನಮ್ಮ ಒಂದು ಹೌದು ಸರ್, ಹೌದು ಸರ್, ನಮ್ಮ ವ್ಯಕ್ತಿತ್ವ, ನಾವು ಈ ಸರ್ವಿಸ್ಗೆ ನಮ್ಮ ವ್ಯಾಲ್ಯೂಸ್ ಏನಿದೆ. ಯಾಕಂತ ಹೇಳಿದ್ರೆ ಈ ಸಿವಿಲ್ ಸರ್ವಿಸಸ್ ಅಥವಾ ಫಾರೆಸ್ಟ್ ಸರ್ವಿಸ್ ಅನ್ನೋದು ತುಂಬಾ ಜವಾಬ್ದಾರಿ ಇರುವಂತದ್ದು. ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಪಬ್ಲಿಕ್ ಸರ್ವಿಸ್, ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ಅನ್ಕೊಂಡಿರೋರು ಬಂದ್ರೇನೆ ಇಲ್ಲಿ ಒಳ್ಳೆ ಕೆಲಸ ಆಗುವಂತದ್ದು. ರೆಕ್ರೂಟ್ಮೆಂಟ್ ನನ್ನ ಪ್ರಕಾರ ತುಂಬಾ ಫೇರ್ ಆಗಿದ್ರೆ ಕರಪ್ಷನ್ ಅನ್ನೋ ಪ್ರಾಬ್ಲಮ್ ಇರಲ್ಲ. ರೆಕ್ರೂಟ್ಮೆಂಟ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್, ಅಂದ್ರೆ ಅದೇ ತುಂಬಾ ಫೌಂಡೇಶನ್.
1: ಸೊ ನೀವು ಅಲ್ಲಿ ಗೆದ್ರಿ, 33ನೇ ರ್ಯಾಂಕ್ ಬಂತು, 2023ರಲ್ಲಿ ಪರೀಕ್ಷೆ, 2024ರಲ್ಲಿ ನಿಮಗೆ ಯಶಸ್ಸು. ಈಗ ಟ್ರೈನಿಂಗಿಗೆ ಹೋಗಬೇಕು. ಸೊ ಸಿದ್ಧತೆ ನಡೀತಾ ಇದೆ, ಎಲ್ಲರೂ ಅಭಿನಂದನೆ ಹೇಳ್ತಾ ಇದ್ದಾರೆ, ಖುಷಿಯಾಗುತ್ತೆ.
0: ಸೊ
1: ಈ ಖುಷಿಯಲ್ಲಿ ನಿಮ್ಮ ಪರ್ಸನಾಲಿಟಿ ಟೆಸ್ಟ್ಗೆ ಏನೆಲ್ಲ ನೀವು ಅಲ್ಲಿ ಹಂಚಿಕೊಂಡ್ರಲ್ಲ, ಆ ಒಂದು ಹಂಚಿಕೊಳ್ಳುವಿಕೆಗೆ ಬೇಸ್ ಆಗಿ ನಿಮ್ಮ ಹವ್ಯಾಸಗಳು ಇದ್ದಾವೆ, ಏನೇನು ಹವ್ಯಾಸ ಇತ್ತು ನಿಮಗೆ?
0: ಸೊ ಹವ್ಯಾಸಗಳು ಇಟ್ಕೋಬೇಕು ಅಂತ ನನಗೆ ನನ್ನ ಟೀಚರ್ಸ್ ನನ್ನ ತಲೆ ತುಂಬಿಟ್ಟಿದ್ರು. ಸೊ ನನಗೆ ಹವ್ಯಾಸಗಳು ನಂಗೆ ತುಂಬಾ ಚೇಂಜಸ್ ಆಗ್ತಾ ಇದೆ. ನಾನು ತುಂಬಾ ಟ್ರೈ ಮಾಡಿದೀನಿ, ಏನೇನೋ ಟ್ರೈ ಮಾಡಿದೀನಿ. ರೀಸೆಂಟ್ ಆಗಿ ನಾನು ಮೆನ್ಷನ್ ಮಾಡಿದ್ದು ಹವ್ಯಾಸಗಳು ಅಂತ ಹೇಳಿದ್ರೆ ಪಕ್ಷಿ ವೀಕ್ಷಣೆ. ನಾನು ಮೈಸೂರಂತಹ ಜಾಗದಲ್ಲಿ ಇರೋದ್ರಿಂದ ನಾನು ಡೈಲಿ ನಾನು ಕುಕ್ರಳ್ಳಿ ಕೆರೆಗೆ ನಾನು ವಾಕಿಂಗ್ ಹೋಗ್ತೀನಿ. ಸೊ ಅಲ್ಲಿ ಸಹಸ್ರಾರು ಪಕ್ಷಿಗಳು ನೋಡಿ ನೋಡಿ ನನಗೆ ಅಲ್ಲಿ ಬರ್ಡ್ ವಾಚರ್ಸ್
1: ತುಂಬಾ ಇದಾವೆ.
0: ಹೌದು ಹೌದು. ಸೊ ನನಗೆ ಅಲ್ಲಿ ಕುಕ್ರಳ್ಳಿ ಕೆರೆಯಲ್ಲಿ ತುಂಬಾ ಜನ ಬರ್ಡ್ ವಾಚರ್ಸ್ ಪರಿಚಯ ಆದ್ರು. ಸೊ ನಾವು ಅವಾಗವಾಗ ವಾಕಿಂಗ್ ಹೋಗ್ತಾ ಇರ್ತೀವಿ. ಸೊ ಅದು ತುಂಬಾ ಒಳ್ಳೆ ಅನುಭವ ಇತ್ತು. ನಾನು ಪಕ್ಷಿಗಳ ಬಗ್ಗೆನೂ ತಿಳ್ಕೊಂಡೆ ತುಂಬಾ, ಅದ್ರ ಇಂಪಾರ್ಟೆನ್ಸ್ ಎಲ್ಲ. ಐ ಆಮ್ ವೆರಿ ಫ್ಯಾಸಿನೇಟೆಡ್ ಟು ಲರ್ನ್ ಅಬೌಟ್ ಬರ್ಡ್ಸ್. ಅದು ಹೌದು. ಆಮೇಲೆ ಇನ್ನೊಂದು ಏನಂತ್ರೆ, ನಾನು ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊತಾ ಇದ್ದೀನಿ. ನನ್ನ ಪ್ರಕಾರ ಏನಂದ್ರೆ ಈ ಫೈನಾನ್ಶಿಯಲ್ ಲಿಟ್ರೆಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಹೌದು ಸರ್ ವಿಮೆನ್ಗೆ ಬೇಕೇ ಬೇಕು. ಸೊ ಅದೊಂದು ಫೈನಾನ್ಶಿಯಲ್ ಇಂಡಿಪೆಂಡೆನ್ಸ್ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಫೈನಾನ್ಶಿಯಲ್ ಲಿಟ್ರೆಸಿ, ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತದ್ದು, ಅದ್ರ ಬಗ್ಗೆ ಜ್ಞಾನ ತುಂಬಾ ಇರಬೇಕು. ಅದರಲ್ಲೂ ಕೂಡ ಈ UPSC ಪ್ರಿಪರೇಷನ್ ತರಾನೇ ಅಲ್ಲೂ ಕೂಡ ಇನ್ಫಾರ್ಮೇಶನ್ ಅಂಡ್ ಡಿಸ್ ಇನ್ಫಾರ್ಮೇಶನ್ ಎರಡೂ ಇದೆ. ಸೊ ಅದನ್ನ ನಾವು ಬೈಫರ್ಕೇಟ್ ಮಾಡ್ಕೋಬೇಕು, ಅದನ್ನ ಕಲಿಬೇಕು. ಸೊ ಅದು ನನಗೆ ತುಂಬಾ ಇಷ್ಟ, ಸ್ಟಾಕ್ ಮಾರ್ಕೆಟ್ ಒಂದು ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡಕ್ಕೂ ಅದು ತುಂಬಾ ಯೂಸ್ ಆಗುತ್ತೆ. ಹೌದು ಸರ್.
1: ಸೊ ಇಷ್ಟೆಲ್ಲ ಅಚೀವ್ಮೆಂಟ್ ಹಿಂದೆ ಒಂದು ಫ್ಯಾಮಿಲಿ ನಿಂತಿರುತ್ತೆ. ಯು ಗೋ ಅಹೆಡ್, ಐ ಆಮ್ ವಿತ್ ಯು ಅಂತ ಹೇಳಿ ನಿಮ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರುತ್ತೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ.
0: ನಮ್ಮ ತಂದೆ RJ ಅಶೋಕ್ ಕುಮಾರ್, ಅವರು ರೈಲ್ವೇಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಇವಾಗ ರಿಟೈರ್ಡ್ ಆಗಿದ್ದಾರೆ. ಸೊ ಅದು
1: ಇಂಜಿನಿಯರ್ ಆಗಿದ್ರು.
0: ಹೌದು,
1: ಹಾಗಾಗಿ ನೀವು ಇಂಜಿನಿಯರಿಂಗ್ ಮಾಡಿದ್ರಿ.
0: ಹೌದು ಸರ್,
1: ಒಂಥರ ಫ್ಯಾಮಿಲಿ ಇನ್ಫ್ಲುಯೆನ್ಸ್.
0: ಹೌದು ಸರ್. ಆಮೇಲೆ ನಮ್ಗೆ ತುಂಬಾ ಬೆಂಗಾವಲ್ ಆಗಿದ್ದು ನನ್ನ ತಾಯಿ ಮಂಜುಳಾ, ಅವರು ಹೌಸ್ ವೈಫ್ ಆಗಿದ್ದಾರೆ. ನಮ್ಗೆ ಏನೇ ಇದ್ರು ಎಮೋಷನಲ್ ಸಪೋರ್ಟ್ ಅಂಡ್ ಆಲ್ವೇಸ್ ಶಿ ಇಸ್ ವಿತ್ ಮೀ ಅನ್ನೋದು ಫೀಲಿಂಗ್, ನಂಗೆ ಸೆಕ್ಯೂರ್ಡ್ ಫೀಲಿಂಗ್ ನಮ್ಮ ತಾಯಿ. ನನ್ನ ತಂಗಿ, ಅವಳು MBA ಮಾಡಿದ್ದಾಳೆ, ಅಶ್ವಿನಿ. ಸೊ ಅವಳು ಕೂಡ ನನಗೆ ತುಂಬಾ ಸಹಕಾರಿಯಾಗಿದ್ಲು. ಆಮೇಲೆ ನನ್ನ ತಂಗಿ ಮಗ ಧ್ರುವಿತ್ ಅಂತ. ನನಗೆ ನಾನು ಏನೇ ನಂದು UPSC ಸೈಕಲ್ ಅಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸು, ನಂಗೆ ಕಾನ್ಸ್ಟೆಂಟ್ ಆಗಿ ನನಗೆ ಪ್ರೀತಿ ಕೊಟ್ಟಿದ್ದಂತ ಹೇಳಿದ್ರೆ ಧ್ರುವಿತ್. ಐ ಲವ್ ಯು ಧ್ರುವಿತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಸೊ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಸಪೋರ್ಟ್ ಇದ್ರೆ ವಿ ಕ್ಯಾನ್ ಅಚೀವ್ ಮಚ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತದ್ದು. ಸ್ನೇಹಿತರ ಬಳಗ ಹೇಗಿತ್ತು ನಿಮ್ದು?
0: ಫ್ರೆಂಡ್ಸ್ ಅಂತ ಬಂದಾಗ ನನಗೆ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ಇತ್ತೀಚೆಗೆ. ನನ್ನ ಸೌಂದರ್ಯ, ಸ್ಪಂದನ ಅಂಡ್ ತುಂಬಾ ಜನ UPSC ಫ್ರೆಟರ್ನಿಟಿನಲ್ಲಿ ಇರುವಂತಹ ಫ್ರೆಂಡ್ಸು ಅಂಡ್ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಚಂದ್ರಲತಾ ಅಂತ, ಅವರು ನನ್ನ ಕಷ್ಟ ಟೈಮಲ್ಲೂ ಒಳ್ಳೆ ಮೂಮೆಂಟ್ ಅಲ್ಲೂ ಅವ್ರು ನನ್ನ ಜೊತೆ ಇದ್ದಾರೆ. ಸೊ ಇವರೆಲ್ಲ ನಂಗೆ ತುಂಬಾ ಬೆಂಗಾವಲಾಗಿ ನಿಂತ್ಕೊಂಡಿದ್ದಾರೆ ಸರ್.
1: ಸೊ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ ಆಗಿ ಬರ್ತಾ ಇದ್ದೀರಿ, ಏನೋ ಒಂದು ಕನಸು ಇಟ್ಕೊಂಡು ಬಂದ್ರಿ. ನೀವು ಮೊದಲೇ ಹೇಳದಾಗೆ ಗಂಧದ ಗುಡಿ ಫಿಲ್ಮ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಫಾರೆಸ್ಟ್ ಆಫೀಸರ್ ಆಗಿರೋದನ್ನ ನೋಡಿ ಇವತ್ತು ನೀವು ಅದೇ ಆಗಿ ಬರ್ತಾ ಇದ್ದೀರಿ ಅಥವಾ ಅದಕ್ಕಿಂತ ಉನ್ನತ ಹುದ್ದೆಗೆ ಹೋಗಿದ್ದೀರಿ ಅಂತ ಇಟ್ಕೊಳ್ಳೋಣ. ಏನೋ ಒಂದು ಕನಸು ಇಟ್ಕೊಂಡು ಬಂದಿದ್ದೀರಿ, ಏನದು? ಆಫೀಸರ್ ಆಗ್ತೀರಿ,
0: ನಾನೇನ್ ಹೇಳ್ತೀನಿ ಅಂದ್ರೆ ಒಂದು ಪರ್ಪಸ್ ಇರ್ಬೇಕು ಲೈಫ್ ಅಲ್ಲಿ. ನನ್ಗೆ ಆ ಪರ್ಪಸ್ ಸಿಕ್ಕಿದೆ, ನಾನು ಅರಣ್ಯ ಸೇವೆ ಮಾಡ್ಬೇಕು ಅನ್ನೋದು ನನ್ನ ಪರ್ಪಸ್. ಅಂಡ್ ಆ ಪರ್ಪಸ್ ಏನಿದೆ ಅದು ನಾನು ಹೋಗ್ತಾ ಹೋಗ್ತಾ ಜರ್ನಿನಲ್ಲಿ ಅದೂ ಮೌಲ್ಡ್ ಆಗ್ತಾ ಹೋಗುತ್ತೆ, ಪಕ್ವ ಆಗ್ತಾ ಹೋಗುತ್ತೆ. ನನಗೆ ತುಂಬಾ ಸರ್ವಿಸ್ ಹೋದಾಗ ತುಂಬಾ ಐಡಿಯಾಸ್ ಬರುತ್ತೆ ನನಗೆ ಅಂತ ನಾನು ಹೋಪ್ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇರುವಂತಹ ಸ್ಟೇಜಲ್ಲಿ ನನ್ನ ಮೈಂಡಲ್ಲಿ ಏನಿದೆ ಅಂತ ಹೇಳಿದ್ರೆ, ಫಾರೆಸ್ಟ್ ಸರ್ವಿಸಸ್ ಅಲ್ಲಿ ನಾನು ನಂದು ಟೆಕ್ನಾಲಜಿಕಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ, ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅದಕ್ಕೆ ತುಂಬಾ ಅವಕಾಶಗಳಿದೆ ಅಲ್ಲೂ ಕಾಂಟ್ರಿಬ್ಯೂಟ್ ಮಾಡಕ್ಕೆ. ಸೊ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇನ್ ಫಾರೆಸ್ಟ್ ಸರ್ವಿಸಸ್,
1: ಟ್ರ್ಯಾಕಿಂಗ್ ಇಂದ ಹಿಡಿದು ಕಾಂಟೂರ್ ಮ್ಯಾಪಿಂಗ್ ಇಂದ ಹಿಡಿದು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಹೆಲ್ಪ್ ಇಂದ

0: ಕೆಲವನ್ನು ಒಂದು ಹೊಸದಾಗಿ ಅಧ್ಯಯನ ಮಾಡ್ಲಿಕ್ಕೆ ಬಳಸ್ಕೊಳ್ಬಹುದು, ನಿಮ್ಮ ಕಾಂಟ್ರಿಬ್ಯೂಷನ್ ಇರುತ್ತದೆ.
1: ಹೌದು ಸರ್, ಸೊ ಆ ಫೀಲ್ಡ್ ಅಲ್ಲಿ ನಾನು ವರ್ಕ್ ಮಾಡಬಹುದು, ಆದ್ರೆ ಅದಕ್ಕೆ ಸೀಮಿತವಾಗಿರಕ್ಕೆ ನನಗೆ ಇಷ್ಟ ಇಲ್ಲ, ಇನ್ನು ಕಲಿಯೋದು ತುಂಬಾ ಇದೆ. ಅದ್ರ ಜೊತೆಗೆ ನನ್ನ ಆಸೆ ಏನಪ್ಪಾ ಅಂತ ಹೇಳಿದ್ರೆ, ಫಾರೆಸ್ಟ್ ಸರ್ವಿಸಸ್ ಅನ್ನೋದು ಒಂದು ಮೊದಲಿನ ಒಂದು ಮೇಲ್ ಡಾಮಿನೇಟೆಡ್ ಸರ್ವಿಸ್ ಅಂತಾನೆ ಹೇಳ್ಬೋದು. 1980ರಿಂದಾನೆ ವಿಮೆನ್ ಎಂಟ್ರಿ ಆಗಿದ್ದು ಸರ್ವಿಸ್ಗೆ, 3 ಜನ ವಿಮೆನ್ ಇಂಡಕ್ಟ್ ಮಾಡ್ತಾರೆ. ಸೊ ದಟ್ಸ್ ದ ಬಿಗಿನಿಂಗ್ ಆಫ್ ದ ಇಂಡಕ್ಷನ್ ಆಫ್ ವಿಮೆನ್ ಇನ್ ಟು ದ ಫಾರೆಸ್ಟ್ ಸರ್ವಿಸಸ್. ಸೊ ಹಾಗಾಗಿ ನಾನು ಫಾರೆಸ್ಟ್ ಆಫೀಸರ್ ಆಗಿ, ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವಿಮೆನ್ ರೆಪ್ರೆಸೆಂಟೇಷನ್ ಜಾಸ್ತಿ ಮಾಡಬೇಕು ಎಲ್ಲಾ ಲೆವೆಲ್ಸ್ ಅಲ್ಲೂ.
0: ಬನ್ನಿ, ಎಲ್ಲರಿಗೂ ಒಂದು ಮೋಟಿವೇಟ್ ಮಾಡಿ,
1: ಮೋಟಿವೇಷನ್ ಅಂಡ್ ಸಪೋರ್ಟ್.
0: ಕಾಲೇಜುಗಳಲ್ಲಿ ಈಗ ಅವರಿಗೆಲ್ಲರಿಗೂ ಒಂದು ಸ್ಫೂರ್ತಿಯಾಗಿ, ಹಿಂದೆ ಒಬ್ರು ಯಾರಿಂದಲೂ ಸ್ಫೂರ್ತಿಗೊಂಡಿದ್ರಿ, ಈಗ ನಿಮ್ಮನ್ನು ಕರೆದು ಅವರೆಲ್ಲ ಸನ್ಮಾನ ಮಾಡೋದು, ನಿಮ್ಮಿಂದ ಭಾಷಣ ಮಾಡಿಸೋದು, ಮೋಟಿವೇಶನಲ್ ಟಾಕ್ ಕೊಡಿಸೋದು ಇದ್ದೇ ಇರುತ್ತೆ. ಹಾಗಾಗಿ ನೀವೇ ಒಂದು ಸ್ಫೂರ್ತಿಯಾಗಿ ಅವ್ರ ಜೊತೆ ಕೆಲಸ
1: ಮಾಡಿಯಾಗ. ಅಷ್ಟೇ ಇಲ್ಲದೆ ನಾನು ಏನೇನು ರಿಫಾರ್ಮ್ಸ್ ಮಾಡಬಹುದು, ಅಥವಾ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಇರ್ಬೋದು, ಅಥವಾ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ಸ್ ಏನ್ ಮಾಡಬೇಕು ಫಾರ್ ಇಂಡಕ್ಷನ್ ಆಫ್ ವಿಮೆನ್, ಅದ್ರ ಬಗ್ಗೆ ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ.
0: ಸೊ ಕಳೆದ 40 ವರ್ಷಗಳಲ್ಲಿ ಆರಂಭ ಆಗಿರೋದು, ಈಗ ಸೌಮ್ಯ ರಂಪೂರೆ ಮತ್ತು ಸ್ನೇಹಿತರವರೆಗೆ ಬಂದಿದೆ, ಇನ್ನು ಮುಂದೆ ಹೆಚ್ಚು ಆಗ್ತಾರೆ ಅಂತ ಹೇಳಿ ಒಂದು ಕನಸು ಇದೆ, ಆಗತ್ತೆ ಕೂಡ. ಇನ್ನು ಕೊನೆಯದಾಗಿ ನಮ್ಮ ಯುವ ಪೀಳಿಗೆ ಕನಸು ಕಾಣ್ತಾ ಇದೆ, ಏನೋ ಒಂದು ಹೊಸದನ್ನ ಅಚೀವ್ ಮಾಡಬೇಕು ಅಂತ, ಅದು ಸಿವಿಲ್ ಸರ್ವಿಸಸ್ ಇರ್ಬೋದು, ಅಥವಾ ಫಾರೆಸ್ಟ್ ಸರ್ವಿಸ್ ಇರ್ಬೋದು, ಅಥವಾ ಎನಿ ಗೌರ್ಮೆಂಟ್ ಸರ್ವಿಸ್ ಆರ್ ಎನಿ ಪಬ್ಲಿಕ್ ಸರ್ವಿಸ್ ಆಲ್ಸೋ, ಸೊ ಅವ್ರಿಗೆ ಏನು ಕರೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ?
1: ನನ್ನ ಯೋಜನೆತೆಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಒಂದ್ ಕಡೆ ನಾವು ಪರ್ಸನಲ್ ಲೈಫ್ ಅನ್ನೋದೊಂದಿದೆ, ನಾವು ಯಾವಾಗ್ಲೂ 20 to 30 ಏನಿದೆ ತುಂಬಾ ಚಾಲೆಂಜಿಂಗ್, ಸೊ ಅಲ್ಲಿ ಯಾವಾಗ್ಲೂ ನಾವು ಸೆಟಲ್ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಸೊ ಮೊದಲು ನಮ್ ಪರ್ಸನಲ್ ಗಿಂತಾನು ಒಂದು ಜಗತ್ತು ವಿಶಾಲವಾಗಿದೆ, ನಾವು ಒಂದು ಸೋಷಿಯಲ್ ಆಸ್ಪೆಕ್ಟ್ ಅನ್ನು ಅದ್ರ ಬಗ್ಗೆ ಥಿಂಕ್ ಮಾಡಿ ನಾವು ಡಿಸಿಷನ್ಸ್ ತಗೋಬೇಕು. ನಾವು ಮಾಡೋ ಕೆಲಸ ಸಮಾಜಮುಖಿಯಾಗಿರ್ಬೇಕು, ಇನ್ಕ್ಲೂಸಿವ್ ಆಗಿರ್ಬೇಕು. ಸೊ ಅಂತ ಪರ್ಪಸ್ ನ ನೀವು ಹುಡ್ಕೊಂಡು ನಿಮ್ಗೆ ಎಲ್ಲಿ ಖುಷಿ ಸಿಗುತ್ತೋ, ಎಲ್ಲಿ ಸಮಾಜಕ್ಕೆ ಒಳ್ಳೇದಾಗುತ್ತೋ ಆತರ ಗುರಿನ ಇಟ್ಕೊಳ್ಳಿ. ಅದು ಒಂದ್ ದೊಡ್ಡ ಕೆಲಸನೇ ಆಗ್ಬೇಕು ಅಂತಲ್ಲ, ದೊಡ್ಡದಾದ್ರೂ ಆಗ್ಬಹುದು ಸಣ್ಣದಾದ್ರೂ ಆಗ್ಬಹುದು, ಅದ್ರಲ್ಲಿ ನಿಮಗೆ ಖುಷಿ ಸಿಗ್ಬೇಕು ಮತ್ತೆ ಸಮಾಜಕ್ಕೆ ಒಳ್ಳೇದಾಗ್ಬೇಕು. ಅಂತಹ ಮಾರ್ಗದಲ್ಲಿ ಹೋದ್ರೆ ನ್ಯಾಷನಲ್ ಡೆವಲಪ್ಮೆಂಟು ಆಗುತ್ತೆ, ಪರ್ಸನಲ್ ಡೆವಲಪ್ಮೆಂಟು ಆಗುತ್ತೆ ಅನ್ನೋದು ನನ್ನ ನಂಬಿಕೆ.
0: ರಾಷ್ಟ್ರ ಮಟ್ಟದ ಯಾವುದೇ ಪರೀಕ್ಷೆಯಲ್ಲಿ ನೀವು ಯಶಸ್ಸು ಗಳಿಸಲಿಕ್ಕೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಸಮಾಜಮುಖಿ ಚಿಂತನೆ ಬೇಕು,
1: ಸಮಾಜಮುಖಿ ಚಿಂತನೆ ಆಗ್ಬೇಕು. ಅಂಡ್ ಬಿಲೀವ್ ಇನ್ ಯುವರ್ ಸೆಲ್ಫ್, ನಾವು ಕಾನ್ಫಿಡೆಂಟ್ ಆಗಿದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು ಸರ್. ಎಸ್,
0: ಅಭಿನಂದನೆಗಳು ಮತ್ತೊಮ್ಮೆ ಸೌಮ್ಯ ರಂಪೋರೆ ಅವರೇ.
1: ಎಸ್,
0: ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಗೆ ಆಫೀಸರ್ ಆಗಿ ಬರ್ತಾ ಇದ್ದೀರಿ, ಹಾಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ಮಾದರಿಯಾಗಿ ನಿಲ್ತಾ ಇದ್ದೀರಿ, ಎಲ್ಲರಿಗೂ ಒಂದು ಸ್ಫೂರ್ತಿ ತುಂಬುತ್ತಾ ಇದ್ದೀರಿ. ಇದು ಇನ್ನೂ ಹೆಚ್ಚು ಜನಕ್ಕೆ ಮಾರ್ಗದರ್ಶಕ ಆಗಲಿ ಅಂತೇಳಿ ನಾವು ಭಾವಿಸ್ತೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಆರ್ ಎ ಸೌಮ್ಯ ರಂಪುರ ಅವರಿಗೆ ನಮ್ಮೆಲ್ಲ ಕೇಳುವರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್.
2: ಇದುವರೆಗೆ ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ್ದ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ 33ನೇ ರ್ಯಾಂಕ್ ಗಳಿಸಿರುವ ಮೈಸೂರಿನ ಭೋಗಾದಿಯ ಆರ್ ಎ ಸೌಮ್ಯ ರಂಪೂರೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಪ್ರಸಾರವಾದ ಈ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಯುವ ವಾಣಿ ಪ್ರಸಾರವಾಯಿತು.

0: ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮುಡಿಬಂತು.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಶ್ರೋತೃಗಳೇ, ಈಗ ಸಮಯ 5:34 18 ಸೆಕೆಂಡ್ಗಳು.

0: ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕವರಿಗೆ ನಿಮ್ಮ ಗೆಳತಿ ವಿಶಾಲಾಕ್ಷ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಕಿತ್ತಡ ಯಾರು ನಮಗೋಸ್ಕರ ಕಾಯ್ತಾ ಇದ್ದಾರೆ ನೋಡೋಣ ಅಲ್ಲ. ಹಲೋ ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡ್ತೀನಿ.
0: ಸರಸ್ವತಿ ತಿಮ್ಮಪ್ಪ ಅವರಲ್ಲ?
1: ಹೌದು ಮೇಡಮ್.
0: ಯಾವಾಗ್ಲೂ ಕಾಲ್ ಮಾಡ್ತಾ ಇರ್ತೀರಾ?
1: ಹೌದು ಮೇಡಮ್.
0: ನೀವು ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಲ್ಲ, ಬೇರೆ ಬೇರೆ ಸ್ಟೇಷನ್ ಕಾರ್ಯಕ್ರಮಗಳನ್ನ ಕೇಳ್ತೀರಾ? ಹ್ಮ್, ನಮ್ಮನೇಲಿ ಯಾವ ಕಾರ್ಯಕ್ರಮಗಳನ್ನೆಲ್ಲ ಕೇಳಿದ್ರಿ, ಕೇಳ್ತಾ ಇದ್ದೀರಿ?
1: ನಾನು ನಿನ್ನೆ ಇವರು ಕುಂಟಿಗೊಪ್ಪ ಅವರ ಸಂದರ್ಶನವನ್ನು ಮತ್ತು ಈಗ ದೇವೇಂದ್ರ ಮಂಜುನಾಥ ಅವರದ್ದು ಕೇಳಿದ್ದೇನೆ. ಆದ್ರೆ ಅದು ಕುಂಟಿಗೊಪ್ಪ ಕೇಳುವಾಗ ನಮಗೆ ಕರೆಂಟ್ ಆಗ್ತದೆ. ಸ್ವಲ್ಪ ಕೇಳುವಾಗ ಹೋಗ್ತದೆ. ನನಗೆ ತುಂಬಾ ಇದು ಆಯ್ತು ಮೇಡಮ್. ಅವರು ಮಡಿಕೇರಿ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದರು.
0: ಹೌದು, ಇಲ್ಲೇ ಇದ್ರು ಸರ್. 9:05ಕ್ಕೆ ಪ್ರಸಾರವಾಗಿದೆ ಇವತ್ತು ಬೆಳಿಗ್ಗೆ ಅಲ್ಲ.
1: ಹೌದು ಮೇಡಮ್,
0: ಬಹಳ ಚೆನ್ನಾಗಿ ಹೇಳಿದ್ರಲ್ಲ, ಪ್ರಕೃತಿಯೊಡನೆ ನಮ್ಮ ಒಡನಾಟ ಇರಬೇಕು.
1: ಹೌದು ಮೇಡಮ್, ಹೇಳಿದ್ದಾರೆ.
0: ನೀವೆಲ್ಲ ಕಾರ್ಯಕ್ರಮ ಹೌದಲ್ಲ, ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರು.
1: ಹೌದು ಮೇಡಮ್.
0: ಎಲ್ಲರಿಗೂ ಖುಷಿ ಆಯ್ತು. ಸಾಹಿತಿ, ಈಗ ನೋಡಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, ಅದರ ಅಧ್ಯಕ್ಷರವರು ಸುಂಟಿಕೊಪ್ಪದಲ್ಲಿ ನಡೀತಾ ಇದೆ ಅಲ್ವಾ? ನೀವು ಬಿಡುವು ಮಾಡ್ಕೊಂಡು ಹೋಗಿ ಬನ್ನಿ.
1: ಆಯ್ತು ಮೇಡಮ್.
0: ಸರಿ, ನಿಮಗೊಂದು ಪ್ರಶ್ನೆಯನ್ನ ಕೇಳಲಾ?
1: ಕೇಳಿ ಮೇಡಮ್.
0: ನಿಮಗೆ ರಾಮಾಯಣ ಮಹಾಭಾರತದ ಬಗ್ಗೆ ಆಸಕ್ತಿ ಇದೆಯಾ? ಆಸಕ್ತಿ ಇದೆಯಾ ಅಂತ ಕೇಳಬಾರ್ದು ನಾನಲ್ವಾ? ಪುರಾಣ ಗೊತ್ತ ಅಂತ ಕೇಳಬಾರ್ದು ಅಲ್ಲ, ಗೊತ್ತಿರಬೇಕು ಅಂತ ಹೇಳ್ಬೇಕು. ಹಲೋ, ಕೇಳಿಸ್ತಾ ಇಲ್ಲ? ಹಲೋ. ಓ, ಕರೆಯಲ್ಲಿ ಏನೋ ವ್ಯತ್ಯಾಸ ಉಂಟಾಗಿದೆ. ಪಾಪ ಮಾತಾಡ್ತಾ ಇದ್ರು, ನೋಡೋಣ ಇನ್ನೊಮ್ಮೆ ಪ್ರಯತ್ನ ಪಡ್ಲಿ ಅವರು ಅಲ್ವಾ.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ ಅಲ್ಲ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಚೀರಂಬಾಣಿ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿಜ್ಯ ಭೂಮಿ.
0: ಆಕಾಶವಾಣಿ ಗೆಳತಿ.
1: ಹೌದು.
0: ನಿಮ್ಮಲ್ಲಿ ಮಳೆ ಇದೆಯಾ?
1: ಮಳೆ ಇಲ್ಲ ಮೇಡಮ್, ಒಂದು ವಾರ ಆಯ್ತು ಮಳೆ ಇಲ್ಲ, ಮೋಡ ಇದೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಮೋಡ ಇದೆ.
0: ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಲ್ವಾ?
1: ಎಲ್ಲ ಕೇಳ್ತೀನಿ.
0: ಈ ವಾರದಲ್ಲಿ ಯಾವ ಕಾರ್ಯಕ್ರಮಗಳು ನಿಮಗೆ ತುಂಬಾ ಖುಷಿ ಕೊಟ್ಟಿದೆ?
1: ಇವತ್ತು ಬೆಳಿಗ್ಗೆ ಸುದ್ದಿ ಸಮಾಚಾರ ಆದ ಮೇಲೆ ಕೂತಲ್ಲಿ ಇವತ್ತು ಕೂತಲ್ಲೇ ಇದ್ದೀನಿ, ಬೆಳಿಗ್ಗೆಯಿಂದ ಕೇಳ್ತಾನೇ ಇದ್ದೀನಿ.
0: ಅಷ್ಟು ಇಂಟ್ರೆಸ್ಟ್ ಆಗಿದೆ ಈ ದಿನದ ಪ್ರೋಗ್ರಾಮ್ ಅಂತ.
1: ಹೌದು, ನಾನು ಆ ಕುಶಲ ಆ ಹುಡುಗನ ತಂದು ಎಷ್ಟು ಚೆನ್ನಾಗಿ ಮಾತಾಡ್ದ ಆ ಹುಡುಗ, ಕಳೆದವರನ್ನು ಈ ವಾರ ತುಂಬಾ ಚೆನ್ನಾಗಿ ಖುಷಿಯಾಗಿ ಸಾಹಿತ್ಯದ ಮೇಲೆ ರಫಿ ಸುಂಟಿಕುಪ್ಪ ಅವರು ಮಾತಾಡಿದ್ದು.
0: ಅಬ್ದುಲ್ ರಶೀದ್ ಸರ್ ಹೌದಾ? ಆಮೇಲೆ ಯಾವತ್ ಕೇಳಿದ್ರಿ?
1: ಅಲ್ಲಿಂದ ಈಗ ಇಷ್ಟೊತ್ತು ಚಿತ್ರಗೀತೆ ಎಲ್ಲ ಕೇಳ್ತೀನಿ. ಇವತ್ತು ರೇಡಿಕೆ ಪ್ರಸ್ತುತೇ ಇಲ್ಲ.
0: ಓ, ಬೆಳಿಗ್ಗೆ ಚಿನ್ನರ ಲೋಕನು ಕೇಳಿದಿರಾ?
1: ಚಿನ್ನರ ಲೋಕ ಅದೇ ಸುಧನ್ವ ಸುಧನ್ವಂತ ಹುಡುಗ ಚೆನ್ನಾಗಿ ಮಾತಾಡ್ತ, ತುಂಬಾ 12 ವರ್ಷಕ್ಕೆ ಯಾರು ಹಾಗೆ ಮಾತಾಡ್ತಿಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ದ. ಅವನ ಪಕ್ಷಿ ಪ್ರೇಮಿಯ ಪಕ್ಷಿ ಪ್ರಿಯ ತುಂಬಾ ಚೆನ್ನಾಗಿ ಸಂದರ್ಶನ ಕೊಟ್ಟ.
0: ಅದೇ ನೋಡಿ, ಇಂತಹ ಪ್ರತಿಭೆಗಳನ್ನ ನಮ್ಮ ಆಕಾಶವಾಣಿ ಮೂಲಕ ಹರ್ತಾ ಇರ್ತದಲ್ವಾ?
1: ಅದೇ ಅದೇ,
0: ಇಂತಹ ಪ್ರತಿಭೆಗಳು ತುಂಬಾ ಪ್ರತಿಭೆಗಳು ಅಡಗಿರ್ತವೆ.
1: ಅದು ನಿಜ, ದುಡ್ಡು ಕೊಟ್ಟು ಯಾರ ಪುಸ್ತಕ ತಗೊಳ್ಳೋದಿಲ್ಲ. ಅಷ್ಟು ಚಿಕ್ಕ ಹುಡುಗ ಬಿಡುಗಡೆ ಮಾಡಿದ ಪುಸ್ತಕ, ಪುಸ್ತಕ ದುಡ್ಡು ಕೊಟ್ಟು ಯಾರು ತಗೊಳ್ಳೋದಿಲ್ಲ ಪುಸ್ತಕ.
0: ಹೌದು,
1: ಹಾಗೆ ಆಗಿದೆ.
0: ತೆಗೆದುಕೊಳ್ಳುವಂತ ಅಭ್ಯಾಸ ಇಟ್ಕೊಳ್ಬೇಕು ಅಲ್ವಾ?
1: ನಾನು ಪುಸ್ತಕ ಬಿಡುಗಡೆ ಮಾಡಿದ್ದೆ. ತಾಳ್ಮೆ ಸಿಗರು 50-100 ಪುಸ್ತಕ ಕೊಟ್ಟು ಕಳಿಸ್ತು, ಯಾರು 220 ರೂಪಾಯಿ 70 ರೂಪಾಯಿ ಇಂತಕ್ಕೆ ತಗೊಳ್ಳೋದೇ ಇಲ್ಲ.
0: ಅಂದ್ರೆ ಪುಸ್ತಕ ಕೊಂಡು ಓದುವಂತ ಹವ್ಯಾಸ ಬಹಳ ಕಡಿಮೆ ಆಗಿದೆ.
1: ಇಲ್ಲ, ಬಿಟ್ಟು ಬಿಟ್ಟ.
0: ಇದನ್ನ ರೇಡಿಯೋದಲ್ಲಿ
1: ಪಾಪ
0: ಕೇಳೋದು ಅದೇ
1: 500 ರೂಪಾಯಿ ಅಂತೆ.
0: ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ರೇಡಿಯೋದಲ್ಲಿ ಕೇಳುವವರು ಪುಸ್ತಕಗಳನ್ನು ಕೊಂಡು ಓದೋ ಹವ್ಯಾಸ ಬೆಳೆಸ್ಕೊಳ್ಳಿ ಅಂತ ನಾವು ಬಯಸೋಣ.
1: ನಾನು ತಗೊಳ್ತೀನಿ, ನಾನು ಯಾವ ಪುಸ್ತಕ ಆದ್ರೂ ತಗೊಳ್ತೀನಿ. ನಾನು ಚೆನ್ನಾಗಿ ಇಟ್ಟುಕೊಂಡಿದ್ದೀನಿ ಪುಸ್ತಕ. ಮತ್ತೆ ಗಲೀಜಿ ಮಾಡೋದು ನನಗೆ ಅದೇ ಆಗೋದಿಲ್ಲ.
0: ಬಹಳ ಒಳ್ಳೆಯ ಅಭ್ಯಾಸ. ನಿಮಗೆ ಒಂದು
1: ತಗೊಳ್ತೀನಿ,
0: ಖಂಡಿತ ತಗೊಳ್ಳಿ. ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲ? ಪುರಾಣದಲ್ಲಿ ಐರಾವತ ಇದು ಯಾರ ಆನೆ?
1: ಇಂದ್ರನಾನೆ.
0: ಹೌದಲ್ವಾ? ಯಾವ ಗೀತೆ ಬೇಕಿತ್ತು?
1: ನನಗೆ ರಣರಂಗದಿಂದ ಮುತ್ಸಂಜೆಯಲ್ಲಿ ನಮ್ಮೂರಲ್ಲಿ ತಂಗಾಳಿ ಬೀತಿ ತಿಂದು ಆಗಿದ್ದೀನಿ.
0: ಖಂಡಿತ
1: ಕೇಳುಗರಿಗಾಗಿ
0: ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ಹೀಗೆ ಕರೆ ಮಾಡ್ತಾರೆ. ನಮಸ್ಕಾರ.

ನೀವು ಕೇಳ್ತಿದ್ರೆ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನಿಮ್ಮ ಮೆಚ್ಚಿನ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. ಈಗ ಸಮಯ 5:48:13. ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ ಅಲ್ಲ. ಹಲೋ ಹಲೋ, ಓ ತುಂಬ ಪ್ರಯತ್ನಪಟ್ಟು ಕಾಲ್ ಮಾಡಿದರು, ಆದರೆ ಈ ಮಳೆ ಬರುವಂತಹ ಕಾರ್ಯಕ್ರಮ ಇರೋದರಿಂದ ಏನು ಲೈನ್ನಲ್ಲಿ ವ್ಯತ್ಯಾಸ ಆಗ್ತಾ ಇದೆ ನೋಡೋಣ ಅಲ್ಲ.

0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಮೇಡಮ್, ನಾನು ಮಡಿಕೇರಿಯಿಂದ ಶಿವನಂಜ ಮಾತಾಡ್ತಾ ಇದ್ದೀನಿ ಮೇಡಮ್.
0: ಮಡಿಕೇರಿಯಿಂದ ಶಿವನಂಜ ಅವರು.
1: ಹೌದೌದು ಮೇಡಮ್.
0: ಏನು ವೃತ್ತಿ ಶಿವನಂಜ ಅವರು ನಿಮ್ಮದು?
1: ನಾನು ಡಿ ಸಿ ಆಫೀಸಲ್ಲಿ ಇದ್ದೀನಿ ಮೇಡಮ್.
0: ಓ, ಡಿ ಸಿ ಆಫೀಸಲ್ಲಿ ಫೋನ್ ಮಾಡ್ತಾ ಇರ್ತೀರಲ್ವಾ?
1: ಹಾಂ, ಹೌದೌದು ಮೇಡಮ್.
0: ಕಾರ್ಯಕ್ರಮಗಳನ್ನು ಕೇಳಿದ್ರೆ, ಇವತ್ತು ಭಾನುವಾರ ಆಗಿತ್ತಲ್ಲ,
1: ಕೇಳಿದೆ ಮೇಡಮ್ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯ ರಾಗ ಕೇಳಿದೆ.
0: ಓ, ಅಲ್ಲಿಂದನೇ ಶುರು ಮಾಡಿದ್ದೀರಾ?
1: ಹೌದೌದು ಮೇಡಮ್.
0: ಆಮೇಲೆ
1: ಭಕ್ತಿ ಉದಯ ರಾಗ ಕೇಳಿದೆ, ಆಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರದ್ದು ಭಾಷಣ ಕೇಳಿದೆ.
0: ರಶೀದ್ ಸರ್ ಅವ್ರದ್ದು
1: ರಶೀದ್ ಸರ್ ಭಾಷಣ ಕೇಳಿದೆ, ತುಂಬಾ ಚೆನ್ನಾಗಿತ್ತು. ಶಕುಂತಲಾ ಮೇಡಮ್ ನಡೆಸ್ಕೊಟ್ರು ಕಾರ್ಯಕ್ರಮವನ್ನ. ಅದೇ ರೀತಿ ನೆನಪು ನೀನಾದ ಕೇಳಿದೆ ಮೇಡಮ್. ಮುಗಿಯದ ಕತೆ ಪ್ರಸಾರ ಮಾಡಿದಿರಿ ಇವತ್ತು, ಚಿಂತನೆ ಚೆನ್ನಾಗಿತ್ತು ಮೇಡಮ್.
0: ಓಹೋ,
1: ಆಮೇಲೆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೀನಿ ಮೇಡಮ್.
0: ಒಟ್ಟಾರೆಯಾಗಿ ಇವತ್ತಿನ ಸಮ್ಮರಿ ಏನು ಅಂತ ಹೇಳಿದ್ರೆ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿತ್ತು, ನೀವು ಕೇಳಿದಿರಾ ಅನ್ನೋದು.
1: ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿತ್ತು ಮೇಡಮ್. ಬಹಳ ಮುಖ್ಯವಾಗಿ ಬೆಳಕ ಹುಡುಕುತ್ತಾ ಅಂತ ಒಂದು ಹೊಸ ಕಾರ್ಯಕ್ರಮ ಶುರು ಮಾಡಿದ್ದಾರೆ ಮೇಡಮ್ ನಮ್ಮ ಶಕುಂತಲಾ ಮೇಡಮ್. ಅದು ಬಹಳ ಖುಷಿ ಕೊಡ್ತದೆ ಮೇಡಮ್ ನನಗೆ. ಬೆಳಕ ಹುಡುಕುತ್ತಾ ಅಂತ ಒಂದು ಬರ್ತಾ ಇದೆಯಲ್ಲ ಮೇಡಮ್.
0: ಹೌದು, ನಮ್ಮ ಡಿಸಿ ಸಾಹೇಬ್ರು ಮಾತಾಡಿದ್ರಲ್ಲ. ಸಮಾಜಕ್ಕೆ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಆಕಾಶವಾಣಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ.
1: ತುಂಬಾ ಒಳ್ಳೆ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ ಮೇಡಮ್.
0: ಧನ್ಯವಾದಗಳು.
1: ಸಮಾಜ ಮುಖಿಯಾಗಿ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಹೊಸ ಹೊಸ ಕಾರ್ಯಕ್ರಮಗಳು ಬರ್ತಾ ಇದೆ ಮೇಡಮ್, ನಿಲಯದಲ್ಲಿ ಮೂಡಿ ನಿಲಯದಿಂದ ಪ್ರಸಾರ ಆಗ್ತಾ ಇದೆ.
0: ಖಂಡಿತ, ಶ್ರೋತೃಗಳಿಗಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನ ನೀಡ್ತಾ ಇದೆ ನಮ್ಮ ಆಕಾಶವಾಣಿ ಅಲ್ವಾ?
1: ಖಂಡಿತ ನೀಡ್ಬೇಕು ಮೇಡಮ್. ಆಮೇಲೆ ಯು ಪಿ ಎಸ್ ಸಿ ಒಂದು ಸಂದರ್ಶನ ಬಂತು ನೋಡಿ ಮೇಡಮ್, ಈಗ ಸೌಮ್ಯ ರಂಪೂರೆ, ಅವ್ರದ್ದು ಕೇಳಿದೆ ಮೇಡಮ್. ಅವ್ರದ್ದು ಸ್ಫೂರ್ತಿ ಮೇಡಮ್ ನಮ್ಗೆಲ್ಲ. ಅದು
0: ಖಂಡಿತ ಖಂಡಿತ, ಅದನ್ನೆಲ್ಲ ಸ್ಫೂರ್ತಿಯಾಗಿ ತಗೊಳ್ಬೇಕಲ್ವಾ ನಮ್ಮ ಯುವ ಪೀಳಿಗೆ. ಹಾಗಾದ್ರೆ ನೀವು ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಾ ಅಂತ ನಮಗೂ ಖುಷಿ ಆಯ್ತು. ಒಂದು ಸಣ್ಣ ಪ್ರಶ್ನೆ ಕೇಳ. ಕರ್ನಾಟಕದ ಪುಟ್ಟ ಜಿಲ್ಲೆ ಯಾವುದು?
1: ಕೊಡಗು ಜಿಲ್ಲೆ ಮೇಡಮ್.
0: ಹಾ ನೋಡಿ, ನಾವಿರುವಂತದ್ದೇ
1: ಕರ್ನಾಟಕದ ಪುಟ್ಟ ಜಿಲ್ಲೆ ಕೊಡಗು ಮೇಡಮ್.
0: ಕೊಡಗು ಜಿಲ್ಲೆ ಸರಿಯಾದ ಉತ್ತರ. ಯಾವ ಗೀತೆ ಬೇಕಿತ್ತು?
1: ಚಿತ್ರ ಮಿಡಿದ ಶ್ರುತಿ ಪ್ರಸಾರ ಮಾಡಿ ಮೇಡಮ್.
0: ಮಿಡಿದ ಶ್ರುತಿ. ಯಾವ ಗೀತೆ ಬೇಕಿತ್ತು?
1: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿರುವ ಈ ಗೀತೆಯನ್ನು ನಮ್ಗೆಲ್ಲರಿಗೋಸ್ಕರ ಪ್ರಸಾರ ಮಾಡಿ.
0: ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಯಾಕಂದ್ರೆ ಕೊನೆಯ ಕರೆ ನಿಮ್ಮದೇ. ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಈಗಿನ ಯುವ ಪೀಳಿಗೆಗೆ? ನೀವು ಕಾರ್ಯಕ್ರಮಗಳನ್ನ ಕೇಳ್ತೀವಿ ಅಂತ ಹೇಳಿದ್ರಿ ಅಲ್ವಾ?
1: ಹೌದು ಮೇಡಮ್.
0: ಎಲ್ಲಿ ನೀವು ರಸ್ತೆಯಲ್ಲಿ ಇದ್ದೀರಾ ಅಂತ, ಎಲ್ಲಿಯಾರು ಓಡಾಕ್ತಾ ಇದ್ದೀರಾ?
1: ಇಲ್ಲ ಮೇಡಮ್, ನಮ್ಮ ಮನೆ ರೋಡ್ ಸೈಡ್ ಮೇಡಮ್.
0: ಓಹೋ ಹೋ ಹೋ ಹೋ ಹೋ, ರೋಡ್ ಸೈಡ್ ಅಲ್ಲಿ ಮನೆ ಇದೆ.
1: ಹಾ ಮೇಡಮ್, ವೆಹಿಕಲ್ಗಳು ಜಾಸ್ತಿ ಇದೆ ಈ ರೂಟ್ ಅಲ್ಲಿ ನಮ್ಮಲ್ಲಿ.
0: ಹಾಗಾದ್ರೆ ನಿಮಗೆ ಮಧ್ಯಾಹ್ನದಲ್ಲಿ ಅಥವಾ ಬೆಳಿಗ್ಗೆ ತುಂಬಾ ಶಬ್ದ ಆಗುತ್ತಲ್ಲ, ಅವಾಗ ಏನ್ ಮಾಡ್ತೀರಾ?
1: ಟ್ರಾಫಿಕ್ ಇಲ್ಲ ಮೇಡಮ್, ಏನೂ ಮಾಡಕ್ಕಾಗಲ್ಲ ಮೇಡಮ್.

0: ಏನು ಮಾಡೋಕ್ಕಾಗಲ್ಲ ಹೇಳಿದ್ರೆ ಯಾಕೆ ಗೊತ್ತಾ? ಇರುವುದರ ಜೊತೆಗೆ ಹೊಂದಿಕೊಂಡು ಹೋಗುವುದೇ ಜೀವನ ಆಗ್ಬಿಟ್ಟಿದಲ್ಲ. ಸರಿ, ನಿಮ್ಮ ಜೊತೆ ಮಾತಾಡಿ ನಮಗೆ ತುಂಬ ಸಂತೋಷ ಆಯಿತು. ಹೀಗೆ ಕರೆ ಮಾಡ್ತಾ ಇರಿ. ನಿಮ್ಮ ಇಷ್ಟದ ಮಿಡಿದ ಶ್ರುತಿ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಮಸ್ತೆ. ಸಮಯ ಯಾರನ್ನ ಕಾಯೋದಿಲ್ಲ, ಹಾಗಾಗಿ ಇಂದಿನ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿಯನ್ನ ಮಿಡಿದ ಶ್ರುತಿ ಚಿತ್ರದ ಈ ಗೀತೆಯೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿರಂಗದಲ್ಲಿ ಮೊದಲಿಗೆ ಮನೆಯ ಮಟ್ಟದಲ್ಲಿ ಬೆಳೆದುಕೊಳ್ಳಬಹುದಾದ ಔಷಧ ಸಸ್ಯಗಳನ್ನು ಕುರಿತು ಡಾಕ್ಟರ್ ಎಂ ವಸುಂಧರಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:20 ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ ಇವರ ಪ್ರಾಯೋಜಿತ ಸುದ್ದಿ ಜೊಂಪೆ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಇಂದು ಸಂಜೆ 7:45 ವಚನಕಾರರ ಕಾಯಕ ತತ್ವ, ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಿನ್ಸಿಪಲರಾದ ಡಾಕ್ಟರ್ ಜೆ ಸೋಮಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಸಿರಿಗಂಧ 8:00, 8:15 ಸ್ಪಾಟ್ಲೈಟ್ ಕಾರ್ಯಕ್ರಮ, ರೇಡಿಯೋಸ್ಕೋಪ್ 9:30, 10:00 ರವಿ ವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ಪಂಡಿತ್ ಹರಿಶಂಕರ್ ಭಟ್ಟಾಚಾರ್ಯ ಇವರ ಸಿತಾರ್ ವಾದನ ಪ್ರಸಾರವಾಗಲಿದೆ. ಇವು ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮೊದಲಿಗೆ ನಾಳೆ ಸಂಜೆ 5:00 ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ನೋಡೋಣ. ಇದರಲ್ಲಿ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವ ಸಮಾರಂಭದ ನೇರ ಪ್ರಸಾರ ರಾಷ್ಟ್ರಪತಿ ಭವನದಿಂದ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನುಳಿದಂತೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:00 ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ 6:10. ಚಿಂತನ ಡಾಕ್ಟರ್ ರಮೇಶ್ ದುರ್ಗಾ ಅವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30. 6:35 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆಗೆ ಪ್ರವೇಶ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿ ಶಾಲೆ, ಸುಂದರನಗರ, ಕಲಬುರಗಿ.

ನಾಳೆ ಬೆಳಿಗ್ಗೆ 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯಿ. 8:30 ಹಾಗೂ 8:35 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. ಮೊದಲಿಗೆ 8:30 ಆಕಾಶವಾಣಿ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ನಾಟಕ ರಂಗಭೂಮಿ ಕಲಾವಿದ ಹಾಗೂ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಾಳೆ ಬೆಳಗ್ಗೆ 9:30 ಚಿತ್ರಚಿತ್ತಾರ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಗಾನ ಭಜಾನ 10:30, 11:00 ಗಾನ ಡಂಗೂರ. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:05 ವನಿತಾ ವಿಹಾರದಲ್ಲಿ ಕಥೆ ಪ್ರೇಮ ಸಾಫಲ್ಯ ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದಕವಿ. ನಂತರ ಪಾರ್ಟುಗಳ ಪರದಾಟ, ಮಧುರ ಕರುಣಂ ಅವರಿಂದ ಪ್ರಬಂಧ ವಾಚನ, ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೀ ಎಕಲಾಂಪ್ಸಿಕ್ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರಜ್ಞ ತಜ್ಞರಾದ ಡಾ ಶಿಲ್ಪಾ ಎನ್ ವಿಜಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಕಿರೀಶ್. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ ಪ್ರಚಲಿತ. 1:30 ನಮ್ಮ ನಿಲಯದಿಂದ. 3:00 ವಿವಿಧ ಭಾರತಿ ಕಾರ್ಯಕ್ರಮಗಳ ಸಹ ಪ್ರಸಾರ ಮುಂಬೈ ಕೇಂದ್ರದಿಂದ. ಭಕ್ತಿಗೀತೆಗಳು 4:00. 4:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. ಸಂಜೆ 5:00 ರಾಷ್ಟಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವ ಸಮಾರಂಭದ ನೇರ ಪ್ರಸಾರ ರಾಷ್ಟಪತಿ ಭವನದಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಜಿಲ್ಲಾ ವಾರ್ತಾಪತ್ರ 6:30 6:51 ಕೃಷಿರಂಗದಲ್ಲಿ ಕೃಷಿಯಲ್ಲಿ ಸಮತೋಲನ.

0: ಪೋಷಕಾಂಶಗಳ ಬಳಕೆ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಎಚ್ಆರ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ. 7:20ಕ್ಕೆ ಸುದ್ದಿ ಜಂಪೆ. ಪ್ರಾಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳಿ ಗ್ರಾಮ. 7:29ಕ್ಕೆ ಸುದ್ದಿ ಸಮಾಚಾರ. ಪ್ರಾಜಕರು ಸನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ನಿಶಿತ್ ಕುಮಾರ್. External Affairs Minister Dr. S. Jaishankar and U.S. Secretary of State Marco Rubio held wide-ranging discussions in New Delhi today. Both leaders reaffirmed

0: ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:14.
1: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲು ಐಡೆಂಟಿಫೈ ಮಾಡಕ್ಕಾಗತ್ತಾ?
4: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯ್ತು, ಕಾಣ್ಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಲ್ಲ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ದ ಲೈಫ್.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
10: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
12: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
13: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
14: ಸರ್ಪ್ರೈಸ್ ಗಿಫ್ಟ್?
13: ಓಪನ್ ಮಾಡು.
14: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
13: ಮುಳಿಯಾದಿಂದ.
15: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
16: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
17: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
18: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
19: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
20: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
21: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
22: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸೌ ಮುಖಾಂತರ 100% ಲೋನ್, ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್.
21: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
23: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
24: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0827629877, ಮೊಬೈಲ್ 9364881 6.

0: 41. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900092
1: ಆರ್ 9606084066.
0: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ಅಭಿಲಾಷ್ ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ ಗಳ ಅತಿನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ ಗಳೊಂದಿಗೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
0: 8th, 9th, 10th ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ. ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅಥವಾ ಅನುತ್ತೀರ್ಣಗೊಂಡಿದ್ದರೆ ಚಿಂತಿಸಬೇಡಿ. ಕಳೆದ 19 ವರ್ಷಗಳಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ ಪ್ರಥಮ, ಸಹಸ್ರಾರು ಡಿಸ್ಟಿಂಕ್ಷನ್ಗಳು, ಹೈ ಫಸ್ಟ್ ಕ್ಲಾಸ್ ಗಳನ್ನು ನೀಡಿದ ರಾಜ್ಯದ ಏಕೈಕ ಸಂಸ್ಥೆ. ಹುಡುಗ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್, ಸೆಕೆಂಡ್ ಫ್ಲೋರ್, ಧರ್ಮಸ್ಥಳ ಬಿಲ್ಡಿಂಗ್, ಮೇನ್ ರೋಡ್, ಪುತ್ತೂರು. ಮೊಬೈಲ್ ನಂಬರ್ 9900109490.
1: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
0: ಮಡಿಕೇರಿಯ MI ಸ್ಟೋರ್ ಈಗ GP ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನೊಂದಿಗೆ ಶುಭಾರಂಭಗೊಂಡಿದೆ. MI, ರೆಡ್ಮಿ ಮೊಬೈಲ್, ಶೋಮಿ, ಸ್ಯಾಮ್ಸಂಗ್, ವೋಲ್ಟಾಸ್, ಬಾಷ್, ಇಂಟೆಕ್ಸ್ ಬ್ರ್ಯಾಂಡ್ ಗಳ ರೆಫ್ರಿಜರೇಟರ್, LED TV, ವಾಷಿಂಗ್ ಮಷೀನ್, ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ ನ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಲಭ್ಯ. ಬೆಸ್ಟ್ ಡಿಸ್ಕೌಂಟ್ ರೇಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ EMI ಸೌಲಭ್ಯದೊಂದಿಗೆ ಖರೀದಿಸುವ ಅವಕಾಶ. ಪ್ರತಿ ಖರೀದಿಗೂ ಫ್ರೀ ಗಿಫ್ಟ್. GP ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಕೊಯ್ನೂರ್ ರೋಡ್, ಮಡಿಕೇರಿ. ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
3: KVG ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ BA, LLB 5 ವರ್ಷ ಹಾಗೂ 3 ವರ್ಷಗಳ LLB ಕೋರ್ಸ್ ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ LLB ಪದವಿ ಕೋರ್ಸ್ ಗಳಿಗೆ ಸೇರ್ಪಡೆಯಾಗಲು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ LLB ಪದವಿ ಕೋರ್ಸ್ ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಕೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825-7230-603, ಮೊಬೈಲ್ 7353-756813.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ

0: ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
3: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
1: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
4: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
1: ಎಲ್ಲೇ ಅದು?
4: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
2: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
1: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್ ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
7: ಏನ್ ರವಿ, ವಿರಾಜಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
1: ಹಲೋ.
8: ಹಲೋ
1: ರಮ್ಯಾ, ಎಲ್ಲೇ, ಕಾಲೇಜ್ ಗೆ ಬರ್ತಾನೆ ಇಲ್ಲ, ಏನಾಯ್ತು?
8: ನನ್ಗೆ ಮನೆಯಿಂದ ಹೊರಗೆ ಬರಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಕಣೆ. ನನ್ ಮುಖದಲ್ಲಿರುವ ಪಿಂಪಲ್ಸ್, ಬ್ಲಾಕ್ ಮಾರ್ಕ್ಸ್ ತುಂಬಾನೇ ಜಾಸ್ತಿ ಆಗಿದೆ.
1: ನೀನು ನಾಗಾರ್ಜುನ ಅವರ ರಕ್ತ ಚಂದನದ ಆಯುರ್ವೇದಿಕ್ ಸೋಪ್ ಯೂಸ್ ಮಾಡು, ಪಿಂಪಲ್ ಹಾಗೆ ಬ್ಲಾಕ್ ಮಾರ್ಕ್ ಗೆ ಗುಡ್ ಬೈ ಹೇಳು.
2: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
1: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ,
2: ಫ್ರೀ ಹೋಮ್ ಡೆಲಿವರಿ, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
1: ಸಿನ್ಸ್ 1983 ಭೀಮಾ ಫರ್ನಿಚರ್, ಹೋಲ್ಸೇಲ್ ಅಂಡ್ ರೀಟೇಲ್ ಹಬ್, ಬಿಟ್ಟಂಗಾಲ.
9: ಸಾಂದಿಪನಿ ವಿದ್ಯಾಪೀಠ ಚಟ್ಟಿಮನಿ ಶಾಲೆಗೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅನ್ನು ಇಂಗ್ಲಿಷ್ ನಲ್ಲಿ ಬೋಧಿಸಲು ನುರಿತ ಶಿಕ್ಷಕಿಯರು ಬೇಕಾಗಿದ್ದಾರೆ. ಇಲ್ಲಿ PKG ಯಿಂದ 8ನೇ ತರಗತಿವರೆಗೆ ದಾಖಲಾತಿ ಆರಂಭಗೊಂಡಿದೆ. ಶಾಲಾ ವಾಹನದ ಸೌಲಭ್ಯವಿದೆ. 5ನೇ ತರಗತಿಗೆ ನೂತನವಾಗಿ ಸೇರುವ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ನೀಡಲಾಗುವುದು. ಹಿಂದೆ ಸಂಪರ್ಕಿಸಿ 7599

0: 25995 अथवा 8277550101।
1: ಮ್ಯಾಗ್ನಿಸ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್, ಬಿಟ್ಟಂಗಾಲ ವಿರಾಜಪೇಟೆ. ಇವರು ಕಟ್ಟಡ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಕೊಡಗು, ಬೆಂಗಳೂರು, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಮುಂತಾದೆಡೆ ನಡೆಸುತ್ತಿದ್ದಾರೆ. ಮನೆ, ವಾಣಿಜ್ಯ ಕಟ್ಟಡ ಸೇರಿದಂತೆ ಯಾವುದೇ ಕಾಮಗಾರಿಗಳನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಡಲಾಗುವುದು. ಸ್ಕ್ವೇರ್ ಫೀಟ್ಗೆ 1750 ರೂಪಾಯಿಯಿಂದ 2500 ರೂಪಾಯಿ. ಸಂಪರ್ಕಿಸಿ ಮ್ಯಾಗ್ನಿಸ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್, ಬಿಟ್ಟಂಗಾಲ ವಿರಾಜಪೇಟೆ. ಕಾಲ್ 9900407628 ಅಥವಾ 9164331020.
2: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತ.
3: ಬಿಂದು ಪ್ರೀಮಿಯಂ ನೋಡಿದ್ಯಾ?
2: ಇಲ್ಲ, ಯಾಕೆ?
3: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
4: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
3: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
4: ಕಾಲ್ 9164753608 ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
1: ಭಾಗಮಂಡಲ ನಾಡು ಅಯ್ಯಂಗೇರಿ ಗ್ರಾಮ ಶ್ರೀಕೃಷ್ಣ ಚಿನ್ನದಪ್ಪ ದೇವಸ್ಥಾನದಲ್ಲಿ ವರ್ಷಂ ಪ್ರತಿ ನಡೆಸಿಕೊಂಡು ಬರುತ್ತಿರುವ ಚೆಟ್ಟೋಳಿ ದೇವರಿಗೆ ಕೊಡುವ ಕಾರ್ಯಕ್ರಮ ಇದೇ 25ರಂದು ಸೋಮವಾರ ಬೆಳಿಗ್ಗೆ 10 ಗಂಟೆಯಿಂದ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ.
6: ಮುಳಿಯಾ ಶೋರೂಮ್, ಮಹದೇವಪೇಟೆ, ಮಡಿಕೇರಿ.
7: ಟೈಮ್ ನೋಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಸ್ಟೈಲ್ ಹೇಳೋದಕ್ಕೂ ಒಂದು ಬ್ರಾಂಡೆಡ್ ವಾಚ್ ಬೇಕೇ ಬೇಕು.
6: ಹೌದು, ಈಗ ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಮುಳಿಯಾ ಶೋರೂಮ್ನ ಮೊದಲ ಮಹಡಿಯಲ್ಲಿ ಅಪಾರ ಸಂಗ್ರಹದ ಬ್ರಾಂಡೆಡ್ ವಾಚ್ಗಳು ನಿಮ್ಮನ್ನು ಕಾಯುತ್ತಿವೆ.
7: ಸ್ಟೈಲಿಷ್ ಡಿಸೈನ್, ಪ್ರೀಮಿಯಂ ಬ್ರ್ಯಾಂಡ್ಸ್, ಪ್ರತಿ ವಯಸ್ಸಿನವರಿಗೂ ಸೂಕ್ತವಾದ ಅದ್ಭುತ ಕಲೆಕ್ಷನ್.
6: ಗಿಫ್ಟ್ ಕೊಡಬೇಕಾ ಅಥವಾ ನಿಮ್ಮ ಲುಕ್ಗೆ ಹೊಸ ಕ್ಲಾಸ್ ಸೇರಿಸಬೇಕಾ?
8: ಒಮ್ಮೆ ಭೇಟಿ ನೀಡಿ ಮುಳಿಯಾ ಶೋರೂಮ್, ಮೊದಲ ಮಹಡಿ, ಮಹದೇವಪೇಟೆ, ಮಡಿಕೇರಿ.
6: ಮುಳಿಯಾ ವಾಚ್ ಕಲೆಕ್ಷನ್, ಟೈಮ್ಗೆ ಸ್ಟೈಲ್ ಸೇರಿಸುವ ಆಯ್ಕೆ. ಪ್ರಸಿದ್ಧ ಬ್ರ್ಯಾಂಡ್ಗಳಾದ ಫಾಸ್ಟ್ ಟ್ರ್ಯಾಕ್, ಸೊನಾಟಾ, ಟೈಟಾನ್ ವಾಚ್ಗಳ ಅಮೋಘ ಸಂಗ್ರಹ.
7: ಹಿಂದೆ ಭೇಟಿ ನೀಡಿ ಮತ್ತು ನಿಮ್ಮ ನೆಚ್ಚಿನ ಬ್ರ್ಯಾಂಡೆಡ್ ವಾಚ್ ಆಯ್ಕೆ ಮಾಡಿ.
9: ಕೊಡಗು ಚಿನ್ನ ಮರ್ತ್ಯ ನನ್ನ
10: ನನ್ನೆದೆಯ ಹಾಡು,
11: ನನ್ನ ಹೃದಯ, ನನ್ನ ಹೃದಯ ತುವಿ ತುವಿ ಅನ್ನೋ ಸಮಯ.
12: ಹಲೋ,
13: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ.
14: ಹಲ್ಲೋ ಹಲ್ಲೋ ಹಲ್ಲೋ, ನನ್ನ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಂದು ಕೇಳು.
13: 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281129, ಕೋಡ್ ಸಂಖ್ಯೆ 08272. ಕರೆ ಮಾಡ್ತಿರಲ್ಲ,
15: ನನ್ನೆದೆಯ ಮಾತು ಇದೆ.
13: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಹಲೋ,
16: ಹಲೋ, ನಮಸ್ತೆ.
13: ಹಲೋ
17: ಹಲೋ, ಮಡಿಕೇರಿ ಆಕಾಶವಾಣಿನ?
13: ನನ್ನ ನೆನೆಯ ಹಾಡು,
17: ನನಗೊಂದು ಹಾಡು ಬೇಕಾಗಿತ್ತು.

ಈ ಸಂಜೆ 6:51ಕ್ಕೆ ಕೃಷಿ ರಂಗದಲ್ಲಿ ಮೊದಲಿಗೆ ಮನೆಯ ಮಟ್ಟದಲ್ಲಿ ಬೆಳೆದುಕೊಳ್ಳಬಹುದಾದ ಔಷಧ ಸಸ್ಯಗಳನ್ನು ಕುರಿತು ಡಾಕ್ಟರ್ ಎಂ ವಸುಂಧರ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:30 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಇದೀಗ ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. ಇಂದಿನ ವಿಷಯ, ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುವಲ್ಲಿ ಖನಿಜಗಳ ಪಾತ್ರ.
1: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಜಾಗತಿಕ ತಾಪಮಾನ ತಗ್ಗಿಸುವಲ್ಲಿ ಖನಿಜಗಳ ಪಾತ್ರ. ಯಾವುದೇ ಒಂದು ದೇಶವು ಸಶಕ್ತವಾಗುವತ್ತ ಗಮನ ಹರಿಸಿದಂತೆ ಶಕ್ತಿಯ ಮೂಲಗಳನ್ನು ಸಮರ್ಪಕವಾಗಿ ಮತ್ತು ಸತತವಾಗಿ ಬಳಸ್ತಾ ಇರಬೇಕು. ಆದರೆ ಹೆಚ್ಚಿನ ಮಟ್ಟದಲ್ಲಿ ಬಳಸಲಾಗ್ತಾ ಇರುವಂತಹ ಕಲ್ಲಿದ್ದಲ ಬಳಕೆಯ ಪರಿಣಾಮವಾಗಿ ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹಿಂದೆಂದಿಗಿಂತಲೂ ಹೆಚ್ಚಳವಾಗ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹೆಚ್ಚು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾಯುಗೋಳಕ್ಕೆ ಜಮೆ ಮಾಡ್ತಾ ಹೋದ ಹಾಗೆ ಜಾಗತಿಕ ತಾಪಮಾನವು ಹೆಚ್ಚಳಗೊಂಡು ನೈಸರ್ಗಿಕ ವಿಕೋಪಗಳನ್ನು ಎದುರಿಸುವಂತಹ ಸಂಭವ ಹೆಚ್ಚು. ಇಂತಹ ವಿಕೋಪಗಳು ಮುಂದುವರೆಯಲು ಬಿಡದಂತೆ ಮತ್ತು ಪ್ಯಾರಿಸ್ ಒಪ್ಪಂದಕ್ಕೆ ಬದ್ಧವಾಗಿರುವಂತಹ ಭಾರತ 2030 ವೇಳೆಗೆ ನವೀಕರಿಸಬಹುದಾದಂತಹ ಇಂಧನಗಳ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು 2070 ವೇಳೆಗೆ ಸಂಪೂರ್ಣವಾಗಿ ಶುದ್ಧ ಶಕ್ತಿ ಮೂಲಗಳನ್ನು ಅಳವಡಿಸಿಕೊಂಡು ಮಾಲಿನ್ಯರಹಿತ ಅಂದರೆ ಮಾಲಿನ್ಯವನ್ನು ಸೊನ್ನೆಯಾಗಿಸುವಂತಹ ಗುರಿಯನ್ನು ಹೊಂದಿದೆ. ಆದರೆ ಅನಾಮತ್ತಾಗಿ ಕಲ್ಲಿದ್ದಲ ಉರಿಸುವುದನ್ನು ನಿಲ್ಲಿಸಕಾಗೋದಿಲ್ಲ ಮತ್ತು ಹಸಿರು ಇಂಧನಗಳ ಬಳಕೆಯನ್ನು ಹಂತ ಹಂತವಾಗಿ ಅಳವಡಿಸಿಕೊಳ್ಬೇಕಾಗುತ್ತೆ. ಪರ್ಯಾಯವಾಗಿ ಕಾರ್ಬನ್ ಡೈಆಕ್ಸೈಡ್ ವಾಯುಮಂಡಲಕ್ಕೆ ಸೇರ್ಪಡೆಗೊಳ್ಳುವ ಮೊದಲೇ ಅದು ಉತ್ಪಾದನೆಯಾಗುವಂತಹ ಸ್ಥಳದಲ್ಲಿಯೇ ಸೆರೆ ಹಿಡಿದು ಸಂಗ್ರಹಿಸಿದ್ರೆ ಅದನ್ನು ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಅಂತೀವಿ. ಹೀಗೆ ಗ್ರಹಣ ಮತ್ತು ಸಂಗ್ರಹಣಗೊಂಡ ಕಾರ್ಬನ್ ಡೈಆಕ್ಸೈಡ್ ಅನ್ನು ಭೂಮಿಯೊಳಗೆ ಹಾಗೂ ಮೇಲ್ಮೈ ಮೇಲೆ ಧಾರಾಳವಾಗಿ ಹರಡಿಕೊಂಡಿರುವ ಕೆಲವು ಖನಿಜಗಳಾದಂತಹ ಆಲಿವಿನ್ ಮತ್ತು ಸರ್ಪೆಂಟೈನ್ನಂತಹ ಖನಿಜಗಳೊಂದಿಗೆ ರಾಸಾಯನಿಕವಾಗಿ ವರ್ತಿಸುವಂತೆ ಮಾಡಿದಾಗ ಸರ್ಪೆಂಟೈನ್ ಮತ್ತು ಆಲಿವಿನ್ ಖನಿಜಗಳಲ್ಲಿರುವಂತಹ ಕ್ಯಾಲ್ಸಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್ಗಳು ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ರಾಸಾಯನಿಕವಾಗಿ ವರ್ತಿಸಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳಂತಹ ಇನ್ನೊಂದು ಉಪಯುಕ್ತ ಖನಿಜವೇ ಆಗಿ ಪರಿವರ್ತನೆಗೊಳ್ಳುತ್ತವೆ. ಇದನ್ನೇ ನಾವು ಮಿನರಲ್ ಕಾರ್ಬೋನೈಸೇಷನ್ ಅಂಥೇಳಿ ಕರಿತೀವಿ. ಈ ಪ್ರಕ್ರಿಯೆಯಲ್ಲಿ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಕೂಡ ಬಳಕೆಯಾಗುತ್ತೆ ಮತ್ತೆ ಪುನಃ ವಾತಾವರಣಕ್ಕೆ ಬಿಡುಗಡೆಯಾಗುವಂತಹ ಯಾವುದೇ ಅಡ್ಡ ಪರಿಣಾಮವೂ ಇಲ್ಲ ಮತ್ತು ಪರಿವರ್ತನೆಗೊಂಡಂತಹ ಕಾರ್ಬೋನೇಟ್ ಖನಿಜವನ್ನ ಲಕ್ಷ್ಯವಿಟ್ಟು ನೋಡಿಕೊಳ್ಳುವಂತಹ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ನಿಜವಾಗಿ ಹೇಳಬೇಕು ಅಂದ್ರೆ ಈ ಶಿಥಿಲೀಕರಣ ಎನ್ನಲಾಗುವ ಇದೊಂದು ನೈಸರ್ಗಿಕವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ. ಸಾಮಾನ್ಯವಾಗಿ ಈ ಖನಿಜಗಳಲ್ಲಿ ಅತ್ಯಂತ ನಿಧಾನವಾಗಿ ಜರುಗ್ತಾನೇ ಇರುತ್ತೆ. ಆದರೆ ಇದೇ ಕ್ರಿಯೆಯನ್ನ ಅಗತ್ಯ ಉಷ್ಣತೆ ಮತ್ತು ಒತ್ತಡವನ್ನು ಸೃಜಿಸಿ ಆಲಿವಿನ್ ಮತ್ತು ಸರ್ಪೆಂಟೈನ್ ಖನಿಜಗಳ ಜೊತೆಗೆ ಸೆರೆ ಹಿಡಿದು ಸಂಗ್ರಹಿಸಿದ ಕಾರ್ಬನ್ ಡೈಆಕ್ಸೈಡ್ ಅನ್ನು ರಾಸಾಯನಿಕವಾಗಿ ವರ್ತಿಸುವಂತೆ ಮಾಡಿದ್ದೇ ಆದಲ್ಲಿ ಇಡೀ ಪ್ರಕ್ರಿಯೆಯನ್ನು ಚುರುಕುಗೊಳಿಸಬಹುದು. ವಾಯುಮಂಡಲದಲ್ಲಿ ಕೆಲವು ವರ್ಷಗಳ ಕಾಲ ನೆಲೆಗೊಳ್ಳುವಂತಹ ಕಾರ್ಬನ್ ಜೀವರಾಶಿಗಳಲ್ಲಿ ದಶಕಗಳ ಕಾಲ ನೆಲೆಗೊಳ್ಳುತ್ತೆ. ಮಣ್ಣು ಮತ್ತು ಸಮುದ್ರಗಳಲ್ಲಿ ನೂರಾರು ವರ್ಷಗಳಿಂದ ಹಿಡಿದು ಸಾವಿರಾರು ವರ್ಷಗಳ ಕಾಲ ನೆಲೆಗೊಳ್ಳುತ್ತೆ. ಆದರೆ ಕಲ್ಲುಗಳಲ್ಲಿ ಲಕ್ಷಾಂತರ ವರ್ಷಗಳ ಕಾಲ ನೆಲೆಗೊಳ್ಳುತ್ತವೆ. ಹಾಗಾಗಿ ವಾತಾವರಣದ ಕಾರ್ಬನ್ ಎಲ್ಲವೂ ಕಲ್ಲುಗಳಲ್ಲಿ ನೆಲೆಗೊಂಡರೆ ಸ್ಥಿರವಾಗಿ ನಿಂತು ಜಾಗತಿಕ ತಾಪಮಾನದಂತಹ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಂಡಂತಾಗುತ್ತೆ. ಸಂಶೋಧನಾ ಹಂತದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿರುವಂತಹ ಈ ತಂತ್ರಜ್ಞಾನವನ್ನು ವಾಣಿಜ್ಯಿಕವಾಗಿ ಅಳವಡಿಸಿಕೊಳ್ಬೇಕಾದ್ರೆ ಸದರಿ ಖನಿಜಗಳ ಲಭ್ಯತೆಯ ಕುರಿತು ಅನ್ವೇಷಣೆ ಆಗಬೇಕು, ಗಣಿಗಾರಿಕೆ ಆಗಬೇಕು, ಖನಿಜಗಳನ್ನು ಕುಟ್ಟಿ ಪುಡಿ ಮಾಡುವುದು ಜೊತೆಗೆ ಸರ್ಪೆಂಟೈನ್ ಗಣಿಗಾರಿಕೆಯ ಸಮಯದಲ್ಲಿ ಉತ್ಪತ್ತಿಯಾಗುವಂತಹ ನೈಸರ್ಗಿಕ ಆಸ್ಬೆಸ್ಟಾಸ್ ಅಥವಾ ಕಲ್ನಾರು ಅಂಶದ ವಿಷಕಾರಿ ಧೂಳಿನ ನಿರ್ವಹಣೆ, ಸಂಗ್ರಹಣೆಗೊಂಡ ಕಾರ್ಬನ್ ಡೈಆಕ್ಸೈಡ್ನ ಸಾಗಣೆ ಸೇರಿದಂತೆ ಹಲವು ಹಂತಗಳು ಸೇರಿಕೊಳ್ತವೆ. ಈ ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ನಿರ್ವಹಿಸಿ ಯಶಸ್ವಿಯಾದಲ್ಲಿ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್ ಮಿನರಲ್ ಕಾರ್ಬೊನೈಸೇಷನ್ ವಿಧಾನವು ಭೂಮಿಯ ತಾಪಮಾನವನ್ನು ನಿಯಂತ್ರಿಸುವಲ್ಲಿ ಅತ್ಯಂತ

0: ನಿರ್ಣಾಯಕವಾಗಬಲ್ಲದು.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
2: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:35:38.
4: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6:00 to 6:30. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
5: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನೈಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
2: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
3: ನೀವ್ಯಾರು? ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ, ಹೋಗಿ.
3: ಆರ್ಬಿಐ ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಳೆದ 3 ವರ್ಷಗಳಲ್ಲಿ 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸದ್ರೋಹ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ಮಂದಿ ನೀರುಪಾಲು. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಹೊಸತನದ ಪರ್ವ ಆರಂಭವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಳೆದ ಜೂನ್ ತಿಂಗಳಿನಿಂದ ಈವರೆಗೆ ಒಟ್ಟು 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳ ಪುಟಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿದೆ. ಪೋಡಿಮುಕ್ತ ಅಭಿಯಾನ 2.0 ಆರಂಭಿಸಲಾಗಿದೆ. ಕಳೆದ 3 ವರ್ಷಗಳಲ್ಲಿ 3,247 ಗ್ರಾಮಗಳನ್ನು ಪೋಡಿಮುಕ್ತಗೊಳಿಸಲಾಗಿದೆ. 8,261 ಹೊಸ ಗ್ರಾಮಗಳನ್ನು ಗುರುತಿಸಿ 2 ಲಕ್ಷ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. 2025-26 ಸಾಲಿನಲ್ಲಿ ವಾಣಿಜ್ಯ ತೆರಿಗೆಯಿಂದ 1,10,351 ಕೋಟಿ, ಅಬಕಾರಿ ತೆರಿಗೆಯಿಂದ 40,183 ಕೋಟಿ, ನೋಂದಣಿ ಮುದ್ರಾಂಕ, ಮೋಟಾರು ವಾಹನ ಹಾಗೂ ತೆರಿಗೇತರ ರಾಜಸ್ವ ಸೇರಿ ಒಟ್ಟು ಸ್ವಂತ ರಾಜಸ್ವ 2,12,789 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಜಿಎಸ್ಟಿ ತೆರಿಗೆ ಸಂಗ್ರಹಣೆಯಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ 2ನೇ ಸ್ಥಾನ ಲಭ್ಯವಾಗಿದ್ದು 2023-24 ಸಾಲಿನಲ್ಲಿ 94,363 ಕೋಟಿ, 2024-25 ಸಾಲಿನಲ್ಲಿ 1,02,586 ಕೋಟಿ ಹಾಗೂ 2025-26 ಸಾಲಿನಲ್ಲಿ 1,10,814 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬಯಲುಸೀಮೆಯ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರವೇ ದೊಡ್ಡ ಬರವಾಗಿ ಪರಿಣಮಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಟೀಕಿಸಿದ್ದಾರೆ. 6 ವರ್ಷಗಳಲ್ಲಿ 2,460 ಹೆಚ್ಚು ಕಾಮಗಾರಿಗಳಿಗೆ ಇನ್ನೂ ಚಾಲನೆ ಸಿಕ್ಕಿಲ್ಲ. ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಸ್ಥಾಪಿತವಾದ ಮಂಡಳಿಯನ್ನೇ ಅನುದಾನದ ಬರದಿಂದ ಕುಂಠಿತಗೊಳಿಸಿರುವುದು ರಾಜ್ಯ ಸರ್ಕಾರದ ಘೋರ ವೈಫಲ್ಯವಾಗಿದೆ ಎಂದು ಆರೋಪಿಸಿದ್ದಾರೆ. 2025-26 269 ಕಾಮಗಾರಿಗಳ ಪೈಕಿ ಕೇವಲ ಒಂದೇ ಒಂದು ಕಾಮಗಾರಿ ಪೂರ್ಣ. 19.48 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಬಿಡುಗಡೆ ಮಾಡಿದ್ದು ಕೇವಲ 12.25 ಕೋಟಿ ರೂಪಾಯಿ ಮಾತ್ರ. ಹಾಗಾಗಿ ಇದು ಅಭಿವೃದ್ಧಿ ಸರ್ಕಾರವಲ್ಲ. ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಬೊಕ್ಕಸ ಬರಿದಾಗಿಸಿ ಈಗ ಬಯಲು ಸೀಮೆಯ ಜನರ ಭವಿಷ್ಯವನ್ನೇ ಕತ್ತಲಾಗಿಸಿದ್ದಾರೆ ಎಂದು ಅವರು ದೂರಿದ್ದಾರೆ. ರಾಜ್ಯಾದ್ಯಂತ ನಗರ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ಕ್ಲಿನಿಕ್ಗಳಿಗೆ ಅತ್ಯಾಧುನಿಕ ಪ್ರಯೋಗಾಲಯ ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯೇ ರಾಜ್ಯ ಸರ್ಕಾರದ ಆದ್ಯತೆಯಾಗಿದ್ದು ಈ ನಿಟ್ಟನಲ್ಲಿ ಸರ್ಕಾರ ವಿವಿಧ ಆರೋಗ್ಯ ಸೇವೆಗಳ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿದೆ. ರಾಜ್ಯದ ನಾಗರಿಕರಿಗೂ ಗುಣಮಟ್ಟದ ಚಿಕಿತ್ಸೆ ಕಲ್ಪಿಸುವುದು ಸರ್ಕಾರದ ಸಂಕಲ್ಪ. ಇದೇ ಬದ್ದತೆಯೊಂದಿಗೆ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಪುರ ಮತ್ತು ದೇವದುರ್ಗದಲ್ಲಿ ನೂತನ ತಾಯಿ ಮಕ್ಕಳ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಇಲ್ಲಿನ ಜನರಿಗೆ ಕಳೆದ 3 ವರ್ಷಗಳಲ್ಲಿ ವಂಚಿಸುವ ಕೆಲಸ ಮಾಡಿದೆ. ಇಲ್ಲಿನ ಜನರಿಗೆ ವಿಶ್ವಾಸದ್ರೋಹ ಮಾಡಿದೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಒಳಜಗಳದಿಂದ ಜನಹಿತದ ಕೆಲಸಗಳನ್ನು ಕಡೆಗಣಿಸಲಾಗಿದೆ. ಜನಹಿತಕ್ಕೂ ಈ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತಿರುವ ನಾಯಕರು ಸರ್ಕಾರವನ್ನು ತಮಗಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ದೆಹಲಿಯ ಕಾಂಗ್ರೆಸ್ಸಿನ ಎಟಿಎಂ ಆಗಿದೆ ಎಂದು ದೂರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ.

0: ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿಯ ಅಳ್ವೇಕೋಡಿ ಸಮೀಪದ ತಟ್ಟಿಹಕ್ಕಲ ಕಳಿನೊಟ್ಟಿ ಹೊಳ್ಳೆಯಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋದ 8 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಇಂದು ಸಂಭವಿಸಿದೆ. ಓರ್ವ ಪುರುಷ ಹಾಗೂ 7 ಮಹಿಳೆಯರು ಸೇರಿದಂತೆ ಒಟ್ಟು 8 ಜನ ಸಾವನ್ನಪ್ಪಿದ್ದಾರೆ. ಈ 8 ಜನರ ಶವ ಪತ್ತೆಯಾಗಿದೆ. ಕಪ್ಪೆ ಚಿಪ್ಪು ಆರಿಸಲು 14 ಜನರ ತಂಡ ಇಂದು ಮಧ್ಯಾಹ್ನ ನದಿಗೆ ಇಳಿದಿದ್ದರು. ತಡರಾತ್ರಿ ಸುರಿದ ಮಳೆಗೆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿತ್ತು. ಜೊತೆಗೆ ಅಲೆಗಳ ಅಬ್ಬರದಿಂದ ನೀರಿನ ಮಟ್ಟ ಏರಿಕೆಯಾಗಿ ಮುಳುಗಿದ್ದಾರೆ ಎನ್ನಲಾಗಿದೆ. ನದಿಯಿಂದ 3 ರಕ್ಷಿಸಲಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು 3 ಪತ್ತೆಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಸಮೀಪದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆ ಚಿಪ್ಪು ತರಲು ಹೋದವರ ಪೈಕಿ ಒಂದೇ ಕುಟುಂಬದ 8 ಜನರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಇದೊಂದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಘಟನೆ. ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ಮಾನವೀಯ ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಣದ ಬಡತನ ಇದ್ದಾಗಲೇ ಗುಣಮಟ್ಟದಲ್ಲಿ ಅತ್ಯಂತ ಶ್ರೀಮಂತಿಕೆ ಇದ್ದ ಸಿನಿಮಾಗಳನ್ನು ಕೊಟ್ಟಿರುವ ಕನ್ನಡ ಚಿತ್ರರಂಗ ಈಗ ಹಣದ ಶ್ರೀಮಂತಿಕೆಯಲ್ಲಿ ಗುಣಮಟ್ಟ ಬಡವಾಗಿದೆ. ಇದಕ್ಕೆ ಸಿನಿಮಾ ರಂಗ ಕನ್ನಡತನದ ಬೇರುಗಳಿಂದ ಕಳಚಿಕೊಂಡಿರುವುದೇ ಕಾರಣ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಯೋಜಿಸಿದ್ದ ಚಂದನವನ ಅಂದು ಇಂದು ಮುಂದು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಶತಮಾನ ಪೂರೈಸಿರುವ ಚಂದನವನಕ್ಕೆ ಸತ್ವ ಮತ್ತು ಸಂಸ್ಕಾರದ ಜೊತೆಗೆ ಸಾಂಸ್ಕೃತಿಕವಾಗಿ ಆಳವಾದ ಬೀರುಗಳಿವೆ. ಚಂದನವನ ತನ್ನ ಇತಿಹಾಸದಲ್ಲಿ ಎಂದು ಕೇವಲ ಮನರಂಜನೆಯ ಮಾಧ್ಯಮವಾಗಿರಲಿಲ್ಲ, ಬದಲಿಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಬದುಕಿನ ಮೌಲ್ಯಗಳನ್ನು ಬಿಂಬಿಸುವ ಕನ್ನಡಿಯಾಗಿತ್ತು ಎಂದು ಹೇಳಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನೀರಿನ ಅದಾಲತ್ ಆಯೋಜಿಸಲಾಗಿದೆ. ಇಂದು ಅದಾಲತ್ ಜೊತೆಗೆ ಜನರು ಎದುರಿಸುತ್ತಿರುವ ಕುಡಿಯುವ ನೀರು ಮತ್ತಿತರ ಸಮಸ್ಯೆ ಆಲಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಸೈಕಲ್ ಸವಾರಿ ಮೂಲಕ ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿದರು. ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸಿದ ಅವರು, ಪ್ರತಿ ಗ್ರಾಮ, ಪಟ್ಟಣ, ನಗರ ಪ್ರದೇಶಗಳಲ್ಲಿ ನೀರಿನ ಅದಾಲತ್ ನಡೆಸುವ ಮೂಲಕ ಬಾವಿ ಹಾಗೂ ಕೊಳವೆ ಬಾವಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಹಾಕಿ ನೀರಿನ ಅಭಾವ ನೀಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ವಿದ್ಯುತ್ ಸಮಸ್ಯೆ, ಪೈಪ್ಲೈನ್ ರಿಪೇರಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ನೀರಿನ ತೊಂದರೆ ಎದುರಿಸುತ್ತಿರುವ ಸಾರ್ವಜನಿಕರು ನೇರವಾಗಿ ಅಧಿಕಾರಿಗಳಿಗೆ ದೂರು ನೀಡುವಂತೆ ಆದೇಶಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಗಿಡಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 30 ಪಹಣಿಯಂತೆ 15 ಎಕರೆ ಖರಾಬು ಗೋಕಾಡು ಇದ್ದು, ಸರ್ಕಾರದ ಈ ಜಮೀನಿನಲ್ಲಿ 35-45 ಅಳತೆಯ ಮನೆಯನ್ನು ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಕಟ್ಟಡ ಮಾಲೀಕರಿಗೆ ಮಂಚೇನಹಳ್ಳಿ ತಾಲೂಕು ತಹಶೀಲ್ದಾರ್ ಆದೇಶಿಸಿದ್ದಾರೆ. ರಾಜಸ್ವ ನಿರೀಕ್ಷಕರ ವರದಿಯಂತೆ ಸರ್ಕಾರದ ಗೋಕಾಡು ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡು ಅಕ್ರಮವೆಸಗಿರುವುದು ಸಾಬೀತಾಗಿದೆ. ಕೂಡಲೇ ಅಕ್ರಮವಾಗಿ ಮನೆ ನಿರ್ಮಿಸಿದ ಕಟ್ಟಡ ಮಾಲೀಕರು ಒತ್ತುವರಿ ತೆರವುಗೊಳಿಸಿ ಖಾಲಿ ಪ್ರದೇಶವನ್ನು ಸರ್ಕಾರದ ವಶಕ್ಕೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಉತ್ತರ ಒಳನಾಡಿನ ಬಹುತೇಕ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಕಾರವಾರದ ವೀಕ್ಷಣಾಲಯಗಳಲ್ಲಿ 20 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಉಳಿದಂತೆ ಮಂಕಿ 13, ತಾವರಗೇರ 10, ಮುಂಡಗೋಡ 40, ವಿಜಯಪುರ, ನಾರಾಯಣಪುರದಲ್ಲಿ ತಲಾ 9 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 3 61.2 ಲಕ್ಷ ದೃಢೀಕೃತ ಡಿಜಿಟಲ್ ಭೂ ದಾಖಲೆಗಳು ಸಾರ್ವಜನಿಕರಿಗೆ ವಿತರಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಯಲುಸೀಮೆ ಅಭಿವೃದ್ದಿಗೆ ಕಾಂಗ್ರೆಸ್ ಸರ್ಕಾರದಿಂದ ತೀವ್ರ ಹಿನ್ನಡೆ, ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ. ನಗರ ಆರೋಗ್ಯ ಕೇಂದ್ರಗಳ ವೈದ್ಯಕೀಯ ಉಪಕರಣಗಳ ಖರೀದಿಗೆ 22 ಕೋಟಿ ರೂಪಾಯಿ ಮಂಜೂರು, ಸಚಿವ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕದ ಜನರಿಗೆ ವಿಶ್ವಾಸದ್ರೋಹ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಗಂಭೀರ ಆರೋಪ. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಒಂದೇ ಕುಟುಂಬದ 8 ನೀರು ಪಾಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳ ಬಂತ? ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
2: ಆದ್ರೆ ಆ ಜುಮ್ಕಿ
1: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
3: ಆರ್ಬಿಐ ಹೇಳುತ್ತೆ
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
5: ಮಗಳೇ,
6: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
5: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
7: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ, ಖಾತೆಯು ಆಗ್ತದೆ ಆಕ್ಟಿವ್ ಪೂರ್ತಿ ಫ್ರೀ.
0: FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:51 ಕಾರ್ಯಕ್ರಮ ಕೃಷಿರಂಗ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ,
4: ಏನಾಯ್ತು?
2: ಫೀಸ್ ನ ಟೆನ್ಷನ್,
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
0: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮನೆಯ ಹಿತ್ತಲಿನಲ್ಲಿ ಬೆಳೆಸಿಕೊಳ್ಳಬಹುದಾದ ಔಷಧಿ ಸಸ್ಯಗಳು ಮತ್ತು ಅವುಗಳ ಬಳಕೆ, ಈ ಕುರಿತು ಡಾಕ್ಟರ್ ವಸುಂಧರಾ ಅವರೊಂದಿಗೆ ಸಂದರ್ಶನ.
7: ನಮಸ್ಕಾರ ಡಾಕ್ಟರ್ ವಸುಂಧರಾ ಅವರೇ.
2: ನಮಸ್ಕಾರ ಸರ್.
7: ನಮ್ಮ ಹಿತ್ತಲಲ್ಲಿ ಸಾಮಾನ್ಯವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಸಣ್ಣ ಕೈತೋಟವನ್ನು ಮಾಡಿಕೊಂಡಿರ್ತೀವಿ. ಇದು ನಮ್ಮ ಹಿತ್ತಲ ಸಂಸ್ಕೃತಿ ಅಂತಾನೆ ಕರಿಬಹುದು. ಮೊದಲು ಪಾತ್ರೆಗಳನ್ನು ತೊಳೆಯುವಾಗ ನೀರನ್ನೇ ನಾವು ಉಪಯೋಗಿಸ್ಕೊಂಡು ವಿವಿಧ ದಿನ ಬಳಕೆಗೆ, ಮನೆ ಬಳಕೆಗೆ ಬೇಕಾಗುವಂಥ ತರಕಾರಿಗಳು, ಕೆಲವೊಂದು ಸಾಂಬಾರು ಪದಾರ್ಥಗಳನ್ನು ಕೂಡ ಬೆಳ್ಕೊಳ್ಳುವಂಥ ಪರಿಪಾಠ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಇದೆ. ಇದಕ್ಕೆ ಈಗೀಗ ಮತ್ತೆ ಒಂದು ಪುನಶ್ಚೇತನವನ್ನು ಕೊಡುವಂಥ ಕೆಲಸ ಕೂಡ ನಡೀತಾ ಇದೆ. ಮತ್ತು ಈ ಒಂದು ಕೈತೋಟಗಳಲ್ಲಿ, ಜೊತೆಗೆ ನಮ್ಮ ಮನೆಯಂಗಳಲ್ಲಿ ಈ ಔಷಧಿ ಗಿಡಗಳನ್ನು ಬೆಳೆಸುವಂಥದ್ದು ಅನ್ನುವಂಥದ್ದು ಕೂಡ ಇವತ್ತು ಹೆಚ್ಚಾಗಿ ಕೇಳಿಬರ್ತಾ ಇದೆ. ತಾವಿವತ್ತು ನಮ್ಮ ಗ್ರಾಮೀಣ ಮಹಿಳೆಯರಿಗೆ, ರೈತ ಬಾಂಧವರಿಗೆ, ನಮ್ಮ ಮನೆ ಸುತ್ತಮುತ್ತ ಕೈತೋಟದಲ್ಲಿ, ಮನೆ ಅಂಗಳದಲ್ಲಿ ಯಾವ್ಯಾವ ಔಷಧಿ ಗಿಡಗಳನ್ನು ಬೆಳೆಸ್ಕೋಬಹುದು, ಅವುಗಳನ್ನು ಹೇಗೆ ಬಳಕೆ ಮಾಡ್ಕೋಬಹುದು, ಇದರಿಂದ ಆಗುವಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ತಾವಿವತ್ತು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ನಮ್ಮ ಮನೆ ಅಂಗಳದಲ್ಲಿ ನಾವು ಯಾವ್ಯಾವ ಔಷಧಿ ಗಿಡಗಳನ್ನು ಬೆಳೆಸ್ಕೋಬಹುದು ಅಂತ ಸ್ವಲ್ಪ ಹೇಳ್ತೀರಾ?
2: ಖಂಡಿತ ಹೇಳ್ತೀನಿ. ನೀವು ಬಹಳ ಚೆನ್ನಾಗಿ ಹೇಳಿದ್ರಿ, ಗ್ರಾಮಾಂತರ ಮಹಿಳೆಯರಿಗೆ ಅವರ ಮನೆ ಹಿತ್ತಲಲ್ಲಿ ಬೆಳ್ಕೊಳ್ಳುವಂತಹ ಗಿಡಗಳು ಅಂತ. ನಾನು ಪಟ್ಟಣದ ಮಹಿಳೆಯರಿಗೆ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ಅನ್ಕೊಂಡಿದ್ದೆ. ಗ್ರಾಮಾಂತರ ಮಹಿಳೆಯರಿಗೆ ಇದನ್ನ ಹೇಳೋದು ಬಹಳ ಸುಲಭ, ಯಾಕೆ ಅಂತಂದ್ರೆ ಅವರ ಮನೆ ಸುತ್ತಮುತ್ತ ಸ್ವಲ್ಪ ಜಾಗ ಆದ್ರೂ ಇದ್ದೇ ಇರುತ್ತೆ. ಅದು ಪಟ್ಟಣದ ಮಹಿಳೆಯರಿಗೆ ಅಥವಾ ಪಟ್ಟಣದ ಮನೆಗಳಲ್ಲಿ ಕಂಡು ಬರೋದು ಬಹಳ ಕಷ್ಟನೆ. ಅವ್ರು ಏನಿದ್ರು ತಾರಸಿನಲ್ಲಿ ಕುಂಡುಗಳಲ್ಲಿ ಬೆಳ್ಕೊಳಕ್ ಸಾಧ್ಯ ಆಗತ್ತೆ. ಆದ್ರೆ ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಬೇಕಾದಷ್ಟು ಸುತ್ತಮುತ್ತಲ ಜಾಗಗಳನ್ನ ಹಾಗೆ ಬಿಟ್ಟಿರ್ತಾರೆ. ಅದನ್ನ ಬಳಸ್ಕೊಳ್ಬೇಕು ಅಂತಂದ್ರೆ ಗುಲಾಬಿ ಗಿಡ ಹಾಕೋದೇ, ದಾಸವಾಳ ಗಿಡ ಹಾಕೋದೇ ಒಂದು ಅವರ ಉದ್ದೇಶ ಆಗಿರುತ್ತೆ. ಆದ್ರೆ ಈ ಗಿಡಗಳು

0: ಗಿಡಗಳಿಗಿಂತ ಹೆಚ್ಚಾಗಿ ಅನೇಕ ತರಹದ ಔಷಧಿ ಗಿಡಗಳನ್ನು ಅವರು ಬಳಸ್ಕೊಳ್ಬಹುದು. ಔಷಧಿ ಗಿಡಗಳಲ್ಲೂ ಕೂಡ ಮುಖ್ಯವಾಗಿ ಹೇಳೋದಾದರೆ ಸಸ್ಯಗಳು ಬರುತ್ತೆ, ಬಳ್ಳಿ ಬರುತ್ತೆ, ಮರ ಬರುತ್ತೆ. ಅವರ ಜಾಗವನ್ನು ನೋಡಿಕೊಂಡು ಕೊತ್ತಂಬರಿ ಮೆಂತೆ ಸೊಪ್ಪಿನ ತರಹವೇ ಇರುವಂತಹ ಹಲವಾರು ಔಷಧಿ ಸಸ್ಯಗಳನ್ನು ಬಳಸ್ಕೊಳ್ಬೋದು. ಉದಾಹರಣೆಗೆ ಅಂದರೆ ನೆಲಬೇವಾಗಲಿ, ತುಂಬೆ, ತುಳಸಿ, ಬ್ರಾಹ್ಮಿ, ಒಂದೆಲಗ, ಅಶ್ವಗಂಧ, ಭೃಂಗರಾಜ, ನೆಲೆನೆಲ್ಲಿ, ಪುನರ್ನವ, ಅಡಸೋಗೆ, ಕೊತ್ತಂಬರಿ, ಸದಾಪುಷ್ಪಿ, ಲೋಳೆಸರ, ಹಿಪ್ಪಳಿ, ಸ್ಟೀವಿಯಾ, ಪುದೀನ, ಚಕ್ರಮುನಿ, ಮೆಹಂದಿ, ದೊಡ್ಡಪತ್ರೆ, ಇವೆಲ್ಲವೂ ಸಸ್ಯಜಾತಿಗೆ ಸೇರುವಂತಹ ಬೆಳೆಗಳು. ಇವುಗಳನ್ನು ಸುಲಭವಾಗಿ ಅವರ ಮನೆಯಂಗಳದಲ್ಲಿ ಗುಲಾಬಿ ಗಿಡದ ಜೊತೆಗೆ ಬೆಳೆಸ್ಕೊಳ್ಬೋದು, ದಾಸವಾಳದ ಜೊತೆಗೆ ಬೆಳೆಸ್ಕೊಳ್ಬೋದು. ಅದೇ ರೀತಿ ಬಳ್ಳಿಗಳಿಗಂತೂ ಇನ್ನೂ ಕಡಿಮೆ ಜಾಗದಲ್ಲಿ ಬಳಸ್ಕೊಳ್ಬೋದು. ಅಮೃತ ಬಳ್ಳಿ ಯಾವ ಮಹಿಳೆಯನ್ನು ಕೇಳಿದ್ರು ಅಮೃತ ಬಳ್ಳಿಯನ್ನು ಅವರು ರೆಕಗ್ನೈಸ್ ಮಾಡಬಲ್ಲರು, ಮತ್ತು ಅದನ್ನು ಬಳಕೆ ಕೂಡ ಎಷ್ಟೋ ಮಹಿಳೆಯರಿಗೆ ಇವಾಗ ಬಾಯ್ಪಾಠ ಆಗಿಬಿಟ್ಟಿರುತ್ತೆ. ಅದೇ ರೀತಿ ಮಧುನಾಶಿನಿ, ಈಶ್ವರಿ ಬಳ್ಳಿ, ಮಂಗರವಳ್ಳಿ, ಹಾಗೆ ಮಲ್ಲಿಗೆ, ಬಸಳೆ, ಜೀವಂತಿ, ಗುಲ್ಗಂಜಿ, ಈ ಬಳ್ಳಿಗಳನ್ನು ಕೂಡ ತುಂಬ ಕಡಿಮೆ ಪ್ರದೇಶದಲ್ಲೂ ಕೂಡ ಬೆಳಿಬಹುದು. ಮತ್ತಿನ್ನೂ ಜಾಗ ಇದೆಯಪ್ಪ ಅಂದರೆ ಪೊದೆಗಳಾದಂತಹ ಕರಿಬೇವಾಗ್ಬೋದು, ದಾಸವಾಳ, ಹಾಗೆ ಪಾರಿಜಾತ, ಪುಂಡಿ ಸೊಪ್ಪು, ನಂದ್ಬಟ್ಲು, ನಿಂಬೆ ಹುಲ್ಲು, ಹೀಗೆ ಅನೇಕ ತರಹದ ಸುಗಂಧ ಮತ್ತು ಔಷಧಿ ಬೆಳೆ ಎರಡನ್ನೂ ಬೆಳ್ಕೋಬಹುದು. ಇನ್ನೂ ಹೆಚ್ಚು ಜಾಗ ಇದೆ ಅಂತಂದರೆ ನುಗ್ಗೆ, ಪಪ್ಪಾಯ, ಬೇವು, ಎಕ್ಕ, ಬೆಟ್ಟದ ನೆಲ್ಲಿ, ಇತರ ನೆಲ್ಲಿಗಳು, ಇವೆಲ್ಲವುಗಳನ್ನು ಬಳಸ್ಕೊಳ್ಬೋದು. ಅಂದರೆ ಇವು ಔಷಧಕ್ಕೋಸ್ಕರವೇ ಅಂತ ನಾವು ಅಂದ್ಕೊಳ್ಳೋದು ಬೇಡ, ಅದನ್ನು ತಮ್ಮ ಆಹಾರದಲ್ಲಿ ಒಂದು ಪರಿಪಾಠವಾಗಿ ಮಾಡಿಕೊಂಡು ಬಳಸೋದ್ರಿಂದ ಹೆಚ್ಚಿಗೆ ಅಥವಾ ಕ್ರಾನಿಕ್ ಡಿಸೀಸಸ್ಅನ್ನು ನಾವೇನು ಹೇಳ್ತೀವಿ, ಕ್ಯಾನ್ಸರ್ ಆಗ್ಬೋದು, ಮತ್ತೊಂದನ್ನು ಮೊದಲೇ ತಡೆಗಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇವುಗಳಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಕ್ವಾಲಿಟೀಸ್ ಆಗ್ಬೋದು, ರಾಸಾಯನಿಕಗಳಾಗ್ಬೋದು, ಅಥವಾ ಬರೀ ನಾರಿನಂಶ ಆಗ್ಬೋದು, ಇವೆಲ್ಲವೂ ಕೂಡ ಮುಂದೆ ಬರಬಲ್ಲಂತಹ ಅನೇಕ ಕಾಯಿಲೆಗಳಿಗೆ ರಾಮಬಾಣವಾಗಿ ಮಾಡುತ್ತೆ.
1: ನಮ್ಮ ಅನುಭವಿಗಳು ಹೇಳಿದ್ದಾರೆ ಆಹಾರವೇ ಔಷಧಿ ಆಗಬೇಕು ಅಂತ.
0: ಹೌದು ಸರ್,
1: ನಾವು ಸೇವಿಸುವಂತ ಆಹಾರದಲ್ಲೇ ವಿವಿಧ ರೀತಿಯ ಸೊಪ್ಪು ತರಕಾರಿಗಳು ಇಂಥ ತಾವು ಹೇಳಿದಂತ ಔಷಧೀಯ ಗಿಡಗಳನ್ನ ಬಳಸ್ಕೊಳ್ಳೋದ್ರಿಂದ ನಮಗೆ ಬಹಳಷ್ಟು ಅನುಕೂಲಗಳು.
0: ಇವುಗಳನ್ನ ತಂಬುಳಿಯಾಗಿ, ಚಟ್ನಿಯಾಗಿ, ಪಲ್ಯವಾಗಿ, ಸಾರಿನಲ್ಲಿ ಅಥವಾ ಹಾಗೆ ಹಸಿಯಾಗಿ ತಿನ್ನೋದ್ರಿಂದ ಕೂಡ ಇವುಗಳಲ್ಲಿ ಅನೇಕ ಔಷಧೀಯ ಅಂಶಗಳು ದೇಹಕ್ಕೆ ಸೇರ್ಕೊಂಡು ಅದು ದೇಹವನ್ನ ದಷ್ಟಪುಷ್ಟ ಮಾಡುತ್ತೆ, ಆರೋಗ್ಯವಾಗಿ ಇಡುತ್ತೆ. ಮತ್ತೆ ಅವರು ತಮ್ಮ ದೈನಂದಿನ ಕಾರ್ಯಕ್ರಮಗಳನ್ನು, ಅಂದರೆ ಕೆಲವು ಸಲ ಮಲಮೂತ್ರ ವಿಸರ್ಜನೆನಲ್ಲಿ ಎಷ್ಟೋ ಕಷ್ಟಗಳು ಬರುತ್ತೆ, ಅಥವಾ ಕಣ್ಣಿನ ತೊಂದರೆಗಳು ಬರುತ್ತೆ, ಅಥವಾ ಆಸಿಡಿಟಿ ಅಂತ ಹೇಳಿ ಅನೇಕರು ಒದ್ದಾಡ್ತಾರೆ, ಅದೇ ರೀತಿ ನೆಗಡಿ ಕೆಮ್ಮಲು ಈಗಂತೂ ಅವುಗಳಿಂದ ಜಾಸ್ತಿ, ಕಾಮಾಲೆ ರೋಗ ಈಗ ಕಂಡು ಬರುವಂತಹ ರೋಗ, ಇವುಗಳಿಗೆ ಮನೆಯಲ್ಲೇ ಚಿಕಿತ್ಸೆ ಮಾಡಿಕೊಳ್ಬಹುದು. ಕೆಲವರಂತೂ ಆ ಒಂದು ನೆಲನೆಲ್ಲಿ ಗಿಡವನ್ನ ಅಥವಾ ಅಮೃತ ಬಳ್ಳಿಯನ್ನ, ಲೋಳೆ ಸರವನ್ನ ಇಂಥದ್ದೇ ವೈದ್ಯರು ಕೊಡ್ತಾರೆ ಅಂತ ಹುಡ್ಕೊಂಡು ಹೋಗಿ ತಗೊಳ್ಳೋರು ಇದ್ದಾರೆ. ಅದರ ಅವಶ್ಯಕತೆ ಏನಿಲ್ಲ, ಇವೆಲ್ಲ ಸಣ್ಣ ಪುಟ್ಟ ಚಿಕಿತ್ಸೆಗಳು, ಮನೆಯಲ್ಲೇ ಚಿಕಿತ್ಸೆಯನ್ನ ಮಾಡಿಕೊಳ್ಬಹುದಾದಂಥದ್ದು. ಆದರೆ ಇದು ಕ್ರಾನಿಕ್ ಯಾವಾಗ ಆಗುತ್ತೆ ಅವಾಗ ಅವರು ವೈದ್ಯರ ಸಲಹೆ ಮೇರೆಗೆ ಬಳಸಬೇಕಾಗುತ್ತೆ. ಆದರೆ ಆರೋಗ್ಯವಂತರಾಗಿ ಸಣ್ಣ ಪುಟ್ಟ ಮದ್ದುಗಳಿಗೆ ಮನೆಯಲ್ಲೇ ಮಾಡಿಕೊಳ್ಳೋದು ಒಳ್ಳೆಯದು.
1: ಈಗ ಮುಖ್ಯವಾಗಿ ತಾವು ವಿವಿಧ ರೀತಿಯ ಸಸ್ಯಗಳ ಬಗ್ಗೆ ಹೇಳಿದ್ರಿ, ಬಳ್ಳಿಗಳು, ಸಸ್ಯಗಳು, ಗಿಡಗಳು, ಪೊದೆಗಳು, ಕೆಲವೊಂದು ಮರಜಾತಿ ಅಂತ, ಇವುಗಳನ್ನ ಬೆಳೆಸೋದು ಹೇಗೆ ಅಂತೀರಿ?
0: ಗ್ರಾಮಾಂತರ ಪ್ರದೇಶಗಳಲ್ಲಿ ಅಷ್ಟು ಕಷ್ಟ ಇಲ್ಲ, ಯಾಕೆಂದ್ರೆ ಅಲ್ಲಿ ಯಥೇಚ್ಛವಾಗಿ ನೀರು ಮತ್ತೆ ಜಾಗ ಕಂಡು ಬರೋದ್ರಿಂದ ಮಣ್ಣು ಮುಖ್ಯವಾಗಿ, ಎಷ್ಟೋ ಜನಕ್ಕೆ ಆ ಮಣ್ಣು ಕೂಡ ಬ್ಯಾಗ್ಗಳಲ್ಲಿ ಕೊಂಡ್ಕೊಂಡು ಹೋಗ್ತಾರೆ ಇರಲ್ಲ ಅಂತ ಹೇಳಿ, ಆದ್ರೆ ಇಲ್ಲಿ ಆ ತೊಂದರೆ ಇರೋದಿಲ್ಲ. ಆದ್ರೆ ಈ ಎಲ್ಲ ಬೆಳೆಗಳಿಗೆ ಸಾಕಷ್ಟು ಬಿಸಿಲಿರುವಂತಹ ಜಾಗಗಳು ಬೇಕು. ಸಾಮಾನ್ಯವಾಗಿ ಮನೆಯ ಪಶ್ಚಿಮ ಭಾಗ ಅಥವಾ ದಕ್ಷಿಣ ಭಾಗದಲ್ಲಿ ಬೆಳೆಸ್ಕೊಳ್ಬಹುದು. ಪೂರ್ವ ಭಾಗದಲ್ಲಿ ಬೆಳೆಸುವಾಗ ನೀವು ಹೆಚ್ಚು ಎತ್ತರದ ಮರಗಳನ್ನ ಬೆಳೆಸೋದು ಬೇಡ, ಆದ್ರಿಂದ ಸೂರ್ಯನ ಕಿರಣಗಳು ಮನೆಗೆ ಮುಟ್ಟೋದು ಕಡಿಮೆ ಆಗುತ್ತೆ. ಹಾಗಾಗಿ ಅವುಗಳನ್ನ ಎತ್ತರದ ಗಿಡಗಳನ್ನ ಮಾತ್ರ ಅಲ್ಲಿ ಬೇಡ, ಇನ್ ಮಿಕ್ಕವುಗಳನ್ನ ಪಶ್ಚಿಮ ದಕ್ಷಿಣ ಭಾಗಗಳಲ್ಲಿ ಹಾಕೊಂಡ್ರೆ ನಿಮ್ಗೆ ಒಳ್ಳೆಯ ಔಷಧೀಯ ಅಂಶ ಕೂಡ ಕಂಡು ಬರುತ್ತೆ. ಯಾಕೆಂದ್ರೆ ಇವುಗಳೆಲ್ಲವಕ್ಕೂ ಔಷಧೀಯ ಅಂಶ ಹೆಚ್ಚಾಗಬೇಕಾದ್ರೆ ಸೂರ್ಯನ ಕಿರಣದ ಅವಶ್ಯಕತೆ ಹೆಚ್ಚಿರುತ್ತೆ.
1: ಮುಖ್ಯವಾಗಿ ಆಸರೆಗೆ ಏನಾದರೂ ಬಳ್ಳಿಗಳನ್ನು
0: ಹೌದು, ಬಳ್ಳಿಗಳು ಬೆಳೆಸಬೇಕಾದಾಗ ಬೇಲಿ ಮೇಲೆ ಬಳಸ್ಕೊಳ್ಬಹುದು ಅಥವಾ ಮನೆ ಮೇಲೆ ಹಬ್ಬುವಂತಹ ಒಂದು ಆಸರೆಯನ್ನ ನೀಡಿದ್ರೆ ಸುಲಭವಾಗಿ ಬೆಳಿಬಹುದು. ಮತ್ತೆ ಇವೆಲ್ಲ ಬೆಳೆಗಳನ್ನು ಏನೇ ಬೆಳೆದ್ರೂ ಕೂಡ ಆಗಾಗ ಇವುಗಳನ್ನ ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ. ಅಲ್ಲಿ ದೊಡ್ಡಪತ್ರೆ ಬೆಳೆದಿದ್ದೀನಿ ಅಂತ ಹೇಳಿ ಹಾಗೆ ಬಿಟ್ರೆ ಅದರಿಂದ ಯಾವ ಪ್ರಯೋಜನನೂ ಆಗಲ್ಲ. ಅವಾಗ ಅವಾಗ ಅವುಗಳನ್ನ ಬಳಸ್ಕೊತಾ ಇರಬೇಕು. ಮತ್ತೆ ಈ ಮಳೆಗಾಲದ ಸಂದರ್ಭದಲ್ಲಿ ಅವುಗಳಲ್ಲಿ ಸ್ವಲ್ಪ

0: ಕಡಿಮೆ ಔಷಧಿ ಅಂಶ ಇರುತ್ತೆ. ಅದರಿಂದ ಅವ್ರಿಗೆ ನನಗೆ ಉಪಯೋಗ ಆಗಲಿಲ್ವಲ್ಲ ಅಂತ ಅನ್ನಿಸ್ಬೋದು. ಹೆಚ್ಚು ಬಿಸಿಲಿರುವಾಗ, ಕಡಿಮೆ ನೀರಿರುವಾಗ ಇವುಗಳಲ್ಲಿ ಹೆಚ್ಚಿನ ಔಷಧಿ ಅಂಶ ಕಂಡುಬರುತ್ತೆ ಅಷ್ಟೇ. ಆದರೆ ಪ್ರಮಾಣವನ್ನು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಬೋದು.
1: ಮತ್ತೆ ಈ ಔಷಧಿ ಗಿಡಗಳಿಗೆ ಕೀಟಬಾಧೆ, ರೋಗಗಳ ಒಂದು ಬಾಧೆ ಏನಾದರೂ ಕಂಡುಬರುವ ಸಾಧ್ಯತೆ ಇರುತ್ತೆಯೇ?
0: ಪುಣ್ಯವಶಾತ್ ಈ ಬೆಳೆಗಳಲ್ಲಿ ಯಾವುದೇ ತರಹದ ಕೀಟ ರುಜಿನ, ರೋಗ ರುಜಿನ ಯಾವುದೂ ಬರಲ್ಲ. ಗುಲಾಬಿ ಗಿಡದಲ್ಲಿ ಹಾಕ್ತಾ ಇದ್ದಾಗೇನೆ ಅನೇಕ ತರಹದ ನುಸಿಗಳು, ಕೀಟಗಳು, ದುಂಬಿಗಳು ಎಲ್ಲ ಕಂಡು ಬರುತ್ತೆ. ಆದರೆ ಈ ಕೀಟಗಳಲ್ಲಿ ಯಾವುದೇ ತರಹದ ರೋಗ ರುಜಿನ ಬರೋದಿಲ್ಲ. ಬಹಳ ವರ್ಷ ಬೆಳೆದಂಥ ಸಂದರ್ಭದಲ್ಲಿ ಈ ಗೊಣ್ಣೆ ಹುಳು ಅಥವಾ ಮೀಲಿ ಬಗ್ಸ್ ಇಂಥವುಗಳು ಕಂಡು ಬರಬಹುದಷ್ಟೆ. ಇಲ್ಲದೆ ಹೋದರೆ ಯಾವ ತರಹದ ತೊಂದರೆನೂ ಇರಲ್ಲ. ಸುಲಭವಾಗಿ ಈ ಗಿಡಗಳನ್ನು ನಿಮ್ಮ ಮನೆಯಲ್ಲಿ ಬೆಳ್ಕೊಳ್ಬೋದು.
1: ಮುಖ್ಯವಾಗಿ ನೀರನ್ನೇ ಒಂದು ರೀತಿ ನಾವು ಜೋರಾಗಿ ಸಿಂಪಡಣೆ ಮಾಡೋದ್ರಿಂದ ಇವೆಲ್ಲ ತೊಳೆದೋಗ್ಬಿಡ್ತವೆ. ಕೀಟಗಳಿದ್ರು ಕೂಡ
0: ಅಥವಾ ಸ್ವಲ್ಪ ಮನೆಯಲ್ಲಿ ಬೂದಿ ಇರುತ್ತೆ, ಅದನ್ನೇ ಬಳಸ್ಕೊಂಡು ಚಿಮ್ಕಿಸ್ಬಿಟ್ರು ಸಾಕು, ಅನೇಕ ತರಹದ ಸಕಿಂಗ್ ಪೆಸ್ಟ್ಗಳೆಲ್ಲ ಉದುರು ಹೋಗ್ಬಿಡುತ್ತೆ. ಅಥವಾ ಮನೆಯಲ್ಲೇ ಈ ಒಂದು ಅನ್ನ ಬಸಿದ ನೀರಿರುತ್ತೆ, ಗಂಜಿ, ಅವುಗಳನ್ನು ಸ್ಪ್ರೇ ಮಾಡಿದ್ರು ಸಾಕಾಗುತ್ತೆ. ಇವರು ಏನು ಮಾರ್ಕೆಟ್ನಿಂದ ಕೀಟನಾಶಕಗಳನ್ನು ತಂದು ಸಿಂಪಡಣೆ ಮಾಡಬೇಕಾದಂಥ ಅವಶ್ಯಕತೆ ಕೂಡ ಇಲ್ಲ. ಮತ್ತು ಆಗಾಗ ಇವುಗಳನ್ನು ಸಮರುವಿಕೆ ಮಾಡಿಕೊಳ್ಳೋದ್ರಿಂದ ಈ ಗಿಡಗಳು ಬಹಳ ಸುಂದರವಾಗಿ ಕೂಡ ಕಾಣುತ್ತೆ.
1: ಅನೇಕ ತೆಗಿತಾ ಇರಬೇಕು.
0: ಮತ್ತು ನಿಮಗೆ ಬೇಕಾದ ಆಕಾರದಲ್ಲಿ ಕೂಡ ಅವನ್ನು ಬಳಸ್ಕೊಳ್ಬೋದು. ಇಲ್ಲದೇ ಇದ್ದರೆ ಯದ್ವಾ ತದ್ವಾ ಬೆಳೆದಾಗ ಅದು ಔಷಧಿ ಗಿಡ ಅನ್ನೋದಕ್ಕೆ ಸುಮ್ಮನಾಗ್ತಾರೆ ಹೊರತು ಅವುಗಳಿಗೊಂದು ಸೌಂದರ್ಯವನ್ನು ಕೂಡ ನೀವು ಕೊಡ್ಬೋದು.
1: ತಾವು ಪ್ರಾರಂಭದಲ್ಲಿ ವಿವಿಧ ರೀತಿಯ ಔಷಧಿ ಸಸ್ಯಗಳನ್ನು ಪಟ್ಟಿ ಮಾಡಿದ್ರಿ, ಆ ಒಂದು ಸಸ್ಯಗಳನ್ನು ಹೇಗೆ ಬಳಸ್ಕೋಬಹುದು ಅಂತ ಸ್ವಲ್ಪ ಹೇಳ್ತೀರಾ?
0: ಖಂಡಿತ ಹೇಳ್ತೀನಿ ಸರ್. ಅಮೃತಬಳ್ಳಿ ನಾನು ಸಾಮಾನ್ಯವಾಗಿ ಜ್ವರಗಳಲ್ಲಿ ಅಥವಾ ಇತರ ನಿಶಕ್ತಿಗಳಲ್ಲಿ ಹೆಚ್ಚು ಬಳಸ್ತಾರೆ. ಇಲ್ಲಿ ತಾಜಾ ಕಾಂಡವನ್ನ ಜಜ್ಜಿ ರಸ ತೆಗೆದು 2 ಚಮಚ ಜೇನುತುಪ್ಪ ಅದನ್ನ ನಾವು ಕ್ಯಾರಿಯರ್ ಆಗಿ ಉಪಯೋಗಿಸ್ಕೊಳ್ಬಹುದು. ಅದನ್ನ ಬೆರೆಸಿ 3 ಬಾರಿ ಆಹಾರ ಸೇವನೆಗೆ ಮುಂಚೆ ಕುಡಿಬಹುದು. ಮತ್ತೆ ಹಿಡಿತಕ್ಕೆ ಬಾರದ ಜ್ವರಗಳು ಕೆಲವಿರುತ್ತೆ, ಏನು ಅಂತ ಗೊತ್ತಾಗಲ್ಲ, ಯಾವ ಡಾಕ್ಟರ್ ಹತ್ರ ಹೋದ್ರು ಅವರು ಏನು ಕಾರಣ ಅಂತ ಹೇಳಲ್ಲ. ಅಂತ ಬಹಳ ದಿನ ಕಾಡಿಸೋಂತ ಜ್ವರದಲ್ಲಿ ಏನಾಗುತ್ತೆ, ಊಟದ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲ್ಲ, ಊಟವೇ ಮಾಡದೇ ಇದ್ದಾಗ ನಿಶಕ್ತಿ ಬರೋದು ಸಹಜ. ಅಂತ ಸಂದರ್ಭದಲ್ಲಿ ಮತ್ತೆ ಕಾಮಾಲೆ, ಸಂಧಿವಾತ, ಮಧುಮೇಹ, ಮೂಲವ್ಯಾಧಿ, ಅಧಿಕ ರಕ್ತದೊತ್ತಡಕ್ಕೂ ಕೂಡ ಇದು ಬಹಳ ಉಪಯುಕ್ತ ಆಗುತ್ತೆ. ಎಲೆ ಆದರೂ ಬಳಸ್ಬೋದು ಅಥವಾ ತಾಜಾ ಕಾಂಡವನ್ನು ಕೂಡ ಜಜ್ಜಿ ರಸ ತೆಗೆದು ಬಳಸ್ಕೊಳ್ಬೋದು. ಇದೇ ರೀತಿ ಅಶ್ವಗಂಧವನ್ನ ದಿನಕ್ಕೆರಡು ಬಾರಿ ಅದರ ಬೇರನ್ನ ಪುಡಿ ಮಾಡಿ ಹಾಲಿನೊಂದಿಗೆ ಬೆರೆಸಿ ದಿನಕ್ಕೆರಡು ಬಾರಿ ಕುಡಿದ್ರೆ ನರದೌರ್ಬಲ್ಯ, ಲೈಂಗಿಕ ನಿಶಕ್ತಿ ಇರುವವರಿಗೆ, ನಿರಂತರ ತಲೆನೋವು, ನಿದ್ರಾಹೀನತೆ, ಜಂತುನಾಶಕ ಇವುಗಳೆಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಅದೇ ರೀತಿ ಚಿಕ್ಕ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚೋದಕ್ಕೆ ಒಂದೆಲಗ ಬ್ರಾಹ್ಮಿ. ಹಲವಾರು ಜನ ಕೆಲವೊಮ್ಮೆ ಫೋನ್ ಮಾಡಿದ್ದು ಉಂಟು, ನನ್ನ ಮಗ ಓದ್ತಾ ಇಲ್ಲ, ಬರೀತಾನೆ ಓದಲ್ಲ, ಅಥವಾ ಓದ್ತಾನೆ ಬರೆಯಲ್ಲ. ಇವೆಲ್ಲವುಗಳನ್ನು ತಪ್ಪಿಸಬೇಕಾದ್ರೆ ಮಕ್ಕಳಿಗೆ ಒಂದು ಎಲ್ಲ ತರಹದ ನಿಬಂಧನೆಗಳು, ಶಿಸ್ತಿನ ಜೊತೆಗೆ ಈ ಎಲೆಗಳನ್ನು ಕೂಡ ಕೊಡೋದ್ರಿಂದ ಅನೇಕ ಕಾಯಿಲೆಗಳು ಗುಣಪಡಿಸಬಹುದು. ಬ್ರಾಹ್ಮಿ ಎರಡೂ ಕೂಡ ಜ್ಞಾಪಕ ಶಕ್ತಿ ಹೆಚ್ಚಿಸೋದಕ್ಕೆ ಬಹಳ ಪ್ರಯೋಜನಕಾರಿ. ಇದೆಲ್ಲದರ ಜೊತೆಗೆ ಚರ್ಮ ರೋಗವನ್ನು ಕೂಡ ಅದು ಗುಣಪಡಿಸುತ್ತೆ. ಮಲಬದ್ಧತೆ ಇರುವವರು ಕೂಡ ಅದನ್ನ ಬಳಸ್ಬೋದು. ಪಲ್ಯ ಅಥವಾ ಚಟ್ನಿ ಮಾಡ್ಕೊಂಡು ತಿಂದ್ರೂ ಕೂಡ ಈ ಕಾಯಿಲೆ ಗುಣ ಆಗುತ್ತೆ.
1: ಮಕ್ಕಳು ಸಾಧಾರಣವಾಗಿ ಔಷಧಿ ಸಸ್ಯ ಅಂದ ತಕ್ಷಣ ಸ್ವಲ್ಪ
0: ಹಿಂಜರಿತಾರೆ.
1: ಪಲ್ಯ ಅಥವಾ ಚಟ್ನಿ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ,
0: ತಿನ್ನೋದಕ್ಕೂ ಸುಲಭ ಆಗುತ್ತೆ. ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯ ಜೀವಸತ್ವದ ಕೊರತೆಯನ್ನ ನಾವು ಕಂಡು ಬರ್ತೀವಿ, ಅದರಲ್ಲೂ ಗ್ರಾಮಾಂತರ ಪ್ರದೇಶಗಳಲ್ಲಿ. ಅವರು ಸುಲಭವಾಗಿ ಸಿಗುವಂತ ಈ ಚಕ್ರಮನಿಯನ್ನ ಬಳಸ್ಕೊಳ್ಬಹುದು.
1: ವಿಟಮಿನ್ ಸೊಪ್ಪು ಅಂತ ಕೂಡ,
0: ಹೌದು, ಮಲ್ಟಿ ವಿಟಮಿನ್ ಸೊಪ್ಪು ಅಂತ ಕೂಡ ಕರೀತಾರೆ. ಈ ರಸಕ್ಕೆ ಬೇಕಾದ್ರೆ 1 ಚಮಚ ಜೇನ್ ಸೇರಿಸಿ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಸಾಮಾನ್ಯ ಅವುಗಳ ಪರಿಣಾಮ ಹೆಚ್ಚು ಕಂಡು ಬರುತ್ತೆ. ಜೊತೆಗೆ ಮಲಬದ್ಧತೆ ಇದ್ರೂ ಕೂಡ ಚಕ್ರಮನಿ ಸೊಪ್ಪನ್ನ ಅಡಿಗೆನಲ್ಲಿ ಬಳಸೋದ್ರಿಂದ ನಿವಾರಣೆ ಮಾಡ್ಕೊಳ್ಬಹುದು. ಇನ್ನು ಬಾಣಂತಿಯರಿಗೆ ಎದೆ ಹಾಲು ಬರ್ತಾ ಇಲ್ಲ ಅನ್ನೋರು ಜೀವಂತಿ ಆಗಲಿ ಅಥವಾ ಸಬ್ಸಿಗೆ ಸೊಪ್ಪಾಗಲಿ ಇವುಗಳನ್ನು ಹೆಚ್ಚು ಬಳಸೋದ್ರಿಂದ ಹಾಲಿನ ಉತ್ಪತ್ತಿ ಹೆಚ್ಚಾಗುತ್ತೆ. ತುಂಬೆ ಅಂತೂ ಕಂಡು ಬರುವಂತಹ ಗಿಡ, ಶಿವನ ಪೂಜೆಗೆ ಹೆಚ್ಚು ಬಳಸುವಂತಹ ಈ ಹೂವು ಜ್ವರದಿಂದ ಬಳಲವ್ರಿಗೆ ಮತ್ತೆ ಮುಟ್ಟು ನಿಯಮಿತವಾಗಿ ಆಗದೆ ಇದ್ದಲ್ಲಿ ತುಂಬೆ ಹೂವಿನ ರಸನ ಕೊಡ್ತಾರೆ. ಖಾಲಿ ಹೊಟ್ಟೆನಲ್ಲಿ 4 ಚಮಚೆಯಷ್ಟು ಇದನ್ನ ಕುಡಿತಾರೆ. ತುಳಸಿ ಗಿಡದ ಬಗ್ಗೆ ಹೇಳೋದೇ ಬೇಡ, ಸೊಳ್ಳೆ ಕಾಟ ಕಡಿಮೆ ಆಗುತ್ತೆ ಮನೆ ಸುತ್ತಮುತ್ತ ಇದ್ರೆ, ಮತ್ತೆ ಅದರ ಪರಿಸರ ಶುದ್ಧೀಕರಣ ಕೂಡ ಆಗುತ್ತೆ. ತುಳಸಿ ಎಲೆ ನೀರಿನಲ್ಲಿ ಹಾಕಿ ಕುಡಿಯೋ ತೀರ್ಥ ಎಲ್ರಿಗೂ ಗೊತ್ತಿರೋದೆ, ನೀರು ಕೂಡ ಶುದ್ಧ ಆಗುತ್ತೆ, ಸೂಕ್ಷ್ಮಾಣುಗಳು ನಾಶ ಆಗುತ್ತೆ, ಕೆಮ್ಮು

0: ನೆಗಡಿ, ಗಂಟಲು ನೋವು ಈ ಒಂದು ಋತುಮಾನದಲ್ಲಿ ಕಂಡುಬರುವಂತಹ ಹಲವಾರು ಕಾಯಿಲೆಗಳಿಗೆ ಕೂಡ ಇದು ಬಹಳ ಮುಖ್ಯ ಆಗತ್ತೆ. ಚರ್ಮ ರೋಗ, ಮೊಡವೆ ಮತ್ತೆ ಬಂಗ್ ಅಂತ ಕಂಡು ಬರುತ್ತೆ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ, ಇದಕ್ಕೂ ಕೂಡ ಬಹಳ ಒಳ್ಳೆಯ ರಾಮಬಾಣ ಇದು. ಅದೇ ತರ ಲೋಳೆ ಸರ, ಇಸುಬು, ತುರಿಕೆಗಳಿಗೆ ಕೂಡ ಇದನ್ನ ಬಳಸ್ಕೊಳ್ಬಹುದು. ನಂದು ಬಟ್ಲು ಮನೆ ಮುಂದೆ ಇರುತ್ತೆ, ಹೂವು ಬಿಟ್ಟರೆ ಅವ್ರಿಗೆ ಬೇರೆ ಇನ್ನೇನು ಪ್ರಯೋಜನ ಗೊತ್ತಿರೋದಿಲ್ಲ. ಅಥವಾ ಕಣ್ಣಿಗೆ ಕಪ್ಪು ಕಾಡಿಗೆ ಮಾಡ್ಕೊಳ್ಳೋದಕ್ಕೆ ಬಳಸ್ತಾರೆ. ಇದಲ್ಲದೆ ಹಲ್ಲು ನೋವಿನ ಬಾಧೆ ಇರೋರು ಗಿಡದ ಬೇರು ಅಥವಾ ಬೇರಿನ ತೊಗಟೆಯನ್ನು ಬಾಯಲ್ಲಿ ಇಟ್ಕೊಂಡ್ರೆ ರಸ ಹೀರೋದ್ರಿಂದ ಕೂಡ ವಾಸಿಯಾಗುತ್ತೆ. ಮೂಗಿನಿಂದ ರಕ್ತ ಬರ್ತಾ ಇದ್ರೆ ಎರಡು ಹೂವು, ಎರಡು ಚಮಚ ಜೀರಿಗೆ, ಸ್ವಲ್ಪ ಹಾಲು ಬೆಲ್ಲ ಎಲ್ಲ ಅರೆದು ದಿನಕ್ಕೆ ಎರಡು ಬಾರಿ ತಿನ್ನಿಸಿದ್ರೆ, ಮೂಗಿಗೆ ಹಾಕೋದಲ್ಲ, ತಿನ್ನಿಸಿದ್ರೆ ಈ ಒಂದು ಬಾಧೆ ಕಡಿಮೆ ಆಗುತ್ತೆ. ನೆಲ್ನಲ್ಲಿ ಅಂತೂ ಪ್ರತಿನಿತ್ಯ ಇವಾಗ ಕಾಮಾಲೆ ಒಂದು ನೀರಿನಿಂದ ಬರುವಂತಹ ಜ್ವರ, ಆದ್ರಿಂದ ಇವುಗಳನ್ನ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದಕ್ಕೆ ಬಳಸ್ಕೊಳ್ಬಹುದು.
1: ಈ ನೆಲನೆಲ್ಲಿಯನ್ನ ವಿಶೇಷವಾಗಿ ನಾವು ಬಳಸ್ಕೊಳ್ಬಹುದು.

0: ಮನೆ ಮುಂದೆ ಇರುತ್ತೆ, ಹೂವು ಬಿಟ್ಟರೆ ಅವ್ರಿಗೆ ಬೇರೆ ಇನ್ನೇನು ಪ್ರಯೋಜನ ಗೊತ್ತಿರೋದಿಲ್ಲ. ಅಥವಾ ಕಣ್ಣಿಗೆ ಕಪ್ಪು ಕಾಡಿಗೆ ಮಾಡ್ಕೊಳ್ಳೋದಕ್ಕೆ ಬಳಸ್ತಾರೆ. ಇದಲ್ಲದೆ ಹಲ್ಲು ನೋವಿನ ಬಾಧೆ ಇರೋರು ಗಿಡದ ಬೇರು ಅಥವಾ ಬೇರಿನ ತೊಗಟೆಯನ್ನು ಬಾಯಲ್ಲಿ ಇಟ್ಕೊಂಡ್ರೆ ರಸ ಹೀರೋದ್ರಿಂದ ಕೂಡ ವಾಸಿಯಾಗುತ್ತೆ. ಮೂಗಿನಿಂದ ರಕ್ತ ಬರ್ತಾ ಇದ್ರೆ 2 ಹೂವು 2 ಚಮಚ ಜೀರಿಗೆ ಸ್ವಲ್ಪ ಹಾಲು ಬೆಲ್ಲ ಎಲ್ಲ ಅರೆದು ದಿನಕ್ಕೆ 2 ಬಾರಿ ತಿನ್ನಿಸಿದ್ರೆ, ಮೂಗಿಗೆ ಹಾಕೋದಲ್ಲ ತಿನ್ನಿಸಿದ್ರೆ, ಈ ಒಂದು ಬಾಧೆ ಕಡಿಮೆ ಆಗುತ್ತೆ. ನೆಲ್ನಲ್ಲಿ ಅಂತೂ ಪ್ರತಿನಿತ್ಯ ಇವಾಗ ಕಾಮಾಲೆ ಒಂದು ನೀರಿನಿಂದ ಬರುವಂತಹ ಜ್ವರ, ಆದ್ರಿಂದ ಇವುಗಳನ್ನ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದಕ್ಕೆ ಬಳಸ್ಕೊಳ್ಬಹುದು.
1: ಈ ನೆಲನೆಲ್ಲಿಯನ್ನ ವಿಶೇಷವಾಗಿ ನಾವು ಬಳಸಬಹುದು, ಮುಖ್ಯವಾಗಿ ಕಷಾಯ ಮಾಡಿ ಬಳಸಬಹುದು.
0: ಕಷಾಯ ಮಾಡ್ಬೋದು, ಮತ್ತೆ ಈ ಒಂದು ನೆಲ್ಲಿಯಷ್ಟು ದಪ್ಪನಾಗಿ ಚೆನ್ನಾಗಿ ಅರೆದು ಬಿಟ್ಟು ಅದನ್ನ ಹಾಗೆ ನುಂಗ್ತಾರೆ, ಅದನ್ನ ಕಷಾಯ ಮಾಡ್ಕೊಳ್ಳೋದು ಇಲ್ಲ, ಹಾಗೆ ಗುಳಿಗೆ ತರಹ ಮಾಡಿಕೊಂಡು ಹಾಗೆ ಹಸುವಿನ ಹಾಲಿನ ಜೊತೆಗೆ ಅದು ಕಾಯಿಸ್ತೇ ಇರೋದು, ಯಾಕೆಂದ್ರೆ ಕಾಯಿಸಿದಲ್ಲಿ ಫ್ಯಾಟ್ ಅಂಶ ಇರುತ್ತೆ ಅಂತ ಹೇಳಿ ಹಾಗೆ ಅದನ್ನು ಸೇವನೆ ಮಾಡ್ತಾರೆ. ಇದಲ್ಲದೆ ನೆಲಬೇವಿದೆ, ಸ್ಟೀವಿಯಾ ಇದೆ, ಮಂಗರವಳ್ಳಿ ಇದೆ, ಇದೆಲ್ಲವೂ ಸಾಮಾನ್ಯವಾಗಿ ಗಿಡಗಳು ಕಂಡು ಬರೋಂಥವು. ಇದಲ್ಲದೆ ಇನ್ನೂ ಅನೇಕ ಗಿಡಗಳು ನಮ್ಮ ಸುತ್ತಮುತ್ತ ಕಂಡು ಬರುತ್ತೆ. ಹೌದು, ಮುಟ್ಟಿದ್ರ ಮುನಿಯನ್ನ ಸಾಮಾನ್ಯವಾಗಿ ಪಶುಗಳಲ್ಲಿ ಬಳಸ್ತಾರೆ. ಸರಿಯಾಗಿ ಪ್ರಸವ ವೇದನೆ ಬರದೇ ಇದ್ರೆ, ಆಗದೆ ಇದ್ದಂತ ಸಂದರ್ಭದಲ್ಲಿ ಬಳಸ್ಕೋತಾರೆ. ಇವತ್ತು ಕೂಡ ಅಶ್ವಗಂಧವನ್ನ ಪಶುಗಳಿಗೆ ಹೆಚ್ಚು, ಹಿರೇಮದ್ದಿನ ಸೊಪ್ಪು ಅಂತ ಹೇಳಿ ಪಶುಗಳ ರೋಗಗಳಿಗೆ ಅದನ್ನ ಬಳಸ್ತಾರೆ.
1: ಈಗ ತಾವು ಇಷ್ಟೆಲ್ಲ ವಿವಿಧ ಔಷಧಿ ಸಸ್ಯಗಳನ್ನ ಹೇಗೆ ಬಳಸ್ಕೋಬೇಕು, ಯಾವ ರೂಪದಲ್ಲಿ ಬಳಸ್ಕೋಬಹುದು, ಇದರಿಂದ ಆಗುವಂತ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಮುಖ್ಯವಾಗಿ ನಮ್ಮ ಜನ ಇದನ್ನ ಬೆಳೆಸಬೇಕು ಅಂದ್ರೆ ಎಲ್ಲಿ ಈ ಸಸ್ಯಗಳು ಸಿಗ್ತವೆ ಅಂತೇಳಿ.
0: ಇತ್ತೀಚೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯವು ತನ್ನ ಎಲ್ಲ ಕೆವಿಕೆಗಳಲ್ಲಿ ಈ ಬೆಳೆಗಳನ್ನ ಬೆಳೆಸುವಂತ ಒಂದು ನಿರ್ಧಾರ ಕೈಗೊಂಡಿದೆ. ಹೀಗಾಗಿ ನಾವು ನಮ್ಮ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಿಂದ ಎಲ್ಲ ಕೆವಿಕೆಗಳಿಗೆ ಈ ಗಿಡಗಳನ್ನ ಸಪ್ಲೈ ಮಾಡಿದ್ದೀವಿ. ಮುಖ್ಯವಾಗಿ ಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕು, 2,000-3,000 ಗಿಡಗಳು ಬೇಕು ಅಂತಂದ್ರೂ ಕೂಡ ನಮ್ಮ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕೆ ವಿಭಾಗದಲ್ಲಿ ಸಾಕಷ್ಟು ಬೆಳೆಗಳು ಸಿಗುತ್ತೆ. ಈಗ ನಾನು ಹೇಳಿರೋವು ಕೇವಲ 2% ಇರ್ಬೋದಷ್ಟೇ, ಇನ್ನೂ ಹೆಚ್ಚಿನ ಬೆಳೆಗಳು, ಮರದ ಜಾತಿಗಳು, ಮತ್ತೆ ಅತಿ ಏನು ಕಂಡು ಬರದೇ ಇರೋಂಥವು, ರೇರ್ ಎಂಡೇಂಜರ್ಡ್ ಪ್ಲಾಂಟ್ಸ್, ವಿನಾಶ ಅಂಚಿಗೆ ಹೋಗಿರೋಂಥವು, ಮತ್ತೆ ಅನೇಕ ಗಿಡಗಳು, ರುದ್ರಾಕ್ಷಿ ಇರ್ಬೋದು ಅಥವಾ ಕಾಶಿ ಬಿಲ್ವ ಪತ್ರೆ ಅಂತ ಹೇಳ್ತಾರೆ, ಅಂತ ಗಿಡಗಳನ್ನು ಕೂಡ ನಮ್ಮಲ್ಲಿ ಕಾಣಬಹುದು.
1: ಅಂದ್ರೆ ಈ ಅಪರೂಪದ ಔಷಧ ಸಸ್ಯಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ಯಾವ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದಾವೆ?
0: ನಮ್ಮಲ್ಲೇ ಒಂದು ಸುಮಾರು 15 ಎಕರೆ ಪ್ರದೇಶದಲ್ಲಿ ಔಷಧೀಯ ಗಿಡದ ಒಂದು ವನವನ್ನು ಮಾಡಿದ್ದೇವೆ, ಸಂಜೀವಿನಿ ವಾಟಿಕಾ ಅಂತ. ಇದೇ ರೀತಿ ಸುಗಂಧ ಬೆಳೆಗಳ ಒಂದು ವನವನ್ನು ಕೂಡ 15 ಎಕರೆ ಪ್ರದೇಶದಲ್ಲಿ ಮಾಡಿದ್ದೇವೆ. ಇವುಗಳು ಆಸಕ್ತರು ಯಾರು ಬೇಕಾದರೂ ಬರಬಹುದು, ಗಿಡಗಳನ್ನು ಕೊಳ್ಳಬಹುದು. ಅಲ್ಲೇ ನಾವು ಇವುಗಳನ್ನೆಲ್ಲ ಕಾಪಾಡಿದ್ದೇವೆ. ಮತ್ತು ನನ್ನ ಮುಖ್ಯ ಉದ್ದೇಶ ಅಂತಂದರೆ ಇವು ಹೆಚ್ಚು ಜನರನ್ನು ತಲುಪಬೇಕು. ಹೀಗಾಗಿ ಇವುಗಳಲ್ಲಿನ ಸಸ್ಯವರ್ಧನೆಯ ಕ್ರಮಗಳನ್ನು ಕೈಗೊಂಡು ಪ್ರತಿಯೊಬ್ಬರಿಗೂ ತಲುಪಿಸಬೇಕಂತಹ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ.
1: ಅವು ವಿನಾಶದ ಅಂಚಿನಿಂದ
0: ಹೊರಗಡೆ
1: ಬರಬೇಕು.
0: ಯಾವಾಗ ಬರುತ್ತೆ? ಅದನ್ನು ಬೇಸಾಯ ಮಾಡಿದಾಗ ಮಾತ್ರ ಬರುತ್ತೆ. ಶೋಕೇಸ್ನಲ್ಲಿಟ್ಟು ಪೂಜೆ ಮಾಡಿದ್ರೆ ಅವು ಎಂಡೇಂಜರ್ಡ್ ಅಂತ ಹೇಳ್ಕೊಂಡಿದ್ರೆ ಅವುಗಳಿಂದ ಪ್ರಯೋಜನ ಆಗಲ್ಲ. ಅದರಿಂದ ಬಂದಂತಹ ಬೀಜಗಳಿಂದ ವೃದ್ಧಿ ಮಾಡಿ ಅನೇಕ ಜನರು ಇದನ್ನ ಬೆಳೆದಾಗ ಮಾತ್ರ ಇದನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಮುಂದಿನ ಸಂತತಿಗೆ ನಾವು ಇದನ್ನ ಕಾಪಾಡೋದಕ್ಕೆ ಸಾಧ್ಯ.
1: ಈಗ ಈ ಗಿಡಮೂಲಿಕೆಗಳಿಂದ ಏನು ಔಷಧಿ ಸಿಗುತ್ತಲ್ಲ, ಇದನ್ನ ಎಲ್ಲಾ ಕಾಯಿಲೆಗಳಿಗೂ ನಾವು ಬಳಸ್ಕೋಬಹುದೇ?
0: ಸಾಮಾನ್ಯವಾಗಿ ಈ ಗಿಡಗಳನ್ನ ಮನೆ ಮದ್ದಾಗಿ ಬಳಸ್ತಾರೆ, ಆದ್ರೆ ಹೆಚ್ಚಿನ ಕಾಯಿಲೆಗಳಲ್ಲಿ ಬಳಸಬೇಕಾದಾಗ ಇವುಗಳಿಂದ ತೆಗೆದಂತಹ ರಾಸಾಯನಿಕ ಅಂಶವನ್ನ, ಅಂದ್ರೆ ಇವಾಗ ಅಶ್ವಗಂಧದಲ್ಲಿ ವಿದಾನಿನ್, ಸೋಮ್ನಿಫೆರಿನ್, ಇದಕ್ಕೆ ತನ್ನದೇ ಆದಂತಹ ಔಷಧೀಯ ಗುಣಗಳಿರುತ್ತೆ, ಅದನ್ನ ಮಾರಕ ರೋಗಗಳಲ್ಲಿ ಬಳಸ್ಬೋದು. ಮನೆ ಮಟ್ಟಿಗೆ ಬಳಸೋದಾದ್ರೆ ಚಿಕ್ಕ ಚಿಕ್ಕ ಕಾಯಿಲೆಗಳಿಗೆ ಬಳಸ್ಕೋಬಹುದು. ಆದ್ರೆ ಈ ಚಿಕ್ಕ ಕಾಯಿಲೆಯನ್ನ ಇವತ್ತು ನೀವು ಬಿಟ್ಟದ್ದೇ ಆದಲ್ಲಿ ಅದು ಮುಂದಕ್ಕೆ ಒಂದು ದೊಡ್ಡ ಕಾಯಿಲೆ ಆಗಿ ಪರಿಣಾಮ ಆಗುತ್ತೆ. ಉದಾಹರಣೆಗೆ ಅಜೀರ್ಣ ಆಗ್ಬೋದು, ಅಥವಾ ಮಲಬದ್ಧತೆ ಇರ್ಬೋದು, ಆಮ್ಲೀಯತೆ ಆಗ್ಬೋದು, ಏನೋ ಅಂತ ಹೇಳ್ಕೊಂಡು ನೀವು ನೆಗ್ಲೆಕ್ಟ್ ಮಾಡಿದ್ದೇ ಆದ್ರೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಕಾಟವನ್ನ ಕೊಡುವಂತ ಕಾಯಿಲೆ ಆಗುತ್ತೆ.
1: ಆದ್ರಿಂದ ನಮ್ಮ ರೈತ ಮಹಿಳೆಯರಿಗೆ, ರೈತ ಬಾಂಧವರಿಗೆ, ನಮ್ಮ ಮನೆಯ ಸುತ್ತಮುತ್ತ ಯಾವ್ಯಾವ ಔಷಧಿ ಸಸ್ಯಗಳನ್ನು ಅವರು ಬೆಳೆಸ್ಕೋಬಹುದು, ಮತ್ತು ಅದರಿಂದ ಅವರು ಯಾವ ರೀತಿಯಾದಂಥ ಅನುಕೂಲವನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತ ಅಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ವಸುಂಧರಾ ಅವರೇ.

0: ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಮನೆಯ ಹಿತ್ತಲಿನಲ್ಲಿ ಬೆಳೆಸಿಕೊಳ್ಳಬಹುದಾದ ಔಷಧಿ ಸಸ್ಯಗಳು ಮತ್ತು ಅವುಗಳ ಬಳಕೆ ಈ ಕುರಿತು ಡಾಕ್ಟರ್ ವಸುಂಧರಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ.
2: ಜಾನುವಾರುಗಳು ಗರ್ಭಧರಿಸಿ ಕರು ಹಾಕೋದು ಸ್ವಾಭಾವಿಕವಾದಂಥ ಪ್ರಕ್ರಿಯೆ. ಆದರೆ ಈ ಸಮಯದಲ್ಲಿ ಸರಿಯಾಗಿ ಜಾನುವಾರುಗಳ ಆರೋಗ್ಯವನ್ನು ನೋಡಿಕೊಳ್ಳದೇ ಇದ್ದರೆ ಮುಂದೆ ನಾವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಗರ್ಭಧರಿಸಿದಂಥ ಹಸುವಿಗೆ ಸಾಮಾನ್ಯವಾದ ಹಸುಗಳಿಗಿಂತ ಜಾಸ್ತಿ ಸ್ಥಳದ ಅವಶ್ಯಕತೆ ಇರುತ್ತೆ. ಅವಶ್ಯಕ ಪೋಷಕಾಂಶ ಹೊಂದಿದಂಥ ಆಹಾರವೂ ಕೂಡ ಅಷ್ಟೇ ಅಗತ್ಯ. ಕೃತಕ ಗರ್ಭಧಾರಣೆ ನಂತರ ನಾವು ಈ ಹೈನುರಾಸು ಗರ್ಭಧರಿಸಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಜ್ಞ ವೈದ್ಯರಿಂದ ಖಚಿತಪಡಿಸ್ಕೋಬೇಕಾಗತ್ತೆ. ಗರ್ಭಧರಿಸಿದ ಮೇಲೆ ಸುಮಾರು 1-3 ತಿಂಗಳ ಅವಧಿಯಲ್ಲಿ, ಅಂದರೆ ಮೊದಲ 3 ತಿಂಗಳಲ್ಲಿ, ಅಂದರೆ ಮೊದಲ ತ್ರೈಮಾಸಿಕದಲ್ಲಿ ಹಸು ಎಮ್ಮೆಗಳಿಗೆ ಉತ್ತಮ ಸಮತೋಲನ ಪಶು ಆಹಾರ ಮತ್ತು ಉತ್ತಮ ಗುಣಮಟ್ಟ ಹೊಂದಿದಂಥ ಖನಿಜ ಮಿಶ್ರಣವನ್ನು ಕೊಡಬೇಕಾಗತ್ತೆ. ಹಸುವಿನ ಶರೀರದ ವಿವಿಧ ಕ್ರಿಯೆಗಳ ನಿರ್ವಹಣೆಗಾಗಿ 1 ಕಿಲೋಗ್ರಾಂನಷ್ಟು ಪಶು ಆಹಾರ ಮತ್ತು ಪ್ರತಿ ಲೀಟರ್ ಹಾಲಿಗೆ 0.5 ಕಿಲೋಗ್ರಾಂನಷ್ಟು ಸಮತೋಲಿತ ಪಶು ಆಹಾರ ಅಂತ ಲೆಕ್ಕಾಚಾರ ಹಾಕಿ ಇದನ್ನು ದಿನಕ್ಕೆ 2 ಸಲ ಸಮ ಪ್ರಮಾಣದಲ್ಲಿ ವಿಭಾಗ ಮಾಡಿ ಕೊಡಬೇಕು. ಅಲ್ಲದೆ ಉತ್ತಮ ಖನಿಜ ಮಿಶ್ರಣವನ್ನು ಪ್ರತಿ ಹೊತ್ತಿಗೆ ಸುಮಾರು 30 ಗ್ರಾಂನಷ್ಟು ಕೊಡಬೇಕಾಗತ್ತೆ. ಹಸುವಿನ ಪೋಷಣೆಗಾಗಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ಹೊಟ್ಟೆ ತುಂಬ ತಿನ್ನೋ ರೀತಿಯಲ್ಲಿ, ಅಂದರೆ ಸುಮಾರು 10 ಕಿಲೋಗ್ರಾಂನಷ್ಟು ಒಣಹುಲ್ಲು ಮತ್ತು ಹಸಿ ಹುಲ್ಲನ್ನು ಕೊಡಬೇಕಾಗತ್ತೆ. ಜಾನುವಾರು ಗರ್ಭಧರಿಸಿದಾಗ ಪಶು ಆಹಾರ ನೀಡಿದರೆ ಕರು ದೊಡ್ಡದಾಗಿ ಬೆಳೆದು ಆನಂತರ ಕರು ಹಾಕುವಾಗ ತೊಂದರೆ ಆಗುತ್ತೆ ಅಂತ ಒಂದು ಮೂಢನಂಬಿಕೆ ಕೆಲವರಲ್ಲಿ ಇದೆ. ಕರು ತನ್ನ ಬೆಳವಣಿಗೆಗಾಗಿ ಅವಶ್ಯಕ ಇರುವಂಥ ಎಲ್ಲ ಪೋಷಕಾಂಶಗಳನ್ನು ತನ್ನ ತಾಯಿಯ ಹೊಕ್ಕಳು ಬಳ್ಳಿಯ ಮೂಲಕ ಹೀರಿಕೊಳ್ಳುತ್ತೆ. ಇದರಿಂದ ತಾಯಿ ಹಸುವಿಗೆ ಸರಿಯಾದಂಥ ಪೋಷಕಾಂಶವನ್ನು ನೀಡದೇ ಇದ್ದರೆ ಅದು ನಿಶಕ್ತಿಗೊಂಡು ಗರ್ಭಾವಧಿಯ ಅಂತಿಮ ಹಂತದಲ್ಲಿ ನೆಲ ಹಿಡಿಯೋ ಸಾಧ್ಯತೆ ಇರುತ್ತೆ. ಆಮೇಲೆ ಅದರ ಆರೋಗ್ಯ ಸುಧಾರಿಸೋದು ಬಹಳ ಕಷ್ಟ. ಆದ್ದರಿಂದ ಸೂಕ್ತ ಪಶು ಆಹಾರವನ್ನು ನಿಗದಿತ ಪ್ರಮಾಣದಲ್ಲೇ ಕೊಡಬೇಕಾಗತ್ತೆ. 2ನೇ ತ್ರೈಮಾಸಿಕ, ಅಂದರೆ 3-6 ತಿಂಗಳ ಅವಧಿಯಲ್ಲಿ ಗರ್ಭಕೋಶದಲ್ಲಿರುವಂಥ ಕರು ದಿನಕ್ಕೆ ಸುಮಾರು 30-50 ಗ್ರಾಂನಷ್ಟು ತೂಕ ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ಇದೇ ಪ್ರಮಾಣದಲ್ಲಿ ಅದಕ್ಕೆ ಸಮತೋಲನ ಪಶು ಆಹಾರವನ್ನು, ಹಸಿ ಹುಲ್ಲನ್ನು ಮತ್ತು ಖನಿಜ ಮಿಶ್ರಣವನ್ನು ನೀಡೋದು ಬಹಳ ಮುಖ್ಯ. 3ನೇ ಮತ್ತು ಕೊನೆಯ ತ್ರೈಮಾಸಿಕದಲ್ಲಿ ಹಸುವಿನ ಶರೀರ ನಿರ್ವಹಣೆಗೆ ಪ್ರತಿದಿನ 2 ಕಿಲೋಗ್ರಾಂನಷ್ಟು ಮತ್ತು ಕರುವಿನ ಬೆಳವಣಿಗೆಗೆ ಹೆಚ್ಚುವರಿಯಾಗಿ 1 ಕಿಲೋಗ್ರಾಂನಷ್ಟು ಈ ಸಮತೋಲನ ಪಶು ಆಹಾರವನ್ನು ನಾವು ಕೊಡಬೇಕಾಗತ್ತೆ. ಒಟ್ಟಿನಲ್ಲಿ ದಿನಕ್ಕೆ 3 ಕಿಲೋಗ್ರಾಂನಷ್ಟು ಪಶು ಆಹಾರವನ್ನು ನೀಡಬೇಕಾಗತ್ತೆ. ಹಾಲನ್ನು ಬತ್ಸೋದಕ್ಕೆ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪನೇ ಪಶು ಆಹಾರವನ್ನು ಕಡಿಮೆ ಮಾಡ್ತಾ ಹೋಗಬೇಕು. 7ನೇ ತಿಂಗಳಲ್ಲಿ ಸಂಪೂರ್ಣವಾಗಿ ಹಾಲನ್ನು ಬತ್ಸಬೇಕು. ಇದರಿಂದ ಹಾಲನ್ನು ಸ್ರವಿಸುವಂಥ ಜೀವಕೋಶಗಳಿಗೆ ವಿಶ್ರಾಂತಿ ಸಿಕ್ಕಿ ಹೊಸ ಜೀವಕೋಶಗಳು ಉತ್ಪನ್ನವಾಗಿ ಮುಂದೆ ಕರು ಹಾಕಿದಾಗ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ಹಸುವಿನಿಂದ ವರ್ಷಕ್ಕೊಂದು ಆರೋಗ್ಯಪೂರ್ಣ ಕರು ಪಡಿಬೇಕಾದರೆ ಈ ಎಲ್ಲ ವಿಧಾನಗಳನ್ನು ಅನುಸರಿಸಿದರೆ ಉತ್ತಮ ಹಸು ಅಥವಾ ಎತ್ತುಗಳನ್ನು ನಾವು ಪಡಿಬಹುದು. ರಾಸಾಯನಿಕ ಕೀಟನಾಶಕಗಳು ಕೀಟ ನಿಯಂತ್ರಿಸೋದರ ಜೊತೆಗೆ ಪರಿಸರ ಮತ್ತು ಆರೋಗ್ಯದ ಮೇಲೆ ನಾನಾ ರೀತಿಯ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡ್ತವೆ. ಬೆಳೆ ಮತ್ತು ಕಳೆ ಮೇಲೆ ನಾವು ಸಿಂಪಡಣೆ ಮಾಡುವಂಥ ಈ ಕೃಷಿ ರಾಸಾಯನಿಕಗಳು ಮಳೆ ನೀರಿನ ಜೊತೆಗೆ ಸೇರಿಕೊಂಡು ಜಲಾಶಯವನ್ನು ಸೇರುವಂಥ ಅಪಾಯ ಇರುತ್ತೆ. ಈ ವಿಷಕಾರಿ ಕೀಟನಾಶಕಗಳ ದುಷ್ಪರಿಣಾಮಗಳ ಬಗ್ಗೆ ಈಚೆಗೆ ಜಾಗೃತಿ ಹೆಚ್ಚಾಗ್ತಾ ಇದೆ. ನಮ್ಮ ಪ್ರಕೃತಿಗೆ ಹಾನಿ ಮಾಡದೇ ಇರುವಂಥ ಜೈವಿಕ ಶಿಲೀಂದ್ರನಾಶಕಗಳ ಬಳಕೆಯ ಬಗ್ಗೆ ಇವತ್ತು ಹೆಚ್ಚಿನ ಒಂದು ಆಸಕ್ತಿ ಉಂಟಾಗ್ತಾ ಇದೆ. ಜೈವಿಕ ಶಿಲೀಂದ್ರಗಳು ಮತ್ತು ಈ ಜೈವಿಕ ಕೀಟನಾಶಕಗಳಿಂದ ರೋಗ ಮತ್ತು ಕೀಟ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪರಿಸರ ಮತ್ತು ಆರೋಗ್ಯಕ್ಕೆ ಇದರಿಂದ ತೊಂದರೆ ಆಗೋದಿಲ್ಲ. ಈ ಕೀಟ ಮತ್ತು ಹುಳುಗಳನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಿಸ್ಬೋದು, ರೋಗಗಳನ್ನು ಹತೋಟಿ ಮಾಡ್ಬೋದು. ಇದಕ್ಕಾಗಿ ನಾವು ಈ ಜೈವಿಕ ಶಿಲೀಂದ್ರನಾಶಕ ಮತ್ತು ಜೈವಿಕ ರೋಗನಾಶಕಗಳನ್ನು ಬಳಸ್ಕೋಬೇಕಾಗತ್ತೆ. ಲೆಖಾನಿ ಸೀಲಿಯಂ ಲೆಖಾನಿ ಎನ್ನುವಂಥ ಈ ಜೈವಿಕ ವಸ್ತು ನಾನಾ ಬೆಳೆಗಳಲ್ಲಿ ರಸ ಹೀರುವಂಥ ಕೀಟಗಳನ್ನು ಹತೋಟಿ

0: ಮಾಡುತ್ತೆ. ಇದು ಮುಖ್ಯವಾಗಿ ಒಂದು ಶಿಲೀಂಧ್ರ. ಇದು ಸಸ್ಯಹೇನು, ತ್ರಿಪ್ಸು, ಮೈಟ್ಗಳು, ಹಿಟುತಿಗಡೆ, ಬಿಳಿ ನೊಣಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡುತ್ತೆ. ಮೆಟರೀಸಿಯಂ ರಿಲೈ ಎನ್ನುವಂಥ ಒಂದು ಜೈವಿಕ ವಸ್ತು ಈ ಪತಂಗ ಜಾತಿಗೆ ಸೇರಿದಂಥ ತಂಬಾಕಿನ ಹುಳುಗಳು, ಕಂಬಳಿ ಹುಳುಗಳು, ಎಲೆಯ ಮಡಚುವಂಥ ಹುಳುಗಳು, ಕೊಂಬಿನ ಹುಳುಗಳನ್ನು ನಿಯಂತ್ರಣ ಮಾಡುತ್ತೆ. ಮುಖ್ಯವಾಗಿ ಇದು ಕೂಡ ಒಂದು ಶಿಲೀಂಧ್ರ. ಇದರ ಬಳಕೆಯಿಂದ ನಾವು ಈ ಎಲ್ಲ ಕೀಟಪೀಟಗಳನ್ನು ನಿಯಂತ್ರಿಸಬಹುದು. ಮುಖ್ಯವಾಗಿ ನಾವು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಈ ಮೆಟರೀಸಿಯಂ ರಿಲೆಯನ್ನು ಬೆರೆಸ್ಕೊಂಡು ಇದಕ್ಕೆ 0.1% ಟ್ವಿನ್ 80 ಎನ್ನುವಂಥ ಒಂದು ಅಂಟು ಪದಾರ್ಥವನ್ನು ಸೇರಿಸ್ಕೊಂಡು ಸಂಜೆ ವೇಳೆ ಸಿಂಪರಣೆ ಮಾಡಬೇಕಾಗತ್ತೆ. ಮೆಟರೈಸಿಯಂ ಅನೈಸೋಪ್ಲಿಯೆ ಅಂತ ಮತ್ತೊಂದು ಈ ಶಿಲೀಂಧ್ರ ಇದೆ. ಇದರಿಂದ ಹಲವು ಬಗೆಯ ಕೀಟಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಮುಖ್ಯವಾಗಿ ಗೊಣ್ಣೆ ಹುಳು, ಮಿಡತೆ, ಗೆದ್ಲು, ಕಂದುಜಿಗಿ ಹುಳು, ವಜ್ರದ ಬೆನ್ನಿನ ಪತಂಗ, ಇವುಗಳನ್ನು ನಿಯಂತ್ರಿಸ್ಬೋದು. ಗೊಣ್ಣೆ ಹುಳುವನ್ನು ನಿಯಂತ್ರಣ ಮಾಡೋದಕ್ಕೆ ಎಕರೆಗೆ 5 ಕಿಲೋಗ್ರಾಂನಷ್ಟು ಈ ಮೆಟರೀಸಿಯಂ ಅನೈಸೋಪ್ಲಿಯೆಯನ್ನು ಸುಮಾರು 500 ಕಿಲೋಗ್ರಾಂನಷ್ಟು ಚೆನ್ನಾಗಿ ಕಳೆತಂಥ ಕೊಟ್ಟಿಗೆ ಗೊಬ್ಬರಕ್ಕೆ ಸೇರಿಸಿ ಮಣ್ಣಿಗೆ ಹಾಕೋದು ಸೂಕ್ತ. ಬೆವೇರಿಯಾ ಬ್ಯಾಸಿಯಾನ ಎನ್ನುವಂಥ ಮತ್ತೊಂದು ಶಿಲೀಂಧ್ರ ಇದೆ. ಇದನ್ನು ಈ ದುಂಬಿಗಳು, ಎಲೆ ತಿನ್ನುವಂಥ ಕೀಟ, ಕಾಯಿಕೊರಕ ಮತ್ತು ರಸ ಹೀರುವಂಥ ಕೀಟಗಳನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಬಳಸ್ಕೋಬಹುದು. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಈ ಬೆವೇರಿಯಾ ಬ್ಯಾಸಿಯಾನವನ್ನು ನಾವು ಬೆರೆಸ್ಕೊಂಡು ಇದಕ್ಕೆ 0.1% ಟ್ವಿನ್ 80 ಬೆರೆಸ್ಕೊಂಡು ನಾವು ಸಿಂಪರಣೆ ಮಾಡಬಹುದು. ಇನ್ನು ಸುಡೋಮೋನಾಸ್ ಫ್ಲೋರೆಸೆನ್ಸ್ ಎನ್ನುವಂಥ ಒಂದು ಜೈವಿಕ ಬ್ಯಾಕ್ಟೀರಿಯಾ ಕೂಡ ಇದೆ. ಇದು ಮಣ್ಣಲ್ಲಿ ವಾಸಿಸುವಂಥ, ಮಣ್ಣಲ್ಲಿ ಹರಡುವಂಥ ಬೇರುಕೊಳೆ ರೋಗ, ದುಂಡಾಣು ಎಲೆ ಅಂಗಮಾರಿ ರೋಗ, ಹಣ್ಣು ಕೊಳೆ ರೋಗ, ಚಿಬ್ಬು ರೋಗಗಳನ್ನು ನಿಯಂತ್ರಣ ಮಾಡುತ್ತೆ. ಟ್ರೈಕೋಡರ್ಮ ಹಾರ್ಜಿಯಾನಮ್ ಎನ್ನುವಂಥದ್ದು ಒಂದು ಶಿಲೀಂಧ್ರ. ಇದು ಮಣ್ಣಿನಲ್ಲಿ ವಾಸ ಮಾಡುವಂಥ, ಮಣ್ಣಿಂದ ಹರಡುವಂಥ ಬೇರುಕೊಳೆ ರೋಗ, ಸೊರಗು ರೋಗಗಳನ್ನು ನಿರ್ವಹಣೆ ಮಾಡುತ್ತೆ. ಬ್ಯಾಸಿಲಸ್ ಸಬ್ಟಿಲಿಸ್ ಎನ್ನುವಂಥದ್ದು ಒಂದು ಜೈವಿಕ ಬ್ಯಾಕ್ಟೀರಿಯಾ. ಇದು ಟೊಮ್ಯಾಟೊ, ನೆಲಗಡಲೆ, ಸೂರ್ಯಕಾಂತಿ, ಬದನೆ, ಅಡಿಕೆ, ದಾಳಿಂಬೆ ಮತ್ತು ದ್ರಾಕ್ಷಿ ಬೆಳೆಗಳಲ್ಲಿ ಕಂಡುಬರುವಂಥ ಸೊರಗು ರೋಗ ಮತ್ತು ಎಲೆ ಚುಕ್ಕೆ ರೋಗಗಳನ್ನು ನಿಯಂತ್ರಣ ಮಾಡೋದಕ್ಕೆ ಬಹಳ ಸಹಕಾರಿ. ಪೆಸಲೋಮೈಸಿಸ್ ಲೆಲಾಸಿನಸ್ ಎನ್ನುವಂಥದ್ದು ಒಂದು ಜೈವಿಕ ಜಂತುನಾಶಕ. ಇದು ವಿವಿಧ ಬೆಳೆಗಳಲ್ಲಿ ಬರುವಂಥ ಈ ಬೇರುಗಂಟು ಜಂತು ಹುಳುಗಳನ್ನು ಮತ್ತು ಅದರ ತತ್ತಿಗಳನ್ನು ನಾಶಪಡಿಸುತ್ತೆ. ಬೆಳೆಗಳಿಗೆ ಬರುವಂಥ ಜಂತು ಹುಳುಗಳನ್ನು ಹತೋಟಿ ಮಾಡೋದಕ್ಕೆ ಈ ಪೆಸಲೋಮೈಸಿಸ್ ಲೆಲಾಸಿನಸ್ಸನ್ನು ನಾವು ಬಳಸ್ಕೋಬಹುದು.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,100 ರೂಪಾಯಿಯಿಂದ 22,800 ರೂಪಾಯಿಗಳು, ಅರೇಬಿಕಾ ಚೆರಿ 12,000 ರೂಪಾಯಿಯಿಂದ 14,400 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಯಿಂದ 17,800 ರೂಪಾಯಿಗಳು, ರೊಬಸ್ಟಾ ಚೆರಿ 9,100 ರೂಪಾಯಿಯಿಂದ 10,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ ಸಂಜೆ 6:51 ಕೃಷಿರಂಗದಲ್ಲಿ ಮೊದಲಿಗೆ ಕೃಷಿಯಲ್ಲಿ ಸಮತೋಲನ, ಪೋಷಕಾಂಶಗಳ ಬಳಕೆ ಮತ್ತು ನಿರ್ವಹಣೆ ಕುರಿತು ಡಾ ಎಚ್ ಆರ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.
2: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
3: ಹೇಳಿ.
2: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
2: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
2: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
2: ಅಷ್ಟೇ?
3: ಅಷ್ಟೇ.
2: ಗೊತ್ತಾಯ್ತು.
3: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.

0: ಆರ್ಬಿಐ ಹೇಳುತ್ತೆ,
1: ಜಾಣರಾಗಿರಿ ಜಾಗರೂಕರಾಗಿರಿ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೆ.

0: ಗಿರೀಶ್ ಕುಮಾರ್ ಮತ್ತೆ ಸಂಸಾರ ಚಿಟ್ಟಳ್ಳಿ ಗ್ರಾಮ.
1: ಸುದ್ದಿ ಜಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜಂಪೆನ ವಿವರ. ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ, ಮಡಿಕೇರಿ ವಿಸ್ತರಣಾ ಶಿಕ್ಷಣ, ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ, ರೈನ್ ಫಾರೆಸ್ಟ್ ಅಲೈನ್ಸ್ ಮತ್ತು ಬೈಫ್ ಸಬಲ ಯೋಜನೆಗಳ ಸಂಯುಕ್ತ ಆಶ್ರಯದಲ್ಲಿ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಸಭಾವಾಡಿಯಲ್ಲಿ ವಿಶ್ವ ಜೇನುನೊಣ ದಿನಾಚರಣೆ ಕಾರ್ಯಕ್ರಮ ನಡೆದ. ಕಾರ್ಯಕ್ರಮಕ್ಕೆ ಮುಖ್ಯ ನೆಂಟರಾಗಿ ಕೃಷಿ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಎವಿ ಪಾಟೀಲ್ ಅವು ಜೇನು ತುಂಬಿದ ಎರಿನ ಕತ್ತರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಇವು ಮಾತಾಡಿ, ಜೇನುನೊಣಗ ಕೃಷಿಯಲ್ಲಿ ಮುಖ್ಯ ಪಾತ್ರ ವಹಿಸಿದೆ. ರೈತರಿಗೆ ಆರ್ಥಿಕ ಆಗಿ ಸಹಕಾರಿಯಾಗುವ ಜೇನು ಕೃಷಿಗೆ ಇನ್ನಷ್ಟು ಉತ್ತೇಜನ ಕೊಡುವ ಅವಶ್ಯಕತೆ ಇದ್ದು, ಜೇನುತುಪ್ಪದ ಗುಣಮಟ್ಟನ ನಿರ್ಧರಿಸಿಕೆ, ತೇವಾಂಶದ ಪ್ರಮಾಣ, ಸಕ್ಕರೆ ಪ್ರಮಾಣ ಕಡಿಮೆ ಮಾಡಿಕೆ ಮತ್ತು ಪ್ರೋಕ್ಟೋಸ್ ಗ್ಲೂಕೋಸ್ ಅನುಪಾತದಂಥ ಮಾನದಂಡಗ ಮುಖ್ಯ ಆಗಿಟ್ಟು ಒಳ್ಳೆ ಗುಣಮಟ್ಟದ ಉತ್ಪನ್ನಗಳಿಗೆ ಮಾತ್ರ ಒಳ್ಳೆ ಸ್ಥಾನನ ಮಾರುಕಟ್ಟೆಯಲ್ಲಿ ಪಡೆಯಕ್ಕೆ ಸಾಧ್ಯ ಅಂತ ಹೇಳ್ದು. ಜೇನು ಕೃಷಿ ಅಭಿವೃದ್ಧಿಗೆ ಆರ್ಥಿಕ ನೆರವಿನ ಭಾಗ ಆಗಿ 10 ಲಕ್ಷ ರೂಪಾಯಿನ ಆವರ್ತಕ ನಿಧಿ ತಳ್ಳಿ ಕೊಡ್ತಾ ಇದ್ದ. ರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ಯೋಜನೆ ಅಡಿ 1 ಕೋಟಿ ರೂಪಾಯಿ ಮೌಲ್ಯನ ಯೋಜನೆಗೆ ಅನುಮೋದನೆ ಸಿಕ್ಕಿದೆ. ಈ ಯೋಜನೆಯ ಟೆಂಡರ್ ಈಗಾಗಲೇ ಸುರಾಗಿದ್ದು ಆದಷ್ಟು ಬೇಗ ಯೋಜನೆ ಜಾರಿಗೆ ಬಂದದೇತ ಪೊನ್ನಂಪೇಟಿನ ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಜಿಎಂ ದೇವಗಿರಿಯವರು ಮಾಹಿತಿ ಕೊಟ್ಟರು. ಗೋಣಿಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿನ ದೇವರಪುರ ಗ್ರಾಮದ ಅಯ್ಯಪ್ಪ ಭದ್ರಕಾಳಿ ದೇವಸ್ಥಾನದಲ್ಲಿ ಇದೇ ತಿಂಗಳ 28 ನಡೆಯುವ ಬೇಡು ಹಬ್ಬದ ಸಂದರ್ಭದಲ್ಲಿ ಜಿಲ್ಲೆನ ಬ್ಯಾರೆ ಬ್ಯಾರೆ ಭಾಗಗಳಿಂದ ಬರುವ ಹಾಗೆ ಅಕ್ಕಪಕ್ಕದ ಜಿಲ್ಲೆಗಳಿಂದ ವೇಷಧಾರಿಗ ದೇವಸ್ಥಾನದ ಹರಕೆಗೆ ತಬಾಕನ ಇವು ಸಾರ್ವಜನಿಕರೊಟ್ಟಿಗೆ ಅಸಭ್ಯವಾಗಿ ಆಡ್ದು ಕಂಡು ಬಂದರೆ ಕಾನೂನು ಕ್ರಮ ತಗೊಂಡವೇತ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ತಿಳಿಸಿದಳು. ಪೊನ್ನಂಪೇಟೆ ನಾಗರಿಕ ವೇದಿಕೆನ ಮಹಾಸಭೆ ಇದೇ ತಿಂಗಳ 26 ಹೊತ್ತಾರೆ 11 ಪೊನ್ನಂಪೇಟೆನ ಇಗ್ಗುತಪ್ಪ ಕೊಡವ ಸೌಹಾರ್ದ ಸಂಘದ ಸಭಾಪಡೆಯಲ್ಲಿ ವೇದಿಕೆನ ಅಧ್ಯಕ್ಷರಾದ ಸಿಎನ್ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದದೆ. ಮಡಿಕೇರಿ ಇಸಿಎಚ್ಎಸ್ಲಿ ನಾಳೆ ಡಾಕ್ಟರ್ಗ ಇರ್ದುಲೇತ ಇಸಿಎಚ್ಎಸ್ ಪಾಲಿಕ್ಲಿನಿಕ್ ಪ್ರಕಟಣೆ ತಿಳಿಸಿಟ್ಟು. ಶುಂಠಿಕೊಪ್ಪ ಕೊಡಗು ಜಿಲ್ಲಾ 17 ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳ 29 ಮತ್ತು 30 ನಡೆಸಿಕೆ ಈಗಾಗಲೇ ಪೂರ್ವ ತಯಾರಿನ ನಡೆದಿದ್ದು 2015 ಹೋಬಳಿ ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೆದ ಮೇಲೆ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಜನಾಂಗದ ಶಾಂತಿಯ ತೋಟ ತನ್ನ ಹೆಸರಾಗಿರುವ ಶುಂಠಿಕೊಪ್ಪ ಈಗಾಗಲೇ ತಯಾರಾಗಿಟ್ಟು ಈಗಾಗಲೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಸಾಕಷ್ಟು ಪೂರ್ವಭಾವಿ ಸಭೆಗಳನ್ನ ನಡೆಸಿದ್ದು, ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಡಾ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ಸ್ವಾಗತ ಸಮಿತಿ ರಚನೆ ಮಾಡಿದ್ದು, ಕಾರ್ಯಾಧ್ಯಕ್ಷರಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತವು ಕೆಲಸ ಮಾಡುವೆ. ಸ್ವಾಗತ ಸಮಿತಿನ ಗೌರವ ಅಧ್ಯಕ್ಷರುಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜವು, ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಸ್ ಪೊನ್ನಣ್ಣವು ಪಾಲ್ಗೊಳ್ಳುವೆ. ಪೊನ್ನಂಪೇಟೆ 66/11 ಕರೆಂಟ್ ಉಪಕೇಂದ್ರದಲ್ಲಿ ಮತ್ತೆ ಬೆಕ್ಕೆಸಿಡ್ಲೂರು ಫೀಡರ್ಲಿ ತುರ್ತು ಕೆಲಸ ಇರುವುದರಿಂದ ನಾಳೆ ಹೊತ್ತಾರೆ 10 ಹಿಂಬತ್ತ 5 ಮುಟ ಕಾನೂರು, ಬೆಕ್ಕೆಸಿಡ್ಲೂರು, ಕೋತೂರು, ಬಲ್ಯಮಂಡೂರು, ವಡ್ಡರಮಾಡು, ನಿಡುಗುಂಬ, ಮಾಯಮುಡಿ, ಕಮಟಿ, ಧನುಗಾಲ, ರುದ್ರಬೀಡು, ಮಡಿಕಬೀಡು, ಬಾಳಜಿ ಹಾಗೆ ಸುತ್ತಮುತ್ತ ಕಡೆಗಳಲ್ಲಿ ಕರೆಂಟ್ ಇರುವುದರಲ್ಲೇ ಸಾರ್ವಜನಿಕರು ಸಹಕರಿಸುವಂಗೆ ಪ್ರಕಟಣೆಯಲ್ಲಿ ತಿಳಿಸಿಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.
0: ಸುದ್ದಿ ಜಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತೆ ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಿಟಿ.

0: കണ്ണൂർ ചിറുപ്പുഴ വെള്ളരിക്കും നീലേശ്വരം സി ജെ ബിൽഡ്വേ ട്രസ്റ്റ് ദി ലെഗസി.
1: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು. ಎಲ್ಲಿಗೆ ಹೋಗೋಣ?
2: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜ್ ಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
1: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
5: ಸರ್ಪ್ರೈಸ್ ಗಿಫ್ಟ್?
4: ಓಪನ್ ಮಾಡು.
5: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
6: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
0: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
7: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
1: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
7: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
8: ಕೊಡಗು

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
3: ಅಲ್ವೇ, ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ನಿನ್ನ ಫೇಸ್ ನಲ್ಲಿ ಸಖತ್ ಚೇಂಜಸ್ ಕಾಣ್ತಾ ಇದೆ. ನಿನ್ನ ಸೌಂದರ್ಯದ ಗುಟ್ಟೇನು?
4: ನಾನು ಪ್ಯೂರ್ ರಕ್ತ ಚಂದನದ ಆಯಿಲ್ ಇರೋ ನಾಗಾರ್ಜುನ ರಕ್ತ ಚಂದನ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ನೀನು ಅದನ್ನೇ ಯೂಸ್ ಮಾಡು, ಗ್ಲೋ ಆಗಿ ಕಾಣ್ತೀಯ.
3: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
6: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
7: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
8: ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ, ಮಡಿಕೇರಿ ವಿಸ್ತರಣಾ ಶಿಕ್ಷಣ ಘಟಕ, ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ, ರೈನ್ ಫಾರೆಸ್ಟ್ ಆನ್ಲೈನ್, ಪಿಂಗ ಬೈಫ್ ಸಬಲ ಯೋಜನೆ ರಕೂಟ ಆದ ನೆಲೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯತ್ರ ಸಭಾಬಾಳಲು ವಿಶ್ವ ತೇನ್ ಪುಳುರ ನಾಳು ನಡೆದದ್ದು. ಕಾರ್ಬಾರ್ಲ ತೇನ್ ಏರಿನ ತುಂಡು ಚಿಟ್ಟಿದ್ದು ಮೊಳಿಯಿಟ್ಟ ಕರ್ನಾಟಕ ಸರ್ಕಾರ ಕೃಷಿ ಸಚಿವಂಗಡ ವಿಶೇಷ ಕರ್ತವ್ಯ ಅಧಿಕಾರಿ ಎಬಿ ಪಾಟೀಲ್ ತೇನ ಕೃಷಿ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ಯವ ಅಂತ ಎಣ್ಣಿಚಿ. ಕೊಡಗು ಜಿಲ್ಲೆಯ ದಂಡಾರ್ಥ 26-27 ಕಾಲತ್ರ ರಾಷ್ಟ್ರೀಯ ಅಂಧತ್ವನ ತಡಪ ನಿಟ್ಟಿಲು ಕಣ್ಣರ ಪೊಲೆ ಶಸ್ತ್ರಚಿಕಿತ್ಸೆ ನಡೆಸುವಕ್ಕ ಪುರುಡು ಉಳ್ಳ ಪಿಂಗ ಅನುಭವಸ್ಥ ಸ್ವಯಂ ಸೇವಾ ಸಂಸ್ಥೆ ಕರಳುಂಡ ಅರ್ಜಿ ಹಾಕಿತ್ತು. ಅರ್ಜಿ ಇಡುವಕ್ಕ ಇದೇ ತಿಂಗಳ 30 ಆಖಿರಿ ನಾಳು. ಅವರ ವಿವರಕ್ಕ ಜಿಲ್ಲಾ ಅಂಧತ್ವ ನಿಯಂತ್ರಣ ಅಧಿಕಾರಿ ಕಚೇರಿ ಪಿಂಗ, ಜಿಲ್ಲಾ ಆರೋಗ್ಯ ಅಲ್ಲತೆ ಕುಟುಂಬ ಕಲ್ಯಾಣ ಅಧಿಕಾರಿ ಕಚೇರಿ ಮಡಿಕೇರಿ ಇಲ್ಲಿ ಕೊಠಡಿಯಲ್ಲೊಂದು ಜಿಲ್ಲಾ ಅಂಧತ್ವ ನಿಯಂತ್ರಣ ಅಧಿಕಾರಿ ಅವು ಅರಿಚಿಟ್ಟಿತು. ಮಡಿಕೇರಿ ತಾಲೂಕರ ಬೈಯತ್ತುಳ ವರ್ಗತ್ರ ಕಲ್ಯಾಣ ಇಲಾಖೆ ಆದ ನೆಲೆ ಕಾರ್ಬಾರ್ ಮಾಡಿಯನ್ನುಳ್ಳ ಮೆಟ್ರಿಕ್ ಪೂರ್ವ ಪಿಂಜ ಮೆಟ್ರಿಕ್ ಆನ ಕುಣ್ಣಮಕ್ಕ ಪಿಂಜ ಮೂಡಿ ಮಕ್ಕಳ ವಿದ್ಯಾರ್ಥಿ ನಿಲಯಕ್ಕೆ ಕೂಡುವಕ್ಕೆ ಇರಾದೆ ಉಳ್ಳ ಪ್ರವರ್ಗ 1 ದಂಡ ಎ ದಂಡ ಬಿ 3A 3B ಪರಿಶಿಷ್ಟ ಜಾತಿ ಪಿಂಜ ಪರಿಶಿಷ್ಟ ವರ್ಗ ಪಿಂಜ ಬೋರೆ ಜನಾಂಗಕ್ಕೆ ಕೂಡಿನ ಮಕ್ಕಳುಂಡು ಆನ್ಲೈನ್ ರ ಮೂಲಕ ಅರ್ಜಿ ಹಾಕಿತು. ಅರ್ಜಿ ಇಡುವಕ್ಕೆ ಬಪ್ಪ 8 ಆಕಿರಿ ನಾಳು. ಇರಾದೆ ಉಳ್ಳ ಮಕ್ಕಳ ಅರ ವಿವರಕ್ಕೆ ತಾಲೂಕು ಹಿಂದುಳಿದ ವರ್ಗತರ ಕಲ್ಯಾಣ ಇಲಾಖೆ ದೇವರಾಜ

0: ಅರಸು ಭವನ ಮ್ಯಾನ್ಸ್ ಕಂಪೌಂಡ್ ಪಕ್ಕ ಮಡಿಕೇರಿ ಇಲ್ಲಿ ಕೊಟ್ಟರಿಯಲ್ಲೊಂದು ಬಯ್ಯತ್ತುಳ ವರ್ಗತ್ರ ಕಲ್ಯಾಣ ಅಧಿಕಾರಿಯವು ಅರಿಚಿಟ್ಟಿತು. ಕುಶಾಲನಗರ ಟೌನ್ಲಿ ಇಕ್ಕಾಕಲೆ ಗೃಹ ಪಿಂಜ ವಾಣಿಜ್ಯ ಕಟ್ಟಡಕ್ಕೂ ಒಳಚರಂಡಿ ಸಂಪರ್ಕ ಮಾಡಿಕೊಡ್ತಿತ್ತು. ಮನೆ ಪಿಂಜ ವಾಣಿಜ್ಯ ಕಟ್ಟಡತ್ರ ಮಾಲೀಕಂಗ ಇದನ್ನ ಉಪಯೋಗ ಪಡೆದುಕೊಂಡು ಪುರಸಭೆಕಾರ ನಿಗದಿ ಮಾಡಿದ ಕ್ರಯತನ ಪಾವತಿ ಮಾಡಿದ ಸಂಪರ್ಕ ಪಡೆದವಂಡ ಬಗ್ಗೆ ಆಕ್ಷೇಪಣ ರಹಿತ ದೃಢೀಕರಣ ಪತ್ರ ಪಡೆದುಕೊಂಡು ಪುರಸಭಾ ಮುಖ್ಯಾಧಿಕಾರಿ ಟಿಎಸ್ ಗಿರೀಶ್ ಅವರು ಅರಿಚಿಟ್ಟಿತು. ಪೊನ್ನಂಪೇಟೆ 66/11 ಕೆವಿ ವಿದ್ಯುತ್ ವಿತರಣ ಉಪಕೇಂದ್ರ ತಿಂಜ ಪರಪೋಪ F-17 ಮಾಯಮುಡಿ ಪಿಂಜೆ F-13 ಬೆಕ್ಕೆಸೊಡ್ಲೂರು ಫೀಡರ್ಲು ನಾಳೆ ಪಲಾಕ ಪತ್ತಾಲಿಂಜ ವೈಪತ್ತು 5 ಗಂಟೆ ಕತ್ತನೆಕ್ಕು ರಿಪೇರಿ ಪಣಿ ಉಳ್ಳಾನಗುಂಡು ಕಾನೂರು ಬೆಕ್ಕೆಸೊಡ್ಲೂರು ಕೋತೂರು ಬಲ್ಯಮಂಡೂರು ಒಡ್ಡರಮಾಡು ನಿಡುಗುಂಬ ಮಾಯಮುಡಿ ಕಮಟಿ ಧನುಗಾಲ ರುದ್ರಬೀಡು ಮಡಿಕಬೀಡು ಬಾಳಾಜಿ ಪಿಂಜ ಸುತ್ತಮುತ್ತು ಕರೆಂಟ್ ಈ ಪ್ಲಾನ್ ಸಾರ್ವಜನಿಕ ಸಹಕರ್ಚುಡೊಂದು ಕೊಟ್ಟಣಿತು. ಕೊಡಗಲು ಮುಂಗಾರು ಮಳೆ ಪಿಂಜ ಗಾಳಿ ಶುರುವಾಯಿತು. ಮಳೆ ನುಂಡು ಕರೆಂಟ್ ಸರಬರಾಜಿಲು ಏರ ತೊಂದರೆ ಆಯನುಂಡು ಅಂದನೆ ಕರೆಂಟ್ ವೈರ ಪಿಂಜ ಕಂಬ ತುಂಡ ಅನ್ನೋದು ಕಂಡು ಬಂದಲ್ಲಿ ಸಾರ್ವಜನಿಕ ಏದೇ ಸ್ವಂತ ಕ್ರಮ ಇಡ್ತವತ್ತೆ ಇಲಾಖೆಯ ಸಹಾಯವಾಣಿ 1800-5909-61 ದೂರು ದಾಖಲು ಮಾಡಿ ಒಂದು ಕಾರ್ಯನಿರ್ವಾಹಕ ಇಂಜಿನಿಯರ್ ಕೊಟ್ಟಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಅಲ್ಲದೆ ಮರಗೋಡು ಗೌಡ ಸಮಾಜ ಅಯ್ಯಂಗಡ ಕೂಟಾದನೆಲು ಅರೆಭಾಷೆ ಗ್ರಾಮೋತ್ಸವ ಕಾರ್ಬಾರ್ ಇದೇ ತಿಂಗಳ 26 ಮರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಸ್ಕೂಲ್ ನಡಪ ಅಂದು ಪೊಲಾಕ 9:30 ಶುರುವಪ್ಪ ಮೆರವಣಿಗೆ ಅಲ್ಲಿ ಹತ್ರ ಗೌಡ ಸಮಾಜ ಹತ್ರ ಅಧ್ಯಕ್ಷಗಳನ್ನು ಕಟ್ಟೆ ಮನೆ ಜನಾರ್ದನ ಅವು ಮೊಳಿಯಿಡುವ ಅಲ್ಲಿಂಜ 10:30 ನಡಪ ಸಭಾ ಕಾರ್ಬಾರರ ಮುಖ್ಯ ಬಿಂದುಗಳಾಯಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷಗಳನ್ನು ಸದಾನಂದ ಮಾವೋಜಿ ಶಾಸಕಂಗ ಸಂಸದಂಗ ಮುಖ್ಯ ಪಟ್ಟೆಯಂಗ ಕೂಡಿಯಾಡುವ. ಬೆಂಗಳೂರು ವಿಶ್ವಚೇತನ ಬಳಗಕಾರ ಆಯೋಜನೆ ಮಾಡಿದ ರಾಷ್ಟ್ರೀಯ ಮಹಾನ್ ನಾಯಕನ ಸಂಸ್ಮರಣಾ ಕಾರ್ಬಾರ್ಲು ಎಳುತ್ತು ಪಿಂಜ ಸಮಾಜ ಸೇವಾ ಕ್ಷೇತ್ರದಲ್ಲೂ ಚೋವಂಡ ಚೋಂದಮ್ಮ ಪುಣಚಾಯಿಂಗ ರಾಷ್ಟ್ರೀಯ ಸಿದ್ಧಬುದ್ಧ ಪ್ರಶಸ್ತಿ ಪಿಂಜ ಸಾಹಿತ್ಯ ಸಂಘಟನಾ ಕ್ಷೇತ್ರದಲ್ಲಿ ಚಾಮೇರ ದಿನೇಶ್ ಬೆಳ್ಯಪ್ಪ ಅಯ್ಯಂಗಕ್ಕೆ ರಾಷ್ಟ್ರೀಯ ಭೀಮರಾವ್ ಅಂಬೇಡ್ಕರ್ ಪ್ರಶಸ್ತಿ ಕೊಡ್ತಿತ್ತು ತಮ್ಮಾನ ಮಾಡಿಚಿ. ಇಲ್ಲಿಕ್ಕೆ ಬೈಟಿತ್ರ ಸುದ್ದಿ ಸಮಾಚಾರ ತುಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಇಂದು ಸಂಜೆ 7:45 ವಚನಕಾರರ ಕಾಯಕ ತತ್ವ ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಿನ್ಸಿಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ರಾತ್ರಿ 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ಪಂಡಿತ್ ಹರಶಂಕರ್ ಚಟ್ಟೋಪಾಧ್ಯಾಯವರ ಸಿತಾರ್ವಾದನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಕಲ್ಕತ್ತಾ ಕೇಂದ್ರದ ಕೊಡುಗೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿ ಮಡಿಕೇರಿ ಈಗ ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ

0: ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ನಾಯಕರು ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಅಲ್ಲದೆ ವ್ಯಾಪಾರ, ಇಂಧನ ಮತ್ತು ಪ್ರಾದೇಶಿಕ ಭದ್ರತೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಿದರು. ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಎಸ್ ಜೈಶಂಕರ್, ಜಾಗತಿಕ ಇಂಧನ ಬೆಲೆಗಳು ಕಡಿಮೆ ಇರುವಂತೆ ಮತ್ತು ಅಡೆತಡೆಯಿಲ್ಲದ ವಾಣಿಜ್ಯ ವಹಿವಾಟು ನಡೆಯುವಂತೆ ನೋಡಿಕೊಳ್ಳುವಲ್ಲಿ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಆಸಕ್ತಿ ಹೊಂದಿವೆ ಎಂದು ಹೇಳಿದರು. ಅಮೆರಿಕ, ಇಸ್ರೇಲ್, ಇರಾನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುವ ವಿಶ್ವದ ಕೆಲವೇ ದೇಶಗಳಲ್ಲಿ ಭಾರತವೂ ಒಂದು. ಭಾರತ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ, ಭಾರತೀಯ ವಲಸಿಗರ ಕಲ್ಯಾಣ ಮತ್ತು ಕಡಿಮೆ ಇಂಧನ ಬೆಲೆಗಳನ್ನು ಬಯಸುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಳೆ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿಗಳು ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ವರ್ಷ ಭಾರತ ಸರ್ಕಾರ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ. ಇವುಗಳಲ್ಲಿ 5 ಪದ್ಮವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಸೇರಿವೆ. ಪ್ರಶಸ್ತಿ ಪುರಸ್ಕೃತರಲ್ಲಿ 19 ಮಹಿಳೆಯರು ಸೇರಿದ್ದಾರೆ. 16 ವ್ಯಕ್ತಿಗಳಿಗೆ ಮರಣೋತ್ತರವಾಗಿ ಪ್ರಶಸ್ತಿ ನೀಡಲಾಗುತ್ತದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಕಾರ್ಯ, ವಿಜ್ಞಾನ ಮತ್ತು ಎಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳು ಮತ್ತು ವಿಭಾಗಗಳಲ್ಲಿ ವಿಶಿಷ್ಟ ಮತ್ತು ಅಸಾಧಾರಣ ಸಾಧನೆ ಮಾಡಿದವರನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು ಯಾವುದೇ ದೋಷಗಳಿಲ್ಲದ ಮರುಮೌಲ್ಯಮಾಪನ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ನೆರವಾಗುವಂತೆ ಐಐಟಿ ಮದ್ರಾಸ್ನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ತಜ್ಞರ ತಂಡವನ್ನು ನಿಯೋಜಿಸಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿರ್ದೇಶನ ನೀಡಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಸೇವಾ ಪೋರ್ಟಲ್ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರು ವ್ಯಕ್ತಪಡಿಸಿದ ಕಳವಳಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಐಐಟಿ ಮದ್ರಾಸ್ನ ತಜ್ಞರ ತಂಡ ಸುಧಾರಣೆಗಳನ್ನು ಜಾರಿಗೆ ತರಲಿದೆ ಮತ್ತು ವಿಶೇಷವಾಗಿ ಪೋರ್ಟಲ್ನ ಸ್ಥಿರತೆ ಹಾಗೂ ಸರ್ವರ್ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಈ ತಿಂಗಳ 21 ಮತ್ತು 22 12ನೇ ತರಗತಿಯ ಫಲಿತಾಂಶದ ನಂತರದ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ತಪ್ಪಾದ ಶುಲ್ಕ ಕಡಿತವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷ್ಕರಣೆಯೊಂದನ್ನು ಪ್ರಕಟಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸುವ ವೇಳೆ ಈ ಸಮಸ್ಯೆ ಸಂಭವಿಸಿದೆ. ಕೆಲವು ಸಂದರ್ಭಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಕಡಿತವಾಗಿದ್ದರೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಮೊತ್ತ ಕಡಿತಗೊಂಡಿದೆ. ಹೆಚ್ಚುವರಿ ಹಣ ಕಡಿತಗೊಂಡಿರುವ ಎಲ್ಲ ಪ್ರಕರಣಗಳಲ್ಲಿ ನಿಖರ ಮೊತ್ತವನ್ನು ಪಾವತಿಗೆ ಬಳಸಿದ ಅದೇ ವಿಧಾನಕ್ಕೆ ಮರುಪಾವತಿ ಮಾಡಲಾಗುವುದು. ಅದೇ ರೀತಿ ಕಡಿಮೆ ಹಣ ಕಡಿತಗೊಂಡಿರುವ ಪ್ರಕರಣಗಳಲ್ಲಿ ಅಗತ್ಯವಿದ್ದರೆ ಉಳಿದ ಮೊತ್ತವನ್ನು ಪಾವತಿಸುವ ಕುರಿತು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಮಾಹಿತಿ ನೀಡಲಾಗುವುದು ಎಂದು ಸಿಬಿಎಸ್ಇ ತಿಳಿಸಿದೆ. ಇದೇ ವೇಳೆ ಇಂತಹ ಪ್ರಕರಣಗಳಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಒದಗಿಸಲು ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರುಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ದೇಬಾಂಶು ಪಾಂಡಾ ಭರ್ಜರಿ ಜಯ ಸಾಧಿಸಿದ್ದಾರೆ. ಪಾಂಡಾ ಅವರು 1,09,000 ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಿಪಿಎಂ ಅಭ್ಯರ್ಥಿ ಶಂಬುಂದ್ ಕುರ್ಮಿ 40,600 ಹೆಚ್ಚು ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆದರು. ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುರ್ ರಜಾಕ್ ಮೊಲ್ಲಾ ಮೂರನೇ ಸ್ಥಾನ ಮತ್ತು ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಾಂಗೀರ್ ಖಾನ್ 7,700 ಹೆಚ್ಚು ಮತಗಳೊಂದಿಗೆ ನಾಲ್ಕನೇ ಸ್ಥಾನ ಪಡೆದರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮತದಾನದ ಸಮಯದಲ್ಲಿ ದೊಡ್ಡ ಪ್ರಮಾಣದ ಅವ್ಯವಹಾರದ ಆರೋಪದ ನಂತರ ಚುನಾವಣಾ ಆಯೋಗ ಫಾಲ್ಟಾದಲ್ಲಿ ಮರುಚುನಾವಣೆಗೆ ಆದೇಶಿಸಿತ್ತು. ಈ ತಿಂಗಳ 21 ಮರುಚುನಾವಣೆ ನಡೆಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯು

0: ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ ಪ್ರಬಲ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಜನರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾದ ಚಮನ್ ಫಾಟಕ್ ರೈಲು ನಿಲ್ದಾಣದ ಸಮೀಪ ಈ ಸ್ಫೋಟ ಸಂಭವಿಸಿದೆ. ಸ್ಫೋಟದಲ್ಲಿ ಒಂದು ರೈಲು ಭಾಗಶಃ ಹಾನಿಗೊಳಗಾಗಿದ್ದು ಆ ಪ್ರದೇಶದಲ್ಲಿ ನಿಲ್ಲಿಸಲಾಗಿದ್ದ 10 ವಾಹನಗಳು ಸಹ ಹಾನಿಗೊಳಗಾಗಿವೆ. ಘಟನೆಯ ನಂತರ ಕ್ವೆಟ್ಟಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಮಜೀದ್ ಬ್ರಿಗೇಡ್ ದಾಳಿಯ ಹೊಣೆ ಹೊತ್ತುಕೊಂಡಿದೆ. ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಪಾಕಿಸ್ತಾನಿ ಸೇನಾ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಂಡು ನಿರ್ದಿಷ್ಟವಾಗಿ ದಾಳಿ ನಡೆಸಲಾಗಿದೆ ಎಂದು ಹೇಳಿದೆ. ಸ್ಫೋಟ ಸಂಭವಿಸಿದಾಗ ರೈಲಿನಲ್ಲಿ 300 ಹೆಚ್ಚು ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಇದ್ದರು ಎಂದು ವರದಿಯಾಗಿದೆ. ಉಕ್ರೇನ್ನ ಕೈವ್ ಮೇಲೆ ರಷ್ಯಾ ನಡೆಸಿದ ದಾಳಿಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿಯ ದಾಳಿಯ ಸಮಯದಲ್ಲಿ ರಷ್ಯಾ ತನ್ನ ಶಕ್ತಿಶಾಲಿ ಹೈಪರ್ಸಾನಿಕ್ ಒರೆಷ್ನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಬಳಸಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ತೀವ್ರವಾದ ವೈಮಾನಿಕ ದಾಳಿಯು ರಾಜಧಾನಿ ಕೈವ್ನಾದ್ಯಂತ ಕಟ್ಟಡಗಳನ್ನು ಹಾನಿಗೊಳಿಸಿದೆ. ದಾಳಿಯಲ್ಲಿ 70 ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪರಮಾಣು ಅಥವಾ ಸಾಂಪ್ರದಾಯಿಕ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವಿರುವ ಒರೆಷ್ನಿಕ್ ಕ್ಷಿಪಣಿಯು ಕೈವ್ ಪ್ರದೇಶದ ಬಿಲಾತ್ಸ್ ಕೆರ್ವಾ ನಗರಕ್ಕೂ ಹಾನಿ ಮಾಡಿದೆ ಎಂದು ವೊಲೋಡಿಮಿರ್ ಜೆಲೆನ್ಸ್ಕಿ ಮಾಹಿತಿ ನೀಡಿದ್ದಾರೆ. ಒರೆಷ್ನಿಕ್ ಕ್ಷಿಪಣಿಯ ಬಳಕೆಯನ್ನು ರಷ್ಯಾದ ರಕ್ಷಣಾ ಸಚಿವಾಲಯ ದೃಢಪಡಿಸಿದೆ. ಉಕ್ರೇನ್ನ ಮಿಲಿಟರಿ ಕಮಾಂಡ್ ಮತ್ತು ನಿಯಂತ್ರಣ ಸೌಲಭ್ಯಗಳು, ವಾಯುನೆಲೆಗಳು ಮತ್ತು ಮಿಲಿಟರಿ ಕೈಗಾರಿಕಾ ಉದ್ಯಮಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ರಷ್ಯಾದ ಭೂಪ್ರದೇಶದಲ್ಲಿನ ನಾಗರಿಕ ಸೌಲಭ್ಯಗಳ ಮೇಲೆ ಇತ್ತೀಚೆಗೆ ಉಕ್ರೇನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಲಾಗಿದೆ ಎಂದು ರಷ್ಯಾ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪಕ್ಷದ ಹಿರಿಯ ನಾಯಕರ ಸಭೆ ನಡೆಯಿತು. ಈ ವೇಳೆ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪಕ್ಷದ ಸಂಸದರು, ಶಾಸಕರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ನಿತಿನ್ ನಬಿನ್, ದೇಶದಲ್ಲಿ ಬಿಜೆಪಿ ಪಕ್ಷ ಶೂನ್ಯದಿಂದ 2000 ಹೆಚ್ಚು ಶಾಸಕರನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದಿದೆ. ಜನಪರ ಕಾರ್ಯಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕಾಗುತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನ ನಂಬಿಕೆಯೇ ಉಳಿಸಿಕೊಳ್ಳಲು ವಿಫಲವಾಗಿದೆ ಎಂದು ಆರೋಪಿಸಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯಾವಳಿಯ ದಿನದ 2 ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 3 ದಿನಗಳ ಕಾಲ ಭಾರತೀಯ ಉದ್ಯಮ ನಾಯಕರ ನಿಯೋಗದೊಂದಿಗೆ ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಒಟ್ಟಾವಾ ಮತ್ತು ಟೊರಾಂಟೋ ನಗರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಕುರಿತಂತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಕೆನಡಾ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದ ಸಿಇಪಿಎ ಕುರಿತ ಮಾತುಕತೆಯನ್ನು ವೇಗಗೊಳಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ವಿದೇಶಾಂಗ ಸಚಿವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ದೋಷರಹಿತ ಮರುಮೌಲ್ಯಮಾಪನ ಪ್ರಕ್ರಿಯೆಗೆ ಸಿಬಿಎಸ್ಇಗೆ ಐಐಟಿ ಮದ್ರಾಸ್ ಪರಿಹಾರ. ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಬಾಂಬ್ ಸ್ಫೋಟ, ಕನಿಷ್ಠ 24 ಜನರು ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ, ವಚನಕಾರರ ಕಾಯಕ.

0: ತತ್ವ. ಈ ಕುರಿತು ಮಾತನಾಡುತ್ತಾರೆ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ.
1: 12ನೇ ಶತಮಾನ ಕನ್ನಡ ನೆಲದ ಚಾರಿತ್ರಿಕ ಘಟ್ಟ. ಜಾತಿ ಮೌಢ್ಯತೆಗಳನ್ನು ಕಳಚಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಯಾಮದಲ್ಲಿ ಸಮಸಮಾಜವನ್ನು ಕಟ್ಟಲು ಯತ್ನಿಸಿದ ಸಂದರ್ಭ. ಇದೇ ವಚನ ಚಳುವಳಿ. ಬಸವಣ್ಣನವರ ನಾಯಕತ್ವದಲ್ಲಿ ಸಂಘಟಿತವಾದ ವಚನ ಚಳುವಳಿಯು ನಮ್ಮ ನೆಲದ ಒಂದು ಐತಿಹಾಸಿಕ ಸಂಭವ. ಇಂತಹ ಕಾಲಘಟ್ಟದಲ್ಲಿ ಹುಟ್ಟಿದುದೇ ಕಾಯಕ ತತ್ವ. ಕಾಯಕವೇ ಕೈಲಾಸ ಎಂದು ಹೇಳಿದ ಬಸವಣ್ಣನವರ ಈ ಉಕ್ತಿ ಇಡೀ ವಚನ ಚಳುವಳಿಯ ಸ್ವರೂಪಕ್ಕೆ ಒಂದು ಹೊಸ ಆಯಾಮ ನೀಡಿತು. ಕಾಯಕವೆಂದರೆ ಕೆಲಸ ಅಥವಾ ದುಡಿಮೆ ಎಂದರ್ಥ. ಈ ಕಾಯಕವನ್ನು ಜೀವನ ಮೌಲ್ಯವನ್ನಾಗಿ ಮಾಡಿದವರು ಶಿವಶರಣರು. ಎಲ್ಲರೂ ದುಡಿಯಬೇಕು. ಜೀವನ ನಿರ್ವಹಣೆಗೆ ಸತ್ಯ ಶುದ್ಧವಾದ ಕಾಯಕವೊಂದು ಇರಬೇಕು. ಮಾಡುವ ಕಾಯಕದಲ್ಲಿ ಮೋಸ ವಂಚನೆಗಳಿರಬಾರದು, ನಾಟಕೀಯತೆ ಇರಬಾರದು. ಕಾಯಕದಲ್ಲಿ ಎಲ್ಲವೂ ಎಲ್ಲರೂ ಸಮಾನ, ಮೇಲು ಕೀಳೆಂಬುದಿಲ್ಲ. ಮಾಡುವ ಕಾಯಕ ಶಿವನಿಂದ ವರವಾಗಿ ಬಂದುದು. ಮಾಡುವ ಕಾಯಕದಲ್ಲೇ ಶಿವನಿರುವನು. ಕಾಯಕವೇ ಕೈಲಾಸ. ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಕಾಯಕಕ್ಕೆ ಜಾತಿ ಗೋತ್ರಗಳ ಸೂತಕವಿಲ್ಲದಿರಬೇಕು. ಇವು ಆದರ್ಶ ಸಮಾಜ ನಿರ್ಮಿಸಲು ಹೊರಟ ಶಿವಶರಣರು ಕಲ್ಪಿಸಿದ ಕಾಯಕ ಸೂತ್ರಗಳು. ಮೇಲು ಕೀಳೆಂಬ ಭಾವನೆಯಿಲ್ಲದೆ ಸದ್ಗುಣಗಳಿಂದಲೇ ಯೋಗ್ಯತೆಯನ್ನು ನಿರ್ಧರಿಸುವ ಮತ್ತು ಎಲ್ಲರೂ ಸಮಾನ ಅವಕಾಶಗಳನ್ನು ಪಡೆಯಬಲ್ಲ ಆದರ್ಶ ಸಮಾಜದ ರಚನೆ ಶಿವಶರಣರ ಉದ್ದೇಶವಾಗಿತ್ತು. ಅದಕ್ಕಾಗಿ ಅವರು ಜನಜಾಗೃತಿಯನ್ನುಂಟು ಮಾಡಲು ಯತ್ನಿಸಿದರು. ಜೀವನದಲ್ಲಿ ಬದುಕುವುದಕ್ಕಾಗಿ ವ್ಯಕ್ತಿ ಯಾವುದೇ ಉದ್ಯೋಗವನ್ನು ಕೈಗೊಂಡಿರಲಿ, ಅವನಿಗೆ ತನ್ನ ವಿಕಾಸಕ್ಕೆ ಪೂರ್ಣ ಅವಕಾಶ ಸಿಕ್ಕಬೇಕು. ಅವನು ಕೈಗೊಂಡ ಉದ್ಯೋಗ ಕಾಯಕವಾಗಿ ಸಾಧನೆಗೆ ಪೂರಕವಾಗುತ್ತದೆಂದು ಸಾರಿದರು. ವಚನಕಾರರು ಬಳಸಿರುವ ಕಾಯಕಕ್ಕೆ ಎರಡು ನೆಲೆಗಳಿವೆ. ಒಂದು ಸಾಮಾಜಿಕ ಆಯಾಮ, ಮತ್ತೊಂದು ಆಧ್ಯಾತ್ಮಿಕ ಆಯಾಮ. ಮೇಲ್ನೋಟಕ್ಕೆ ಕಾಯಕ ಲೋಕ ವ್ಯವಹಾರದ ಕೆಲಸವಾಗಿ ಕಂಡರೂ ಆಧ್ಯಾತ್ಮ ಭಾವದಿಂದ ಸಮಸಮಾಜ ನಿರ್ಮಾಣಕ್ಕೆ ನಾಂದಿಯಾಗುತ್ತದೆ. ಶರಣರಿಂದ ಕಾಯಕ ಎನ್ನುವ ಶಬ್ದ ವಿಶೇಷ ಅರ್ಥಗಳನ್ನು ಪಡೆದುಕೊಂಡು ಪರಂಪರಾಗತವಾಗಿ ಬಂದ ಕರ್ಮ, ಕೆಲಸ, ಉದ್ಯೋಗಗಳಿಗಿಂತ ಹೆಚ್ಚಿನ ವ್ಯಾಪಕಾರ್ಥವನ್ನು, ಮೌಲ್ಯವನ್ನು ಪಡೆದುಕೊಂಡಿದೆ. ವಿಶೇಷವಾಗಿ ಕಾಯಕವನ್ನು ಬದುಕಿನ ದಾರಿಯನ್ನಾಗಿ ರೂಪಿಸಿಕೊಂಡಿದ್ದರಿಂದ ಅದಕ್ಕೊಂದು ಸಾಮಾಜಿಕ ಅರ್ಥ ಪ್ರಾಪ್ತಿಯಾಯಿತು. ಶರಣರಿಗೆ ಕಾಯಕ ಎನ್ನುವುದೊಂದು ಯೋಗ, ಅದೊಂದು ಶಿವಾರ್ಪಣಾ ಭಾವ, ಹಾಗೆಯೇ ಶಿವಪ್ರಜ್ಞೆ ಎಂಬರ್ಥದಲ್ಲಿ ರೂಪಿತವಾಯಿತು. ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಂಗಳ ಮಾಡಿದರೆಯೂ ಆ ಕರ್ಮಂಗಳ ಫಲಭೋಗವ ನೀ ಕೊಡುವೆ ಎಂಬುದು ನಾನು ಬಲ್ಲೆ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸೊಮ್ಮಿಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ಈ ವಚನದಲ್ಲಿ ಇಡೀ ಕಾಯಕ ತತ್ವದ ಸಾರ ಅಡಗಿದೆ. ಕಾಯಕವನ್ನು ಸತ್ಯ ಶುದ್ಧನಾಗಿ ಒಳ್ಳೆಯ ಮನಸ್ಸಿನಿಂದ ಮನಪೂರ್ವಕವಾಗಿ ಮಾಡಿದಾಗ ಆ ಪರಮಾತ್ಮ ಫಲ ಕೊಟ್ಟೇ ಕೊಡುತ್ತಾನೆ ಎನ್ನುವ ಭರವಸೆ ಶರಣನಿಗಿರುತ್ತದೆ. ಹೀಗೆ ಗುರುಲಿಂಗ ಜಂಗಮಕ್ಕಾಗಿ ಮಾಡುವ ಪ್ರತಿ ಕ್ರಿಯೆಯು ಸಮಾಜಕ್ಕೆ ಅರ್ಪಿತ. ಈ ಹಿನ್ನೆಲೆಯಲ್ಲಿ ಶರಣರ ಜೀವನದ ಜೀವಾಳವೇ ಕಾಯಕ. ಅವರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ದೃಷ್ಟಿಗಳಿಂದ ಕಾಯಕ ತತ್ವವನ್ನು ಪ್ರತಿಪಾದಿಸಿದರು. ಅದನ್ನೇ ಜೀವನದ ಪರಮಾರ್ಥವೆಂದು ನಂಬಿದರು. ಕಾಯಕದ ಮೂಲಕವೇ ಅನುಭವ ಸಿದ್ಧಿಯನ್ನು ಸಾಧಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು. ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು, ಜಂಗಮವಾದರೂ ಕಾಯಕದಿಂದಲೇ ತನ್ನ ವೇಷದ ಪಾಶ ಹರಿಯುವುದು. ಗುರುವಾದರೂ ಲಿಂಗವಾದರೂ ಜಂಗಮವಾದರೂ ಪರಸೇವೆಯ ಮಾಡಬೇಕು ಎಂದು ನುಲಿಯ ಚಂದಯ್ಯನವರು ಹೇಳುತ್ತಾರೆ. ಸರ್ವರು ಸಮರ್ಪಣಾ ಭಾವದಿಂದ ಸಮರ್ಪಕವಾದ ಕಾಯಕ ಮಾಡಲೇಬೇಕು. ಕಾಯಕ ಮನುಷ್ಯ ಮತ್ತು ಸಮಾಜದ ಸಂಬಂಧವನ್ನು ಮಧುರಗೊಳಿಸುವ ಮಧ್ಯವರ್ತಿ. ಅದರ ಬಗ್ಗೆ ಅನನ್ಯ ಭಕ್ತಿ ಗೌರವಗಳು ಇದ್ದುದರಿಂದ ವೃತ್ತಿ ಗೌರವ ಉಂಟಾಯಿತು. ಕಾಯಕಕ್ಕೆ ಶಿವಪೂಜೆಯ ನೆಲೆ ಪ್ರಾಪ್ತವಾಯಿತು. ಶ್ರಮ ಸಂಸ್ಕೃತಿ ಪ್ರತಿಷ್ಠಿತವಾಯಿತು. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದಡೂ ಮರೆಯಬೇಕು, ಲಿಂಗ ಪೂಜೆಯಾದಡೂ ಮರೆಯಬೇಕು, ಜಂಗಮ ಪೂಜೆಯಾದಡೂ ಹಂಗು ಹರಿಯಬೇಕು. ಕಾಯಕವೇ

ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು. ಹೀಗೆ ಕಾಯಕವೇ ಅಂತಿಮವೆಂದು ತಿಳಿದಿದ್ದ ಶರಣರಿಗೆ ಕಾಯಕವೇ ಕೈಲಾಸವಾಯಿತು. ವ್ಯಕ್ತಿಯ ಬದುಕು ಹಸನಾಗಬೇಕಾದರೆ ಆತ ಮೈಮುರಿದು ದುಡಿಯಬೇಕು. ನಿಷ್ಠೆಯಿಂದ ಕಾಯಕದಲ್ಲಿ ತನ್ಮಯನಾದಾಗ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಶರಣರಿಗಿತ್ತು. ಬಸವಾದಿ ಶರಣರು ನವ ಸಮಾಜ ನಿರ್ಮಾಣದ ಅಸ್ಥಿಭಾರವಾಗಿ ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಜನತೆಯ ಮುಂದಿರಿಸಿದರು. ಜನರು ಮಾಡುವ ವೃತ್ತಿಯಲ್ಲಿ ಕಲೆಯಲ್ಲಿ ಮೇಲು ಕೀಳು ಎಂಬುದಿಲ್ಲ. ಶ್ರದ್ಧೆಯಿಂದ ಸತ್ಯ ಶುದ್ಧವಾಗಿ ಮಾಡುವ ಕೆಲಸದೆಲ್ಲವೂ ಪವಿತ್ರವೆನಿಸಿ ಅವನ್ನು ಕಾಯಕ ಎಂದು ಕರೆದರು. ಕೀಳು ಎಂದು ದೂರವಿಟ್ಟಿದ್ದ ಅನೇಕ ಕಸುಬುಗಳು ಕಲೆಗಳು ಅಭಿವೃದ್ಧಿ ಹೊಂದಿ ಸಮಾಜ ಸಂಪನ್ನವಾಯಿತು. ಸಮಾಜದಲ್ಲಿ ಪ್ರತಿಯೊಬ್ಬರೂ ದೇಹ ದಣಿಸಿ ದುಡಿದು ತಿನ್ನಬೇಕೆಂಬ ತತ್ವದಿಂದ ಸೋಮಾರಿತನ ತೊಲಗಿ ಸಮಾಜವು ಕ್ರಿಯಾಶೀಲವಾಯಿತು. ತನ್ನ ಸತ್ಯ ನಿಷ್ಠೆ ದುಡಿಮೆಯಿಂದ ಬಂದ ಆದಾಯ ತನ್ನದೊಬ್ಬನದಲ್ಲ, ಅದು ಸಮಾಜದ್ದು. ಅದರಲ್ಲಿ ಕೆಲ ಭಾಗವನ್ನು ತನ್ನ ಸೀಮಿತ ಅಗತ್ಯಗಳಿಗೆ ಬಳಸಿ ಉಳಿದದ್ದನ್ನು ಸಮಾಜಕ್ಕೆ, ಅಶಕ್ತರಿಗೆ, ಅಸಹಾಯಕರಿಗೆ ನೀಡಬೇಕು. ನಾಳೆಗೆಂದು ಕೂಡಿಡಬಾರದು. ಸಂಗ್ರಹ ಬುದ್ಧಿ ಪಾಪಕ್ಕೆ ದಾರಿ. ಅಲ್ಲದೆ ತನ್ನದೆಂಬ ಅಹಂಕಾರವನ್ನು ಬಿಟ್ಟು ಹಂಚಿ ಉಣ್ಣುವುದೇ ದಾಸೋಹ. ಇದರಿಂದ ಸಮಾಜದಲ್ಲಿ ಉಳ್ಳವರು ಇಲ್ಲದವರು ಎಂಬ ಭೇದ ತೊಲಗಿ ಆರ್ಥಿಕ ಸಮತೋಲನವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಒಂದು ಪ್ರಾಮಾಣಿಕ ಗಳಿಕೆ ಇನ್ನೊಂದು ಸಾರ್ಥಕ ಬಳಕೆ. ಇದು ಶರಣರು ವಿಶ್ವದ ಆರ್ಥಿಕ ನೀತಿಗೆ ನೀಡಿದ ಬಹುದೊಡ್ಡ ಕಾಣಿಕೆ. ಕಾಯಕವೆಂದರೆ ಸತ್ಯ, ಅಹಿಂಸೆ, ನೀತಿ, ನಂಬಿಕೆ, ಪ್ರಾಮಾಣಿಕತೆ ಎಂಬ ಅರ್ಥ ಪ್ರಾಪ್ತವಾಯಿತು. ಅಂಥ ಕಾಯಕದಿಂದ ಬಂದ ಆದಾಯದಲ್ಲಿ ಗುರು, ಲಿಂಗ, ಜಂಗಮ ಸೇವೆ ಮಾಡಬೇಕು. ತನ್ನ ಕುಟುಂಬದ ಪೋಷಣೆಯ ಜೊತೆ ಜೊತೆಗೆ ನಿತ್ಯ ದಾಸೋಹಕ್ಕೆ ಉಪಯೋಗವಾಗಬೇಕು. ನಿತ್ಯದ ದುಡಿಮೆ ನಿತ್ಯದ ದಾಸೋಹ, ಇಂದಿನದು ನಾಳೆಗೆ ತಂಗಳು ಎನ್ನುವ ನಿಷ್ಠೆ ಶರಣರ ಕಾಯಕ ತತ್ವದಲ್ಲಿ ಅಡಗಿತ್ತು. ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗಿರಬೇಕು. ನೇಮದ ಕೂಲಿಯಂದಿನ ನಿತ್ಯ ನೇಮದಲ್ಲಿ ಸಂದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಯಿಸಿ ದ್ರವ್ಯವ ಹಿಡಿದರೆ ತಾ ಮಾಡುವ ಸೇವೆ ನಷ್ಟವಯ್ಯ ಎಂಬಂತೆ ಕಾಯಕ ದಾಸೋಹಕ್ಕಾಗಿಯೇ ವಿನಃ ಸಂಪಾದನೆ ಮತ್ತು ಸಂಗ್ರಹಕ್ಕಲ್ಲ. ಆಸೆಯಾಗಲಿ ಲೋಭವಾಗಲಿ ಆತುರವಾಗಲಿ ಕಾಯಕ ಜೀವಿಗಳಿಗೆ ಇರಲಿಲ್ಲ. ಕಾಯಕಕ್ಕೆ ಮಹತ್ವ ಬಂದದ್ದೇ ಹಣ ಮತ್ತು ಸಂಗ್ರಹ ಅಮುಖ್ಯವಾದುದರಿಂದ. ಕಾಯಕದಲ್ಲಿ ಸೇವೆ ಮುಖ್ಯವಾಗಿದ್ದುದರಿಂದ ಸಮಾನತೆ ಸಹಜವಾಯಿತು. ಮೇಲು ಕೀಳು ಎನ್ನುವ ಜಾತಿ ಭೇದದ ಭಾವ ಸಹಜವಾಗಿಯೇ ಮರೆಯಾಗಲಾರಂಭಿಸಿತು. ಸೇವೆಯಲ್ಲಿ ಕೈಲಾಸ ಸುಖ ಪ್ರಾಪ್ತವಾಯಿತು. ಶರಣರ ದೃಷ್ಟಿಯಲ್ಲಿ ಕಾಯಕವೆಂದರೆ ಕೇವಲ ಶ್ರಮವೂ ಅಲ್ಲ, ಧಾರ್ಮಿಕ ಕರ್ಮವೂ ಅಲ್ಲ, ಅದು ಪರಹಿತಕ್ಕಾಗಿ ದುಡಿಯುವ ಶಿವಕೇಂದ್ರೀಯ ಕ್ರಿಯೆ. ಕಾಯಕದಿಂದ ಬಂದ ವಿನಿಯೋಗದಲ್ಲಿ ಸಮಾನತೆ, ಬದುಕಿನ ಅಂತರಂಗ ಮತ್ತು ಬಹಿರಂಗಗಳ ಸಾಮರಸ್ಯ, ಭಕ್ತಿ ಮತ್ತು ಭಾವಗಳ ಐಕ್ಯತೆ, ಇಂಥ ಶಿವೈಕ್ಯ ಭಾವದಿಂದ ಮಾಡುವ ಎಲ್ಲ ಕಾಯಕಗಳು ಉತ್ತಮ ಎಂಬುದು ಶರಣರ ದೃಢವಾದ ನಿಲುವು. ಈ ನಿಲುವಿನಿಂದಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದವರೆಲ್ಲ ಸಮಾನರೆಂಬ ಭಾವನೆ ಸಮಾಜದಲ್ಲಿ ಬೇರೂರಿತು. ಕಾಯಕ ಜಾತಿಯ ತಾರತಮ್ಯವನ್ನು ಹೋಗಲಾಡಿಸಿತು. ಶರಣರಿಗೆ ಗುರುಲಿಂಗ ಜಂಗಮರಿಗಿಂತ ಕಾಯಕ ನಿಷ್ಠೆ ಮಹತ್ವವಾಗಿತ್ತು. ಕಾಯಕದಲ್ಲಿ ನಿರತನಾದಾಗ ಪರಶಿವನೇ ಪ್ರತ್ಯಕ್ಷನಾಗಿ ಬಂದರೂ ಲಕ್ಷಿಸದಷ್ಟು ಕಾರ್ಯನಿಷ್ಠೆ ಮೆರೆದರು. ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡೆನಾದೊಡೆ ನಿಮ್ಮ ಪುರಾತನ ರಾಣೆ ತಲೆದಂಡ ತಲೆದಂಡ, ಇದು ಕಾಯಕ ಜೀವಿಗಳಾದ ಶಿವಶರಣರ ಕಾಯಕ ನಿಷ್ಠೆ. ಬೇರೆಯವರ ಮನೆಯಲ್ಲಿ ಅಕ್ಕಿ ಆಯುವ ಕಾಯಕ ಮಾಡುತ್ತಿದ್ದ ಮಾರಯ್ಯ ಒಂದು ದಿನ ಅಗತ್ಯವಿರುವುದಕ್ಕಿಂತ ಹೆಚ್ಚು ಅಕ್ಕಿ ತಂದಾಗ ಅದನ್ನು ಹೆಂಡತಿ ಲಕ್ಕಮ್ಮ ವಿರೋಧಿಸುತ್ತಾಳೆ. ಈಸಕ್ಕಿಯಾಸೆ ನಮಗ್ಯಾಕೆ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಶರಣನಿಗಲ್ಲ ಎಂದು ಹೇಳಿ ಹಿಂದಕ್ಕೆ ಕಳುಹಿಸುತ್ತಾಳೆ. ಹಾಗೆಯೇ ತಾವು ಸಂಪಾದಿಸದೇ ಬಂದ ಬಂಗಾರವನ್ನು ಮೋಳಿಗೆ ಮಾರಯ್ಯ ಮತ್ತು ಅವನ ಹೆಂಡತಿ ಮಹಾದೇವಿ ತಿರಸ್ಕರಿಸುತ್ತಾರೆ. ಮಹಾದೇವನೆಂಬ ಕಾಶ್ಮೀರ ದೇಶದ ಅರಸ ಬಸವಣ್ಣನವರ ತತ್ವಕ್ಕೆ ಮತ್ತು ಅವರ ಆಂದೋಲನಕ್ಕೆ ಮಾರು ಹೋಗಿ ತನ್ನ ಸಕಲ ಸಂಪತ್ತನ್ನು ತ್ಯಾಗ ಮಾಡಿ ಹೆಂಡತಿಯೊಡನೆ ಕಲ್ಯಾಣಕ್ಕೆ ಬಂದು ಬಡತನದ ಜೀವನವನ್ನು ಕೈಗೊಳ್ಳುತ್ತಾನೆ.
ಬಳಿಕ ನಿತ್ಯವೂ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಜೀವಿಸುತ್ತಿದ್ದ ಆ ಮೋಳಿಗೆಯ ಕಾಯಕವನ್ನು, ಅಂದರೆ ಕಟ್ಟಿಗೆ ಕಡಿಯುವ ಕಾಯಕವನ್ನು ಅವನ

0: ಹಾಗೆಯೇ ಸಂತೋಷದಿಂದ ಆರಿಸಿಕೊಂಡನು. ಅವನ ಹೆಂಡತಿ ಕಟ್ಟಿಗೆ ಮಾರಿ ಬಂದ ಹಣದಲ್ಲಿ ನಿತ್ಯ ದಾಸೋಹ ಮಾಡಿ ಸಂತೃಪ್ತಿ ಪಡುತ್ತಿದ್ದಳು. ಇಂತಹ ಮೋಳಿಗೆಯ ಮಾರಯ್ಯ ಮತ್ತು ಮಹಾದೇವಮ್ಮನವರಿಂದ ಕಾಯಕ ತತ್ವಕ್ಕೆ ದಾಸೋಹ ಸೇವೆಗೆ ಮಹತ್ವ ಬಂದಿತು. ಮೋಳಿಗೆಯ ಮಾರಯ್ಯನ ಮತ್ತು ಮಹಾದೇವಿಯವರ ಕಾಯಕ ಮತ್ತು ದಾಸೋಹ ನಿಷ್ಠೆಯನ್ನು ಕಂಡ ಬಸವಣ್ಣನು, ಮನೆಯ ನೋಡ ಬಡವರು, ಮನವ ನೋಡ ಧೀರರು, ಸೋಂಕಿನಲ್ಲಿ ಶುಚಿಗಳು, ಸರ್ವಾಂಗ ಧೀರರು, ಪಸರವ ನೋಡಿದಡೇನೂ ಇಲ್ಲ, ಸಮಯೋಚಿತಕ್ಕೆ ಸಕಲ ಪದಾರ್ಥ ಬಂದಿವುದು, ಕೂಡಲ ಸಂಗಮ ದೇವ ನಿಮ್ಮ ಶರಣ ಸರ್ವಾಂಗ ಧೀರ ಮೋಳಿಗೆಯ ಮಾರಿತಂದೆ ಎಂದು ಬಣ್ಣಿಸಿದ್ದಾರೆ. ಇಂತಹ ದಂಪತಿಗಳಿಂದ ಶರಣ ತತ್ವಕ್ಕೆ, ದಾಂಪತ್ಯ ತತ್ವಕ್ಕೆ, ಕಾಯಕ ಮತ್ತು ದಾಸೋಹ ತತ್ವಕ್ಕೆ ವಿಶಾಲಾರ್ಥ ಪ್ರಾಪ್ತವಾಯಿತು. ಶರಣರಿಗೆ ತಮ್ಮ ಕಾಯಕದ ಬಗ್ಗೆ ಹೆಮ್ಮೆ, ಅಭಿಮಾನ. ಅದಕ್ಕಾಗಿಯೇ ತಮ್ಮ ಕಾಯಕದ ಮುಂದೆ ತಮ್ಮ ಹೆಸರನ್ನು ಸೇರಿಸಿಕೊಂಡರು. ಕಟ್ಟಿಗೆ ಕಾಯಕದ ಮೂಳಿಗೆ ಮಾರಯ್ಯ, ಬಟ್ಟೆ ಒಗೆಯುವ ಮಡಿವಾಳ ಮಾಚಯ್ಯ, ದೋಣಿ ನಡೆಸುವ ಅಂಬಿಗರ ಚೌಡಯ್ಯ, ಬಿದಿರಿನ ಕಾಯಕದ ಮೇದಾರ ಕೇತಯ್ಯ, ಸಮಗಾರಿಕೆಯ ಹರಳಯ್ಯ, ಚರ್ಮ ಹದ ಮಾಡುವ ಡೋಹರ ಕಕ್ಕಯ್ಯ, ದನ ಕಾಯುವ ತುರುಗಾಹಿ ರಾಮಣ್ಣ, ತೆರಿಗೆ ಸಂಗ್ರಹದ ಸುಂಕದ ಬಂಕಣ್ಣ, ಆಯ್ದಕ್ಕಿ ಮಾರಯ್ಯ, ಬಾಚಿ ಬಸವಯ್ಯ, ವೈದ್ಯ ಸಂಗಣ್ಣ, ಹಡಪದ ಅಪ್ಪಣ್ಣ, ಹೀಗೆ ಹತ್ತು ಹಲವು ಕಾಯಕದಲ್ಲಿ ನಿರತರಾದ ಶರಣರು ವೃತ್ತಿ ಗೌರವ ತಂದುಕೊಟ್ಟರು. ರಾಜ ಪದವಿಯನ್ನು ತಿರಸ್ಕರಿಸಿ ಕಾಯಕವನ್ನು ಕಾಯ ವಾಚ ಮನಸ ಸ್ವೀಕರಿಸಿ ಅದನ್ನೇ ತನ್ನ ಬದುಕಿನ ಉಸಿರಲ್ಲಿ ಅಳವಡಿಸಿಕೊಂಡ ಮೋಳಿಗೆ ಮಾರಯ್ಯ ಅದರಿಂದಲೇ ಮುಕ್ತಿ ಪಡೆಯುತ್ತಾನೆ, ಮೋಳಿಗೆಯ ಕಾಯಕದಲ್ಲಿಯೇ ಸಂತೃಪ್ತಿ ಪಡುತ್ತಾನೆ. ದೇಹವನ್ನು ದಂಡಿಸದೆ, ಮನಸ್ಸಿಗೆ ಆಯಾಸ ಮಾಡಿಕೊಳ್ಳದೆ ಸೋಮಾರಿಯಾಗಿ ಕುಳಿತು ಉಣ್ಣುವುದು ನೀಚತನವೆಂದು ಶರಣರು ಭಾವಿಸಿದ್ದರು. ನಿತ್ಯ ದುಡಿಯದೆ, ತನು ಮನ ಕರಗದೆ, ಕಾಡಿ ಬೇಡಿ ಗಳಿಸಿಕೊಂಡು ಬದುಕುವುದು ಕಾಯಕವಲ್ಲ. ಕೃಷಿ ಕೃತ್ಯ ಕಾಯಕದಿಂದಾದೊಡೇನು, ತನು ಬಳಲಿಸಿ ತಂದು ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದ ತೋರಯ್ಯ ಎನ್ನುವ ಬಸವಣ್ಣ ಅಂತಹ ಕಾಯಕ ಜೀವಿಯ ತನು ಮನ ಶುದ್ಧ, ಆತನ ನಡೆ ನುಡಿ ಎಲ್ಲವೂ ಪಾವನ, ಆತನಿಗೆ ಉಪದೇಶ ಮಾಡಿದಾತನೇ ಪರಮ ಸದ್ಗುರು ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ. ಕಾಯಕ ತತ್ವವನ್ನು ಚೆನ್ನಾಗಿ ಅರಿತುಕೊಂಡಿದ್ದ ಜೇಡರದಾಸಿಮಯ್ಯ ತಾನು ನೇಯುವ ಬಟ್ಟೆಯ ಒಂದೊಂದು ದಾರದಲ್ಲಿಯೂ ಶಿವನ ರೂಪವನ್ನು ಕಾಣುತ್ತಿದ್ದ. ದೇವರನ್ನು ಕಾಣಲು ಆತ ತಾನು ಮಾಡುವ ಕೆಲಸ ಬಿಟ್ಟು ಎಂದೂ ದೇವಸ್ಥಾನಕ್ಕೆ ಹೋಗುತ್ತಿರಲಿಲ್ಲ. ಕಾಯಕವನ್ನು ಪರಮ ಪೂಜ್ಯವೆಂದು, ಪರಮ ಪವಿತ್ರವೆಂದು ನಂಬಿದ್ದ ಶರಣರು ಕಾಯಕದಿಂದಲೇ ಲಿಂಗ ಜಂಗಮ ದರ್ಶನ, ಕಾಯಕದಿಂದಲೇ ಸಂಪತ್ತು ಎಂದು ಭಾವಿಸುತ್ತಾರೆ. ಹೀಗೆ 12ನೇ ಶತಮಾನದ ಶಿವಶರಣರ ಕಾಯಕ ತತ್ವವನ್ನು ನಾವೆಲ್ಲರೂ ರೂಢಿಸಿಕೊಂಡು ವರ್ಗರಹಿತ ಸಮಾಜ ಕಟ್ಟೋಣ ಎಂದು ಆಶಿಸುತ್ತೇನೆ.
1: ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಇದುವರೆಗೆ ವಚನಕಾರರ ಕಾಯಕ ತತ್ವ ಈ ಕುರಿತು ಮಾತನಾಡಿದವರು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಜೆ ಸೋಮಣ್ಣ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

ಆರಂಭದಲ್ಲಿ ಕೇಳಿ ಅಮೃತಧಾರೆ ಚಿತ್ರದ ಗೀತೆ. ಹರೀಶ್, ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ ಅವರ ಧ್ವನಿಯಲ್ಲಿ ಗೀತೆಯನ್ನ ಬರೆದಿದ್ದಾರೆ ನಾಗತಿಹಳ್ಳಿ ಚಂದ್ರಶೇಖರ್. ಸಂಗೀತ ಮನೋಮೂರ್ತಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ಮುಂಗಾರು ಮಳೆ ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಗೀತೆಯನ್ನ ಬರೆದಿದ್ದಾರೆ ಯೋಗರಾಜ್ ಭಟ್, ಗೀತೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
1: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
2: ಪ್ರಸಾರ ಪ್ರಪಂಚದಲ್ಲಿ ಇರಲಿ,
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಆಕಾಶವಾಣಿಯ 90 ವರ್ಷದ ಪಯಣ ಶ್ರೋತೃಗಳೊಂದಿಗೆ ಅದ್ಭುತ ಯಾನ. ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿಹಳು,
0: ಕಲೆ ಕೃಷಿ

ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆಯನ್ನ ವಾಣಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ ಕೇಳಿದಿರಿ. ಗೀತೆಯನ್ನ ಬರೆದಿದ್ದವರು ಜಯಂತ್ ಕಾಯ್ಕಿಣಿ, ಗೀತೆಗೆ ಸಂಗೀತ ವಿ ಹರಿಕೃಷ್ಣ ಅವರದು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಿಂದ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಮಳೆ ಶೀರ್ಷಿಕೆಯಾಧಾರಿತ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯಾಗಿ ಕೇಳಿ

ಬಣ್ಣದ ಗೆಜ್ಜೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ. ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

ಕೇಳೋಣ. ಅರಮಾನ್ ಮಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಚಕ್ರವರ್ತಿ ಚಿತ್ರದ ಗೀತೆಯನ್ನ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಅರ್ಜುನ್ ಚನ್ಯಾ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಆಕ್ಸಿಡೆಂಟ್ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಗೀತೆಯನ್ನ ಬರೆದಿದ್ದಾರೆ ಬಿ ಆರ್ ಲಕ್ಷ್ಮಣ್ ರಾವ್. ಗೀತೆಗೆ ಸಂಗೀತ ರಿಕ್ಕಿ ಖೇಜ್ ಅವರದು.

ಆಕಾಶವಾಣಿ ಬೆಂಗಳೂರು ಸಮಯ 9:15 ಇದೀಗ ದೀಪಾ ಅಶೋಕ್ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಕೇಳೋಣ ಡಾಕ್ಟರ್ ದೊಡ್ಡರಂಗೇಗೌಡ ಅವರು ರಚಿಸಿರುವಂತಹ ಗೀತೆ ಹೂವಲ್ಲಿ ಹೂವಾಗು ಮನವೇ.

ಮುಂದಿನ ಗೀತೆಯಾಗಿ ಕೇಳೋಣ. ಡಾಕ್ಟರ್ ಜಿಎಸ್ ಶಿವರುದ್ರಪ್ಪರವರು ರಚಿಸಿರುವ ಈ ಒಂದು ಗೀತೆ, ಪ್ರೀತಿ ಎಂದರೇನು.

ಇದುವರೆಗೂ ದೀಪಾ ಅಶೋಕ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 9:30 ಇನ್ನು ಮುಂದೆ ರೇಡಿಯೋ ಸ್ಕೋಪ್ ರಾಷ್ಟ್ರೀಯ ವಿಜ್ಞಾನ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 11:07. ಕೇಳಿ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಗಮನಿಸಿ, ನಾಳೆ ಸಂಜೆ 5 ಗಂಟೆಗೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಲಿರುವ ಸಮಾರಂಭದ ನೇರ ಪ್ರಸಾರ ಮೂಡಿಬರುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಎಂದಿನಂತೆ ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ, 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:45 ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ. 6:50 ರೈತರಿಗೆ ಸಲಹೆ. 7:15 ಕಲಬುರಗಿಯ ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ನೀಡುವ ಉಚಿತ ಶಿಕ್ಷಣ ಮತ್ತು ಕರಕುಶಲ ತರಬೇತಿ ಪ್ರವೇಶಾತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಮಾತೋಶ್ರೀ ಅಂಬುಬಾಯಿ ಅಂಧ ಬಾಲಕಿಯರ ವಸತಿಯುತ ಶಾಲೆ ಕಲಬುರಗಿ. 7:20 ಭಾವಗೀತೆಗಳು ಚೇತನ ನಾಗರಾಜ್ ಅವರಿಂದ. ನಾಳೆ ಬೆಳಿಗ್ಗೆ 7:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 7:50 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ನಾಟಕ ರಂಗಭೂಮಿ ಕಲಾವಿದ ಹಾಗೂ ನಿರೂಪಕ ಜಿಪಿ ರಾಮಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ.

ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಗೀತ ಪಲ್ಲವ, 9:30ಕ್ಕೆ ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 10:30ಕ್ಕೆ ಸುನಹರೆ ಫಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00ಗೆ ಸವಿ ನೆನಪು, 11:30ಕ್ಕೆ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಮೂಡಿಬರಲಿದೆ, 12:05ಕ್ಕೆ ವನಿತಾ ವಿಹಾರ ಕತೆ ಪ್ರೇಮ ಸಾಫಲ್ಯ, ಬರೆದು ಪ್ರಸ್ತುತಪಡಿಸುತ್ತಾರೆ ಮಾಲತಿ ಮುದುಕವಿ. ನಂತರ ಪಾಟುಗಳ ಪರದಾಟ, ಮಧುರಾ ಕರ್ಣಂ ಅವರಿಂದ ಪ್ರಬಂಧ ವಾಚನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಇನ್ನು ನಾಳೆ ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪ್ರೀ ಎಕಲಾಂಪ್ಸಿಯಾ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪಾ ಎನ್ ವಿಜಯ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1:00ಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್, ಈ ವಿಷಯದ ಕುರಿತು ಮಾಹಿತಿ ನೀಡುತ್ತಾರೆ ರೂಪಾ ಗೌಡ. 1:20ಕ್ಕೆ ಚಿತ್ರಗೀತೆಗಳು. 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಮೂಡಿಬರಲಿದೆ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40ಕ್ಕೆ ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಎಂಎನ್ ನಾಗರತ್ನ. ಇನ್ನು ಸಂಜೆ 5:00ಗೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಲಿರುವ ಸಮಾರಂಭದ ನೇರ ಪ್ರಸಾರ ಮೂಡಿಬರುವುದು ದೆಹಲಿ ಕೇಂದ್ರದಿಂದ.

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ